0: 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿ ಜಿರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತ ಕರ್ನಾಟಕವಾಗಿಸಲು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ಮಾದಕ ವ್ಯಸನವನ್ನು ಸಮಾಜದಿಂದ ಮುಕ್ತ ಮಾಡಲು ಎಲ್ಲಾ ನಾಗರಿಕರು ಕೈಜೋಡಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದ ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನ 2026ರ ಕಾರ್ಯಕ್ರಮವನ್ನು ಮಕ್ಕಳೊಂದಿಗೆ ಉದ್ಘಾಟಿಸಿ ಮಾತನಾಡಿದ ಅವರು, ಮಾದಕ ವಸ್ತುಗಳಿಂದ ಹೆಚ್ಚುತ್ತಿರುವ ಅಪಾಯವನ್ನು ತಡೆಗಟ್ಟಲು ಸರ್ಕಾರವು ಮಾದಕ ವಸ್ತು ವಿರೋಧಿ ಕಾರ್ಯಪಡೆಯನ್ನು ಸ್ಥಾಪಿಸಿದೆ ಎಂದರು. ಕಳೆದ 3 ವರ್ಷಗಳಲ್ಲಿ ಪೊಲೀಸ್ ಇಲಾಖೆ ದೊಡ್ಡ ಪ್ರಯತ್ನ ಮಾಡಿ 80 ಕೋಟಿ ವೆಚ್ಚದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡು ನಾಶಪಡಿಸಿದೆ. ಈ ಕಾರ್ಯಕ್ಕೆ ಕೈಜೋಡಿಸಿದ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳಿಗೆ ಹಾಗೂ ಸಹಾಯ ಮಾಡಿದ ಎಲ್ಲರಿಗೂ ಸರ್ಕಾರ ಅಭಿನಂದನೆ ಸಲ್ಲಿಸುತ್ತದೆ ಎಂದು ಅವರು ಹೇಳಿದರು. ಶರಾವತಿ ಪಂಪ್ ಸ್ಟೋರೇಜ್, ಗೋವಾ ತಮ್ನೇರ್, ಕಳಸಾ ಬಂಡೂರಿ ಮತ್ತು ಬಿಡಿಎ ಫೆರಿಫರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಮತ್ತು ಕೇಂದ್ರ ಅರಣ್ಯ ಇಲಾಖೆಗಳ ವಿವಿಧ ಹಂತಗಳಲ್ಲಿ ಬಾಕಿ ಇರುವ ಅರಣ್ಯ ಅನುಮತಿ ವಿಚಾರಗಳಲ್ಲಿ ತ್ವರಿತಗತಿಯಲ್ಲಿ ಕ್ರಮ ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕೈಗಾರಿಕೆ ಹಾಗೂ ಗಣಿಗಾರಿಕೆ ಯೋಜನೆಗಳಿಗೆ ಅಗತ್ಯವಿರುವ ಎಲ್ಲಾ ಅನುಮತಿಗಳನ್ನು ನಿಗದಿತ ಕಾಲಮಿತಿಯೊಳಗೆ ನೀಡುವ ವ್ಯವಸ್ಥೆ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಸಣ್ಣಪುಟ್ಟ ನೆಪಗಳನ್ನು ಮುಂದಿಟ್ಟು ಅವರಿಗೆ ತೊಂದರೆ ನೀಡಬಾರದು. ನಿಯಮಾನುಸಾರ ಕುಡಿಯುವ ನೀರು, ರಸ್ತೆ, ವಿದ್ಯುತ್ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಲು ಆದ್ಯತೆ ನೀಡಬೇಕು ಎಂದರು. ಪ್ರಸಕ್ತ ಸಾಲಿನ ಏಪ್ರಿಲ್ ಮತ್ತು ಮೇ ಮಾಹೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಕೆಲವು ಪ್ರದೇಶಗಳಲ್ಲಿ ಬಿದ್ದ ಭಾರೀ ಮಳೆಯಿಂದಾಗಿ ರೈತರು ತೋಟಗಳಲ್ಲಿ ಬೆಳೆದ ಅಡಿಕೆ ಮರಗಳು ನಾಶಗೊಂಡಿದ್ದು, ಈ ಸಂಬಂಧ ಬಾಧಿತ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಜಿಲ್ಲೆಯ ಚುನಾಯಿತ ಪ್ರತಿನಿಧಿಗಳು ನಿಯೋಗ ತೆರಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡುವಂತೆ ರಾಜ್ಯ ಇಂಧನ ಮತ್ತು ಪ್ರವಾಸೋದ್ಯಮ ಖಾತೆ ಸಚಿವರಾದ ಕೆಜೆ ಜಾರ್ಜ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಏರ್ಪಡಿಸಲಾಗಿದ್ದ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಬಂಧ ಜಿಲ್ಲಾಡಳಿತದ ವತಿಯಿಂದ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡಿರುವುದಾಗಿ ತಿಳಿಸಿದರು. ಸಂತ್ರಸ್ತರಿಗೆ ಮಾನವೀಯ ನೆಲೆಯಲ್ಲಿ ಪರಿಹಾರ ದೊರಕಿಸಿಕೊಡಿ ಎಂದು ಜಿಲ್ಲೆಯ ಜನಪ್ರತಿನಿಧಿಗಳು ಸಚಿವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಚಿವ ಕೆಜೆ ಜಾರ್ಜ್ ಅವರು ಮಾತನಾಡಿ, ಸಂತ್ರಸ್ತ ಕುಟುಂಬದವರಿಗೆ ತಕ್ಷಣದ ಪರಿಹಾರ ಕ್ರಮವನ್ನು ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ದೊರಕಿಸಿಕೊಡಬೇಕು. ಅಲ್ಲದೆ ಭಾಗಶಃ ಅಥವಾ ಪೂರ್ಣ ಪ್ರಮಾಣದ ಮನೆ ನಾಶಗೊಂಡವರ ಮಾಹಿತಿ ಪಡೆದು ಅವರಿಗೆ ಸಕಾಲದಲ್ಲಿ ಸೌಲಭ್ಯ ಒದಗಿಸಿಕೊಡುವಂತೆ ಸೂಚಿಸಿದರು. ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪ ರಾಷ್ಟೀಯ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ರೈತರ ಸುಧಾರಿತ ಕೃಷಿಯ ಅನುಕೂಲಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಜೂನ್ 1ರಿಂದ ಆಯೋಜಿಸಲಾಗಿದ್ದ ಖೇತ್ ಬಚಾವೋ ಅಭಿಯಾನವನ್ನು ಯಶಸ್ವಿಗೊಳಿಸಲಾಗಿದ್ದು, ಬೆಳಗಾವಿ ವಿಭಾಗ ಮಟ್ಟದಲ್ಲಿ ಸುಮಾರು 100 ಗ್ರಾಮ ಪಂಚಾಯಿತಿಗಳಲ್ಲಿ ಮಣ್ಣಿನ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಸುಮಾರು 6,000ಕ್ಕೂ ಅಧಿಕ ಸಂಖ್ಯೆಯ ರೈತರು ಅಭಿಯಾನದ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಈ ಕುರಿತು ಆಕಾಶವಾಣಿಗಾಗಿ ಮತ್ತಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ಮಂಜುನಾಥ ಚೌರೆಡ್ಡಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಕಳೆದ ನಾವು ಜೂನ್ 1 ತಾರೀಕಿಂದ ಜೂನ್ 30ವರೆಗೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೀರ್ತಿ ಬಚಾವೋ ಅಭಿಯಾನವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕೀರ್ತಿ ಬಚಾವೋ ಅಭಿಯಾನವನ್ನ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವ್ಯಾಪ್ತಿಗಳಾದಂತ ಬೆಳಗಾವಿ, ರಾಮದುರ್ಗ್, ಸವದತ್ತಿ, ಬೈಲೊಂಗಲ್, ಅನಾಪುರ್, ಎರಗಟ್ಟಿ, ಕಿತ್ತೂರು ತಾಲೂಕಿಗಳಲ್ಲಿ ಬರ್ತಕ್ಕಂತ ಪ್ರತಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರಿಸುಮಾರು 2 ಪ್ರೋಗ್ರಾಮ್ಗಳನ್ನು ನಾವು ಮಾಡಿದ್ದೇವೆ. ಇವತ್ತು ಈ ಒಂದು ಅಭಿಯಾನವನ್ನು ಮುಕ್ತಾಯಗೊಂಡಿದೆ. ಈ ಒಂದು ಅಭಿಯಾನದಲ್ಲಿ ಪ್ರಮುಖವಾಗಿ ನಾವು ಸರಿಸುಮಾರು 6,000ಕ್ಕೂ ಮೇಲ್ಪಟ್ಟು ನಾವು ರೈತರ ಮನೆ ಬಾಗಿಲಿಗೆ ಈ ಒಂದು ಅಭಿಯಾನದಲ್ಲಿ ತಲುಪಿದ್ದೇವೆ. ಜೈವಿಕ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳನ್ನು ರೈತರಿಗೆ ವಿತರಿಸಿದ್ದೇವೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ

0: ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ಕಡ್ಡಾಯವಾಗಿ ರಾಜ್ಯದ ನಾಗರಿಕರೆಲ್ಲರೂ ಅಗತ್ಯ ಮಾಹಿತಿ ಒದಗಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರು ಮನವಿ ಮಾಡಿದ್ದಾರೆ. ನಾಗರಿಕರು ಈ ಅರ್ಜಿಯನ್ನು ತುಂಬುವಾಗ ಯಾವುದೇ ವಿಷಯವಾಗಿ ಗೊಂದಲಗಳಿದ್ದರೆ ಪ್ರತಿಯೊಂದು ವಾರ್ಡ್ನಲ್ಲೂ ಸ್ಥಾಪಿಸಲಾಗಿರುವ ಸಿಟಿಜನ್ ಸರ್ವಿಸ್ ಸೆಂಟರ್ ಹಾಗೂ ವೋಟರ್ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಮಾಹಿತಿ ಪಡೆದು ನಿಖರವಾಗಿ ಅರ್ಜಿಯನ್ನು ತುಂಬಬಹುದು. ಎಸ್ಐಆರ್ ಅರ್ಜಿಯನ್ನು ತುಂಬಿದರೆ ನಾವು ದೇಶದ ನಾಗರಿಕರಾಗಿದ್ದೇವೆ ಹಾಗೂ ದೇಶದ ಮತದಾರರಾದಂತೆ. ಹಾಗಾಗಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕರು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಅರ್ಜಿಯನ್ನು ಸಲ್ಲಿಸುವಂತೆ ಅವರು ಕೋರಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನದ ಅಂಗವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರು ನವನಗರದ ವಿವಿಧ ಮನೆಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ನಮೂನೆಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತ ವೆಂಕಣ್ಣ ಸುಗತೇಕರ್ ಅವರ ನಿವಾಸಕ್ಕೂ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಮತದಾರರಿಗೆ ನಮೂನೆ ಭರ್ತಿ ಮಾಡುವ ವಿಧಾನ ಹಾಗೂ ಅಗತ್ಯ ದಾಖಲೆಗಳ ಕುರಿತು ಮಾಹಿತಿ ನೀಡಿ ನಿಗದಿತ ಅವಧಿಯೊಳಗೆ ಭರ್ತಿ ಮಾಡಿ ಸಲ್ಲಿಸುವಂತೆ ಮನವಿ ಮಾಡಿದರು. ಮತದಾರರ ಪಟ್ಟಿಯಲ್ಲಿ ಹೆಸರುಗಳ ಪರಿಶೀಲನೆ, ತಿದ್ದುಪಡಿ, ಸೇರ್ಪಡೆ ಅಥವಾ ಬದಲಾವಣೆ ಅಗತ್ಯವಿದ್ದರೆ ಸಂಬಂಧಿತ ನಮೂನೆಗಳನ್ನು ಭರ್ತಿ ಮಾಡಿ ಸಲ್ಲಿಸುವಂತೆ ಸಾರ್ವಜನಿಕರಲ್ಲಿ ಅವರು ಕರೆ ನೀಡಿದರು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ವಿಬಿಜಿರಾಮ್ಜಿ ಯೋಜನೆಯಡಿ ಅರ್ಹ ಗ್ರಾಮೀಣ ಅಕುಶಲ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ ಕಲ್ಪಿಸಲಾಗುವುದು ಎಂದು ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲೆಯ ಎಲ್ಲಾ ಅನುಷ್ಠಾನ ಅಧಿಕಾರಿಗಳು, ಪಿಡಿಒಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ಒಂದು ದಿನದ ವಿಬಿಜಿರಾಮ್ಜಿ ಯೋಜನೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ವಿಬಿಜಿರಾಮ್ಜಿ ಯೋಜನೆ ಇಂದಿನಿಂದ ಅನುಷ್ಠಾನಗೊಳ್ಳಲಿದೆ. ಸ್ವಯಂ ಪ್ರೇರಿತವಾಗಿ ಅಕುಶಲ ಕೆಲಸಕ್ಕಾಗಿ ಬೇಡಿಕೆ ಸಲ್ಲಿಸುವ ಗ್ರಾಮೀಣ ವಯಸ್ಕ ಸದಸ್ಯರ ಕುಟುಂಬಕ್ಕೆ ಒಂದು ಆರ್ಥಿಕ ವರ್ಷದಲ್ಲಿ 125 ದಿನಗಳ ಕಡ್ಡಾಯ ಉದ್ಯೋಗ ಖಾತ್ರಿಯನ್ನು ಈ ಯೋಜನೆಯಡಿ ನೀಡಲಾಗುವುದು. ಸಮಗ್ರ ಡಿಜಿಟಲ್ ವ್ಯವಸ್ಥೆ ಮೂಲಕ ಆಡಳಿತದ ಹೊಣೆಗಾರಿಕೆ ಮತ್ತು ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಆಧುನೀಕರಿಸುವುದು ಈ ಯೋಜನೆಯ ದೃಷ್ಟಿಕೋನವಾಗಿದೆ. ಕೃಷಿ ಕಾಲದಲ್ಲಿ ಕೃಷಿ ಕಾರ್ಮಿಕರ ಸಮರ್ಪಕ ಲಭ್ಯತೆಗೆ ಸುಗಮಗೊಳಿಸಲು ಯೋಜನೆಯಡಿ 60 ದಿನಗಳ ಕಾಲ ವಿರಾಮ ನೀಡುವ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನಾಡಿನ ಖ್ಯಾತ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಚಿತ್ರಕಲಾವಿದ, ರೈತ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತ ಹಾಸನದ ಕೆಟಿ ಶಿವಪ್ರಸಾದ್ ಬೆಂಗಳೂರಿನಲ್ಲಿ ನಿಧನರಾದರು. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಮೂತ್ರಪಿಂಡ ಸಮಸ್ಯೆಯಿಂದ ಚಿಕಿತ್ಸೆ ಪಡೆಯುತ್ತಿದ್ದ ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇತ್ತೀಚೆಗೆ ದೀರ್ಘ ಶಸ್ತ್ರಚಿಕಿತ್ಸೆಗೂ ಅವರು ಒಳಗಾಗಿದ್ದರು. ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟ ಚಳವಳಿಯು ಯಾವುದೇ ನಿರ್ದಿಷ್ಟ ವರ್ಗ ಅಥವಾ ಜಾತಿಗೆ ಸೇರಿದವರು ಆಳುವವರ ವಿರುದ್ದ ಸಿಡಿದೆದ್ದ ಸಂಘರ್ಷವಲ್ಲ. ಇದು ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಧಾರೆಯೆರೆದ ತ್ಯಾಗಿಗಳ ನೇತೃತ್ವದಲ್ಲಿ ನಡೆದ ಜನಸಂಗ್ರಾಮ. ಸಾಮಾನ್ಯ ಜನರೇ ಸೈನಿಕರೂ ಆಗಿ ದೇಶದ ಪರ ಹೋರಾಡಿದ ಅಪರೂಪದ ಇತಿಹಾಸವಾಗಿದೆ. ಧಾರವಾಡದಲ್ಲಿ ಅಂತಹ ಹೋರಾಟದ ಸಂದರ್ಭದಲ್ಲಿ 1921 ಜುಲೈ 1ರಂದು ನಡೆದ ಸರಾಯಿ ವಿರೋಧಿ ಪ್ರತಿಭಟನೆಯಲ್ಲಿ ಬ್ರಿಟಿಷರ ಗೋಲಿಬಾರಿಗೆ ತುತ್ತಾಗಿ ಮೂವರು ಪ್ರಾಣತೆತ್ತರು. ಆ ಹುತಾತ್ಮರ ಹೋರಾಟಕ್ಕೆ ಈಗ 105 ವರ್ಷದ ನೆನಪು. ಇದರ ಅಂಗವಾಗಿ ಇಂದು ಧಾರವಾಡದ ಜಕಣಿಬಾವಿ ರಸ್ತೆಯಲ್ಲಿರುವ ಹುತಾತ್ಮರ ಸ್ಮಾರಕಕ್ಕೆ ಗೌರವ ಸಲ್ಲಿಸಿ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು, ಧಾರವಾಡ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಸೇರಿದಂತೆ ಹಲವರು ಪಾಲ್ಗೊಳ್ಳುತ್ತಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಪ್ರಾಧ್ಯಾಪಕರಾದ ಡಾ ಬಸವರಾಜ ಅಕ್ಕಿ.
4: ಭಾರತದ ಸ್ವಾತಂತ್ರ್ಯ ಹೋರಾಟದ 1920 ಅಸಹಕಾರ ಚಳವಳಿ ಅಂಗವಾಗಿ ಸರ್ಕಾರಿ ಶಾಲೆಗಳನ್ನು, ನ್ಯಾಯಾಲಯಗಳನ್ನು, ವಿದೇಶಿ ವಸ್ತ್ರಗಳನ್ನು ಬಹಿಷ್ಕರಿಸುವುದು, ಮದ್ಯದ ಅಂಗಡಿಗಳನ್ನು ಪಿಕೆಟಿಂಗ್ ಮಾಡಲು ಆದೇಶಿಸಿತು. ಅದರಂತೆ ಜುಲೈ 1, 1921 ಧಾರವಾಡದ ಹೃದಯ ಭಾಗದ ಇಂದಿನ ಸುಭಾಷ್ ರಸ್ತೆಯ ಸಮೀಪದಲ್ಲಿದ್ದ ಮದ್ಯದ ಅಂಗಡಿಯ ಮೇಲೆ ಸತ್ಯಾಗ್ರಹಿಗಳು ಮುತ್ತಿಗೆ ಹಾಕಿ ಬೆಂಕಿ ಹಚ್ಚಿದ್ರು. ಇದರಿಂದ ಕೋಪಗೊಂಡ ಪೊಲೀಸರು ಗುಂಡು ಹಾರಿಸಿದ್ದರಿಂದ ಮೂವರು ಹೋರಾಟಗಾರರಾದ ಮಲಿಕ್ ಸಾಬ್ ಅಲಿಯಾಸ್ ಮದನ್ ಸಾಬ್, ಗೌಸು ಸಾಬ್ ಅಲಿಯಾಸ್ ಖಾದರ್ ಸಾಬ್ ಮತ್ತು ಅಬ್ದುಲ್ ಗಫಾರ್ ತಾಯಿ ಹುತಾತ್ಮರಾದರು. ಅಲ್ಲದೆ
3: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ರಾಜ್ಯವನ್ನು 2028ರೊಳಗೆ ಮಾದಕ ವ್ಯಸನ ಮುಕ್ತವಾಗಿಸಲು ಪ್ರತಿಜ್ಞೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಅರಣ್ಯವಾಸಿಗಳ ಅರಣ್ಯ ಹಕ್ಕುಗಳನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು, ಮುಖ್ಯಮಂತ್ರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ನಾಗರಿಕರು ಕಡ್ಡಾಯವಾಗಿ ಅಗತ್ಯ ಮಾಹಿತಿ ಒದಗಿಸಿ, ಮುಖ್ಯ ಕಾರ್ಯದರ್ಶಿಯವರ ಮನವಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ವಿಬಿಜಿ ರಾಮ್ಜಿ ಯೋಜನೆ ಇಂದಿನಿಂದ ಜಾರಿ. ಅರ್ಹ ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಕಡ್ಡಾಯ ಉದ್ಯೋಗಾವಕಾಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ವಿಎಲ್ಎಸ್ಐ ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, ಎಐ ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಮತ್ತು ACC HPC ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು.
4: ಇವತ್ತಿನ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಶ್ರೋತೃಗಳೇ. ಸಿಹಕ್ ಹಾಗೂ ACC HPC ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಸಿಹಕ್ನ ಒಬ್ಬ ತಜ್ಞರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
5: ಧನ್ಯವಾದಗಳು.
4: ಮೊದಲಿಗೆ ಸಿಹಕ್ ಹೀಗಂದ್ರೆ ಏನು?
5: ಸಿಹಕ್ ಸೆಂಟರ್ ಫಾರ್ HPC ಅಪ್ಸ್ಕಿಲಿಂಗ್ ಅಂಡ್ ನಾಲೆಜ್ ಶೇರಿಂಗ್ ಎಂಬುದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಯುವಕರನ್ನು ತಯಾರಿಸುವ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಚಿವಾಲಯದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಈ ಕ್ಷೇತ್ರವನ್ನು ಸ್ಥಾಪಿಸಿದೆ. ಇದರ ಮುಖ್ಯ ಉದ್ದೇಶ HPC ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು, ಸಂಶೋಧಕರು, ಶಿಕ್ಷಕರು ಹಾಗೂ ವೃತ್ತಿಪರರಿಗೆ ತರಬೇತಿ ನೀಡುವುದು. ದ ಸೆಂಟರ್ ಏಮ್ಸ್ ಟು ಕ್ರಿಯೇಟ್ ಸ್ಕಿಲ್ಡ್ ಮ್ಯಾನ್ ಪವರ್ ವಿತ್ ನಾಲೆಜ್ ಅಂಡ್ ಪ್ರೊಫಿಷಿಯನ್ಸಿ ಇನ್ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಥ್ರೂ ಇಟ್ಸ್ ಅಡ್ವಾನ್ಸ್ ಸರ್ಟಿಫಿಕೇಶನ್ ಕೋರ್ಸ್ ಇನ್ HPC.
4: ಸಿಹಕ್ ಅಂತಂದ್ರೆ ಏನು ಅಂತ ಹೇಳುವಾಗ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂತ ಹೇಳಿದ್ರಿ, ಅಂದ್ರೆ HPC. ಹಾಗಂದ್ರೆ ಏನು, ಯಾಕೆ ಇದು ಮುಖ್ಯ ಆಗುತ್ತೆ?
5: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ರೆಫರ್ಸ್ ಟು ದ ಯೂಸ್ ಆಫ್ ಪವರ್ಫುಲ್ ಕಂಪ್ಯೂಟರ್ಸ್ ಅಂಡ್ ಪ್ಯಾರಲಲ್ ಪ್ರೊಸೆಸಿಂಗ್ ಟೆಕ್ನಿಕ್ಸ್ ಟು ಸಾಲ್ವ್ ಲಾರ್ಜ್ ಅಂಡ್ ಕಾಂಪ್ಲೆಕ್ಸ್ ಕಂಪ್ಯೂಟೇಶನಲ್ ಪ್ರಾಬ್ಲಮ್ಸ್. ಇಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ಸ್ ಇನ್ ಏರಿಯಾಸ್ ಸಚ್ ಆಸ್ ವೆದರ್ ಫೋರ್ಕಾಸ್ಟಿಂಗ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಹೆಲ್ತ್ ಕೇರ್, ಸೈಂಟಿಫಿಕ್ ರಿಸರ್ಚ್, ಎಂಜಿನಿಯರಿಂಗ್ ಸಿಮ್ಯುಲೇಷನ್ಸ್, ಸೈಬರ್ ಸೆಕ್ಯೂರಿಟಿ, ಫೈನಾನ್ಸ್, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಳಸಲಾಗುತ್ತದೆ. ತಂತ್ರಜ್ಞಾನ ಬೆಳೆಯುತ್ತಿರುವಂತೆ HPC ತಜ್ಞರ ಬೇಡಿಕೆ ಕೂಡ ಹೆಚ್ಚಾಗ್ತಾ ಇದೆ.
4: ಸಿಂಪಲ್ ಆಗಿ ಹೇಳಬೇಕಂದ್ರೆ HPC ಅಂದ್ರೆ ಬಹಳ ಶಕ್ತಿಶಾಲಿ ಕಂಪ್ಯೂಟರ್ಗಳನ್ನ ಬಳಸಿಕೊಂಡು ದೊಡ್ಡ ಹಾಗೂ ಕಷ್ಟದ ಸಮಸ್ಯೆಗಳನ್ನ ವೇಗವಾಗಿ ಪರಿಹರಿಸೋ ತಂತ್ರಜ್ಞಾನ ಅಂತ ಹೇಳ್ತಾ ಇದ್ರು. ಈ ACC HPC ಕೋರ್ಸ್ ಬಗ್ಗೆ ಮತ್ತಷ್ಟು ವಿವರವಾಗಿ ಹೇಳಬಹುದು ನಮ್ಮ ಶ್ರೋತೃಗಳಿಗೆ?
5: ಖಂಡಿತ. ACC HPC ಕೋರ್ಸ್ ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವಾಗಿದೆ. ಇದು ಈ ಕೋರ್ಸ್ ಅಲ್ಲಿ ವಿದ್ಯಾರ್ಥಿಗಳು ಲಿನಿಕ್ಸ್, ಪ್ಯಾರಲಲ್ ಪ್ರೋಗ್ರಾಮಿಂಗ್, ಕ್ಲಸ್ಟರ್ ಕಂಪ್ಯೂಟಿಂಗ್, ಪರ್ಫಾರ್ಮೆನ್ಸ್ ಆಪ್ಟಿಮೈಸೇಷನ್ ಮತ್ತು ಹೀಗೆ ವಿವಿಧ HPC ಅಪ್ಲಿಕೇಶನ್

0: ಪಿಸಿ ಅಪ್ಲಿಕೇಶನ್ ಹೆಂಗ್ ಡೆವಲಪ್ ಮಾಡೋದು ಯೂಸಿಂಗ್ ದೀಸ್ ಆಲ್ ಟೆಕ್ನಾಲಜೀಸ್ ಅವ್ರಿಗೆ ಕಲಿತಾರೆ. ಅದರಲ್ಲಿ ಮುಂದಿನ ಎಚ್ ಪಿ ಸಿ ಬ್ಯಾಚ್ ಜುಲೈ 20ರಂದು ದೇಶಾದ್ಯಂತ ನಮ್ಮ ಸಿಡ್ಯಾಕ್ 12 ಕೇಂದ್ರಗಳಲ್ಲಿ ಆರಂಭವಾಗಲಿದೆ ಮತ್ತು ಡಿಸೆಂಬರ್ ವರೆಗೆ ನಡೆಯಲಿದೆ. ಇದು ಈ ಕೋರ್ಸ್ ಎನ್ಸಿಬಿಟಿ ಸರ್ಟಿಫೈಡ್. ಎನ್ಸಿಬಿಟಿ ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಎಜುಕೇಶನ್ ಅಂಡ್ ಟ್ರೈನಿಂಗ್. ಇದು ಒಂದು ರೆಗ್ಯುಲೇಟರಿ ಬಾಡಿ ವೇರ್ ಇಟ್ ಸ್ಟ್ಯಾಂಡರ್ಡೈಸ್ ಹೌ ದ ಎಜುಕೇಶನ್ ಸ್ಟ್ಯಾಂಡರ್ಡ್ ಹ್ಯಾಸ್ ಟು ಬಿ ಫಾಲೋಡ್, ಹೌ ವಿ ಹ್ಯಾವ್ ಟು ಫಾಲೋ ದೀಸ್ ಆಲ್ ನಾರ್ಮ್ಸ್. ಕೋರ್ಸ್ ಮುಗಿದ ಮೇಲೆ ಸ್ಟೂಡೆಂಟ್ಸ್ ಗೆ ಏನ್ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಎಂಪ್ಲಾಯ್ಮೆಂಟ್ ಸ್ಟ್ಯಾಂಡರ್ಡ್ಸ್ ಇದರಲ್ಲಿ ಅಳವಡಿಸಿಕೊಂಡಿದ್ದಾರೆ.
1: ಒಟ್ಟಿನಲ್ಲಿ ಈ ಕೋರ್ಸ್ ನ ಮಾಡಿದ ತಕ್ಷಣ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗವನ್ನ ಖಂಡಿತವಾಗಿ ಪಡ್ಕೊಳ್ಬಹುದು. ಅದಕ್ಕೆ ಬೇಕಾದಂತಹ ತರಬೇತಿಯನ್ನ, ಕೌಶಲ್ಯ ತರಬೇತಿಯನ್ನ ಈ ಪ್ರೋಗ್ರಾಂ ಮೂಲಕ ಅವರಿಗೆ ನೀಡಲಾಗುತ್ತೆ ಅಂತ ಹೇಳ್ತಾ ಇದ್ರ. ಹಾಗೆ ಕೇಳುಗರೆ, ಈಗ ತಾನೇ ಕೇಳಿದ್ರಲ್ಲ, ಮುಂದಿನ ಎಸಿಸಿ ಎಚ್ ಪಿ ಸಿ ಬ್ಯಾಚ್ ಜುಲೈ 20ರಂದು ಆರಂಭ ಆಗ್ತಾ ಇದೆ. ಅಂದ್ರೆ ಈ ವರ್ಷದ ಡಿಸೆಂಬರ್ ವರೆಗೂ ಈ ತರಬೇತಿ ನಡೆಯಲಿದೆ. ದೇಶಾದ್ಯಂತ 12 ಸಿಡ್ಯಾಕ್ ಕೇಂದ್ರಗಳಲ್ಲಿ ಈ ಕೋರ್ಸ್ಗಳು ಆರಂಭವಾಗಲಿದೆ. ಇನ್ನು ಈ ಕೋರ್ಸ್ ಬಗ್ಗೆ ಹೇಳಿದ್ರಿ, ಯಾವಾಗ ಆರಂಭ ಆಗತ್ತೆ ಅಂತ ಕೂಡ ಹೇಳಿದ್ರಿ. ಈ ಕೋರ್ಸ್ ಜಾಯಿನ್ ಆಗ್ಲಿಕ್ಕೆ ಏನಾದ್ರೂ ಶುಲ್ಕ ಇದೆಯಾ, ಫೀಸ್ ಏನು?
0: ಯಾವ್ದು ಶುಲ್ಕ ಇಲ್ಲ. ಈ ಕೋರ್ಸ್ ಒಂದು ಪ್ರಮುಖ ವಿಶೇಷ ಏನಂದ್ರೆ, ಯಾವ್ದು ರಿಜಿಸ್ಟ್ರೇಷನ್ ಫೀ ಅಥವಾ ಟ್ರೈನಿಂಗ್ ಫೀ ಇಲ್ಲ. ಇದು ಎಸ್ಸಿ ಎಸ್ಟಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ವುಮನ್ ಹಾಗೂ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳೆಲ್ಲರಿಗೂ ಕೋರ್ಸ್ ಸಂಪೂರ್ಣ ಉಚಿತವಾಗಿದೆ. ಇದಲ್ಲದೆ ಅರ್ಹ ಎಸ್ಸಿ ಎಸ್ಟಿ ಕ್ಯಾಂಡಿಡೇಟ್ಸ್ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಹಾಗೂ ಎನಿ ಕ್ಯಾಟಗರಿ ವುಮನ್ ಅಭ್ಯರ್ಥಿಗಳಿಗೆ ಕೋರ್ಸ್ ಅವಧಿಯಲ್ಲಿ ಪ್ರತಿ ತಿಂಗಳು 10,000 ಸ್ಟೈಫಂಡ್ ನೀಡಲಾಗುತ್ತೆ. ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಆದ್ರೆ ಸ್ಟೈಫಂಡ್ ಇರುವುದಿಲ್ಲ.
1: ಕೇಳಿದರೆ ಗಮನಿಸಿ, ಎಸ್ಸಿ ಎಸ್ಟಿ ವೀಕರ್ ಸೆಕ್ಷನ್ ಹಾಗೂ ಎಲ್ಲಾ ವರ್ಗದ ಮಹಿಳಾ ವಿದ್ಯಾರ್ಥಿಗಳಿಗೆ ಕೋರ್ಸ್ ಉಚಿತವಾಗಿದೆ, ಹಾಗೆ 10,000 ಪ್ರತಿ ತಿಂಗಳು ಸ್ಟೈಫಂಡ್ ನೀಡಲಾಗುತ್ತೆ. ಆದ್ರೆ ಜನರಲ್ ಕ್ಯಾಟಗರಿ ಮೇಲ್ ಅಭ್ಯರ್ಥಿಗಳಿಗೆ ಕೋರ್ಸ್ ಮಾತ್ರ ಉಚಿತವಾಗಿದೆ, ಅವರಿಗೆ ಸ್ಟೈಫಂಡ್ ನೀಡೋದಿಲ್ಲ. ಈ ಕೋರ್ಸ್ಗೆ ಸೇರ್ಕೊಳ್ಳಿಕ್ಕೆ ಏನ್ ಅರ್ಹತೆಯನ್ನ ಹೊಂದಿರಬೇಕು, ಯಾವ ಪದವಿಯನ್ನ ಪಡ್ಕೊಂಡಿರ್ಬೇಕು ನಮ್ಮ ವಿದ್ಯಾರ್ಥಿಗಳು?
0: ಅರ್ಹತೆ ಏನ್ ಇರ್ಬೇಕಂತಂದ್ರೆ, ಬಿಟೆಕ್ ಯಾವುದೇ ಬ್ರಾಂಚ್ ಆಗಿರ್ಬಹುದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬಹುದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬಹುದು, ಸಿವಿಲ್ ಮೆಕ್ಯಾನಿಕಲ್ ಗ್ರಾಜುಯೇಷನ್ ಆಗಿರ್ಬೇಕು, ಎಂಎಸ್ಸಿ ಮತ್ತೆ ಬಿಎಸ್ಸಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಮ್ಯಾಥಮೆಟಿಕ್ಸ್ ಮತ್ತೆ ಸ್ಟಾಟ್ಸ್ ಅರ್ಹತರು ಇದ್ದಾರೆ. ಎಂಸಿಎ ಪೋಸ್ಟ್ ಗ್ರಾಜುಯೇಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡಿ ಈ ಕೋರ್ಸ್ ತಗೋಬಹುದು.
1: ಸಿಹಕ್ ಭಾರತದ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಾಯ ಮಾಡ್ತಿದ್ಯಾ?
0: ಖಂಡಿತ. ಸಿಹಕ್ ಸಪೋರ್ಟ್ಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ ವರ್ಕ್ ಫೋರ್ಸ್ ಕೇಪೇಬಲ್ ಆಫ್ ಲಿವರೇಜಿಂಗ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಟೆಕ್ನಾಲಜೀಸ್ ಫಾರ್ ಇನೋವೇಷನ್ ಅಂಡ್ ರಿಸರ್ಚ್ ಬೈ ಆಫರಿಂಗ್ ಸ್ಪೆಷಲೈಸ್ಡ್ ಟ್ರೈನಿಂಗ್ ಅಂಡ್ ಕೊಲಾಬರೇಷನ್ಸ್ ವಿತ್ ಅಕಾಡೆಮಿಕ್ ಅಂಡ್ ಇಂಡಸ್ಟ್ರಿ ಪಾರ್ಟ್ನರ್ಸ್. ಇಟ್ ಹೆಲ್ಪ್ಸ್ ಇನ್ ಸ್ಟ್ರೆಂಥನಿಂಗ್ ದ ಕಂಟ್ರೀಸ್ ಕೇಪಬಿಲಿಟೀಸ್ ಇನ್ ಡಿಜಿಟಲ್ ಟೆಕ್ನಾಲಜೀಸ್ ಅಂಡ್ ಸೈಂಟಿಫಿಕ್ ಕಂಪ್ಯೂಟಿಂಗ್.
1: ಸಿಹಕ್ ಮೂಲಕ ಎಚ್ ಪಿ ಸಿ ಮತ್ತು ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ಕೌಶಲ್ಯ ಹೊಂದಿದ ಮಾನವ ಸಂಪನ್ಮೂಲವನ್ನ ಸಿದ್ಧಪಡಿಸಲಾಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇದು ಶಿಕ್ಷಣ ಸಂಸ್ಥೆಯ ಮತ್ತು ಇಂಡಸ್ಟ್ರಿ ಜೊತೆಗೂಡಿ ಕೆಲಸ ಮಾಡಿ ದೇಶದ ಟೆಕ್ನಾಲಜಿ ಮತ್ತು ರಿಸರ್ಚ್ ಸಾಮರ್ಥ್ಯವನ್ನ ಹೆಚ್ಚಿಸೋದಿಕ್ಕೆ ಸಹಾಯ ಮಾಡ್ತಾ ಇದೆ ಸಿಹಕ್ ಅಂತ ಹೇಳ್ತಾ ಇದಾರೆ ಶಿಲ್ಪಾ ಬೊಮ್ರಿ ಅವರು, ಸೈಂಟಿಸ್ಟ್. ಇನ್ನು ಶಿಲ್ಪಾ ಬೊಮ್ರಿ ಅವರೇ, ಎಸಿಸಿ ಎಚ್ ಪಿ ಸಿ ಕೋರ್ಸ್ ಮುಗಿಸಿದ ನಂತರ ಏನು ಕರಿಯರ್ ಆಪರ್ಚುನಿಟೀಸ್ ನಮ್ಮ ಅಭ್ಯರ್ಥಿಗಳಿಗೆ ಇದೆ, ಈ ಕೋರ್ಸ್ ಮುಗಿದ ನಂತರ ಏನು ಅನ್ನೋ ಪ್ರಶ್ನೆ ಅವರಿಗೆ ಕಾಡುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಕ್ಲಿಯರ್ ಪಿಕ್ಚರ್ ಕೊಡೋದಾದ್ರೆ, ಈ ಕೋರ್ಸ್ ಗಳನ್ನ ಮಾಡಿದ ನಂತರ ಅವರಿಗೆ ಏನ್ ಅವಕಾಶಗಳು ಸಿಗತ್ತೆ?
0: ಈ ಕೋರ್ಸ್ ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳು ಅವಕಾಶಗಳನ್ನು ಪಡೆಯಬಹುದು. ಯಾವ ಯಾವ್ದಂದ್ರೆ, ಎಚ್ ಪಿ ಸಿ ಎಂಜಿನಿಯರಿಂಗ್ ರಿಸರ್ಚ್ ಅಸೋಸಿಯೇಟ್, ಸಾಫ್ಟ್ವೇರ್ ಡೆವಲಪರ್, ಡೇಟಾ ಸೈಂಟಿಸ್ಟ್, ಎಐ ಇಂಜಿನಿಯರಿಂಗ್, ಕಂಪ್ಯೂಟೇಶನಲ್ ಸೈಂಟಿಸ್ಟ್, ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್. ಈ ಅವಕಾಶಗಳು ಹೆಲ್ತ್ ಕೇರ್, ಏರೋಸ್ಪೇಸ್, ಫೈನಾನ್ಸ್, ಮ್ಯಾನುಫ್ಯಾಕ್ಚರಿಂಗ್, ಅಕಾಡೆಮಿಕ್ ಇನ್ಸ್ಟಿಟ್ಯೂಟ್ ಹಾಗೂ ಗವರ್ಮೆಂಟ್ ರಿಸರ್ಚ್ ಲ್ಯಾಬ್ ಅಲ್ಲಿ ಲಭ್ಯವಿರುತ್ತದೆ.
1: ನೀವೇನಾದ್ರೂ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಸ್ಪೆಷಲಿಸ್ಟ್ ಆಗಿನೂ ಹೋಗ್ಬಹುದು ಅಂತ ಅಲ್ಲಿಗೆ ನಿಲ್ಸಿದೆ ನನ್ನ ಮುಂದಿನ ಪ್ರಶ್ನೆ, ಖಂಡಿತ ಆಗಿತ್ತು ಇವೆಲ್ಲ ಎಲ್ಲಿ ಸಿಗತ್ತೆ, ಎಲ್ಲಿ ಈ ಅವಕಾಶಗಳು ಇದೆ ಅಂತ ನೀವೇ ಅದಕ್ಕೆ ಉತ್ತರವನ್ನ ಕೊಟ್ರಿ. ಕೇಳಿದ್ರೆ ಹೆಲ್ತ್ ಕೇರ್ ಆಗಿರ್ಬಹುದು, ಏರೋಸ್ಪೇಸ್ ಫೀಲ್ಡ್ ಅಲ್ಲಿ ಆಗಿರ್ಬಹುದು, ಫೈನಾನ್ಸ್ ಅಲ್ಲಿ ಆಗಿರ್ಬಹುದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬಹುದು, ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್, ಹಾಗೇನೆ ಗವರ್ನಮೆಂಟ್ ಸೆಕ್ಟರ್ ಅಲ್ಲಿ ಕೂಡ ರಿಸರ್ಚ್ ಲ್ಯಾಬ್ ಗಳಲ್ಲಿ ಕೆಲಸವನ್ನ ಮಾಡಬಹುದು ಈ ತರಬೇತಿಯನ್ನ ಹೊಂದಿದವರು ಅಂತ ಹೇಳ್ತಾ ಇದ್ದಾರೆ ಶಿಲ್ಪಾ ಬೊಮ್ರಿ ಅವರು. ಶಿಲ್ಪಾ ಬೊಮ್ರಿ ಅವರೇ, ಕಾರ್ಯಕ್ರಮವನ್ನ ಮುಗಿಸುವ ಸಮಯ ಆಯ್ತು, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಂದೇಶ ಏನು?
0: ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿಪರರಿಗೆ ಇದು ಒಂದು ಒಳ್ಳೆ ಅವಕಾಶ, ತಂತ್ರಜ್ಞಾನ ಕೌಶಲ್ಯ ಕಲಿಯಲು ಉತ್ತಮ ಅವಕಾಶವಿದ್ದು, ಅದಲ್ಲದೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಒಂದು ವೇಗವಾಗಿ ಬೆಳೆಯುತ್ತಿರುವ ಕ್ಷೇತ್ರವಾಗಿದೆ ಮತ್ತು ಭವಿಷ್ಯದಲ್ಲಿ ಇದರ ಬೇಡಿಕೆ ಇನ್ನೂ ಹೆಚ್ಚಾಗಲಿದೆ. ಇದರ ಮೇಲೆ ಕೆಲಸ ಮಾಡೋ ವ್ಯಕ್ತಿಗಳು ಬೇಕು. ಡಿಜಿಟೈಸೇಷನ್ ಅಷ್ಟಾಗ್ತಾ ಇದೆ, ಟೆಕ್ನಾಲಜಿ ಅಡ್ವಾನ್ಸ್ ಆಗಿ ಚೇಂಜ್ ಆಗ್ತಾ ಇದೆ. ಸೊ ಇದರ

0: ಬಳಕೆ ಜಾಸ್ತಿ ಇದೆ, ಬೇಡಿಕೆನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲಿ ನಮ್ಗೆ ಈಗ ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು, ಹೋಗ್ತಾ ಹೋಗ್ತಾ ಅವಶ್ಯಕತೆ ಜಾಸ್ತಿ ಆಗುತ್ತೆ. ಐ ಎನ್ಕರೇಜ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್ ಲೈಕ್ ಟು ಎಕ್ಸ್ಪ್ಲೋರ್ ದಿಸ್ ಪ್ರೋಗ್ರಾಮ್ ಅಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದ ಲರ್ನಿಂಗ್ ಅಪರ್ಚುನಿಟಿ ಆಫರ್ಡ್ ಥ್ರೂ ಸಿಹಕ್ ಬೈ ಸಿಡ್ಯಾಕ್.
1: ಸಿಡ್ಯಾಕ್ ನಲ್ಲಿ ನಡೀತಾ ಇರುವಂತಹ ಸಿಹಕ್ ಹಾಗೂ ಎಚ್ ಪಿ ಸಿ ಕೋರ್ಸ್ ಗಳನ್ನ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಬೇಡಿಕೆ ಇದೆ. ಈ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತಹ ಅಭ್ಯರ್ಥಿಗಳ ಬೇಡಿಕೆ ಹೆಚ್ಚಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ಈ ಶಿಲ್ಪಾ ಬೊಮ್ರಿ ಅವರು. ಹಾಗಾಗಿ ಅವಕಾಶಗಳು ನಿಮ್ಮ ಕೈಯಲ್ಲಿದೆ, ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನ ನೀಡಿದ ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು, ನಿಮ್ಗೆ ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು, ನಮಸ್ಕಾರ.
2: ಸಿಹಕ್ ಮತ್ತು ಎಸಿಸಿ ಎಚ್ಪಿಸಿ ಕೋರ್ಸ್ಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶಿಲ್ಪಾ ಬೊಮ್ರಿ, ಸೈಂಟಿಸ್ಟ್ ಇ ಸಿಡ್ಯಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

ಈ ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಗುವುದು. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.

0: ಈ ಮಧ್ಯಾಹ್ನ 12:05 ವನಿತಾ ವಿಹಾರ. ಜುಲೈ 1 ವೈದ್ಯರ ದಿನ, ಈ ಸಂದರ್ಭದಲ್ಲಿ ಜನ ರಕ್ಷಕರಿಗೊಂದು ನಮನ. ಈ ಕುರಿತು ಮಾತನಾಡುತ್ತಾರೆ ಜಯಶ್ರೀ ಎಸ್ ಹೊಳ್ಳ.
1: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ, ನನ್ಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.

0: ಇಲ್ಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಸಮಯ ಸರಿಯಾಗಿ 7:31. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.

0: ಹುಡುಗರೇ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ. ನಾನು ಶ್ರೀ ಸಂತೋಷ್ ಎಂಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಲಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
4: ಆತ್ಮೀಯ ಕೇಳುವರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ ಎಫ್ಎಂ 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.

ಆತ್ಮೀಯ ಕೇಳುಗರೆ ಗಮನಿಸಿ, ನಮ್ಮ ನಿಲಯದಿಂದ ಈ ಬೆಳಗ್ಗೆ 8:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎಸ್ಎಸ್ಸಿ ರಾಮಕೃಷ್ಣ ಅವರ ತವಿಲು ವಾದನವನ್ನ ಕೇಳುವಿರಿ. 9:05 ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ. 9:35 ಭಾವಗೀತೆಗಳನ್ನ ಆಲಿಸಬಹುದು. 10:00 ಹಾಡು ಮಾತಾಡು ಕ್ರೀಡಾ ಸಪ್ರಶ್ನೆಯ ಕಾರ್ಯಕ್ರಮ. 11:00 ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳುವಿರಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 7:35 ಆಗುತ್ತಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘರ್ಷ ಹಿನ್ನೆಲೆ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಮಣಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆ ಇರಾನ್ ಅಧ್ಯಕ್ಷ ಡಾ ಮಸೌದ್ ಪೆಜಸ್ಕಿಯಾನ್ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಮಾತುಕತೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಅವರು ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಮುಂದಿನ ಮಾರ್ಗದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದರು. ಪ್ರಧಾನಿಯವರು ಈ ತಿಳುವಳಿಕೆಯನ್ನು ಸ್ವಾಗತಿಸಿದರು ಮತ್ತು ಎಲ್ಲಾ ಸಮಸ್ಯೆಗಳನ್ನು ಸಂವಾದ ಮತ್ತು ರಾಜತಾಂತ್ರಿಕತೆಯ ಮೂಲಕ ಪರಿಹರಿಸಬೇಕು ಎಂಬ ಭಾರತದ ಸ್ಥಿರ ನಿಲುವನ್ನು ಪುನರುಚ್ಚರಿಸಿದರು. ಈ ಪ್ರದೇಶದಲ್ಲಿ ಶಾಶ್ವತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ವಾಣಿಜ್ಯ ವಹಿವಾಟುಗಳ ಸ್ವಾತಂತ್ರ್ಯವನ್ನು ರಕ್ಷಿಸಲು ನಿರಂತರ ಪ್ರಯತ್ನಗಳ ಅಗತ್ಯವನ್ನು ಅವರು ಪುನರುಚ್ಚರಿಸಿದರು. ಇರಾನ್ ಅಧ್ಯಕ್ಷರು ಸಂಭಾಷಣೆಯ ಸಮಯದಲ್ಲಿ ಶಾಂತಿ, ಸ್ಥಿರತೆ ಮತ್ತು ಪ್ರಾದೇಶಿಕ ಸಹಕಾರವನ್ನು ಬೆಂಬಲಿಸುವಲ್ಲಿ ಪ್ರಧಾನಿ ಮೋದಿಯವರ ವೈಯಕ್ತಿಕ ಪಾತ್ರವನ್ನು ಶ್ಲಾಘಿಸಿದರು. ಭಾರತದಲ್ಲಿನ ಇರಾನ್ ರಾಯಭಾರ ಕಚೇರಿಯ ಪ್ರಕಾರ ಸಂಭಾಷಣೆಯ ಸಮಯದಲ್ಲಿ ಅಧ್ಯಕ್ಷ ಪೆಜಸ್ಕಿಯಾನ್ ಭಾರತದಲ್ಲಿ ಬ್ರಿಕ್ಸ್ ಇಂಧನ ಸಚಿವರ ಸಭೆಯ ಯಶಸ್ವಿ ಯೋಜನೆ ಮತ್ತು ಆತಿಥ್ಯದ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದರು. ಬ್ರಿಕ್ಸ್ನಂತಹ ಬಹುಪಕ್ಷೀಯ ಚೌಕಟ್ಟುಗಳೊಳಗೆ ಇರಾನ್ ಮತ್ತು ಭಾರತದ ನಡುವಿನ ಸಹಕಾರ ವಿಸ್ತರಿಸುತ್ತಲೇ ಇರುತ್ತದೆ ಎಂದು ಅವರು ಆಶಿಸಿದರು. ಭಾರತದೊಂದಿಗಿನ ಸಂಬಂಧಗಳನ್ನು ಬಲಪಡಿಸುವ ಮತ್ತು ಗಾಢಗೊಳಿಸುವ ಇರಾನ್ ಬದ್ದತೆಯನ್ನು ಒತ್ತಿ ಹೇಳಿದ ಇರಾನ್ ಅಧ್ಯಕ್ಷರು, ಎರಡೂ ದೇಶಗಳ ನಡುವಿನ ಸಂಬಂಧಗಳು ದೀರ್ಘಕಾಲದ ಐತಿಹಾಸಿಕ ಪರಂಪರೆ ಮತ್ತು ಪರಸ್ಪರ ಗೌರವದ ಮೇಲೆ ಸ್ಥಾಪಿತವಾಗಿವೆ ಎಂದು ಹೇಳಿದರು. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ವಿಸ್ತರಿಸಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಪರಿಣಾಮವಾಗಿ ಉಂಟಾದ ಅಡೆತಡೆಗಳಿಂದಾಗಿ ತಾತ್ಕಾಲಿಕ ಮತ್ತು ಉದ್ದೇಶಿತ ಪರಿಹಾರವಾಗಿ ಕೇಂದ್ರವು ನಿನ್ನೆಯವರೆಗೆ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿಯನ್ನು ನೀಡಿತ್ತು. ಈ ಅವಧಿಯಲ್ಲಿ ಭಾರತೀಯ ಪೆಟ್ರೋಲಿಯಂ ಕಂಪನಿಗಳು ಎಲ್ಪಿಜಿ ಉತ್ಪಾದನೆಯತ್ತ ಗಮನ ಹರಿಸಲು ಕೇಳಲಾಗಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಕೆಮಿಕಲ್ಗಳು ಸಾಕಷ್ಟು ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಈ ವಿನಾಯಿತಿಯನ್ನು ನೀಡಲಾಗಿದೆ. ಭಾರತದ ಉತ್ಪಾದನಾ ವಲಯವನ್ನು ಬೆಂಬಲಿಸಲು ಸರ್ಕಾರ ಬದ್ದವಾಗಿದೆ. ಪ್ಲಾಸ್ಟಿಕ್ಗಳು, ಪ್ಯಾಕೇಜಿಂಗ್, ಜವಳಿ, ಔಷಧಗಳು, ರಾಸಾಯನಿಕಗಳು, ಆಟೋಮೋಟಿವ್ ಘಟಕಗಳು ಮತ್ತು ಇತರ ಉತ್ಪಾದನಾ ವಿಭಾಗಗಳು ಸೇರಿದಂತೆ ಪೆಟ್ರೋಕೆಮಿಕಲ್ ಫೀಡ್ ಸ್ಟಾಕ್ ಮತ್ತು ಮಧ್ಯಂತರಗಳನ್ನು ಅವಲಂಬಿಸಿರುವ ವ್ಯಾಪಕ ಶ್ರೇಣಿಯ ವಲಯಗಳಿಗೆ ವಿನಾಯಿತಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ಗಾಗಿ ಗ್ಯಾರಂಟಿ ಕಾಯ್ದೆ 2025 ಇಂದಿನಿಂದ ಜಾರಿಗೆ ಬರಲಿದೆ. ಪ್ರತಿ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೂಲಿ ಉದ್ಯೋಗವನ್ನು ಖಾತರಿಪಡಿಸುವ ಈ ಕಾಯ್ದೆಯು ಗ್ರಾಮೀಣ ಭಾರತವನ್ನು ಸಬಲೀಕರಣಗೊಳಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ದೇಶಾದ್ಯಂತ ಹೊಸ ಚೌಕಟ್ಟಿನ ಕಾರ್ಯಾಚರಣೆಗಾಗಿ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 95,692 ಕೋಟಿ ರೂಪಾಯಿಗಳ ನಿಬಂಧನೆಯನ್ನು ಮಾಡಲಾಗಿದೆ. ವಿಬಿಜಿ ರಾಮ್ಜಿ ಕಾಯ್ದೆಯು 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ 2005 ಬದಲಾಯಿಸುತ್ತದೆ. ಹೊಸ ಕಾಯ್ದೆಯು ಶಾಸನಬದ್ಧ ಉದ್ಯೋಗ ಖಾತರಿಯನ್ನು ಹಣಕಾಸು ವರ್ಷದಲ್ಲಿ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಈ ವರ್ಧಿತ ಉದ್ಯೋಗ ಖಾತರಿಯು ಗ್ರಾಮೀಣ ಅಭಿವೃದ್ಧಿಯ ವೇಗವನ್ನು ಬೆಂಬಲಿಸಲು, ಹೆಚ್ಚಿನ ಆದಾಯ ಭದ್ರತೆಯನ್ನು ಒದಗಿಸಲು ಮತ್ತು ಗ್ರಾಮೀಣ ಕುಟುಂಬಗಳನ್ನು ಸಬಲೀಕರಣಗೊಳಿಸಲು ಉದ್ದೇಶಿಸಲಾಗಿದೆ. ಈ ಕಾಯ್ದೆಯು ಸಕಾಲಿಕ, ಪಾರದರ್ಶಕ ಮತ್ತು ಜವಾಬ್ದಾರಿಯುತ ವೇತನ ಪಾವತಿಗಳಿಗೆ ಬಲವಾದ ಒತ್ತು ನೀಡುತ್ತದೆ. ಹೊಸ ಕಾಯ್ದೆಯು ನಿಗದಿತ ಸಮಯದೊಳಗೆ ಕೆಲಸ ಒದಗಿಸದಿದ್ದರೆ ನಿರುದ್ಯೋಗ ಭತ್ತೆಯನ್ನು ಸಹ ಒದಗಿಸುತ್ತದೆ. ವಿಕಸಿತ ಭಾರತ ಜಿ ರಾಮ್ಜಿ ಅನುಷ್ಠಾನದ ಕುರಿತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಯಾವುದೇ ಅರ್ಹ ಗ್ರಾಮೀಣ ಕಾರ್ಮಿಕನು ಒಂದು ದಿನವೂ ಕೆಲಸವಿಲ್ಲದೆ ಇರಬಾರದು ಎಂದು ಹೇಳಿದ್ದಾರೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ನಿಕಟ ಸಮನ್ವಯದೊಂದಿಗೆ ಹೊಸ ಚೌಕಟ್ಟಿಗೆ ಸುಗಮ ಪರಿವರ್ತನೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಎಲ್ಲಾ ಆಡಳಿತಾತ್ಮಕ, ಹಣಕಾಸು ಮತ್ತು ತಾಂತ್ರಿಕ ಸಿದ್ದತೆಗಳನ್ನು ಪೂರ್ಣಗೊಳಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಕಷ್ಟು ಹಣಕಾಸು ಸಂಪನ್ಮೂಲಗಳನ್ನು

0: ಲಭ್ಯವಾಗುವಂತೆ ಮಾಡಲಾಗಿದೆ. ಅನುಷ್ಠಾನ ವ್ಯವಸ್ಥೆಗಳು ಸಂಪೂರ್ಣವಾಗಿ ಜಾರಿಯಲ್ಲಿವೆ ಮತ್ತು ಪ್ರಗತಿಯಲ್ಲಿರುವ ಕೆಲಸಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತವೆ. 125 ದಿನಗಳ ವೇತನ ಉದ್ಯೋಗದ ವರ್ಧಿತ ಖಾತರಿಯು ಗ್ರಾಮೀಣ ಜೀವನೋಪಾಯವನ್ನು ಬಲಪಡಿಸುತ್ತದೆ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ವೇಗಗೊಳಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರು 3 ದಿನಗಳ ಭಾರತ ಭೇಟಿಗಾಗಿ ಇಂದು ಸಂಜೆ ನವದೆಹಲಿಗೆ ಆಗಮಿಸಲಿದ್ದಾರೆ. ಅವರು ಪ್ರಮುಖವಾಗಿ 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಶೃಂಗಸಭೆಯು ಉಭಯ ದೇಶಗಳಿಗೆ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸಲು ಹಾಗೂ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ಅವಕಾಶ ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಇದು ಜಪಾನ್ ಪ್ರಧಾನಿ ಸನೇ ತಕೈಚಿ ಅವರ ಮೊದಲ ಅಧಿಕೃತ ಭಾರತ ಭೇಟಿಯಾಗಿದೆ. ಇದು ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಮತ್ತು ಜಾಗತಿಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಎರಡೂ ದೇಶಗಳ ಹಂಚಿಕೆಯ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಅಮರನಾಥ ಯಾತ್ರೆಗೆ ಹೆಚ್ಚಿನ ಭದ್ರತೆ ಕಲ್ಪಿಸಲಾಗಿದೆ. ಸುಮಾರು 55,000 ಯಾತ್ರಾರ್ಥಿಗಳಿಗೆ ವಸತಿ ಸೇರಿದಂತೆ ಎಲ್ಲಾ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ನಾಳೆಯಿಂದ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಭಕ್ತರ ಮೊದಲ ತಂಡ ಹೊರಡಲಿದೆ. ಅಮರನಾಥ ದೇಗುಲ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಬೆಳಗ್ಗೆ 4 ಗಂಟೆಗೆ ಮೊದಲ ಬೆಂಗಾವಲು ಪಡೆಯನ್ನು ಉದ್ಘಾಟಿಸಲಿದ್ದಾರೆ. 57 ದಿನಗಳ ಯಾತ್ರೆಯು ಇದೇ 3ರಂದು ಅನಂತನಾಗ್ನಲ್ಲಿರುವ ಸಾಂಪ್ರದಾಯಿಕ ನುನ್ವಾನ್ ಪಹಲ್ಗಾಮ್ ಮಾರ್ಗ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗದ ಮೂಲಕ ಪ್ರಾರಂಭವಾಗುತ್ತದೆ. ಯಾತ್ರಿಕರು ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಮೂಲಕ ಮಾತ್ರ ಪ್ರಯಾಣಿಸಬೇಕು ಮತ್ತು ಮೊಘಲ್ ರಸ್ತೆ ಮತ್ತು ಧಾರ್ ರಸ್ತೆಯಂತಹ ಪರ್ಯಾಯ ಮಾರ್ಗಗಳಲ್ಲಿ ಯಾತ್ರಾ ಸಂಚಾರಕ್ಕೆ ಅವಕಾಶವಿರುವುದಿಲ್ಲ. ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಲಖನ್ಪುರಕ್ಕೆ ಆಗಮಿಸುವ ಯಾತ್ರಾರ್ಥಿಗಳನ್ನು ಜಮ್ಮುವಿಗೆ ಕರೆದೊಯ್ಯಲಾಗುತ್ತದೆ. ಉತ್ತರ ಪ್ರದೇಶ ಸರ್ಕಾರವು ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ನಡೆಸಲು ನಿರ್ಧರಿಸಿದೆ. ಯುಪಿಟಿಇಟಿ 2026ರ ಪರಿಶೀಲನಾ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಸಭೆಯಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಈಗಾಗಲೇ ಸೇವೆಯಲ್ಲಿರುವ ಶಿಕ್ಷಕರಿಗೆ ಪ್ರತ್ಯೇಕ ಟಿಇಟಿ ನಡೆಸುವಂತೆ ಉತ್ತರ ಪ್ರದೇಶ ಶಿಕ್ಷಣ ಸೇವಾ ಆಯ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಿದರು. ಸುಪ್ರೀಂಕೋರ್ಟ್ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಿರುವುದರಿಂದ ಸೇವೆಯಲ್ಲಿರುವ ಶಿಕ್ಷಕರಿಗೆ ಉದ್ಯೋಗ ಮತ್ತು ಬಡ್ತಿಗೆ ಸಮಾನ ಅವಕಾಶ ನೀಡಬೇಕು. ಅವಕಾಶದ ಕೊರತೆಯಿಂದಾಗಿ ಯಾವುದೇ ಶಿಕ್ಷಕರು ತೊಂದರೆಗಳನ್ನು ಎದುರಿಸುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದ್ದಾರೆ. ಟಿಇಟಿ ಪರೀಕ್ಷೆಯು ಗುರುವಾರದಿಂದ ಜುಲೈ 4ರವರೆಗೆ ರಾಜ್ಯದ 60 ಜಿಲ್ಲೆಗಳ 955 ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ. ಸುಮಾರು 20 ಲಕ್ಷ ಆಕಾಂಕ್ಷಿಗಳು ಪರೀಕ್ಷೆಯನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನ ಇಂದು ಜೈಪುರದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಸಮ್ಮೇಳನ ರಾಜಸ್ಥಾನ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನಡೆಯಲಿದ್ದು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಜಸ್ಥಾನ ಸರ್ಕಾರ ಜಂಟಿಯಾಗಿ ಆಯೋಜಿಸುತ್ತಿವೆ. ನ್ಯೂಯಾರ್ಕ್ನ ನ್ಯೂಜೆರ್ಸಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ 32ನೇ ಸುತ್ತಿನ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಫ್ರಾನ್ಸ್ ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಪ್ರವೇಶಿಸಿತು. ಎಂಬಪ್ಪೆ 2 ಗೋಲುಗಳನ್ನು ಗಳಿಸುವ ಮೂಲಕ ವಿಶ್ವಕಪ್ನಲ್ಲಿ ಅವರ ವೈಯಕ್ತಿಕ ಗೋಲುಗಳ ಸಂಖ್ಯೆಯು 18ಕ್ಕೆ ಏರಿತು. ಇದಕ್ಕೂ ಮೊದಲು ಅಮೆರಿಕದ ಟೆಕ್ಸಾಸ್ನಲ್ಲಿ ನಾರ್ವೆ ಐವರಿ ಕೋಸ್ಟ್ ಅನ್ನು 2-1 ಗೋಲುಗಳಿಂದ ಸೋಲಿಸಿ 16ನೇ ಸುತ್ತಿಗೆ ಮುನ್ನಡೆಯಿತು. ನಾರ್ವೆ ಈಗ ಇದೇ ಭಾನುವಾರ ರಾತ್ರಿ 16ನೇ ಸುತ್ತಿನಲ್ಲಿ ಬ್ರೆಜಿಲ್ ಅನ್ನು ಎದುರಿಸಲಿದೆ. ಇಂಗ್ಲೆಂಡ್ ಇಂದು ಡಿಆರ್ ಕಾಂಗೋ ವಿರುದ್ದ ಸೆಣಸಲಿದೆ. ಪಂದ್ಯವು ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಇದೇ 5ರಿಂದ 18ರವರೆಗೆ ನಡೆಯಲಿರುವ ಬೆಲ್ಜಿಯಂ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 22 ಸದಸ್ಯರ ಭಾರತೀಯ 21 ವರ್ಷದೊಳಗಿನವರ ಜೂನಿಯರ್ ಪುರುಷರ ಹಾಕಿ ತಂಡವನ್ನು ಪ್ರಕಟಿಸಿದೆ. ನೂತನವಾಗಿ ನೇಮಕಗೊಂಡ ಕೋಚ್ ಫ್ರೆಡ್ರಿಕ್ ಸೋಯಸ್ ಅವರ ನೇತೃತ್ವದಲ್ಲಿ ಈ ಪ್ರವಾಸವು ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ FIH ಹಾಕಿ ಪುರುಷರ ಜೂನಿಯರ್ ಏಷ್ಯಾ ಕಪ್ಗೆ ಮುಂಚಿತವಾಗಿ ಪ್ರಮುಖ ಪೂರ್ವಸಿದ್ದತಾ ಹಂತವಾಗಿ ಕಾರ್ಯನಿರ್ವಹಿಸುತ್ತದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇರಾನ್ ಅಧ್ಯಕ್ಷರೊಂದಿಗೆ ಮಹತ್ವದ ದೂರವಾಣಿ ಸಂಭಾಷಣೆ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪಶ್ಚಿಮ ಏಷ್ಯಾ ಸಂಘ.

0: ವರ್ಷ ಹಿನ್ನೆಲೆ. ಇದೇ 15ರವರೆಗೆ ನಿರ್ಣಾಯಕ ಪೆಟ್ರೋಕೆಮಿಕಲ್ ಉತ್ಪನ್ನಗಳ ಮೇಲಿನ ಸಂಪೂರ್ಣ ಕಸ್ಟಮ್ಸ್ ಸುಂಕ ವಿನಾಯಿತಿ ವಿಸ್ತರಿಸಿದ ಕೇಂದ್ರ ಸರ್ಕಾರ. ಇಂದಿನಿಂದ ಗ್ರಾಮೀಣ ಭಾರತದಾದ್ಯಂತ ವಿಬಿಜಿ ರಾಮ್ಜಿ ಕಾಯ್ದೆ 2025 ಜಾರಿ. ಭಾರತಕ್ಕೆ ಇಂದಿನಿಂದ 3 ದಿನ ಜಪಾನ್ ಪ್ರಧಾನಿ ಭೇಟಿ. ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವೀಡನ್ ತಂಡವನ್ನು 3-0 ಗೋಲುಗಳಿಂದ ಮಣಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಸಮಯ ಸರಿಯಾಗಿ 7:45. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ 1978 ತೆರೆ ಕಂಡಂತಹ ಪ್ರಸಿದ್ಧ ಲೇಖಕಿ ಉಷಾ ನವರತ್ನರಾಮ್ ಅವರ ಕಾದಂಬರಿ ಆಧರಿಸಿದ ಚಿತ್ರ ಹೊಂಬಿಸಿಲು ಚಿತ್ರದ ಗೀತೆಯನ್ನು ಕೇಳಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠದಲ್ಲಿ ಗೀತಪ್ರಿಯ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ. ಪಾತ್ರವರ್ಗದಲ್ಲಿದ್ದಾರೆ ವಿಷ್ಣುವರ್ಧನ್, ಆರತಿ ಮುಂತಾದವರು.

ಏನಿಲ್ಲ ಕೇಳೋಣ. 1981ರಲ್ಲಿ ತೆರೆಕಂಡಂತಹ ಪ್ರೇಮ ಕಥೆಯನ್ನ ಒಳಗೊಂಡಂತಹ ಚಿತ್ರ, ಶಂಕರ್ ನಾಗ್ ಅವರ ಅದ್ಭುತ ನಿರ್ದೇಶನ, ಸಂಗೀತ ಮಾಂತ್ರಿಕ ಇಳೆಯರಾಜ ಅವರ ಮಧುರ ಸಂಗೀತಕ್ಕೆ ಹೆಸರುವಾಸಿಯಾಗಿರುವಂತಹ ಗೀತಾ ಚಿತ್ರದ ಒಂದು ಗೀತೆಯನ್ನ ಹಾಡಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಪಾತ್ರವರ್ಗದಲ್ಲಿದ್ದಾರೆ ಶಂಕರ್ ನಾಗ್, ಅಕ್ಷತಾರಾವ್, ಕೆ ಎಸ್ ಅಶ್ವಥ್ ಹಾಗೂ ಸೌಕರ್ ಜಾನಕಿ ಮುಂತಾದವರು.

ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಕೇಳಿ 1993ರಲ್ಲಿ ತೆರೆ ಕಂಡಂತಹ ಮನೆದೇವರು ಚಿತ್ರದ ಗೀತೆಯನ್ನ ನಿರ್ದೇಶಕರು ವಿ ರವಿಚಂದ್ರನ್ ಅವರು ಹಾಡಿದರೆ ಮನು ಹಾಗೂ ಚಿತ್ರ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಪಾತ್ರವರ್ಗದಲ್ಲಿ ರವಿಚಂದ್ರನ್, ಸುಧಾರಾಣಿ, ಕೆಎಸ್ ಅಶ್ವಥ್ ಮುಂತಾದವರು ನಟಿಸಿದ್ದಾರೆ.

ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಈ ಬೆಳಗ್ಗೆ 9:05ಕ್ಕೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆಯನ್ನು ಕೇಳಬಹುದು. ಸಮಯ 8:00 ಆಗುತ್ತಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ, ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರದ ಸಹ

ಅವರ ತವಿಲು ವಾದನವನ್ನು ಕೇಳುವಿರಿ. ಕೇಳಿ ಮೈಸೂರು ವಾಸುದೇವಾಚಾರ್ಯರ ಕೃತಿ ಹಿಂದುಳರಾಗ ಆದಿತಾಳದಲ್ಲಿ ಮಾಮಾವತ್ತು ಶ್ರೀ ಸರಸ್ವತಿ.

ಇದುವರೆಗೂ ಎಸ್ಎಸ್ಸಿ ರಾಮಕೃಷ್ಣ ಅವರ ತವಿಲು ವಾದನದಲ್ಲಿ ಮೈಸೂರು ವಾಸುದೇವಾಚಾರ್ಯರ ಕೃತಿ ಮಾಮವತ್ತು ಶ್ರೀ ಸರಸ್ವತಿ ಹಿಂದೋಳರಾಗ ಆದಿತಾಳದಲ್ಲಿ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ಮೃದಂಗ ಸುರುಳಿ ಆರ್ ಗಣೇಶ ಮೂರ್ತಿ ಮೋರ್ಚಿಂಗ್ ಎನ್ಜಿ ರಮಾಕಾಂತ್. ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನು. ಸಮಯ ಆಗಿದೆ ಸರಿಯಾಗಿ 9:00.

0: ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
1: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
0: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಕೆಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ನಿಮಗಿದು ಗೊತ್ತೇ, ಪ್ರಪಂಚದಲ್ಲಿ 1820ರ ದಶಕದಲ್ಲಿಯೇ ಪೋರ್ಟಬಲ್ ಲೋಹದ ಸಿಲಿಂಡರ್ಗಳನ್ನು ಅನಿಲ ಸಾಗಿಸಲು ಬಳಸಲಾಗ್ತಾ ಇತ್ತು. ಅಡಿಗೆಗೆ ಬಳಸುವ ಎಲ್ಪಿಜಿ ಪರಿಕಲ್ಪನೆ ಬಂದದ್ದು 1912ರಲ್ಲಿ. ಇದನ್ನ ಅಮೆರಿಕದಲ್ಲಿ ಡಾ ವಾಲ್ಟರ್ ಸ್ನೇಲಿಂಗ್ ಅವರು ಸಂಶೋಧನೆಯನ್ನ ಮಾಡ್ತಾರೆ. ಮೊದಲು ಬಳಕೆಯಾದದ್ದು 1920ರ ದಶಕದಲ್ಲಿ. ಅದು ಎಲ್ಲಿ ಅಂತಂದ್ರೆ ಬ್ರೆಜಿಲ್ನಲ್ಲಿ ಯುದ್ಧದ ಸಮಯದಲ್ಲಿ ಈ ಅನಿಲದ ಉಪಯೋಗವನ್ನು ಕಾಣಬಹುದಾಗಿದೆ. ಇನ್ನು ಎಲ್ಪಿಜಿ ಸಿಲಿಂಡರ್ ಅನ್ನು ಭಾರತದಲ್ಲಿ ಯಾವಾಗ ಸಂಪರ್ಕವನ್ನು ನೀಡಲಾಯಿತು, ಹಾಗೆ ಯಾವಾಗ ಉಪಯೋಗಿಸಲಾಗಿತ್ತು ಅನ್ನೋದನ್ನು ನೋಡೋಣ ಈ ಒಂದಿಷ್ಟು ಮಾಹಿತಿಯ ನಂತರ. ಆತ್ಮೀಯ ಕೇಳುಗರೆ, ಗಮನಿಸಿ, ನಮ್ಮ ನಿಲಯದಿಂದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಹಾಗೂ ದಿನದ ವಿಶೇಷತೆಯನ್ನು ಕೇಳುವಿರಿ. ಇನ್ನು 9:35ಕ್ಕೆ ಭಾವಗೀತೆಗಳನ್ನು ಆಲಿಸುವ ಸಮಯ. 10 ಗಂಟೆಗೆ ಹಾಡು ಮಾತಾಡು. ಇವತ್ತಿನ ವಿಶೇಷ ಕ್ರೀಡಾ ರಸಪ್ರಶ್ನೆ ಆಗಿರುತ್ತದೆ. ಇದಕ್ಕೆ ನೀವು ನಾನು ಕೇಳುವ ಪ್ರಶ್ನೆಗಳಿಗೆ ಸಂದೇಶದ ಮೂಲಕ, ವಾಟ್ಸ್ಆಪ್ ಸಂದೇಶದ ಮೂಲಕ ಉತ್ತರವನ್ನ ಕೊಡ್ತಾ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ ಅಂತ ಹೇಳ್ತಾ, ಇನ್ನು 11 ಗಂಟೆಗೆ ನನ್ನ ಹಾಡು ನನ್ನ ಆಯ್ಕೆ, ನೀವು ಬರೆದಿರುವ ಪತ್ರಗಳಲ್ಲಿ ಇರುವಂತಹ ಗೀತೆಗಳನ್ನು ಪ್ರಸಾರ ಮಾಡುವ ಸಮಯ. ಇವತ್ತು ನಿಮ್ಮ ಗೀತೆಗಳು ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿಯಲ್ಲಿ ಮೂಡಿಬರಬಹುದು, ಹಾಗಾಗಿ ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಕೇಳ್ತಾ ಇರಿ ಅಂತ ಹೇಳ್ತಾ, ಇನ್ನು 11:30ಕ್ಕೆ ಸೇವಾ ಮಾಹಿತಿ, ನಂತರ ಭಾವಗೀತೆಗಳನ್ನು ಕೇಳುವಿರಿ. ನಂತರ 11:45ಕ್ಕೆ ಜನಪದ ಸಂಗೀತ. ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಹಾಗೂ ತಂಡದವರಿಂದ ಗೌರಿ ಪದಗಳನ್ನು ಕೇಳುವಿರಿ. ಇನ್ನು ದೇಹದಲ್ಲಿ ಅಧಿಕ ಕೊಬ್ಬು ಇದೆಯೇ, ಅದನ್ನ ಕರಗಿಸಬೇಕೇ? ಹಾಗೆ ಇನ್ನೇನು ಮಳೆಗಾಲ ಶುರುವಾಗಿದೆ, ಎಲ್ಲರಿಗೂ ಶೀತ, ಕೆಮ್ಮು, ಜ್ವರ ಇತ್ಯಾದಿ ಕಾಯಿಲೆಗಳು ಸಮೀಪ ಆಗ್ತಾ ಇರುತ್ತೆ. ಹಾಗಾಗಿ ಇದಕ್ಕೆ ತಡಿಬೇಕಲ್ವೇ? ಹಾಗಾಗಿ ಆರೋಗ್ಯಕರ ರಸಮ್ಮನ್ನ ಮಾಡೋದು ಹೇಗೆ, ವಿಶೇಷವಾದ ರಸಮ್ಮನ್ನ ಮಾಡೋದು ಹೇಗೆ ಅಂತ ತಿಳ್ಕೋಬೇಕೆ? ಹಾಗಿದ್ರೆ ಇಂದು ಪ್ರಸಾರವಾಗುವಂತಹ 1:20ಕ್ಕೆ ಅಡುಗೆ ಆರೋಗ್ಯ ಮನೆ ಮದ್ದು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಮಾಹಿತಿಯನ್ನು ನೀಡುತ್ತಾರೆ ಮಧುರ ಹೆಚ್ ಮಲ್ಹೋದೆ ಹಾಗೂ ಪ್ರೇಮಲತಾ ಬಿಎಂ. ಇನ್ನು 2:40ಕ್ಕೆ ಭಾವಗೀತೆಗಳನ್ನು ಕೇಳುವಿರಿ. ಸಂಜೆ 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ, ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳುವಿರಿ. ನಂತರದಲ್ಲಿ ಶುಂಠಿಯಲ್ಲಿ ದುಂಡಾಣು ಮತ್ತು ಶಿಲೀಂಧ್ರ ರೋಗಬಾಧೆಯ ಹತೋಟಿ ಹೇಗೆ ಮಾಡಬಹುದು ಅಂತ ಡಾ ಎಸ್ ಎಂ ಸುಧಾಕರ್ ಅವರು ಮಾಹಿತಿಯನ್ನು ನೀಡುತ್ತಾರೆ.

ನಂತರದಲ್ಲಿ ಪರಿಸರ ಗೀತೆ ನಿಮಗಾಗಿ. ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗುವುದು. 9:30 ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿಯನ್ನು ಪಡೆದಂತಹ ಮೇಘ ಗುಗ್ಗದ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. 10:00 ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ಈಗಾಗಲೇ ಹೇಳಿದೆ, ಭಾರತದಲ್ಲಿ ಯಾವಾಗ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನು ಬಳಸೋದಕ್ಕೆ ಶುರು ಮಾಡಿದ್ರು ಅಂತ ಹೇಳ್ತೀನಿ ಅಂತ ಹೇಳಿದೆ. ಅದು 22 ಅಕ್ಟೋಬರ್ 1965 ಮೊದಲು ಕೋಲ್ಕತ್ತಾದಲ್ಲಿ ಇದನ್ನ ಉಪಯೋಗಿಸೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ನಂತರ ಇದರ ಸಂಪರ್ಕವನ್ನ 1965 ಸಂಪರ್ಕವನ್ನು ಎಲ್ಲರಿಗೂ ಕೂಡ ನೀಡಲಾಯಿತು. ಇದಿಷ್ಟು ಎಲ್ಪಿಜಿ ಸಿಲಿಂಡರ್ನ ಕಿರು ಮಾಹಿತಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಮಿಕ್ಸ್ ಮೆಲೋಡಿ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು ಹಾಗೂ ದಿನದ ವಿಶೇಷತೆ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇರೋದು ನಿಮ್ಮ ಗೆಳತಿ ಪ್ರೇಮ ಸಾಲೇರ. ಆರಂಭದಲ್ಲಿ ಒಂದು ಇಂಪಾದ ಗೀತೆಯನ್ನ ಕೇಳಿ ಬರೋಣ, ನಂತರ ಇವತ್ತಿನ ವಿಶೇಷತೆಯನ್ನ ನೋಡೋಣ.

ರಾಜು ಅನಂತಸ್ವಾಮಿ, ಆರಾಧನಾ ಮುಂತಾದವರು ಹಾಡಿರುವಂತಹ ಋಷಿ ಚಿತ್ರದ ಗೀತೆ, ವಿ ಮನೋಹರ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ.

ಆತ್ಮೀಯ ಕೇಳುಗರಿಗೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಶೇಷತೆಯನ್ನ ನೋಡೋಣ. ನಮ್ಮೆಲ್ಲರಿಗೂ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಯಿತು ಅಂತಂದರೆ ಮೊದಲಿಗೆ ನೆನಪಾಗೋದು ತಾಯಿ, ನಂತರದಲ್ಲಿ ವೈದ್ಯರು. ಹಾಗಾಗಿ ಪ್ರತಿ ವರ್ಷ ಜುಲೈ 1, ಇವತ್ತು ಜೂನನ್ನು ಕಳೆದು ಜುಲೈ ಆರಂಭ ಆಗಿರುವಂತಹ ಮೊದಲನೆಯ ದಿನ ಆಗಿದೆ. ರಾಷ್ಟೀಯ ವೈದ್ಯರ ದಿನವನ್ನಾಗಿ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಆಚರಣೆಯನ್ನು ಮಾಡಲಾಗುತ್ತೆ. ವೈದ್ಯಕೀಯ ಕ್ಷೇತ್ರಕ್ಕೆ ಡಾಕ್ಟರ್ ಬಿಧನ್ ಚಂದ್ರರಾಯ್ ಅವರು ನೀಡಿದ ಅಪಾರ ಕೊಡುಗೆ ಮತ್ತು ನಿಸ್ವಾರ್ಥ ಸೇವೆಗೆ ಗೌರವ ಸೂಚಕವಾಗಿ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಭಾರತದ ಖ್ಯಾತ ವೈದ್ಯ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರರಾಯ್ ಇವರ ಬಗ್ಗೆ ಸ್ವಲ್ಪ ಹೇಳೋದಾದರೆ, ಇವರ ಜನ್ಮದಿನ ಮತ್ತು ಮರಣದ ದಿನದ ಎರಡೂ ಕೂಡ ಒಂದೇ ದಿನ ಆಗಿದೆ. ಇವರ ನೆನಪಿಗಾಗಿ ಈ ದಿನವನ್ನು ವೈದ್ಯರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಇವರು ಜನಿಸಿದ್ದು ಜುಲೈ 1, 1882, ಹಾಗೆ ಇವರು ನಿಧನರಾದದ್ದು 1962 ಜುಲೈ 1. ಇವರು ನಿಸ್ವಾರ್ಥವಾಗಿ ಸೇವೆಯನ್ನು ಜಗತ್ತಿಗೆ ನೀಡಿದ್ದಾರೆ. ದೇಶದ ಅತ್ಯುನ್ನತ ಭಾರತರತ್ನ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡಿ ಗೌರವಿಸಲಾಗಿದೆ. ಭಾರತ ಸರ್ಕಾರ 1991 ಮೊದಲ ಬಾರಿಗೆ ಅಧಿಕೃತವಾಗಿ ಜುಲೈ 1 ವೈದ್ಯರ ದಿನವನ್ನಾಗಿ ಆಚರಣೆ ಮಾಡಲು ಘೋಷಣೆ ಮಾಡಿತು. ಇನ್ನು ಪ್ರಾಣಾಪಾಯದಲ್ಲಿರುವಂತಹ ರೋಗಿಗಳಿಗೆ ಮರುಜೀವ ನೀಡುವ ವೈದ್ಯರ ತ್ಯಾಗ ಮತ್ತು ಸೇವೆಯನ್ನು ಸ್ಮರಿಸುವುದು ಮತ್ತು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಆತ್ಮೀಯರೇ, ನಾವು ಕಾಯಿಲೆ ಬಂದಾಗ ಮಾತ್ರ ವೈದ್ಯರನ್ನು ನೆನೆಸಿಕೊಳ್ತೇವೆ, ನಂತರದಲ್ಲಿ ಅವರನ್ನ ಮರ್ತೇ ಬಿಡ್ತೇವೆ ಮತ್ತೆ ಮುಂದೆ ಕಾಯಿಲೆ ಬರುವವರೆಗೂ. ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಶುಶ್ರೂಷೆಯನ್ನ ಮಾಡಿ ಕಾಪಾಡಿದ ವೈದ್ಯರನ್ನ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳೋಣ. ಅವರಿಗೆ ಹೋಗಿ ಅವರಿಗೆ ಭೇಟಿಯನ್ನ ಮಾಡಿ ಅವರಿಗೆ ಒಂದು ಹೂವನ್ನು ಕೊಡುವ ಮೂಲಕ ಅಥವಾ ಒಂದು ಪ್ರೀತಿಯನ್ನ ಒಂದು ಅವರಿಗೆ ತಿಳಿಸುವ ಮೂಲಕ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅವರಿಗೂ ಕೂಡ ಖುಷಿಯಾಗುತ್ತೆ. ನಾನು ನೋಡಿಕೊಂಡಂತಹ ಒಂದು ರೋಗಿ ಹುಷಾರಾಗಿ ಆರೋಗ್ಯದಿಂದ ಬಂದು ಮತ್ತೆ ನನ್ನನ್ನು ಮಾತಾಡಿಸ್ತಾ ಇದ್ದಾರೆ ಅಂತ ಒಂದು ಖುಷಿಯನ್ನು ಕೂಡ ಅವರು ಕೂಡ ಅನುಭವಿಸ್ತಾರೆ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ನಿಮಗಾಗಿ ಬರ್ತಾ ಇದೆ. ಅನ್ಪಡ್ ಚಿತ್ರದ ಗೀತೆ, ಹಾಡಿರುವ ಗಾಯಕಿ ಲತಾ ಮಂಗೇಶ್ಕರ್.

ಕೇಳ್ತಾ ಇದ್ದೀರಾ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮವನ್ನು ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ. ಇನ್ನು ಇವತ್ತಿನ ದಿನದ ಮತ್ತೊಂದು ವಿಶೇಷತೆಯನ್ನು ಈ ಕಾರ್ಯಕ್ರಮದಲ್ಲಿ ನೋಡೋದಾದರೆ, ನಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡೋದು ಪ್ರಮುಖವಾದಂತಹ ಒಂದು ಮಾಧ್ಯಮ ಅಂತಂದರೆ ಪತ್ರಿಕಾ ಮಾಧ್ಯಮ ಕೂಡ ಆಗಿದೆ. ಹಾಗೆ ನಾವು ದೂರದರ್ಶನದ ಮೂಲಕ ಹಾಗೆ ಹಲವಾರು ರೀತಿಯಲ್ಲಿ ನಾವು ವಿಚಾರಧಾರೆಗಳನ್ನು ತಿಳಿದುಕೊಳ್ತೇವೆ. ಅದರಲ್ಲಿ ಪ್ರಮುಖವಾದದ್ದು ಪತ್ರಿಕೆ ಆಗಿದೆ. ನಮ್ಮೆಲ್ಲರಿಗೂ ಕೂಡ ಬೆಳಿಗ್ಗೆ ಪತ್ರಿಕೆ ಓದಲಿಲ್ಲ ಅಂತಂದರೆ ತಲೆ ಓಡೋದೇ ಇಲ್ಲ. ಏನಪ್ಪ ವಿಶೇಷಗಳು ಇವತ್ತು, ಎಲ್ಲೆಲ್ಲ ಎಲ್ಲೆಲ್ಲಿ ಏನೇನು ನಡೆದಿದೆ, ಆ ಎಲ್ಲ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಲ್ಲ ದಿಕ್ಕುಗಳ ಎಲ್ಲ ಮಾಹಿತಿಯನ್ನು ನಮಗೆ ಕಲೆ ಹಾಕಿ ಒಂದು ಪತ್ರಿಕೆಯಲ್ಲಿ ನಮ್ಮ ಮನೆಗೆ ತಲುಪಿಸುವಂತಹ ಕೆಲಸವನ್ನು ಬಹಳಷ್ಟು ಕಾರ್ಯಕರ್ತರು ಮಾಡ್ತಾರೆ. ಇವರಿಗೆ ಒಂದು ವಿಶೇಷವಾದ ನಮಸ್ಕಾರಗಳನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸಬೇಕಾಗತ್ತೆ. ಹಗಲಿರುಳು ಯಾವುದೇ ಇಂತಹ ಸಂದರ್ಭಗಳೇ ಬಂದರೂ ಕೂಡ, ಮಳೆ ಇರಲಿ, ಪ್ರವಾಹ ಆಗಲಿ, ಅಲ್ಲಿ ಭೂಕಂಪ ಆಗಿರಲಿ, ಇನ್ನೇನೋ ಮತ್ತೊಂದು ಅಹಿತಕರವಾದ ಘಟನೆಯಾಗಿರಲಿ, ಅಲ್ಲಿಗೆ ಹೋಗಿ ಅಲ್ಲಿಯ ಸಂಪೂರ್ಣ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತಾರೆ ಪತ್ರಿಕೆಯ ಮುಖಾಂತರ. ಹಾಗಾಗಿ ಇದು ಕನ್ನಡ ಪತ್ರಿಕಾ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊದಲ ಪತ್ರಿಕೆ 1843 ಜುಲೈ 1ನೇ ತಾರೀಕಿನಂದು ಪ್ರಕಟ ಆಗತ್ತೆ. ಮೊದಲ ಪತ್ರಿಕೆ ಎಲ್ಲರಿಗೂ ಗೊತ್ತೇ ಇದೆ, ಮಂಗಳೂರು ಸಮಾಚಾರ ಎಂಬ ಕನ್ನಡ ಪಾಕ್ಷಿಕವನ್ನು ಜರ್ಮನಿ ಮೂಲದ ಮಂಗಳೂರು ನಿವಾಸಿಯಾಗಿದ್ದ ಹೆರ್ಮನ್ ಫೆಡ್ರಿಕ್ ಮೋಗ್ಲಿಂಗ್ ಹೊರತಂದದ್ದನ್ನು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದು 4 ಪುಟಗಳನ್ನು ಇದು ಹೊಂದಿತ್ತು. ಯಾವುದು? ಮಂಗಳೂರು ಸಮಾಚಾರ, 4 ಪುಟಗಳ ಪತ್ರಿಕೆ ಇದಾಗಿತ್ತು. ಹಾಗಾಗಿ ಪತ್ರಿಕೆಯ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪತ್ರಿಕೆಗೆ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಮಹನೀಯರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ. ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸ್ತಾ ಇರೋದಕ್ಕೆ ಅವರಿಗೆ ಯಾವಾಗಲೂ ಕೂಡ ಒಂದು ದೇವರ ಆಶೀರ್ವಾದ ಇರಲಿ, ಅವರು ಉತ್ತಮ ವಿಚಾರಗಳನ್ನು ನಮ್ಮೆಲ್ರಿಗೂ ಕೂಡ ತಿಳಿಸ್ಲಿ ಅಂತ ಹೇಳ್ತಾ ಇನ್ನು ಮುಂದಿನ ಗೀತೆ ನಿಮಗಾಗಿ ಬರ್ತಾ ಇದೆ.

ಆತ್ಮೀಯ ಕೇಳಿದರೆ ನಿಮಗಿದು ಗೊತ್ತೇ, ಮುಂಚೆ ಎಲ್ಲ ನಿಸರ್ಗದಲ್ಲೇ ಸಿಗುವಂತಹ ಎಲೆ ಹಾಗೆ ಮಣ್ಣಿನಿಂದ ತಯಾರಿಸಿದಂತಹ ಒಂದು ಪಾತ್ರೆಯ ಬಳಕೆಯನ್ನು ಮಾಡಿ ಆಹಾರವನ್ನು ಸೇವಿಸ್ತಾ ಇದ್ವಿ. ಆದರೆ ನಮ್ಮೆಲ್ರಿಗೂ ಇಷ್ಟವಾದಂತಹ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆ ಪಾತ್ರೆ ಬಳಕೆ ಯಾವಾಗಿನಿಂದ ಶುರುವಾಯಿತು ಅಂತ ಗೊತ್ತಾ? ಹೇಳ್ತೀನಿ ಭಾವಗೀತೆಗಳ ಕಾರ್ಯಕ್ರಮದ ನಡು ನಡುವೆ ಅಂತ ಹೇಳ್ತಾ ಈಗ ಒಂದು ಸಣ್ಣ ಪ್ರಕಟಣೆ

0: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಎಂ ಎಸ್, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಾ ಇರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2024 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲಾನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ ಆರ್ಟಿಒ ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನ ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
1: ಸಮಯ ಆಗಿದೆ ಸರಿಯಾಗಿ 9:35. ಭಾವಲೋಕಕ್ಕೆ ನಿಮ್ಮೆಲ್ಲರನ್ನ ಕರೆದೊಯ್ಯುವ ಸಮಯ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ. ಮೊದಲಿಗೆ ಕೇಳೋಣ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಒಂದು ಕವನವನ್ನ, ಸುಲೋಚನ ಮತ್ತು ಗೀತಾ ಸತ್ಯಮೂರ್ತಿಯವರ ದನಿಗಳಲ್ಲಿ. ಬಿಚ್ಚು ಮಾತು

ನಾವೆಲ್ಲರೂ ಉಪಯೋಗಿಸ್ತಾ ಇರುವಂತಹ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆ ಪಾತ್ರೆ ಬಳಕೆ ಯಾವಾಗಿನಿಂದ ಶುರುವಾಯಿತು ಅಂತ ಗೊತ್ತಾ ಕೇಳಿದ್ರೆ 1920ರ ದಶಕದ ನಂತರ ಇದರ ಉಪಯೋಗ ಶುರುವಾಯಿತು. ಯಾರು ಆವಿಷ್ಕಾರ ಮಾಡಿದ್ರು ಅಂತ ನೋಡೋದಾದರೆ ಬ್ರಿಟಿಷ್ ಲೋಹಶಾಸ್ತ್ರಜ್ಞ ಹ್ಯಾರಿ ಬಿಯರ್ಲಿ. ಇವರು 1913ರಲ್ಲಿ ಆಕಸ್ಮಿಕವಾಗಿ ಆವಿಷ್ಕಾರವನ್ನು ಮಾಡ್ತಾರೆ. ಇನ್ನು 1930ರ ದಶಕದಲ್ಲಿ ಬ್ರಿಟನ್ ಮತ್ತು ಅಮೆರಿಕದಲ್ಲಿ ತಟ್ಟೆ ಚಮಚ ಅಡುಗೆ ಸಾಮಾನುಗಳ ಬಳಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಹಾಗೆ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ ಈ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆ ಪಾತ್ರೆಗಳ ವಿಚಾರವನ್ನು. ಇನ್ನು ಮುಂದೆ ಕೇಳಿ ಆರ್ ಇಂದಿರಾ ಅವರ ದನಿಯಲ್ಲಿ ಎನ್ ಕೆ ಕುಲಕರ್ಣಿಯವರ ಕವನ.

ಎಸ್ಆರ್ ಕೃಪಾ ಅವರ ಕಂಠದಲ್ಲಿ ವಿಕೆ ಗೋಕಾಕ್ ಅವರ ಕವನವನ್ನ ಕೇಳಿದಿರಿ. ಇನ್ನು ಮುಂದೆ ಕೇಳಿ, ಡಿಎಸ್ ಕರ್ಕಿ ಅವರ ಕವನವನ್ನ ಹಾಡಿದ್ದಾರೆ ಎಸ್ ಬಿ ಶಿವಲಿಂಗಪ್ಪ.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ. ಗಿಡಗಳಲ್ಲಿ ಹಾರಾಡುವ ಗಿಣಿಯೇ ಎನ್ ಕೆ ಕುಲಕರ್ಣಿಯವರ ಕವನ, ಹಾಡಿದ್ದಾರೆ ಆರ್ ಇಂದಿರಾ.

ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಯ ತಟ್ಟೆಯ ಬಳಕೆ ಯಾವಾಗಿನಿಂದ ಆಯಿತು ಅಂತ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ವಿ. 1920-30 ದಶಕದಲ್ಲಿ ಇದು ಆಮದಾಗಲು ಶುರು ಆಯಿತು ನಮ್ಮ ದೇಶಕ್ಕೂ ಕೂಡ. ಎವರ್ ಸಿಲ್ವರ್ ಅಂತ ಮುಂಚೆ ಇದನ್ನ ಕರೀತಾ ಇದ್ರು ಸ್ಟೀಲ್ ಪಾತ್ರೆಗಳನ್ನು. ಈಗ ಇದರದೇ ದರ್ಬಾರು ಎಲ್ಲರ ಮನೆಯಲ್ಲೂ. ನಮ್ಮ ಹಿತ್ತಾಳೆ ಪಾತ್ರೆ, ತಾಮ್ರದ ಪಾತ್ರೆ, ಬಾಳೆ ಎಲೆ, ಮಣ್ಣಿನ ಪಾತ್ರೆ ಎಲ್ಲವನ್ನ ಹಿಂದಿಕ್ಕಿ ಮುಂದೆ ಬರ್ತಾ ಇದೆ ನಮ್ಮ ಸ್ಟೀಲಿನ ಪಾತ್ರೆ. ಸ್ಟೀಲಿನ ಪಾತ್ರೆಯ ಬಗ್ಗೆ ಇದಾಗಿತ್ತು ಒಂದು ಸಣ್ಣ ಮಾಹಿತಿ ನಿಮಗಾಗಿ.

ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು. ನಿಮ್ಮ ಸಂದೇಶಗಳು ಈಗಾಗಲೇ ಬಂದಿದೆ ಕಾರ್ಯಕ್ರಮವನ್ನು ಬೆಳಗಿನಿಂದ ಕೇಳ್ತಾ. ನಿಮಗೆ ಏನು ಅನ್ನಿಸ್ತು ಈ ಕಾರ್ಯಕ್ರಮದ ಕುರಿತು ಅಂತ ನಿಮ್ಮ ಮನದಾಳದ ಮಾತುಗಳನ್ನು ಸಂದೇಶದ ಮೂಲಕ ನಮಗೆ ರವಾನೆ ಮಾಡಿದ್ದೀರಾ. ನಿಮ್ಮ ಸಂದೇಶಗಳನ್ನು ಓದಿ ತಿಳಿಸುವುದು ನಮ್ಮ ಕೂಡ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ಸಂದೇಶಗಳನ್ನು ನೋಡೋಣ. ಮೊದಲನೆಯ ಸಂದೇಶ ಬೆಳಿಗ್ಗೆ 5:14 ಬಂದಿದೆ. ಹೊಂಗೀರಡವನ್ನು ಕಳಿಸಿದ್ದಾರೆ. ಇವರ ಹೆಸರು ಹೊನ್ನೂರು ಅಲಿಯವರು. ಇವರು ವ್ಯಕ್ತಿಯ ಮುಖಾಮುಖಿ, ಅವನ ವ್ಯಕ್ತಿತ್ವ ನಮ್ಮ ಎದುರಿಗೆ ಬರುತ್ತದೆ. ಒಳ್ಳೆಯದು ಮಾಡಿದರೆ ಹಸನ್ ಮುಖ, ನಮಗೆ ದ್ರೋಹ ಬಗೆದರೆ ಮುಖ ಗಂಟಿಕ್ಕಿಕೊಳ್ಳುವುದು ಸಹಜ ಅಲ್ಲವೇ? ಅಂದರೆ ಹೌದು, ಯಾರಾದರೂ ಒಳ್ಳೇದು ಮಾಡಿದರೆ ಅವರನ್ನು ನೋಡಿದ ತಕ್ಷಣವೇ ನಮಗೆ ಒಂದು ಸಂತೋಷದ ಭಾವನೆ ಉಂಟಾಗುತ್ತೆ. ಅವರು ಮೋಸ ಮಾಡಿದರೆ ನಮ್ಮ ಮನಸ್ಸಿಗೆ ತಕ್ಷಣವೇ ಗೊತ್ತಾಗುತ್ತೆ ಇವರು ನಮಗೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಅಂತ. ಇನ್ನು ಆಕಾಶವಾಣಿ ಭದ್ರಾವತಿ ನಿಲಯದ ವೃಂದದವರಿಗೆ ಬುಧವಾರದ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಕೆರೆಬೀರ್ನಹಳ್ಳಿಯಿಂದ ಶ್ರೀಮತಿ ಮಂಜುಳಬಾಯಿ ಚಂದ್ರಹಾಸ ಗಡದೆಯವರು. ಇನ್ನು ಪಿಕ್ಚರ್ ಮೆಸೇಜಸ್ಸನ್ನು ಕಳಿಸ್ಬೇಡಿ ಅಂತ ಅಂದ್ರೂ ಕೂಡ ಕಳಿಸ್ತಾ ಇದ್ದಾರೆ. ನಮ್ಮ ಯಾರು ದಾವಣಗೆರೆಯಿಂದ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಇವರ ಸಂಖ್ಯೆ ಕೊನೆಗೊಳ್ಳುತ್ತಾ ಇದೆ 1109 ಅಂಕಿಯಿಂದ. ಮುಂದಿನ ಬಾರಿ ಕೇವಲ ಸಂದೇಶಗಳನ್ನು ಕಳಿಸಿ, ಪಿಕ್ಚರ್ ಮೆಸೇಜಸ್ಸನ್ನು ಕಳಿಸ್ಬೇಡಿ, ಯಾಕಂದರೆ ಸಿಸ್ಟಮ್ ಹ್ಯಾಂಗ್ ಆಗುತ್ತೆ. ಅದಕ್ಕಾಗಿ ನಿಮ್ಮಲ್ಲಿ ಈ ವಿಚಾರವನ್ನು ತಿಳಿಸ್ತಾ ಇದ್ದೇವೆ ಅಂತ ಹೇಳ್ತಾ. ಇನ್ನು ವರ್ಷಿತಾ ಅರ್ಜುನ್ ಲೇಔಟ್ ಡೈರಿ ಸರ್ಕಲ್ ಭದ್ರಾವತಿಯಿಂದ, ಎಲ್ಲ ಕಾರ್ಯಕ್ರಮಗಳು ಸೂಪರ್, ಆರೋಗ್ಯ ಕಾರ್ಯಕ್ರಮ ಅದ್ಭುತವಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ರಿಗೂ. ಇನ್ನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡಿ ಗ್ರಾಮದಿಂದ ಶ್ರೀಶೈಲತೆಯಲ್ಲಿ ಆದಿತ್ಯ ಶೀಲತೆಯಲ್ಲಿ ಮನೆಯವರು, ಎಲ್ಲ ಕಾರ್ಯಕ್ರಮಗಳು ತುಂಬ ವಿಶೇಷವಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಪ್ರೀತಿ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯವನ್ನು ತಿಳಿಸ್ತಾ ಇದ್ದಾರೆ. ಕಿಷ್ಕಿಂದ ನಗರ ಗಂಗಾವತಿಯಿಂದ ಈರಣ್ಣ ವಿಜಯಶ್ರೀಯವರು. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯಕುಮಾರ್ ಅವರು, ಶುಭ ಮುಂಜಾನೆ, ಬೆಳಿಗ್ಗೆ ನಿಮ್ಮ ಧ್ವನಿ ಕೇಳಿ ತುಂಬ ಸಂತೋಷವಾಯಿತು, ಬಹಳ ಸಂತೋಷದಿಂದ ನಿರೂಪಣೆಯನ್ನು ಮಾಡ್ತಾ ಇದ್ದೀರಾ, ಚಿಂತನ ಹಾಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಗೆ ಚೆನ್ನಾಗಿತ್ತು, ನಿರೂಪಣೆ ಕೂಡ ಸಂತೋಷವನ್ನು ನೀಡಿದೆ, ಹಾಡು ಮಾತಾಡು ಕಾರ್ಯಕ್ರಮವನ್ನು ನಿರೀಕ್ಷೆ ಮಾಡ್ತಾ ಇದ್ರು ಅಂತ ಆವಾಗಲೇ ಸಂದೇಶ ಕಳಿಸಿದ್ದಾರೆ. ಈಗ ಇನ್ನೇನು ಕಾರ್ಯಕ್ರಮ ಶುರು ಆಗತ್ತೆ ಕೆಲವೇ ಕ್ಷಣಗಳಲ್ಲಿ ಅಂತ ಹೇಳೋಣ. ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇನೆ, ಚೆನ್ನಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಗುಡ್

ಮಾರ್ನಿಂಗ್ ಮೊಬೈಲ್ನಲ್ಲಿ ರೇಡಿಯೋ ಸರಿಯಾಗಿ ಬರ್ತಾ ಇಲ್ಲ, ದಯವಿಟ್ಟು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಲ್ಮಾ ಟೀಚರ್ ಅವರು. ತರೀಕೆರೆಯಿಂದ ಈ ವಿಚಾರವನ್ನು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅಂತ ಹೇಳ್ತಾ, ಇನ್ನು ಬೆಳಗಿಂದ ಪ್ರಸಾರವಾದ ಕರುನಾಳು ಬಳಕೆ ಕಾರ್ಯಕ್ರಮ ಹಾಗೆ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿತ್ತು, ಗೀತೆಗಳೆಲ್ಲ ಚೆನ್ನಾಗಿ ಕೇಳಿಬಂತು ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು, ಲಕ್ಷ್ಮೀ ಸೈಕಲ್ ಶಾಪ್ ಜನ್ನಾಪುರದಿಂದ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಲ್ಲಿಖೇಡ್ ಬೀದಿಂದ ಕುಪೇಂದ್ರ ಶಾಸ್ತ್ರಿ ಕೃಷ್ಣಮೂರ್ತಿ ಬೆಳಿಗ್ಗೆ ಮಿಕ್ಸ್ ಮೆಲೋಡಿಯಲ್ಲಿ ಮೂಡಿಬಂದ ಲತಾ ಮಂಗೇಶ್ಕರ್ ಹಾಡಿದ ಅನ್ಪಡ್ ಚಿತ್ರದ ಗೀತೆ ಬಹಳ ಹಿಡಿಸಿತ್ತು, ಕೇಳಿ ಆನಂದವಾಯಿತು, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಕೇಳಿದಂತಹ ನಿಮಗೂ ಕೂಡ ಪ್ರತಿ ಧನ್ಯವಾದಗಳು. ಇನ್ನು ವೈದ್ಯರೆಂದರೆ ದೇವರು, ನಮ್ಮ ಜೀವ ಉಳಿಸುವವರು, ನಿಷ್ಕಲ್ಮಾಷ ಮನಸ್ಸಿನವರು, ಜಾತಿ ಭೇದ ತೊರೆದವರು, ಮನೆ ಮಡದಿ ಮಕ್ಕಳನ್ನೆಲ್ಲ ರೋಗಿಗಳಿಗಾಗಿ ಅವ್ರನ್ನೆಲ್ಲರನ್ನೂ ಕೂಡ ಗಮನ ಅಷ್ಟು ಹರಿಸದಲ್ಲೇ ರೋಗಿಗಳ ಸೇವೆಗಾಗಿ ಜೀವವನ್ನು ಸಲ್ಲಿಸುವವರು, ಪವಾಡ ಮಾನವರಿವರು, ತಾಯಿಯ ಗರ್ಭದಿಂದ ಸುರಕ್ಷಿತವಾಗಿ ಮಗುವನ್ನು ರಕ್ಷಿಸುವವರು, ಕಣ್ಣಿಗೆ ಕಾಣುವ ದೇವರಿವರು, ಇಂತಹ ಮಹಾನ್ ವೈದ್ಯರುಗಳಿಗೆ ನನ್ನ ಕೋಟಿ ಪ್ರಣಾಮಗಳು ಅಂತ ಹೇಳ್ತಾ ಇದ್ದಾರೆ ಚಂದ್ರಿಕಾ ಅವರು ನೇರ್ಲಗೊಂಡೆಯಿಂದ. ಒಂದು ಪದಗಳ ಅರ್ಪಣೆಯನ್ನು ನೀಡಿದಂತಹ ಚಂದ್ರಿಕಾ ನೇರ್ಲಗೊಂಡೆ ಅವರಿಗೆ ವಿಶೇಷ ಧನ್ಯವಾದಗಳನ್ನು ತಿಳಿಸೋಣ. ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೈದ್ಯ ನಾರಾಯಣ ಹರಿ ಎನ್ನುವ ಹಾಗೆ ವೈದ್ಯರಲ್ಲಿ ದೇವರನ್ನು ಕಾಣ್ತೇವೆ. ನಮ್ಮ ಜನ್ಮ ಹೆತ್ತವರು ಕೊಟ್ಟರೆ ಜೀವವನ್ನು ಉಳಿಸುವವರು ವೈದ್ಯರು. ಕೊರೋನಾ ಸಮಯದಲ್ಲಿ ಇವರುಗಳ ಸೇವೆ ಅಪಾರ. ದೇವರ ನಂತರ ವೈದ್ಯರೇ ನಮಗೆ ದೇವರು. ಇಂತಹ ಜೀವನವನ್ನು ಮಾಡುವ ವೈದ್ಯರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ, ಹಾಗೆ ಅಭಿನಂದನೆಗಳನ್ನು ತಿಳಿಸುವೆ ಅಂತ ಹೇಳ್ತಾ ಇದ್ದಾರೆ ಇವರು. ಎಲ್ಲರೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸೋಣ ನಮ್ಮ ವೈದ್ಯರೆಲ್ಲರಿಗೂ ಅಂತ ಹೇಳ್ತಾ, ಪಾರ್ವತಮ್ಮ ಕೆವಿಯವರು ಜನಪುರ ಭದ್ರಾವತಿಯಿಂದ ಎಲ್ಲ ವೈದ್ಯರಿಗೆ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ವಿಶ್ವ ಹಾಸ್ಯ ದಿನ ಮತ್ತು ಪತ್ರಿಕೆ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಹಾಗೆ ವೈದ್ಯ ನಾರಾಯಣ ಹರಿ ಅಂತಾರೆ, ವೈದ್ಯರ ಸೇವೆ ಅಪಾರ. ಮಾನವನಿಗೆ ಅಷ್ಟೇ ಅಲ್ಲ, ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ವೈದ್ಯರು ಅವರ ಸೇವೆ ಅಪಾರವಾಗಿದೆ. ವೈದ್ಯರಿಗೆ ಪ್ರಣಾಮಗಳು. ಹಾಸ್ಯ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂದರೆ, ಎಷ್ಟೇ ಬೇಜಾರು ನೋವು ಇದ್ದರೂ ಕೂಡ ಒಳ್ಳೆ ಹಾಸ್ಯದಿಂದ ನಗು ಮೂಡಿದರೆ ನೋವೆಲ್ಲ ಮಯವಾಗುತ್ತೆ. ಹಾಗೆ ಪ್ರಕೃತಿಯ ಪತ್ರಿಕೆಯು ಕೂಡ ನಮಗೆ ಸಮಾಜದ ಹಾಗು ಹೋಗುಗಳನ್ನು, ದೇಶ ವಿದೇಶದ ಸುದ್ದಿ ಸಮಾಚಾರವನ್ನು ತಿಳಿದುಕೊಳ್ಳಬಹುದು. ಈಗ ಎಲ್ಲವೂ ನಮಗೆಲ್ಲ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಅಂತ ಕೂಡ ಪಾರ್ವತಮ್ಮ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಬ್ರಹ್ಮಾನಂದ ರಾನಡೆಯವರು ಕೂಡ ಶಿವಮೊಗ್ಗದಿಂದ, ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಬುಧವಾರದ ಶುಭ ಮುಂಜಾನೆ, ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿಬಂತು ಅಂತ ಹೇಳ್ತಾ ಇದ್ದಾರೆ. ಹಾಡು ನಾನು ಮೊದಲನೇ ಹಾಡು ನಾನು ಒತ್ತಾರೆ. ಈ ಹಾಡು ತುಂಬ ತುಂಬ ಹಿಡಿಸ್ತು. ನಮ್ಮ ಆರೋಗ್ಯ ಮತ್ತು ಜೀವನವನ್ನು ಕಾಪಾಡುವ ವೈದ್ಯರಿಗೆ ವೈದ್ಯರ ದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಾಗೆಯೇ ದೇವರ ರೂಪದಂತಿರುವ ಎಲ್ಲ ವೈದ್ಯರಿಗೆ ಇಂದು ಶುಭಾಶಯಗಳನ್ನು ಕೋರೋಣ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಶುಭೋದಯ ಮೇಡಮ್, ಈ ದಿನ ಬೆಳಗ್ಗೆಯಿಂದ ಎಲ್ಲ ಪ್ರಸಾರವಾದಂತಹ ಎಲ್ಲ ಕಾರ್ಯಕ್ರಮಗಳು ಸೂಪರ್, ನಿರೂಪಣೆ ಕೂಡ ಸೂಪರ್, ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾದಂತಹ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಾಧಕರಿಗೆ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ. ರೋಟರಿ ಜಿ ವಿಜಯ್ ಕುಮಾರ್ ಅವರು, ಬಿಂದು ವಿಜಯ್ ಕುಮಾರ್ ಅವರು, ನಮಸ್ತೆ ಮೇಡಮ್, ಶುಭಾಶಯಗಳು. ಆಕಾಶವಾಣಿಯಿಂದ ಮೂಡಿ ಬರ್ತಿರುವಂತಹ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೀಣಾವಾದನ ತುಂಬ ಚೆನ್ನಾಗಿತ್ತು. ಮಿಕ್ಸ್ ಮೇಲೋಡಿಯಲ್ಲಿ ಕನ್ನಡ ಹಿಂದಿ ಹಾಡುಗಳಂತೂ ಸೂಪರ್ ಆಗಿತ್ತು. ನಿರೂಪಕರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಕಾವ್ಯ ಶಿವಮೊಗ್ಗದಿಂದ ಕಾವ್ಯ ಶರಾವತಿ ಶಾನುಭೋಗರು ಮತ್ತು ಮನೆಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆಕಾಶವಾಣಿ ಒಪಿನಿಯನ್ ಪೋಲಿಂದ ಕೂಡ ಬಹಳಷ್ಟು ಸಂದೇಶಗಳು ಬಂದಿದೆ. ಎಲ್ಲರೂ ಕೂಡ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಇನ್ನು ಶುಭೋದಯ ಅಂತ ಹೇಳ್ತಾ, ಎಲ್ಲ ಹಾಡುಗಳು ಕಾರ್ಯಕ್ರಮಗಳು ತುಂಬ ಅದ್ಭುತವಾಗಿ ಮೂಡಿಬಂತು ಅಂತ ಹೇಳ್ತಿದ್ದಾರೆ. ಮಯೂರ್ಕೋಟೆ ಜನಪುರ ಬೀಡಿ ವಿಟಿ ಅಂದರೆ ಭದ್ರಾವತಿಯಿಂದ. ಇನ್ನು ಎಲ್ಲ ಕಾರ್ಯಕ್ರಮಗಳು ಸುಮಧುರವಾಗಿ ಬಾನಿನಲ್ಲಿ
ಮೂಡಿ ಬಂತು, ಅದ್ಭುತವಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನಗಾಟಿ, ಅನಂತಕುಮಾರ್.

ರವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆಯಿಂದ ವಿಶ್ವವೈದ್ಯರ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೂಡ ಕೋರ್ತಾ ಇದ್ದಾರೆ. ಗೀತಾರಾಧನದಲ್ಲಿ ದಾಸವಾಳ ಹೂವಿನ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು, ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಮಧುರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ರೇಖೆರೂರು ತಾಲೂಕಿನಿಂದ, ನಮಸ್ತೆ ಪ್ರೇಮಾಕ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಾ? ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೇವೆ, ಎಲ್ಲ ಕಾರ್ಯಕ್ರಮಗಳನ್ನು ಸ್ವಚ್ಛವಾದ ಸುಂದರವಾದ ನಿರೂಪಣೆಯೊಂದಿಗೆ ತುಂಬ ಚೆನ್ನಾಗಿ ನಡೆಸಿಕೊಡ್ತಾ ಇದ್ದೀರಾ, ಹಾಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ಮೂಡಿಬಂತು. ಇನ್ನು ಕ್ರೀಡಾ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಕಾಯ್ತಾ ಇರಿ, ಇನ್ನೇನು ಪ್ರಶ್ನೆಗಳು ಬರುತ್ತೆ ಅಂತ ಹೇಳೋಣ. ಇನ್ನು ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಅವರು ಡಾಕ್ಟರ್ ಪ್ರವೀಣ್ ಅವರು ಎಲ್ಲ ಮಾಹಿತಿಗಳು ತುಂಬ ಚೆನ್ನಾಗಿತ್ತು, ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೇವೆ, ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಮುಳಿ ಬರ್ತಾ ಇದೆ, ಸುಂದರವಾದ ಖುಷಿಯಾದ ನಿರೂಪಣೆಗೆ ಧನ್ಯವಾದಗಳು, ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಇವರು ಕೂಡ ಡೈರಿಯಿಂದ ಸಂದೇಶನ ಕಳಿಸಿದ್ದಾರೆ. ಪ್ರೇಮ ಸಲೇರ ಮೇಡಮ್ ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ವೈದ್ಯರ ದಿನದ ಶುಭಾಶಯಗಳು, ಎಲ್ಲ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರ್ತಿದೆ ಅಂತ ಒಂದು ಅರ್ಥಪೂರ್ಣ ಸಂದೇಶವನ್ನು ಕಳಿಸಿದ್ದೀರಾ, ಧನ್ಯವಾದಗಳು. ಮಮತಾ ಭದ್ರಾವತಿಯಿಂದ ಎಲ್ಲ ಕಾರ್ಯಕ್ರಮ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಬೆಳಗಿನ ಕಾರ್ಯಕ್ರಮ ನಡೆಸಿಕೊಡ್ತಾ ಇರುವಂತಹ ಪ್ರೇಮ ಸಲೇರ ಮೇಡಮ್ ಅವರಿಗೆ ನಮಸ್ಕಾರಗಳು, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಉತ್ತಮ ಮಾಹಿತಿಗಳೊಂದಿಗೆ ಗೀತೆಗಳು ಭಾವಗೀತೆಗಳು ಇಷ್ಟ ಆಯಿತು. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಎಲ್ಲ ಕಾರ್ಯಕ್ರಮಗಳು ಸೂಪರ್ ಅಂತ ಒಂದು ಸಂಕ್ಷಿಪ್ತ ಸಂದೇಶವನ್ನು ಕಳಿಸಿದ್ದೀರಾ, ಧನ್ಯವಾದಗಳು. ನಮಸ್ತೆ ಮೇಡಮ್ ಶಿವಮೊಗ್ಗ ಬಸವೇಶ್ವರ ನಗರದಿಂದ ಜಯಶೀಲ ಸದಾಶಿವ, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಸುಂದರವಾಗಿ ಮೂಡಿಬಂತು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಹಂಪಣವರು ನ್ಯಾಮತಿಯಿಂದ ಅನಿಲ ಸಿಲಿಂಡರ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು, ನಿಮಗೆ ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಆಕಾಶವಾಣಿ ಸಿಬ್ಬಂದಿ ವರ್ಗದವರಿಗೆ ಬುಧವಾರದ ಶುಭೋದಯ ಮೇಡಮ್. ಹೊಸಮನೆ ಭದ್ರಾವತಿಯಿಂದ ಶೈಲಜಾ ಪರಶುರಾಮ್, ಇಂದಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿಬರ್ತಿದೆ, ಮುಂದೇನು ಹೀಗೆ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿಬರಲಿ ಅಂತ ಆಶಿಸ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದವೇ ನಮ್ಮ ಹೊಸ ಹೊಸ ಕಾರ್ಯಕ್ರಮಗಳಿಗೆ ಪ್ರೇರಣೆ ಅಂತ ಹೇಳೋಣ. ಇನ್ನು ಚಿತ್ರ ಶಿವಕುಮಾರ್ ಹೊಸ್ಮನೆ ಭದ್ರಾವತಿಯಿಂದ, ನಮಸ್ಕಾರ ಮೇಡಮ್, ನಿರೂಪಣೆ ಕೇಳಲು ತುಂಬ ಖುಷಿ ಆಗ್ತಾ ಇದೆ, ಕಾರ್ಯಕ್ರಮ ಎಲ್ಲ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಈ ದಿನದ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿನಿಂದ ಈ ರೀತಿ ಚಿಕ್ಕ ಸಂದೇಶಗಳಾದರೆ ಬೇಗ ಬೇಗ ಓದಬಹುದು, ಕಾರ್ಯಕ್ರಮದಲ್ಲಿ ಒಂದು ಸಮಯವನ್ನು ಉಳಿತಾಯ ಮಾಡಬಹುದು ಅಂತ ನಮ್ಮ ಕೇಳುಗರಿಗೆ ಮತ್ತೊಮ್ಮೆ ತಿಳಿಸ್ತಾ ಮುಂದಿನ ಸಂದೇಶಕ್ಕೆ ಹೋಗ್ತಾ ಇದ್ದಾನೆ. ಮೇಡಮ್, ನನ್ನ ಮಾಡಿಕೊಳ್ಳುತ್ತಾ ಆಕಾಶವಾಣಿ ಕಾರ್ಯಕ್ರಮ ಕಾಯಕವನ್ನು ಮಾಡ್ತಾ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಮಡಿವಾಳರ್ ಜಗಳೂರಿನಿಂದ ಹೀಗೆ ಕಾಯಕವನ್ನು ಮಾಡ್ತಾ ಕಾರ್ಯಕ್ರಮಗಳನ್ನು ಕೇಳ್ತಾ ಒಂದಿಷ್ಟು ಮಾಹಿತಿಯನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಇವತ್ತಿನ ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಟಿಫನ್ ಆಯ್ತಾ ಮೇಡಮ್? ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಮ್ದಾಯ್ತು, ನಿಮ್ದಾಯ್ತಾ ಅಂತ ಹೇಳೋಣ. ಇನ್ನು ರಂಗಸ್ವಾಮಿ ಸಂಶೋಧನಾರ್ಥಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಶುಭ ಮುಂಜಾನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹೊಸ ಕೇಳುಗರು ಅಂದ್ಕೊಳ್ತೀನಿ ನಮ್ಮ ಆಕಾಶವಾಣಿ ಬಳಗಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರೋಣ ಇವರಿಗೂ ಕೂಡ ಅಂತ ಹೇಳೋಣ. ಇನ್ನು ಬೆಳಗ್ಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗಿನಿಂದ ಆಷಾಢ ಮಾಸದ 10ನೇ ದಿವಸ ಮುರಳೀಧರ್ ಅವರು ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಭದ್ರಾವತಿ ನಿಲಯದ ನಿರೂಪಕರಿಗೆ ಅಭಿನಂದನೆಗಳು. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ಶ್ಯಾಮಲ ಪ್ರಕಾಶ್ ಅವರು ಸಂದೇಶನ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನು ಓದಿದ್ದಾಯಿತು, ಸಮಯ 10 ನಿಮಿಷ ಕಳೆದಿದ್ದಾಯಿತು. ಅದಕ್ಕೆ ಚಿಕ್ಕ ಸಂದೇಶಗಳು ಬಂದರೆ ನಮಗೂ ಕೂಡ ಓದೋದಕ್ಕೆ ಬಹಳಷ್ಟು ಖುಷಿಯಾಗತ್ತೆ, ಹಾಗೆ ಸಂದೇಶ ಒಂದು ಓದ್ತಾ ಸಮಯದ ಒಂದು ವ್ಯರ್ಥ ಕೂಡ ಆಗೋದಿಲ್ಲ. ಹಾಗಾಗಿ ಇನ್ನೇನು ಕಾರ್ಯಕ್ರಮವನ್ನು ಶುರು ಮಾಡುವ ಹೊತ್ತು ಅದಕ್ಕೂ ಮುನ್ನ ಒಂದು ಸಣ್ಣ ಪ್ರಕಟಣೆಯನ್ನು ಕೇಳೋಣ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಅಂತ.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯುವುದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು. ಹಾಡು ಮಾತಾಡು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕ್ರೀಡಾರಸ ಪ್ರಶ್ನೆಗಳನ್ನು ಕೇಳಲಾಗುವುದು. ನಿಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಿರೋದು ನಿಮ್ಮ ಗೆಳತಿ ಪ್ರೇಮಾ ಸಾಲೇರ. ಆರಂಭದಲ್ಲಿ ಒಂದು ಗೀತೆಯನ್ನ ಕೇಳಿ ಬರೋಣ, ನಂತರ ನಿಮಗೆ ಪ್ರಶ್ನೆಗಳು ಕೇಳಲಾಗತ್ತೆ ಅಂತ ಹೇಳ್ತಾ ಸಂಚಿತ್ ಹೆಗಡೆ ಹಾಗೂ ಎಂ ಎಂ ಮಾನಸಿ ಅವರ ಕಂಠದಲ್ಲಿ ಕೇಳಿ ರಾಯಲ್ ಆಗಿ ರಾಯಲ್ ಚಿತ್ರದ ಗೀತೆಯನ್ನು.

ಎಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದೀರಾ, ನಾನು ಕೂಡ ಪ್ರಶ್ನೆ ಕೇಳೋದಕ್ಕೆ ತಯಾರಿದ್ದೇನೆ ಅಂತ ಹೇಳ್ತಾ ಆರಂಭದ ಪ್ರಶ್ನೆ ನಿಮಗಾಗಿ. ವಿಶ್ವಕಪ್ ಟ್ರೋಫಿಯನ್ನ ಅತಿ ಹೆಚ್ಚು ಬಾರಿ ಎತ್ತಿ ಹಿಡಿದಂತಹ ಏಕೈಕ ಆಟಗಾರ ಯಾರು? ವಿಶ್ವಕಪ್ ಟ್ರೋಫಿಯನ್ನ ಅತಿ ಹೆಚ್ಚು ಬಾರಿ ಎತ್ತಿ ಹಿಡಿದಂತಹ ಏಕೈಕ ಆಟಗಾರ ಯಾರು? ಇನ್ನು ಎರಡನೆಯ ಪ್ರಶ್ನೆ, ಫಿಫಾ ವಿಶ್ವಕಪ್ ಟ್ರೋಫಿಯನ್ನ ವಿನ್ಯಾಸಗೊಳಿಸಿದವರು ಯಾರು? ಫಿಫಾ ವಿಶ್ವಕಪ್ ಟ್ರೋಫಿಯನ್ನ ವಿನ್ಯಾಸಗೊಳಿಸಿದವರು ಯಾರು? ಈ ಎರಡು ಪ್ರಶ್ನೆಗಳಿಗೂ ಉತ್ತರಗಳನ್ನ ನಮ್ಮ ಆಕಾಶವಾಣಿ ಭದ್ರಾವತಿಯ ವಾಟ್ಸಪ್ ಸಂಖ್ಯೆ 9481527260 ಮತ್ತೊಮ್ಮೆ 9481572600 ಈ ಸಂಖ್ಯೆಗೆ ನಿಮ್ಮ ಹೆಸರು, ನಂತರದಲ್ಲಿ ಊರಿನ ಹೆಸರು, ಅನಂತರದಲ್ಲಿ ಉತ್ತರ, ಈ ರೀತಿಯ ಫಾರ್ಮೆಟ್ ಅಲ್ಲಿ ಕಳುಹಿಸಿ. ಆಗ ನಮಗೆ ಓದೋದಕ್ಕೆ ಕೂಡ ಈಸಿ ಆಗತ್ತೆ, ಎಲ್ಲೂ ಕೂಡ ಡೌಟ್ ಆಗೋದಿಲ್ಲ. ಕೆಲವೊಬ್ರು ಫಸ್ಟಿಗೆನೆ ಉತ್ತರಗಳನ್ನ ಕಳಿಸ್ಬಿಡ್ತೀರಾ, ಆಗ ಬಾಯಿ ತಪ್ಪಿ ಓದ್ಬಿಡ್ತೇವೆ. ಹಾಗಾಗಿ ಅದು ಆಗೋದು ಬೇಡ ಅಂತನ್ಬಿಟ್ಟು ನಾನು ಹೇಳಿದ ರೀತಿಯಲ್ಲಿ ನೀವು ಉತ್ತರಗಳನ್ನ ಕಳುಹಿಸಿ ಅಂತ ಹೇಳ್ತಾ ಈಗ ಮುಂದಿನ ಗೀತೆಯನ್ನ ಕೇಳಿ.

0: ಇನ್ನು ಮುಂದೆ ಕೇಳಿ ರೋಮಿಯೋ ಜೂಲಿಯೇಟ್ ಚಿತ್ರದ ಒಂದು ಗೀತೆಯನ್ನು, ಸುನಿತಾ ರಮ್ಯಾ ಮಂಗಳ ಹಾಡಿರುವಂತಹ ಗೀತೆ.
1: ಪೂರ್ವದಲ್ಲಿ ಅರಳಿದ ಸೂರ್ಯ ಪಶ್ಚಿಮದಲ್ಲಿ ಬಾಡಿ ಹೋಗ್ತಾನೆ. ಆ ಸೂರ್ಯನ ಮುಂಜಾನೆಯ ಕಿರಣಗಳಿಂದ ಅರಳಿದ ಗುಲಾಬಿ ಸಂಜೆ ಬಾಡಿ ಹೋಗುತ್ತೆ. ಆದರೆ ಪ್ರೇಮಿಗಳ ಹೃದಯದಲ್ಲಿ ಪ್ರೀತಿಯ ಪಿಸು ಮಾತುಗಳ ಇಬ್ಬನಿಯಲ್ಲಿ ಅರಳಿದ ಪ್ರೇಮ ಗುಲಾಬಿ ಎಂದಿಗೂ ಬಾಡುವುದಿಲ್ಲ, ಗೊತ್ತಾ?

ಸಮಯ ಆಗಿದೆ ಸರಿಯಾಗಿ 10:30 ನೀವು ಕೇಳ್ತಾ ಇದ್ರ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರ್ಯಕ್ರಮಗಳನ್ನ ಪ್ರಸಾರ ಆಗ್ತಾ ಇದೆ. ಹಾಡು ಮಾತಾಡು ವಿಶೇಷ ಕಾರ್ಯಕ್ರಮ ಕ್ರೀಡಾ ರಸಪ್ರಶ್ನೆಗಳನ್ನ ಕೇಳಲಾಗಿತ್ತು. 2 ಪ್ರಶ್ನೆಗಳು ಈಗಾಗಲೇ ನಿಮಗೆ ಕೇಳಿದೆ, ಅದಕ್ಕೆ ಉತ್ತರಗಳನ್ನ ಕೂಡ ನೀವು ನೀಡಿದ್ದೀರಾ. ಉತ್ತರಗಳು ಸರಿಯೋ ತಪ್ಪೋ ಅಥವಾ ಪ್ರಯತ್ನ ಆಗಿದೆಯಾ ಅಂತ ನೋಡೋಣ. ನಾನು ಕೇಳಿದಂತಹ ಮೊದಲನೆಯ ಪ್ರಶ್ನೆ, ವಿಶ್ವಕಪ್ ಟ್ರೋಫಿಯನ್ನ ಅತಿ ಹೆಚ್ಚು ಬಾರಿ ಎತ್ತಿ ಹಿಡಿದಂತಹ ಏಕೈಕ ಆಟಗಾರ ಯಾರು ಅಂತ ಕೇಳಿದ್ದೆ. ಹಾಗೆ ಎರಡನೇ ಪ್ರಶ್ನೆ, ಫಿಫಾ ವಿಶ್ವಕಪ್ ಟ್ರೋಫಿಯನ್ನ ವಿನ್ಯಾಸಗೊಳಿಸಿದವರು ಯಾರು, ಅದರ ವಿನ್ಯಾಸವನ್ನ ಮಾಡಿದವರು ಯಾರು ಅಂತ ಕೇಳಿದೆ. ಮೊದಲನೆಯ ಉತ್ತರ ಬಂದಿದೆ ಯಾರಿಂದ, ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ.

ಸರಿಯಾಗಿದೆ ಎರಡು ಉತ್ತರಗಳು. ರಾಜು ಶಂಕರಘಟ್ಟ ಇವರು ಕೂಡ ಸಂದೇಶನ ಕಳಿಸಿದ್ದಾರೆ. ಸರಳ ಮಾತು ಸುಂದರ ನಿರೂಪಣೆಯೊಂದಿಗೆ ಬೆಳಗಿನ ಎಲ್ಲ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸೊಗಸಾಗಿ ಕೇಳಿಸ್ತಾ ಇರುವಂತಹ ನಮ್ಮ ಸಹೋದರಿಗೆ ವಂದನೆಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉತ್ತರವನ್ನು ಕೂಡ ಕಳಿಸಿದರೆ ತುಂಬ ಖುಷಿ ಆಗ್ತಾ ಇತ್ತು ರಾಜು ಶಂಕರಘಟ್ಟ ಅವರೇ ಅಂತ ಹೇಳ್ತಾ, ಪರವಾಗಿಲ್ಲ ನೀವು ಕೆಲಸವನ್ನು ಮಾಡ್ತಾ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಲ್ಲ ಅದೇ ನಮ್ಮ ಖುಷಿ ಅಂತ ಹೇಳ್ತಾ. ಇನ್ನು ಸೋನು ಅವರು ಚಿತ್ರದುರ್ಗದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ದಾಕ್ಷಾಯಿಣಿ ಭೀಮನಕೆರೆ ಇಲ್ಲಿಂದ ಇವರು ಕೂಡ ಸಂದೇಶ ಕಳಿಸಿದ್ದಾರೆ. ಮೇಡಮ್, ಬೆಳಗ್ಗೆ ಪ್ರಸಾರವಾದ ಚಿತ್ರಗೀತೆಗಳು ಸೂಪರ್, ಬಹಳ ಚೆನ್ನಾಗಿತ್ತು. ನಿರೂಪಣೆಯೂ ಸಹ ಸೂಪರ್. ಮೋಹನ್ ರಾವ್ ಚಾನೆಲ್ ರೋಡ್ ಭದ್ರಾವತಿಯಿಂದ ಕೂಡ ಸಂದೇಶ ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡ್ಕನಹಳ್ಳಿ ಹಿರೇಕೆರೂರಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಹಂಪಣೂರು ನ್ಯಾಮ್ತಿಯಿಂದ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ಸರಿಯೋ ತಪ್ಪೋ ಅಂತ ಕೆಲವೇ ಕ್ಷಣಗಳಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ, ಹನುಮಂತಪ್ಪ ಮಡಿವಾಳರ್ ಜಗಳೂರು ಇವರು ಕೂಡ ಸರಿಯಾದ ಉತ್ತರ ಕಳಿಸಿದ್ದಾರೆ. ಇನ್ನು ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳಿ ಅಂತ ಹೇಳ್ತಾ ಇದ್ದಾರೆ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ. ಈಗಾಗಲೇ ಪ್ರಶ್ನೆಯನ್ನು ಹೇಳಿದ್ದೇನೆ, ಇನ್ನೇನು ಉತ್ತರವನ್ನು ಹೇಳುವಂತಹ ಸಮಯ ಆಗಿದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಉತ್ತರವನ್ನು ಕೊಡುವಂತ್ರಿ. ಇನ್ನು ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇಲ್ಲಿಂದ ಸರಿಯಾದ ಉತ್ತರ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರ್ಗಾಯಿಂದ ಶಿವಲಿಂಗಪ್ಪ ಭದ್ರೆ ಮನೆಯವರು ಪ್ರೀತಿಯ ನೆಚ್ಚಿನ ನಾಯಕರಾದ ಅಂತ ಕಳಿಸಿದ್ದೀರಾ. ನಾನು ನಾಯಕ ಅಲ್ಲ, ನಾಯಕಿ ಅಂತ ಹೇಳೋಣ. ಪ್ರೇಮ ಸಲಹೆಯರ ಮೇಡಮ್ ಅವ್ರಿಗೆ ಶುಭ ಮುಂಜಾನೆ, ನಮಸ್ಕಾರಗಳು. ಪ್ರತಿಯೊಂದು ಕೂಡ ಮಾಹಿತಿಯನ್ನು ಕಳಿಸಿದ್ದೀರಾ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸರಿಯಾಗಿದೆ ನಿಮ್ಮ ಉತ್ತರ. ಹಾಗೆ ನಿಮ್ಮ ಒಂದು ಸಂಪೂರ್ಣ ಮಾಹಿತಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಶಾಂತಿನಿ ಹಾಸನದಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರೂಪಾ ಹೆಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಸರಿಯಾಗಿ ಡೈರಿಯಿಂದ ಬಂದಿದೆ. ಚಂದ್ರಿಕಾ ನೆಲ್ಲಗೊಂಡಿಯಿಂದ ಉತ್ತರ ಕಳಿಸಿದ್ದಾರೆ. ಮುರಳೀಧರ್ ಅವರು ಶಿವಮೊಗ್ಗದಿಂದ. ಓಹೋ ಹೋ ಹೋ, ಇವರು ಎಲ್ಲಿಗೋ ಹೋಗ್ಬಿಟ್ರು, ಆಸ್ಟ್ರೇಲಿಯಾಗೆ ಹೋಗ್ಬಿಟ್ರಪ್ಪ ಇವರು. ಮತ್ತೆ ಉತ್ತರವನ್ನು ಹೇಳ್ತೇನೆ, ಕಾಯ್ತಾ ಇರಿ ಅಂತ ಹೇಳೋಣ. ಮಹೇಶ್ ಕುಂಬಾರ್ ಹೊನ್ನಾಳಿಯಿಂದ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸುಭಾನ್ ಕೊರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಉತ್ತರ ಬಂದಿದೆ. ಉಮಾದೇವಿ PWD ಕಾಲೋನಿ PR ಪ್ರಾಜೆಕ್ಟ್ ಸರಿಯಾದ ಉತ್ತರ. ಇನ್ನು ಬಿ ಸತ್ಯನಾರಾಯಣ ರಾವ್ JH ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ, ಸರಿಯಾಗಿದೆ ಉತ್ತರ. ಆದರೂ ಒಂದು ಸಲ ಸರಿಯಾದ ಉತ್ತರವನ್ನು ಹೇಳ್ತೀನಲ್ಲ, ಆಗ ಕೂಡ ಕೇಳಿ ಸರಿ ಮಾಡ್ಕೊಳ್ಳಿ ಅಂತ ಹೇಳೋಣ. ಇನ್ನು ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಮೂಡಲ ವಿಠಲಾಪುರ ಪದ್ಮ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಕಾಯ್ದು ಕೇಳಬೇಕು ಉತ್ತರವನ್ನು ಅಂತ ಹೇಳೋಣ. ಇನ್ನು ನಾಗಶ್ರೀ ಜಯಂತಿ ನುಗ್ಗಿಗ್ರಾಮ ಬೇರ್ಕುಡಿಗೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಮಮತಾ ಅವರು ಭದ್ರಾವತಿಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಪಾರ್ವತಮ್ಮ KV ಜನಪುರ ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ. ಪ್ರೇಮ ಮೇಡಮ್ ಶುಭೋದಯ ರಾಧಾ ಅವರು ನಿದಿಗೆಯಿಂದ ಸರಿಯಾದ ಉತ್ತರ. ಇನ್ನು ವಿಭಾ ದೀಪಕ್ ಬೆಂಗಳೂರಿನಿಂದ ಸರಿಯಾದ ಉತ್ತರ. ಚಿಕ್ಕಪ್ಪ ಶಾರದಾ ರಾಮೇಶ್ವರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. KP ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಸರಿಯಾದ ಉತ್ತರ. ಇನ್ನು ಮಾದಪ್ಪ ಹಾಗೂ ಕೃಷ್ಣ KM ಕಮಂಡಲ ಗೊಂದಿ ಜಗಳೂರು ತಾಲೂಕು ಇಲ್ಲಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಖೋಡ ಶಿವಲಿಂಗಯ್ಯ ಹಿರೇಮಠ ಕಲಾವತಿ ಹಿರೇಮಠ ಅಭಿಷೇಕಯ್ಯ ಹಿರೇಮಠ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಪ್ರೊಫೆಸರ್ ಶ್ರುತಿ ಕೀರ್ತಿ ಶಿವಮೊಗ್ಗದಿಂದ ನಮಸ್ತೆ. ಅತಿ ಹೆಚ್ಚು ವಿಶ್ವಕಪ್ ಗೆದ್ದ ಆಟಗಾರ ಎಂದು ಕೇಳಿದ್ದೀರಿ, ಆದರೆ ಯಾವ ಆಟದಲ್ಲಿ ಎಂದು ಹೇಳಿಲ್ಲ. ಆದರೂ ಇದೀಗ ನಡೆಯುತ್ತಿರುವಂತಹ ಫುಟ್ಬಾಲ್ ಎಂದು ಪರಿಗಣಿಸಿ ಉತ್ತರ ಕಳಿಸಿದ್ದೀರಾ. ಹೌದು, ನಾನು ಕೂಡ ವಿಶ್ವಕಪ್ ಇತ್ತೀಚೆಗೆ ಫಿಫಾನೇ ನಡೀತಾ ಇದೆಯಲ್ಲ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ಆದರೂ ನೀವು ಅರ್ಥ ಮಾಡಿಕೊಂಡು ಉತ್ತರವನ್ನು ಕಳಿಸಿದ್ದೀರಾ, ಅದಕ್ಕೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮ ಉತ್ತರ ಕೂಡ

ಸರಿಯಾಗಿದೆ ಅಂತ ಹೇಳೋಣ. ಇನ್ನು ಶಿವಮೊಗ್ಗದಿಂದ ರೋಟರಿ ವಿಜಯ್ ಕುಮಾರ್ ಅವರು, ಬಿಂದು ವಿಜಯ್ ಕುಮಾರ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹ್ಯಾಪಿ ನ್ಯಾಷನಲ್ ಡಾಕ್ಟರ್ಸ್ ಡೇ ಅಂತ ಹೇಳ್ತಿದ್ದಾರೆ ಪ್ರಶಾಂತ್ ತಾರ್ ಶೆಟ್ಟರ್ ಅವರು. ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ ಶಾ ವಿಜಯ್ ಕುಮಾರ್ ಅವರು, ಹಾಗೆ ಡಾಕ್ಟರ್ ಪ್ರವೀಣ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಆಕಾಶವಾಣಿ ಭದ್ರಾವತಿ ಒಪಿನಿಯನ್ ಪೋಲಿಂದ ಕೂಡ ಉತ್ತರಗಳು ಸರಿಯಾಗಿ ಬರ್ತಾ ಇದೆ. ಇನ್ನು ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ ಕೂಡ ಸರಿಯಾದ ಉತ್ತರ ಕಳಿಸಿದ್ದೀರಾ. ನಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರ ವಿಜಯ್ ಕುಮಾರ್ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಮಾಲೂರು ತಾಲೂಕು ಚಿಕ್ಕ ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ಖುಷಿಯಾಯಿತು, ಕಳೆದ ಬಾರಿ ಉತ್ತರಗಳನ್ನು ಕೂಡ ಕಳಿಸಿ ಅಂತ ಹೇಳಿದೆ, ಅದಕ್ಕೆ ನಿಮ್ಮಿಂದ ಉತ್ತರಗಳು ಕೂಡ ಬರ್ತಾ ಇದೆ. ಖುಷಿಯಾಯಿತು ನಿಮ್ಮ ಉತ್ತರವನ್ನು ನೋಡಿ ಅಂತ ಹೇಳೋಣ. ಇನ್ನು ಶಿವಮೊಗ್ಗ ತಾಲೂಕು ಆಯನೂರಿನಿಂದ ಸಾಹುಕಾರ್ ಶಾರದಮ್ಮ ಅವರು, ಶ್ರೀಯಮಯ್ಯ, ಅದ್ವಿತಾಮಯ್ಯ, ಅಥರ್ವಮಯ್ಯ, ಮೇದಿನಿ, ಕೆಸುವಿನ ಮನೆ ಮತ್ತು ಶುಭ ಅವರು ಉತ್ತರವನ್ನು ಕಳಿಸಿದ್ದಾರೆ. ಸದಾಶಿವಪ್ಪ ಮಂಡಘಟ್ಟ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಉತ್ತರ ಏನು ಅಂತ ನೋಡೋಣ, ಸರಿಯಾಗಿದೆಯಾ ಉತ್ತರ ಅಂತ ನಿಮಗೆ ನೀವೇ ಚೆಕ್ ಮಾಡಿಕೊಂಡು ನಿಮ್ಮ ಬೆನ್ನನ್ನು ನೀವೇ ತಟ್ಕೊಳ್ಬೇಕಾಗತ್ತೆ ಇವತ್ತು ಅಂತ ಹೇಳ್ತಾ, ಇನ್ನು ವಿಶ್ವಕಪ್ ಟ್ರೋಫಿಯನ್ನು ಅತಿ ಹೆಚ್ಚು ಬಾರಿ ಎತ್ತಿ ಹಿಡಿದಂತಹ ಏಕೈಕ ಆಟಗಾರ ಅಂದರೆ ಇತ್ತೀಚೆಗೆ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇದ್ದಾನೆ. ಉತ್ತರ ಆಗಿತ್ತು ಪೀಲೆ. ಯಾರು ಪೀಲೆ ಅಂತ ಕಳಿಸಿದ್ದೀರೋ ಅವರೆಲ್ಲರ ಉತ್ತರ ಸರಿಯಾಗಿದೆ. ಮೂರು ಬಾರಿ ಇವರು ವಿಶ್ವಕಪ್ ಟ್ರೋಫಿಯನ್ನು ಪಡೆದುಕೊಳ್ತಾರೆ, ಎತ್ತಿ ಹಿಡಿತಾರೆ. ಯಾವಾಗ ಅಂತಂದರೆ 1958, 62ರಲ್ಲಿ ಹಾಗೆ 1970ರಲ್ಲಿ ಇವರು ಬ್ರೆಜಿಲ್ನ ಪೀಲೆಯವರು. ಇನ್ನು ಎರಡನೇ ಪ್ರಶ್ನೆ, ಫಿಫಾ ವಿಶ್ವಕಪ್ ಟ್ರೋಫಿಯನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕೇಳಿದೆ. ಇದಕ್ಕೆ ತುಂಬ ಕೇಳುಗರು ಸರಿಯಾದ ಉತ್ತರವನ್ನು ನೀಡಿದ್ದೀರಾ. ಸಿಲ್ವಿಯೋ ಗಜ್ಜಾನಿಗ ಇವರ ಹೆಸರು. ಇವರೇ ವಿಶ್ವಕಪ್ ಟ್ರೋಫಿಯ ವಿನ್ಯಾಸವನ್ನು ಮಾಡಿದವರು. ಯಾರೆಲ್ಲ ಈ ಎರಡು ಪ್ರಶ್ನೆಗಳಿಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಮ್ಮ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಚಪ್ಪಾಳೆಯನ್ನು ಕೂಡ ತಿಳಿಸ್ತಾ ಇದ್ದೇವೆ, ಹೊಡಿತಾ ಇದ್ದೇವೆ ಅಂತ ಹೇಳ್ತಾ, ಹಾಗೆ ಪ್ರಯತ್ನ ಮಾಡಿದಂತಹ ನಮ್ಮೆಲ್ಲರ ಕೇಳುಗರಿಗೂ ಕೂಡ ಒಂದು ಮುಂದಿನ ಪ್ರಯತ್ನವನ್ನು ಮಾಡಿ ಅಂತ ಕೂಡ ಸಂದೇಶವನ್ನು ಕಳಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೆಯ ಪ್ರಶ್ನೆ, ಕಾರ್ಯಕ್ರಮದಲ್ಲಿ ಫಿಫಾ ವಿಶ್ವಕಪ್ನಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಯಾವ ಸಾಧನೆಗಾಗಿ ನೀಡಲಾಗುತ್ತದೆ? ಇದಕ್ಕೆ ಉತ್ತರಗಳನ್ನು ಕಳಿಸಿ. ಹಾಗೆ ನಾಲ್ಕನೇ ಪ್ರಶ್ನೆ, ಫಿಫಾ 2026ರ ಘೋಷವಾಕ್ಯ ಏನು? ಈ ಎರಡು ಪ್ರಶ್ನೆಗಳಿಗೂ ನಿಮ್ಮಿಂದ ಉತ್ತರಕ್ಕಾಗಿ ಕಾಯ್ತಾ ಇರೋದು ನಿಮ್ಮ ರೇಡಿಯೋಗಳತಿ ಪ್ರೇಮ ಸಾಲೇರ ಅಂತ ಹೇಳ್ತಾ, ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಹೊಸದಾಗಿ ನಮ್ಮ ರೇಡಿಯೋವನ್ನು ಟ್ಯೂನ್ ಮಾಡಿರುವಂತಹ ನಮ್ಮ ಕೇಳುಗರಿಗಾಗಿ, ಹಾಗೆ ಹೊಸ ಕೇಳುಗರಿಗಾಗಿ ನೀವು ಸಂದೇಶಗಳನ್ನು ಕಳಿಸಲು ನಮ್ಮ ಈ ವಾಟ್ಸಪ್ ಸಂಖ್ಯೆಯನ್ನು ಉಪಯೋಗಿಸಿಕೊಳ್ಬಹುದು. 9481520006002600 ಈ ಸಂಖ್ಯೆಗೆ ಉತ್ತರಗಳು ಬರಲಿ, ನಿಮ್ಮ ಹೆಸರು, ಊರಿನ ಹೆಸರು, ನಂತರ ಉತ್ತರ ಬರಲಿ. ಈ ರೀತಿಯ ಫಾರ್ಮೆಟ್ನಲ್ಲಿ ನಿಮ್ಮ ಉತ್ತರವನ್ನು ಕಳಿಸಿ ನಿಮ್ಮ ಆಕಾಶವಾಣಿ ಭದ್ರಾವತಿಗೆ ಅಂತ ಹೇಳ್ತಾ ಮುಂದಿನ ಗೀತೆಗೆ ಹೋಗೋಣ ಅಂತ ಹೇಳ್ತಾ, ಮುಂದಿನ ಗೀತೆ ಯಾವುದು ಅಂತ ಕಾಯ್ತಾ ಇದ್ದೀರಾ? ವಿಸ್ಮಯ ಚಿತ್ರದ ಒಂದು ಗೀತೆ, ವಸುಕಿ ವೈಭವ್ ಅವರ ಸಿರಿಕಂಠದಲ್ಲಿ.

ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದಿರಾ. ನೀವು ಕೇಳ್ತಿದ್ರ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ಕ್ರೀಡಾ ರಸಪ್ರಶ್ನೆಯನ್ನ. ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಎಫ್ಎಂ 103.5 ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ. ಸಮಯ ಆಗಿದೆ ಸರಿಯಾಗಿ 10:45. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇಡಿಯೋ ಗೆಳತಿ ಪ್ರೇಮಾ ಸಾಲೇರ. ಮೂರನೇ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ಕೇಳಿದ್ದೆ, ಇದಕ್ಕೆ ಉತ್ತರಗಳನ್ನು ಕೂಡ ನೀಡಿದ್ದೀರಾ. ಯಾರ್ಯಾರ ಉತ್ತರ ಸರಿಯಾಗಿದೆ, ಪ್ರಯತ್ನ ಆಗಿದೆ ಅಂತ ನೋಡೋಣ. ಸೋನು ಅವರು ಚಿತ್ರದುರ್ಗದಿಂದ ಉತ್ತರವನ್ನ ಕಳಿಸಿದ್ದಾರೆ. ಬಹಳ ಚೆನ್ನಾಗಿದೆ ಉತ್ತರ, ಸರಿಯಾಗಿದೆ. ಅನಿಲ್ ಕುಮಾರ್ ತಳಕನಹಳ್ಳಿ ಹಿರೇಕೆರೂರು ತಾಲೂಕು ಇಲ್ಲಿಂದ ಕೂಡ ಸರಿಯಾಗಿದೆ ಉತ್ತರ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಕೂಡ ಸರಿಯಾದ ಉತ್ತರ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸದಾಶಿವಪ್ಪ ಮಂಡಘಟ್ಟ ಇವರ ಉತ್ತರ ಕೂಡ ಸರಿಯಾಗಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ ಸರಿಯಾದ ಉತ್ತರ. ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು ಇವರ ಉತ್ತರ ಕೂಡ ಸರಿಯಾಗಿದೆ. ಹಂಪಣ್ಣ ಅವರು ನ್ಯಾಮತಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಹನುಮಂತಪ್ಪ ಮಡಿವಾಳರ್ ಜಿಗಳೂರು ಇವರು ಕೂಡ ಉತ್ತರ ಕಳಿಸಿದ್ದಾರೆ. ಇನ್ನು ವಿಶ್ವ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳ್ತಿದ್ದಾರೆ. ತಿಳಿಸಲಾಗಿದೆ ಈಗಾಗಲೇ ಅಂತ ಹೇಳೋಣ ಇವರಿಗೆ. ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರ ಬಂದಿದೆ. ಇವರ ಹೆಸರು ಏನು ನೋಡೋಣ. ಮದನ ಹೆಪ್ಪರ್ಗಾಯಿಂದ ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅತ್ಯುತ್ತಮ ನೋಡ್ರಿ, ಅದಕ್ಕೆ ಫಸ್ಟಿಗೆನೆ ಉತ್ತರ ಕಳಿಸ್ಬೇಡ್ರಿ ಅಂತ ಹೇಳಿದು. ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ನಾವು ಒಂದೇ ಸಮನೆ ಹೇಳುವಾಗ ಉತ್ತರವನ್ನು ಕೂಡ ಹೇಳಿಬಿಡ್ತೇವೆ, ಹಾಗಾಗಿ ಕೊನೆಯಲ್ಲಿ ಉತ್ತರವನ್ನು ಹಾಕಿ ಮೊದಲಿಗೆ ನಿಮ್ಮ ಹೆಸರು, ನಂತರದಲ್ಲಿ ನಿಮ್ಮ ಊರಿನ ಹೆಸರನ್ನು ಹಾಕಿ, ಆಗ ಕನ್ಫ್ಯೂಸ್ ಆಗಲ್ಲ ನಮಗೆ ಅಂತ ಹೇಳೋಣ. ಇನ್ನು ಸಂಗೀತ ವಿನಯ್ ಕುಮಾರ್ ಬ್ಯಾ

ಡಗಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಸರಿಯಾಗಿದೆ ಉತ್ತರ ಅಂತ ಹೇಳೋಣ. ಶಾಂತಿನಿ ಹಾಸನದಿಂದ ಕೂಡ ಉತ್ತರ ಸರಿಯಾಗಿದೆ. ನೇವಿ ಡಿಸೂಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಸರಿ ಇದೆ. ಶಿವಮೊಗ್ಗದಿಂದ ರೋಟರಿ ಜಿ ವಿಜಯ್ ಕುಮಾರ್ ಬಿಂದು ವಿಜಯ್ ಕುಮಾರ್ ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಮೋಹನ್ ಕುಮಾರ್ ಆನನಹಳ್ಳಿ ಮೈಸೂರಿನಿಂದ ಇವರು ಕೂಡ ಉತ್ತರ ಕಳಿಸಿದ್ದಾರೆ. ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಕೂಡ ಉತ್ತರ ಬಂದಿದೆ. ವಿಜಯಪುರ ಸುದರ್ಶನ್ ಭರತ್ ಕುಮಾರ್ ಬಂದೇ ನವಾಜ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿ ನಗರದಿಂದ ಸವಿತಾ ಗಣೇಶ್ ಆಶಾ ವಿಜಯ್ ಕುಮಾರ್ ಡಾಕ್ಟರ್ ಪ್ರವೀಣ್ ಅವರು ಕೂಡ ಉತ್ತರ ಕಳಿಸಿದ್ದಾರೆ. ಉಮಾದೇವಿ ಪಿ ಡಬ್ಲ್ಯೂ ಡಿ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿಂದ ಉತ್ತರ ಬಂದಿದೆ. ನಾಮತಿ ಗಾಂಧಿ ರಸ್ತೆಯಿಂದ ಗಣಿಗರ ವಿಜಯ್ ಕುಮಾರ್ ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಅಜಯ್ ನೇತ್ರ ಮಂಜಮ್ಮ ಅಶ್ವಥ್ ನಗರ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಬಿ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ಇನ್ನು ನಮ್ಮ ಮುರಳೀಧರ್ ಅವರು ಶಿವಮೊಗ್ಗದಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ ಅಭಿಷೇಕ ಹಿರೇಮಠ ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸುಭಂಕೋರಿ ಹಗರಿ ಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಉತ್ತರ ಬಂದಿದೆ. ಮಾದಪ್ಪ ಹಾಗೂ ಕೃಷ್ಣ ಕೆಎಂ ಕಮ್ಮಂಡಲಗುಂದಿ ಜಗಳೂರು ತಾಲೂಕಿನಿಂದ ಕೂಡ ಉತ್ತರ ಬಂದಿದೆ. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ ಉತ್ತರ ಕಳಿಸಿದ್ದೀರಾ. ಮತ್ತೊಮ್ಮೆ ಹೇಳಿ ಚಂದ್ರಿಕಾ ನೇರ್ಲಗೊಂಡಿಯಿಂದ ಇನ್ನು ಸಮಯ ಆಗ್ತಿದೆ, ಮುಂದಿನ ಪ್ರಶ್ನೆಗೆ ಉತ್ತರವನ್ನು ನೀಡಿ. ಈಗ ಪ್ರಶ್ನೆ ಮತ್ತು ಉತ್ತರವನ್ನು ಹೇಳುವಂಥ ಸಮಯ ಆಗಿದೆ ಅಂತ ಹೇಳೋಣ. ಇನ್ನು ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ ಮಮತಾ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೋರಿ ಮಡಗದೆ ಹೋಬಳಿಯಿಂದ ಉತ್ತರ ಬಂದಿದೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇಡಿಕೊಡುಗೆಯಿಂದ ಕೂಡ ಉತ್ತರ ಬಂದಿದೆ. ರಾಧಾ ಅವರು ನಿದಿಗೆಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಮಹೇಶ್ ಹೊಸೂರ್ ಅವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಎಲ್ಲರ ಉತ್ತರವನ್ನು ನೋಡಲಾಯಿತು. ಇನ್ನು ಪ್ರಶ್ನೆ ಮತ್ತೆ ಉತ್ತರ. ಇವತ್ತಿನ ಕಾರ್ಯಕ್ರಮದ ಮೂರನೇ ಪ್ರಶ್ನೆ, ಫಿಫಾ ವಿಶ್ವಕಪ್ನಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಯಾವ ಸಾಧನೆಗಾಗಿ ನೀಡಲಾಗುತ್ತೆ? ಯಾವ ಸಾಧನೆಗೆ ಅಂದರೆ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿದ ಆಟಗಾರನಿಗೆ ಫಿಫಾ ಇದರಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಕೊಡ್ತಾರೆ. ಹಾಗೆ ನಾಲ್ಕನೇ ಪ್ರಶ್ನೆ, ಫಿಫಾ 2026 ನಡೀತಾ ಇದೆ, ಇದರ ಘೋಷವಾಕ್ಯ ಕೂಡ ಇದೆ. ಈ ವರ್ಷದ ಘೋಷವಾಕ್ಯ ವಿ ಆರ್ 26, ನಾವು 26 ಎಂಬುದು ಈ ವರ್ಷದ ಇವರ ಘೋಷವಾಕ್ಯ. ಚೆನ್ನಾಗಿದೆಯಲ್ಲ, 2026 ನಾವು 2026 ಅಂತನ್ಬಿಟ್ಟು ಘೋಷವಾಕ್ಯವನ್ನು ಬರ್ಕೊಂಡಿದ್ದಾರೆ. ಇದು ನಾಲ್ಕನೇ ಪ್ರಶ್ನೆ ಆಗಿತ್ತು. ಇನ್ನು ಐದನೇ ಪ್ರಶ್ನೆ ಬರ್ತಾ ಇದೆ ನಿಮಗಾಗಿ. ವಜ್ರದ ಆಕಾರದ ಮೈದಾನದಲ್ಲಿ ಯಾವ ಕ್ರೀಡೆಯನ್ನು ಆಡಲಾಗುತ್ತದೆ? ಇದು ಫಿಫಾ ವಿಶ್ವಕಪ್ ಪ್ರಶ್ನೆಗೆ ಸಂಬಂಧಪಟ್ಟಿದ್ದಲ್ಲ, ಇದು ಅದರ ಆಚೆಗಿದೆ. ವಜ್ರದ ಆಕಾರದ ಮೈದಾನದಲ್ಲಿ ಯಾವ ಕ್ರೀಡೆಯನ್ನು ಆಡಲಾಗುತ್ತದೆ? ಇದು ಐದನೇ ಪ್ರಶ್ನೆ. ಇನ್ನು ಕಾರ್ಯಕ್ರಮದ ಕಡೆಯ ಪ್ರಶ್ನೆ, ಆರನೇ ಪ್ರಶ್ನೆ, ಐಸ್ ಮೇಲೆ ಸ್ಕೇಟ್ಗಳು ಮತ್ತು ಕೋಲುಗಳನ್ನು ಬಳಸಿ ಯಾವ ಕ್ರೀಡೆಯನ್ನು ಆಡಲಾಗುತ್ತದೆ? ಮತ್ತೊಮ್ಮೆ ಪ್ರಶ್ನೆಯನ್ನು ಹೇಳ್ತಾ ಇದ್ದಾನೆ. ಐದನೇ ಪ್ರಶ್ನೆ, ವಜ್ರದ ಆಕಾರದ ಮೈದಾನದಲ್ಲಿ ಯಾವ ಕ್ರೀಡೆಯನ್ನು ಆಡಲಾಗುತ್ತದೆ? ಹಾಗೆ ಆರನೇ ಪ್ರಶ್ನೆ, ಐಸ್ ಮೇಲೆ ಸ್ಕೇಟ್ಗಳು ಮತ್ತು ಕೋಲುಗಳನ್ನು ಬಳಸಿ ಯಾವ ಕ್ರೀಡೆಗಳನ್ನು ಆಡಲಾಗುತ್ತೆ, ಕ್ರೀಡೆಯನ್ನು ಆಡಲಾಗುತ್ತೆ? ಈ ಎರಡು ಪ್ರಶ್ನೆಗಳಿಗೂ ಉತ್ತರಗಳು ಬರಲಿ ನಿಮ್ಮಿಂದ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9481517600 ಈ ಸಂಖ್ಯೆಗೆ ನಿಮ್ಮ ಹೆಸರು, ಊರಿನ ಹೆಸರು, ನಂತರದಲ್ಲಿ ಉತ್ತರಗಳು ಬರಲಿ ನಿಮ್ಮ ಆಕಾಶವಾಣಿ ಭದ್ರಾವತಿಗೆ ಅಂತ ಹೇಳ್ತಾ ಮುಂದಿನ ಗೀತೆಯನ್ನು ಕೇಳಿ. ಎಂ ಡಿ ಪಲ್ಲವಿ ಅವರ ಒಂದು ಸಿರಿಕಂಠದಲ್ಲಿ ವೀನಾಶಿನಿ ಚಿತ್ರದ ಗೀತೆಯನ್ನು

ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇರೋದು ನಿಮ್ಮ ರೇಡಿಯೋಗಳಲ್ಲಿ ಪ್ರೇಮ ಸಾಲೇರ ಕಾರ್ಯಕ್ರಮದಲ್ಲಿ ಬಹಳಷ್ಟು ಚೆನ್ನಾಗಿ ಭಾಗವಹಿಸಿ ಉತ್ತರಗಳನ್ನು ನೀಡ್ತಾ ಇದ್ದೀರಾ. ನೀವು ಕಳಿಸ್ತಿರುವಂತಹ ಸಂದೇಶಗಳನ್ನು ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ. ಎಷ್ಟು ಸ್ಪಿರಿಟ್ ಇದೆ ನಿಮ್ಮಲ್ಲಿ, ಒಂದು ಬಹಳಷ್ಟು ಕ್ರಿಯಾಶೀಲರಾಗಿದ್ದೀರಾ ಸ್ಪೋರ್ಟ್ಸ್ ಕ್ವಿಜಲ್ಲಿ ಅಂತ ಹೇಳಬಹುದು. ಇನ್ನು ಉತ್ತರವನ್ನು ಕಳಿಸಿದ್ದಾರೆ ಸೋನೂರು ಚಿತ್ರದುರ್ಗದಿಂದ. ಮೇಡಮ್, ನನ್ನ ಹೆಸರು ಹೇಳಲಿಲ್ಲ, ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮ್ಮಂಡಲಗುಂದಿ ಜಿಗ್ಳೂರು ತಾಲೂಕು. ಮತ್ತು ಎಲ್ಲೋ ಸ್ಕ್ರಾಲ್ ಆಗಬೇಕಾದ್ರೆ ಹೋಗ್ಬಿಟ್ಟಿರುತ್ತೆ, ಹಾಗಾಗಿ ಬೇಜಾರಾಗೋದು ಬೇಡ, ಈಗ ಹೇಳಿದ್ದೇನೆ ಅಂತ ಹೇಳ್ತಾ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿ ಅಂತ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕು, ಇಲ್ಲಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ರೂಪ ಪಾಂಡುರಂಗರಾವ್ ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಹಂಪಣ್ಣ ಅವರು ನ್ಯಾಮತಿಯಿಂದ ಉತ್ತರ ಬಂದಿದೆ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕು, ಇಲ್ಲಿಂದ ಕೂಡ ಉತ್ತರ ಬಂದಿದೆ. ಪ್ರಶಾಂತ್ ಆರ್ ಶೆಟ್ಟರ್ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಸದಾಶಿವಪ್ಪ ಮಡಗಟ್ಟ ಇವರು ಕೂಡ ಉತ್ತರವನ್ನು ಕಳಿಸಿದ್ದಾರೆ. ಚೆನ್ನಾಗಿ ಉತ್ತರವನ್ನು ಕಳಿಸಿದ್ದಾರೆ ಎಲ್ಲರೂ ಕೂಡ. ಮದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಬದ್ರೆ ಹಾಗೂ ಮನೆಯವರು ಉತ್ತರವನ್ನು ಕಳಿಸಿದ್ದಾರೆ. ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿಯವರು ಉತ್ತಮ ಕಾರ್ಯಕ್ರಮ ಪ್ರೇಮಕ್ಕ ಅಂತ ಹೇಳ್ತಾ ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ ಅಂತ ಹೇಳೋಣ. ಡಾಕ್ಟರ್ ವಿಕ್ರಮ್ ಸಿ ಭದ್ರಾವತಿಯಿಂದ ಕೂಡ ಉತ್ತರವನ್ನು ಕಳಿಸಿದ್ದೀರಾ ಎರಡು ಪ್ರಶ್ನೆಗೂ. ಹ್ಯಾಬಿಲ್ ರಾಘವೇಂದ್ರ ಪರ್ವತ ಭದ್ರಾವತಿಯಿಂದ ಕೂಡ ಉತ್ತರ ಬಂದಿದೆ.

ಮಂಜುಮ ನಾಗರಾಜಪ್ಪ, ಅರಬಿಳಚಿ ಕೂಡ್ಲಿಗೆರೆ ಕ್ಯಾಂಪಿಂದ ಕೂಡ ಉತ್ತರವನ್ನ ಕಳಿಸಿದ್ದೀರಾ. ಶಾಂತಿನಿ ಹಾಸನದಿಂದ ಕೂಡ ಉತ್ತರ ಬಂದಿದೆ. ಅಜಯ್ ವಂಡ್ಕರ್ ಲೋಯರ್ ಹೊತ್ತ ಭದ್ರಾವತಿಯಿಂದ ಉತ್ತರ ಬಂದಿದೆ. ವರ್ಣಿಕಾ ಜೀವನ್ ಅರಳಿಹಳ್ಳಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಉಮಾದೇವಿ PWD ಕಾಲೋನಿ ಬಿಆರ್ ಪ್ರಾಜೆಕ್ಟ್ ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನೇವಿ ಡಿಸೋಜಾ ರಾಜೇಂದ್ರ ನಗರ ಶಿವಮೊಗ್ಗದಿಂದ ಕೂಡ ಉತ್ತರ ಬಂದಿದೆ. ವಿಭಾದೀಪಕ್ ಬೆಂಗಳೂರಿನಿಂದ ಕೂಡ ಉತ್ತರ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ಬೀರ್ಕುಡಿಗೆಯಿಂದ ಕೂಡ ಉತ್ತರ ಕಳಿಸಿದ್ದಾರೆ. ಪ್ರತಿಮಾ ನಾಯಕ್ ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದೀರಾ. ಕೆಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೋರಿ ಮಂಡಗದ್ದೆ ಹೋಬಳಿಯಿಂದ ಕೂಡ ಉತ್ತರ ಬಂದಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಾ ಮುಗಳಖೋಡ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ ಅವರು ಕೂಡ ಉತ್ತರವನ್ನ ಕಳಿಸಿದ್ದೀರಾ. ವಿಜಯಪುರ ಸುದರ್ಶನ ಭರತ್ ಕುಮಾರ್ ಬಂದೇ ನವಾಜ್ ಅವರಿಂದ ಉತ್ತರ ಬಂದಿದೆ. ಇನ್ನು ವೀಣಾ ಅವರು ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿನಿಂದ ಉತ್ತರವನ್ನ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಉತ್ತರ ಬಂದಿದೆ. ಇನ್ನು ನಮ್ಮ ದಾವಣಗೆರೆಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇವರ ಸಂಖ್ಯೆ ಕೊನೆಗೊಳ್ತಾ ಇದೆ 0109 ಅಂಕಿಯಿಂದ. ಜ್ಯೋತಿ ನೀನಾ ಸಂತೋಷ ನ್ಯಾಮತಿಯಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಬಿ ಸತ್ಯನಾರಾಯಣ JH ಪಾಟೀಲ್ ಬಡಾವಣೆ ಶಿವಮೊಗ್ಗದಿಂದ ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಇನ್ನು ನಿತಿನ್ ಬಣಗಾರ್ ಗೋಪಾಲನೋ ಗೊತ್ತಾಗ್ತಿಲ್ಲ, ಶಿವಮೊಗ್ಗ, ಇವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಎಲ್ಲ ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ನಡೆಸಿಕೊಡ್ತಾ ಇದ್ದೀರಾ ಮತ್ತು ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಪ್ರಶ್ನೆ ಉತ್ತರಗಳ ಜೊತೆಗೆ ಸುಮಧುರವಾದ ಗೀತೆಗಳು ಕೂಡ ಇಷ್ಟ ಆಯ್ತು. ಕೊನೆಯ ಪ್ರಶ್ನೆಗೆ ಉತ್ತರ ಅಂತನ್ಬಿಟ್ಟು ಉತ್ತರವನ್ನ ಕೂಡ ಕಳಿಸಿದ್ದಾರೆ. ಇನ್ನು ಆಕಾಶವಾಣಿ ಭದ್ರಾವತಿ ಒಪಿನಿಯನ್ ಪೋಲಿಂದ ಕೂಡ ಸಾಕಷ್ಟು ಉತ್ತರಗಳು ಬಂದಿದೆ. ಎಲ್ಲರ ಉತ್ತರಗಳು ಕೂಡ ನೋಡಿದೆ, ಸಂತೋಷವಾಯಿತು ನಿಮ್ಮ ಉತ್ತರಗಳನ್ನ ನೋಡಿ. ಇನ್ನು ಹಸೂರು ಶಿಕಾರಿಪುರದ ಮಹೇಶ್ ಹೊಸೂರ್ ಅವರು ಕೂಡ ಉತ್ತರವನ್ನ ಕಳಿಸಿದ್ದಾರೆ. ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಕ್ರಿಯಾಶೀಲರಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ಈಗ ಉತ್ತರವನ್ನ ಹೇಳುವಂತಹ ಸಮಯ. ಕಾರ್ಯಕ್ರಮದ 5ನೇ ಪ್ರಶ್ನೆ, ವಜ್ರದ ಆಕಾರದ ಮೈದಾನದಲ್ಲಿ ಯಾವ ಕ್ರೀಡೆಯನ್ನು ಆಡಲಾಗುತ್ತದೆ ಅಂತ ಕೇಳಿದೆ. ಬೇಸ್ಬಾಲ್, ಸಾಕಷ್ಟು ಕೇಳುಗರು ಇದೇ ಉತ್ತರವನ್ನ ನೀಡಿದ್ದೀರಾ. ಬೇಸ್ಬಾಲ್ ವಜ್ರದ ಆಕಾರದ ಮೈದಾನದಲ್ಲಿ ಆಟವಾಡಲಾಗುತ್ತೆ. ಇನ್ನು 6ನೇ ಪ್ರಶ್ನೆ, ಕಡೆಯ ಪ್ರಶ್ನೆ, ಐಸ್ ಮೇಲೆ ಸ್ಕೇಟ್ಗಳು ಮತ್ತು ಕೋಲುಗಳನ್ನು ಬಳಸಿ ಯಾವ ಕ್ರೀಡೆಯನ್ನು ಆಡಲಾಗುತ್ತೆ ಅಂತ ಕೇಳಿದೆ. ಐಸ್ ಹಾಕಿ, ಈ ಕ್ರೀಡೆಯ ಹೆಸರು ಐಸ್ ಹಾಕಿ ಅಂತ ಕೂಡ ಕರೀತಾರೆ. ಈ ಆಟ ಕೂಡ ಐಸ್ ಮೇಲೆ ಸ್ಕೇಟ್ ಅನ್ನು ಮತ್ತೆ ಕೋಲುಗಳನ್ನು ಬಳಸಿ ಆಡುವಂತಹ ಕ್ರೀಡೆಯಾಗುತ್ತೆ. ಈಗ ಮತ್ತೊಮ್ಮೆ ಯಾವ್ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದೆ ಅಂತ ಮತ್ತೊಮ್ಮೆ ನೋಡೋಣ. ಯಾಕೆಂದರೆ ಈಗ ತಾನೇ ಕೆಲವೊಬ್ಬರು ಆಕಾಶವಾಣಿ ಭದ್ರಾವತಿಯ ರೇಡಿಯೋವನ್ನು ಟ್ಯೂನ್ ಮಾಡಿರ್ತಾರೆ, ಹಾಗಾಗಿ ಮತ್ತೊಮ್ಮೆ ಹೇಳಿದ್ರೆ ಅವ್ರಿಗೂ ಕೂಡ ಇವತ್ತಿನ ಯಾವ್ಯಾವ ಪ್ರಶ್ನೆಗಳು ಕೇಳಲಾಯಿತು ಅದಕ್ಕೆ ಉತ್ತರ ಏನು ಅಂತ ಗೊತ್ತಾಗುತ್ತೆ. ವಿಶ್ವಕಪ್ ಟ್ರೋಫಿಯನ್ನು ಅತಿ ಹೆಚ್ಚು ಬಾರಿ ಎತ್ತಿಹಿಡಿದಂತಹ ಏಕೈಕ ಆಟಗಾರ ಪೀಲೆ, 3 ಬಾರಿ, ಇವರು ಬ್ರೆಜಿಲ್ನವರು, ಇವರ ಹೆಸರು ಪೀಲೆ. ಫಿಫಾ ವಿಶ್ವಕಪ್ ಟ್ರೋಫಿಯನ್ನು ವಿನ್ಯಾಸಗೊಳಿಸಿದವರು ಯಾರು ಅಂತ ಕೇಳಿದೆ. ಸಿಲ್ವಿಯೋ ಗಜ್ಜಾನಿಗ ಅವರ ಹೆಸರು. ಇನ್ನು 3ನೇ ಪ್ರಶ್ನೆ, ಫಿಫಾ ವಿಶ್ವಕಪ್ನಲ್ಲಿ ಗೋಲ್ಡನ್ ಬೂಟ್ ಪ್ರಶಸ್ತಿಯನ್ನು ಯಾವ ಸಾಧನೆಗಾಗಿ ನೀಡಲಾಗುತ್ತೆ ಅಂದರೆ ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ಗೋಲುಗಳನ್ನು ಗಳಿಸಿದಂತಹ ಆಟಗಾರರಿಗೆ ನೀಡಲಾಗುತ್ತೆ. ಫಿಫಾ 2026ರ ಘೋಷವಾಕ್ಯ ಏನು ಅಂತಂದರೆ ವಿ ಆರ್ 26 ಎನ್ನುವುದಾಗಿದೆ. ವಜ್ರದ ಆಕಾರದ ಮೈದಾನದಲ್ಲಿ ಯಾವ ಕ್ರೀಡೆಯನ್ನು ಆಡಲಾಗುತ್ತೆ ಅನ್ನೋದಕ್ಕೆ ಬೇಸ್ಬಾಲ್ ಉತ್ತರ. ಇನ್ನು ಕಟ್ಟಕಡೆಯ ಪ್ರಶ್ನೆ, ಐಸ್ ಮೇಲೆ ಸ್ಕೇಟ್ಗಳು ಮತ್ತು ಕೋಲುಗಳನ್ನು ಬಳಸಿ ಯಾವ ಕ್ರೀಡೆಯನ್ನು ಆಡಲಾಗುತ್ತದೆ ಅಂತ ಕೇಳಿದೆ, ಅದಕ್ಕೆ ಐಸ್ ಹಾಕಿ ಇದು ಉತ್ತರ ಆಗಿತ್ತು. ಎಲ್ಲರೂ ಕೂಡ ಬಹಳಷ್ಟು ಚೆನ್ನಾಗಿ ಉತ್ತರಗಳನ್ನು ಕಾರ್ಯಕ್ರಮದಲ್ಲಿ ನೀಡ್ತಾ ಬಹಳಷ್ಟು ಚೆನ್ನಾಗಿ ಭಾಗವಹಿಸಿದ್ದೀರಾ. ಮತ್ತಷ್ಟು ಸಂದೇಶಗಳು ಬಂದಿದೆ ನೋಡೋಣ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಮೇಡಮ್, FM ಭದ್ರಾವತಿಯಲ್ಲಿ ಪ್ರಸಾರವಾದ ಹಾಡು ಮಾತಾಡು ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿಬಂತು. ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದು ಜೊತೆಗೆ ಪ್ರಸಾರವಾದ ಮಧುರ ಹಾಡುಗಳು ಮನಸ್ಸಿಗೆ ಬಹಳ ಸಂತೋಷ ನೀಡಿದವು. ಜ್ಞಾನ ಮತ್ತು ಮನೋರಂಜನೆಯನ್ನು ಒಂದೇ ವೇದಿಕೆಯಲ್ಲಿ ನೀಡಿದ ನಿಮ್ಮ ಈ ಅದ್ಭುತ ಪ್ರಯತ್ನ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದಗಳು. ಇಂತಹ ಉತ್ತಮ ಕಾರ್ಯಕ್ರಮ ನಿರಂತರವಾಗಿ ಪ್ರಸಾರವಾಗಲಿ ಅಂತ ಹಾರೈಸ್ತಾ ಇದ್ದಾರೆ ಶಾಂತಾಚಾರ ಬಡಗೇರವರು. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಶಿವಮೊಗ್ಗದಿಂದ ರೋಟರಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಶಿವಮೊಗ್ಗ ಕೃಷಿನಗರದಿಂದ ದೊಡ್ಡಮನೆ ಸವಿತಾ ಗಣೇಶ್, ಆಶಾ ವಿಜಯಕುಮಾರ್ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ನಮಸ್ತೆ ಮೇಡಮ್, ಈ ದಿನದ ಕ್ರೀಡಾ ರಸಪ್ರಶ್ನೆ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ. ಈಗ ಕಾರ್ಯಕ್ರಮವನ್ನು ಚೆನ್ನಾಗಿ ಆಲಿಸಿದ್ರಿ, ಹಾಗೆ ಪ್ರಶ್ನೆಗೆ ಉತ್ತರವನ್ನು ಕೂಡ ಜೊತೆಯಾಗಿ ತುಂಬ ಚೆನ್ನಾಗಿ ನೀಡಿದ್ರಿ.
ನಿಮ್ಮ ಅನಿಸಿಕೆ

0: ಕೆ ಅಭಿಪ್ರಾಯಗಳನ್ನು ಕಾರ್ಯಕ್ರಮ ಹೇಗೆ ಮೂಡಿಬಂತು ಅಂತ AIRBDVT@gmail.com ನಿಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ಅಂತ ಹೇಳ್ತಾ, ಇನ್ನು ಸಮಯ ಆಗಿದೆ ಸರಿಯಾಗಿ 11:02. ಈಗ ಒಂದು ಪ್ರಕಟಣೆ, ನಂತರ ಮುಂದಿನ ಕಾರ್ಯಕ್ರಮ ಹಾಡು ಮಾತಾಡು. ಕಾರ್ಯಕ್ರಮ ಮುಗಿದ ನಂತರದ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಗೊತ್ತೇ ಇದೆ, ನನ್ನ ಹಾಡು ನನ್ನ ಆಯ್ಕೆ, ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ.
1: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
2: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
1: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.

ನೀವು ಕೇಳ್ತಿದ್ರ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮ ನನ್ನ ಹಣು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಆತ್ಮೀಯರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇರೋದು ನಿಮ್ಮ ಗೆಳತಿ ಪ್ರೇಮ ಸಾಲೇರ. ಮೊದಲನೆಯ ಪತ್ರವನ್ನ ನೋಡೋಣ. ನಮ್ಮ ಪ್ರೀತಿಯ ಭದ್ರಾವತಿ ಶಿವಮೊಗ್ಗ ಆಕಾಶವಾಣಿಗೂ ನಮ್ಮ ಮೆಚ್ಚಿನ ನಿರೂಪಕರಿಗೂ ನಮಸ್ಕಾರಗಳು ಹಾಗೂ ಬೆಳಗಿನ ಶುಭೋದಯ. ಆಕಾಶವಾಣಿಯಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬರುತ್ತವೆ. ಎಲ್ಲಾ ನಿರೂಪಕರು ಒಳ್ಳೆಯ ಒಳ್ಳೆಯ ಮಾಹಿತಿಯೊಂದಿಗೆ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ನಡೆಸಿಕೊಡ್ತಾರೆ. ಬೆಳಗಿನ ಕಾರ್ಯಕ್ರಮಗಳು, ಸಂಜೆಯ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡಿಬರುತ್ತೆ. ಬೆಳಗಿನ ಗೀತಾರಾಧನದಲ್ಲಿ ದೇವಾಲಯದ ಮಾಹಿತಿ, ನದಿಯ ಮಾಹಿತಿ, ಹೂವಿನ ಮಾಹಿತಿ ತುಂಬಾ ಚೆನ್ನಾಗಿರುತ್ತೆ. ನೇಗಿಲ ಮಿಡಿತ ಆರೋಗ್ಯ ಸೂತ್ರ ಕಾರ್ಯಕ್ರಮಗಳು ತುಂಬಾ ಉಪಯುಕ್ತವಾಗಿವೆ. ದಿನದ ಮಾಹಿತಿಯೊಂದಿಗೆ ಮಿಕ್ಸ್ ಮೆಲೋಡಿ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ನೀವು ಹೇಳುವ ಮಾಹಿತಿ ತುಂಬಾ ಇಷ್ಟ ಆಗುತ್ತೆ. ಆ ಮಾಹಿತಿ ನನ್ನ ಸ್ಟೇಟಸ್ಗೆ ಹಾಕಿಕೊಳ್ಳುತ್ತೇನೆ, ಎಲ್ಲರೂ ಲೈಕ್ ಮಾಡ್ತಾರೆ. ಇನ್ನು ಹಾಡು ಮಾತಾಡು ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಿ ಮೂಡಿ ಬರುತ್ತದೆ. ನಾವಂತೂ ಪ್ರತಿದಿನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇವೆ. ಇನ್ನು ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ರ್ಯಾಂಬೋ 2 ಚಿತ್ರದಿಂದ ಚುಟು ಚುಟು ಅಂತೈತಿ ಈ ಹಾಡು ತುಂಬಾ ಇಷ್ಟ, ಹಾಗಾಗಿ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕು ಇಲ್ಲಿಂದ ಇವರು ಮೆಚ್ಚಿರುವಂತಹ ರ್ಯಾಂಬೋ 2 ಚಿತ್ರದ ಒಂದು ಗೀತೆ. ರವೀಂದ್ರ ಸೊರಗಾವಿ ಹಾಗೂ ಶಮಿತಾ ಮಲ್ನಾಡ್ ಅವರ ಕಂಠದಲ್ಲಿ ಕೇಳಿ.

ಮುಂದಿನ ಪತ್ರವನ್ನ ಬರೆದಿದ್ದಾರೆ ಹೊಸ್ಮನೆ ಭದ್ರಾವತಿಯಿಂದ ಶೈಲೇಂದ್ರ, ಶಾಂತಲಾ, ವೀಣಾ, ಶಶಿಕುಮಾರ್, ರಮೇಶ್, ಜಗನ್ಮೋಹನ್ ಹಾಗೂ ಲಿಖಿತ ಅವರು ಪತ್ರವನ್ನು ಬರೆದಿದ್ದಾರೆ. ಯುಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ, ನಮಗೆ ಈ ಗೀತೆ ಅಂದರೆ ಬಹಳ ಇಷ್ಟ ಅಂತ ಕೇಳಿದ್ದಾರೆ. ಹಾಗೆ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತೇವೆ, ಅದರಿಂದ ಉಪಯೋಗವನ್ನು ಕೂಡ ಪಡ್ಕೊಳ್ತಾ ಇದ್ದೀವಿ. ಆರೋಗ್ಯ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ಮಾಹಿತಿ, ಹಾಗೆ ಚಿತ್ರಗೀತೆಗಳು, ಇದರಿಂದ ಮನೋರಂಜನೆ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಎಲ್ಲ ಮಾಹಿತಿಗಳು ಕೂಡ ಒಂದು ಆಕಾಶವಾಣಿ ನೀಡ್ತಾ ಇದೆ, ಅದಕ್ಕಾಗಿ ಧನ್ಯವಾದಗಳು ಅಂತ ಕೂಡ ಇವರು ತಿಳಿಸ್ತಾ ಇದ್ದಾರೆ. ಇವರು ಮೆಚ್ಚಿರುವಂತಹ ಯುಗ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಕೇಳಿ, ಶ್ರೇಯಾ ಘೋಷಾಲ್, ಶ್ರೀನಿವಾಸ್ ಹಾಗೂ ಕೈಲಾಶ್ ಖೇರ್ ಅವರ ಕಂಠದಲ್ಲಿ.

ಸಮಯ ಆಗಿದೆ ಸರಿಯಾಗಿ 11:15. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಕಾರ್ಯಕ್ರಮಗಳನ್ನು ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಆಗ್ತಿದೆ. ಮುಂದಿನ ಪತ್ರವನ್ನು ನೋಡೋಣ. ಚಿತ್ರದುರ್ಗ ಸಿರಿಗೆರೆಯಿಂದ ಮಲ್ಲಿಕಾರ್ಜುನ, ಸರೋಜ, ಪಾರ್ವತಮ್ಮ, ಶಾಶ್ವತಿ, ಅರುಂಧತಿ ಹಾಗೆ ಇವರು ಸಹೋದರರ ಸವಾಲ್ ಚಿತ್ರದ ಗೀತೆಯನ್ನ ಮೆಚ್ಚಿ ಪತ್ರವನ್ನು ಬರೆದಿದ್ದಾರೆ. ಈ ಚಿತ್ರದ ಓ ನಲ್ಲನೆ ಸವಿ ಮಾತೊಂದ, ಈ ಗೀತೆ ನಮಗೆ ತುಂಬ ಇಷ್ಟ, ಇದನ್ನು ಪ್ರಸಾರ ಮಾಡಿ ದಯವಿಟ್ಟು. ಹಾಗೆ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀವಿ, ತುಂಬ ಮನಸ್ಸಿಗೆ ಸಂತೋಷವನ್ನು ನೀಡುತ್ತೆ, ಹಾಗೆ ಮಾಹಿತಿಯನ್ನು ಕೂಡ ಕೊಡುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಸಂದೇಶದಲ್ಲಿ, ಪತ್ರವನ್ನು ಬರೆದಿದ್ದಾರೆ. ಹಾಗೆ ನಿಲಯ ನಿರ್ದೇಶಕರಿಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಮಾಡುವ ನಮಸ್ಕಾರಗಳು. ನಮಗಾಗಿ ನನ್ನ ಹಾಡು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಓನಲ್ಲನೆ ಸವಿಮಾದಂಥ ಗೀತೆಯನ್ನು ಪ್ರಸಾರ ಮಾಡಿ, ಈ ಗೀತೆಯನ್ನು ನನಗಾಗಿ ಹಾಗೆ ನನ್ನ ಗೆಳೆಯರಾದ ಚಿಕ್ಕಪ್ಪ ಶಾರದ, ಭೋಪ ವೆಂಕಟೇಶ್ ಹಾಗೂ ಎಲ್ಲ ಎಫ್ಎಂ ಕೇಳುಗರಿಗಾಗಿ ಈ ಗೀತೆಯನ್ನು ತಪ್ಪದೇ ಪ್ರಸಾರ ಮಾಡಿ ಅಂತನ್ಬಿಟ್ಟು ಸುಭಾನ್ ಕೋರಿಯವರು ಹಗರಿಬೊಮ್ಮನಹಳ್ಳಿ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರೆಲ್ಲರಿಗಾಗಿ ಸಹೋದರರ ಸವಾಲ್ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲಾ ಅವರ ಸಿರಿಕಂಠದಲ್ಲಿ.

ದಾವಣಗೆರೆಯಿಂದ ರಂಗಸ್ವಾಮಿ, ಚಿಕ್ಕನಲ್ಲಮ್ಮ, ಲೋಹಿತ್, ರಮೇಶ್ ಹಾಗೂ ಪುಟಾಣಿ ಕಾವ್ಯ ಹಾಗೂ ಮಾಸ್ಟರ್ ಲಿಖಿತ್ ಅವರು ಪತ್ರವನ್ನು ಬರೆದಿದ್ದಾರೆ. ಇವರ ಅಕ್ಷರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ಓದೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮುಂದಿನ ಬಾರಿ ಅಕ್ಷರವನ್ನು ಬರೆಯುವಾಗ ದುಂಡಾಗಿ ಬರೆಯಿರಿ ಅಂತ ಹೇಳ್ತಾ, ಇವರು ಪ್ರೇಮಲೋಕ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಇವರು ಮೆಚ್ಚಿರುವಂತಹ ಪ್ರೇಮಲೋಕ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಅವರು ಹಾಡಿರುವಂತಹ ಈ ಗೀತೆ ನಿಮಗಾಗಿ.

ಕಡೆಯ ಪತ್ರವನ್ನು ನೋಡೋಣ. ಶಿವಮೊಗ್ಗ ಗೋಪಾಲದಿಂದ ಸತ್ಯನಾರಾಯಣ ರಾವ್, ಗಿರಿಜಾ, ತನ್ಮಯ್, ಮೃದುಲ, ಶ್ರೀವತ್ಸ, ಸಿರಿಗೌರಿ, ನಿಶ್ಚಿತ ಅವರು ಪತ್ರವನ್ನು ಬರೆದಿದ್ದಾರೆ. ಇವರಿಗೆ ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಬೇಕಂತೆ. ಈ ಗೀತೆ ಇವರಿಗೆ ಬಹಳಷ್ಟು ಇಷ್ಟ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ನಮಗೆ ತಿಳಿಯದೇ ಇರುವಂತಹ ಎಷ್ಟೋ ಚಿತ್ರದ ಗೀತೆಗಳನ್ನು ಆಕಾಶವಾಣಿ ಭದ್ರಾವತಿ ಪ್ರಸಾರ ಮಾಡ್ತಾ ಇದೆ. ಅದಕ್ಕೆ ಧನ್ಯವಾದಗಳು. ಹಳೆಯ ಹಾಡುಗಳಂತೂ ಬಹಳಷ್ಟು ಸಂತೋಷವನ್ನು ನೀಡುತ್ತೆ. ಹಾಗಾಗಿ ಸವಿನೆನಪು ಕಾರ್ಯಕ್ರಮವನ್ನು ನಾವು ಮಿಸ್ ಮಾಡದೆ ಕೇಳ್ತೇವೆ. ಹಾಗೆ ಉತ್ತಮವಾದ ಕಾರ್ಯಕ್ರಮಗಳು ನಿಮ್ಮ ಕೇಂದ್ರದಿಂದ ಪ್ರಸಾರ ಆಗುತ್ತೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮಗಳು ಹೀಗೆ ತುಂಬ ಚೆನ್ನಾಗಿ ಮುಡಿಬರಲಿ, ಹಾಗೆ ಮಾಹಿತಿಪೂರ್ಣವಾಗಿರಲಿ ಅಂತ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಮುಚ್ಚಿರುವಂತಹ ಗೀತೆ ಪ್ರಸಾರ ಆಗ್ತಾ ಇದೆ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಕೇಳಿ. ರಕ್ಷಿತಾ ಸುರೇಶ್ ಹಾಗೂ ವಿಜಯ್ ಪ್ರಕಾಶ್ ಅವರ ಕಂಠದಲ್ಲಿ ಕೇಳಿ ಉಪಾಧ್ಯಕ್ಷ ಚಿತ್ರದ ಗೀತೆಯನ್ನು.

ಇದುವರೆಗೂ ನನ್ನ ಹಾಡು ನನ್ನ ಆಯ್ಕೆ ಕೇಳುಗರ ಮೆಚ್ಚಿನ ಪತ್ರಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳಿದಿರಿ. ಆತ್ಮೀಯ ಕೇಳುಗರೆ, ನೀವು ಕೂಡ ನಿಮ್ಮಿಷ್ಟದ ಗೀತೆಗಳನ್ನ ನಿಮ್ಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ನಿಲಯದಿಂದ ಕೇಳಬೇಕೆ? ಹಾಗಿದ್ದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಪತ್ರವನ್ನ ತೆಗೆದುಕೊಂಡು ಅಂಚೆ ಕಚೇರಿಗೆ ಹೋದರೆ ಪತ್ರ ಸಿಗತ್ತೆ. ನನ್ನ ಹಾಡು ನನ್ನ ಆಯ್ಕೆ ವಿಭಾಗ, ನಿಲಯದ ನಿರ್ದೇಶಕರು, ಜೆಪಿಎಸ್ ಕಾಲೋನಿ, ಆಕಾಶವಾಣಿ ಭದ್ರಾವತಿ, ಪಿನ್ಕೋಡ್ 577302. ಇಲ್ಲಿಗೆ ಪತ್ರವನ್ನು ಕಳುಹಿಸಿದರೆ ಪತ್ರದಲ್ಲಿ ನಿಮ್ಮಿಷ್ಟದ ಮೂರು ಚಿತ್ರದ ಗೀತೆಗಳನ್ನು ಆಯ್ಕೆ ಮಾಡಿ ಕಳುಹಿಸಿ. ನಮ್ಮಲ್ಲಿ ಲಭ್ಯವಿರುವಂತಹ ಚಿತ್ರದ ಗೀತೆಗಳನ್ನು ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ಇದುವರೆಗೂ ನಡೆಸಿಕೊಟ್ಟದ್ದು ನಿಮ್ಮ ರೇಡಿಯೋ ಗಳತಿ ಪ್ರೇಮ ಸಾಲೇರ. ಪತ್ರವನ್ನ ಬರೆದಂತಹ ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಭದ್ರಾವತಿ ನಿಲಯದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ.

ಆಕಾಶವಾಣಿ ಭದ್ರಾವತಿ ಸೇವಾ ಮಾಹಿತಿ. ಕಳೆದ 2025 ಡಿಸೆಂಬರ್ ತಿಂಗಳ 25 ತಾರೀಕಿನಿಂದ 45 ವರ್ಷದ ಬಸವರಾಜು ಡಿಕೆ ಎಂಬುವರು ಕಾಣೆಯಾಗಿರುತ್ತಾರೆ. ಸಾಧಾರಣ ಮೈಕಟ್ಟು, ಕಪ್ಪಗಿನ ಕೂದಲು, ಸುಂದರವಾದ ಮೈಬಣ್ಣವನ್ನು ಹೊಂದಿದ್ದಾರೆ, ಉದ್ದನೆಯ ಮುಖ, ಮನೆಯಿಂದ ಹೋಗುವಾಗ ಮಾಸಲು ಬಿಳಿ ಬಣ್ಣದ ತುಂಬು ತೋಳಿನ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿರುತ್ತಾರೆ. ಇವರ ಬಗ್ಗೆ ಯಾರಿಗಾದರೂ ಸುಳಿವು ತಿಳಿದು ಬಂದಲ್ಲಿ ಪೊಲೀಸ್ ಉಪನಿರೀಕ್ಷಕರು ಬೀರೂರು ಪೊಲೀಸ್ ಠಾಣೆ ಚಿಕ್ಕಮಗಳೂರು ಇಲ್ಲಿಗೆ ತಿಳಿಸಬೇಕೆಂದು ಸಂಬಂಧಪಟ್ಟವರು ಕೋರಿರುತ್ತಾರೆ. ಜನವರಿ 2014 ಜನವರಿ 5 ತಾರೀಕಿನಿಂದ ಮಂಜಪ್ಪ ಬಿನ್ ಪರಮೇಶ್ವರಪ್ಪ ಎಂಬ 47 ವರ್ಷದ ಕಾಮನಕೆರೆ ಗ್ರಾಮದವರು ಕಾಣೆಯಾಗಿರುತ್ತಾರೆ. 5.2 ಅಡಿ ಎತ್ತರ, ದುಂಡುಮುಖ, ಕಪ್ಪು ತಲೆ ಕೂದಲನ್ನು ಹೊಂದಿದ್ದಾರೆ. ದೃಢಕಾಯ ಶರೀರ ಇವರದ್ದಾಗಿರುತ್ತದೆ. ಎಣ್ಣೆಗೆಂಪು ಮೈಬಣ್ಣವನ್ನು ಹೊಂದಿರುವಂತಹ ಇವರು ಕನ್ನಡ ಭಾಷೆಯನ್ನು ಮಾತನಾಡುತ್ತಾರೆ. ಇವರ ಬಗ್ಗೆ ಯಾರಿಗಾದರೂ ಸುಳಿವು ತಿಳಿದು ಬಂದಲ್ಲಿ ತಾವುಗಳು ತಿಳಿಸಬೇಕಾದಂತಹ ವಿಳಾಸ ಪೊಲೀಸ್ ಉಪನಿರೀಕ್ಷಕರು ಬೀರೂರು ಪೊಲೀಸ್ ಠಾಣೆ ಚಿಕ್ಕಮಗಳೂರು ಜಿಲ್ಲೆ. ಆತ್ಮೀಯ ಕೇಳುಗರೆ, ಗಮನಿಸಿ, ಅಸಾಧಾರಣ ಪ್ರತಿಭೆಯುಳ್ಳ ಮಕ್ಕಳಿಂದ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 2026-27 ಸಾಲಿನಲ್ಲಿ ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಯೋಜನೆಯಡಿ ನಾವೀನ್ಯತೆ, ತಾರ್ಕಿಕ ಸಾಧನೆಗಳು, ಕ್ರೀಡೆ, ಕಲೆ, ಸಾಂಸ್ಕೃತಿಕ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ನೀಡಲು 5-18 ವರ್ಷದೊಳಗಿನ ಅರ್ಹ ಮಕ್ಕಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವವರು ಅಪ್ರತಿಮ ಪ್ರತಿಭೆ ಉಳ್ಳವರಾಗಿದ್ದು ಸಾಧಿಸಿದ ಪ್ರತಿಭೆಯ ಬಗ್ಗೆ ಪತ್ರಿಕೆಯಲ್ಲಿ ವರದಿಯಾಗಿರಬೇಕು. ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಲು ಅರ್ಹ ಮಕ್ಕಳು ಕನಿಷ್ಠ 5 ಕರ್ನಾಟಕ ರಾಜ್ಯದಲ್ಲಿ ವಾಸಿಸಿರಬೇಕು. ಈ ಬಗ್ಗೆ ಸ್ವಯಂ ದೃಢೀಕರಣ ಪತ್ರವನ್ನು ಸಲ್ಲಿಸುವುದು, ರಾಷ್ಟ್ರ, ರಾಜ್ಯ, ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುವ ಪ್ರಶಸ್ತಿ ಪಡೆದಿರುವ ಮಾಹಿತಿಯನ್ನು ಸಲ್ಲಿಸುವುದು, ಹಿಂದಿನ ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಪುನಃ ಪ್ರಶಸ್ತಿ ನೀಡಲು ಅವಕಾಶವಿರುವುದಿಲ್ಲ, ಮಕ್ಕಳ ವಯಸ್ಸಿನ ಪ್ರಮಾಣ ಪತ್ರವನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸಬೇಕು, ಪ್ರತಿ ಕ್ಷೇತ್ರಕ್ಕೆ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ 10,000 ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಆಸಕ್ತರು ನಿಗದಿತ ನಮೂನೆಯ ಅರ್ಜಿಯನ್ನು ಉಪನಿರ್ದೇಶಕರು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 25 ಒಳಗಾಗಿ, ಅಂದರೆ ಈ ತಿಂಗಳ 25 ಒಳಗಾಗಿ ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ತಾವುಗಳು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ 0818229554. ಶಿವಮೊಗ್ಗ ನಗರ ಉಪವಿಭಾಗ ಸರ್ವಜ್ಞ ವೃತ್ತ, ಬಾಲರಾಜ ಅರಸ್ ರಸ್ತೆ, ಮೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳ ಕಚೇರಿ. ಇವರು ಜುಲೈ 2 ಬೆಳಗ್ಗೆ 11 ಮಧ್ಯಾಹ್ನ 1 ಜನಸಂಪರ್ಕ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಯಲ್ಲಿ ಗ್ರಾಹಕರಿಂದ ಮೆಸ್ಕಾಂ ಕಂಪನಿಯ ವಿದ್ಯುತ್ ಸಂಬಂಧಿತ ಅಹವಾಲುಗಳನ್ನು ಸ್ವೀಕರಿಸಲಾಗುತ್ತದೆ. ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 1, 2, 3 ವ್ಯಾಪ್ತಿಯಲ್ಲಿನ ಗ್ರಾಹಕರು ಈ ಸಭೆಯ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಮೆಸ್ಕಾಂ ತನ್ನ ಪ್ರಕಟಣೆಯಲ್ಲಿ ತಿಳಿಸಿರುತ್ತದೆ. ಮಾರಣಾಂತಿಕ ಕಾಯಿಲೆ, ತೀವ್ರ ಅನಾರೋಗ್ಯ, ಸಾವು, ಇನ್ನಿತರ ಬಲವಾದ ಕಾರಣಗಳಿಂದ ಪೋಷಕರ ಆರೈಕೆಯಿಂದ ವಂಚಿತರಾದ ಮಕ್ಕಳಿಗೆ ಕೌಟುಂಬಿಕ ವಾತಾವರಣ ಕಲ್ಪಿಸುವ ಉದ್ದೇಶದಿಂದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ಪೋಷಕತ್ವ ಯೋಜನೆಯಡಿ ಅರ್ಹ ಪೋಷಕರಿಂದ
ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಮಕ್ಕಳನ್ನು ಸಂಸ್ಥೆಗಳಲ್ಲಿ ಇರಿಸುವುದನ್ನು ತಪ್ಪಿಸಿ ಅವರಿಗೆ ಪರ್ಯಾಯವಾಗಿ ವಿಸ್ತೃತ ಕುಟುಂಬದ ಸದಸ್ಯರು ಅಥವಾ ಸಂಬಂಧಿತ ವ್ಯಕ್ತಿ ಅಥವಾ ಕುಟುಂಬದಲ್ಲಿ ತಾತ್ಕಾಲಿಕ ಆರೈಕೆ ನೀಡುವುದು ಹಾಗೂ ಕಾರಣಾಂತರಗಳಿಂದ ದತ್ತು ಸ್ವೀಕಾರಕ್ಕೆ ಒಳಪಡಲು ಸಾಧ್ಯವಿಲ್ಲದ ಮಕ್ಕಳಿಗೆ ತಾತ್ಕಾಲಿಕ ಪೋಷಕರನ್ನು ಒದಗಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಒಂದೇ ರೀತಿಯ ಸಂಸ್ಕೃತಿ, ಬುಡಕಟ್ಟು ಮತ್ತು ಸಮುದಾಯದ ಸಂಪರ್ಕವನ್ನು ಹಂಚಿಕೊಳ್ಳುವ ಕುಟುಂಬಗಳಿಗೆ ಈ ಯೋಜನೆಯಡಿ ಮೊದಲ ಆದ್ಯತೆಯನ್ನು ನೀಡಲಾಗುತ್ತದೆ. ಪೋಷಕತ್ವವು ಗುಂಪು ಪೋಷಕತ್ವವನ್ನು ಒಳಗೊಂಡಿರುತ್ತದೆ. ಬಾಲನ್ಯಾಯ ಕಾಯ್ದೆ 2015 ತಿದ್ದುಪಡಿ 2021 ಸೆಕ್ಷನ್ 44 ಹಾಗೂ ಬಾಲನ್ಯಾಯ ಮಾದರಿ ನಿಯಮಗಳ ಅನ್ವಯ ಸಾಮಾನ್ಯವಾಗಿ 1 ವರ್ಷದವರೆಗೆ ಮಗುವನ್ನು ಪೋಷಕತ್ವಕ್ಕೆ ನೀಡಲಾಗುತ್ತದೆ. ಅಗತ್ಯ ಬಿದ್ದರೆ ಪ್ರತಿ ವರ್ಷ ಇದನ್ನು ನವೀಕರಿಸಲು ಕೂಡ ಅವಕಾಶವಿರುತ್ತದೆ. ಯೋಜನೆಯ ಕುರಿತು ಹೆಚ್ಚಿನ ವಿವರಗಳು ಹಾಗೂ ಅರ್ಜಿ ಸಲ್ಲಿಸಿಗೆ ಆಸಕ್ತರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆಲ್ಕೊಳ ಶಿವಮೊಗ್ಗ ಅಥವಾ ದೂರವಾಣಿ ಸಂಖ್ಯೆ 0818229279 ಸಂಪರ್ಕಿಸಬಹುದು ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸೇವಾ ಮಾಹಿತಿ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಭಾವಗೀತೆಗಳು ಆರಂಭದಲ್ಲಿ ಕೇಳಿ ಶಂಕರ ಶಾನುಭಾಗ ಅವರ ಕಂಠದಲ್ಲಿ ವಿ ಕೆ ಗೋಕಾಕ್ ಅವರ ಕವನ ನನ್ನ ಪರಿಧಾನದಲ್ಲಿ.

ಭಾವಗೀತೆಗಳನ್ನು ಇದುವರೆಗೂ ಭಾವಗೀತೆಯನ್ನು ಇದುವರೆಗೂ ಕೇಳಿದಿರಿ. ಒಂದಿಷ್ಟು ಸಂದೇಶಗಳನ್ನು ನಮ್ಮ ಕೇಳುಗರು ಕಳಿಸಿದ್ದಾರೆ, ಅದನ್ನು ಕೂಡ ನೋಡೋಣ. ರೂಪಾ ಪಾಂಡುರಂಗರಾವ್ ಅವರು, ನಮಸ್ತೆ ಮೇಡಮ್, ಈ ದಿನದ ಕ್ರೀಡಾ ರಸಪ್ರಶ್ನೆ ಕಾರ್ಯಕ್ರಮ ತುಂಬ ಇಷ್ಟವಾಯಿತು, ಧನ್ಯವಾದಗಳು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ನಮಸ್ತೆ ಮೇಡಮ್, ಕ್ರೀಡೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡೆವು, ಅದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಾಂತಿನಿಯವರು ಹಾಸನದಿಂದ, ಈಗ ಬರುತ್ತಾ ಇರುವಂತಹ ಕಾರ್ಯಕ್ರಮದ ವಿಳಾಸ ತಿಳಿಸಿ ಮೇಡಮ್ ಅಂತ ಹೇಳ್ತಿದ್ದಾರೆ. ಸುರೇಶ್ ಭಟ್ ಗೌರಿಬಿದನೂರು, ಕಾರ್ಯಕ್ರಮ ವಿಳಾಸ ನಿಲಯದ ನಿರ್ದೇಶಕರು, ನನ್ನ ಹಾಡು ನನ್ನ ಆಯ್ಕೆ, GPS ಕಾಲೋನಿ ಭದ್ರಾವತಿ. ಇಲ್ಲಿಗೆ ನೀವು ಮೆಚ್ಚಿ ಒಂದು ಮೂರು ಗೀತೆಗಳನ್ನು ಹಾಗೆ ಅದರ ಚಿತ್ರದ ಹೆಸರನ್ನು ಕೂಡ ನಮೂದಿಸಿ ಕಳಿಸಿದ್ರೆ ನಿಮ್ಮ ಇಷ್ಟದ ಗೀತೆಗಳನ್ನು ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ, ಇನ್ನು ಆಕಾಶವಾಣಿ ಭದ್ರಾವತಿಯ ಒಪಿನಿಯನ್ ಪೋಲಿಂದ ಕೂಡ ಸಾಕಷ್ಟು ಸಂದೇಶಗಳು ಬಂದಿದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು ಅಂತ. ಹಾಗೆ ಅನಿತಾ ಶಂಕರ್ ಅವರು ಎಡೆಹಳ್ಳಿ ಗಾಂಧಿನಗರ ಶಿವಮೊಗ್ಗದಿಂದ ಕೂಡ ಸಂದೇಶನ ಕಳಿಸಿದ್ದಾರೆ. ಹಾಗೆ ಮಯೂರ್ ಕೋಟಿಯವರು ಜನ್ನಾಪುರದಿಂದ ಕೂಡ, ಮೇಡಮ್ ಪ್ರೋಗ್ರಾಮ್ ಸೂಪರ್, ಹಾಗೆ ನಿಮ್ಮ ನಿರೂಪಣೆ ಕೂಡ ಸೂಪರ್ ಅಂತ ಕೂಡ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಜಾನಪದ ಸಂಗೀತ ಕಾರ್ಯಕ್ರಮ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಗೌರಿ ಪದಗಳನ್ನು ಕೇಳಿ.

ಇದುವರೆಗೂ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಹಾಗೂ ತಂಡದವರಿಂದ ಗೌರಿ ಪದಗಳನ್ನ ಕೇಳಿದಿರಿ. ಇದಾಗಿತ್ತು ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾಳೆ ಭೇಟಿಯಾಗೋಣ.

0: ಆತ್ಮೀಯ ಕೇಳಿದರೆ ಗಮನಿಸಿ, ನಮ್ಮ ನಿಲಯದಿಂದ ಇಂದು ಮಧ್ಯಾಹ್ನ 1:20 ಅಡುಗೆ ಆರೋಗ್ಯ ಮನೆ ಮದ್ದು ಕಾರ್ಯಕ್ರಮ ಮೂಡಿಬರುವುದು. ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಕಾರ್ಯಕ್ರಮ ಕೇಳುವಿರಿ. ದೇಹದ ಅಧಿಕ ಕೊಬ್ಬು ಹಾಗೂ ಆರೋಗ್ಯಕರ ರಸಂ ಕುರಿತು ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲ್ಹೋದಯ ಹಾಗೂ ಪ್ರೇಮಲತಾ ಬಿಎಂ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕಲ್ಯಾಣ ಕರ್ನಾಟಕ ಭಾಗದ ರೈಲ್ವೆ ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಕುಡಿಯುವ ನೀರಿನ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಹೊಸದಿಲ್ಲಿಯಲ್ಲಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯದ ಗ್ರಾಮೀಣ ಜನತೆಗೆ ಸುರಕ್ಷಿತ ಹಾಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಸಹಕಾರವನ್ನು ಕೋರಲಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಬೆಂಗಳೂರು ವಿಜಯಪುರ ನಗರಗಳ ಮಧ್ಯೆ ವಂದೇ ಭಾರತ್ ಸ್ಲೀಪರ್ ರೈಲು ಸೇವೆ ಪ್ರಸ್ತಾವಕ್ಕೆ ಸಕಾರಾತ್ಮಕ ಸ್ಪಂದನೆ ದೊರಕಿದೆ. ಮುಂದಿನ 4 ತಿಂಗಳ ಒಳಗೆ ಜಾರಿಗೊಳ್ಳುವ ನಿರೀಕ್ಷೆ ಇದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆ ಇಂದು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಜಾರಿಗೊಳ್ಳುತ್ತಿದೆ. ಗ್ರಾಮೀಣ ಭಾಗದ ಕಾರ್ಮಿಕರಿಗೆ 125 ದಿನಗಳ ಉದ್ಯೋಗ ನೀಡಲು ಕೆಲಸದ ಬೇಡಿಕೆಯನ್ನು ವಿಬಿಜಿ ರಾಮ್ಜಿ ತಂತ್ರಾಂಶಕ್ಕೆ ವರ್ಗಾವಣೆ ಮಾಡಿಕೊಳ್ಳುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನಿರ್ದೇಶಿಸಿದೆ. ಉದ್ಯೋಗ ಗ್ಯಾರಂಟಿ ಕಾರ್ಡ್ಗಾಗಿ ಬೇಡಿಕೆ ಸಲ್ಲಿಸಿದವರಿಗೆ ವಿಬಿಜಿ ರಾಮ್ಜಿ ಯೋಜನೆಯಡಿ ವಿನ್ಯಾಸಗೊಳಿಸಿರುವ ನೂತನ ಕಾರ್ಡ್ ವಿತರಿಸುವಂತೆ ಇಲಾಖೆ ಸೂಚಿಸಿದೆ. ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಉಪಕ್ರಮ ಇಂದು ಯಶಸ್ವಿ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಪ್ರಸ್ತುತ ದೇಶದ 11 ಕೋಟಿಗೂ ಹೆಚ್ಚು ಬಳಕೆದಾರರು ಉಮಂಗ್ ಆಪ್ ಮೂಲಕ ಸರ್ಕಾರಿ ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ತಂತ್ರಜ್ಞಾನದ ಮೂಲಕ ನಾಗರಿಕರ ಸಬಲೀಕರಣ ಮತ್ತು ಆಡಳಿತದ ಸರಳೀಕರಣಕ್ಕೆ ಡಿಜಿಟಲ್ ಇಂಡಿಯಾ ಸಾಕ್ಷಿಯಾಗಿದೆ. ಈ ಉಪಕ್ರಮ ವಿಕಸಿತ ಭಾರತ ಹಾಗೂ ಸ್ವಾವಲಂಬಿ ಭಾರತಕ್ಕೆ ಅಡಿಪಾಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ ಅಡಿಯಲ್ಲಿ ರೈತರಿಗೆ ತುಂತುರು ನೀರಾವರಿ ಘಟಕಗಳ ವಿತರಣೆಗೆ ಯಾದಗಿರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರಿಂದ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಕೃಷಿ ಇಲಾಖೆ ಮೂಲಕ ಪ್ರಸಕ್ತ ವರ್ಷ 4,150 ತುಂತುರು ನೀರಾವರಿ ಘಟಕಗಳನ್ನು ಅರ್ಹ ರೈತರಿಗೆ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರಾದ ರತೇಂದ್ರನಾಥ್ ಸೂಗೂರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಹನಿ ನೀರಾವರಿ ಪದ್ಧತಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಈ ವರ್ಷ ನಮಗೆ ಸುಮಾರು 4,150 ಸ್ಪ್ರಿಂಕ್ಲರ್ ಸೆಟ್ಗಳನ್ನ ಏನು ತುಂತುರು ನೀರಾವರಿ ಘಟಕಗಳಿದ್ದಾವೆ ಈ ತುಂತುರು ನೀರಾವರಿ ಘಟಕಗಳನ್ನ ನಮ್ಮ ಜಿಲ್ಲೆಗೆ ಆಕ್ಷನ್ ಪ್ಲಾನ್ ಬಂದಿದೆ. ಈ ಕೆ ಕಿಸಾನ್ ನಲ್ಲಿ ಪ್ರೋಗ್ರಾಮ್ ಅಪ್ಲೋಡ್ ಆಗಬೇಕು. ರೈತರಿಂದ ಆಲ್ರೆಡಿ ಅರ್ಜಿಗಳು ನಮ್ಮ ಹತ್ರ ಇದಾವೆ. ಸೊ ಈ ಒಂದು ಬರಗಾಲದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಮಗೆ ಒಂದು ಕೆ ಕಿಸಾನ್ ನ ಪ್ರೋಗ್ರಾಮ್ ಬಂದ ತಕ್ಷಣ ಈ ಒಂದು ತುಂತುರು ನೀರಾವರಿ ಘಟಕಗಳನ್ನು ಸುಮಾರು 4,000 ಅಂದ್ರೆ ಪ್ರತಿಯೊಂದು ತಾಲೂಕಕ್ಕೆ 1,300 ಎಲ್ಲಾ ತುಂತುರು ಘಟಕಗಳನ್ನು ಹೋಬಳಿ ವೈಸ್ ಡಿವೈಡ್ ಮಾಡಿ ಎಲ್ಲಾ ರೈತರಿಗೆ ಸೀನಿಯರಿಟಿ ಪ್ರಕಾರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಅವರಿಗೆ ನಾವು ಅದನ್ನು ವಿತರಣೆ ಮಾಡಿ.
1: ಇಂದು ರಾಷ್ಟೀಯ ವೈದ್ಯರ ದಿನ. ದೇಶ ಕಂಡ ಖ್ಯಾತ ವೈದ್ಯ, ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನದಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿರುವ ನಾಡಿನ ಪ್ರತಿಯೊಬ್ಬ ವೈದ್ಯರಿಗೂ ರಾಷ್ಟೀಯ ವೈದ್ಯರ ದಿನದಂದು ತಮ್ಮ ವಂದನೆಗಳನ್ನು ಸಲ್ಲಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಮಳೆ ಅಭಾವದ ಹಿನ್ನೆಲೆ ರೈತರು ಬೀಜೋಪಚಾರಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ನೀರಿನ ಆಶ್ರಯ ಕಡಿಮೆ ಬೇಕಿರುವ ಉದ್ದು ತೊಗರಿ ಬೆಳೆಗಳನ್ನು ಬೀಜ ಕಠಿಣಗೊಳಿಸುವಿಕೆ ತಂತ್ರಜ್ಞಾನದ ಮೂಲಕ ಬಿತ್ತಬೇಕು ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಕೋರಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅರ್ಹ ಮತದಾರರ ಹೆಸರು ದೃಢೀಕರಿಸುವ ಉದ್ದೇಶದಿಂದ ಜರುಗುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಭಾಗವಾಗಿ ಮೊದಲ ದಿನದಂದು ಮತಗಟ್ಟೆ ಅಧಿಕಾರಿಗಳು ಒಟ್ಟು 41,886 ಮತದಾರರನ್ನು ಸಂಪರ್ಕಿಸಿ ಸ್ವಯಂ ದೃಢೀಕರಣ ಪತ್ರವನ್ನು ನೀಡಿದ್ದಾರೆ ಎಂದು ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ 2026 ಕುರಿತು ಜಾಗೃತಿಗಾಗಿ ನಗರದ ಪ್ರವಾಸಿ ಮಂದಿರದ ಸಮೀಪ ಆಯೋಜಿಸಲಾಗಿದ್ದ ವಾಕಥಾನ್ಗೆ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ. ವನಿತಾ ವಿಹಾರ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಇದರ ಅಂಗವಾಗಿ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಭಾಷಣ. ಜನರಕ್ಷಕರಿಗೊಂದು ನಮನ.
1: ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ನನ್ನದೊಂದು ಪಯಣ. ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಭುವಿಯು ಉರಿಯುವ ಗೋಳವಾಗಿತ್ತು ಎಂಬುದು ವಿಜ್ಞಾನಿಗಳ ಅಂಬೋಣ. ಕಾಲ ಸರಿದಂತೆ ಅದು ತಣ್ಣಗಾಗುತ್ತಾ ಬಂದು ಎಲ್ಲೋ ಅಲ್ಪ ಸ್ವಲ್ಪ ಜಲಸಂಗ್ರಹವಾಗಿ ಆ ಜಲದಲ್ಲಿ ಅತ್ಯಂತ ಸೂಕ್ಷ್ಮಾಣು ಜೀವಿಗಳು ಜನಿಸಿ ವಿಕಸನ ಹೊಂದುತ್ತಾ ಏಕಕೋಶ ಬಹುಕೋಶ ಜೀವಿಗಳು ಆವಿರ್ಭವಿಸಿ ಮತ್ತಷ್ಟು ವರುಷಗಳು ರುಳಿದಾಗ ಉಭಯವಾಸಿಗಳು, ಹಕ್ಕಿಗಳು, ಸರೀಸೃಪಗಳು, ವಾನರರು, ಅಲ್ಲಿಂದ ಮುಂದೆ ಮಾನವನ ಉದಯ ಆಗಿರಬಹುದು. ಈ ಬಗೆಯ ವಿಕಾಸಕ್ಕೆ ಕೋಟ್ಯಾಂತರ ವರ್ಷಗಳು ಬೇಕು. ಡಾರ್ವಿನ್ನ ವಿಕಾಸವಾದವೂ ಕೂಡ ಇದನ್ನೇ ಪುಷ್ಟೀಕರಿಸುತ್ತದೆ. ಅಲೆದಾಡಿಕೊಂಡು ಬದುಕುತ್ತಿದ್ದ ಮಾನವ ಕ್ರಮೇಣ ನದಿ ತೀರದಲ್ಲಿ ನೆಲೆ ನಿಂತು ವಸತಿ ನಿರ್ಮಿಸಿಕೊಂಡು ಕುಟುಂಬ ಸಮಾಜಗಳು ಅಸ್ತಿತ್ವಕ್ಕೆ ಬಂತು. ಶಿಲಾಯುಗದ ಕಾಲದಲ್ಲಿ ಶಿಲೆಗಳೇ ಆಯುಧಗಳಾಗಿ ಬಳಕೆಯಾಗುತ್ತಾ ಇತ್ತು. ಆ ಯುಗದಲ್ಲಿಯೇ ಪ್ರಾಯಶಃ ಕೆಲವೊಮ್ಮೆ ಅಸೌಖ್ಯತೆಗೆ ಜೀವವು ಒಳಗಾದಾಗ ಪ್ರಕೃತಿಯಲ್ಲಿರುವಂತಹ ಹೂ, ಎಲೆ, ಹಣ್ಣು, ಕಾಯಿ, ನಾರು, ಬೇರುಗಳನ್ನು ಔಷಧವಾಗಿ ಬಳಸಿಕೊಳ್ಳುತ್ತಾ ಆರೋಗ್ಯ ರಕ್ಷಣೆಯನ್ನು ಮಾಡಿಕೊಳ್ಳುತ್ತಿದ್ದಿರಬೇಕು. ಯುಗ ಯುಗಗಳು ಕಳೆದಂತೆ ಕೆಲವರು ಈ ಕ್ಷೇತ್ರದಲ್ಲಿ ಹೆಚ್ಚಿನ ನಿಷ್ಣಾತರಾಗಿ, ಪಂಡಿತರಾಗಿ, ವೈದ್ಯರಾಗಿ ಸಮಾಜದ ಶುಶ್ರೂಷೆಯಲ್ಲಿ ತೊಡಗಿಸಿಕೊಳ್ಳುತ್ತಾ ಆರೋಗ್ಯವೇ ಮಹಾಭಾಗ್ಯ ಎಂಬ ಸತ್ಯವನ್ನು ಸರ್ವರು ಅರಿತುಕೊಳ್ಳುವ ಹಾಗಾಯಿತು. ತಲೆ ತಲಾಂತರಗಳಿಂದ ಬೆಳೆದು ಬಂದ ವೈದ್ಯ ವಿದ್ಯೆ ಮುಂದೆ ವೈವಿಧ್ಯಮಯವಾಗಿ ರೂಪುಗೊಂಡಿತು. ಆಯುರ್ವೇದ, ಯುನಾನಿ, ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ ಎಂಬ ಹಲವು ಬಗೆಯಲ್ಲಿ ಚಿಕಿತ್ಸೆ ನಡೆಸಲಾರಂಭಿಸಿದರು. ಕೆಲವೊಮ್ಮೆ ವೈದ್ಯರು ಚಿಕಿತ್ಸೆಯ ಜೊತೆಗೆ ಶಸ್ತ್ರಚಿಕಿತ್ಸೆ ಮುಂತಾದ ಕ್ರಮಗಳನ್ನು ಕೂಡ ಅನುಸರಿಸುವಂತಹ ಸಂದರ್ಭ ಒದಗಿ ಬಂದಿತ್ತು. ವೈದ್ಯ ವಿಜ್ಞಾನ ಸಾಗಿ ಬಂದ ಪಯಣ ಇದು ಎಂಬುದನ್ನು ಪುರಾಣ ಇತಿಹಾಸಗಳಿಂದ ನಾವು ಅರಿತುಕೊಳ್ಳುವುದಕ್ಕೆ ಆಗುತ್ತದೆ. ವೈದ್ಯೋ ನಾರಾಯಣ ಹರಿಹಿ. ಅಂದಿನಿಂದ ಇಂದಿನವರೆಗೆ ಮನುಕುಲದ ಒಳಿತಿಗಾಗಿ, ಏಳಿಗೆಗಾಗಿ, ಆರೋಗ್ಯಕ್ಕಾಗಿ ಶ್ರಮಿಸಿದ ವೈದ್ಯ ಸಮುದಾಯಕ್ಕೆ ಶಿರಬಾಗಿ ವಂದಿಸಿಕೊಳ್ಳುತ್ತಾ ಜುಲೈ 1 ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಈ ಸಂದರ್ಭದಲ್ಲಿ ದೇವರಂತೆ ನಮ್ಮನ್ನೆಲ್ಲ ಕಾಯುವ ವೈದ್ಯ ವೃಂದದವರೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಇದ್ದೇನೆ. ವೈದ್ಯರು ಅಂದರೆ ರೋಗ, ಗಾಯ ಮತ್ತು ಇತರ ದೈಹಿಕ ಅಥವಾ ಮಾನಸಿಕ ದುರ್ಬಲತೆಗಳನ್ನು ಅಧ್ಯಯನ ಮಾಡುವ, ರೋಗ ನಿರ್ಣಯ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತೇಜಿಸುವ ಅಥವಾ ಮರುಸ್ಥಾಪಿಸುವ ವೃತ್ತಿಯನ್ನು ಹೊಂದಿದ ವೃತ್ತಿಪರರು. ವೈದ್ಯ ಎಂಬ ಪದವು ವೈದ್ಯಕೀಯ ವೃತ್ತಿಯ ವ್ಯಕ್ತಿಯನ್ನು ಸೂಚಿಸುತ್ತದೆ. ಆಂತರಿಕ ಔಷಧದಲ್ಲಿ ಪರಿಣತಿ ಹೊಂದಿರುವ ಇವರನ್ನು ಡಾಕ್ಟರ್ ಎನ್ನುವರು. ಈ ವೃತ್ತಿಯಲ್ಲಿ ನಿರತರಾಗಿರುವವರು ನಿರ್ದಿಷ್ಟ ರೋಗಗಳ ವರ್ಗಗಳು, ಹಲವು ಪ್ರಕಾರದ ರೋಗಿಗಳು ಮತ್ತು ಚಿಕಿತ್ಸಾ ವಿಧಾನಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸುತ್ತಾರೆ. ವ್ಯಕ್ತಿಗಳು, ಕುಟುಂಬಗಳು ಮತ್ತು ಸಮುದಾಯಗಳಿಗೆ ನಿರಂತರ ಹಾಗೂ ಪರಿಪೂರ್ಣ ವೈದ್ಯಕೀಯ ಆರೈಕೆಯನ್ನು ಒದಗಿಸುವ ಜವಾಬ್ದಾರಿಯನ್ನು ಒಮ್ಮೊಮ್ಮೆ ವಹಿಸಿಕೊಳ್ಳುತ್ತಾರೆ. ವೈದ್ಯಕೀಯ ವಿಜ್ಞಾನ ಮತ್ತು ಅದರ ಅನ್ವಯಿಕ ಅಭ್ಯಾಸದಲ್ಲಿ ಸಾಮರ್ಥ್ಯ, ವೈದ್ಯಶಾಸ್ತ್ರದ ಕಲೆ ಅಥವಾ ಕೌಶಲ ಇದೆರಡರ ಅಗತ್ಯವೂ ಇರುತ್ತದೆ. ವೈದ್ಯರಾಗಬೇಕಾದ್ರೆ ವೈದ್ಯಕೀಯದ ನೀತಿಶಾಸ್ತ್ರ, ಕಲೆ ಮತ್ತು ವಿಜ್ಞಾನ, ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಮತ್ತು ವಿಮರ್ಶಾತ್ಮಕ ಚಿಂತನೆಗಳು, ಶಸ್ತ್ರಚಿಕಿತ್ಸಾ ಕೌಶಲ್ಯಗಳು, ವೃತ್ತಿಪರತೆ, ನಿರ್ವಹಣಾ ಕೌಶಲ್ಯಗಳು ಮತ್ತು ಸಂವಹನ ಕೌಶಲ್ಯಗಳಲ್ಲಿಯೂ ಕೂಡ ಪರಿಣತಿ ಇರಲೇಬೇಕಾಗುತ್ತದೆ. ಮಾತ್ರವಲ್ಲ, MBBS, MD, DO ಅಥವಾ MD CM ಮುಂತಾದ ಶಿಕ್ಷಣದ ಅಗತ್ಯವೂ ಇದೆ. ಚಿಕಿತ್ಸಾಲಯಗಳು ಹಾಗೂ ಆಸ್ಪತ್ರೆಗಳು ಇವರ ಉದ್ಯೋಗ ಕ್ಷೇತ್ರಗಳು. ವೈದ್ಯ ಎಂಬ ಪದವು ಆಂತರಿಕ ಔಷಧದಲ್ಲಿ ತಜ್ಞರನ್ನು ಅಥವಾ ಅದರ ಹಲವು ಉಪವಿಶೇಷತೆಗಳನ್ನು ಸೂಚಿಸುತ್ತದೆ. ಪೋಡಿಯಾಟ್ರಿಸ್ಟ್ ಎಂಬುದು ಪಾದ, ಕಣಕಾಲು ಮತ್ತು ಕಾಲಿನ ಸಂಬಂಧಿತ ರಚನೆಗಳ ಅಸ್ವಸ್ಥತೆಗಳ ಚಿಕಿತ್ಸೆಗೆ ಮೀಸಲಾಗಿರುವ ವೈದ್ಯಕೀಯ ವೃತ್ತಿಪರರು. ವೈದಿಕ ಶಾಸ್ತ್ರದ ಅನುಸಾರವಾಗಿ ರೋಗಿಗಳ ಚಿಕಿತ್ಸೆಯನ್ನು ಮಾಡುವವ ವೈದ್ಯಕೀಯ ಶಿಕ್ಷಣವನ್ನು ಪೂರ್ಣಗೊಳಿಸಿದವನಾಗಿರಬೇಕು. ದಂತವೈದ್ಯವು ಒಸಡುಗಳು ಮತ್ತು ಬಾಯಿಯ ಮೇಲೆ ಕೇಂದ್ರೀಕರಿಸಿದ ವೈದ್ಯಕೀಯ ಶಾಖೆಯಾಗಿದೆ. ಇದು ಬಾಯಿಯ ರೋಗಗಳು, ಅಸ್ವಸ್ಥತೆಗಳು ಮತ್ತು ಸ್ಥಿತಿಗಳ ಅಧ್ಯಯನ, ರೋಗ ನಿರ್ಣಯ, ಅದರ ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಬಗೆಯ ವೈದ್ಯರನ್ನು ದಂತವೈದ್ಯರು ಎನ್ನುವರು. ಈ ಬಗೆಯ ವೈದ್ಯರು BDS, BDSC, BSCD, BM ಮುಂತಾದ ಪದವಿಗಳನ್ನು ಗಳಿಸಿದವರು ಇರ್ತಾರೆ. ದಂತ ಚಿಕಿತ್ಸೆಯಲ್ಲಿ MSD, MMSC, MDS, MS, MCS, MSM ಮೊದಲಾದ ಸ್ನಾತಕೋತ್ತರ ಪದವಿಗಳನ್ನು ಕೂಡ ಪಡೆದ ದಂತವೈದ್ಯರು ಇರುತ್ತಾರೆ. ಹಾಗೆಯೇ ದಂತವೈದ್ಯದಲ್ಲಿ ಡಾಕ್ಟರೇಟ್ ಪದವೀಧರರು ಕೂಡ ಇರ್ತಾರೆ. ಮಾನಸಿಕ ರೋಗ ತಜ್ಞರು ಅಥವಾ ಮನೋವೈದ್ಯರು, ಇವರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡುವ ವೈದ್ಯರು. ಸಾಮಾನ್ಯವಾಗಿ ಖಿನ್ನತೆ, ಆಂತರಿಕ ಆಲೋಚನೆಗಳ ಸಮಸ್ಯೆಗಳು ಮತ್ತು ಇತರ ಮಾನಸಿಕ ಅಸ್ವಸ್ಥತೆಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡುತ್ತಾರೆ. ಖಿನ್ನತೆ, ಆತಂಕ ಮತ್ತು ಸ್ಕಿಜೋಫ್ರೇನಿಯಾದಂತಹ 200ಕ್ಕೂ ಹೆಚ್ಚು ವಿಧಗಳ ಅಸೌಖ್ಯತೆಗಳಿರ್ತವೆ. ಮನೋವೈದ್ಯಕೀಯ ಸಮಾಲೋಚನೆಯು ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಆತಂಕದಂತಹ ಸಮಸ್ಯೆಗಳು ಕೂಡ ಇದರಿಂದ ಪರಿಹಾರ ಆಗುತ್ತದೆ. ಹಿಂದಿನದನ್ನು ಬಿಟ್ಟು ಮುಂದುವರಿಯಲು ಇದು ಸಹಾಯ ಮಾಡುತ್ತದೆ. ಜೀವನದಲ್ಲಿ ಸಕಾರಾತ್ಮತೆಯನ್ನು ತರುವುದಕ್ಕೆ ಸಾಧ್ಯ. ದುಶ್ಚಟಗಳ ನಿವಾರಣೆಗೂ ಸಮಾಲೋಚನೆಗಳು ಸಹಕಾರಿಯಾಗುತ್ತದೆ. ಅಲೋಪತಿ ಎಂದರೆ ಆಧುನಿಕ ಅಥವಾ ಪಾಶ್ಚಿಮಾತ್ಯ ವೈದ್ಯಕೀಯ ಪದ್ಧತಿಯಾಗಿದೆ. ರೋಗದ ಗುಣಲಕ್ಷಣಗಳನ್ನು ಗುಣಪಡಿಸಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಮತ್ತು ಇತರ ವೈಜ್ಞಾನಿಕ ಚಿಕಿತ್ಸಾ ವಿಧಾನಗಳನ್ನು ಕೂಡ ಬಳಸಲಾಗುತ್ತದೆ. ಸಾಮಾನ್ಯವಾಗಿ ವೈದ್ಯರು ಚಿಕಿತ್ಸೆ ನೀಡುವಲ್ಲಿ ಕೆಲವು ಹೆಜ್ಜೆಗಳನ್ನು ಅನುಸರಿಸುತ್ತಾರೆ. ರೋಗ ನಿರ್ಣಯ ಮಾಡುವುದು, ರೋಗ ಲಕ್ಷಣಗಳನ್ನು ಪರಿಶೀಲಿಸಿ ಮತ್ತು ವೈದ್ಯಕೀಯ ಪರೀಕ್ಷೆಗಳ ಮೂಲಕ ರೋಗಗಳನ್ನು ಗುರುತಿಸುವುದು. ಇನ್ನೊಂದು ಚಿಕಿತ್ಸೆ, ರೋಗಿಗಳಿಗೆ ಚಿಕಿತ್ಸೆ ನೀಡಲು ಔಷಧಿಗಳು, ಶಸ್ತ್ರಚಿಕಿತ್ಸೆ ಅಥವಾ ಇತರ ವಿಧಾನಗಳನ್ನು ಬಳಸುವರು. ಆರೋಗ್ಯ ಶಿಕ್ಷಣ, ರೋಗಿಗಳಿಗೆ ತಮ್ಮ ಆರೋಗ್ಯವನ್ನು ಹೇಗೆ ನೋಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಲಹೆ ನೀಡುವರು. ಸಂಶೋಧನೆ, ಹೊಸ ಚಿಕಿತ್ಸೆಗಳು ಹಾಗೂ ರೋಗಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಬೋಧನೆ, ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಇತರ ವೈದ್ಯಕೀಯ ವೃತ್ತಿಪರರಿಗೆ ಕೂಡ ಇವರು ತರಬೇತಿ ನೀಡುವುದುಂಟು. ವೈದ್ಯರು ತಮ್ಮ ಅಭ್ಯಾಸವನ್ನು ಕೆಲವು ರೋಗ ವರ್ಗಗಳು, ರೋಗಿಗಳ ಪ್ರಕಾರಗಳು ಮತ್ತು ಚಿಕಿತ್ಸೆಯ ವಿಧಾನಗಳ ಮೇಲೆ ಕೇಂದ್ರೀಕರಿಸಬಹುದು. ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಆಧಾರವಾಗಿರುವ ಕಾಯಿಲೆಗಳು ಮತ್ತು ಅವುಗಳಿಗೆ ಚಿಕಿತ್ಸೆ ನೀಡುವುದು ವೈದ್ಯಕೀಯ ವಿಜ್ಞಾನವೂ ಹೌದು. ವೃತ್ತಿಯ ಕಲೆ, ಕರಕುಶಲತೆಯೂ ಕೂಡ ಹೌದು. ವೈದ್ಯರು ರೋಗಿಗಳಿಗೆ ಪರಿಗಣನೆ, ಸಹಾನುಭೂತಿ ಮತ್ತು ದಯೆಯನ್ನು ತೋರಿಸಬೇಕು ಎಂಬುದನ್ನು ವೈದ್ಯಕೀಯ ಶಾಸ್ತ್ರಗಳೇ ಸೂಚಿಸುತ್ತವೆ. ಪ್ರಾಥಮಿಕ ಚಿಕಿತ್ಸಾ ವೈದ್ಯರು ರೋಗಿಗಳಿಗೆ ರೋಗಗಳನ್ನು ತಡೆಗಟ್ಟುವಲ್ಲಿ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಗುರುತಿಸಿ ಪತ್ತೆ ಹಚ್ಚುವಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ಕುಟುಂಬ ವೈದ್ಯರು ಯಾವುದೇ ವಯಸ್ಸಿನ ರೋಗಿಗಳನ್ನು ನೋಡಿಕೊಳ್ಳಲು ತರಬೇತಿ ಪಡೆದಿರುತ್ತಾರೆ. ಅಲೋಪತಿ ವೈದ್ಯರು ರೋಗಿಯ ಇತಿಹಾಸವನ್ನು ದಾಖಲಿಸುವುದು, ದೈಹಿಕ ಪರೀಕ್ಷೆಗಳನ್ನು ನಡೆಸುವುದು, ಲಸಿಕೆಗಳನ್ನು ನೀಡುವುದು, ಔಷಧಿಗಳನ್ನು ಶಿಫಾರಸು ಮಾಡುವುದು, ಶಸ್ತ್ರಚಿಕಿತ್ಸೆ ನಡೆಸುವುದು, ಭೌತ ಚಿಕಿತ್ಸೆಗಳಿಗೆ ಆದೇಶಿಸುವುದು, ಕುಟುಂಬಗಳೊಂದಿಗೆ ಸಮಾಲೋಚನೆ ನಡೆಸುವುದು ಮುಂತಾದ ಕ್ರಮಗಳನ್ನೆಲ್ಲ ಅವರು ಅನುಸರಿಸುತ್ತಾರೆ. ಅಲೋಪತಿ ಔಷಧವು ವಿಜ್ಞಾನ ಆಧಾರಿತ ಆಧುನಿಕ ಔಷಧವನ್ನು ವ್ಯಾಖ್ಯಾನಿಸುವಂತಹ ಪದವಾಗಿದೆ. ವೈದ್ಯರು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತೀವ್ರವಾದ ಮತ್ತು ಮಾರಣಾಂತಿಕ ಗಾಯಗಳು ಮತ್ತು ಕಾಯಿಲೆಗಳನ್ನು ಗುಣಪಡಿಸುವ ವ್ಯವಸ್ಥೆಯನ್ನು ಅನುಸರಿಸುತ್ತಾರೆ. ಅಲೋಪತಿ ಪದ್ಧತಿಯಲ್ಲಿ ಅರಿವಳಿಕೆ ಶಾಸ್ತ್ರ, ಪರಮಾಣು ಔಷಧ, ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ, ನೇತ್ರ ವಿಜ್ಞಾನ, ವಿಕಿರಣ ಶಾಸ್ತ್ರ, ಶಸ್ತ್ರಚಿಕಿತ್ಸೆ, ಮೂತ್ರಶಾಸ್ತ್ರ, ಮನೋವೈದ್ಯ ಶಾಸ್ತ್ರ ಮತ್ತು ನರವಿಜ್ಞಾನ, ಪ್ರಿವೆಂಟಿವ್ ಮೆಡಿಸಿನ್ ಮುಂತಾದ ಹಲವಾರು ವೈದ್ಯಕೀಯ ವಿಶೇಷತೆಗಳಿವೆ. ಹೋಮಿಯೋಪತಿ ವೈದ್ಯಕೀಯವು 1796 ಜರ್ಮನ್ ವೈದ್ಯ ಸ್ಯಾಮ್ಯುಯೆಲ್ ಹ್ಯಾನ್ಮನ್ ಇವರಿಂದ ಪ್ರಾರಂಭವಾಯಿತು. 19ನೇ ಶತಮಾನದಲ್ಲಿ ಹೆಚ್ಚು ಜನಪ್ರಿಯತೆ ಗಳಿಸಿತು. ಹೋಮಿಯೋಪತಿ ವೈದ್ಯರು ಸಾಮಾನ್ಯವಾಗಿ ಸಮಾಲೋಚನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಹವಾಮಾನ ಮತ್ತು ಇತರ ಬಾಹ್ಯ ಅಂಶಗಳನ್ನು ಅವಲಂಬಿಸಿ ವೈದ್ಯರು ರೋಗಿಯ ಮನಸ್ಥಿತಿ, ಇಷ್ಟಗಳು, ಇಷ್ಟಪಡದಿರುವಿಕೆಗಳು, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಗಳು, ಜೀವನದ ಸಂದರ್ಭಗಳು ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ಕೋರ್ತಾರೆ. ಶಾಸ್ತ್ರೀಯ ಹೋಮಿಯೋಪತಿಯಲ್ಲಿ ವೈದ್ಯರು ಒಂದೇ ಸಿದ್ಧತೆಯನ್ನು ರೋಗ ಲಕ್ಷಣಗಳ ಸಂಪೂರ್ಣತೆಗೆ ಹೊಂದಿಸುತ್ತಾರೆ. ಈ ಪದ್ಧತಿಯಲ್ಲಿ ಪ್ರಾಣಿ, ಸಸ್ಯ, ಖನಿಜ ಮತ್ತು ಸಂಶ್ಲೇಷಿತ ವಸ್ತುಗಳನ್ನು ಬಳಸುವರು. ಹೋಮಿಯೋಪತಿ ಮಾತ್ರೆಗಳನ್ನು ಜಡವಸ್ತುಗಳಿಂದ ತಯಾರಿಸಲಾಗುತ್ತದೆ. ಇಂದು ಈ ಪದ್ಧತಿಯು ತ್ವರಿತವಾಗಿ ಪ್ರಗತಿ ಹೊಂದುತ್ತಾ ಇದೆ. ಗುಳಿಗೆಗಳ ಸುರಕ್ಷೆ ಹಾಗೂ ಚಿಕಿತ್ಸೆಯ ಸೌಮ್ಯತೆಯಿಂದಾಗಿ ಭಾರತದಲ್ಲಿ ಈ ಪದ್ಧತಿಯು ಮನೆ ಮಾತಾಗಿದೆ. ಇವರ ಶಿಕ್ಷಣ ಎಷ್ಟು ಅಂತ ಕೇಳಿದ್ರೆ 5.5 ವರ್ಷಗಳ ಅವಧಿಯ ಶಿಕ್ಷಣ. ಹಾಗೆಯೇ MD ಶಿಕ್ಷಣವು 3 ವಿಷಯಗಳಲ್ಲಿ ಇದರಲ್ಲಿ ಲಭ್ಯ ಇರ್ತದೆ. ಇನ್ನೊಂದು ಆಯುರ್ವೇದ ವಿಭಾಗ. ಆಯುಹು ಅಂದ್ರೆ ಆಯುಸ್ಸು, ವೇದ ಅಂದ್ರೆ ಜ್ಞಾನ. 12,000 ವರ್ಷಗಳಿಗೂ ಹೆಚ್ಚು ಹಳೆಯದಾದ ಔಷಧ ಪದ್ಧತಿ ಇದು. ಆಯುರ್ವೇದದಲ್ಲಿನ ಶಸ್ತ್ರಚಿಕಿತ್ಸೆಯ ಕ್ರಮಗಳನ್ನು ಇಂದೂ ಕೂಡ ಆಧುನಿಕ ವೈದ್ಯ ಪದ್ಧತಿಯು ಅನುಸರಿಸುತ್ತಿದೆ. ಛೇದನ, ಭೇದನ, ಲೇಖನ. ಆಯುರ್ವೇದ ಪಿತಾಮಹಾರೆನಿಸಿದ ಚರಕ, ಸುಶ್ರುತರು ಬರೆದ ಗ್ರಂಥಗಳನ್ನು ಓದಿ ಜೀವನದಲ್ಲಿ ಲಾಭ ಪಡೆದವರು ಹಲವರಿದ್ದಾರೆ. ಬಾಲ ಚಿಕಿತ್ಸಾ, ಕಾಯ ಚಿಕಿತ್ಸಾ, ಗೃಹ ಚಿಕಿತ್ಸಾ, ಊರ್ಧ್ವಾಂಗ ಚಿಕಿತ್ಸಾ, ಶಲ್ಯತಂತ್ರ ಚಿಕಿತ್ಸೆ, ದಂಷ್ಟ್ರ ಚಿಕಿತ್ಸೆ, ಜರಾ ಚಿಕಿತ್ಸೆ, ವೃಷ ಚಿಕಿತ್ಸಾ, ಇವು ಆಯುರ್ವೇದದ 8 ಅಂಗಗಳು. ವನಸ್ಪತಿ ವೃಕ್ಷಲತೆಗಳ ಬಳಕೆಯಿಂದ ಔಷಧಿ ತಯಾರಿಸಲ್ಪಡುತ್ತದೆ. ಆಯುರ್ವೇದ ರೀತಿಯ ಚಿಕಿತ್ಸೆ ಮಾಡಬೇಕಾದರೆ ವ್ಯಾಧಿಗಳ ಲಕ್ಷಣಗಳು, ಅವುಗಳ ಆಶ್ರಯ ಸ್ಥಾನಗಳು, ರೋಗೋತ್ಪತ್ತಿಗೆ ಕಾರಣವಾದ ತ್ರಿದೋಷಗಳು ಅಂದ್ರೆ ವಾತ, ಪಿತ್ತ, ಕಫ, ಇದನ್ನು ಗುರುತಿಸಲಾಗುತ್ತದೆ. ಕೆಲವೊಮ್ಮೆ ಈ ಪದ್ಧತಿಯಲ್ಲಿ ಲಂಘನ ಅಂದ್ರೆ ಉಪವಾಸ ಚಿಕಿತ್ಸೆಯು ಕೂಡ ಹೆಚ್ಚು ಪರಿಣಾಮಕಾರಿ ಆಗಿರುತ್ತದೆ. ಈ ಪದ್ಧತಿಯಲ್ಲಿ ತ್ರಿದೋಷಗಳು, ಪಂಚಭೂತಗಳು, ಷಡ್ರಸಗಳು, ಸಪ್ತ ಧಾತುಗಳು, ಶೀತ ಉಷ್ಣಗಳೆಂಬಂತಹ ವಿಪಾಕ ಮತ್ತು ಪ್ರಭಾವಗಳನ್ನು ವೈದ್ಯನಾದವ ಅರಿತಿರಬೇಕು. ಚಿಕಿತ್ಸೆ ಮಾಡಲು ರಸ ಉಪರ

ವಿನ್ಯಾಸಗಳು ಧಾತು ಉಪಧಾತು ಮತ್ತು ವನಸ್ಪತಿಗಳನ್ನು ಉಪಯೋಗಪಡಿಸಿಕೊಳ್ಳುವ ರೀತಿಯನ್ನು ಅರಿತಿರಬೇಕು. ಬ್ರಾಹ್ಮಿ, ಆಮಲಕಿ, ಶಿಗ್ರು, ಅಗ್ನಿಮಂತ, ನಿರ್ಗುಂಡಿ ಮುಂತಾದ 150 ಬಗೆಯ ಗಿಡಮೂಲಿಕೆಗಳನ್ನು ಬಳಸ್ತಾರೆ. ಇದರಲ್ಲಿ ರೋಗ ಗುಣಪಡಿಸುವಂತಹ ಅಂಶಗಳು, ಗಿಡಮೂಲಿಕೆ, ಔಷಧಿಗಳ ಬಳಕೆ, ಬಾಹ್ಯ ಸಿದ್ಧತೆಗಳು, ಆಹಾರ ಪದ್ಧತಿಯನ್ನು ಸಾಮಾನ್ಯವಾಗಿ ಅವಲಂಬಿಸಿಕೊಂಡಿರುತ್ತದೆ. ಶ್ಲೋಕ ರೂಪವಾಗಿ ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯಮನಃ ಸ್ವಸ್ಥ ಇತ್ಯಭಿಧೀಯತೆ. ಆಯುರ್ವೇದ ವೈದ್ಯಶಾಸ್ತ್ರಕ್ಕೆ ವಾಗ್ಭಟ, ಧನ್ವಂತರಿ, ನಾಗಾರ್ಜುನ, ಪತಂಜಲಿ, ಆತ್ರೇಯ ಮುಂತಾದ ವೈದ್ಯಶಾಸ್ತ್ರಜ್ಞರು, ದೇಹರಚನಾ ಶಾಸ್ತ್ರಗಳನ್ನು ಬಲ್ಲವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಜೇನುತುಪ್ಪ, ಕಹಿಬೇವು, ತುಪ್ಪ, ಕಾಳುಮೆಣಸು, ಅರಿಶಿನ, ಸೌತೆಕಾಯಿ, ಬಾಳೆದಿಂಡು, ನೆಲ್ಲಿಕಾಯಿ ಆಯುರ್ವೇದದ ಪ್ರಕಾರದ ಅತ್ಯುತ್ತಮವಾದಂತಹ ಆಹಾರಗಳು. ಈ ಪದ್ಧತಿಯ ಚಿಕಿತ್ಸೆಗಳು ಕೇವಲ ರೋಗ ಲಕ್ಷಣಗಳನ್ನು ನಿಗ್ರಹಿಸುವ ಬದಲು ಸಮಸ್ಯೆಯ ಮೂಲ ಕಾರಣವನ್ನು ಕೂಡ ಗುರಿಯಾಗಿ ಶುಶ್ರೂಷೆಯನ್ನು ನಡೆಸುತ್ತದೆ. ಲೋಹಗಳು, ಖನಿಜಗಳು, ಗಿಡಮೂಲಿಕೆಗಳನ್ನು ಸಂಯೋಜಿಸಿ ಗುಳಿಗೆಗಳು, ಮಾತ್ರೆಗಳು ಮತ್ತು ವಿವಿಧ ಬಣ್ಣಗಳು, ಪರಿಮಳಗಳ ಪುಡಿಗಳ ರೂಪದಲ್ಲಿ ಔಷಧಿಯಾಗಿ ಬಳಕೆಯಾಗುತ್ತದೆ. ಇನ್ನು ಆಕ್ಯುಪಂಕ್ಚರ್, ಬಾಡಿ ಮಸಾಜ್, ಧ್ಯಾನ, ಉಸಿರಾಟದ ವ್ಯಾಯಾಮಗಳು ಒಂದು ಬಗೆಯ ಚಿಕಿತ್ಸೆಗಳೇ ಹೌದು. ಅಕ್ಟೋಬರ್ 29ರಂದು ಆಯುರ್ವೇದ ದಿನಾಚರಣೆ ಆಚರಿಸಲ್ಪಡುತ್ತದೆ. ಪ್ರಾಚೀನ ಕಾಲದಿಂದಲೂ ಆಯುರ್ವೇದ ವೈದ್ಯಶಾಸ್ತ್ರವು ಜನಪ್ರಿಯವಾಗಿದೆ. ಪಂಡಿತರು ಕುಶಲಿಗರಾಗಿದ್ದು ತಂದೆಯಿಂದ ಮಕ್ಕಳಿಗೆ ಮಾತ್ರ ಮುಂದುವರಿಯುವಂತಹ ಪರಂಪರೆಯೂ ಇತ್ತು. ಆದರೆ ಈಗ ಈ ಪದ್ಧತಿಯಲ್ಲಿಯೂ ಪದವಿ ಗಳಿಸಿದವರು ಚಿಕಿತ್ಸೆ ನಡೆಸಲು ಅರ್ಹರಾಗಿರುತ್ತಾರೆ. ಇನ್ನೊಂದು ಯುನಾನಿ ಪದ್ಧತಿ. ಇದರ ಪದದ ಅರ್ಥ ಗ್ರೀಕ್. ಈ ಪದ್ಧತಿಯ ಮೊದಲ ವೈದ್ಯರು ಭಾರತೀಯರು. ಮುಂದೆ ಮುಸ್ಲಿಂ ವೈದ್ಯರು ಅದನ್ನು ಅಭಿವೃದ್ಧಿಪಡಿಸಿದರು. ಯುನಾನಿ ಔಷಧವು ಕಫ, ರಕ್ತ, ಹಳದಿ ಪಿತ್ತರಸ, ಕಪ್ಪು ಪಿತ್ತರಸಗಳ ಸಮತೋಲನವನ್ನು ಆಧರಿಸಿದೆ. ಈ ಪದ್ಧತಿಯಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ ಎಂದು ನಂಬಲಾಗಿದೆ. ವೈದ್ಯಕೀಯ ಅಭ್ಯಾಸವು ಅಂಗರಚನಾಶಾಸ್ತ್ರ ಮತ್ತು ಶರೀರಶಾಸ್ತ್ರ ಹಾಗೆ ಕಾಯಿಲೆಗಳ ಬಗ್ಗೆ ವಿವರವಾದ ಜ್ಞಾನವನ್ನು ಬಯಸುತ್ತದೆ. ವಿವಿಧ ಖಾಸಗಿ ಪ್ರತಿಷ್ಠಾನಗಳು ಯುನಾನಿ ಔಷಧಗಳ ಸಂಶೋಧನೆ ಮತ್ತು ಉತ್ಪಾದನೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದೆ. ಇದರಲ್ಲಿ ಹಮ್ದರ್ದ್ ಫೌಂಡೇಶನ್ ಕೂಡ ಯುನಾನಿ ಸಂಶೋಧನಾ ಸಂಸ್ಥೆಯನ್ನು ನಡೆಸುತ್ತದೆ. ಸಾಮಾನ್ಯವಾಗಿ ಹಕೀಮರು ಯುನಾನಿ ಪದ್ಧತಿಯಲ್ಲಿ ಚಿಕಿತ್ಸೆಯನ್ನು ಮಾಡ್ತಾರೆ. ರೋಗ ತಗಲಿರುವ ಭಾಗಗಳನ್ನು ಸ್ಪರ್ಶಿಸಿ ಕೊಬ್ಬಿನ ಅಂಶವನ್ನು ಅಳೆದು ಚರ್ಮದ ಬಣ್ಣ ಹಾಗೂ ವಾಸನೆಯನ್ನು ಅವಲೋಕಿಸಿ ರಕ್ತ, ಬೆವರು, ಮೂತ್ರ, ಮಲಗಳ ಪರೀಕ್ಷೆ ನಡೆಸಿ ರೋಗ ನಿರ್ಧಾರ ಮಾಡುವರು. ಎಲ್ಲಕ್ಕೂ ಮೊದಲು ನಾಡಿ ನೋಡಿ ರೋಗದ ವಿಶಿಷ್ಟ ಸ್ವರೂಪವನ್ನು ಅವರು ಸಾಮಾನ್ಯವಾಗಿ ಪತ್ತೆ ಹಚ್ಚುತ್ತಾರೆ. ಯುನಾನಿ ವ್ಯವಸ್ಥೆಯು ವಿವಿಧ ಗಿಡಮೂಲಿಕೆಗಳು, ಖನಿಜ ಮತ್ತು ಪ್ರಾಣಿ ಮೂಲಗಳಿಂದ ಪಡೆದ 2000ಕ್ಕೂ ಹೆಚ್ಚು ಔಷಧಗಳಿಂದ ಸಮೃದ್ಧವಾಗಿದೆ. ಔಷಧಗಳು ಸ್ವಲ್ಪ ದುಬಾರಿಯಾಗಿದೆ, ಹಾಗಾಗಿ ಕೆಲವೊಮ್ಮೆ ಪರಿಣಾಮಕಾರಿ ಚಿಕಿತ್ಸೆಗೆ ಅಡ್ಡಿಯಾಗುವುದು ಇದೆ. ಭಾರತದಲ್ಲಿ 50ಕ್ಕಿಂತಲೂ ಹೆಚ್ಚು ಈ ಪದ್ಧತಿಯ ಶಿಕ್ಷಣವನ್ನು ನೀಡುವ ಕಾಲೇಜುಗಳು, ಭಾರತದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಕೂಡ ಇವೆ. ಭಾರತವು ಅತಿ ಹೆಚ್ಚು ಸಂಖ್ಯೆಯ ಯುನಾನಿ ವೈದ್ಯಕೀಯ ವೃತ್ತಿಪರರನ್ನು ಹಾಗೂ ಔಷಧ ತಯಾರಿಕಾ ಘಟಕಗಳನ್ನು ಹೊಂದಿದೆ. ಪ್ರಕೃತಿ ಚಿಕಿತ್ಸಾ ಪದ್ಧತಿ ಅಥವಾ ನ್ಯಾಚುರೋಪತಿ. ಈ ಪದ್ಧತಿಯಲ್ಲಿ ನೈಸರ್ಗಿಕವಾದ ಬಗೆಯನ್ನು ವಿವರಿಸಲಾಗಿದೆ. ದೇಹದ ಅತಿ ಮುಖ್ಯವಾದ ಗುಣಪಡಿಸುವ ಗುಣ ಹಾಗೂ ತನ್ನನ್ನು ತಾನು ನಿಭಾಯಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿರುವ ಪರ್ಯಾಯ ಚಿಕಿತ್ಸಾ ಪದ್ಧತಿ. ಔಷಧಗಳ ಅತ್ಯಲ್ಪ ಬಳಕೆ, ಆಹಾರ ಮತ್ತು ಜೀವನ ಕ್ರಮಗಳ ಬಗೆಗಿನ ಮಾರ್ಗದರ್ಶನ ನೈಸರ್ಗಿಕ ಚಿಕಿತ್ಸಾ ಕ್ರಮವಾಗಿರುತ್ತದೆ. ಲಸಿಕೆಗಳನ್ನು ಈ ಪದ್ಧತಿಯಲ್ಲಿ ವಿರೋಧಿಸುತ್ತಾರೆ. ಪ್ರಕೃತಿ ಚಿಕಿತ್ಸೆಯಲ್ಲಿ ಜಲ ಚಿಕಿತ್ಸೆ, ಗಿಡಮೂಲಿಕೆ, ಔಷಧಗಳ ಪದ್ಧತಿಗಳನ್ನು ಅನುಸರಿಸುವುದರೊಂದಿಗೆ ಅತಿ ಆಹಾರ ಸೇವನೆ, ಟೀ, ಕಾಫಿ ಮತ್ತು ಮದ್ಯಪಾನ ಸೇವನೆಯ ನಿಷೇಧ ಒಳಗೊಂಡ ಕಟ್ಟುಪಾಡುಗಳು ಇರುತ್ತವೆ. ಈ ಪದ್ಧತಿಯಲ್ಲಿ ನೈತಿಕ ನಡವಳಿಕೆಯ ಕ್ರಮಗಳನ್ನು ವಿವರಿಸಲಾಗಿದೆ. ಯಾವಾಗಲೂ ರೋಗಿಗಳಿಗೆ ಕಡಿಮೆ ಅಪಾಯವಿರುವ ಹಾಗೂ ಅತ್ಯಂತ ಪರಿಣಾಮಕಾರಿಯಾದ ಚಿಕಿತ್ಸಾ ಕ್ರಮವನ್ನು ಅನುಸರಿಸಬೇಕು ಎಂಬುದು ಅವರ ಸೂಚನೆ. ಮನುಷ್ಯನಲ್ಲಿರುವ ಸ್ವಾಭಾವಿಕ ಶಕ್ತಿಯನ್ನು ಗುರುತಿಸಿ ಅದನ್ನು ಹೆಚ್ಚಿಸಬೇಕು. ಕಾಯಿಲೆಗಳನ್ನು ಗುರುತಿಸುವುದರ ಜೊತೆಗೆ ಅದರ ಹಿಂದಿನ ಕಾರಣಗಳನ್ನೂ ಕಂಡುಹಿಡಿದು ಅವುಗಳನ್ನು ನಿವಾರಿಸಬೇಕು. ರೋಗಿಗಳಿಗೆ ಅವರ ಹೊಣೆಗಾರಿಕೆಯನ್ನು ಹೆಚ್ಚುವಂತೆ ಪ್ರೋತ್ಸಾಹಿಸಬೇಕು. ರೋಗವನ್ನು ವೈಯಕ್ತಿಕ, ಸಮುದಾಯ ಹಾಗೂ ಮಾನವ ಸಮಷ್ಟಿಯ ಹಂತದಲ್ಲಿ ತಡೆಗಟ್ಟುವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರಕೃತಿ ಚಿಕಿತ್ಸಕ ಔಷಧಿಗಳೆಂದರೆ ಬಟಾನಿಕಲ್ ಮೆಡಿಸಿನ್, ಜೀವಸತ್ವ.

ಬೀಜಗಳು ಹಾಗೂ ಅಲರ್ಜಿ ವಿರುದ್ಧದ ಚಿಕಿತ್ಸೆಗಳು. ಪ್ರಕೃತಿ ಚಿಕಿತ್ಸಕರು ತಮ್ಮನ್ನು ಹೊಸ ಸಂಶೋಧನೆಗಳಿಗೆ, ನವೀನ ವೈದ್ಯಕೀಯ ತತ್ವಗಳ ಆವಿಷ್ಕಾರಗಳಿಗೆ ಅಳವಡಿಸಿಕೊಳ್ಳುವ ಕಾರಣ ಅವರಿಗೆ ವೃತ್ತಿಯಲ್ಲಿ ವಿಶೇಷವಾದಂತಹ ಮನ್ನಣೆ ಇದೆ. ಭಾರತದಲ್ಲಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನದ ಪದವಿಯನ್ನು ನೀಡುವ

ಚಿಕಿತ್ಸಾ ವಿಧಾನವು ಆಧುನಿಕ ವೈದ್ಯಶಾಸ್ತ್ರಕ್ಕೆ ಪರ್ಯಾಯವಲ್ಲದ ಆದರೆ ಪೂರಕವಾದಂತಹ ಚಿಕಿತ್ಸಾ ಕ್ರಮವೆಂದು ಪರಿಗಣಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಯಾವುದೇ ಅಸೌಖ್ಯತೆಗೂ ಕೂಡ ವೈದ್ಯರು ಮಿಕ್ಸ್ಚರ್ ಬಾಟಲ್ನಲ್ಲಿ ಪ್ರಮಾಣಬದ್ಧ ಔಷಧಿಯನ್ನು ನೀಡುತ್ತಾ ಇದ್ರು. ಹೆಚ್ಚೇಕೆ, ಎಲ್ಲ ರೋಗಗಳಿಗೂ ಅಡುಗೆ ಕೋಣೆಯಲ್ಲಿರುವ ವಸ್ತುಗಳೇ ಔಷಧಿ ಆಗುತ್ತಾ ಇತ್ತು. ಈಗ ಅವುಗಳ ಬಳಕೆ ಕಡಿಮೆ ಆಗಿದೆ. ಕುಟುಂಬ ವೈದ್ಯ ಪದ್ಧತಿ ಇತ್ತು. ರೋಗಿ ಒಂದು ಕುಟುಂಬದಲ್ಲಿ ಒಬ್ಬನಾದರೂ ಮನೆಯವರೆಲ್ಲರ ಪರಿಚಯ, ಸ್ಥಿತಿಗತಿ, ಆರೋಗ್ಯದ ವಿಚಾರಗಳು ಅದು ವೈದ್ಯನಿಗೆ ತಿಳಿದಿತ್ತು. ಈಗ ಸ್ವಲ್ಪವೇ ಅಸೌಖ್ಯತೆ ಇದ್ದರೂ ಕೂಡ ಧೈರ್ಯ ಸಾಲದೆ ವಿಶೇಷ ಪರಿಣತರ ಕಡೆಗೆ ಸಾಗಿ ಅವರು ಹೇಳಿದ ಎಲ್ಲಾ ಬಗೆಯ ಪರೀಕ್ಷೆಗಳನ್ನು ಅಂದ್ರೆ ಟೆಸ್ಟ್ ಮಾಡಿಸಿ ಕೊನೆಯಲ್ಲಿ ಸಾಮಾನ್ಯ ನೆಗಡಿ ಎಂಬ ಸತ್ಯ ಗೋಚರ ಆಗುತ್ತದೆ. ಅಲ್ಲಿಗೆ ಹಣ ಮಾತ್ರ ಅಪವ್ಯಯ ಆಗ್ತಾ ಹೋಗುತ್ತದೆ. ಒಂದು ಚಿಕ್ಕ ಗಾಯಕ್ಕೆ ಹಿಂದೆ ತೆಂಗಿನೆಣ್ಣೆ ಮತ್ತು ಅಮ್ಮನ ಪ್ರೀತಿಯ ಅಪ್ಪುಗೆ ಅಷ್ಟೇ ಚಿಕಿತ್ಸೆ ಆಗ್ತಾ ಇತ್ತು, ಔಷಧ ಆಗ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ. ವೈದ್ಯರು ರೋಗಿಗಳೊಂದಿಗೆ ಭಾವನಾತ್ಮಕವಾಗಿ ಸ್ಪಂದಿಸಿದಾಗ ಮಾತ್ರ ಶುಶ್ರೂಷೆ ಸರಿದಾರಿಯಲ್ಲಿ ಸಾಗುತ್ತದೆ. ರೋಗಿಗಳು ಅನಾವಶ್ಯಕ ಪ್ರಶ್ನೆಗಳನ್ನು ಕೇಳಿದರೆ ಕೆಲವೊಮ್ಮೆ ವೈದ್ಯರು ಕೂಡ ಸಿಟ್ಟಿಗೇಳುತ್ತಾರೆ. ವೈದ್ಯನಾಗಲಿ ರೋಗಿಯಾಗಲಿ ದೈಹಿಕ ಮಾನಸಿಕ ಸೌಖ್ಯದೆಡೆಗೆ ದೃಷ್ಟಿ ಹರಿಸಿದರೆ ಅದು ಒಳಿತಾದೀತು. ವೈದ್ಯರು ಸಮಾಜದ ಆರೋಗ್ಯ ಮತ್ತು ಯೋಗಕ್ಷೇಮದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರಲ್ಲಿ ಅಸಾಧಾರಣ ಕೌಶಲ್ಯವಿರುತ್ತದೆ. ಉತ್ತಮ ನಾಯಕತ್ವ ಹೊಂದಿದವರು, ಪ್ರಾಮಾಣಿಕವಾಗಿ ಚಿಕಿತ್ಸೆ ನೀಡುವವರು. ವೈದ್ಯೋ ನಾರಾಯಣ ಹರಿಹಿ, ಅಂದರೆ ವೈದ್ಯರು ದೇವರ ಸಮಾನರು. ಒಬ್ಬ ವೈದ್ಯ ತಾಯಿ ತಂದೆ ಗುರು ಪಾತ್ರಗಳಲ್ಲಿ ನಿಂತು ಉಪಚರಿಸುವವರು. ಧ್ಯಾನ ವಿದ್ಯೆಯನ್ನು ಅಭ್ಯಸಿಸಿ ಆತ್ಮಾನುಬಂಧವನ್ನು ಹೊಂದಿರುವವರು. ವೈದ್ಯರೆಂದರೆ ನಮ್ಮನ್ನೆಲ್ಲ ಭುವಿಗಳಿಸಿದ ಭಗವಂತನಷ್ಟೇ ಶ್ರೇಷ್ಠರು. ಆತ್ಮೀಯವಾಗಿ ಸಂವಹನ ಮಾಡಿ ಅರ್ಧ ಕಾಯಿಲೆಯನ್ನು ಮಾತಿನಿಂದಲೇ ಗುಣಪಡಿಸಬಲ್ಲವರು. ವೈದ್ಯರನ್ನು ಸಾಕ್ಷಾತ್ ಧನ್ವಂತರಿ ಎಂದು ಕೂಡ ಹೇಳಬಹುದು. ದಿನಕ್ಕೊಂದು ಬಗೆಯ ಚಿಕಿತ್ಸೆಯ ಅನ್ವೇಷಣೆ ಮಾಡುವರು. ಮನೆಯಲ್ಲೆಷ್ಟೇ ಸಮಸ್ಯೆಗಳಿದ್ದರೂ ರೋಗಿಗಳಿಗಾಗಿಯೇ ಸ್ಪಂದಿಸುವವರು. ಆಹಾರ ಸೇವನೆಯನ್ನು ಕೆಲವೊಮ್ಮೆ ಲೆಕ್ಕಿಸದೆ ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಭಗವಂತನನ್ನು ಭವರೋಗ ವೈದ್ಯನೆಂದು ನಂಬಿದ ಸನಾತನ ಸಂಸ್ಕೃತಿ ನಮ್ಮದು. ಜೀವ ಕೊಡುವವರು ತಂದೆ ತಾಯಿಗಳಾದರೆ ಜೀವ ತೊಂದರೆಗೆ ಸಿಲುಕಿದಾಗ ಪುನರ್ಜನ್ಮ ಕೊಡುವವರು ವೈದ್ಯರು. ಗೌರವಕ್ಕೆ ಅರ್ಹವಾದ ಕೆಲವೇ ವೃತ್ತಿಗಳಲ್ಲಿ ಅಗ್ರಗಣ್ಯವಾದದ್ದು ವೈದ್ಯ ವೃತ್ತಿ. ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ರೋಗಿಗಳ ಯೋಗಕ್ಷೇಮಕ್ಕಾಗಿ ಜೀವನವನ್ನೇ ಮುಡಿಪಾಗಿಡುತ್ತಾರೆ. ವೈದ್ಯಕೀಯ ವಿಜ್ಞಾನವನ್ನು ಅರ್ಥೈಸಿಕೊಳ್ಳುತ್ತಾ ರೋಗಿಗಳ ಸ್ಥಿತಿಗೆ ತಕ್ಕಂತೆ ಚಿಕಿತ್ಸೆ ನೀಡಲು ತಮ್ಮ ಜ್ಞಾನವನ್ನು ಬಳಸಿಕೊಳ್ಳುತ್ತಾರೆ. ಅವರ ಕೊಡುಗೆಗಳು ಮತ್ತು ಅವಿಶ್ರಾಂತ ಪ್ರಯತ್ನಗಳನ್ನು ಜೀವ ಸಂಕುಲ ಎಂದೂ ಮರೆಯದು. ವೈದ್ಯರು ದೇಶ ಕಾಯುವ ಸೈನಿಕರಂತೆ ಜೀವಗಳನ್ನು ಉಳಿಸುವ ಸೈನಿಕರು. ಕರ್ತವ್ಯ ನಿರತರಾಗುತ್ತಾ ಕೆಲವೊಮ್ಮೆ ತಮ್ಮ ಜೀವಗಳನ್ನೂ ಅಪಾಯ ಸಿಲುಕಿಸಿಕೊಳ್ಳುವುದುಂಟು. ಮಾನವ ಆರೋಗ್ಯಕ್ಕೆ ಅವರ ಕೊಡುಗೆ ನಿರೀಕ್ಷೆಗೆ ಮೀರಿದ್ದು. COVID-19, ಪ್ಲೇಗ್, ಫ್ಲೂ, ಏಡ್ಸ್, ಎಬೋಲಾದಂತಹ ಸಾಂಕ್ರಾಮಿಕ ರೋಗಗಳು ಉಂಟಾದಾಗ ಮೊದಲು ರೋಗಿಗಳ ಸೇವೆ ಮಾಡಿದವರು ಯಾರು ಕೇಳಿದ್ರೆ? ವೈದ್ಯರು, ದಾದಿಯರು. ಇಂತಹ ದೇವಮಾನವರನ್ನು ವಂದಿಸುವುದು, ಗೌರವಿಸುವುದು ಅತೀ ಅಗತ್ಯ. July 1 ದೇಶದಾದ್ಯಂತ ರಾಷ್ಟ್ರೀಯ ವೈದ್ಯರ ದಿನ ಎಂದು ಆಚರಿಸಲಾಗುತ್ತದೆ. ವೈದ್ಯರ ರಾಷ್ಟ್ರೀಯ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ, ಅವರ ಸಮರ್ಪಣೆಯನ್ನು ಗೌರವಿಸುವುದು, ಅವರ ಕೊಡುಗೆಗಳನ್ನು ಗುರುತಿಸುವುದು, ಕೃತಜ್ಞತೆಗಳನ್ನು ವ್ಯಕ್ತಪಡಿಸುವುದು, ಸಹಯೋಗವನ್ನು ಬೆಳೆಸುವುದು. ಪಶ್ಚಿಮ ಬಂಗಾಳದ ಮೊದಲ ಮುಖ್ಯಮಂತ್ರಿ ಡಾಕ್ಟರ್ ಬಿಧನ್ ಚಂದ್ರ ರಾಯ್ ಅವರು ವೈದ್ಯಕೀಯ ರಂಗಕ್ಕೆ ನೀಡಿದ ವಿಶೇಷ ಕೊಡುಗೆಯನ್ನು ಸ್ಮರಿಸಿಕೊಳ್ಳುತ್ತಾ July 1 ರಾಷ್ಟ್ರೀಯ ವೈದ್ಯರ ದಿನವೆಂದು ಸಮಾಜ ಆಚರಿಸ್ತಾ ಇದೆ. ಅವರು ಜನರಿಗಾಗಿ ತಮ್ಮ ಜೀವನವನ್ನು ಅರ್ಪಿಸಿದವರು, ಅನೇಕರಿಗೆ ಚಿಕಿತ್ಸೆ ನೀಡಿ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾದವರು. ಹಾಗಾಗಿ ಪ್ರತಿ ವರ್ಷ July 1 ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸುವುದು, ಆದರಿಸುವುದು, ಸನ್ಮಾನಿಸುವುದು ಆದ್ಯ ಕರ್ತವ್ಯವೇ ಹೌದು. ಸಾಮಾನ್ಯವಾಗಿ ಆರೋಗ್ಯ ಸಂಸ್ಥೆಗಳು ಈ ಕಾರ್ಯವನ್ನು ನಿರ್ವಹಿಸುತ್ತದೆ. 1991 ಮೊತ್ತ ಮೊದಲ ಬಾರಿ ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗಿತ್ತು. ಜೀವ ಸಂಕುಲಗಳಿಗೆ ಪುನರ್ಜನ್ಮ ನೀಡುವ ವೈದ್ಯ ಸಮುದಾಯದವರಿಗೆ ವಿಶೇಷ ಗೌರವವನ್ನು ನೀಡಲಾಗುತ್ತದೆ. ರಾಷ್ಟ್ರೀಯ ವೈದ್ಯರ ದಿನವನ್ನು ಹೀಗೂ ಆಚರಿಸಬಹುದು. ಆರೋಗ್ಯ ಸೇವಾ ದತ್ತಿ ಸಂಸ್ಥೆಗಳಿಗೆ ದೇಣಿಗೆ ನೀಡುವುದು, ಆನ್ಲೈನ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ವೃತ್ತಿಪರರಿಗೆ ಮೆಚ್ಚುಗೆಯನ್ನು ಸೂಚಿಸುವುದು, ವೈದ್ಯರ ಮಹತ್ವ ಮತ್ತು ಪಾತ್ರಗಳ ಬಗ್ಗೆ ಶ್ಲಾಘಿಸುವುದು, ಸಂಘ ಸಂಸ್ಥೆಗಳು ಸಮ್ಮಾನ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು. ಪ್ರತಿ ವರ್ಷ ಭಾರತೀಯ ವೈದ್ಯಕೀಯ ಸಂಘವು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸುತ್ತದೆ.

0: ಅನಿಸ್ತಾ ಇದೆ. ಪ್ರತಿಯೊಬ್ಬ ಭಾರತೀಯನು ದೇಶದ ಪ್ರಜೆಗಳ ಆರೋಗ್ಯಕ್ಕಾಗಿ ಜೀವನವನ್ನೇ ಮುಡಿಪಾಗಿಟ್ಟ ವೈದ್ಯರು ಆರೋಗ್ಯ ವೃತ್ತಿಪರರಿಗೆ ವಿಶೇಷ ಗೌರವ ಸಲ್ಲಿಸುತ್ತಾನೆ. ನಾವೆಲ್ಲರೂ ಅವರಿಗೆ ಕೃತಜ್ಞರಾಗಬೇಕು. ಅಂತಹ ತಜ್ಞರ ಬಗ್ಗೆ ಹೆಮ್ಮೆ ಪಡಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ದಿನಗಳಂದು ಈ ಕ್ಷೇತ್ರಕ್ಕೆ ಗೌರವ ಸಲ್ಲಿಸಲ್ಪಡುತ್ತದೆ. ಪ್ರತಿ ವರ್ಷ ಹೊಸ ಥೀಮ್ನೊಂದಿಗೆ ರಾಷ್ಟ್ರೀಯ ವೈದ್ಯರ ದಿನ ಆಚರಿಸಲ್ಪಡುತ್ತದೆ. 2021 ಶ್ರೀ ನರೇಂದ್ರ ಮೋದಿಯವರು ವೈದ್ಯಕೀಯ ಸಮುದಾಯಕ್ಕೆ ಶುಭ ಕೋರುತ್ತಾ COVID-19 ಕಾಲದಲ್ಲಿನ ವೈದ್ಯರ ಕಾರ್ಯವನ್ನು ವಿಶೇಷವಾಗಿ ಶ್ಲಾಘಿಸಿ ಗೌರವಿಸಿ ಅಭಿನಂದಿಸಿದ್ದಾರೆ. ನಮ್ಮ ವೈದ್ಯರು ನಮ್ಮ ಯೋಗಕ್ಷೇಮದ ರಕ್ಷಕರಾಗಿ ನಮ್ಮ ದೇಹ ಮತ್ತು ಮನಸ್ಸಿನ ನೋವುಗಳನ್ನು ಗುಣಪಡಿಸುವ ದೀಪಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ನಮ್ಮನ್ನೆಲ್ಲ ಆರೋಗ್ಯವಾಗಿಡಲು ಪಣತೊಟ್ಟು ಶ್ರಮಿಸಿದ ನಿಮಗಿದೋ ಅನಂತ ನಮನಗಳು. ವೈದ್ಯ ಸಮುದಾಯದ ಅನನ್ಯ, ಅದ್ಭುತ, ಅಪ್ರತಿಮ, ಅಪೂರ್ವ, ಅಖಂಡ, ಅದ್ವಿತೀಯ ಸೇವೆಗಾಗಿ ಮನುಕುಲ ಶಿರಬಾಗಿ ವಂದಿಸುತ್ತದೆ. ಕೃತಜ್ಞತೆಯಿಂದ ನಿಮ್ಮ ಸೇವೆಯನ್ನು ಸ್ಮರಿಸಿಕೊಳ್ಳುತ್ತದೆ. ಒಂದು ಪುಟ್ಟ ಚುಟುಕ: ವೈದ್ಯರು ಅಂದರೆ ದೇವರ ಸಮಾನ, ರೋಗಿಗಳ ಮೇಲಿರುತ್ತದೆ ಅವರ ಗಮನ, ನಡೆಸುವರು ಅವರೊಂದಿಗೆ ಮೃದುವಾದ ಸಂವಹನ, ನೀತಿ ನಿಯಮಗಳು ಅವರಿಗೆ ಸದಾ ಮನನ, ಚಿಕಿತ್ಸೆ ನೀಡುವರು ಎಲ್ಲರಿಗೂ ಸಮಾನ, ಮರುಜನ್ಮ ನೀಡುವ ಅವರಿಗೆ ನಮನ, ವೃದ್ಧಿಸಲಿ ವೈದ್ಯರಲ್ಲಿ ಚಿತ್ತ ಚೇತನದ ಚೈತನ್ಯ.
1: ಇದುವರೆಗೆ ಜಯಶ್ರೀ ಎಸ್ ಹೊಳ್ಳ ಅವರಿಂದ ಜನರಕ್ಷಕರಿಗೊಂದು ನಮನ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.
3: ಸಮಯ ಸರಿಯಾಗಿ 12:30 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
4: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
5: ನಿಮ್ಮ ಆಕಾಶವಾಣಿ FM 101.4 MHz ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
4: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ 4:45 ಮನಮಿಡಿದ ಕ್ಷಣಗಳು ಪ್ರಸಾರವಾಗಲಿದೆ.
6: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
7: ದೇಶದ ಯುವಜನತೆಗೆ ಯುವವಾಣಿ, ಉದ್ಯೋಗ ವಾರ್ತೆ, ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.
8: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 2nd ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 3rd ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಇಂದೇ ಸಂಪರ್ಕಿಸಿ. ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣ

ಅವಕಾಶ. ಬರುವ ಜುಲೈ 11ನೇ ತಾರೀಕು ಎರಡನೇ ಶನಿವಾರ ರಾಷ್ಟೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18ನೇ ತಾರೀಕು ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ ಅವಕಾಶವಿರುತ್ತದೆ. ಈ ಎರಡೂ ಲೋಕಾದಾಲತ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭದ್ರಾವತಿಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಅರ್ಹ ಪ್ರಕರಣಗಳನ್ನು ರಾಜಿ ಮೂಲಕ ಬಗೆಹರಿಸಿಕೊಂಡು ನಿಮ್ಮ ಅಮೂಲ್ಯ ಸಮಯ ಹಾಗೂ ಹಣ ಉಳಿತಾಯ ಮಾಡಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಕೀಲರು ಅಥವಾ ಭದ್ರಾವತಿ ನ್ಯಾಯಾಲಯದ ಆವರಣದಲ್ಲಿರುವ ತಾಲೂಕು ಕಾನೂನು ಸೇವಾ ಸಮಿತಿಯ ಕಚೇರಿಗೆ ಹಿಂದೆ ಸಂಪರ್ಕಿಸಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಅಡುಗೆ ಆರೋಗ್ಯ ಮನೆ ಮದ್ದು ಕಾರ್ಯಕ್ರಮ ಪ್ರಸಾರವಾಗುವುದು. ಮಾಹಿತಿ ನೀಡುತ್ತಾರೆ ಮಧುರಾ ಎಚ್ ಮಲ್ಹೋದಯ ಹಾಗೂ ಪ್ರೇಮಲತಾ ಬಿಎಂ. ಸಮಯ 12:35 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ.

0: ಕಾರ್ಯಕ್ರಮಕ್ಕೆ ಸ್ವಾಗತ. ವಯಸ್ಸಿನ ತಕ್ಕಂಗೆ ಕೆಲವು ಸಮಸ್ಯೆಗಳು ಶುರುವಾಗ್ತವೆ. ಕೆಲವು ತೀರಾ ಸಣ್ಣವು ಅನಿಸಿದ್ರೆ ಕೆಲವು ಬಹಳ ದೊಡ್ಡವು ಅನಿಸಿಬಿಡಬಹುದು. ಹಾರ್ಟ್ಗೆ ಸಂಬಂಧಿಸಿದಂತೆ, ಕಿಡ್ನಿಗೆ ಸಂಬಂಧಿಸಿದಂತೆ, ಕ್ಯಾನ್ಸರ್ ಆಗಿರಬಹುದು, ಇತ್ಯಾದಿ ಕೆಲವು ಕಾಯಿಲೆಗಳು ಬಹಳ ಆತಂಕವನ್ನು ಸೃಷ್ಟಿ ಮಾಡ್ತವೆ. ಸಣ್ಣವು ಎಂಬುವವು ದೊಡ್ಡದಾಗಬಹುದು. ಉದಾಹರಣೆಗೆ ಕಣ್ಣಲ್ಲಿ ಏನೋ ಒಂದು ಸಣ್ಣ ಕಸ ಬಿದ್ದಿದೆ ಅಂದ್ರೆ ಅದು ಬಿಡು ಸ್ವಲ್ಪ ಹೊತ್ತಾದ್ಮೇಲೆ ಸರಿಯಾಗ್ಬಿಡುತ್ತೆ ಅಂತ ಹೇಳಿ ಎಂಬುದಾಗಲಿ. ಇನ್ನು ಕೆಲವು ಬಹಳ ವಯಸ್ಸಾದಾಗ ಬರುವಂತಹ ಕಾಯಿಲೆ, ಆಗ ಅದನ್ನು ಬೇಕಾದ್ರೆ ಸರಿಪಡಿಸಿಕೊಳ್ಳಬಹುದು ಎಂಬುವಂತಹ ತಾತ್ಸಾರ ಇರಬಹುದು. ಉದಾಹರಣೆಗೆ ಈ ಮಂಡಿ ನೋವುನಂತವು, ಅದನ್ನ ಅನುಭವಿಸಿದಾಗಲೇ ಅದು ದೊಡ್ಡ ಸಮಸ್ಯೆ ಅಂತ ಹೇಳಿ ಗೊತ್ತಾಗ್ತದೆ. ಆದ್ರೆ ವೈದ್ಯಕೀಯ ಚಿಕಿತ್ಸೆಗಳಿಂದ ಇವೆಲ್ಲವನ್ನು ಎಲ್ಲಿವರೆಗೆ ಅಂತಂದ್ರೆ, ಮಂಡಿ ನೋವಿಗೆ ನೀ ರಿಪ್ಲೇಸ್ಮೆಂಟ್ ಮಾಡಿಸಿಕೊಂಡು ಕೂಡ ಆರಾಮವಾಗಿ ಓಡಾಡಿಕೊಂಡು ಇರಬಹುದು ಎಂಬುದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇವತ್ತು ಎರಡು ಆರೋಗ್ಯದ ವಿಷಯಗಳ ಬಗ್ಗೆ ನಾವು ಮಾಹಿತಿ ಪಡಿತಾ ಇದ್ದೇವೆ. ಒಂದು, ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದು ಒಂದು. ಇನ್ನೊಂದು, ಹಿರಿಯರಲ್ಲಿ ಕಂಡುಬರುವಂತಹ ಮೂಳೆ ಸವೆತಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಎಂಬುದನ್ನೆಲ್ಲ ಬನ್ನಿ. ಮೊದಲಿಗೆ ಕಣ್ಣಿನ ಶುಷ್ಕತೆಯ ಸಮಸ್ಯೆ ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದಾಗಿ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗೆ ಸಂದರ್ಶನ ಕೇಳೋಣ. ಇವತ್ತಿನ ಆರೋಗ್ಯ ಸಂಚಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕಣ್ಣಿನ ತಜ್ಞರು ಮತ್ತು ವಿಜ್ಞಾನಿಗಳು ಆದಂತಹ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರು. ಸರ್ ನಮಸ್ಕಾರ.
1: ನಮಸ್ಕಾರ.
0: ಸಾಮಾನ್ಯವಾಗಿ ಕಣ್ಣಿಗೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕ ಶಸ್ತ್ರಚಿಕಿತ್ಸೆನೂ ಮಾಡಬಹುದು, ಚಿಕಿತ್ಸೆನೂ ಕೊಡ್ತೀರಾ, ಅದಕ್ಕೇನೋ ಒಂದು ಉತ್ತಮವಾದಂತಹ ಸಲಹೆ ನೀವು ನೀಡ್ತೀರಿ. ಆದ್ರೆ ಈ ಕಣ್ಣಿನಲ್ಲೇನೆ ಬೇರೆ ಬೇರೆ ರೀತಿಯಾದಂತಹ ಸಮಸ್ಯೆ ಇರುತ್ತೆ. ಒಂದು ಏನು ಅಂತಂದ್ರೆ ಡ್ರೈ ಐಸ್, ಕಣ್ಣು ಒಣಗೋದು, ಇದರಿಂದ ಏನು ಸಮಸ್ಯೆ ಇದೆ ಅಂತ ನಮಗೆ ತಿಳಿಬೇಕು.
1: ಈಗ ನಮ್ಮ ಡ್ರೈ ಅಂದ್ರೆ ನಮ್ಮ ಕಣ್ಣಲ್ಲಿ ನೀರಿನ ಅಂಶ ಹಾಕಿರುತ್ತೆ ಅಂದ್ರೆ ಇಟ್ಸ್ ಲೈಕ್ ಎ ಲೂಬ್ರಿಕೆಂಟ್ ತರ. ಅದು ಇದನ್ನ ಮುಚ್ಚಿ ತೆಗೆಯುವಾಗ ಲೂಬ್ರಿಕೆಂಟ್ ಇಲ್ಲದೆ ಇದ್ರೆ ಅದು ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ. ಇವತ್ತಿನ ಒಂದು ಸಮಸ್ಯೆ ಏನಂದ್ರೆ, ನೀರಿನ ಅಂಶ ಇದ್ರೂ ಅದು ಇವಾಪರೇಟ್ ಆಗೋದು ಬಹಳ ಬೇಗ ಆಗುತ್ತೆ. ಯಾಕಾಗತ್ತೆ ಅಂದ್ರೆ ನಮ್ಮ ನೀರಿನ ಅಂಶ ಕ್ವಾಲಿಟಿ ಸರಿ ಇರೋದಿಲ್ಲ. ಕ್ವಾಲಿಟಿ ಯಾಕೆ ಸರಿ ಇರೋದಿಲ್ಲ ಅಂದ್ರೆ ನಮ್ಮ ಇಂಥ ಎನ್ವೈರನ್ಮೆಂಟ್ ಅಲ್ಲಿ ಕೂತಿರ್ತೀವಿ, ಇಕೋ ಸಿಸ್ಟಮ್ ಅಲ್ಲಿ ತುಂಬಾ ಡ್ರೈ ಇರುತ್ತೆ, ಎಸಿ ಹಾಕಿರ್ತೀವಿ, ಅಂಡ್ ವಿ ಹ್ಯಾವ್ ಲಾಟ್ ಆಫ್ ಅದರ್ ಚಾಲೆಂಜಸ್. ಸಿಂಪಲ್ ಥಿಂಗ್, ವೈಟಮಿನ್ ಡಿ ಲೋ ಇದ್ದವನ್ಗೆ, ಸನ್ ಲೈಟ್ ಹೋಗದಿದ್ದವನ್ಗೆ, ದ ಫಸ್ಟ್ ಥಿಂಗ್ ವಿಚ್ ಶೋಸ್ ಅಪ್ ಇಸ್ ಕ್ವಾಲಿಟಿ ಆಫ್ ಟಿಯರ್ ಫಿಲ್ಮ್ ಇಸ್ ಬ್ಯಾಡ್. ಸೊ ಅದು ನಾವು ಒಂದು ಪಬ್ಲಿಷ್ ಮಾಡಿದ್ವಿ ಒಂದು ಪೇಪರ್, ಲೋ ವೈಟಮಿನ್ ಡಿ ಕಾಸಸ್ ಪೂರ್ ಟಿಯರ್ ಫಿಲ್ಮ್ಸ್ ಅಂತ. ಅಂದ್ರೆ ನೀವು ಅಲ್ಲಿ ಇವತ್ತಿನ ನೀವು ಇಂಜಿನಿಯರ್ಸ್ ಅನ್ನ ಎಲ್ಲ ಮಾತಾಡ್ಸಿದ್ರೆ ಅಥವಾ ಇಂಜಿನಿಯರ್ಸ್ ಅಲ್ಲ ಎಲ್ಲಾರು ನಿಮ್ ವೈಟಮಿನ್ ಡಿ ನೋಡಿದ್ರೆ ಎಲ್ಲಾರಲ್ಲೂ 10, 7, 8 ಇರುತ್ತೆ, 20, 25 ಇರಬೇಕಾಗಿ.

0: them, already we are low. Vitamin D has a very big impact on the tear film. ಅದೇ ಮೇಜರ್ ಕ್ವಾಲಿಟಿ. ಕ್ವಾಲಿಟಿ ಸರಿಯಲ್ಲಿ ಏನಾಗುತ್ತೆ, ಒಂದು 10 to 12 seconds ವೇಟ್ ಮಾಡೋ ಅಷ್ಟು ಅದು ಇವಾಪರೇಟ್ ಆಗ್ಬೇಕು. ಇದು 6 seconds ಗೆ ಇವಾಪರೇಟ್ ಆಗುತ್ತೆ,
1: ಅಂದ್ರೆ ಇನ್ನಷ್ಟು ಶುಷ್ಕತೆ ಬರುತ್ತೆ
0: ಅಷ್ಟೇ. ಈಗ ನಾವು ಮನೆಯಲ್ಲಿ ಒಂದು ಟ್ಯಾಂಕ್ ಇರುತ್ತೆ, ನೀರನ್ನ ನಾವು ಬೇಕಾಗಿರೋದು 1 ಟ್ಯಾಂಕ್, ನಾವು ಡಬಲ್ ಯೂಸ್ ಮಾಡ್ಕೊಂಡ್ಬಿಟ್ರೆ ಬರುತ್ತೆ ನೀರ್, ಎಲ್ಲಿಂದ ಬರುತ್ತೆ? ಸೊ ಸೇಮ್ ಥಿಂಗ್ ಇದಲ್ಲೂ ಹಾಗೆ ಡಬಲ್ ಪ್ರೊಡಕ್ಷನ್ ಆಗೋದಿಲ್ಲ. ಸೊ ಅದೇನಾಗತ್ತೆ, ಆ ಪ್ರೊಡಕ್ಷನ್ ಮೇಲೆ ಸ್ಟ್ರೆಸ್ ಬೀಳುತ್ತೆ, ಆಮೇಲೆ ನಮ್ಗೆ ಇರಿಟೇಟ್ ಆಗೋದು, ಕಣ್ ಕೆಂಪಾಗೋದು. ಆಮೇಲೆ ಇವತ್ತಿನ ಒಂದು ಮೇಜರ್ ಇಶ್ಯೂ ಅಂದ್ರೆ ಡ್ರೈ ಐ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಕ್ವಾಲಿಟಿ ಆಫ್ ಲೈಫ್. ನಮ್ಮ ಮೂಡ್ ಸ್ವಿಂಗ್ಸ್, ಯು ಫೀಲ್ ಟೈರ್ಡ್, ಯು ಫೀಲ್ ನಾಟ್ ಹ್ಯಾಪಿ, ಇದೆಲ್ಲ ಲಿಂಕ್ ಬರೋದು. ಸೈಕೋಸೋಷಿಯಲ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಬಿಹೇವಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ.
1: ಒಂದು ಸಣ್ಣ ಏನೋ ಒಂದು ಕೂದಲದ ಒಂದು ಸಣ್ಣ ಏನೋ ಕಸರು ಬಿದ್ದಿದೆ ಅಂತಂದ್ರೆ ಸಂಜೆವರೆಗೂ ಕೂಡ ನನಗೆ ಇದು ಒಂದು ಹೋಗ್ಬಿಟ್ರೆ ನಾನು ಆರಾಮಾಗಿ ಕುತ್ಕೋಬಲ್ಲೆ, ಆರಾಮ್ ನಿದ್ದೆ ಮಾಡಬಲ್ಲೆ ಅಂತ ಹೇಳ್ತೀನಿ.
0: ಇಮ್ಯಾಜಿನ್ ಮಾಡಿ ಇಡೀ ದಿನ ಅವರು ಲೈಫ್ ಲಾಂಗ್ ಆಗ್ಬೇಕು ಅಂದ್ರೆ
1: ಅದರಲ್ಲಿ ಈ ರೀತಿಯಾಗಿ ಶುಷ್ಕತೆ ಇತ್ತು, ಅದು ಇನ್ನೊಂದು ಯಾವ್ದೋ ಸಮಸ್ಯೆಗೆ ಎಡೆ ಮಾಡ್ಕೊಡ್ತದೆ, ನಮ್ಮ ಮಾನಸಿಕ ಸ್ಥಿತಿಯನ್ನೇ ಅದು ಪಲ್ಲಟಗೊಳಿಸುತ್ತೆ ಅಂತಂದ್ರೆ ಬಹಳ ಸಮಸ್ಯೆ. ಈಗ ಅಂದ್ರೆ ಸರಿ, ಕಣ್ಣಿನ ಸಮಸ್ಯೆ ಅಂತಾನೆ ಅನ್ಕೋಬೇಕಾ ಈ ಶುಷ್ಕತೆ ಬಂದಾಗ, ಅಥವಾ ಆ ತೇವಾದ ಒಂದು ಸಮಸ್ಯೆನೆ ಅನ್ಬೇಕಾ, ಯಾಕೆ ಆಗತ್ತೆ ಇದು?
0: ಇದು ನಮ್ಮ ಕಣ್ಣಿನ ಇದು ಪ್ರಾಬ್ಲಮ್ ಅನ್ನೋದು ಬರೀ ಕಣ್ಣಿನ ಸಂಬಂಧಪಟ್ಟಿದ್ದಲ್ಲ, ಇದು ಇಟ್ಸ್ ಅ ಕಂಪ್ಲೀಟ್ ನಮ್ಮ ಬಾಡಿ ಹೆಲ್ತ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನಾವು ಹೆಲ್ತ್ ಸರಿ ಇಲ್ದಿದ್ರೆ ಕಣ್ಣೀರ್ ಹೋಗ್ಬಿಡುತ್ತೆ.
1: ಹೌದು,
0: ಆಮೇಲೆ ನೀವು ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡಲ್ಲ, ನೀರ್ ಕುಡಿಯಲ್ಲ. ಇವತ್ತು ನೀರ್ ಕುಡಿಯೋದೇ ಕಮ್ಮಿ ಜನರಲ್ಲಿ. ದೆನ್ ಯು ಆರ್ ಸ್ವೆಟ್ಟಿಂಗ್, ಔಟ್ಡೋರ್ಸ್ ಇರ್ತೀರಿ. ಇಂಡೋರ್ಸ್ ಅಲ್ಲಿ ನಮ್ಮ ಬಾಡಿ ಹೈಡ್ರೇಷನ್ ಚೇಂಜಸ್ ಇದೆ, ಹ್ಯುಮಿಡಿಟಿ ಇರುತ್ತೆ. ಹ್ಯುಮಿಡಿಟಿದಾಗ ವಾಟರ್ ಇವಾಪರೇಟ್ ಆಗ್ತಾನೆ ಇರುತ್ತೆ, ನಮ್ಗೆ ಗೊತ್ತೇ ಇರೋದಿಲ್ಲ. ಬಾಡಿ ಎಲ್ಲ ನೀರ್ ಇಲ್ದಿದ್ರೆ ಕಣ್ಣಿಗೆ ಎಲ್ಲಿ ಬರುತ್ತೆ? ಸೆಕ್ರೀಟ್ ಆಗ್ತಾ ಇಲ್ಲ. ಆಗಿರೋ ಸೆಕ್ರೀಟ್ ಆಗಿರೋ ಕಣ್ಣೀರು ನಾಟ್ ಆಫ್ ದಿ ಗುಡ್ ಕ್ವಾಲಿಟಿ. ಗುಡ್ ಕ್ವಾಲಿಟಿ ಇಲ್ದಿದಾಗ ಕೆಲವರು ಹೇಳ್ತಾರೆ, ನನ್ನ ಕಣ್ಣಲ್ಲಿ ನೀರ್ ಬರುತ್ತೆ ಬಟ್ ನನ್ನ ಐ ಡೋಂಟ್ ಫೀಲ್ ಫ್ರೆಶ್, ಐ ಫೀಲ್ ವೆರಿ ಟಯರ್ಡ್. ಸೊ ಅದೇನಾದ್ರೆ ನಿಮ್ಮ ನೀರು ಇಟ್ಸ್ ಸಪೋಸ್ ಟು ಬ್ರಿಂಗ್ ಇನ್ ಫ್ರೆಶ್ನೆಸ್ ಟು ಯುವರ್, ಬಟ್ ಇನ್ಸ್ಟೆಡ್ ಆಫ್ ಫ್ರೆಶ್ನೆಸ್ ಇಸ್ ಬ್ರಿಂಗಿಂಗ್ ಯು ಇರಿಟೇಷನ್. ನಾವು ಕಣ್ ಮುಚ್ಕೊಳ್ತಾನೆ ಇರ್ತೀವಿ
1: ಅಲ್ವಾ,
0: ಅಂಡ್ ವಿ ಆಲ್ವೇಸ್ ಅನ್ಹ್ಯಾಪಿ ವಿತ್ ಹೋಲ್ ಸೆಟ್. ಇದು ಅದೇನ್ ಮಾಡುತ್ತೆ, ಇಟ್ ಬಿಕಮ್ ಇರಿಟೇಬಿಲಿಟಿ. ನಾನು ಡ್ರೈ ಆಗಿ ಅವ್ರು ನೋಡಿದಾಗ ಎಲ್ಲ ಇರಿಟೇಬಲ್, ತುಂಬಾ ಎಲ್ಲ ಒಂದ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ದೇ ಗೆಟ್ ಇರಿಟೇಟೆಡ್. ಎಲ್ಲೋ ಒಂದ್ ಇರಿಟೇಷನ್ ಇನ್ನೊಂದ್ ಕಡೆಗೆ ಎಲ್ಲೋ ಸ್ಪ್ರೆಡ್ ಆಗುತ್ತೆ.
1: ಡಾಕ್ಟರ್ ನೀವು ಹೇಳ್ತಾ ಇದ್ರೆ ಈಗ ಕಣ್ಣೀರು ಎಲ್ಲ ಖಾಲಿ ಆಗ್ಬೇಕು, ಮನುಷ್ಯ ಸ್ವಲ್ಪ ನಿರಾಳಾಗ್ತಾನೆ, ದುಃಖ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀವಿ.
0: ಇಮೋಷನಲ್ ಟಿಯರ್ಸ್ ಲಿಂಕ್ ಬೇರೆ, ಅದು ಇಟ್ ಇಸ್ ನಾಟ್ ಡ್ರಿಂಕ್ ಟು ದಿ ಥಿಂಗ್. ಕಣ್ಣಲ್ಲಿ ನೀರೇ ಸೆಕ್ರೆಟ್ ಆಗದಿದ್ದವನು ಬಂದು ಕೇಳ್ತಾನೆ, ನಾ ತುಂಬಾ ಅಳ್ತೀನಿ ಬಟ್ ಬೇರೆ ಹೊತ್ತು ನೀರ್ ಇರೋಲ್ಲ ಅಂತ. ಅದಕ್ಕೆ ಇಮೋಷನಲ್ ಸೆಕ್ರೀಷನ್ ಸಿಂಪಥೆಟಿಕ್ ಆಕ್ಟಿವಿಟಿ ಅಂತ ಹೇಳ್ತೀವಿ, ಕಂಪ್ಲೀಟ್ಲಿ ಬೇರೆ.
1: ಈ ಶುಷ್ಕತೆಗೆ ಇನ್ನಿತರ ಕಾರಣಗಳು, ಈಗ ಒಂದು ನಾವು ಹೊರಗಡೆ ಎಕ್ಸ್ಪೋಸ್ ಆಗಲ್ಲ, ಕೂತಲ್ಲೇ ಕೂತಿರ್ತೀವಿ, ಮತ್ತು ನೀರು ಕೂಡ ಕುಡಿಯಲ್ಲ ಅಂತೆಲ್ಲ ಹೇಳ್ತಾ ಇದ್ವಿ. ಈಗ ಇನ್ನಿತರ ಕೆಲವು ಸಮಸ್ಯೆಗಳು ನಾವು ಇವತ್ತು ನೋಡ್ತಾ ಇದ್ದೀವಿ ನೋಡಿ, ಸತತವಾಗಿ ಮೊಬೈಲ್ ನೋಡೋದಾಗ್ಲಿ, ಲ್ಯಾಪ್ಟಾಪ್, ಕಂಪ್ಯೂಟರ್ ಇತ್ಯಾದಿ ಬಳಸ್ತೀವಿ. ಮೊದಲೇ ಒಳಗೆ ಕೂತ್ಕೊಳ್ಳೋದು, ಹೊರಗಡೆ ಹೋಗಲ್ಲ, ಡಿ ವಿಟಮಿನ್ ತಗೊಳ್ಳಲ್ಲ. ಈ ಎಲ್ಲ ಅಂಶಗಳು ನಮ್ಮ ಈ ಕಣ್ಣಿನ ಶುಷ್ಕತೆಗೆ ಎಷ್ಟು ಕೊಡುಗೆ ನೀಡಿದ್ದೇವೆ?
0: ಇದೆಲ್ಲರೂ ಒಂದು ನನ್ನ ಪ್ರಕಾರ 70-80% ಲಿಂಕ್ಡ್. ಒಳಗಡೆ ಹೋಗಲ್ಲ, ಕಣ್ಣಿನ ಮೇಲೆ ಸ್ಟ್ರೆಸ್, ಇನ್ನು ಹ್ಯುಮಿಡಿಟಿ, ಎಲ್ಲ ಮನೇಲೂ ಎಸಿ ಇರುತ್ತೆ, ಹ್ಯುಮಿಡಿಟಿ ಕಂಟ್ರೋಲ್ ಇರೋದಿಲ್ಲ, ನಾವು ಹೊರಗಡೆನೆ ಹೋಗೋದಿಲ್ಲ, ಸನ್ಲೈಟ್ ಗೆ ನಾವು ಎಕ್ಸ್ಪೋಸ್ ಆಗಲ್ಲ, ಅಂಡ್ ವಿ ಡೋಂಟ್ ಡ್ರಿಂಕ್ ವಾಟರ್, ಅಂಡ್ ಲೈಫ್ ಸ್ಟೈಲ್ ಚೇಂಜ್, ಫುಡ್, ಹೈ ಇನ್ಸುಲಿನ್, ಪ್ರೀ ಇನ್ಸುಲಿನ್, ಪ್ರೀ ಡಯಾಬೆಟಿಕ್ ಅಂತ ಹೇಳ್ತೀವಿ, ಅವರಲ್ಲಿ ತುಂಬಾ ಇರುತ್ತೆ ಇದು. ಡಯಾಬಿಟಿಸ್ ಬರೋಕ್ಕಿಂತ ಮುಂಚೆ ಇರುವಂತ ಚಾಲೆಂಜಸ್, ಹ್ಯೂಜ್ ಬರ್ಡನ್.
1: ಸೊ ಹಾಗಾದ್ರೆ ಈಗ ಪರಿಹಾರ ಅಂತಂದ್ರೆ ಒಂದು ಚಿಕಿತ್ಸೆ, ಯಾವ ಮಾರ್ಗಗಳಿವೆ ಅಂತೀರಾ?
0: ಒಂದು ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿಸ್ಬೇಕು.
1: ಒಂದು
0: ಎರಡನೇದು ಲೂಬ್ರಿಕೆಂಟ್ಸ್, ಡಾಕ್ಟರ್ ಹತ್ರ ಹೋದ ಕರೆಕ್ಟ್ ಆಗಿ ಲೂಬ್ರಿ. ಇವತ್ತು ಒಳ್ಳೊಳ್ಳೆ ಲೂಬ್ರಿಕೆಂಟ್ಸ್ ಬಂದಿದಾವೆ. ಇದಕ್ಕೆ ಎಲ್ಲಾರು ಹೇಳ್ತಾರೆ ಎಲ್ಲಾನು ನೀರೇ ಅಲ್ವಾ ಅಂತ, ನೀರಲ್ಲ ಅದು, ಅದ್ರಲ್ಲಿ ಇರುವಂತ ಅಂಶಗಳು ಬೇರೆ ಇರ್ತವೆ. ಕೆಲವು ಟೈಮ್ ಟ್ರಹೆಲೋಸ್ ಅಂತ ಹೇಳ್ತೀವಿ, ಕೆಲವದಲ್ಲಿ ಒಮೆಗಾ 3 ಇರ್ತವೆ, ಕೆಲವೊಮ್ಮೆ ವಿಟಮಿನ್ ಡಿ ಡ್ರಾಪ್ಸ್ ಬರ್ತವೆ, ಕೆಲವೊಮ್ಮೆ ಅಮಿನೋ ಆಸಿಡ್ಸ್ ಇರ್ತವೆ. ಇವೆಲ್ಲ ಡ್ರಾಪ್ಸ್ ಕಂಡು ಏನ್ ಮಾಡುತ್ತೆ, ಇಟ್ ವಿಲ್ ಆಕ್ಟ್ ಲೈಕ್ ಅ ನಾರ್ಮಲ್ ಟಿಯರ್ಸ್. ಅದೊಂದು ಇಂಪಾರ್ಟೆಂಟ್. ಕೆಲವು ಪ್ರೊಸೀಜರ್ಸ್ ಇರ್ತವೆ, ಕಣ್ಣನ್ನ ಗ್ಲಾನ್ಸ್ ಅನ್ನು ಸ್ಟಿಮ್ಯುಲೇಟ್ ಮಾಡುವಂತ ಪ್ರೊಸೀಜರ್ಸ್ ಇರ್ತವೆ. ಈ ತರ ಬೇರೆ ಬೇರೆ ವಿಧಾನಗಳಿದಾವೆ.
1: ಈ ಕಾಂಟ್ಯಾಕ್ಟ್ ಲೆನ್ಸ್ ಅನ್ನ ಧರಿಸೋದ್ರಿಂದ ಅಥವಾ ಕಣ್ಣಿನ ಒಂದು ಉತ್ತಮ ಶಸ್ತ್ರಚಿಕಿತ್ಸೆ ಮಾಡಿಸೋದ್ರಿಂದ ಕಣ್ಣಿನ ಪೊರೆ ಆದ್ರ ಚಿಕಿತ್ಸೆ ಆದ ನಂತರ ಕಣ್ಣಿನ ದೃಷ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಮತ್ತು ಉತ್ತಮ ಸ್ಥಿತಿಗೆ ಬರ್ತಾನೆ. ಆವಾಗ ಈ ಡ್ರೈ ಐ ಅಥವಾ ಶುಷ್ಕತೆ ಇದು ಕಮ್ಮಿ ಆಗತ್ತಾ?
0: ಕಮ್ಮಿ ಆಗಲ್ಲ, ಅದೊಂದು 3-4 ತಿಂಗಳು ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾವು ಸರಿ ಎನಿ ಸರ್ಜರಿ ಮಾಡಿದ್ರೆ ಕಣ್ಣಲ್ಲಿ ಒಂದು ಸಿಂಪಲ್ ಮಡ್ರಾಸ್

0: ಆಗಿರುತ್ತೆ. ಹಾಗೆ ಅವನೊಂದು 6 ತಿಂಗಳು ಬೇಕು ಅವ್ನ ಕಣ್ಣು ಡ್ರೈ ನಾರ್ಮಲ್ ಆಗ್ಲಿಕ್ಕೆ, ತುಂಬಾ ಇದಿರುತ್ತೆ. ಸೊ ಅದರಿಂದ ಅದಕ್ಕೆ ನಾವು ಆ ಟೈಮಲ್ಲಿ ಏನ್ ಮಾಡ್ತೀವಿ, ಡ್ರಾಪ್ಸ್ ಕೊಟ್ಟಿರ್ತೀವಿ, ಟ್ರೈ ಟು ಮೇಕ್ ಶೋರ್ ದಟ್ ಈಸ್ ಯೂಸಿಂಗ್ ಇಟ್. ಇದನ್ನೆಲ್ಲ ಹಾಕಿ ಬ್ಯಾಲೆನ್ಸ್ ಮಾಡ್ತೀವಿ.
1: ಈ ಐ ಡ್ರಾಪ್ಸ್ ಅದರ ಮಹತ್ವ ಏನು ಈ ದಿಶೆಯಲ್ಲಿ?
0: ಈ ಡ್ರಾಪ್ಸ್ ಅಲ್ಲಿ ಬೇರೆ ಬೇಗದಂತ ಮೈಕ್ರೋ ನ್ಯೂಟ್ರಿಯಂಟ್ಸ್ ಅನ್ನೋ ಅಂಶಗಳು, ಒಮೆಗಾ 3 ಇರ್ಬೋದು, ಅಮಿನೋ ಆಸಿಡ್ಸ್ ಇರ್ಬೋದು, ಟ್ರಹೆಲೋಸ್ ಅನ್ನೋದಿರ್ಬೋದು, ಅಥವಾ ಬೇರೆ ಬೇರೆ ಈ ಇವಾಗ ಏನ್ ಮಾಡುತ್ತವೆ, ನಮ್ಮ ಕಣ್ಣಿನ ನೀರಿನಷ್ಟೇ ರಿಪ್ಲೆನಿಶ್ ಮಾಡಲ್ಲ, ಇಟ್ ಆಲ್ಸೋ ಆಕ್ಟ್ಸ್ ಲೈಕ್ ಹೌ ಟು ಸೆಲ್ಸ್ ಅನ್ನ ಹೇಗೆ, ಸತ್ತೋಗಿರೋ ಸೆಲ್ ಅನ್ನ ಹೇಗೆ ರಿವೈವ್ ಮಾಡೋದು ಅಂತ ಪ್ಲಾನ್ ಮಾಡುತ್ತೆ.
1: ಹಾಗಾದ್ರೆ ಕಣ್ಣಿನ ಒಂದು ಶುಷ್ಕತೆ ಇದನ್ನು ತಡೆಗಟ್ಟಬೇಕಾದ್ರೆ ನಮ್ಮ ಜೀವನ ಶೈಲಿನಲ್ಲಿ ಬದಲಾವಣೆ ಬೇಕಾ?
0: ಅಬ್ಸಲ್ಯೂಟ್ಲಿ. ನಮ್ಮ ಫಸ್ಟ್ ಮೋರ್ ಪ್ರೊಡಕ್ಟಿವ್ ಲೈಫ್ ಅಂದ್ರೆ ಆಕ್ಟಿವ್ ಲೈಫ್. ಆಕ್ಟಿವ್ ಲೈಫ್ ಮಾಡಿದಾಗ ಏನಾಗುತ್ತೆ, ಲಾ ನಮ್ದೊಂದು 20-25% ಪೀಪಲ್ ವಿದೌಟ್ ನಾಲೆಜ್ ದೇ ಆರ್ ಪ್ರೀ ಡಯಾಬಿಟಿಕ್. ಅದನ್ನ ಕಮ್ಮಿ ಮಾಡಬೇಕು. ವಿಟಮಿನ್ ಡಿ ಹೊರಗಡೆ ನಾವು ಎಕ್ಸಸೈಸು ಅಥವಾ ಹೊರಗಡೆ ನಾವು ವಿಟಮಿನ್ ಡಿ ಅಲ್ಲಿ ಕೂತ್ರೆ ವಿಟಮಿನ್ ಡಿ ವಿಲ್ ಇಂಪ್ರೂವ್. ಅದನ್ನ ಇಂಪ್ರೂವ್ ಮಾಡಬೇಕು. ನಮ್ಮ ಡಯಟ್ ಫ್ಯಾಕ್ಟರ್ಸು, ನಮ್ಮ ಕ್ವಾಲಿಟಿ ಆಫ್ ವರ್ಕು, ನಾವ್ ಎಷ್ಟೊತ್ತು ನಾವು ಕಂಪ್ಯೂಟರ್ ಅಲ್ಲಿ ಇರ್ತೀವಿ, ಆಮೇಲೆ ಏನ್ ಸಬ್ಸ್ಟಿಟ್ಯೂಟ್ ತಗೊಳ್ತೀವಿ ನಾವು, ಎಸ್ಪೆಷಲಿ ಒಮೆಗಾ 3 ಅಥವಾ ಡ್ರಾಪ್ಸ್ ಹೇಗೆ ಹಾಕ್ತಿವಿ, ಇವೆಲ್ಲ ಇಂಪಾರ್ಟೆಂಟ್ ಇದರಲ್ಲಿ.
1: ಈಗ ಡಿ ವಿಟಮಿನ್ ಸಲುವಾಗಿ ನಾವು ಬಿಸಿಲಲ್ಲಿ ಹೋಗ್ತೀವಿ, ಯಾವ ಹೊತ್ತಲ್ಲಿ ಹೋಗ್ಬೇಕು ಅದು ಒಂದು ಸಂಕ್ಷಿಪ್ತವಾಗಿ?
0: ಬೆಳಿಗ್ಗೆ 7-9 ಒಳ್ಳೆ ಇದು, ಅಥವಾ ಸಾಯಂಕಾಲ ಹೊತ್ತು 4:30. ಅದಕ್ಕೆ ನೋಡಿ, ಹಳೆ ಕಾಲದಲ್ಲಿ ನಾವು ಸೂರ್ಯಂಗೆ ನಮಸ್ಕಾರ ಮಾಡ್ತಿದ್ವಿ, ಸೂರ್ಯ ವಂದನೆ ಮಾಡ್ತಿದ್ವಿ, ಸಾಯಂಕಾಲದ ಸಂಧನೆ ವಂದನೆ ಮಾಡ್ತಿದ್ವಿ, ಆಮೇಲೆ ಸೂರ್ಯ ನಮಸ್ಕಾರ, ಇವೆಲ್ಲ ಯಾಕೆ ಮಾಡಿದ್ರು ಅಂದ್ರೆ ಆ ಕಾಲದಲ್ಲೂ ದೇ ಹ್ಯಾಡ್ ಎ ಥಾಟ್ ಪ್ರೋಸೆಸ್. ಸೂರ್ಯನಿಂದ ಬರುವಂತ ಪ್ರೊಡಕ್ಷನ್, ಸನ್ ಇಂದ ಬರೋದು ಬಾಡಿ, ಅದಕ್ಕೆ ನಾವು ಇಂಡೈರೆಕ್ಟ್ ವೇ ಆಫ್ ಹೇಳ್ತಾ ಇದ್ರು ಅಲ್ಲಿ ಹೋಗಿ ಏನೋ ಸಂಧ್ಯಾ ವಂದನೆ, ಅಥವಾ ಎರಡೂ ಕಾಲದಲ್ಲೂ ಹೈಯೆಸ್ಟ್ ಲೆವೆಲ್ ಆಫ್ ವಿಟಮಿನ್ಸ್ ನಮ್ಗೆ ಬೇಕಾಗುವಂತ ಸಿಗತ್ತೆ
1: ಮಾಡ್ತಿದ್ರು. ಈ ಕಣ್ಣಿನ ಶುಷ್ಕತೆ ಇದನ್ನ ನಾವು ಟ್ರೀಟ್ಮೆಂಟ್ ಮಾಡ್ಲಿಲ್ಲ, ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಮುಂದೆ?
0: ಕ್ರಾನಿಕ್ಲಿ ಪೇನ್ ಇರುತ್ತೆ, ಕಣ್ಣು ಯಾವಾಗ್ಲೂ ಕೆಂಪಾಗಿರುತ್ತೆ, ಪೀಪಲ್ ಆರ್ ನಾಟ್ ಕಂಫರ್ಟೇಬಲ್ ವಿತ್ ದರ್ ವಿಷನ್, ಆಮೇಲೆ ದೇ ಆಲ್ವೇಸ್ ಫೀಲ್ ದಟ್ ದರ್ ಈಸ್ ಸಮಥಿಂಗ್ ನಾಟ್ ರೈಟ್, ಆಮೇಲೆ ಕ್ವಾಲಿಟಿ ಆಫ್ ವರ್ಕ್ ಕಮ್ಮಿ ಆಗುತ್ತೆ.
1: ಯಾವಾಗಾದ್ರೂ ಬೇರೆ ರೋಗಕ್ಕೆ ಅದು ಎಡೆ ಮಾಡ್ಕೊಳ್ತಾ?
0: ನಾಳೆ ಫ್ಯೂಚರ್ ಅಲ್ಲಿ ಕ್ರಾನಿಕ್ಲಿ ಪೇನ್ ಇದ್ದು ಪ್ರೆಷರ್ ಇದೆಲ್ಲ ಜಾಸ್ತಿ ಆಗಿ ಗ್ಲಾಕೋಮಾ, ಮಲ್ಟಿಪಲ್ ಇಶ್ಯೂಸ್ ಬರ್ಬೋದು. ಸೊ ಇಟ್ ಇಸ್ ನಾಟ್ ಅಂದ್ರೆ ನಮ್ದು ಮೋರ್ ದನ್ ಕಾಯಿಲೆ, ನಿಮ್ ಪರ್ಸನಾಲಿಟಿ ಸೆಲ್ಫ್ ಇಸ್ ಗೋಯಿಂಗ್ ಟು ಬಿ ಇರಿಟೇಟೆಡ್, ತುಂಬಾ ಇರಿಟೇಟೆಡ್. ಆಮೇಲೆ ಮಕ್ಕಳಲ್ಲಿ ತುಂಬಾ ಡ್ರೈನೆಸ್ ಇಂದ ಮಯೋಪಿಯಾ ಪ್ರೋಗ್ರೆಷನ್ ಜಾಸ್ತಿ, ಅಂದ್ರೆ ತುಂಬಾ ಮಕ್ಕಳು ಓದ್ತಾ ಇದ್ದು ಬರೀ ಡ್ರೈ ಇದ್ರೆ ಕಣ್ಣು, ಪ್ರೋಗ್ರೆಷನ್ ಮಯೋಪಿಯಾ ಜಾಸ್ತಿ, ಮೈನಸ್ ಪವರ್ ಜಾಸ್ತಿನೇ ಆಗ್ತಾ ಇರುತ್ತೆ, ಮಕ್ಕಳು ಏನಾಗ್ತದೆ ಅಂತ ಗೊತ್ತಿರೋದಿಲ್ಲ. ಸೊ ಡ್ರೈನೆಸ್ ಇಸ್ ಆಲ್ಸೋ ಎ ಫ್ಯಾಕ್ಟರ್.
1: ಹೀಗೆ ಕಣ್ಣಿನ ಶುಷ್ಕತೆಯನ್ನ ನಾವು ವೈದ್ಯರಲ್ಲಿ ತೋರಿಸಿ ಆದಷ್ಟು ಬೇಗ ಅದಕ್ಕೆ ಏನು ಮಾರ್ಗೋಪಾಯಗಳಿವೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರು ಮಾಹಿತಿ ಪಡ್ಕೊಂಡಿದ್ದಾರೆ. ಆದರೂ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆಯನ್ನ ಮಾಡಿಸ್ಕೋಬೇಕಾಗತ್ತೆ. ಆವಾಗ ಮಾತ್ರ ನೀವು ಏನಾದರೂ ನೀವೇ ಟ್ರೀಟ್ಮೆಂಟ್ ತಗೋಬಾರ್ದು. ಒಂದೇನೋ ಡ್ರಾಪ್ ಸಿಗುತ್ತೆ, ಡಾಕ್ಟರ್ ಯಾವಾಗ ಯಾರಿಗೋ ಬರ್ದಿದ್ರು ಅದನ್ನ ತಗೊಂಡು ಆಗ್ತಾ ಹೋಗ್ಬೇಡಿ. ಈಗ ನಾವು ಈ ಕಾರ್ಯಕ್ರಮದಲ್ಲಿ ಹೇಳಿದಂಗೆ ಕಣ್ಣು ಯಾವತ್ತೂ ತಂಪಾಗಿ ಇರಬೇಕಂದಾಗ ಈ ದ್ರವವನ್ನ ಕೆಲಸಲ ಬಳಸಲಿಕ್ಕೆ ಏನು ಅಭ್ಯಂತರ ಇಲ್ಲ ಅಂತ ಅಂಶ. ಆದ್ರೆ ಯಾವುದನ್ನ ಯಾವ ಕಾರಣಕ್ಕಾಗಿ ಬಳಸ್ತಾ ಇದ್ದಾರೆ ಅಂತ ಅನ್ನೋದನ್ನ ತಿಳ್ಕೊಂಡು ಮುಂದುವರಿಬೇಕು. ತಾವು ಈ ವಿಷಯದಲ್ಲಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ. ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್.
0: ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು.
1: ಕಣ್ಣಿನ ಶುಷ್ಕತೆಗೆ ಕಾರಣ ಏನು, ಹೇಗೆ ಪರಿಹರಿಸಿಕೊಳ್ಳಬಹುದು ಎಂಬುದನ್ನ ಡಾಕ್ಟರ್ ರೋಹಿತ್ ಶೆಟ್ಟಿ ಅವರೊಂದಿಗಿನ ಸಂದರ್ಶನದಲ್ಲಿ ಮಾಹಿತಿ ಪಡೆದ್ರಲ್ಲ. ಬನ್ನಿ ಈಗ ಹಿರಿಯರಲ್ಲಿ ಮೂಳೆ ಸವೆತಕ್ಕೆ ಕಾರಣ ಮತ್ತು ಪರಿಹಾರ ಈ ಕುರಿತಾಗಿ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಮಾತುಕತೆ ಕೇಳೋಣ. ವಯಸ್ಸಾಗ್ತಾ ಆಗ್ತಾ ಆಗ್ತಾ ಆಗ್ತಾ ನಡಿಲಿಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು, ಬೆನ್ನು ನೋವು ಆಗ್ಬಹುದು, ಮೈಕೈ ನೋವು, ಇನ್ನು ಇತ್ಯಾದಿ ಅನೇಕ ಸಮಸ್ಯೆಗಳು ಇರ್ತದೆ. ಯಾಕಾಗಿ ಇದು ಆಗತ್ತೆ ಅಂತ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರು, ಮೂಳೆ ತಜ್ಞರು. ಸರ್ ನಮಸ್ಕಾರ.
2: ನಮಸ್ಕಾರ.
1: ಮೂಳೆ ಸವಿತ ಅಂತ ಅನ್ನೋದು ಸರ್ ಯಾವ ಹಂತದಲ್ಲಿ ಶುರು ಆಗತ್ತೆ?
2: ಮೂಳೆ ಸಮಸ್ಯೆ ನಿಜಕ್ಕೆ ಹೇಳ್ಬೇಕು ಅಂದ್ರೆ ಕಾಣಿಸ್ಕೊಳ್ಳೋದು ಮಾತ್ರ 50 ಮೇಲೆ ಕಾಣಿಸ್ಕೊಳ್ಳುತ್ತೆ. ಮೂಳೆ ಅನ್ನೋದು ಏನಂದ್ರೆ ಅದು ಒಂದು ಹಾರ್ಡ್ ಆಗಿದ್ರು ಕೂಡ ಜೀವ ಉಳ್ಳ ಒಂದು ವಸ್ತು ಅದು, ಮೂಳೆ ಅನ್ನೋದು. ಸೊ ವಯಸ್ಸಾಗ್ತಿದ್ದಂಗೆ ಏನಾಗುತ್ತಂದ್ರೆ ಈ ಬೋನ್ ರಿಸಾಪ್ಷನ್ ಅಂತೀವಿ, ಆಸ್ಟಿಯೋಕ್ಲಾಸ್ಟಿಕ್ ಆಕ್ಟಿವಿಟಿ ಅಂದ್ರೆ ಅದು ಬೋನ್ ತೆಗೆದುಹಾಕೋದು, ಹಳೆ ಬೋನ್ ತೆಗೆಯೋದು, ಅದೇನಿದೆ ಅದು ಮಾತ್ರ ನಡೀತಾ ಇರುತ್ತೆ ಜಾಸ್ತಿ. ಬೋನ್ ಆಡ್ ಮಾಡೋದು, ಆಸ್ಟಿಯೋಬ್ಲಾಸ್ಟಿಕ್ ಆಕ್ಟಿವಿಟಿ ಅಂತ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಸಹಜ ಪ್ರಕ್ರಿಯೆ. ನಮ್ಗೆ ವಯಸ್ಸು ರೀತಿಯ ನಮ್ಗೆ ಜುಟ್ಟು ಕೂದಲು ಬೆಳಗಾದಂಗೆ ಆಕ್ಚುಲಿ ಒಂದು ಕಾಯಿಲೆ ಅಲ್ಲ, ಸಹಜ ಪ್ರಕ್ರಿಯೆ.
1: ಮೂಳೆಗಳೆಲ್ಲ ಗಟ್ಟಿ ಆಗ್ಬೇಕಂದ್ರೆ ಕ್ಯಾಲ್ಸಿಯಂ ಆಹಾರಗಳನ್ನ ಸೇವಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯ ತುಂಬಾ ಚಟುವಟಿಕೆಯಲ್ಲಿ ಇದ್ದವರು, ರೈತಾಪಿ ಕೆಲಸ ಮಾಡ್ಲಿ, ಕಾರ್ಖಾನೆಯ ಕೆಲಸ ಮಾಡ್ಲಿ, ಕೆಲಸದಲ್ಲಿ ತೊಡಗೋ

0: ಅವರಿಗೆ ಈ ಸಮಸ್ಯೆ ಬರುತ್ತಾ ಅಥವಾ ಕೂತ್ಕೊಳ್ಳೋರಿಗೆ ಸಮಸ್ಯೆ ಬರುತ್ತಾ? ಕೂತ್ಕೊಳ್ಳೋರಿಗೆ ಯಾವ ರೀತಿ ಸಮಸ್ಯೆ ಬರುತ್ತೆ?
1: ಇಲ್ಲ ಇಲ್ಲ, ಇದ್ರೊಳಗೆ ಸಮಸ್ಯೆ ಅನ್ನೋದು ಎಲ್ರಿಗೂ ಬರುತ್ತೆ. ನಾವು ಸುಮ್ನೆ ಕೂತಿದ್ರು ಏನ್ ಮಾಡದೇ ಇದ್ರು ಮಂಚದಲ್ಲೇ ಮಲಗಿದ್ರು ಕೂಡ ಇದು ನಡ್ಕೊಂಡು ಹೋಗ್ತಾ ಇರತ್ತೆ. ನೀವು ಹೇಳಂಗೆ ವಿಪರೀತ ಚಟುವಟಿಕೆಗಳಲ್ಲಿ ಇದ್ದವರಿಗೆ ಅವರಿಗೆ ಸಣ್ಣ ಪುಟ್ಟ ಇಂಜುರೀಸ್ ಅಂತ ಇನ್ಸಲ್ಟ್ಸ್ ಅಂತೀವಿ, ಒಂದ್ ಸ್ವಲ್ಪ ಮುಂಚೆ ಬರೋ ಅವಕಾಶ ಇರತ್ತೆ. ಅವ್ರಿಗೆ ಸ್ಪೋರ್ಟ್ಸ್ ಮ್ಯಾನ್ ಇರ್ತಾರೆ, ಫುಟ್ಬಾಲರ್ಸ್ ಇಂಥವರೆಲ್ಲಗೆ ಅವ್ರಿಗೆ ಒಳ್ಳೆ ಒಳ್ಳೆ ಮೈಕ್ರೋ ಇಂಜುರೀಸ್ ಮೈನರ್ ಇಂಜುರೀಸ್ ಆಗ್ತಾ ಇರತ್ತೆ. ಅದರಿಂದ ಇದೊಂದು ಸ್ವಲ್ಪ ಉಚಿತವಾಗಿ ಕಾಣಿಸ್ಕೊಳ್ಳುತ್ತೆ ಅವರಲ್ಲಿ ಮಾತ್ರ, ಇಲ್ಲಾಂದ್ರೆ ಒಂದ್ ಸ್ವಲ್ಪ ನಿಧಾನಕ್ಕೆ ಕಾಣಿಸ್ಕೊಳುತ್ತೆ 50-50 ಮೇಲೆ.
0: ಈಗ ಸಹಜವಾಗಿ ಸರ್ ವಯಸ್ಸಾದವರಲ್ಲಿನೇ ನಾವು ಕೇಂದ್ರೀಕರಿಸಿ ಮಾತನಾಡೋದಾದ್ರೆ 60-70 ಅಂತರ ಇನ್ನೂ ಸ್ವಲ್ಪ ಜಾಸ್ತಿ ನೀ ರಿಪ್ಲೇಸ್ಮೆಂಟ್ ಇತ್ಯಾದಿಗಳನ್ನೆಲ್ಲ ಮಾಡ್ಬೇಕಾಗತ್ತೆ ಅಂತ ತಾವ್ ಹೇಳ್ತೀರಾ?
1: ಹೌದು.
0: ಕಾಲಿನ ಬೋನ್ ಗಳಿಗೆ ಸಂಬಂಧ ಇರುತ್ತಾ ಅಥವಾ ಬೇರೆ ಭಾಗದಲ್ಲಿ ಕೂಡ ಮೂಳೆ ಸವೆತ ಆಗತ್ತಾ?
1: ಒಳ್ಳೆ ಪ್ರಶ್ನೆ. ಇದೇನಂದ್ರೆ ಮೂಳೆ ಸವೆತ ಅನ್ನೋದು ದೇಹದಲ್ಲಿ 200-206 bones ಅಟೆಂಡ್ಸ್ ತಗೊಂಡ್ರೆ ಎಲ್ಲ ಕಡೆ ಆಗತ್ತೆ. ಒಂದು ಕಾಲುಗಳಲ್ಲಿರೋ ಮೂಳೆಗಳು ಜಾಯಿಂಟ್ಸ್ ಹಾಗೆ ಬೆನ್ನು ಮೂಳೆಗಳು ಸ್ಪೈನಲ್ ಕಾಲು ಮಲ್ಟಿಬ್ರಲ್ ಕಾಲು ಇವುದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಅಂದ್ರೆ ಅದು ನಮ್ಮ ದೇಹದ ಭಾರವನ್ನು ಹೊರಿತಾ ಇದೆ. ಅದೇ ಹಾಗೆ ಕೈಗಳು ಮೂಳೆಗಳು ಜಾಯಿಂಟ್ಸ್ ತಗೊಂಡ್ರೆ ಅದಕ್ಕೆ ವೆಯ್ಟ್ ಬೇರಿಂಗ್ ಫಂಕ್ಷನ್ ಇಲ್ಲ. ಅದಕ್ಕೆ ಕಾಲುಗಳಲ್ಲಿ ನೀವು ಹೇಳಿದಂಗೆ ಸೊಂಟದಲ್ಲಿ ಮಂಡಿಯಲ್ಲಿ ಪಾದದಲ್ಲಿ ಇದೆಲ್ಲ ಈ ಮೂಳೆಗಳು ಬಾಡಿ ವೆಯ್ಟ್ ಬೇರ್ ಮಾಡುತ್ತಾ ಇದೆ. ಅದರಿಂದ ಅದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ನಮ್ಗೆ.
0: ಈಗ ಮೂಳೆ ಸವೆತ ಅಂತ ಅನ್ನೋದು ಬೇರೆ ಬೇರೆ ಇತ್ಯಾದಿ ವಯಸ್ಸಾದಾಗ ಆಗತ್ತಂತಂದ್ರೆ ಬೇರೆ ಯಾವ ಯಾವ ಅಂಶಗಳು ಕಾರಣ ಆಗ್ತವೆ ಅಂದ್ರೆ ಈಗ ಆಹಾರದ ಪದ್ಧತಿ ಆಗಿರಬಹುದು ಅಥವಾ ಚಟುವಟಿಕೆ ರಹಿತ ಜೀವನ ಶೈಲಿ ಆಗಿರಬಹುದು ಇತ್ಯಾದಿಗಳೆಲ್ಲವೂ ಕೂಡ ಅದಕ್ಕೆ ಕಾರಣ ಆಗ್ತವ? ಹೇಗೆ?
1: ಏನು ವಯಸ್ಸಲ್ದಾಗೆ ವಯಸ್ಸನ್ನೋದು ಸಾಧಾರಣ ಕಾಮನ್.
0: ಸರಿ ಸರಿ. ಹೌದು.
1: ಒಬೆಸಿಟಿ ಅಂತ ಭಾರಿ
0: ಬೊಜ್ಜು ದೇಹ,
1: ಬೊಜ್ಜು ದೇಹ ಅದು ಮೇಜರ್ ಫ್ಯಾಕ್ಟರ್. ಅದು ಮೇನ್ ಒಂದು
0: ಬೊಜ್ಜು ಕಾರಣ.
1: ಕಾರಣ ಒಂದು. ಎರಡನೇದು ಈ ಮಿನರಲ್ ಅಂಡ್ ವಿಟಮಿನ್ ಡೆಫಿಷಿಯನ್ಸಿ. ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ರಿಗೂ ವಿಟಮಿನ್ ಡಿ ಅನ್ನೋದು ತುಂಬಾ ಲೋಪವಾಗಿರ್ತಾ ಇದೆ. ಯಾಕಂದ್ರೆ ನಾವು ಯಾರು ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಿಲ್ಲ. ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೇನೆ ನಾವು ಸ್ವೀಕರಿಸಿದ್ದ ನಮ್ಮ ಆಹಾರದಲ್ಲಿ ಸೇರಿದ ವಿಟಮಿನ್ ಡಿ ಅನ್ನೋದು ಆಕ್ಟಿವ್ ಫಾರ್ಮ್ ಆಗಿ ಕನ್ವರ್ಟ್ ಆಗಿ ಅದು ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಗೆ ದೋಹದ ಮಾಡುತ್ತೆ. ಸೊ ವಿಟಮಿನ್ ಡಿ ಇದು ಲೋಪ ಇದ್ದಾಗ ನಾವು ಎಷ್ಟು ಕ್ಯಾಲ್ಸಿಯಂ ಸ್ವೀಕಾರ ತಗೊಂಡ್ರು ಕೂಡ ಆಹಾರದಲ್ಲಿ ಹೊರಗಿಂದ ತಗೊಂಡ್ರು ಕೂಡ ಅದು ನಮ್ಮ ಬಾಡಿಗೆ ಸೇರಲ್ಲ, ಹಾಗೆ ಆಚೆ ಔಟ್ ಆಗುತ್ತೆ.
0: ಸರ್, ವಿಟಮಿನ್ ಡಿ ಕೊರತೆಯ ಲಕ್ಷಣಗಳು ಏನು ಅಂದ್ರೆ ಅದನ್ನ ಸರಿಪಡಿಸ್ಕೋಬೇಕಾಗಿದೆ. ಆಮೇಲೆ ಗುಳಿಗೆಗಳಷ್ಟೇ ಅಲ್ಲ ಬೇರೆ ಸೂರ್ಯಕಿರಣಗಳನ್ನು ಕೂಡ ದೇಹಕ್ಕೆ ಕಾಯಿಸ್ಕೋಬೇಕಾಗುತ್ತೆ.
1: ವಿಟಮಿನ್ ಡಿ ಲೋಪದಿಂದ ಮೇನ್ ಆಗಿ ಏನಾಗುತ್ತಂದ್ರೆ ಈ ಮೂಳೆಗಳು ಇದರಲ್ಲಿ ಶಕ್ತಿ ಕುಂಗೋಗುತ್ತೆ, ಅದು ಬೋನ್ ಪೇನ್ಸ್ ಅಂತ ಮ್ಯಾನಿಫೆಸ್ಟ್ ಆಗುತ್ತೆ. ಅಂದ್ರೆ ವಯಸ್ಸಾದವರಲ್ಲಿ ಏನು ನಾವೇನ್ ಆಕ್ಟಿವಿಟಿ ಮಾಡದೇ ಇದ್ರು ಕೂಡ ಬೆನ್ನುಮೂಳೆಗಳಲ್ಲಿ ಕತ್ತಲ್ಲಿ ಬೆನ್ನುಮೂಳೆಗಳಲ್ಲಿ ನೋವು ಬರೋದು, ನಾವೇನ ಓಡಾಟ ಮಾಡಿದ್ರೆ ಮಸಲ್ಸ್ ಅನ್ನೋದು ಮಸ್ಕ್ಯುಲರ್ ಸ್ಟ್ರೆಂತ್ ಎಫಿಷಿಯನ್ಸಿ ಕೂಡ ಬೇಕಾಗುತ್ತೆ. ವಿಟಮಿನ್ ಸಿ, ಕ್ಯಾಲ್ಸಿಯಂ, ವಿಟಮಿನ್ ಡಿ, ಕ್ಯಾಲ್ಸಿಯಂ ಇವೆಲ್ಲ ಇದು ಪೇನ್ಸ್ ಬರುತ್ತೆ, ನೋವುಗಳು ಮೇನ್ ಆಗಿ. ಪ್ಲಸ್ ಲೆಥಾರ್ಜಿ ಅಂತ ಅಂದ್ರೆ ಒಂದೊಂದ್ಸರ ಅಲಸತ್ವ, ಬೇಗ ನಮ್ಗೆ ಬೈ ಏನು ಮಾಡೋದ್ ಬೇಡ ಸುಮ್ನೆ ಇರೋಣ ಕೆಲಸ ಮಾಡೋದ್ ಆಮೇಲೆ ಮಾಡೋಣ ಈ ತರ ಅನ್ಸೋದೆಲ್ಲ ಲೆಥಾರ್ಜಿಕ್ ಫೀಲಿಂಗ್ ಬರುತ್ತೆ.
0: ಆಯಾಸ, ವಿನಾ ಕಾರಣ ಆಯಾಸ,
1: ಆಯಾಸ ಬರುತ್ತೆ. ಈಗೆಲ್ಲ ವಿಟಮಿನ್ ಡಿ ಇಂದ ಕಾಣಿಸ್ಕೊಳ್ಳುತ್ತೆ.
0: ಯುವಕರಲ್ಲಿನೂ ಈ ಸಮಸ್ಯೆ ಏನಾದ್ರೂ ಇರುತ್ತಾ? ಈಗ ತಾವ್ ಹೇಳ್ತಿದ್ರೆ 20-30 ವಯಸ್ಸಿನಲ್ಲಿ ಇದು ಶುರು ಆಗತ್ತೆ ಅಂತೇಳಿ, ಈ ಆಯಾಸ ಇರೋದು, ಕೆಲಸ ಮಾಡದೇ ಇರೋದು ಅಥವಾ ಚಟುವಟಿಕೆಯಿಂದ ಇರದೇ ಇರೋದು, ಯುವಕರಂದ್ರೆ ತುಂಬಾ ಚಲನಶೀಲರಾಗಿ ತುಂಬಾ ಚೈತನ್ಯದಾಯಕ ಆಗಿರ್ಬೇಕು, ಆದ್ರೆ ಹಂಗ ಇರ್ತಿರಲ್ಲ. ಅವಾಗ ಅದ್ರ ಮುನ್ಸೂಚನೆಗಳು ಅಂತ ಏನಾರ ಅನ್ಸುತ್ತಾ? ಅವ್ರು ಸುಮ್ನೆ ಬಿದ್ದಲ್ಲಿ ಬಿದ್ದಿರೋದು
1: ಅವ್ರಿಗೆ. ಇವಾಗ ವಿಟಮಿನ್ ಡಿ ಅನ್ನೋದನ್ನ ತುಂಬಾ ಕಾಯಿಲೆಗಳಿಗೆ ಲಿಂಕ್ ಆಗ್ತಾ ಮೆಡಿಕಲ್ ರಿಸರ್ಚ್ ಮುಂದಕ್ಕೆ ಬರಿತಾ ಬರಿತಾ ವಿಟಮಿನ್ ಡಿ ಅನ್ನೋದನ್ನು ತುಂಬಾ ಕಾಯಿಲೆಗಳಿಗೆ ಲಿಂಕ್
0: ಆಗುತ್ತೆ. ಮಾನಸಿಕ ಒತ್ತಡ, ಡಿಪ್ರೆಷನ್ ಇತ್ಯಾದಿಗಳು,
1: ಆಮೇಲೆ ಹಾರ್ಟ್ ಕಾಯಿಲೆಗಳು ಅಂತ ಅದಕ್ಕೆಲ್ಲ ಆಗ್ತಾ ಇವತ್ತು ಕಾಣಿಸ್ಕೊಂಡು ಬರ್ತಾ ಇದೆ.
0: ಸರ್, ಈಗ ಮಹಿಳೆಯರಲ್ಲಿ ಅಂದ್ರೆ ವಯಸ್ಸಾದಂತವರಲ್ಲಿ ನಾವು ಮಾತಾಡೋದಾದ್ರೆ ಯಾರಲ್ಲಿ ಈ ಸಮಸ್ಯೆ ಜಾಸ್ತಿ ತಮಗೆ ಬಂದಂತ ಗಮನ ಪ್ರಕಾರ?
1: ಹೆಂಗಸರಲ್ಲಿ ಅವ್ರಿಗೆ ಮೆನೋಪಾಸ್ ಬರೋವರೆಗೂ ಇಸ್ಟ್ರೋಜನ್ ಅನ್ನೋದು ಏನಿದೆ ಹಾರ್ಮೋನ್ ಅದು ಅವ್ರನ್ನ ಕಾಪಾಡುತ್ತೆ, ಅದು ಬೋನ್ ಗೆ ಹೆಲ್ಪ್ ಮಾಡುತ್ತೆ. ಅವ್ರಿಗೆ ಒಂದ್ಸತಿ ಮೆನೋಪಾಸ್ ಬಂದು ಮುಟ್ಟು ನಿಂತೋದ್ಮೇಲೆ ಅವ್ರಿಗೆ ಆ ಬೆನಿಫಿಟ್ ಅಡ್ವಾಂಟೇಜ್ ಇರಲ್ಲ ಅದು. ಸೊ ಅವ್ರಿಗೂ ಗಂಟಸರಿಗಿದ್ದಂಗೆ ಆ ಪ್ರಕ್ರಿಯೆ ಅನ್ನೋದು ಮುಂದೆ ತಡೀತಾ ಹೋಗುತ್ತೆ. ಅದು
0: ಸರ್, ಈಗ ಮೂಳೆ ಸವೆತ ಅಂತ ಅನ್ನೋದು ಬರೀ ಮೂಳೆ ಸವೆತ ಕಾರಣದಿಂದನೇ ಅವರಿಗೆ ನಡೆದಾಡಕ್ಕೆ ತೊಂದರೆ ಆಗೋದಾಗ್ಲಿ ಅಥವಾ ಬಾಡಿ ಒಂಥರ ಗಟ್ಟಿ ಆಗೋದು, ಸ್ಟಿಫ್ನೆಸ್ ಬರೋದು ಇತ್ಯಾದಿಗಳು, ಕೆಲವೊಬ್ಬರು ನಡೆದಾಗನೇ ಗೊತ್ತಾಗತ್ತೆ ಇವ್ರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತೇಳಿ, ನೋವು ಬರೋದು ಅದಕ್ಕೆ ಅಷ್ಟೇ ಸೀಮಿತನಾ ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗತ್ತಾ ಅಂತ? ಈಗ ಕಾಲು ಅಷ್ಟೇ ಇದೆ, ಉಳಿದಂತೆ ನಾನು ಆರೋಗ್ಯವಾಗಿದ್ದೇನಪ್ಪ ಅಂತ ಹೇಳ್ತಾರ ಹೇಗೆ?
1: ಇಲ್ಲ, ಮೂಳೆ ಸವೆತ ಅನ್ನೋದು ಮೂಳೆಗಳು ನಮ್ಗೆ ಯಾತಕ್ಕೆ ಬೇಕು ನಮ್ಮನ್ನು ಸಪೋರ್ಟ್ ಮಾಡಕ್ಕೆ, ದೇಹನ ಸಪೋರ್ಟ್ ಮಾಡಕ್ಕೆ, ದೇಹನ ನಡೆಸಕ್ಕೆ ಅದು ನಮ್ಗೆ

0: ಫಂಕ್ಷನ್ ಬೇಸಿಕ್
1: ಮಾನಸಿಕವಾಗಿ ಅವರಿಗೆ ತೊಂದರೆ ಶುರು ಆಗ್ಬಿಡುತ್ತೆ. ಅಯ್ಯೋ ನನ್ನ ಕಾಲು ನೋವಾಗ್ತಾ ಇರೋದ್ರಿಂದ ನನಗೆ ಏನು ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಆ ಭಾವನೆ ಬಂದ್ಬಿಡುತ್ತೆ. ಅವಾಗ ಇಡೀ ದೇಹನೇ ಸೈಕೋಸೋಮ್ಯಾಟಿಕ್ ಡಿಸಾರ್ಡರ್ ಅಂತ.
0: ಮೂಳೆಯಲ್ಲಿ ಮೇನ್ ಆಗಿ ನಮ್ಮ ಆಕ್ಟಿವಿಟಿ ಮೋಷನ್, ನಾವು ನಮ್ದ್ರಲ್ಲಿ ಆರ್ಥೋಪೆಡಿಕ್ಸ್ ಅಲ್ಲಿ ಏನಂತ ಹೇಳ್ತೀವಿ ಅಂದ್ರೆ ಲೈಫ್ ಇಸ್ ಮೂಮೆಂಟ್, ಮೂಮೆಂಟ್ ಇಸ್ ಲೈಫ್. ಕದಲಿಕೆ ಅನ್ನೋದೇ ಜೀವನ.
1: ಜೀವನ ಹೌದು, ಕೂತಲ್ಲಿ
0: ಕದಲಿಕೆ
1: ಅಷ್ಟೇ ಅಷ್ಟೇ. ಅದಕ್ಕಾಗಿ ಹೊಟ್ಟೆ ಉಪಜೀವನಕ್ಕೆ ಮನುಷ್ಯ ಚಲನಶೀಲನ ಆಗಬೇಕು, ನಿರಂತರವಾಗಿ ಚಟುವಟಿಕೆಯಿಂದ ಕೂಡಿರಬೇಕು ಅಂತ ಹೇಳಿ. ಕೂತಲ್ಲೇ ಕೂತ್ಕೊಳ್ಳಂಗಿಲ್ಲ,
0: ಗಂಟೆಗಳ ಗಟ್ಟೆ ಕೂತಿದ್ರೆ. ಇವಾಗ ಏನ್ ಕಂಡುಹಿಡಿದಿದ್ದಾರೆ ಅಂದ್ರೆ ಮೆಡಿಕಲ್ ರಿಸರ್ಚ್ ಅಲ್ಲಿ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಅದು ಸ್ಮೋಕಿಂಗ್ ಧೂಮಪಾನಕ್ಕೆ ಈಕ್ವಲ್ ಅಂತ. ಧೂಮಪಾನದಿಂದ ನಮ್ಗೆ ಮೇನ್ ಹೃದಯದಲ್ಲಿ ರಕ್ತನಾಳಗಳು ಹೇಗೆ ಮುಚ್ಕೊಂಡು ಹೋಗುತ್ತೋ ಅಥವಾ ಕಾಲುಗಳಲ್ಲಿ ಮುಚ್ಕೊಂಡು ಹೋಗುತ್ತೆ, ಅದೇ ತರ ಸಿಟ್ಟಿಂಗ್ ಅನ್ನೋದು ಅಷ್ಟು ಬ್ಯಾಡ್ ಆಗಿರುತ್ತೆ.
1: ಬಹಳ ಒಂದು ಹೊಸ ವಿಷಯನೇ ತಾವು ಹೇಳಿದ್ರೆ ನಮ್ಗೆ ಬಹಳ ಆಶ್ಚರ್ಯ ಆಯ್ತು. ನಾವು ಅನ್ಕೊಂಡಿದ್ವಿ ಕುತ್ಕೊಂಡೇ ಕೆಲಸ ಮಾಡೋದ್ರಿಂದ ಪೈಲ್ಸ್ ಇತ್ಯಾದಿಗಳು ಕೆಲವು ಸಮಸ್ಯೆಗಳು ಬರ್ತವೆ ಮತ್ತು ಬೊಜ್ಜು ಬರುತ್ತೆ, ಆದ್ರೆ ಅದು ಧೂಮಪಾನಕ್ಕೆ ಸಮ. ಅಂದ್ರೆ ಎಲ್ಲರೂ ಕೂಡ ಚಟುವಟಿಕೆಯಿಂದ ಇರಲೇಬೇಕು. ಸಾಕಷ್ಟು ಸಂಪತ್ತಿ ಇದೆ, ಕುತ್ಕೊಂಡು ತಿನ್ಬಿಟ್ಟು ಆರಾಮಾಗಿರ್ಬೋದು, ನಾನು ನನಗೇನು ತೊಂದರೆ ಇಲ್ಲ, ಅಪ್ಪ ಅಮ್ಮ ಚೆನ್ನಾಗಿ ಕಳಿಸೋಗಿದ್ದಾರೆ ಅಂತ ಹೇಳಂಗಿಲ್ಲ. ನನಗೆ ಸಾಕಷ್ಟು ಆದಾಯ ಬರ್ತಾ ಇದೆ. ಸುಖದ ಸುಪ್ಪತ್ತಿಗೆ ಅಂತ ಅನ್ನೋದು ಭಾರಿ ತಪ್ಪು ಕಲ್ಪನೆ. ಅಂದ್ರೆ ವಿಶ್ರಾಂತಿಗಾಗಿ ಇರಬೇಕು ಹೊರತು
0: ನಾವು ಯಾವಾಗ್ಲೂ ಚಲನದಲ್ಲೇ ಇರಬೇಕು. ಹಾಗಿದ್ರೇನೆ ನಮ್ಮ ಮೂಳೆಗಳು ಗಟ್ಟಿಮುಟ್ಟಾಗಿರುತ್ತೆ. ನಮ್ಮ ಮಸಲ್ಸ್ ಏನಿದೆ ನಮ್ಮನ್ನ ಕದಲಿಸೋದು, ಆ ಮಸಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಅದು ಎಫಿಷಿಯಂಟ್ ಆಗಿರುತ್ತೆ, ಸ್ಟಿಫ್ನೆಸ್ ಇರಲ್ಲ. ಸೊ ನಾವು ನೀವು ಹೇಳಿದಂಗೆ ಸುಮ್ಮನೆ ಹಾಗೆ ಕೂತೆ ಇದ್ರು ಸುಖ ಸಂಪತ್ತಲ್ಲಿ ಕೂತೆ ಇದ್ರು ಇದ್ವಿ ಅಂದ್ರೆ ನಮ್ಮ ದೇಹ ಡಿಟೀರಿಯೇಟ್, ಅದು ಎಫಿಷಿಯನ್ಸಿ ಕೆಪಾಸಿಟಿ ಎಲ್ಲ ಕಡಿಮೆ ಆಗ್ತಾ ಹೋಗ್ತಾ ಇದೆ.
1: ದೇಹದ ಹೊರಗಡೆ ಕಾಣಿಸುವಾಗ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಕಾಣ್ತಿರ್ತಾರೆ, ಒಳಗಡೆ ಕೆಲವು ಸಲ ಕೆಲವು ಸಮಸ್ಯೆಗಳು ಇರ್ತವೆ. ಈ ಗುಳಿಗೆಗಳಿಂದ ನೋವು ನಿವಾರಕ ಔಷಧಿಗಳಿಂದ ಕೆಲವು ಸಲ ಇಂತಿಷ್ಟು ಕಾಲ ಅವರು ಸ್ವಲ್ಪ ಆರೋಗ್ಯವಾಗಿ ಒಂದಿಷ್ಟು ದೇಹವನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಈಗ ತಾವು ಚಿಕಿತ್ಸೆ ಹೇಗೆ ಶುರು ಮಾಡ್ತೀರಾ? ಈಗ ಏನು ಸಮಸ್ಯೆಯಿಂದ ಯಾವ ಚಿಕಿತ್ಸೆ ಅದರಿಂದ ಗುಣ ಆಗ್ತಾರೆ ಅವರು?
0: ಈ ಮೂಳೆ ಸವೆತದಲ್ಲಿ ಮೇನ್ ಆಗಿ ಏನಂದ್ರೆ ಮೊದಲು ನೋವು ಇರುತ್ತೆ. ಆ ನೋವು ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ನಡೆದಾಗ, ಓಡಾಡಿದಾಗ, ಮೆಟ್ಲು ಹತ್ತಿ ಇಳಿಯುವಾಗ, ಕೂತ್ಕೊಂಡು ಹೇಳುವಾಗ, ಈ ತರ ಸಂದರ್ಭಗಳಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದೇ ಅವರು ಹಾಗಿದ್ದಾಗ ರೆಸ್ಟ್ ತಗೊಂಡ್ರೆ ಕೂತಿದ್ರೆ ಅವರಿಗೆ ಸ್ವಲ್ಪ ಉಪಶಮನ ಆಗತ್ತೆ. ಇದು ಅರ್ಲಿ ಸ್ಟೇಜ್, ಸ್ಟೇಜ್ ಒನ್. ನಮ್ಮ ಮಂಡಿ ಸವ್ಯತ ಅನ್ನೋದು ನಾವು ತಗೊಂಡ್ರೆ ತುಂಬಾ ಕಾಮನ್ ನಮ್ಗೆ ಎಲ್ರಿಗೂ, ಯಾಕಂದ್ರೆ ನಾವೆಲ್ಲ ಕೂತ್ಕೊಳ್ಳೋರು ಎದ್ದೇಳೋರು. ಆದ್ರೆ ಅದಕ್ಕೂ ಅದು ನಮ್ ಅಲ್ಲಿಗೂ ನಮ್ ಮೂವ್ಮೆಂಟ್ ಲಿಮಿಟ್ ಮಾಡ್ತಾ ಇದೆ, ಅದ್ರಿಂದ ಅದಕ್ಕೂ ಉಪಶಮನವಾಗಿ ಏನನ್ನ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ ಅಂದ್ರೆ ಅದ್ರಲ್ಲಿ ಏನಂದ್ರೆ ಫಸ್ಟ್ ರೆಸ್ಟ್, ತುಂಬಾ ನೋವಿದ್ರೆ ರೆಸ್ಟ್, ದೆನ್ ಆಮೇಲೆ ಐಸ್ ಪ್ಯಾಕ್ ಆಗ್ಲಿ ಅಥವಾ ಹಾಟ್ ಫೋಮೆಂಟೇಷನ್ ಅನ್ನು ಕಾವಿಡೋದಾಗ್ಲಿ ಮಾಡೋದು. ಇನ್ನು ಜಾಸ್ತಿ ನೋವು ಇದೆ, ಕಡಿಮೆ ಆಗ್ತಿಲ್ಲ ಅಂದ್ರೆ ಈ ಪೇನ್ ಕಿಲ್ಲರ್ ಅಂತ ಮೆಡಿಕೇಶನ್ಸ್ ಇವೆ, ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಮೆಡಿಕೇಶನ್ ಅಂತೀವಿ, ಎನ್ಎಸ್ಐಡ್ಸ್ ಅಂತ. ಅದು ಯಾವ್ದಾದ್ರು ಉಪಯೋಗಿಸಬಹುದು. ಆದ್ರೆ ಇಲ್ಲಿ ತೊಂದರೆ ಏನಂದ್ರೆ ಈ ನೋವು ಉಪಶಮನೆ ಮಾಡೋ ಔಷಧಿಗಳು ಯಾವುದು ಕೂಡ ತುಂಬಾ ದಿನ ಬಳಸುವಂಗಿಲ್ಲ.
1: ಹೌದು,
0: ಯಾತಿಕ್ಕಂದ್ರೆ ಅದು ನಮ್ಮ ಮೂತ್ರಪಿಂಡಗಳ ಮೇಲೆ ತುಂಬಾ ದುಷ್ಪ್ರಭಾವ ತೋರಿಸುತ್ತದೆ. ಸೊ ಕಿಡ್ನೀಸ್ ಪ್ಯಾರಾಲಿಸಿಕ್ ನೆಫ್ರೋಪತಿ ಅಂತೀವಿ, ಡೈರೆಕ್ಟ್ ಆಗಿ ಹೋಗಿ ಅದು ಕಿಡ್ನೀಸ್ ನ
1: ಕಾಸಿಗೊಳಿಸುತ್ತೆ,
0: ಮೂತ್ರಪಿಂಡ ರೆಡ್ಯೂಸ್ ಆಗೋಗ.
1: ಯಾವುದೇ ಸಮಯದಲ್ಲಿ ಯಾವುದೇ ರೋಗಿ ನಿರಂತರವಾಗಿ ದೀರ್ಘಕಾಲ ನೋವು ನಿವಾರಕ ಔಷಧಿಗಳನ್ನ ಬಳಸಬಾರದು.
0: ಇದು ಒಂದು. ಆದ್ರೆ ನಾವು ಯಾವ್ದು ಕೂಡ ಏಜಿಂಗ್ ಅನ್ನೋದು, ವಯಸ್ಸಾಗೋದು ಅನ್ನೋದು ಅದು ನಿವಾರಣೆ ಮಾಡಕ್ಕಾಗಲ್ಲ. ಅದರಿಂದ ಎಕ್ಸರ್ಸೈಸ್ ಅನ್ನೋದು, ಅದು ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ. ವ್ಯಾಯಾಮದ ಉದ್ದೇಶವೇನು ಅಂದ್ರೆ ನಮ್ಮ ಕಂಡ್ರಗಳಿಗೆಲ್ಲ ಒಳ್ಳೆಯ ಶಕ್ತಿ ಬರುತ್ತೆ. ಕಂಡ್ರಗಳು ಶಕ್ತಿ ಬರೋದ್ರಿಂದ ಏನಾಗುತ್ತೆ, ಮೂಳೆ ಸವಿದ್ರೂ ಕೂಡ ಸ್ವಲ್ಪ ಮಟ್ಟಕ್ಕೂ ಅದು ಮೂಳೆಗಳನ್ನ ಜಾಯಿಂಟ್ಸ್ ಸ್ಟೆಬಿಲೈಸ್ ಮಾಡುತ್ತದೆ. ಮಂಡಿ ನೋವಿಗೆ ನಾವು ಹೇಳ್ತೀವಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಹ್ಯಾಮ್ಸ್ಟ್ರಿಂಗ್ಸ್ ಅಂತ. ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂದ್ರೆ ತೊಡೆ ಭಾಗದ ಮುಂದುಗಡೆ ಇರೋ ಕಂಡ್ರಗಳು, ಇದಕ್ಕೆ ನಾವು ತುಂಬಾ ಶಕ್ತಿ ಬಳಸಿದ್ರೆ ವ್ಯಾಯಾಮದಿಂದ ಅದೆಷ್ಟು ಸವಿದ್ರೂ ಕೂಡ ಅದು ಈ ಮಂಡಿನ ಉಪಯೋಗ ಏನಾದ್ರೆ ನಮ್ಮ ಮುಂದಕ್ಕೆ ಕದಲಿಸಬೇಕು, ಕೂಡಿಸ್ಬೇಕು, ಎಳಿಸ್ಬೇಕು. ಆ ಫಂಕ್ಷನ್ ಕೆಲಸದಲ್ಲಿ ಅದು ಇನ್ನೂ ಮಾಡಿಸುತ್ತೆ ಸವಿದ್ರೂ ಕೂಡ. ಈ ಅದೇ ಈ ವ್ಯಾಯಾಮ ಇಲ್ಲದಾಗಿ ಅದು ಸವಿದುಕೊಂಡು ಹೋದ್ಮೇಲೆ ಇದಕ್ಕೆ ಕಂಡ್ರದ ಸಪೋರ್ಟ್ ಎಫಿಷಿಯನ್ಸಿ ಸ್ಟ್ರೆಂತ್ ಶಕ್ತಿ ಇಲ್ಲದೆ ಇದ್ರೆ ಅದು ಇನ್ನಷ್ಟು ಮನುಷ್ಯ ಕುಗ್ಗೋಗ್ತಾನೆ
1: ದೇಹ.
0: ಇದೇನಾಗುತ್ತೆ, ಇದೊಂದು ಸೈಕಲ್ ತರ ಆಗತ್ತೆ, ಒಂದು ಚಕ್ರ ತರ. ಹೇಗಂದ್ರೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಕದಲಕ್ಕಾಗಲ್ಲ ಅನ್ಬಿಟ್ಟು ನಾವು ಜಾಸ್ತಿ ರಸ್ತೆಯಲ್ಲಿ ನಾವು ವಿರಾಮದಲ್ಲಿ ಕೂತಿರ್ತೀವಿ, ಮಲಗಿರ್ತೀವಿ. ಅದರಿಂದ ಏನಾಗುತ್ತೆ, ಈ ಕಂಡ್ರಗಳದ ಶಕ್ತಿ ಇನ್ನಷ್ಟು ಕುಗ್ಗೋಗುತ್ತೆ. ಇನ್ನು ಕುಗ್ಗೋದ್ಮೇಲೆ ಮತ್ತೆ ಇನ್ ಸ್ವಲ್ಪ ಕದಲಬೇಕು ಅಂದ್ರೆ ಇನ್ನು ಹೀಗೆ ಒಂದರಿಂದ ಒಂದು ಹಿಂಗೆ ಜಾಸ್ತಿ ಹಾಕೊಂಡು ಬೆಳ್ಕೊಂಡು.
1: ಸರ್, ಈಗ ತಾವು ನೀರ್ ರಿಪ್ಲೇಸ್ಮೆಂಟ್ ಮಾಡ್ತಿರಲ್ಲ ಅಂದ್ರೆ ಅದು ತುಂಬಾ ಅನಿವಾರ್ಯನಾ, ಅಥವಾ ಆ ಒಂದು ಹಂತಕ್ಕೆ ಹೋದ್ಮೇಲೆ ಮಾಡ್ತೀರಾ, ಅಥವಾ ಪೂರ್ತಿ ನಡೆಯಕ್ ಬರದೇ ಇರೋ ಸಮಯದಲ್ಲೇನೆ ಸರ್ಜರಿ ಮಾಡಿಸ್ಬೇಕಂತೇನಿಲ್ಲ, ಅದ್ರ ಮುಂಚೆ ಏನಾದ್ರು ಆರಾಮಾಗಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಹಂಗ್ ಮಾಡ್ಬೇಕಾ? ಹಂಗೆ
0: ಹೇಗಂದ್ರೆ ಈ ಮಂಡಿ ನೀರ್ ರಿಪ್ಲೇಸ್ಮೆಂಟ್ ಅನ್ನೋದು ರೇಡಿಯೋಲಾಜಿಕಲ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಫೋರ್ ಸ್ಟೇಜಸ್ ಇರುತ್ತೆ. ಗ್ರೇಡ್ ಫೋರ್ ಅಲ್ಲಂದ್ರೆ ಅದು ಪೂರ್ತಿ ಸೌದಾಗಿದೆ, ಎಲ್ಲ ತರದಲ್ಲೂ ಎಲ್ಲ ಸ್ಟೇಜ್ ಫೋರ್ ಹೋದ್ಮೇಲೆ ರಿಪ್ಲೇಸ್ಮೆಂಟ್
1: ಮಾಡ್ಕೊಂಡ್ಬಹುದು. ಅಂದ್ರೆ ಒಂಥರ ಈಗ ವೆಹಿಕಲ್ ಗೆ ರಿಪೇರಿ ಮಾಡುವಾಗ ಇದು ಒಂದು ಸ್ವಲ್ಪ ಪಾರ್ಟ್ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು ನಡೀತದೆ ಸರ್, ನಡೆಯುವಷ್ಟು ಓಡಿಸಿ ಸರ್ ಅಂತ
0: ಪೂರ್ತಿ ಆದ್ಮೇಲೆ
1: ಪೂರ್ತಿ ಬೇಕಾದ್ರೆ ಚೇಂಜ್ ಮಾಡೋಣ ಅಂತ ಅಂತ
0: ಹಾಗೆ ಸ್ಟೇಜ್ ಫೋರ್ ಅಲ್ಲಿ ಮಾಡ್ಲೇಬೇಕಾಗತ್ತೆ.
1: ಬೇರೆ ಬೇರೆ ಸಮಸ್ಯೆಗಳು, ಈಗ ಬೇರೆ ಮಾನಸಿಕವಾಗಿ ತೊಂದರೆ ಆಗುತ್ತೆ, ಚಿಕಿತ್ಸೆ ತಗೊಳ್ಳೇಬೇಕು, ಇಲ್ಲ ಗುಳಿಗೆ ತಗೊಂಡೇ ನಾನು ಮಲಗಬೇಕು ಅಂತ ಅನ್ನೋ ಹಂತಕ್ಕೆ ಬಂದ್ಬಿಡ್ತಾರೆ. ಮೂಳೆ ಸವೆತ ಅಂತ ಅನ್ನೋದು, ಇದನ್ನ ಸರಿಪಡಿಸ್ಕೋಬೇಕು, ಆಹಾರದಿಂದ ಚೆನ್ನಾಗಿರ್ಬೇಕು, ಸತತವಾಗಿ ವ್ಯಾಯಾಮ ಮಾಡಬೇಕು ಇತ್ಯಾದಿ ಎಲ್ಲವನ್ನೂ ಮಾಡ್ತಿರ್ತೀವಿ ನಾವು. ಈ ಮುಂಜಾಗ್ರತೆ ಅಂತ ಅನ್ನೋದು ಬಹಳ ಮುಖ್ಯ. ಯಾವತ್ತು ವಯಸ್ಸಾದ್ರೂ ಪರವಾಗಿಲ್ಲ, 70-80 ನಡೀತಾರೆ ನೋಡಿ ಅವರು ಅಂತಾರೆ.
0: ಮೊದಲು ಒಳ್ಳೆ ಆಹಾರ ಮುಖ್ಯವಾಗಿ ನಮ್ಗೆ ಪ್ರೋಟೀನ್ ಪೋರ್ಷನ್ ತುಂಬಾ ಮುಖ್ಯ. ಪ್ರೋಟೀನ್ ಅನ್ನೋದೇ ಮಸಲ್ನ ಬೆಳೆಸೋದು, ಅದನ್ನ ಅದಕ್ಕೆ ಸ್ಟ್ರೆಂತ್ ಕೊಡೋದು ಇರುತ್ತೆ. ಪ್ರೋಟೀನ್ ತುಂಬಾ ಮುಖ್ಯ,
1: ಪ್ರೋಟೀನ್ ಯುಕ್ತ ಆಹಾರ ಇರಬೇಕು,
0: ಪ್ರೋಟೀನ್ ಯುಕ್ತ ಆಹಾರ, ಹಾಗೆ ಮಿನರಲ್ಸ್ ಅಂಡ್ ವಿಟಮಿನ್ಸ್.
1: ತಾವು ವೈದ್ಯರು ಸಾಮಾನ್ಯ ನಿಮ್ಗೆ ಸಂಪರ್ಕ ಮಾಡಿದಾಗ ಏನು ಪಥ್ಯ ಅಂತಂದಾಗ ಏನೆಲ್ಲ ಎಲ್ಲ ತಿನ್ನಿ ನೀವು ತಂದಿರ್ತೀರಿ, ಆಹಾರ ಮುಖ್ಯ ಮನುಷ್ಯನಿಗೆ ಅಂತ ಅನ್ನೋದು ಅದರ ಸಂದೇಶ. ತುಂಬಾ ಧನ್ಯವಾದಗಳು.
0: ನಮಸ್ಕಾರ.
1: ಹಿರಿಯರಲ್ಲಿ ಮೂಳೆ ಸಮಸ್ಯೆ ಕುರಿತಾಗಿ ಇದುವರೆಗೆ ಡಾಕ್ಟರ್ ಪ್ರಸನ್ನ ಸಿಂಹ ಅವರೊಂದಿಗೆ ಸಂದರ್ಶನ ಕೇಳ್ತಾ ಇದ್ರಿ. ಒಟ್ಟಿನಲ್ಲಿ ಹಿರಿಯರಾಗಿರಲಿ, ಕಿರಿಯರಾಗಿರಲಿ, ಅಥವಾ ನವ ತರುಣರಿರಲಿ, ನಡು ವಯಸ್ಸಿನವರು ಯಾರೇ ಇರಲಿ, ಹೆಣ್ಣಿರಲಿ ಗಂಡಿರಲಿ, ಯಾರೇ ಇರಲಿ, ಆರೋಗ್ಯದ ಕಡೆಗೆ ಗಮನವನ್ನು ಕೊಡಲೇಬೇಕು. ನಿರಂತರ ವ್ಯಾಯಾಮ, ನಡೆದಾಡುವುದು ಮತ್ತು ಉತ್ತಮ ಆಹಾರ, ವಿಶೇಷವಾಗಿ ಮನೆಯಲ್ಲಿಯೇ ತಯಾರಿಸಿದಂಥ ಆಹಾರವನ್ನು ಸೇವನೆ ಮಾಡಬೇಕು. ಆಹಾರವೇ ಆರೋಗ್ಯ ಎಂಬ ಕಲ್ಪನೆ ಇಟ್ಟುಕೊಂಡು ಆರೋಗ್ಯವಂತ ಬದುಕನ್ನು ನಾವು ನಡೆಸಬೇಕು. ಇದು ಇಂದಿನ ಆರೋಗ್ಯ ಸಂಚಿಕೆ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿ ರಾಮ್ಜಿ ಮಿಷನ್, ಈ ಕುರಿತು ಮಾಹಿತಿ ನೀಡುತ್ತಾರೆ ಹಿರಿಯ ಪತ್ರಕರ್ತೆ ಚಂದನಾ ಎಲ್.
4: ನಾವಿವತ್ತು ಮಾತಾಡ್ತಾ ಇರೋ ವಿಚಾರ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಬಗ್ಗೆ. ಭಾರತ ಸರ್ಕಾರ ಗ್ರಾಮೀಣ ಜನರ ಅಭಿವೃದ್ಧಿಗಾಗಿ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ವಿಕಸಿತ ಭಾರತ ಗ್ರಾಮ್ಜಿ ಬಿಲ್ 2025 ಯೋಜನೆ ಕೂಡ ಒಂದಾಗಿದೆ. ಇದರಲ್ಲಿ ನಾವು ಹೊಸ ಬದಲಾವಣೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬಿಲ್ನ ಪೂರ್ತಿ ಹೆಸರು ನೀವು ಕೇಳೋದಾದ್ರೆ ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಮಿಷನ್ ಬಿಲ್ 2025. ಹಾಗೆ ನಾವು ಈ ಹೊಸ ಬಿಲ್ನ ಮುಖ ಉದ್ದೇಶದ ಬಗ್ಗೆ ತಿಳ್ಕೊಳ್ಬಹುದು. ಗ್ರಾಮೀಣ ಜನರು ಕೆಲಸಕ್ಕಾಗಿ ಊರು ಬಿಟ್ಟು ನಗರಕ್ಕೆ ಹೋಗುವ ಅವಶ್ಯಕತೆ ಇದರಲ್ಲಿ ಇರೋದಿಲ್ಲ, ಮತ್ತೆ ಅದನ್ನ ತಡೆಗಟ್ಟೋದಕ್ಕೆ ಈ ಹೊಸ ಬಿಲ್ ಆಗಿದೆ. ಇನ್ನು ಗ್ರಾಮದಲ್ಲಿ ಕೆಲಸ ಮತ್ತೆ ಅವರ ಆದಾಯ ಕೂಡ ಹೆಚ್ಚಿಸೋದಕ್ಕೆ ಸರ್ಕಾರ ಈ ರೀತಿ ಹೊಸ ಯೋಜನೆಯನ್ನು ರೂಪಿಸಿದೆ ಅಂತಾನೆ ಹೇಳಬಹುದು. ಹಿಂದಿದ್ದ ಯೋಜನೆಗಿಂತ ಇದು ಬಹಳ ಅತ್ಯುತ್ತಮವಾಗಿದೆ. ಯಾಕೆ ಅಂತ ಅಂದ್ರೆ ಹಿಂದಿದ್ದ ಯೋಜನೆಗೆ ಸುಮಾರು 3 ತಿಂಗಳ ಕಾಲ ಮಾತ್ರ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡುತ್ತಿತ್ತು. ಆದ್ರೆ ಇದೀಗ ಹೊಸ ಬದಲಾವಣೆಯಿಂದ 125 ಅಂದ್ರೆ ಸುಮಾರು 4 ತಿಂಗಳ ಕಾಲ ಉದ್ಯೋಗ ಅವಕಾಶವನ್ನು ಸರ್ಕಾರ ನೀಡ್ತಾ ಇದೆ. ಕಾನೂನಿನ ರೀತಿಯಲ್ಲಿ ಕೆಲಸ ಬೇಕು ಎಂದು ಕೇಳುವ ಹಕ್ಕು ನೀಡುವ ಬಿಲ್ ಇದಾಗಿದೆ. ಇದರಿಂದ ಜನರು ಬರೀ 3 ತಿಂಗಳು ಕೆಲಸ ಮಾಡಿ ಅದಾದ ನಂತರ ಕೆಲಸದ ಖಾತ್ರಿ ಸಿಗದೆ ಒದ್ದಾಡೋದು ಬೇಡ ಅಂತ ಹೇಳಿ ಸರ್ಕಾರ ಇದೀಗ 125 ದಿನಗಳ ಕಾಲ ಕೆಲಸದ ಖಚಿತತೆಯನ್ನ ಕೊಡ್ತಾ ಇದೆ. ಇನ್ನು ಗ್ರಾಮೀಣ ಕುಟುಂಬಗಳಿಗೆ ವರ್ಷಕ್ಕೆ 125 ದಿನಗಳವರೆಗೆ ವೇತನ ಸಿಗುತ್ತೆ, ಉದ್ಯೋಗ ಖಾತ್ರಿ ಕೂಡ ಸಿಗುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜನರಿಗೆ ಕೆಲಸ ಸಿಗುತ್ತೆ ಅಂತ ನೀವು ಕೇಳೋದಾದ್ರೆ ಕೆರೆ, ಹಳ್ಳ, ಕಾಲುವೆ ನಿರ್ಮಾಣಗಳಲ್ಲಿ, ಮಳೆ ನೀರು ಸಂರಕ್ಷಣೆ ಆಗಿರಬಹುದು, ಮತ್ತೆ ರಸ್ತೆ ಮತ್ತೆ ಶಾಲಾ ಕಟ್ಟಡಗಳ ನಿರ್ಮಾಣ ಆಗಿರಬಹುದು. ಆರೋಗ್ಯ ದೃಷ್ಟಿಯಿಂದ ನೋಡೋದಾದ್ರೆ ಸಾಕಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಕಟ್ಟಡಗಳನ್ನ ಕಟ್ಟೋದ್ರಿಂದ ಆಗಬಹುದು. ಹಾಗೆ ಕೃಷಿ ಮತ್ತು ರೈತರ ಕಲ್ಯಾಣ, ಕೃಷಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಕೆಲಸ ಕಾರ್ಯಗಳಾಗಿರಬಹುದು, ಮತ್ತೆ ಉದ್ಯೋಗ ಮತ್ತೆ ಕೌಶಲ್ಯ, ಸ್ವ ಉದ್ಯೋಗ ಮಾಡೋರಿಗೆ ಹೊಸ ಅವಕಾಶ ಮತ್ತು ತರಬೇತಿಗಳನ್ನ ಕೂಡ ಈ ಯೋಜನೆ ನೀಡುತ್ತೆ. ಗ್ರಾಮದಲ್ಲೇ ಕೆಲಸ ಮಾಡಬಹುದು ಮತ್ತೆ ಇದರಿಂದ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳಬಹುದು. ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶವನ್ನು ನೀಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲೂ 50%ಕ್ಕಿಂತ ಹೆಚ್ಚು ಮಹಿಳೆಯರು ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಇದರಿಂದ ಮಹಿಳೆಯರಿಗೆ ಸಮಾನ ಕೂಲಿ ಸಿಗುತ್ತೆ, ಹಾಗೆ ನೇರ ಬ್ಯಾಂಕಿಗೆ ಹಣ ಜಮಾ ಆಗುತ್ತೆ. ಮಹಿಳಾ ಸಬಲೀಕರಣಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಗ್ರಾಮೀಣ ಕುಟುಂಬಕ್ಕೆ ವರ್ಷಕ್ಕೆ 125 ದಿನಗಳ ಉದ್ಯೋಗ ಖಾತ್ರಿ, ನಿರುದ್ಯೋಗದ ಸಮಯದಲ್ಲಿ ನಿಯಮಿತ ಆದಾಯವನ್ನು ಗಳಿಸಿಕೊಳ್ಳಬಹುದು, ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಾಗುತ್ತೆ, ಬಡತನ

0: ನಿರ್ವಹಣೆ ಆಗುತ್ತೆ, ಗ್ರಾಮೀಣ ಜನರ ಬದುಕಿನ ಮಟ್ಟ ಇನ್ನೂ ಸುಧಾರಿಸುತ್ತೆ ಅನ್ನೋದು. ಈ ಯೋಜನೆಯನ್ನ ಯಾರೆಲ್ಲ ಸದುಪಯೋಗ ಪಡ್ಕೊಳ್ಬಹುದು ಅನ್ನೋದಾದ್ರೆ, ಭಾರತದ ಯಾವುದೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವ ಗ್ರಾಮೀಣ ಪ್ರದೇಶದ ನಿವಾಸಿಗಳು ಮೊದಲನೇ ಅರ್ಹತೆ. ಇನ್ನು 18 ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಜನರು ಕೆಲಸ ಮಾಡಲು ಸಿದ್ಧರಾಗಿರಬೇಕು. ಮಹಿಳೆಯರು, ಪುರುಷರು, ಯುವಕರು ಎಲ್ಲರಿಗೂ ಸಮಾನತೆ ಇದೆ ಮತ್ತು ಸಮಾನ ಅರ್ಹರು. ವಿಶೇಷವಾಗಿ ಬಡ ಕುಟುಂಬದವರು, ಕೃಷಿ ಕಾರ್ಮಿಕರು, ಕೆಲಸ ಇಲ್ಲದ ಯುವಕರು, ಋತುಮಾನಾಧಾರಿತ ಕೆಲಸ ಮಾಡುವವರು, ಸ್ವಂತ ಆದಾಯ ಮೂಲ ಇಲ್ಲದವರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಯಾವೆಲ್ಲ ಪ್ರದೇಶಗಳಲ್ಲಿ ಈ ಯೋಜನೆ ಜಾರಿ ಇದೆ ಅಂತ ಕೇಳಿದ್ರೆ, ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಗ್ರಾಮೀಣ ಭಾಗಗಳಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಈ ಯೋಜನೆಯಿಂದ ಜನರಿಗೆ ಉದ್ಯೋಗವೂ ಸಿಗಬೇಕು, ಗ್ರಾಮವೂ ಅಭಿವೃದ್ಧಿ ಆಗಬೇಕು ಎನ್ನುವುದೇ ಈ ಬಿಲ್ಲಿನ ಆಶಯ. ಇನ್ನು ನಾನು ಆಗ್ಲೇ ಹೇಳಿದಂಗೆ, ಕೆರೆ ಕಾಲುವೆ ಸ್ವಚ್ಛತೆ, ನೀರಿನ ಸಂರಕ್ಷಣೆ, ಗ್ರಾಮೀಣ ರಸ್ತೆ ನಿರ್ಮಾಣ, ಪರಿಸರ ಸಂರಕ್ಷಣೆ, ಸಾರ್ವಜನಿಕರ ಕಟ್ಟಡಗಳ ಸುಧಾರಣೆ, ಇದೆಲ್ಲವೂ ಕೇವಲ ಕೆಲಸ ಅಲ್ಲ, ಇದು ಭವಿಷ್ಯದಲ್ಲಿ ಗ್ರಾಮಕ್ಕೆ ಲಾಭ ನೀಡುವ ಕೆಲಸಗಳಾಗಿದೆ. ಈ ಯೋಜನೆಯ ಸದುಪಯೋಗನ ಹೇಗ್ ಪಡ್ಕೊಳ್ಳೋದು ಅಂತ ಕೇಳೋದಾದ್ರೆ, ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ನೀವು ತೆರಳಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕು. ನೋಂದಣಿ ಆದ ನಂತರ ಗ್ರಾಮ ಪಂಚಾಯತಿ ಮೂಲಕ ಸ್ಥಳೀಯವಾಗಿ ನಡೆಯುವ ಕೆಲಸಗಳಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ನಂತರ ಕೆಲಸ ಆದ್ಮೇಲೆ ಪ್ರತಿದಿನದ ಕೂಲಿ ಹಣವನ್ನ ಏನ್ ಮಾಡ್ತಾರೆ, ನೇರ ಬ್ಯಾಂಕಿನ ಖಾತೆಗೆ ಜಮಾ ಮಾಡ್ತಾರೆ. ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಸಮಸ್ಯೆ ಇರುವುದಿಲ್ಲ, ಹಾಗೆ ಪಾರದರ್ಶಕತೆಯನ್ನ ಕೂಡ ಕಾಪಾಡಬಹುದು. ವರ್ಷಕ್ಕೆ 125 ದಿನಗಳವರೆಗೆ ಕೆಲಸ ಪಡೆಯುವ ಹಕ್ಕಿದೆ. ಇನ್ನು ನೀವು ಈ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ಅಂದ್ರೆ ಬೇಕಾಗಿರುವ ದಾಖಲೆಗಳು ಏನು ಅಂತ ಅಂದ್ರೆ, ನಿಮ್ಮ ಆಧಾರ್ ಕಾರ್ಡ್, ವಿಳಾಸದ ದಾಖಲೆ ಅಂದ್ರೆ ರೇಷನ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿ, ಬ್ಯಾಂಕ್ ಖಾತೆ ವಿವರ, ಪಾಸ್ಪೋರ್ಟ್ ಸೈಜ್ ಫೋಟೋ, ಈ ದಾಖಲೆಗಳನ್ನ ತಗೊಂಡು ನೀವು ಹತ್ತಿರದ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಬಹುದು. ಈ ಯೋಜನೆಯ ಗ್ರಾಮಗಳನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಪಡಿಸಲು ಇದೊಂದು ಮೂಲ ಸೌಕರ್ಯಗಳನ್ನ ಹೆಚ್ಚಿಸುವಂತಹ ಯೋಜನೆಯಾಗಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ 2025 ಕೇವಲ ಒಂದು ಯೋಜನೆ ಅಲ್ಲ, ಗ್ರಾಮೀಣ ಭಾರತದ ಭವಿಷ್ಯಕ್ಕೆ ಹಾಕಿದ ಒಂದು ಭದ್ರ ಹೆಜ್ಜೆ ಅಂತಾನೆ ಹೇಳ್ಬಹುದು. ಗ್ರಾಮವೂ ವಿಕಸಿತ ಆಗತ್ತೆ, ದೇಶವೂ ವಿಕಸಿತ ಆಗತ್ತೆ. ಇನ್ನು ಈ ಯೋಜನೆ ಗ್ರಾಮೀಣ ಅಭಿವೃದ್ಧಿಗೆ ಒಂದು ಅಡಿಪಾಯ ಅಂತ ಹೇಳ್ಬಹುದು, ಸಾಮಾಜಿಕ ಸಮಾನತೆಗೂ ಕೂಡ ಇದೊಂದು ಅಡಿಪಾಯ, ಇದು ಲಕ್ಷಾಂತರ ಕುಟುಂಬಗಳಿಗೆ ಜೀವನ ಆಧಾರವಾಗಿದೆ ಅಂತ ಹೇಳಬಹುದು. ನೀವೆಲ್ಲ ಇಷ್ಟೊತ್ತು ನಿಮ್ಮ ಗ್ರಾಮ, ನಿಮ್ಮ ಹಕ್ಕು, ನಿಮ್ಮ ಉದ್ಯೋಗ ಬಲಪಡಿಸುವ ಹೊಸ ಕಾಯ್ದೆ ಬಗ್ಗೆ ತಿಳ್ಕೊಂಡ್ರಿ. ಅದರಲ್ಲಿ ಟೆಕ್ನಾಲಜಿ ಕೂಡ ಅಳವಡಿಸಲಾಗಿದೆ. ವೇತನ ತ್ವರಿತ ಪಾವತಿ, ಜಿಯೋ ಟ್ಯಾಗಿಂಗ್, ಬಯೋಮೆಟ್ರಿಕ್ ಹಾಜರಿ, ವೇತನ 15 ದಿನದಲ್ಲಿ ನಿಮಗಿರುತ್ತೆ. ಇನ್ನು ಈ ಯೋಜನೆ ವಿಶೇಷತೆ ಏನು ಅಂತ ಅಂದ್ರೆ, ಯಾವ ಕೆಲಸ ಬೇಕು ಅಂತ ನೀವೇ ಗ್ರಾಮ ಸಭೆಯಲ್ಲಿ ನಿರ್ಧರಿಸಬಹುದು. ಇಲ್ಲಿ ಯಾವುದೇ ಕೇಂದ್ರ ಅಥವಾ ಜಿಲ್ಲೆಯಿಂದ ನಿಮ್ಗೆ ಈ ಕೆಲಸನೇ ಮಾಡಬೇಕು ಅಂತ ಒತ್ತಾಯ ಬರುವುದಿಲ್ಲ. ನಿಮ್ಮ ಗ್ರಾಮದಲ್ಲಿ ಏನ್ ಅಗತ್ಯ ಇದೆ ಆ ಕೆಲಸವನ್ನು ನೀವೇ ನಿರ್ಧಾರ ಮಾಡಬಹುದು. ಇನ್ನು ಕೃಷಿ ಸಮಯಕ್ಕೆ 60 ದಿನಗಳ ವಿರಾಮ ಕೊಡ್ತಾರೆ, ರೈತರಿಗೆ ಇದು ದೊಡ್ಡ ಸಹಾಯ. ಈ ಯೋಜನೆಯಲ್ಲಿ ರೈತ ಇದೊಂದು ವಿಷಯ ಬಹಳ ಮುಖ್ಯವಾಗಿ ಸಹಾಯ ಆಗುತ್ತೆ. ಬಿತ್ತನೆ ಅಥವಾ ಕೊಯ್ಲು ಸಮಯದಲ್ಲಿ ರಾಜ್ಯ ಸರ್ಕಾರಗಳು 60 ದಿನಗಳ ಕಾಲ ವಿರಾಮ ಕೊಡಬಹುದು ಅಂತ ಸಹ ಹೇಳಿದೆ. ಇನ್ನು ವಿಕಸಿತ ಭಾರತ ಗ್ರಾಮ ಜಿ ಬಿಲ್ ಯೋಜನೆಗೆ ತಿಳ್ಕೊಂಡ್ವಿ, ಗ್ರಾಮ ಬಲವಾದರೆ ಭಾರತ ಬಲ. ಧನ್ಯವಾದ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಕಸಿತ ಭಾರತ ಜಿರಾಮ್ಜಿ ಮಿಷನ್ ಕುರಿತು ಮಾಹಿತಿ ನೀಡಿದವರು ಹಿರಿಯ ಪತ್ರಕರ್ತೆ ಚಂದನಾ ಎಲ್. ಈ ಕಾರ್ಯಕ್ರಮ ಆಕಾಶವಾಣಿ.

ನಮಸ್ಕಾರ, ನಾನು ಇಶಾ ಪಂತ್. ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಸೈಬರ್ ಕ್ರೈಮ್ ತುಂಬಾ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಜಾಸ್ತಿ ಆಗಿದೆ. ನಾವು ಎಲ್ಲರೂ ಮೊಬೈಲ್ ಮುಖಾಂತರ ಪೇ ಮಾಡ್ತೀವಿ, ಎಲ್ಲ UPI ಮುಖಾಂತರ ಪೇ ಮಾಡ್ತೀವಿ, ಇಂಟರ್ನೆಟ್ ಬ್ಯಾಂಕಿಂಗ್ ಜಾಸ್ತಿ ಆಗಿದೆ. ಸ್ಪೆಷಲಿ ಕೋವಿಡ್ ಆದ ನಂತರ ಇದು ಇನ್ನೂ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಇದು ಜಾಸ್ತಿ ಆಗಿರೋದ್ರಿಂದ ಸೈಬರ್ ಕ್ರೈಮ್ಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದ್ರೆ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಇಂಟರ್ನೆಟ್ ಬ್ಯಾಂಕಿಂಗ್ ಎಲ್ಲರೂ, ಬಟ್ ಅದನ್ನು ಕರೆಕ್ಟ್ ಆಗಿ ಹೇಗೆ ಬಳಸಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂಡ್ ನಿಮ್ಗೆ ಗೊತ್ತಿರಬೇಕು, ಸುಮಾರು ಸತಿ ಫಸ್ಟ್ ಇಮೇಲ್ ಅಲ್ಲಿ ಬರ್ತಿತ್ತು ದಟ್ ನೀವು ಇಷ್ಟು ಲಾಟ್ರಿ ನಿಮ್ಗೆ ಸಿಕ್ಕಿದೆ, ನೀವು ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ್ರೆ ಮತ್ತೆ ಅವರು ಕೆಲವು ಡೀಟೇಲ್ಸ್ ಕೇಳ್ತಿದ್ರು, ಇಷ್ಟು ದುಡ್ಡು ನೀವು ಸಬ್ಮಿಟ್ ಮಾಡಿ ಡಿಪಾಸಿಟ್ ಮಾಡಿದ್ರೆ ನಿಮ್ಗೆ ಇನ್ನೂ ಜಾಸ್ತಿ ದುಡ್ಡು ಸಿಗುತ್ತೆ ಅಂತ ಹೇಳಿ ಇತರ. ಇದನ್ನು ನೈಜೀರಿಯನ್ ಫ್ರಾಡ್ ಅಂತ ಹೇಳ್ತೀವಿ. ನಡೀತಾ ಇದೆ ಈಗ ಇಮೇಲ್ ಇಂದ ಅದು ವಾಟ್ಸ್ಆಪ್ ಅಲ್ಲಿ ಶಿಫ್ಟ್ ಆಗಿದೆ. ವಾಟ್ಸ್ಆಪ್ ಅಲ್ಲಿ ನಿಮ್ಗೆ ಮೆಸೇಜ್ ಸಿಗುತ್ತೆ ಮತ್ತು SMS ಮುಖಾಂತರ ಮೆಸೇಜ್ ಸಿಗುತ್ತೆ. ನಿಮಗೂ ನನಗೆ ಬರುತ್ತೆ.

ಎಲ್ಲರಿಗೂ ಬರುತ್ತೆ. ಅಂಡ್ ಇವಾಗ ಸುಮಾರು ಜನ ಕೇರ್ಫುಲ್ ಆಗಿದ್ದಾರೆ, ಆದ್ರೂ ಕೆಲವರು ಈ ತರ ಸೇಯಿಂಗ್ ಇದೆ ಇಂಗ್ಲಿಷ್ ಅಲ್ಲಿ, ಇಫ್ ಯು ಹ್ಯಾವ್ ಗ್ರೀಡ್ ಓನ್ಲಿ ಗಾಡ್ ಕ್ಯಾನ್ ಸೇವ್. ನಾವು ಹೇಳ್ತಾ ಇರ್ತೀವಿ ದಟ್ ದಯವಿಟ್ಟು ಈ ತರ ಮೆಸೇಜಸ್ ಅನ್ನು ನೀವು ನೋಡ್, ಇನ್ಫ್ಯಾಕ್ಟ್ ಬಂದ ತಕ್ಷಣ ನೀವು ಡಿಲೀಟ್ ಮಾಡಬೇಕು. ಆದ್ರೂ ಕೆಲವರು ಈ ತರ ಅವರ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಅವರು ಇದ್ ಮಾಡಿದ್ದಾರೆ, ಅದಕ್ಕೆ ಈ ತರ ಒಂದು ಲಾಟರಿ ಫ್ರಾಡ್ ಅಂತ ಬರುತ್ತೆ. ಇತ್ತೀಚೆಗೆ ಇನ್ನೊಂದು ಸ್ಟಾರ್ಟ್ ಆಗಿದೆ ದಟ್ ನಿಮ್ಮ ಬ್ಯಾಂಕ್ ಕೆವೈಸಿ ಡೀಟೇಲ್ಸ್ ಎಕ್ಸ್ಪೈರ್ ಆಗಿದೆ, ಇನ್ನೊಮ್ಮೆ ನೀವು ಕೆವೈಸಿ ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿ ಅವರು ವಾಟ್ಸ್ಆಪ್ ಅಲ್ಲಿ ಒಂದು ಲಿಂಕ್ ಕಳಿಸ್ಬಿಡ್ತಾರೆ ಅಥವಾ SMS ಮುಖಾಂತರ ಒಂದು ಲಿಂಕ್ ಕಳಿಸ್ಬಿಡ್ತಾರೆ. ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆ ಲಿಂಕ್ ಆಕ್ಚುಲಿ ಕರೆಕ್ಟ್ ನಮ್ಮ ನಿಮ್ಮ SBI ಇರ್ಲಿ ಅದು ಒಂದು ಬ್ಯಾಂಕ್ ಇರ್ಲಿ ಆ ಬ್ಯಾಂಕ್ದು ಇರಲ್ಲ, ಆತರ ಕಾಣುತ್ತೆ. ನೀವು ಕ್ಲಿಕ್ ಮಾಡಿದ್ರೆ ಅದೇ ತರ ಅವರು ಫೇಕ್ ವೆಬ್ಸೈಟ್ ತರ ಕ್ರಿಯೇಟ್ ಮಾಡ್ತಾರೆ. ಅದರ ಮೇಲೆ ಅವರು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲ ಕೇಳ್ತಾರೆ, ನೀವು ಕೊಟ್ಬಿಡ್ತೀರಾ, OTP ಕೂಡ ಕೊಟ್ಬಿಡ್ತೀರಾ, ಅವಾಗ ಅವರ ಹತ್ತಿರ ನಿಮ್ಮ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ. ಅಂಡ್ ಅವರು ನಿಮ್ಮ ಫುಲ್ ಬ್ಯಾಂಕ್ ಅಕೌಂಟ್ ಇಂದ ದುಡ್ಡು ಇದ್ ಮಾಡ್ಬಿಡ್ತಾರೆ.

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ, ವಿಶ್ವದ ಒಂದು ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ವಾರ್ತೆಗಳ ವಿವರ: ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ದೇಶದ ನಾಗರಿಕರು ಪರಸ್ಪರ ಸಂಪರ್ಕ ಸಾಧಿಸುವ, ಕಲಿಯುವ, ಹಣಕಾಸು ವ್ಯವಹಾರ ನಡೆಸುವ ಹಾಗೂ ಸಾರ್ವಜನಿಕ ಸೇವೆಗಳನ್ನು ಪಡೆಯುವ ವಿಧಾನದಲ್ಲಿ ಮಹತ್ವದ ಪರಿವರ್ತನೆ ತಂದಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದೆ. ಆರೋಗ್ಯ, ಶಿಕ್ಷಣ, ಕೌಶಲ್ಯಾಭಿವೃದ್ದಿ, ಕೃಷಿ ಹಾಗೂ ಕಲ್ಯಾಣ ಯೋಜನೆಗಳ ಸೇವೆಗಳು, ವಿಶೇಷವಾಗಿ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಡಿಜಿಟಲ್ ವೇದಿಕೆಗಳ ಮೂಲಕ ವ್ಯಾಪಕವಾಗಿ ವಿಸ್ತರಿಸಿವೆ. ಭಾರತವು ನಾಗರಿಕ ಕೇಂದ್ರಿತ ಮತ್ತು ವಿಸ್ತರಣಾ ಸಾಮರ್ಥ್ಯ ಹೊಂದಿರುವ ಡಿಜಿಟಲ್ ಆಡಳಿತ ವ್ಯವಸ್ಥೆಗಳ ಮೂಲಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಪಾವತಿ ವ್ಯವಸ್ಥೆ, ದತ್ತಾಂಶ ವಿನಿಮಯ ಹಾಗೂ ಸೇವಾ ವಿತರಣೆಗೆ ಸಂಬಂಧಿಸಿದ ಇಂಡಿಯಾ ಸ್ಟ್ಯಾಕ್ ಮತ್ತು ಡಿಪಿಐ ವ್ಯವಸ್ಥೆಗಳ ಸಹಕಾರಕ್ಕಾಗಿ ಭಾರತವು 24 ದೇಶಗಳೊಂದಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಯುಪಿಐ ಈಗ ಯುನೈಟೆಡ್ ಅರಬ್ ಎಮಿರೇಟ್ಸ್, ಸಿಂಗಾಪುರ, ಫ್ರಾನ್ಸ್, ಮಾರಿಷಸ್ ಹಾಗೂ ಶ್ರೀಲಂಕಾ ಸೇರಿದಂತೆ 8ಕ್ಕೂ ಹೆಚ್ಚು ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಜಾಗತಿಕ ಹಣಕಾಸು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿದೆ. ಆಧಾರ್, ಡಿಜಿಲಾಕರ್, ಸರ್ಕಾರಿ ಇ ಮಾರುಕಟ್ಟೆ, ಜಿಎಎಂ, ದೀಕ್ಷಾ, ಉಮಂಗ್ ಹಾಗೂ ಇ ಸಂಜೀವಿನಿ ಸೇರಿದಂತೆ ಭಾರತದ ಹಲವು ಡಿಜಿಟಲ್ ವೇದಿಕೆಗಳು ಜಾಗತಿಕ ಡಿಜಿಟಲ್ ಆಡಳಿತ ಮಾದರಿಗಳಿಗೆ ಪ್ರೇರಣೆಯಾಗುತ್ತಿವೆ. 2023ರ ಜಿ20 ಅಧ್ಯಕ್ಷತೆಯ ಅವಧಿಯಲ್ಲಿ ಭಾರತವು ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಹಾಗೂ ಜಾಗತಿಕ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಆರಂಭಿಸುವ ಮೂಲಕ ಭಾರತದ ಡಿಜಿಟಲ್ ವ್ಯವಸ್ಥೆಯನ್ನು ವಿಶ್ವದ ವಿವಿಧ ರಾಷ್ಟಗಳಿಗೆ ವಿಸ್ತರಿಸಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮವು 2ನೇ ದಶಕಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಸಮಗ್ರ ಅಭಿವೃದ್ದಿ, ಡಿಜಿಟಲ್ ಸಬಲೀಕರಣ ಹಾಗೂ ಜಾಗತಿಕ ಸಹಕಾರಕ್ಕೆ ತಂತ್ರಜ್ಞಾನವನ್ನು ಪರಿಣಾಮಕಾರಿ ಸಾಧನವನ್ನಾಗಿ ಬಳಸುವತ್ತ ಭಾರತ ಮುನ್ನಡೆಯುತ್ತಿದೆ. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಆಡಳಿತ ವ್ಯವಸ್ಥೆಗೆ ಹೊಸ ರೂಪ ನೀಡಿದ್ದು, ನಾಗರಿಕರನ್ನು ಸಬಲೀಕರಣಗೊಳಿಸಿ ದೇಶದ ಸಮಗ್ರ ಅಭಿವೃದ್ದಿಗೆ ವೇಗ ನೀಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಡಿಜಿಟಲ್ ಇಂಡಿಯಾ ಇಂದು ಜನಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಸ್ಪರ್ಶಿಸಿದೆ. ತಡೆರಹಿತ ಡಿಜಿಟಲ್ ಪಾವತಿ ವ್ಯವಸ್ಥೆ ಹಾಗೂ ನೇರ ಲಾಭ ವರ್ಗಾವಣೆ ಯೋಜನೆಗಳ ಮೂಲಕ ಫಲಾನುಭವಿಗಳಿಗೆ ಪಾರದರ್ಶಕವಾಗಿ ಸೌಲಭ್ಯಗಳು ತಲುಪುತ್ತಿವೆ. ತಂತ್ರಜ್ಞಾನವು ಜನರ ಜೀವನವನ್ನು ಮತ್ತಷ್ಟು ಸುಲಭಗೊಳಿಸುವ ಪ್ರಬಲ ಸಾಧನವಾಗಿ ರೂಪುಗೊಂಡಿದೆ ಎಂದು ಅವರು ಹೇಳಿದ್ದಾರೆ. ತೈಲ ಮಾರುಕಟ್ಟೆ ಕಂಪನಿಗಳು 19 ಕೆಜಿ ತೂಕದ ವಾಣಿಜ್ಯ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯನ್ನು ಇಂದಿನಿಂದ 183.50 ರೂಪಾಯಿ ಕಡಿತಗೊಳಿಸಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಪ್ರಕಟಿಸಿರುವ ಮಾಹಿತಿ ಪ್ರಕಾರ ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಬೆಲೆ ಇಳಿಕೆಯ ಬಳಿಕ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆ 2,930 ರೂಪಾಯಿಗಳಿಗೆ ನಿಗದಿಯಾಗಿದೆ. ಈ ಬೆಲೆ ಇಳಿಕೆಯಿಂದ ರೆಸ್ಟೋರೆಂಟ್ಗಳು, ಡಾಬಾಗಳು, ಹೋಟೆಲ್ಗಳು ಹಾಗೂ ಆಹಾರ ಮತ್ತು ಪಾನೀಯ ಉದ್ಯಮಗಳಲ್ಲಿ ತೊಡಗಿರುವವರಿಗೆ ಗಮನಾರ್ಹ ಪರಿಹಾರ ದೊರೆಯಲಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಪಿಎಂಕೆಎಸ್ವೈ, ಜಲಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಹಾಗೂ ನೀರಾವರಿ ವ್ಯಾಪ್ತಿಯ ವಿಸ್ತರಣೆಯ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತಂದು ಯಶಸ್ವಿಯಾಗಿ 10 ವರ್ಷ ಪೂರೈಸಿದೆ. 2015ರ ಜುಲೈ 1ರಂದು ಆರಂಭಗೊಂಡ ಈ ಯೋಜನೆಯು ರೈತರಿಗೆ ಖಾತರಿಯ ನೀರಾವರಿ ಸೌಲಭ್ಯ ಕಲ್ಪಿಸುವುದರ ಜೊತೆಗೆ ಕೃಷಿ ಜಮೀನುಗಳಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸಿ ದೇಶಾದ್ಯಂತ ಸುಸ್ಥಿರ ಜಲ ಸಂರಕ್ಷಣೆಗೆ ಪ್ರೋತ್ಸಾಹ ನೀಡುತ್ತಿದೆ. ಕಳೆದ 1 ದಶಕದಲ್ಲಿ ಜಲಸಂಚಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಜಲಸಿಂಚನ ಯೋಜನೆಯಡಿ ಕೃಷಿ ಜಮೀನುಗಳಿಗೆ ನೀರನ್ನು ಸಮರ್ಥವಾಗಿ ಪೂರೈಸುವ ವ್ಯವಸ್ಥೆಗಳ ಮೂಲಕ ನೀರಾವರಿ ಮೂಲ ಸೌಕರ್ಯವನ್ನು ಮತ್ತಷ್ಟು ಬಲಪಡಿಸಲಾಗಿದೆ. 2016-17 ಸಾಲಿನಿಂದ 2,70,00,000 ಹೆಚ್ಚು ರೈತರು ಪ್ರಯೋಜನ ಪಡೆದಿದ್ದು 2,46,10,000 ಹೆಕ್ಟೇರ್ ಪ್ರದೇಶದಲ್ಲಿ ನೂತನ ನೀರಾವರಿ ಸಾಮರ್ಥ್ಯವನ್ನು ಸೃಷ್ಟಿಸಲಾಗಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಪರಿಷ್ಕೃತ ಶುಲ್ಕ ವ್ಯವಸ್ಥೆಯೊಂದಿಗೆ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳ ಶುಲ್ಕವನ್ನು ಕೇಂದ್ರ ಸರ್ಕಾರ ಹೆಚ್ಚಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಜಾರಿಗೆ ತಂದಿರುವ ಹೊಸ ಶುಲ್ಕ ವ್ಯವಸ್ಥೆಯು ಹೊಸ ಪಾಸ್ಪೋರ್ಟ್ ಅರ್ಜಿ, ನವೀಕರಣ, ತತ್ಕಾಲ್ ಸೇವೆ, ಕಳೆದುಹೋದ ಅಥವಾ ಹಾನಿಗೊಳಗಾದ ಪಾಸ್ಪೋರ್ಟ್ನ ಬದಲಿ ಪ್ರತಿ, ಪೊಲೀಸ್ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಪಾಸ್ಪೋರ್ಟ್ ಸೇವೆಗಳಿಗೆ ಅನ್ವಯವಾಗಲಿದೆ. ಭಾರತ ಹಾಗೂ ವಿದೇಶದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ವಾಣಿಜ್ಯ ದೂತಾವಾಸ ಕಚೇರಿಗಳ ಮೂಲಕ ಸಲ್ಲಿಸುವ ಅರ್ಜಿಗಳಿಗೂ ಈ ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ದೇಶಾದ್ಯಂತ ಇಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತಿದೆ. ಸಾರ್ವಜನಿಕ ಆರೋಗ್ಯದ ರಕ್ಷಣೆ ಮತ್ತು ಸುಧಾರಣೆಗೆ ವೈದ್ಯರು ನೀಡಿರುವ ಸಮರ್ಪಣೆ, ಕರುಣೆ ಹಾಗೂ ಅಮೂಲ್ಯ ಕೊಡುಗೆಯನ್ನು ಗೌರವಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಭಾರತದ ಅತ್ಯಂತ ಗೌರವಾನ್ವಿತ ವೈದ್ಯರಲ್ಲಿ ಒಬ್ಬರಾದ ಡಾ ಬಿಧಾನ್ ಚಂದ್ರ ರಾಯ್ ಅವರ ಜನ್ಮದಿನ ಹಾಗೂ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಜುಲೈ 1ರಂದು ರಾಷ್ಟೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ. ಈ ವರ್ಷದ ರಾಷ್ಟೀಯ ವೈದ್ಯರ ದಿನದ ಧ್ಯೇಯವಾಕ್ಯ ಬಿಹೈಂಡ್ ದ ಮಾಸ್ಕ್ ಹೂ ಹೀಲ್ಸ್ ದ ಹೀಲರ್ಸ್. ಇತರರ ಆರೋಗ್ಯಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರುವ ವೈದ್ಯರ ಮಾನಸಿಕ, ಭಾವನಾತ್ಮಕ ಹಾಗೂ ದೈಹಿಕ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೂ ಸಮಾನ ಆದ್ಯತೆ ನೀಡುವ ಅಗತ್ಯವನ್ನು ಇದು ಒತ್ತಿ ಹೇಳುತ್ತದೆ. ವೈದ್ಯರ ಕಠಿಣ ಪರಿಶ್ರಮ, ಕರುಣೆ ಹಾಗೂ ಸೇವಾ ಬದ್ಧತೆಯೇ ಭಾರತದ ಆರೋಗ್ಯ ವ್ಯವಸ್ಥೆಯ ಭದ್ರ ಅಡಿಪಾಯವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಹಿನ್ನೆಲೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿಯೂ ವೈದ್ಯರು ಸಲ್ಲಿಸುತ್ತಿರುವ ದಣಿವರಿಯದ ಸೇವೆ ದೇಶದ ಕೋಟ್ಯಂತರ ಜನರ ವಿಶ್ವಾಸ ಮತ್ತು ಕೃತಜ್ಞತೆಗೆ ಪಾತ್ರವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 1 ದಶಕದಲ್ಲಿ ದೇಶದ ಆರೋಗ್ಯ ಸೇವಾ ವ್ಯವಸ್ಥೆಯನ್ನು ಬಲಪಡಿಸುವ ನಿಟ್ಟನಲ್ಲಿ ಭಾರತ ಮಹತ್ವದ ಪ್ರಗತಿ ಸಾಧಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ವೈದ್ಯಕೀಯ ಕಾಲೇಜುಗಳ ಸಂಖ್ಯೆ 2 ಪಟ್ಟು ಹೆಚ್ಚಾಗಿದ್ದು ಪದವಿ ಹಾಗೂ ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳ ಸಂಖ್ಯೆಯಲ್ಲಿಯೂ ಗಣನೀಯ ಏರಿಕೆಯಾಗಿದೆ. ಈ ಅಭೂತಪೂರ್ವ ಬೆಳವಣಿಗೆಯು ವೈದ್ಯಕೀಯ ಶಿಕ್ಷಣ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದರ ಜೊತೆಗೆ ಆರೋಗ್ಯ ಕ್ಷೇತ್ರದ ಮಾನವ ಸಂಪನ್ಮೂಲವನ್ನು ಬಲಪಡಿಸಿ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಲು ನೆರವಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ವಿಕಸಿತ ಭಾರತ ನಿರ್ಮಾಣದತ್ತ ಸರ್ಕಾರ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಆರೋಗ್ಯ ಸೇವೆಯ ಉತ್ತೇಜನ, ವೈದ್ಯಕೀಯ ಸಂಶೋಧನೆಗೆ ವೇಗ, ನವೋದ್ಯಮಗಳ ಅಳವಡಿಕೆ ಹಾಗೂ ಎಲ್ಲರಿಗೂ ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಾಗುವ ಆರೋಗ್ಯ ಸೇವೆ ಒದಗಿಸುವಲ್ಲಿ ದೇಶದ ವೈದ್ಯರು ಮುಂದೆಯೂ ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ವೈದ್ಯರ ದಿನದ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಸಮಸ್ತ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ. ದೇಶದಲ್ಲಿ ಕಳೆದ ಜೂನ್ ತಿಂಗಳ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಗ್ರಹ 1,94,812 ಕೋಟಿ ರೂಪಾಯಿಗೆ ತಲುಪಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಜಿಎಸ್ಟಿ ಸಂಗ್ರಹ 1,71,105 ಕೋಟಿ ರೂಪಾಯಿಯಾಗಿತ್ತು. ಕಳೆದ ವರ್ಷದ ಈ ಅವಧಿಗೆ ಹೋಲಿಸಿದರೆ ಶೇಕಡಾ 13.9% ಏರಿಕೆ ದಾಖಲಿಸಿದೆ. ಇಂಗ್ಲೆಂಡ್ನ ಚೆಸ್ಟರ್ಲೇ ಸ್ಟೀಟ್ನ ರಿವರ್ಸೈಡ್ ಮೈದಾನದಲ್ಲಿ ಇಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ಅನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮದ 11 ವರ್ಷಗಳ ಸಾಧನೆ. ವಿಶ್ವದ 1 ಅತಿದೊಡ್ಡ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ವ್ಯವಸ್ಥೆ ನಿರ್ಮಿಸಿದ ಭಾರತ. ಇಂದಿನಿಂದ 19 ಕೆಜಿ ತೂಕದ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ 183.50 ರೂಪಾಯಿ ಇಳಿಕೆ ಮಾಡಿದ ತೈಲ ಮಾರುಕಟ್ಟೆ ಕಂಪನಿಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ 10 ವರ್ಷ, ನೀರಾವರಿ ವಿಸ್ತರಣೆ, ಜಲ ಸಂರಕ್ಷಣೆ, ಕೃಷಿ ಉತ್ಪಾದಕತೆಗೆ ಹೆಚ್ಚಳಕ್ಕೆ ಮಹತ್ವದ ಕೊಡುಗೆ. ಪಾಸ್ಪೋರ್ಟ್ ಸೇವೆಗಳ ಶುಲ್ಕ ಪರಿಷ್ಕರಣೆ ಇಂದಿನಿಂದ ಜಾರಿ. ಹಾಗೂ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ, ಇಂದು ಭಾರತ ಇಂಗ್ಲೆಂಡ್ ನಡುವೆ ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30ಕ್ಕೆ.

0: ಆಕಾಶವಾಣಿ
1: ಬಿಪಿಯನ್ನು ಬದಿಗಿರಿಸಿ
0: ಅಡುಗೆ ಆರೋಗ್ಯ ಮನೆಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ
1: ಉದರವ ಮರೆತು ಮೆಣಸು
0: ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ
2: ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿಗಳತಿ ಮಧುರ ಮಾಡುವ ನಮಸ್ಕಾರಗಳು. ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಕಳಪೆ ಆಹಾರದಿಂದ ದೇಹದಲ್ಲಿ ಅಧಿಕ ಕೊಬ್ಬು ಅಂದರೆ ಎಕ್ಸೆಸ್ ಬಾಡಿ ಫ್ಯಾಟ್ ಶೇಖರಣೆ ಆಗುತ್ತೆ. ಇದು ಕೇವಲ ಸೌಂದರ್ಯದ ಸಮಸ್ಯೆ ಅಲ್ಲ, ಬದಲಿಗೆ ಹೃದಯ ರೋಗಗಳು ಮತ್ತು ಮಧುಮೇಹದಂತಹ ಅಪಾಯವನ್ನ ಹೆಚ್ಚಿಸುತ್ತದೆ. ದೇಹದ ಕೊಬ್ಬನ್ನ ಕಡಿಮೆ ಮಾಡಲು ಮತ್ತು ದೇಹವನ್ನ ಡಿಟಾಕ್ಸ್ ಮಾಡಲು ಸಹಾಯ ಮಾಡುವ ಸರಳ ಮತ್ತು ಪರಿಣಾಮಕಾರಿ ಮನೆಮದ್ದು ಬೆಚ್ಚಗಿನ ನೀರು ಮತ್ತು ಅರಿಶಿನ. ಅರಿಶಿನ ಉರಿಯೂತ ನಿರೋಧಕ ಗುಣಗಳನ್ನ ಹೊಂದಿದೆ. ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಲೋಟ ಬೆಚ್ಚಗಿನ ನೀರು ಮತ್ತು ಅರ್ಧ ಚಮಚ ಅರಿಶಿನ ಪುಡಿ. ಈ ಕೊಬ್ಬು ನಿವಾರಕ ಪಾನೀಯ ತಯಾರಿಸುವ ವಿಧಾನ ಹೀಗಿದೆ. ಒಂದು ಲೋಟ ಉಗುರು ಬೆಚ್ಚಗಿನ ನೀರನ್ನ ತೆಗೆದುಕೊಂಡು ಅದಕ್ಕೆ ಅರ್ಧ ಚಮಚ ಶುದ್ಧ ಅರಿಶಿನ ಪುಡಿಯನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉತ್ತಮ ಫಲಿತಾಂಶಕ್ಕಾಗಿ ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಗಳನ್ನೂ ಸೇರಿಸಬಹುದು. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಮಿಶ್ರಣವನ್ನ ನಿಧಾನವಾಗಿ ಕುಡಿಯಿರಿ. ಬೆಚ್ಚಗಿನ ನೀರು ಜೀರ್ಣಕ್ರಿಯೆಗೆ ಸಹಕರಿಸಿದರೆ ಅರಿಶಿನ ದೇಹದ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಅರಿಶಿಣದಲ್ಲಿರುವ ಪ್ರಮುಖ ಸಕ್ರಿಯ ಸಂಯುಕ್ತವಾದ ಕರ್ಕ್ಯುಮನ್ ಪ್ರಬಲ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನ ಹೊಂದಿದೆ. ಇದು ದೇಹದಲ್ಲಿನ ಕೊಬ್ಬಿನ ಕೋಶಗಳ ಬೆಳವಣಿಗೆಗಳನ್ನ ತಡೆಯಲು ಮತ್ತು ರಕ್ತನಾಳಗಳಲ್ಲಿ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸುಧಾರಿತ ಜೀರ್ಣಕ್ರಿಯೆ ಮತ್ತು ಕಡಿಮೆ ಉರಿಯೂತದ ಕಾರಣ ದೇಹದ ಚಯಾಪಚಯ ಕ್ರಿಯೆ ಅಂದರೆ ಮೆಟಬಾಲಿಸಂ ಉತ್ತಮಗೊಂಡು ಕೊಬ್ಬು ಕರಗುವ ಪ್ರಕ್ರಿಯೆಗೆ ಪರೋಕ್ಷವಾಗಿ ಸಹಕಾರಿಯಾಗುತ್ತೆ. ಸ್ನೇಹಿತರೆ, ಕೊಬ್ಬು ಇಳಿಕೆಗೆ

ಆಹಾರ ಮತ್ತು ವ್ಯಾಯಾಮ ಬಹುಮುಖ್ಯ. ಜಂಕ್ ಫುಡ್, ಸಕ್ಕರೆ ಮತ್ತು ಹೆಚ್ಚು ಎಣ್ಣೆ ಇರುವ ಆಹಾರವನ್ನ ಸಂಪೂರ್ಣವಾಗಿ ತ್ಯಜಿಸಿ. ಪ್ರತಿದಿನ 45 ನಿಮಿಷಗಳ ಕಾಲ ವೇಗದ

0: ಇದೇ ಜಾಣತನ. ಏನಂತೀರಿ? ನಾವು ಮತ್ತೆ ಭೇಟಿಯಾಗೋವರೆಗೂ ನೀನ್ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ, ನಮಸ್ಕಾರ.
1: ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಗೆಳತಿ ಪ್ರೇಮಲತಾ ಮಾಡಿದ ನಮಸ್ಕಾರಗಳು. ಬೇಸಿಗೆ ಕಾಲ ಮಾಯವಾಗ್ತಾ ಮಳೆಗಾಲದ ಶುಭಾರಂಭದ ಮುನ್ಸೂಚನೆಯನ್ನ ಕಾಣ್ತಾ ಇದ್ದೇವೆ. ಮಳೆಗಾಲ ಅಂದ್ರೆ ಎಲ್ಲರಿಗೂ ಸಂತೋಷ, ಜೊತೆಗೆ ಒಂದಿಷ್ಟು ಕಾಳಜಿಯನ್ನ ಕೂಡ ನಾವು ವಹಿಸಬೇಕು. ತಂಪಾದ ವಾತಾವರಣ ಈ ಸಮಯದಲ್ಲಿ ಸಣ್ಣದಾಗಿ ಶೀತ, ಕೆಮ್ಮು, ಜ್ವರ, ತಲೆನೋವು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಹಾಗಾಗಿ ಇದರ ಕುರಿತು ಮುನ್ನೆಚ್ಚರಿಕೆಯನ್ನ ವಹಿಸಬೇಕಾದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಈ ಎಲ್ಲಾ ಕಾಯಿಲೆಗಳಿಂದ ನಾವು ದೂರವನ್ನ ಇರಬೇಕಾದ್ರೆ ಒಂದಿಷ್ಟು ಕೆಲಸಗಳನ್ನ ನಾವು ಕೂಡ ಮಾಡಲೇಬೇಕು. ಅದಕ್ಕಾಗಿ ನಾನಿಂದು ನಿಮಗೆ ಆರೋಗ್ಯಕರ ರಸಂ ಮಾಡುವ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇದರಲ್ಲಿರುವ ಎಲ್ಲಾ ಸಾಮಗ್ರಿಗಳು ನಮ್ಮ ಆರೋಗ್ಯಕ್ಕೆ ಕಾರಣವಾಗಿದ್ದು ಇದರಲ್ಲಿ ಅನೇಕ ಔಷಧೀಯ ಅಂಶಗಳು ರೋಗ ರುಜಿನಗಳಿಂದ ದೂರವಿಟ್ಟು ಇಂತಹ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಜೀರ್ಣಕ್ರಿಯೆಗೂ ಕೂಡ ಸಹಕರಿಸಿ ಉತ್ಸಾಹಿಗಳಾಗುವಂತೆ ಮಾಡುತ್ತವೆ. ಈ ಸಾಮಗ್ರಿಗಳ ಮತ್ತಷ್ಟು ಉಪಯೋಗಗಳನ್ನ ನೋಡೋದಾದ್ರೆ ಅರಿಶಿನ ಉರಿಯೂತ ನಿವಾರಕ ಮತ್ತು ಆಂಟಿ ಮೈಕ್ರೋಬಿಯಲ್ ಬೆಂಬಲವನ್ನ ಒದಗಿಸುತ್ತದೆ. ಅಂದರೆ ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳನ್ನ ನಾಶಪಡಿಸುವ ಕೆಲಸವನ್ನ ಇದು ಮಾಡುತ್ತದೆ. ಇನ್ನು ಹುಣಸೆ ಹಣ್ಣು ಜೀರ್ಣಕ್ರಿಯೆಗೆ ಉತ್ತೇಜನವನ್ನ ಮಾಡುತ್ತೆ. ಕ್ಯಾನ್ಸರ್ ಅನ್ನ ತಡೆಯಲು ಕೂಡ ಇದು ಉತ್ತಮ. ಇನ್ನು ಕರಿಮೆಣಸು ಶ್ವಾಸಕೋಶಕ್ಕೆ ಉತ್ತಮ. ಶುಂಠಿ ಶೀತದ ವಿರುದ್ಧ ಹೋರಾಡಿ ಶಾಖವನ್ನ ನೀಡುವುದರ ಮೂಲಕ ದೇಹವನ್ನ ತುಂಬಾ ಚೆನ್ನಾಗಿ ಇಟ್ಟುಕೊಳ್ಳುತ್ತದೆ. ಹಿಂಗು ಕರುಳಿಗೆ ಸಹಾಯ ಮಾಡಿ ಉಬ್ಬುವುದನ್ನ ಕೂಡ ತಡೆಯುತ್ತದೆ. ಜೀರಿಗೆ ಹೊಟ್ಟೆಯನ್ನ ಶಾಂತಗೊಳಿಸುವ ಕೆಲಸವನ್ನ ಮಾಡುತ್ತೆ. ಇನ್ನು ಮೆಂತ್ಯೆ ಸಕ್ಕರೆ ಅಂಶವನ್ನ ನಿಯಂತ್ರಣ ಮಾಡಿ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಈ ಎಲ್ಲ ಪದಾರ್ಥಗಳ ಉಪಯೋಗ ಏನು ಅಂತ ತಿಳ್ಕೊಂಡ್ವಿ. ಇನ್ನ ಆರೋಗ್ಯಯುತ ರಸಂ ಮಾಡಲು ಬೇಕಾಗುವ ಪದಾರ್ಥಗಳು ಏನು ಅಂತ ನೋಡೋಣ. ಹುಣಸೆ ಹಣ್ಣು 1 ನಿಂಬೆಹಣ್ಣಿನ ಗಾತ್ರದ್ದು, ಕರಿಮೆಣಸು 10-15 ಕಾಳು, ಅರಿಶಿನ 1/2 ಟೀಸ್ಪೂನ್, ಜೀರಿಗೆ 2 ಟೀಸ್ಪೂನ್, ಉತ್ತಮ ಗುಣಮಟ್ಟದ ಹಿಂಗು 1/4 ಟೀಸ್ಪೂನ್ ಗಿಂತ ಸ್ವಲ್ಪ ಕಡಿಮೆಯನ್ನ ತೆಗೆದುಕೊಳ್ಳಿ. ಮೆಂತ್ಯೆ 1/2 ಟೀಸ್ಪೂನ್, ತುಪ್ಪ 1 ಅಥವಾ 2 ಟೀಸ್ಪೂನ್, ಕರಿಬೇವು 5-10 ಎಲೆ, ಸಾಸಿವೆ 1 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಶುಂಠಿ 1/4 ಇಂಚು. ಮೊದಲು ಹುಣಸೆ ಹಣ್ಣನ್ನ ನೀರಿನಿಂದ ತೊಳೆದಿಟ್ಟುಕೊಳ್ಳಿ. ನಂತರ ಜೀರಿಗೆ, ಕರಿಮೆಣಸು, ಮೆಂತ್ಯೆಯನ್ನ ಸಣ್ಣ ಉರಿಯಲ್ಲಿ ಉರಿದಿಟ್ಟುಕೊಂಡು ಪುಡಿ ಮಾಡಿಟ್ಟುಕೊಳ್ಳಿ. ಒಲೆಯ ಮೇಲೆ ದಪ್ಪ ತಳದ ಪಾತ್ರೆಯನ್ನಿಟ್ಟು ಒಗ್ಗರಣೆಗೆ 1 ಅಥವಾ 2 ಟೀಸ್ಪೂನ್ ತುಪ್ಪವನ್ನ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ಹಿಂಗು ಹಾಕಿ, ಬೇಕಾದಲ್ಲಿ 1 ಅಥವಾ 2 ಒಣಮೆಣಸಿನಕಾಯಿಯನ್ನ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ 1/4 ಲೀಟರ್ ನೀರು ಇದಕ್ಕೆ ಬೇಕಾಗುತ್ತದೆ. ಈಗಾಗಲೇ ಮಾಡಿರುವ ಪುಡಿಯನ್ನ ಇದಕ್ಕೆ ಹಾಕಿ ಕುದ್ದ ನಂತರ ಹುಣಸೆ ರಸ, ಜಜ್ಜಿದ ಶುಂಠಿ ರಸವನ್ನ ಹಾಗೆ ಉಪ್ಪನ್ನ ಹಾಕಿ 1-2 ಕುದಿ ಕುದಿಸಿದರಾಯ್ತು. ಘಮಘಮಿಸುವ ಹಸಿವನ್ನ ಹೆಚ್ಚಿಸುವಂತಹ ರಸಂ ಸಿದ್ಧ. ಇದನ್ನ ಬಿಸಿ ಬಿಸಿ ಅನ್ನದೊಂದಿಗೆ ಊಟವನ್ನ ಮಾಡ್ತಾ ಇದ್ರೆ ಅದರ ಗಮ್ಮತ್ತೇ ಬೇರೆ. ಮಳೆ ಬರ್ತಾ ಇದೆ, ರಾತ್ರಿ ಊಟಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ರಸಮನ್ನ ಮಾಡಿ ಹೇಗಿತ್ತು ಅದರ ರುಚಿ ಅಂತ aarpdvt@gmail.com ತಿಳಿಸಿ. ಧನ್ಯವಾದಗಳು.
2: ಇದುವರೆಗೂ ಅಡುಗೆ ಆರೋಗ್ಯ ಮನೆ ಮದ್ದು ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಮನೆ ಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ, ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.

ಆಕಾಶವಾಣಿ ಭದ್ರಾವತಿ ಸಮಯ 1:29. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಣಧೀರ ಚಿತ್ರದ ಗೀತೆ.

ಕಾತಿನಿ ನಾದು ಸಂಚಾರಿ ನಾನಾದ ಹಿಂದೆ ನೀನನ್ನ ಬೆಳಕಾದೆ ಜೀವನದ ಪಯಣದಲ್ಲಿ ನೀ ಬಂದೇನ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿಜಯಲಕ್ಷ್ಮಿ ನಾಗರಾಜು. ಮುಖ್ಯಾಂಶಗಳು. ಎಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು. ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ 3 ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಂದಿನಿಂದ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಯೋಜನೆಯಾದ ವಿಕಸಿತ ಭಾರತ ಜಿರಾಮ್ಜಿ ಜಾರಿಗೆ ಬಂದಿದೆ. ಕಳೆದ 20 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಮನ್ರೇಗಾ ಯೋಜನೆ ಮುಕ್ತಾಯಗೊಂಡಿದೆ. ವಿಕಸಿತ ಭಾರತ ಜಿರಾಮ್ಜಿಯಲ್ಲಿ ಉದ್ಯೋಗದ ಅವಧಿಯನ್ನು ವಾರ್ಷಿಕ 100 ದಿನದಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಗ್ರಾಮ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. ಯೋಜನೆಗಳನ್ನು ಗುರುತಿಸಲು ಮತ್ತು ಅವುಗಳ ಮೇಲ್ವಿಚಾರಣೆ ನಡೆಸಲು ಉಪಗ್ರಹ ಚಿತ್ರಗಳು, ಜಿಐಎಸ್ ಮ್ಯಾಪಿಂಗ್ ಮತ್ತು ಡಿಜಿಟಲ್ ಪರಿಕರಗಳನ್ನು ಬಳಸಲಾಗುತ್ತಿದೆ. ಈ ನಡುವೆ ಕೇಂದ್ರ ಸರ್ಕಾರ ಪರಿಷ್ಕೃತ ದಿನಗೂಲಿ ದರಗಳನ್ನು ಪ್ರಕಟಿಸಿದೆ. ರಾಜ್ಯದಲ್ಲಿ 360 ರೂಪಾಯಿಗಿಂತ ಹೆಚ್ಚಿನ ದಿನಗೂಲಿ ಹೊಂದಿದ್ದು ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ದೊರೆಯಲಿದೆ. ಈ ಮೂಲಕ ಲಕ್ಷಾಂತರ ಗ್ರಾಮೀಣ ಕಾರ್ಮಿಕರ ಜೀವನೋಪಾಯಗಳನ್ನು ಬಲಪಡಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನ ಮೆಟ್ರೋ ರೈಲು ಸೇವೆಯಲ್ಲಿನ ಅಡಚಣೆಗಳ ಬಗ್ಗೆ ತನಿಖೆ ನಡೆಸಲು ಹಾಗೂ ತೆಗೆದುಕೊಂಡ ಕ್ರಮಗಳ ಕುರಿತು ವರದಿ ಸಲ್ಲಿಸಲು ರೈಲು ಸುರಕ್ಷತಾ ಮುಖ್ಯ ಆಯುಕ್ತರು ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮೆಟ್ರೋದಲ್ಲಿ ಉಂಟಾಗುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ದಾಖಲೆ ಸಮೇತ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಮಹತ್ವದ ಆದೇಶ ನೀಡಿದೆ. ಪ್ರಯಾಣಿಕರ ಸುರಕ್ಷತೆ ಮತ್ತು ಸೌಕರ್ಯ ಬಿಎಂಆರ್ಸಿಎಲ್ನ ಮೊದಲ ಆದ್ಯತೆಯಾಗಬೇಕು. ರಾಜ್ಯ ಸರ್ಕಾರವು ಈ ಸಮಸ್ಯೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 2024 ಈವರೆಗೆ ಮೆಟ್ರೋ ಸೇವೆಯಲ್ಲಿ 20 ಹೆಚ್ಚು ಬಾರಿ ದೊಡ್ಡ ಮಟ್ಟದ ವ್ಯತ್ಯಯಗಳು ವರದಿಯಾಗಿವೆ. ಬಿಎಂಆರ್ಸಿಎಲ್ ಈ ವೈಫಲ್ಯಗಳನ್ನು ತಕ್ಷಣವೇ ಸರಿಪಡಿಸುವ ಮೂಲಕ ಪ್ರಯಾಣಿಕರಲ್ಲಿ ಮತ್ತೆ ವಿಶ್ವಾಸ ಮೂಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ವಿಜಯಪುರ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ಸಂಪರ್ಕ ಬಲವರ್ಧನೆಗಾಗಿ ಕೋಚ್ ಡಿಪೋ ಸ್ಥಾಪಿಸಬೇಕು ಮತ್ತು ರೈಲು ನಿಲ್ದಾಣದಲ್ಲಿ ಇನ್ನೊಂದು ಆಗಮನ ಮತ್ತು ನಿರ್ಗಮನ ದ್ವಾರವನ್ನು ಅಭಿವೃದ್ದಿಪಡಿಸಬೇಕೆಂದು ಕೋರಿ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರ ಜತೆ ಚರ್ಚಿಸಲಾಗಿದೆ. ಈ ಸಂಬಂಧವಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೂ ಪತ್ರ ಬರೆಯಲಾಗಿದೆ ಎಂದು ಮೂಲಸೌಕರ್ಯ ಅಭಿವೃದ್ದಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಹಿಂದೆ ವಿಜಯಪುರ ರೈಲು ನಿಲ್ದಾಣದ ಆವರಣದಲ್ಲೇ ಇದ್ದ ಗೂಡ್ಶೆಡ್ ಅನ್ನು ಈಗ ಅಲಿಯಾಬಾದಿಗೆ ಸ್ಥಳಾಂತರಿಸಲಾಗಿದೆ. ಹೀಗಾಗಿ ಕೋಚ್ ಡಿಪೋ ಸ್ಥಾಪನೆಗೆ ಜಾಗದ ಕೊರತೆಯೇನೂ ಇಲ್ಲ ಎಂದು ಹೇಳಿದ್ದಾರೆ. ವಿಜಯಪುರ ಚಾರಿತ್ರಿಕ ಸ್ಥಳವಾಗಿದ್ದು ವರ್ಷವಿಡೀ ಲಕ್ಷಾಂತರ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಪ್ರವಾಸೋದ್ಯಮ ತಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ವಿಜಯಪುರ ರೈಲು ನಿಲ್ದಾಣದಲ್ಲಿ ಹೆಚ್ಚುವರಿಯಾಗಿ ಇನ್ನೊಂದು ಆಗಮನ ನಿರ್ಗಮನ ದ್ವಾರವನ್ನು ಸ್ಥಾಪಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿದು ಮನೆಗಳ ಮೇಲೆ ಬಿದ್ದ ಪರಿಣಾಮ 3 ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 3 ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ದುರಂತ ಸಂಭವಿಸುತ್ತಿದ್ದಂತೆ ರಕ್ಷಣಾ ತಂಡಗಳು ಧಾವಿಸಿ ಕಾರ್ಯಾಚರಣೆ ನಡೆಸಿ ಅವಶೇಷಗಳಡಿ ಸಿಲುಕಿದ್ದವರಲ್ಲಿ 3 ಹೊರತೆಗೆದಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ದೆಹಲಿ ಪ್ರವಾಸದಲ್ಲಿರುವ ಆರೋಗ್ಯ ಸಚಿವ ಯುಟಿ ಖಾದರ್ ತಮ್ಮ ಭೇಟಿಯನ್ನು ಮೊಟಕುಗೊಳಿಸಿದ್ದಾರೆ. ತ್ವರಿತ ಪರಿಹಾರ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ನಿರ್ದೇಶನ ನೀಡಿದ್ದಾರೆ. ಈ ದುರಂತಕ್ಕೆ ಸಂಬಂಧಿಸಿದಂತೆ ಕಂದಾಯ ಸಚಿವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹಾಗೂ ಮಂಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಸಂತಾಪ ಸೂಚಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗ್ರೇಟರ್ ಬೆಂಗಳೂರಿನ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಲಯ ಆಯುಕ್ತರ ನೇತೃತ್ವದಲ್ಲಿ ಇಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ನಗರದ ಎಲ್ಲಾ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಜೆಸಿಬಿ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ಒತ್ತುವರಿ ತೆರವು ಮಾಡಲಾಗುತ್ತಿದೆ. ಚಾಮರಾಜಪೇಟೆಯ 5ನೇ ಮುಖ್ಯ ರಸ್ತೆಯಲ್ಲಿ ಕೇಂದ್ರ ಪಾಲಿಕೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ದಾರೆ. ದಕ್ಷಿಣ ನಗರ ಪಾಲಿಕೆಯ ಜಯನಗರ ವಲಯದಲ್ಲಿ ಚಿಕ್ಕಪೇಟೆ, ಬಸವನಗುಡಿ, ಮಾರತ್ಹಳ್ಳಿ, ಕೆಆರ್ಪುರಂನಲ್ಲಿಯೂ ಕಾರ್ಯಾಚರಣೆ ಮುಂದುವರೆದಿದೆ. ಪಾದಚಾರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಅಥವಾ ಅಂಗಡಿಗಳನ್ನು ಇಡುವಂತಿಲ್ಲ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಈ ಕಾರ್ಯಾಚರಣೆಯಿಂದ ಬೀದಿಬದಿ ವ್ಯಾಪಾರಿಗಳು ಅಸಮಾಧಾನಗೊಂಡಿದ್ದಾರೆ. ಪಾದಚಾರಿಗಳಿಗೆ ತೊಂದರೆಯಾಗದಂತೆ ವ್ಯಾಪಾರ ಮಾಡಲು ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಎಸ್ಐಆರ್ ಕುರಿತು ದೇಶಾದ್ಯಂತ ವಿವಿಧ ಚರ್ಚೆಗಳು ನಡೆದಿದ್ದು ಅದರ ಸಾಧಕ ಬಾಧಕಗಳ ಕುರಿತಾಗಿ ಈಗಾಗಲೇ ಚರ್ಚಿಸಲಾಗಿದೆ. ರಾಜ್ಯದಲ್ಲಿ ಮತದಾರರ ಹಕ್ಕುಗಳಿಗೆ ಯಾವುದೇ ಧಕ್ಕೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಮುಖ್ಯವಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ದೇಶದಲ್ಲೇ ಸುಮಾರು ಶೇ 75% ಭಾಗದಲ್ಲಿ ಬರ ಸೃಷ್ಟಿಯಾಗಿದೆ. ರಾಜ್ಯದಲ್ಲಿ ನೀರಿನ ಕೊರತೆ ಎದುರಿಸಬಹುದಾದ 7 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಕುಡಿಯುವ ನೀರಿಗೆ ಸಮಸ್ಯೆಯಾಗದಂತೆ ಎಚ್ಚರ ವಹಿಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಇಂದು ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಭೇಟಿ ನೀಡಿ ವಕೀಲರ ಭವನದ ಆವರಣದ ಹಲವು ಅಭಿವೃದ್ದಿ ಕಾರ್ಯಗಳು ಹಾಗೂ ಕಾಮಗಾರಿಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸೇರಿದಂತೆ ಹಲವು ಹಿರಿಯ ವಕೀಲರು ಉಪಸ್ಥಿತರಿದ್ದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಚಾಮರಾಜನಗರ ಮತ್ತು ಗುಂಡ್ಲುಪೇಟೆ ಪಟ್ಟಣದ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾಧಿಕಾರಿ ರೂಪಾ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ ಪರಿಶೀಲನೆ ನಡೆಸಿದರು. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ನಾಗರಿಕರಿಗೆ ಅರಿವು ಮೂಡಿಸಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆಯ ವಡಕರಾಯ ದೇವಸ್ಥಾನದಿಂದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಜಿಲ್ಲಾಡಳಿತ ಜಾಥಾ ಕಾರ್ಯಕ್ರಮ ನಡೆಸಿತು. ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಹಸಿರು ನಿಶಾನೆ ತೋರಿಸುವ ಮೂಲಕ ಜಾಥಾಗೆ ಚಾಲನೆ ನೀಡಿದರು. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಚುರುಕಿನಿಂದ ಆರಂಭಗೊಂಡಿದ್ದು ಮೊದಲ ದಿನವೇ ಜಿಲ್ಲಾದ್ಯಂತ 1,07,802 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಬಿಎಲ್ಒಗಳು ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಮೂಲಕ ಮಾಹಿತಿ ಪಡೆದುಕೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ

ಸಮಗ್ರ ಪರಿಷ್ಕರಣೆ ಆರಂಭಗೊಂಡಿದ್ದು, ಮತದಾರರ ಆಕ್ಷೇಪಣೆಗಳಿದ್ದಲ್ಲಿ ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ನೀಡಬಹುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಚಿತ್ರಕಲಾವಿದ ಹಾಗೂ ರೈತ ಮತ್ತು ದಲಿತ ಪರ ಹೋರಾಟಗಾರ ಕೆಟಿ ಶಿವಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇಂದು ಹಾಸನದ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕ ಸ್ವರೂಪ್ ಪ್ರಕಾಶ್, ಬುಕ್ವೆ ಪ್ರಶಸ್ತಿ ವಿಜೇತ ಸಾಹಿತಿ ಭಾನು ಮುಷ್ತಾಕ್ ಸೇರಿದಂತೆ ಹಲವಾರು ಗಣ್ಯರು ದರ್ಶನ ಪಡೆದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಸರ್ಕಾರದ ವಿವಿಧ ಇಲಾಖೆಗಳು, ಸ್ಥಳೀಯ ಸಂಸ್ಥೆಗಳು, ಸಂಶೋಧನಾ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ವತಿಯಿಂದ ಕೊಪ್ಪಳ ತಳಕಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮಾರ್ಗದಲ್ಲಿ ಇಂದಿನಿಂದ ನೂತನ ನಗರ ಸಾರಿಗೆ ಆರಂಭಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ವಿಕಸಿತ ಭಾರತ ಜಿರಾಮ್ಜಿ ಅಧಿಕೃತ ಜಾರಿ. ರಾಜ್ಯದಲ್ಲಿ ಕಾರ್ಮಿಕರಿಗೆ 409 ರೂಪಾಯಿವರೆಗೆ ದಿನಗೂಲಿ ನಿಗದಿ. ಮೆಟ್ರೋ ವ್ಯತ್ಯಯದ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ದೂರು, ಕೇಂದ್ರ ಸರ್ಕಾರದಿಂದ ತನಿಖೆಗೆ ಆದೇಶ. ವಿಜಯಪುರದಲ್ಲಿ ರೈಲ್ವೆ ಕೋಚ್ ಡಿಪೋ ಸ್ಥಾಪಿಸುವಂತೆ ಕೇಂದ್ರ ರೈಲ್ವೆ ಸಚಿವರಿಗೆ ಸಚಿವ ಎಂಬಿ ಪಾಟೀಲ್ ಪತ್ರ. ಮಂಗಳೂರಿನ ನಾಗೋರಿ ಬಳಿ ಕಾಂಪೌಂಡ್ ಕುಸಿತ, ಇಬ್ಬರು ಮಕ್ಕಳು ಸೇರಿ ಮೂವರು ಸಾವು. ಹಾಗೂ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, ಬೀದಿ ಬದಿ ವ್ಯಾಪಾರಿಗಳಿಂದ ಆಕ್ರೋಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.

ಆಕಾಶವಾಣಿ ಭದ್ರಾವತಿ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಗೀತೆ ಹಾಡಿದ್ದಾರೆ ಜಯಶ್ರೀ ಶ್ರೀಧರ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ. ಇನ್ನು ಮುಂದೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಹಾಡತಕ್ಕಂತಹ ನೇರ ಫೋನಿನ ಕಾರ್ಯಕ್ರಮ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 200704.

0: ಹಲೋ
1: ಹಲೋ
0: ಹಲೋ ಹೇಳಿ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಸರ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ
0: ಸರ್. ಹೇಳಿ ಸುಬ್ರಹ್ಮಣ್ಯ ಜಯಂತ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಳೆಯ ಚಿತ್ರಗೀತೆಗಳನ್ನು ಹಾಡಬೇಕು ಅಂತ.
1: ಹೌದಾ? ಸರಿ ಸರ್, ಆಯ್ತು.
0: ಸರಿ ಸುಬ್ರಹ್ಮಣ್ಯ ಅವರೇ ಹೇಳಿ.
1: ನಾನು ಕಳ್ಳಕುಳ್ಳ ಚಿತ್ರದ ಒಂದು ತಗೊಂಡಿದ್ದೀನಿ ಸರ್.
0: ಹೇಳಿ.
1: ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲ. ಸರ್ ಎಕ್ಕೋ ಬರ್ತಾ ಇದೆ ಸರ್.
0: ಈಗ ನೋಡಿ
1: ಸುತ್ತಮುತ್ತ, ಇವಾಗ ಸೂಪರ್ ಸರ್.
0: ಸರಿ ಮಾಡಿ.
1: ಹಲೋ
0: ಹೇಳಿ.
1: ಒಂದ್ ಸೆಕೆಂಡ್ ಸರ್, ಇದ ಮತ್ತೆ ಯಾಕೋ ಬರ್ತಾನೆ ಇದೆ ಸರ್.
0: ಇಲ್ಲ ಸುಬ್ರಹ್ಮಣ್ಯ ಅವರೇ, ಈಗ ಸರಿ ಆಗಿರ್ಬೇಕು ನೋಡಿ. ಈಗ ಸರಿಯಾಗಿರ್ಬೇಕು ನೋಡಿ ಅಂದೆ.
1: ಇವಾಗ ಸರಿ ಆಯ್ತು ಸರ್. ಇವಾಗ
0: ಹಾಡಿ.
1: ಹಾಡ್ಬೋದಾ ಸರ್?
0: ಹಾಡಿ ಸುಬ್ರಹ್ಮಣ್ಯ ಅವರೇ.
1: ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ. ಬಾರಿ ತನಿಹಕ್ಕೆ ಕೆಂಪು ಚೆನ್ನಗೆ ಮಹಾಕರಕ್ಕೆ ಕೊಡುವೆ ಕಾಣಿಕೆ. ಓ ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೆನಲ್ಲ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಬಲ್ಲ ಎಲ್ಲ. ಅದಕ್ಕೆ ಎದರಿಕೆ ನಿನ್ನ ಮಾತಿಗೆ ಮನದ ಆಸೆಗೆ ಬಂತು ನಾಚಿಕೆ. ಸುತ್ತಮುತ್ತ ಯಾರು ಇಲ್ಲ ಎಂದು ನಾನು ಬಲ್ಲೆನಲ್ಲ. ಯಾರು ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ. ಸಣ್ಣ ಮುಂಚಿನಲ್ಲಿ ಸಂಚು ಮಾಡುತ್ತಿವೆ ನನ್ನೇ ನೋಡುತ್ತಾ. ತನ್ನ ಮಾತಿನಲ್ಲಿ ಏಕೆ ಕೆಣತಿವೆ ದೂರ ಓಡುತ್ತಾ. ಗಾಳಿ ಬೀಸುತ್ತಿದೆ ಬಳ್ಳು ನಡುವಿದು ಬಳುಕಿ ಆಡಿದೆ. ಬಯಕೆ ಕಣ್ಣಲ್ಲಿದೆ ಮನಕ್ಕೆ ತೂಗುತ್ತಿದೆ ಅದಕ್ಕೆ ಓಡಿದೆ. ಸಂಜೆ ಮೂಡಿದೆ ಇರುಳು ಸಾರಿದೆ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ. ಯಾರು ಇಲ್ಲ ಇಲ್ಲ ಇಲ್ಲ ಇಲ್ಲ.
0: ಸರಿ ಸುಬ್ರಹ್ಮಣ್ಯ ಅವರೇ.
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರೇ, ನಮಸ್ಕಾರ. ಹಲೋ ಹಲೋ
1: ಹಲೋ.

0: ನಮಸ್ತೆ, ಹೇಳಿ ಯಾರು?
1: ಭದ್ರಾವತಿಯಿಂದ ನರೇಂದ್ರ ಗೋರ್ಪಡೆ ಸರ್.
0: ಹೇಳಿ ನರೇಂದ್ರ ಗೋರ್ಪಡೆ ಸರ್ ಅವರೇ, ಹಳೆಯ ಚಿತ್ರಗೀತೆಗಳನ್ನು ಹೇಳಬೇಕು.
1: ಇದು ಸುಮಾರು 62 ವರ್ಷದಲ್ಲಿ ಬಿಡುಗಡೆಯಾದ ಚಿತ್ರ. ಸೊ 64ನೇ ಇಸ್ವಿನಲ್ಲಿ ಬಿಡುಗಡೆಯಾಗಿದ್ದು. ಚಿತ್ರದ ಹೆಸರು ತುಂಬಿದ ಕೂಡ ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಹೆಡೆ ಹೆಡೆಯ ಸಾಲು ತುರುದೆಲ್ಲ, ಮುಡಿನಿಂದ ಹೂವು ಮೇಲೆಲ್ಲ. ಹೆಡೆ ಹೆಡೆಯ ಸಾಲು ತುರುದೆಲ್ಲ, ಮುಡಿನಿಂದ ಹೂವು ಮೇಲೆಲ್ಲ. ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿಮಿಂಚು ಕಣ್ಣ ಹೊರಳಲ್ಲ. ತೆರೆ ತೆರೆಯ ಹೊರಳು ಕುರುಳೆಲ್ಲ, ಸುಳಿಮಿಂಚು ಕಣ್ಣ ಹೊರಳಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಮತ್ತು ನಿಂತ ಹೂ ಬಳ್ಳಿ ಎಷ್ಟೊಂದು ಹೂ ಅದರಲ್ಲಿ, ಎದೆ ಮಟ್ಟ ನಿಂತ ಹೂ ಬಳ್ಳಿ ಎಷ್ಟೊಂದು ಹೂವು ಅದರಲ್ಲಿ. ಉಸಿರುಸಿರು ಮಗ್ಗು ಹೂವೆಲ್ಲ, ನೀ ಬಳ್ಳಿ ಬೆಳಕು ಬದುಕೆಲ್ಲ. ಉಸಿರುಸಿರು ಮಗ್ಗು ಹೂವೆಲ್ಲ, ನೀ ಬಳ್ಳಿ ಬೆಳಕು ಬದುಕೆಲ್ಲ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ನಡುದಾರಿಯಲ್ಲಿ ನನ್ನೂರು ಕುಡಿ ಮಿಂಚಿನೋರು ಹೊನ್ನೂರು, ನಡುದಾರಿಯಲ್ಲಿ ನನ್ನೂರು ಕುಡಿ ಮಿಂಚು ನೂರು ಹೊನ್ನೂರು. ಮುನ್ನೂರು ಮಿಂಚು ಹೊಳೆದಂತೆ, ನೀ ಬಂದರೆ ನನಗೆ ಸಿರಿಯಂತೆ. ಮುನ್ನೂರು ಮಿಂಚು ಹೊಳೆದಂತೆ, ನೀ ಬಂದರೆ ನನಗೆ ಸಿರಿಯಂತೆ. ಅಂತಿಂತ ಹೆಣ್ಣು ನೀನಲ್ಲ, ನಿನ್ನಂತ ಹೆಣ್ಣು ಇನ್ನಿಲ್ಲ. ಧನ್ಯವಾದಗಳು.
0: ಧನ್ಯವಾದಗಳು. ಹಲೋ ಹಲೋ
2: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಹಲೋ
0: ಹಲೋ ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
2: ಮೋನಿಕಾ ಸರ್, ಹಾಸನದಿಂದ.
0: ಹೇಳಿ ಮೋನಿಕಾ ಅವರೇ, ಒಂದು ಹಳೆಯ ಚಿತ್ರಗೀತೆಯನ್ನ.
2: ಹಾಂ ಸರ್, ಒಂದು ಬ್ಲ್ಯಾಕ್ ಅಂಡ್ ವೈಟ್ ಮೂವಿ, ನವಜೀವನ ಸಿನಿಮಾ.

0: ಚೆನ್ನಾಗಿ ಹೇಳಿದ್ರಿ ಮೋನಿಕಾ ಅವರೇ, ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು. ಹಲೋ.
2: ಹಲೋ
0: ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಹಲೋ ಸರ್, ನಮಸ್ಕಾರ ಸರ್, ನಾನು ಚಿಕ್ಕಪ್ಪ, ಶಿವಮೊಗ್ಗದಿಂದ ಮಾತಾಡ್ತಿರೋದು ಸರ್.
0: ಹೇಳಿ ಚಿಕ್ಕಪ್ಪ ಅವರೇ, ಹಳೆಯ ಚಿತ್ರಗೀತೆ ಏನೋ ಒಂದು.
2: ಹಾಂ ಸರ್, ಹಾಡ್ತೇನೆ ಸರ್. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಈ ಮಾನವ ಕುಲಕ್ಕೆ ಮುಳ್ಳ.

0: ಕೇಳು, ಎಲ್ಲ ಗುಣಗಳು ನಿನ್ನದೇ ಅಡಗಿ ತಾಳಗ ಮಾಡುತ್ತಿವೆ, ಎಲ್ಲ ಗುಣಗಳು ನಿನ್ನಲೇ ಅಡಗಿ ಕಾಳಗ ಮಾಡುತ್ತಿವೆ, ಮನ ತುಂಬಿರುವ ಶಾಂತಿಯ ನುಂಗಿ ಕೊನೆಯನ್ನು ನೋಡುತ್ತಿದೆ, ರೋಷವ ಬಿಡುವೆಯ ದೇಶವ ಮರೆವೆಯ ರಕ್ಷಸನ ವಿಷ ಗಾಳಿಯ ನುಂಗದೆ ಬದುಕಿಗೆಲ್ಲರ ಉಳಿಸುವೆಯ ಬದುಕಿಗೆಲ್ಲರ ಉಳಿಸುವೆಯ ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ಈ ಮಾನವ ಕುಣಕ್ಕೆ ಮುಳ್ಳಾಗುವೆಯ. ಧನ್ಯವಾದಗಳು ಸರ್.
1: ಧನ್ಯವಾದಗಳು ಚಿಕ್ಕಪ್ಪರೆ. ಹಲೋ
2: ಹಲೋ
1: ಹಲೋ, ಹೇಳಿ ಯಾರು?
2: ನಮಸ್ಕಾರ ಸರ್, ಮಹಾಲಿಂಗಪ್ಪ ಜಾಲ್ವಾದಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಿಂದ ಸರ್.
1: ಹೇಳಿ ಮಹಾಲಿಂಗಪ್ಪ ಅವರ ಒಂದು ಹಳೆಯ ಚಿತ್ರಗೀತೆಯನ್ನ.
2: 1986 ಬಿಡುಗಡೆಯಾದ ಅರ್ಚನಾ ಚಿತ್ರದ ಒಂದು ಗೀತೆ ಸರ್.
1: ಹೇಳಿ.
2: ಬಯಕೆ ಬಾಡಿನಲ್ಲಿ ಒಲುಮೆ ಹೂವು ಚೆಲ್ಲಿ ಚೆಲುವೆ ನೀನು ಬಂದೆ ನೀ ಮನಗೆ ಬೆಳಕು ತಂದೆ ದಿನವೂ

ತನ ಬಯಕೆ ಬಾಳಿನಲ್ಲಿ ಒಲುಮೆ ಹೂವು ಚೆಲ್ಲಿ ಚೆಲ್ಲುವೆ ನೀನು ಬಂದೆ ಮನಕ್ಕೆ ಬೆಳಕು ತಂದೆ ಹರಿವ ಕಾವೇರಿಯಂತೆ ಬಲು ಸೊಗಸು ನಿನ್ನ

మే హూ చల్లి చెల్లువే నేను వందే ఈ మనకే బెళకు తందే.

0: हेलो हेलो
1: हेलो
0: आकाशवाणी ಹೇಳಿ ಯಾರು ಮಾತಾಡ್ತಾ ಇರೋದು
1: ಪಲ್ಲವಿ
0: ಹೇಳಿ ಪಲ್ಲವರೇ ಹಳೆಯ ಚಿತ್ರಗೀತೆ ಏನೋ ಒಂದು

0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ಚೆನ್ನಾಗಿರೋದು. ಧನ್ಯವಾದ ಪಲ್ಲವಿ ಅವರೇ. ಹಲೋ
2: ಹಲೋ
1: ಹಲೋ, ಹೇಳಿ ಯಾರು?
2: ಸರ್, ಮಹೇಶ್ ಹೊಸೂರು ಶಿಕಾರಿಪುರ ಸರ್.
1: ಹೇಳಿ ಮಹೇಶ್ ಅವರೇ, ಒಂದು ಹಳೆಯ ಚಿತ್ರಗೀತೆಯನ್ನ.
2: ಬೆಳೆದಿಂಗಳಿ ನಾನು ರೇ ಹಾಲು ಕೊಡದಲ್ಲಿ ತುಂಬಿ ತಂದವಳೆ, ಹೊಳೆಯುವ ತಾರೆಯ ಹೊಂಬೆಳಕು ಕಣ್ಣಲ್ಲಿ ಸೂಸಿ ನಿಂತವಳೆ. ಬಾಬಾರೇ ಬಾಬಾರೇ ಓ ಗೆಳತಿ, ಜೀವನ ಸಂಗಾತಿ ಮಲ್ಲಿಗೆ ಹೊಂದಿನ ತೋಟದಲ್ಲಿ ತಂದೆರಲಂತೆ ಬಂದವನೇ. ಅರಿಯದ ಹೆಣ್ಣಿನ ಹೃದಯದಲ್ಲಿ ಸುಮಧುರ ನೋವನು

0: ಸರಿ, ಚೆನ್ನಾಗಿತ್ತು ಬನ್ನಿ ಉಮೇಶ್ ಅವರೇ, ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು.
0: ಹಲೋ ಹಲೋ
2: ಹಲೋ
0: ಹಲೋ, ಹೇಳಿ ಯಾರು?
2: ಸರ್ ರಾಧಾ, ನಿಜಿಗೆಯಿಂದ.
0: ಹೇಳಿ ರಾಧಾ ಅವರೇ, ಒಂದು ಚಿತ್ರಗೀತೆ ಹೇಳಿದ್ದು.
2: ಸರ್ ಸಾಕ್ಷಾತ್ಕಾರ ಟೈಪ್ ಸಹ ಹೇಳಿದಾರ ಸರ್? ಒಲವೇ ಜೀ.
0: ಇಲ್ಲ ಇಲ್ಲ.
2: ಒಲವೇ ಜೀವನ ಸಾಕ್ಷಾತ್ಕಾರ, ಒಲವೇ ಮರೆಯದ ಮಮಕಾರ, ಒಲವೇ ಮರೆಯದ ಮಮಕಾರ, ಧುಮ್ಮಿಕ್ಕಿ ಹರಿಯುವ ಜಲಧಾರೆಯಲ್ಲೂ, ದುಂಬಿಯ ಹಾಡಿದ ಜೇಂಕಾರದಲ್ಲೂ, ಘಮ್ಮನೆ ಹೊಮ್ಮಿರುವ ಹೊಸ ಹೂವಿನಲ್ಲೂ, ತುಂಬಿದೆ ಒಲವಿನ ಸಾಕ್ಷಾತ್ಕಾರ, ಒಲವೇ ಜೀವನ ಸಾಕ್ಷಾತ್ಕಾರ. ಧನ್ಯವಾದಗಳು ಸರ್. ಓಕೆ,
0: ನಮಸ್ಕಾರ. ಹಲೋ
3: ನಂಬರ್ ಹೇಳಿ.
0: ಹಲೋ, ಹಲೋ,
3: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
3: ಜನ್ನಪುರ ಕೃಷ್ಣಪ್ಪ ಸರ್.
0: ಕೃಷ್ಣಪ್ಪ ಅವರೇ, ಒಂದು ಹಳೆಯ ಚಿತ್ರಗೀತೆಯನ್ನು ಹೇಳಿ.
3: ಹಳೆ ಪಿಕ್ಚರ್ ಸರ್?
0: ಹಳೆಯ ಪಿಕ್ಚರಿಂದ ಒಂದು ಹಾಡು.
3: ಹೌದಾ ಸರ್? ಓಕೆ ಸರ್. ಅದೇ ರಾಜ್ಕುಮಾರ್ ಪಿಕ್ಚರ್ ಸರ್, ಮಯೂರ.
0: ಹೇಳಿ.
3: ನಾನಿರುವುದೆ ನಿಮಗಾಗಿ. ಹಲೋ, ನಮಸ್ತೆ ಸರ್. ಹಲೋ,
0: ಹಲೋ, ಹಲೋ,
4: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಾ ಇರೋದು?
4: ಮೇಘಾನಂದ ಸರ್, ಹೊಸ ಜಗದಿಂದ.
0: ಹೇಳಿ ಮೇಘಾನಂದ ಅವರೇ, ಹಳೆಯ ಚಿತ್ರಗೀತೆ ಏನು ಒಂದು?
4: ಹಾ, ಹೇಳ್ತೀರಿ ಸರ್. ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆ ನಾನು ಹಾಡುವೆ.

0: ಚಿತ್ರದುರ್ಗದ ಕಲ್ಲಿನ ಕೋಟೆ, ತಿರುಗು ಬೆಚ್ಚದ ಉಕ್ಕಿನ ಕೋಟೆ, ಮಗಿಸಿದ ಕರಿಯ ಮದವಡಗಿದ ಮಠಕರಿ ನಾಯಕರಾಳಿದ ಕೋಟೆ, ಪುಣ್ಯ ಭೂಮಿಯು ಈ ಬೀಡು, ಸಿದ್ಧರ ಅರಸಿದ ಸಿರಿನಾಡು, ಕನ್ನಡ ನಾಡಿನ ವೀರರ ಮನೆಯ ಗಂಡು ಭೂಮಿಯ ವೀರನಾಡಿ ಎಂತೆಯೇ ನಾನು ಹಾಡುವೆ. ವೀರ ಮದಕರಿ ಹಾಳು ತರಿಯರು ಐದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸ್ಸಿದ ದಾರಿ ಕಾಣದೆ ಮಂಕಾದ, ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿ ಹೆರಿಕೆಗೆ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಐದರಾಲಿಗೆ ವಿಷಯ ತಂದರು, ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ನೋಡು ಎಂದರು, ಕಳ್ಳಜಂಡಿಯ ತೋರಿದರು ಲಗ್ಗೆ ಹಾಕುತ್ತಾ ಹಚ್ಚಿದರು, ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ಸಾರಿಯ ಚರಿತೆ ನಾನು ಹಾಡುವೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
1: ಥ್ಯಾಂಕ್ ಯು ಮೇಘಾನಂದ ಅವರೇ, ಧನ್ಯವಾದ. ಹಲೋ,
2: ಹಲೋ,
1: ಹೇಳಿ ಯಾರು?
2: ಹಲೋ,
1: ಹಲೋ,
2: ಹಲೋ,
1: ಹಲೋ.
2: ನಾವು ಆಶಾ ಪ್ರಕಾಶ್ ಕೋಲಾರದಿಂದ.
1: ಹೇಳಿ ಒಂದು ಹಳೆ ಗೀತೆಯನ್ನ. ಇವರೇ ಒಂದು ಹಳೆ ಚಿತ್ರಗೀತೆನ ಹೇಳಿ.
2: ಯಾವ್ದಾದ್ರು
1: ಹೇಳ್ಬೋದು.
2: ಕಂಡು ಕಂಡು ನೀನೆನ್ನ ಕೈ ಬಿಡುವರೇ ಕೃಷ್ಣ, ಪುಂಡರೀಕಾಕ್ಷಸಿ ಪುರುಷೋತ್ತಮ ದೇವಾ, ಕಂಡು ಕಂಡು ನೀನೆನ್ನ ಕೈ ಬಿಡುವರೇ ಕೃಷ್ಣ, ಬಂಧುಗಳು ಎನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ, ಬಂಧುಗಳು ಎನಗಿಲ್ಲ ಬದುಕಿ

ಕ್ಷಣವೊಂದೊಯೋಗವಾಗಿ ತೊಣಕ್ಕಿಂತ ಮೆಗಿದಾಗಿ ಬನಿಸಲಾಗದ ನನಪು

0: தத்தா குரு புரந்தர விடல ஸ்ரீ கிருஷ்ணா கண்டு கண்டு நீ என்ன கை விடுவரே கிருஷ்ணா. ஹலோ
1: ஹலோ, சென்னை எழுதி குரே. ಧನ್ಯವಾದ. ಬಸವರಾಜ್ ಅವರು ಭಾನುವಾರ ಬರ್ತಾರೆ ನೋಡ್ರಿ. ಹಲೋ
2: ಹಲೋ
1: ಹಲೋ, ಹೇಳಿ, ಯಾರು ಮಾತಾಡ್ತಾ ಇರೋದು?
2: ಸರ್, ನಾನು ಅನಂತರಾಜ್ ಅಂತ ಸರ್, ಹಿರಿಯ ತಾಲೂಕು ಚಿತ್ರದುರ್ಗ ಜಿಲ್ಲೆ.
1: ಹೇಳಿ ಅನಂತರಾಜ್ ಅವರೇ, ಹಳೆಯ ಚಿತ್ರಗೀತೆಯನ್ನ. ಹೇಳಿ.
2: ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ನೀ, ಪತ್ರದಿ ಬರೆದ

0: ಹಳೆ ಚಿತ್ರಗೀತೆ ಆಡ್ಬೇಕು ಸರ್. ಸರಿ ಸರ್ ಹೇಳ್ತೀನಿ
1: ಹೇಳಿ.
0: ವಿಷ್ಣುವರ್ಧನ್ ಆಡಿದ ನಾಗಕಾಳ ಭೈರವ ಚಿತ್ರದಿಂದ ಸರ್
1: ಹೇಳಿ.
0: ನಗುವುದೇ ಸ್ವರ್ಗ, ಅಳುವುದೇ ನರಕ, ನಗುವುದು ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದು ಕಲಿಯೋಣ ನಾವು ನಗುತ್ತಾ ಬಾಳೋಣ. ಪ್ರೀತಿಯೇ ಸ್ವರ್ಗ, ಭೀತಿಯೇ ನರಕ, ಭೀತಿಯೇ ಸ್ವರ್ಗ, ಭೀತಿಯೇ ನರಕ. ಪ್ರೀತಿಸು ಬಾನನ್ನ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸು ಬಾನನ್ನ ಸೇರಿ ಸ್ವರ್ಗವ ಕಾಣೋಣ. ಮಲ್ಲಿಗೆ ಮಗ್ಗು ನಕ್ಕರ ತಾನೆ ಹೂವೆ ಅರಳುವುದು, ಮಲ್ಲಿಗೆ ಮಗ್ಗು ನಕ್ಕರ ತಾನೆ ಹೂವೆ ಅರಳುವುದು. ಮುದ್ದಿನ ಮಗುವು ನಕ್ಕರ ತಾನೆ ಅಂದವು ಎತ್ತುವುದು, ಮುದ್ದಿನ ಮಗು ನಕ್ಕರ ತಾನೆ ಅಂದವು ಎತ್ತುವುದು. ಮಲ್ಲಿಗೆ ಮಗ್ಗು ನಕ್ಕರ ತಾನೆ ಹೂವೆ ಅರಳುವುದು. ಪ್ರೀತಿಯೇ ಸ್ವರ್ಗ, ಪ್ರೀತಿಯೇ ನರಕ. ಇಷ್ಟ ಬರೋದ
1: ಸರಿ ಹೊನ್ನೂರಲ್ಲಿ ಅವ್ರೆ. ಧನ್ಯವಾದ.
0: ಧನ್ಯವಾದ.
1: ಹಲೋ ಹಲೋ
2: ಹಲೋ
1: ಹಲೋ ಹೇಳಿ ಯಾರು?
2: ನಮಸ್ಕಾರ. ನಮಸ್ಕಾರ ಸರ್.
1: ನಮಸ್ಕಾರ ಹೇಳಿ.
2: ಶಾಂತಿನಿ ಅಂತ ಹಾಸನದಿಂದ ಸರ್.
1: ಹೇಳಿ ಶಾಂತಿನಿ ಅವರೇ. ಹಳೆಯದೊಂದು ಚಿತ್ರಗೀತೆಯನ್ನ.
2: ಆಯ್ತು ಸರ್. ಉಯ್ಯಾಲೆ ಚಿತ್ರ ಸರ್.
1: ಹ್ಮ್ ಹೇಳಿ.

0: ಧನ್ಯವಾದ ಸರ್.
1: ಧನ್ಯವಾದ ಶಾಂತಿನಿ ಅವರೇ, ನಮಸ್ಕಾರ.
0: ಥ್ಯಾಂಕ್ ಯು ಸರ್.
1: ಹಲೋ ಹಲೋ
2: ಹಲೋ,
1: ಹೇಳಿ. ಯಾರು?
2: ಭದ್ರಾವತಿಯಿಂದ ಪುಷ್ಪ.
1: ಹ್ಞೂ, ಹೇಳಿ ಪುಷ್ಪ ಅವರೇ. ಒಂದು ಹಳೆಯ ಚಿತ್ರಗೀತೆ, ಹಳೆಯದು.
2: ಹಾಂ, ಅನುಪಮ ಚಿತ್ರದಿಂದ.
1: ಹ್ಞೂ, ಹೇಳಿ.

0: ಹಲೋ
1: ಹಲೋ,
0: ಹ್ಞೂ, ಧನ್ಯವಾದಗಳು ಪುಷ್ಪ ಅವರೇ. ಹಲೋ
2: ಹಲೋ
0: ಹಲೋ, ಹೇಳಿ ಯಾರು?
2: ಸರ್, ಇದು ಶಿವಮೊಗ್ಗದಿಂದ ಸತೀಶ್ ಅಂತ ಹೇಳಿ.
0: ಸತೀಶ್ ಅವರೇ, ನಿಮ್ದೇ ಕೊನೆಯ ಹಾಡು, ಕೊನೆಯ ಕರೆ ಹೇಳಿ.
2: ಕೊಡಗಿನ ಕಾವೇರಿ ಕಾವೇರಿ, ನೀ ಬೆಡಗಿನ ವೈಯಾರಿ, ಕನ್ನಡ ಕುಲನಾರಿ ಕಾವೇರಿ, ನೀ ಒಲವಿನ ಸಿಂಗಾರಿ ಕೊಡಗಿನ ಕಾವೇರಿ, ನೀ ಬೆಳಗಿನ ವೈಯಾರಿ, ಕೃಷಿ ಜನ ಜೀವನ ತಪೋನಿಧಿ.

ಇದುವರೆಗೆ ಹಳೆಯ ಚಿತ್ರಗೀತೆಗಳನ್ನು ಆಧರಿಸಿದ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ಆಕಾಶವಾಣಿ ಪರವಾಗಿ ಧನ್ಯವಾದಗಳು.

ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಮಾಗಿಯ ಕನಸು ಹಾಗೂ ಮನ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಮಾನಸ ಸರೋವರ ಚಿತ್ರದ ಗೀತೆ.

ಶ್ರೋತೃಗಳೇ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಎಫ್ಎಂ ಕಂಪನಾಂಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋವರ್ಟ್ಸ್ಗಳಲ್ಲಿ ಆಲಿಸ್ತಾ ಇದ್ದೀರಾ. ಸಮಯ 5:01:25. ಹತ್ತನೇ ಕೇಳುಗರಿಗೆಲ್ಲ ನಿಮ್ಮ ಗೆಳೆಯ ಆರ್ ಜೆ ಮಂಜುನಾಥ್ ಮಾಡುವ ನಮಸ್ಕಾರಗಳು ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೋತೃಗಳೇ,

ಮುಂದಿನ ಕಾರ್ಯಕ್ರಮ ಫೋನ್ ಇನ್ ಕಾರ್ಯಕ್ರಮ. ಕೆಳಗರೆ, ಒಂದು ದೇಶ ಸಮೃದ್ಧವಾಗಿರಬೇಕು ಅಂದರೆ, ಒಂದು ದೇಶ ಆರೋಗ್ಯಪೂರ್ಣವಾಗಿರಬೇಕು ಅಂತಂದರೆ ಅಲ್ಲಿನ ಸಮಾಜ, ಅಲ್ಲಿನ ಜನತೆ ಅವರು ಕೂಡ ಸತ್ಪ್ರಜೆಗಳಾಗಿರಬೇಕಾಗಿತ್ತು ಅಲ್ವಾ? ಹಾಗಾಗಿ ಶ್ರೋತೃಗಳೇ, ಇಂದಿನ ವಿಷಯ ಆರೋಗ್ಯಪೂರ್ಣ ಸಮಾಜಕ್ಕೆ ಚಿತ್ರಗಳ ಕೊಡುಗೆ. ಮತ್ತೊಮ್ಮೆ ಹೇಳ್ತೇನೆ, ಇಂದಿನ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣದಲ್ಲಿ ಚಲನಚಿತ್ರಗಳ ಕೊಡುಗೆ ಏನು ಅಂತ. ಶ್ರೋತೃಗಳೇ, ನೋಡೋಣ ನಮ್ಮ ಶ್ರೋತೃಗಳು ಯಾರ್ಯಾರು ಕಾಲ್ ಮಾಡಿ ಕರೆ ಮಾಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾರಂತ ನೋಡೋಣ.

ನಮ್ಮ ಸ್ಥಿರ ದೂರವಾಣಿ ಸಂಖ್ಯೆ 08282202004 ಕರೆ ಮಾಡಿ ತಮ್ಮ ಅನುಭವಗಳನ್ನು ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಶ್ರೋತೃಗಳೇ.

0: ಕಾರ್ಯಕ್ರಮದಲ್ಲಿ ಮೊದಲೇ ಬ್ಯಾಟ್ಸ್ಮನ್ ಯಾರು ನೋಡೋಣ, ಮೊದಲ ಕರೆ ಯಾರು ಅಂತ ನೋಡೋಣ. ಅದೃಷ್ಟವಂತರು. ಹಲೋ ಆಕಾಶವಾಣಿ ಭದ್ರಾವತಿ.
1: ನಮಸ್ತೆ ಮಂಜನವರಿಗೆ.
0: ನಮಸ್ತೆ, ರಾಜಶಂಕರ್ ಗಡದಿಂದ.
1: ಅಲ್ಲ, ಕೇಶವ್ ಲಹರತ ಭದ್ರಾವತಿಯಿಂದ ಸರ್.
0: ಹಾ ಸಾರಿ ಕೇಶವ್ ಸರ್, ಮೊದಲ ಬ್ಯಾಟ್ಸ್ಮನ್, ನೀವು ಬ್ಯಾಟಿಂಗ್ ಬಂದಿದ್ದೀರಾ? ಮೊದಲ
1: ವಿಚಾರ, ಒಂದು ದೇಶದ ಆರ್ಥಿಕತೆಗೆ ಮತ್ತೆ ಸಮಾಜದ ಒಂದು ಒಳಿತಿಗೆ ಚಲನಚಿತ್ರಗಳ ಪಾತ್ರ.
0: ಆರ್ಥಿಕತೆ ಅನ್ನಕ್ಕಿಂತ ಮುಖ್ಯವಾಗಿ ಒಂದು ಆರೋಗ್ಯಪೂರ್ಣ ಸಮಾಜದ ನಿರ್ಮಾಣದಲ್ಲಿ ಚಲನಚಿತ್ರಗಳ ಪಾತ್ರ.
1: ಈಗಿನ ಬರ್ತಕ್ಕಂಥ ಕೆಲವೊಂದು ಚಿತ್ರಗಳು ಹಂಗಿದಾವೆ, ಹಿಂದೆ ಬರ್ತಕ್ಕಂಥ ಚಿತ್ರಗಳು ತುಂಬಾನೇ ಹಂಗಿದ್ವು. ಅಂದ್ರೆ ರಾಜ್ಕುಮಾರ್ ಆಗಿರ್ಲಿ, ವಿಷ್ಣುವರ್ಧನ್ ಅವರು, ಶಂಕರ್ ನಾಗು, ಒಂದು ಈಗ ಸಂಪಾತಿಗೆ ಸವಾಲೇ ತಗೊಳ್ಳಿ ಅಂತದ್ದು, ಆಮೇಲೆ ತಾಯಿಗೆ ತಕ್ಕ ಮಗ, ಇಂತ ಫಿಲಂಗಳೆಲ್ಲ ಏನು ಅಂದ್ರೆ ಮಕ್ಕಳು ತಾಯಿ ಜೊತೆ ಹೇಗಿರ್ಬೇಕು, ತಂದೆ ತಾಯಿ ಜೊತೆ ಹೇಗಿರ್ಬೇಕು, ಆಮೇಲೆ ಸಂಪತ್ತಿಗೆ ಸವಾಲು, ಯಾವ್ದೇ ಅಟ ಇದು ಯಾವ್ದೇ ಸೋಲನ್ನ ಸುಲಭವಾಗಿ ಒಪ್ಪಲ್ದಲೆ ಅಂದ್ರೆ ಈಗಿನ ಮಕ್ಕಳುಗಳಲ್ಲಿ ಎಜುಕೇಶನ್ ಆಗಿರುತ್ತೆ,
0: ಹೌದು,
1: ಜಮೀನ್ ಇರುತ್ತೆ, ಎಲ್ಲ ಆರಿಸಿ ಬೆಂಗಳೂರಿಗೆ ಹೋಗ್ತಾರೆ. ಅದೇ ಅಗ್ರಿಕಲ್ಚರ್ ಬರುವುದಲ್ಲ,
0: ಸ್ವಲ್ಪ
1: ಒಂಚೂರು ಅದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿ.
0: ಅದಕ್ಕೆ ಬಂಗಾರದ ಮನುಷ್ಯ ಒಳ್ಳೆ ಉದಾಹರಣೆ ಅಂತ ಹೇಳ್ಬೋದು.
1: ಹೌದು, ಬಂಗಾರದ ಮನುಷ್ಯ ಆಗಿರ್ಬೋದು,
0: ಎವರ್ ಗ್ರೀನ್ ಮೂವಿ ಅದು ರಾಜಣ್ಣ ಅವ್ರದ್ದು. ಅದನ್ನ ನೋಡ್ಬಿಟ್ಟು ಎಷ್ಟೋ ಯುವಕರು ಹಳ್ಳಿಗಳಿಗೆ ಬಂದು ತಮ್ಮ ಇದು ಕೃಷಿ ಕಾರ್ಯದಲ್ಲಿ ತೊಡಿಸಿಕೊಂಡ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ.
1: ಹೌದು, ಹಿಂದಿನ ಕಾಲದಲ್ಲಿ ಮಾಡ್ಬಿಟ್ಟು ಆಗಿನ ಯುವಕರು ಮಾಡಿದ್ರು, ಈಗಿನ ಒಂದು ಯುವಕರು ಮಾಡ್ತಾ ಇಲ್ಲ. ಅದನ್ನ ಜಮೀನ್ ಇರುತ್ತೆ, ಆದ್ರೆ ಎಲ್ಲ ಕೆಲಸ ಹತ್ತಿ ಬೆಂಗಳೂರಿಗೆ ಹೋಗುತ್ತೆ, ಬೆಂಗಳೂರು ಸಿಟಿ ಟೌನ್ ಸಿಟಿಗೆ ಹೋಗ್ತಾರೆ. ಟೌನ್ ಎಷ್ಟು ಅಂತ ಕೆಲಸ ಒದಗಿಸಕ್ಕಾಗುತ್ತೆ?
0: ಹೌದು, ಅದು ನಿಜ
1: ಅಲ್ವಾ?
0: ಸತ್ಯ,
1: ಕೆಲಸ ಇದೆ. ಜಮೀನ್ ಇಲ್ದೆ ಇರೋರು ಹೋಗ್ಲಿ ಬೇಕಾದ್ರೆ ಕೆಲಸ ಆರ್ಸಿ, ಏನೋ ತೊಂದ್ರೆ ಆಗಲ್ಲ. ಜಮೀನ್ ಇರೋರೆಲ್ಲ ಇಲ್ಲೇ ಇರ್ಬೇಕು. ಆಮೇಲೆ ವಿಷ್ಣುವರ್ಧನ್ ಅವ್ರದ್ದು ಮೃಗಾಲಯ ಆಗಿರ್ಬೋದು, ಗಂಡನಗುಡಿ ಆಗಿರ್ಬೋದು, ಅವೆಲ್ಲ ಅರಣ್ಯ ಇಲಾಖೆ ಬಗ್ಗೆ ಸಂರಕ್ಷಣೆ ಮಾಡ್ಬೋದು,
0: ಪ್ರಕೃತಿ ಸಂಪತ್ತನ್ನ ಉಳಿಸೋದ್ ಹೇಗೆ ಅನ್ನೋದ್ರ ಬಗ್ಗೆ
1: ಗೊತ್ತಾಗುತ್ತೆ. ಆಮೇಲೆ ಸೈನಿಕ, ಆಮೇಲೆ ಇನ್ನೊಂದ ಅದು ವಿಷ್ಣುವರ್ಧನ್ ಅವ್ರದ್ದು ಕೊಡಗಿನ ಕವಿ, ಕೊಡಗಿನ ವೀರ. ಆ ಫಿಲಂಗಳು ದೇಶದ ದೇಶಭಕ್ತಿ ಬಗ್ಗೆ ಗೊತ್ತಾಗುತ್ತೆ. ಇದೇ ರೀತಿ ಹೇಳ್ತಾ ಹೋದ್ರೆ ಇನ್ನು ಸುಮಾರು ಇದಾವೆ, ಬೇರೆಯವ್ರಿಗೆ ಅವಕಾಶ ಸಿಗ್ಲಿ.
0: ಆಯ್ತು ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.
0: ಓಕೆ, ಶ್ರೋತೃಗಳು, ಈಗ ಮುಂದಿನ ಕರೆ ಯಾರಂತ ನೋಡೋಣ. ಮುಂದಿನ ಕರೆ. ಹಲೋ ಆಕಾಶವಾಣಿ ಭದ್ರಾವತಿ.
2: ಹಲೋ ಸರ್, ಭದ್ರಾವತಿಯಿಂದ ಹರಿಂದ್ರ ಗೋರ್ಪಡೆ.
0: ಗೋರ್ಪಡೆ ಸರ್, ನಮಸ್ತೆ.
2: ನಮಸ್ಕಾರ ಸರ್,
0: ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಚಾರ ವಿಷಯ ಏನು ಅಂತ ಗೊತ್ತಾಯ್ತಲ್ವಾ?
2: ಗೊತ್ತಾಯ್ತು ಸರ್.
0: ಹೇಳಿ ಸರ್.
2: ಇದು ಈ ಚಲನಚಿತ್ರ ಮಾಧ್ಯಮ ಏನಿದೆ, ಈ ಸಾಮಾಜಿಕ ಮಾಧ್ಯಮಗಳಲ್ಲಿ ಇದು ಒಂದು ಮಾಧ್ಯಮ. ಇದು ಈ ಸಾಮಾನ್ಯ ಜನರು ಏನಿದ್ದಾರೆ, ಕಾಮನ್ ಪೀಪಲ್ ಅಂತೇಳಿ, ಅವರಿಗೆ ಹೈಪರ್ ಮಾಧ್ಯಮ ಇದು.
0: ಹೌದು,
2: ಇದು ಇದರಲ್ಲಿ ಬರುವಂತ ಸಂದೇಶ ಏನ್ ಬರ್ತದೆ, ಸಂದೇಶ ಭರಿತವಾದ ಚಲನಚಿತ್ರಗಳು ಸಾಮಾನ್ಯ ಜನರ ಜೀವನದ ಮೇಲೆ ಪರಿಣಾಮ ಬೀರಿದೆ, ಬೀರ್ತಾನೂ ಇದೆ, ಮುಂದೆ ಬೀರುತ್ತೆ.
0: ಹೌದು,
2: ಅದಕ್ಕೆ ಅನೇಕ ಚಲನಚಿತ್ರಗಳು ಉದಾಹರಣೆ ಇದೆ. ಉದಾಹರಣೆಗೆ ಬಂಗಾರದ ಮನುಷ್ಯ, ಮತ್ತೆ ಗಂಧದ ಗುರಿ.
0: ಹೌದು,
2: ಇಂಥ ಚಿತ್ರಗಳು ನೋಡಿದಾಗ ಅಲ್ಲಿ ಆ ನಾಯಕ ನಟ ಹೇಗಿರ್ತಾನೆ ಮತ್ತು ಆ ಚಿತ್ರದ ಒಂದು ಕಂಟೆಂಟ್ ಏನಿದೆ, ಸಾರ ಏನಿದೆ, ಅದ್ರ ಪ್ರಕಾರ ಸುಮಾರು ಜನ ಆ ಚಿತ್ರದಿಂದ ಬದಲಾವಣೆ ಹೊಂದಿದ್ದಾರೆ.
0: ಹೌದು, ಪ್ರೇರೇಪಣೆ ಹೊಂದಿದ್ದಾರೆ.
2: ಬಂಗಾರದ ಮನುಷ್ಯ ಚಿತ್ರ ನೋಡಿದ್ಮೇಲೆ ಅದೇ ರೀತಿ ಆ ನಾಯಕರ ರೀತಿ ತಾವು ಸಹ ಆಗ್ಬೇಕು ಅಂತೇಳಿ.
0: ಹೌದು ಹೌದು,
2: ಆದ್ರಿಂದ ಇದು ಈ ರೀತಿ ಇಂತಹ ಒಂದು ಮೆಸೇಜ್, ಸಂದೇಶ ಭರಿತವಾದ, ಸಮಾಜಕ್ಕೆ ಸಂದೇಶ ಕೊಡುವಂತ ಚಿತ್ರಗಳಿಂದ ಮಾತ್ರ ಆರೋಗ್ಯಕರ ಒಂದು
0: ಸಮಾಜ ನಿರ್ಮಾಣಕ್ಕೆ
2: ಸಾಧ್ಯ. ಧನ್ಯವಾದಗಳು ಸರ್.
0: ವೆರಿ ಗುಡ್ ಸರ್, ತುಂಬಾ ಒಳ್ಳೆ ವಿಚಾರ ಹಂಚಿಕೊಂಡಿದ್ರೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.

0: ಶ್ರೋತೃಗಳೇ, ನರೇಂದ್ರ ಗೂರ್ಪಡೆಯವರು ಒಂದು ಅದ್ಭುತವಾದಂಥ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ತನ್ನ ಅನುಭವಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ ಭದ್ರಾವತಿ
1: ಸರ್, ನಮಸ್ಕಾರ.
0: ನಮಸ್ತೆ.
1: ಪರಶುರಾಮ ಅಂತ ಹೇಳಿ
0: ಸರ್. ಹೊಸ ಸಿದ್ದಾಪುರ ಸರ್. ನಮಸ್ತೆ ಪರಶುರಾಮ್ ಸರ್, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯ ಗೊತ್ತಿದೆಯಾ
1: ಸರ್? ಆದ್ರೂ ಕೂಡ ಈಗ ನಿಮ್ಗೆ ಸರಿ ಕರೆ
0: ಆಯ್ತು. ಇಂದಿನ ಚರ್ಚಾ ವಿಷಯ ಗೊತ್ತಾಯ್ತಲ್ಲ, ಏನು ಅಂತ ಹೇಳ್ಬೇಕಾ?
1: ಚಲನಚಿತ್ರಗಳ ಪಾತ್ರ ಏನು ಅಂತ.
0: ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಮಾಡಬೇಕು ಅಂದ್ರೆ,
1: ಸಮಾಜ ನಿರ್ಮಾಣಕ್ಕೆ
0: ಹೇಳಿ ಸರ್.
1: ಸಮಾಜನ ಅರ್ಥ ಮಾಡ್ಕೊಂಡ್ರಿಗೆ ಮಾತ್ರ ಸಮಾಜದ ವಿಚಾರ ಗೊತ್ತಾಗುತ್ತೆ ಸರ್.
0: ಆಯ್ತು.
1: ಸಮಾಜ ಮೊದಲು ಅರ್ಥ ಮಾಡ್ಕೋಬೇಕು, ಸಮುದಾಯ ಅರ್ಥ ಮಾಡ್ಕೋಬೇಕು. ಚಲನಚಿತ್ರ ಅನ್ನೋದಕ್ಕಿಂತ ಈಗ ನಾವೆಲ್ಲ ಕಂಡಂತ ಚಿತ್ರಗಳೇ ಬೇರೆ. ಅವತ್ತಿನ ನಟರು ಕೂಡ ಅದಕ್ಕೆ ಪ್ರೇರಣೆ ಕೂಡ,
0: ಹೌದು,
1: ಮಾದರಿ ಕೂಡ
0: ತುಂಬಾ ಆದರ್ಶವಾಗಿದ್ರು. ನಡೆ ನಡೆ ನುಡಿಗಳಲ್ಲೂ ಕೂಡ ಆದರ್ಶವಾಗಿದ್ರು.
1: ನಡೆ ಮತ್ತು ನುಡಿ ಎಲ್ಲಿ ಇರುತ್ತೋ ಅಲ್ಲಿ ಎಲ್ಲ ಆದರ್ಶಪ್ರಾಯವಾದ ಸಮುದಾಯ ಸಮಾಜ ಎಲ್ಲ ಸೃಷ್ಟಿ ಆಗುತ್ತೆ ಅಂತ ನಮ್ಮ ವೈಯಕ್ತಿಕ ಭಾವನೆ.
0: ಅವರನ್ನ ಅನುಸರಿಸೋ ಒಂದು ತಂಡನೇ ಇತ್ತು, ಒಂದು ಗುಂಪುಗಳೇ ಇದ್ದು, ಒಂದು ವರ್ಗನೇ ಇತ್ತು ಸಮಾಜದಲ್ಲಿ.
1: ಹಿಂಗಿನೊಳಗೆ ಆದವನು ತೆಂಗಿನೊಳ ನೀರ ತುಂಗ ಕೋಗಿಲೆ ಕಂಠದೊಳಗೆ ಗಾಂಕನವ ತುಂಬಿದವರ ಆರು ಸರ್ವಜ್ಞ ಅಂತೇಳಿ.
0: ತುಂಬಾ ಚೆನ್ನಾಗಿದೆ ಸರ್.
1: ಅವರೆಲ್ಲ ಹೆಂಗೆ, ಅವರೆಲ್ಲ ದೇವತಾ ಪುರುಷ ದೈವಾನ್ ಸಂಭೂತ್ರ ಅಂತ ಅನ್ಸುತ್ತಾರೆ ಆ ನಟರುಗಳು.
0: ಹೌದು. ಆಮೇಲೆ
1: ರಾಜ್ಕುಮಾರ್ ಇಂದ ಹಿಡಿದಾಗಿ ಶಂಕರ್ನ ಆಗಿರ್ಬೋದು, ಅನಂತ್ ಆಗಿರ್ಬೋದು, ಅಂಬರೀಶ್ ಇರ್ಬೋದು, ಅಥವಾ ಯಾರೇ ಶ್ರೀನಾಥ್ ಇರ್ಬೋದು, ಅಥವಾ ಯಾರೇ ಯಾವುದೇ ಅವರು ಖಳನಾಯಕರಾಗಿರ್ಬೋದು ಅಥವಾ ಹೀರೋ ಪಾತ್ರಗಳಲ್ಲಿ ಮಾಡಿರ್ಬೋದು, ಆ ಚಲನಚಿತ್ರಗಳು ಕೂಡ ಕತೆ ಕಾದಂಬರಿ ಸಾಹಿತ್ಯ
0: ಚೆನ್ನಾಗಿತ್ತು.
1: ಹಾಡುಗಳು ಯಾಕೆಂದ್ರೆ ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಅಥವಾ ನಮ್ಮೂರಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಓದಿರ್ಲಿಕ್ಕಿಲ್ಲ ಅವತ್ತಿನ ಯುವಕರು.
0: ಹೌದು.
1: ಹಾಗಾಗಿ ಸಿನಿಮಾದಲ್ಲಿ ಇರ್ತಕ್ಕಂತ ಕಥೆಗಳನ್ನ ಕೇಳಿದ್ರೆ ಅಥವಾ ಸಾಹಿತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಜೀವನ ಪಾವನ ಆಗುತ್ತೆ ಅಂತ ನನ್ನ ಭಾವನೆ.
0: ಅಂದ್ರೆ ಚಲನಚಿತ್ರಗಳು ಒಂದು ಪರಿಣಾಮಕಾರಿಯಾದ ಮಾಧ್ಯಮ ಅಲ್ವಾ ಅದು?
1: ಹೌದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ.
0: ಅದ್ರ ಮೂಲಕ ಸಮಾಜವನ್ನು ಚೆನ್ನಾಗಿ ತಿದ್ಬಹುದು ಅಂದ್ರೆ ಒಳ್ಳೆ ರೀತಿಯ ಒಳ್ಳೆ ಸಂದೇಶವನ್ನು ಕೊಡಬಹುದು ಅಂತ ಹೇಳ್ತಾ ಇದ್ರೆ. ಧನ್ಯವಾದಗಳು.
1: ಮನೆಯ ಮಂತ್ರಾಲಯ ಅಂತೇಳಿ
0: ಅದ್ಭುತವಾದ ಒಂದು ಇದು. ಕುಟುಂಬದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರೆ
1: ಸರ್, ತಾಯಿಯ ಮಡಿಲಲ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು. ಬಡತನದ ಜೀವನ ಹೆಂಗೆ, ಹೆಣ್ಮಕ್ಳು ಮಕ್ಳು ಜಾಸ್ತಿ ಆದ್ರೆ ಸಮಾಜದಲ್ಲಿ ಏನೇನು ಬರುತ್ತೆ, ಬಡತನ ಯಾವ ರೀತಿ ಎಲ್ಲಿ ತಗೊಂಡು ನಿಲ್ಲಿಸುತ್ತೆ, ಭಾವನಾತ್ಮಕ ವಿಚಾರಗಳು ಹೆಂಗೆಂಗ್ ಬರ್ತವೆ, ಎಷ್ಟು ಸಮಾಜ ನಾವು ಸಂಸಾರ ಅಥವಾ ಸಮಾಜ ಸಮುದಾಯದಲ್ಲಿ ಯಾವ ಭಾಷೆ ಯಾವ ಮಾತುಗಳು ಎಚ್ಚರಿಕೆಯಿಂದ ಮಾತಾಡಬೇಕು, ವಿಚಾರ ಮಾಡಬೇಕು, ನಮ್ಮ ಜೀವನ ಹೆಂಗ್ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಆ ತಾಯಿಯ ಮಡಿಯಲ್ಲಿ ಅನ್ನೋ ಸಿನಿಮಾ ನೋಡಿದಾಗ ಎಷ್ಟೋ ಜನ ಸಿನಿಮಾ ನೋಡಿ ಆ ಪರದೆ ಮುಂದೆ ಕುಂತು ಕಣ್ಣೀರು ಹಾಕಿರ್ತಕ್ಕಂಥದ್ದು ಉದಾಹರಣೆಗಳುಂಟು.
0: ಹೌದು ಹೌದು ಹೌದು ಹೌದು.
1: ಅವತ್ತಿನ ಸಿನಿಮಾ ಇವತ್ತು ಇದೆ ಇಲ್ಲ ಅಂತಲ್ಲ, ಇವತ್ತಿನ ಹಂಗಂತ ಹೇಳಿ ಇವತ್ತಿನ ಏನು ಏನು ಸಮಾಜ ಮುಂದುವರಿದ ಸಮಾಜದಲ್ಲಿ ಆಧುನಿಕ ಸಮಾಜದಲ್ಲಿ ಇದೆ, ಇವತ್ತಿಗೂ ಇದೆ.
0: ಅದ ಸಂಖ್ಯೆ ಕಡಿಮೆ ಆಗಿದೆ.
1: ವಿಚಾರಗಳು ಮಾಡ್ಬೇಕು ಯುವಕರು ಇವತ್ತಿನ, ಈಗ ಯಾಕಂದ್ರೆ ಸಿನಿಮಾ ಟಾಕೀಸ್ಗಳಿಗೆ ಹೋಗೋದು ಕಡಿಮೆನೆ ಆಗಿದೆ ಬಹಳಷ್ಟು.
0: ಹೌದು.
1: ಆದ್ರೂ ಅದರಲ್ಲೂ ಹೋದಂತವರು ವಿಚಾರಗಳನ್ನ ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಂಡು ವಿಚಾರ ಮಾಡ್ಕೊಂಡು ಅದರಂತೆ ಪ್ರೇರಣೆ ಮಾದರಿಯಾಗಿ ಮಾಡ್ಕೊಂಡ್ರೆ ನೀವ್ ಹೇಳ್ದಂಗೆ.
0: ಆಮೇಲೆ ಇನ್ನೊಂದು
1: ಒಂದು ಒಂದು ಒಳ್ಳೆ ಆದರ್ಶ ಅಥವಾ
0: ಇನ್ನೊಂದು ಸರ್, ಈಗ ಇಂದಿನ ಚಿತ್ರಗೀತೆ ಚಿತ್ರಗಳಿಗೂ ಇತ್ತೀಚಿನ ಚಿತ್ರಗಳು ತುಂಬಾ ವ್ಯತ್ಯಾಸ ಇದೆ ಅಲ್ವಾ?
1: ತುಂಬಾ ಸರ್. ಅದು ಆ ಚಿತ್ರಗೀತೆಗಳು ಅಂತ ಈಗ ನಮ್ಗೆ ಒಂದೊಂದ್ಸರಿ ಕೇಳಿದಾಗ, ಈಗ ನಿಮ್ಮ ಆಕಾಶವಾಣಿಯಲ್ಲಿ ಚಿತ್ರಗೀತೆಗಳು ಕೇಳಿದಾಗ ಅವರ ಸಾಹಿತ್ಯ ರಚನೆಕಾರರು ಇದಾರಲ್ಲ, ಉದಯ ಶಂಕರ್, ವಿಜಯ ಭಾಸ್ಕರ್ ಅವರೆಲ್ಲ ಏನೇನು ಕೆಲವರು ಈಗ ನೆನಪಿಗೆ ಬರಲ್ಲ, ಕೆಲವರು ಎಂ ರಂಗರಾವು
0: ಅವರೆಲ್ಲ
1: ಹಿಂಗ ಯಾವ ರೀತಿ ಕಲಿತು ಏನ್ ಕಲಿಕೆ ಮಾಡಿದ್ರು, ಎಷ್ಟು ಅವರು ಮಾನಸಿಕವಾಗಿ ಶಾರೀರಿಕವಾಗಿ ದೈಹಿಕವಾಗಿ ಎಷ್ಟು ಸಮರ್ಥರಾಗಿದ್ರು, ಅವರು ಎಷ್ಟು ಜ್ಞಾನವಂತರಾಗಿದ್ರು, ಅವ್ರು ಯಾವ ರೀತಿ ಏನು ಇದು ಮಾಡೋದು ಅಂತ ನಮ್ಗೆ ಅಂತ
0: ನಿಜ ಅಂದ್ರೆ ಅವ್ರು ಏನ್ ಗೊತ್ತಾ ಸರ್, ಸಾಹಿತ್ಯ ರಚನೆನ ಒಂದು ತಪಸ್ಸನ ರೀತಿಯಲ್ಲಿ ಅನ್ಕೊಂಡು ಅವ್ರು ರಚನೆ ಮಾಡಿರ್ತಾರೆ, ಹಾಗಾಗಿ ಅದು ಒಳ್ಳೊಳ್ಳೆ ಸಾಹಿತ್ಯಗಳು ರಚನೆ ಆಗಿದೆ
1: ತಪಸ್ಸೆ ಸರ್. ಆದ್ರೆ ಸರ್ ಅಷ್ಟು ಸುಲಭ ನಾವೆಲ್ಲ ಸುಮ್ನೆ ಏನೋ ಮಾತಾಡಕ್ ನಾವು ಕೂಡ ನಾನು ಕೂಡ ಏನ್ ಅಷ್ಟು ಅಲ್ವಾರ್ದು ಅವ್ರ ಅದೇನ ಹೇಳ್ತಾರಲ್ಲ ಅವ್ರ ಪಾದ ಧೂಳು ಒಂಚೂರು ಅಂಟಿಸ್ಕೊಂಡ್ ಬಾಳ್ತಾ ಇದೀವಿ ಸರ್ ಅಷ್ಟೇ, ನಿಜವಾಗ್ಲು ಸರ್ ಅದನ್ನೆಲ್ಲ ಹೇಳಕ್ ನಮ್ಗೂ ಶಕ್ತಿನೂ ಇಲ್ಲ. ಆದ್ರೂ ನಿಮ್ಮ ಪೋಲಿಂಗ್ ಕಾರ್ಯಕ್ರಮದಲ್ಲಿ ಒಂದು ಮಾತಾಡ್ಬೇಕಲ್ಲ, ವಿಚಾರ ಹೇಳ್ಬೇಕಲ್ಲ ಅನ್ನೋ ಕಾರಣಕ್ಕೆ ನಾನು ಮಾತಾಡ್ತೀನಿ.
0: ಧನ್ಯವಾದಗಳು ಸರ್, ಕಡೆ ಮಾಡಿದ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಸರ್. ಧನ್ಯವಾದಗಳು.
0: ಶ್ರೋತೃಗಳ ಎಲ್ಲರ ಎಲ್ಲ ಅಭಿಮಾನಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನೋಡೋಣ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ.
2: ಹಲೋ, ನಮಸ್ತೆ.
0: ನಮಸ್ತೆ.

0: ಇಲ್ಲಿಂದ ಯಾರು ಮಾತಾಡೋದು? ಹಾ ಮೇಡಮ್, ಇಲ್ಲಿಂದ ಭದ್ರಾವತಿಯಿಂದ ಯಾರು? ಚಿತ್ರ ಶಿವಕುಮಾರ್. ಚಿತ್ರ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ.
0: ಇವತ್ತಿನ ವಿಷಯ ಗೊತ್ತಿದೆಯಲ್ಲ, ಏನ್ ವಿಚಾರ ಅಂತ?
1: ಗೊತ್ತಾಯ್ತು ಸರ್.
0: ಹ್ಮ್, ಹೇಳಿ ಮೇಡಮ್.
1: ಸರಿ, ಈಗ ಆಲ್ಮೋಸ್ಟ್ ಏನಂದ್ರೆ ಈಗಿನ ಬರೋ ಯಾವ ಚಿತ್ರಗಳಲ್ಲೂ ಅಷ್ಟು ಒಂದು ಒಳ್ಳೆ ಸಂದೇಶಗಳು ಕಾಣಿಸಲ್ಲ ಸರ್. ಈಗ ಹಳೆ ಸಿನಿಮಾಗಳಲ್ಲಿ ಸರ್, ಸುವರ್ಣ ಸೇತುವೆ ಅಂತ ಒಂದು ಆರ್ತಿಯವ್ರದ್ದು ಸಿನಿಮಾ ಬಂದಿತ್ತು. ಅದರಲ್ಲಿ ಒಂದು ಒಂದು ಹಾಡಲ್ಲೇ ಸರ್, ಒಂದು ಅಜ್ಜಿದು ಒಂದು ಕತೆ ಹೇಳ್ತಾರೆ, ಕೋಳಿ ನನ್ ಬರೀ ಅವ್ರ ಕೋಳಿಯಿಂದಾನೆ ಬೆಳಕಾಗಲ್ಲ ಅನ್ನೋದು. ಅದು ಒಂದು ಹಾಡು ಸಾಕು ಸರ್, ಒಂದು ಮುಂದೆ ಒಳ್ಳೆ ಸಂದೇಶ ಕೊಡ್ಲಿಕ್ಕೆ. ಅದಾಗಿರ್ಬೋದು ರಾಮಲಕ್ಷ್ಮಣ ಫಿಲಂ ಅಲ್ಲಿ ಒಂದು ಹೇಳಿದ್ದು ಸುಳ್ಳಾಗಬಹುದು ಅಂತ ಒಂದು ಸಾಂಗ್, ಅಂತ ಸಾಂಗ್ ಗಳು ಸರ್ ಈಗಂತೂ ಯಾವ ಚಿತ್ರಗಳಲ್ಲೂ ಕಾಣಲ್ಲ. ಅದು ಒಂದು ಮಕ್ಕಳಿಗೆ ಒಂದು ನೀತಿಕತೆ ಹೇಳ್ಕೊಡ್ಬೇಕಾ, ನಾವು ಒಂದು ಹಾಡನ್ನ ಗಮನಿಸಿ ಕೇಳಿಸಿದ್ರೆ ಸಾಕು. ನಾವು ಒಂದು ವಿಷಯನ ನಂಬೇಕಾದ್ರೆ ಅದ್ ನಾವು ಕಣ್ಣಾರ ನೋಡೋದಲ್ಲ, ಅದನ್ನ ನಾವು ಪೂರ್ತಿ ಪರೀಕ್ಷೆ ಮಾಡಿ ನಂಬೇಕು ಅನ್ನೋದು ಅದು ಒಂದು ಹಾಡಲ್ಲೇ ಸಿಕ್ಬಿಡುತ್ತೆ ಸರ್.
0: ಆಮೇಲೆ ದೂರದ ಬೆಟ್ಟದಲ್ಲಿ ಮಕ್ಕಳಿಗೆ ಹೇಳ್ಕೊಡೋದೊಂದು ಇದೆ, ಅದು ಚೆನ್ನಾಗಿದೆ.
1: ಅದೊಂದು ಹೌದು ಸರ್, ಅದೊಂದಿದೆ. ಇನ್ನು ಈಗ ಇತ್ತೀಚೆಗೆ ಬಂದಿರೋ ಸಿನಿಮಾಗಳಲ್ಲೂ ಇದೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಆಗಿನ ಸಿನಿಮಾ ಸರ್, ಈಗ ಇದು ಬಂಗಾರದ ಮನುಷ್ಯದಲ್ಲಿ ಒಬ್ಬ ರೈತ ಹೇಗೆ ಒಂದು ಪ್ರತಿಯೊಂದು ಕೆಲಸ ಮಾಡಿ ನಮ್ ದುಡಿಮೆ ನಾವು ಮಾಡಿ ತಿನ್ಬೇಕು, ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋದು ಎಷ್ಟು ಸಂದೇಶಗಳಿತ್ತು ಸರ್ ಹಳೆಯ ಸಿನಿಮಾದಲ್ಲಿ.
0: ಅವನ್ನೆಲ್ಲ ಮರೆಯಕ್ ಆಗದೇ ಇರೋ ಒಂದು ಐಕಾನಿಕ್ ಮೂವಿ ಈಗ ಅವೆಲ್ಲ ಚಿತ್ರಗಳು ಅಲ್ವಾ.
1: ಹೌದು, ಈಗೇನಂದ್ರೆ ಬರೀ ಆಡಂಬರ ಮತ್ತೆ ಕುಣಿತ ಡ್ಯಾನ್ಸ್ ಅಂದ್ರೆ ಏನಂದ್ರೆ ಈಗಿನ ಮಕ್ಕಳಿಗೆ ಟ್ರೆಂಡ್, ಅವ್ರಿಗೆ ಇಷ್ಟ ಆಗುತ್ತೆ ಸರ್. ಈಗ ಪೂರ್ತಿ ನಾವು ನೀತಿಕತೆನೆ ಬಯಸ್ತವ್ರಿಗೆ ಅಂತ ಚಿತ್ರಗಳು ಹೋಗಿ ಥಿಯೇಟರ್ ನೋಡೋ ಕೂಡ ಒಂಥರ ಮನ್ಸಿಗೆ. ನಾವು ಮೊದ್ಲೇನ್ ಮಾಡ್ತಾ ಇದ್ವಿ, ಇಡೀ ಫ್ಯಾಮಿಲಿ ಕೂತು
0: ನೋಡ್ತಾ ಇದ್ವಿ,
1: ಯಾವ್ದೇ ಎಸಿಟೇಷನ್ ಇಲ್ದಂಗೆ ನಾವು ಸಿನಿಮಾ ನೋಡ್ತಾ ಇದ್ವಿ.
0: ಹೌದು,
1: ಈಗ ನೋಡ್ಲಿಕ್ಕೆ ನಮಗೆ ಮಕ್ಕಳ ಮುಂದೆ ನಮಗೆ ನೋಡ್ಲಕ್
0: ಮುಜುಗರ ನಿಜ. ಆ ತರದ ಅದು ಏನ್ ಗೊತ್ತಾ, ಚಿತ್ರ ನಿರ್ಮಾಣ ಮಾಡೋರು ಅಥವಾ ನಿರ್ದೇಶಕರಲ್ಲಿ ಅದು ಇರ್ಬೇಕು. ನಾವು ಮಾಡ್ತಿರೋ ಚಿತ್ರ ಸಮಾಜದ ಮೇಲೆ ಎಂತ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಮನದಲ್ಲಿ ಒಂದು ಕನ್ಸರ್ನ್ ಇದ್ರೆ ಅವ್ರು ಸಾಧ್ಯವಾದಷ್ಟು. ಆಮೇಲೆ ಏನ್ ಗೊತ್ತಾ, ಇತ್ತೀಚಿನ ನನ್ನ ಅಭಿಪ್ರಾಯದಲ್ಲಿ ಇತ್ತೀಚೆಗೆ ಬರೀ ಕಮರ್ಷಿಯಲ್ ಅಂದ್ರೆ ದುಡ್ಡು ಮಾಡಕ್ಕೋಸ್ಕರನೇ ಚಿತ್ರಗಳನ್ನು ತೆಗೆಯೋದು ಆ ರೀತಿಯಾಗಿದೆ
1: ಅಲ್ವಾ. ಯಾಕಂದ್ರೆ ಈಗ ಸಂದೇಶ ಇರೋಂತ ಚಿತ್ರಗಳು ತುಂಬಾನೇ ಕಡಿಮೆ ಸರ್.
0: ಕಡಿಮೆ ಆಗಿದೆ ನಿಜ.
1: ಈಗ ಯಾಕಂದ್ರೆ ಈಗ ಮೈ ಆಟೋಗ್ರಾಫ್ ಅಂತ ಬಂದ ಸರ್, ಅದರಲ್ಲಿ ಕೆಲವೊಂದು ಚೆನ್ನಾಗಿದೆ. ಯಾಕಂದ್ರೆ ಅವ್ರು ಒಂದು ಹಾಡಲ್ಲಿ ತೋರಿಸ್ತಾರೆ ಹರಳು ಬಹುಗಳ ಹಾಡಲ್ಲಿ, ಅವರು ಒಂದು ಕುರುಡ್ರದ್ದು ಹಾಡು ಹೇಳಿದಾಗ ಸರ್ ಅದು ಎಂತ ಕಷ್ಟ ಬಂದ್ರೆ ನಾವು ಮುಂದೆ ನಿಲ್ಬೇಕು ಅನ್ನೋದು ಒಂದಿದೆ. ಆದ್ರೆ ಎಲ್ಲೋ ಹುಡುಕ್ಬೇಕು ಸರ್
0: ಅಷ್ಟು ಕಡಿಮೆ ಆಗಿದೆ,
1: ತುಂಬಾನೇ ಕಡಿಮೆ ಆಗಿದೆ ಸರ್.
0: ಹಾಗಾಗಿ ಒಂದು ಚಲನಚಿತ್ರ ಮಾಧ್ಯಮ ಪರಿಣಾಮಕಾರಿಯಾಗಿದೆ ಸಮಾಜನ ತಿದ್ದುದ್ರಲ್ಲಿ, ಹಾಗಾಗಿ ಒಳ್ಳೊಳ್ಳೆ ಚಿತ್ರಗಳು ಬರಬೇಕು ಅಂತ ನಮ್ಮ ಆಶಯ ಅಲ್ವಾ.
1: ಹೌದೌದು ಸರ್, ಖಂಡಿತ. ಯಾಕಂದ್ರೆ ಈಗಿನ ಮಕ್ಕಳು ಸರ್ ಯಾವ್ದು ನಾವು ಹೇಳಿ ತಿಳ್ಕೊಳಕ್ಕಿಂತ ನೋಡಿ
0: ತಿಳಿಯೋದು.
1: ಹಾಗಾಗಿ ನಾವು ಒಳ್ಳೆ ಸಂದೇಶಗಳನ್ನ ಕೊಟ್ಟಾಗ ಅವ್ರು ತೆಗ್ದಿದ್ದಕ್ಕೂ ಒಂದ್ ಸಾಧ್ಯ ಇರುತ್ತೆ, ನಾವು ಸಮಾಜಕ್ಕೆ ಒಂದು ಒಳ್ಳೆ ನೀತಿ ಹೇಳ್ದಂಗೂ ಆಗುತ್ತೆ ಸರ್. ಒಳ್ಳೆ ಸಂದೇಶದ ಮೂಲಕ ಇರಬೇಕು ಚಿತ್ರಗಳು.
0: ಹೌದು, ಖಂಡಿತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಸರ್.
0: ಓಕೆ ಮೇಡಮ್, ಧನ್ಯವಾದ. ಚಿತ್ರ ಶಿವಕುಮಾರ್ ಅವರು ಹೊಸಮನೆಯಿಂದ ಭದ್ರಾವತಿಯಿಂದ ಕರೆ ಮಾಡಿ ತಮ್ಮ ಅನಿಸಿಕೆ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಕರೆಗೆ ಹೋಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಯಾರು?
2: ಮೋನಿಕಾ, ಹಾಸನದಿಂದ.
0: ಮೋನಿಕಾ ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್
0: ಯು. ಇವತ್ತಿನ ವಿಷಯ ಗೊತ್ತಿದೆ ಅಲ್ವಾ?
2: ಹೇಳಿ ಸರ್.
0: ಆರೋಗ್ಯಪೂರ್ಣ ಸಮಾಜ ನಿರ್ಮಾಣದಲ್ಲಿ ಚಲನಚಿತ್ರಗಳ ಪಾತ್ರ
2: ತುಂಬಾ ಮುಖ್ಯವಾಗಿತ್ತು ಸರ್ ಆ ಕಾಲದಲ್ಲಿ. ಯಾಕೆಂದ್ರೆ ಅವಾಗ ಶಿಕ್ಷಣ ಕಡಿಮೆ ಇತ್ತು ಜನರಲ್ಲಿ.
0: ಹೌದು,
2: ಸಿಕ್ಕಾಪಟ್ಟೆ ಮೌಲ್ಯಗಳು ತುಂಬಿತ್ತು.
0: ಹೌದು,
2: ಜೊತೆಗೆ ಈಗಿನ ಹಾಗೆ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ಪಟ್ಟಂತ ವಿಷಯ ತಿಳಿಸೋಕೆ. ಹೆಚ್ಚು ಅವಲಂಬಿತ ಆಗಿದ್ದೆ
0: ಮನೋರಂಜನೆ, ವಿಷಯ
2: ಸಂದೇಶ
0: ಎಲ್ಲದಕ್ಕೂ
2: ಮನವರಿಕೆ, ಮನೋರಂಜನೆ ಮತ್ತೆ ಮನವರಿಕೆ ಮಾಡ್ಲೇಬೇಕಾಗಿತ್ತು.
0: ಹೌದು,
2: ಹಾಗಾಗಿ ಅಂದಿನ ನಿರ್ದೇಶಕರು ಬಹಳ ಶ್ರಮ ಪಡ್ತಾ ಇದ್ರು.
0: ನಿಜ,
2: ಹಣ ಕಲ್ಲ ಮಾಡ್ತಾ ಇದ್ದವರು.
0: ಕಲೆನೇ ದೇವರು ಅನ್ಕೊಂಡಿದ್ರು,
2: ಕಲಾ ಸೇವೆಗೆ ಅವರು. ಇವತ್ತಿನವರೆಗೂ ಆ ಸಿನಿಮಾಗಳು ಎವರ್ ಗ್ರೀನ್ ಆಗಿದೆ ಅಂದ್ರೆ ಅದಕ್ಕೆ ಅವ್ರ ಶ್ರಮನೇ ಕಾರಣ.
0: ಖಂಡಿತ, ಸುಮ್ ಸುಮ್ನೆ ಯಾವ್ದು ಹುಟ್ಟೋದಿಲ್ಲ,
2: ಬರೋದಿಲ್ಲ. ನೋಡಿ, ಎಲ್ಲ ಸಿನಿಮಾಗಳು ಪ್ರತಿ ಒಂದ್ ಸಿನಿಮಾದಲ್ಲೂ ಒಂದ್ ಸಂದೇಶ ಇದ್ದೇ ಇರತ್ತೆ. ಬಂಗಾರದ ಹೂವು, ಕಲ್ಪನಾ ಅಣ್ಣವರು ಸಿನಿಮಾ ಅದು, ಅದರಲ್ಲಿ ಲೆಪ್ರಸಿ ಬಗ್ಗೆ ತೆಗ್ದಿದ್ದಾರೆ. ಅಂದ್ರೆ ಆಗ ಕುಷ್ಠರೋಗ ಅಂದ್ರೆ ಬಹಳ ಒಂದ್ ಮೌಢ್ಯ ಇತ್ತು ಅದರಲ್ಲಿ.
0: ಮೌಢ್ಯ ಇತ್ತು,
2: ನೀನ್ ಕರ್ಮ ಮಾಡ್ಬಿಟ್ಟಿದ್ಯಾ ಅದಕ್ಕೆ ನಿನ್ಗೆ ಈ ಕುಷ್ಠ ಬಂತು ಅಂತ ಬಹಳ ಕೇವಲವಾಗಿ ಮಾತಾಡೋರು. ಆದ್ರೆ ಅದು ವಾಸಿ ಆಗುವಂತ ಕಾಯಿಲೆ, ಅದ್ರಲ್ಲಿ ಯಾವ್ದೇ ಒಂದು ಕರ್ಮ ಮೌಢ್ಯ ಇಲ್ಲ ಅಂತ ಬಹಳ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ.
0: ಖಂಡಿತ, ನಿಜ.
1: ಹಾಗೇನೆ ಸಾಕ್ಷಾತ್ಕಾರ ತಗೊಂಡ್ರೆ
0: ಒಳ್ಳೆ

0: ಮಾಡ್ಲಿ ಅಥವಾ ಕೆಟ್ಟ ಕೆಲಸನೇ ಮಾಡ್ಲಿ, ಮಾಡಿದುಣ್ಣ ಮಾರಯ್ಯ ಅನ್ನೋ ತರ
1: ಸಂದೇಶ,
0: ಕರ್ಮ ಇಸ್ ರಿಟರ್ನ್ ಅಂತ ಬರುತ್ತೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮ್ಮ ಪುಟ್ಟಣಕನ್ಗಳಾರ ಅದ ತೋರಿಸಿದ್ದಾರೆ ಅಂದ್ರೆ ನಿಜವಲ್ಲ. ಪ್ರತಿಯೊಬ್ಬ ಮನುಷ್ಯ ಸಿನಿಮಾ ನೋಡ್ಬೇಕು.
1: ಅದಕ್ಕೆ ಹಳೆ ಚಿತ್ರಗೀತೆ ಚಿತ್ರಗಳು ಈಗಲೂ ಜೀವಂತವಾಗಿದೆ ಅಂದ್ರೆ ಬಿಕಾಸ್ ಆಫ್ ದ ಕ್ವಾಲಿಟಿ.
0: ಹಾಗೇನೆ ನೋಡಿ, ನಮ್ಮ ಗೆಜೆ ಪೂಜೆ ತಗೊಳ್ಳಿ ಅಥವಾ ಮಸಣದ ತಗೊಂಡ್ರೆ, ಪುರುಷ ಸಮಾಜದಲ್ಲಿ ಹೆಣ್ಮಕ್ಳು ಶೋಷಣೆ ಎಷ್ಟು ನಡೀತಾ ಇದೆ, ವಿಷಯವಟಿಕೆ ಮೂಲಕ ಎಷ್ಟು ಹಿಂಸೆ ಪಡ್ತಾ ಇದಾರೆ. ಅದಕ್ಕೆ ಏನು ಕಾರಣ, ಅದು ಯಾವ ರೀತಿ ಇದು ಇರಿ ಒಂದ್ ರೀತಿ ಇದಾಗಿ ಬೆಳೀತಾ ಇದೆ ಇದು ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಯಾವ್ದೇ ಒಂದು ಅಶ್ಲೀಲತೆಯ ಒಂದು
1: ಮೆರುಗನೆ
0: ತೋರಿಸ್ಕೊಟ್ಟಿದಾರಲ್ಲ
1: ಹೇಳ್ಬೇಕಾದ್ರೆ
0: ನಿಜವಾಗ್ಲೂ ಆ ಪುಟ್ಟಣಕನವರಿಗೆ ಒಂದು
1: ಹ್ಯಾಟ್ಸ್ ಆಫ್
0: ಬೇಕು. ಯಾಕೆಂದ್ರೆ ಹೆಣ್ಮಕ್ಳು ಭಾವನೆಗಳನ್ನ ಬಹಳ ಸೂಕ್ಷ್ಮವಾಗಿ ಅವರು ಸಂವೇದನೆ ಗಮನಿಸ್ತವ್ರು. ಅವರು
1: ಅವರ
0: ಎಲ್ಲಾ ಸಿನಿಮಾಗಳಲ್ಲೂ ಹೆಣ್ಮಕ್ಳು ನಾಯಕಿಯ ಪಾತ್ರನ ಬಹಳ ಒಂದು
1: ವೈಭವೀಕರಿಸ್ತಾರೆ. ಹೌದು
0: ಜೊತೆ ನೋಡಿ, ಇಶಾರ ಪಂಚರದಲ್ಲೂ ಅಷ್ಟೇ. ಸಿರಿಯಾ ಅನ್ನೋದು ಕಾಯಿಲೆ ಅಲ್ಲ, ಅದು ಅದೊಂದು ಅಬ್ನಾರ್ ಅಂದ್ರೆ ಏನು ಬಾಣ ಅಂತಿ ಅಂದ್ರೆ ಆ ಸಮಯದಲ್ಲಿ ಬಾಳಿನಿಂದ ಬರುವಂತಹ ಒಂದು ವೀಕು, ಅದನ್ನೇ ಹುಚ್ಚು ಅಂತ ತಿಳಿದು ಅದನ್ನ ಕೂಡ ಅವ್ರು ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಅದು ಹುಚ್ಚಲ್ಲ, ಅದು ವಾಸಿ ಆಗೋ ಕಾಯಿಲೆ ಅಂತ ಹೆಣ್ಮಕ್ಳು ತುಂಬಾ ಜನ ಹಿಂದೆ ನಮ್ಗೆ ಗೊತ್ತಿಲ್ಲ ಸಾವಿರ ಜನ ಸತ್ತಿದ್ದಾರೆ
1: ತೆರಿಗೆ
0: ಸಮಯದಲ್ಲಿ. ಎಲ್ರು ಅದೇ ರೀತಿ ಭಾವಿಸಿರ್ತಾರೆ, ಏನೋ ಅವಳಿಗೆ ಹುಚ್ಚಿಡ್ಬಿಟ್ಟಿದೆ
1: ಬಾಣಂತಿ ಕಾಯಿಲೆ ಅಂತ ಏನೋ
0: ಬರುತ್ತೆ, ಬಾಣಂತಿ ಸನ್ನಿ ಅಂತ. ಹಾಗಾಗಿ ಆಗಿನ ನೋಡಿ ಮನರಂಜನೆ ಅಷ್ಟೇ ಅಲ್ಲ,
1: ಸಂದೇಶ
0: ಮಾಡ್ಬೇಕು, ಸಂದೇಶ ಕೊಡ್ಬೇಕು ಅಂತ ನಾಯಕ ನಿರ್ದೇಶಕರಿರ್ಬೋದು, ನಾಯಕ ನಾಯಕಿಯರಿರ್ಬೋದು, ಅವರೆಲ್ಲ ಅಂದು ಮಾಡಿರೋದನ್ನೇ ಈಗಿನ ಒಂದು ಜನರೇಷನ್ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ತಾ ಇದೆ.
1: ಹೌದು, ಬಟ್ ಈಗಿನ ಚಿತ್ರಗಳು ಸ್ವಲ್ಪ ಒಳ್ಳೆ ಗುಣಮಟ್ಟದ ಬರ್ಬೇಕು ಅಂತ ಅನಿಸ್ತಾ ಇದೆ ಅಲ್ವಾ?
0: ಖಂಡಿತ ಅನಿಸ್ತಿದೆ. ಬಹುಶಃ ಏನೋ ಅವ್ರಿಗೆ ವಿಷಯಗಳ ಸಿಗ್ತಾ ಇಲ್ವಾ ಏನೋ,
1: ಖಾಲಿ ಎಲ್ಲ ಎಲ್ಲ ಹಿಂದಿನವರೇ ಖಾಲಿ ಮಾಡ್ಬಿಟ್ರ ಅಂತ.
0: ಆಮೇಲೆ ಹಿಂದಿನ ಜನರೇಷನ್ ಏನಿದೆ ಜನರಿ ಇವ್ರಗಳಿಗೆಲ್ಲ ಅವೆಲ್ಲ ಬೋರ್ ಅನ್ಸುತ್ತೆ. ಇವೆಲ್ಲ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಗೊತ್ತಾಗ್ತವೆ ಈ ಕಾಯಿಲೆಗಳ ಬಗ್ಗೆ, ಇವ್ರು ಯಾಕೆ ತೆಗಿಬೇಕು ಅನ್ಬೋದೋ ಏನೋ. ಆಮೇಲೆ ಬರೀ ಈ ತರ ಲವ್ ಡುಯೆಟ್ ಈ ತರದ್ದೇ ಇಷ್ಟ ಪಡ್ತಾರೋ ಏನೋ. ಹಾಗಾಗಿ ಈಗಿನ ಜನರೇಷನ್ ಟೇಸ್ಟ್ ಗೆ ಅಂತ ಇವರು ಬದಲಾಗಿದ್ದಾರೆ. ಆದ್ರೆ ಆತರ ಏನ್ ಹೇಳಕ್ ಬರಲ್ಲ, ಎಲ್ರು ಹಾಗೆ ಇರಲ್ಲ. ಉತ್ತಮ ಗುಣಮಟ್ಟದ ಸಿನಿಮಾಗಳನ್ನ ಈಗ್ಲೂ ಜನ ನೋಡೋರು ಇದಾರೆ, ನೋಡೋರು ಇದಾರೆ, ಇಷ್ಟಪಡೋರು ಇದಾರೆ. ಮನಸ್ಸು ಮಾಡ್ಬೇಕು ನಿರ್ದೇಶಕರು ಅಷ್ಟೇ.
1: ಧನ್ಯವಾದಗಳು ಮೇಡಮ್ ಕರೆ ಮಾಡೋದಕ್ಕೆ, ತುಂಬಾ ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡು ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.
1: ಹಾಸನದಿಂದ ಮೋನಿಕಾ ಮೇಡಮ್ ಅವರು ತುಂಬ ಅದ್ಭುತವಾಗಿ ಮಾತಾಡಿದ್ರು, ಮತ್ತೆ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಂಡ್ರು. ಶ್ರೋತೃಗಳು ನೋಡೋಣ ಮುಂದಿನ ಬ್ಯಾಟ್ಸ್ಮನ್ ಯಾರು ಬರ್ತಾರೆ ಬ್ಯಾಟಿಂಗಿಗೆ ಅಂತ. ಹಲೋ, ಆಕಾಶವಾಣಿ ಭದ್ರಾವತಿ ಕರೆ ಕಟ್ ಆಗಿದೆ ನೋಡಿ. ಎಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಹಂಚಿಕೊಳ್ತಾ ಇದೆ ನಮ್ಮ ಶ್ರೋತೃಗಳು. ಮುಂದಿನ ಕರೆ. ಹಲೋ ಆಕಾಶವಾಣಿ ಭದ್ರಾವತಿ.
2: ಹಲೋ ಆಕಾಶವಾಣಿ, ನಮಸ್ತೆ ಸರ್.
1: ಹನುಮಂತಾಪುರದಿಂದ ಹೊನ್ನೂರಲ್ಲಿನ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
1: ವಿಚಾರ ಗೊತ್ತಾಯ್ತು, ಕೇಳ್ತಾ ಇದ್ದ ಚರ್ಚಾ ವಿಷಯ.
2: ಹಳೆ ಸಿನಿಮಾಗಳು ನಾನು ಏನಂದ್ರೆ ಪ್ರತಿ ಒಂದು ಸಂದೇಶ ಒಂದು ಫಿಲಮ್ ನಲ್ಲಿ ಇದ್ದೇ ಇರ್ತಿತ್ತು.
1: ಹೌದು,
2: ಯಾಕಂದ್ರೆ ನಾವು ಈಗ ಬಂಗಾರದ ಮನುಷ್ಯ ತಗೊಂಡ್ರೆ ಅದರಲ್ಲಿ ರೈತರಾಗಿ ನಾವು ಯಾಕಂದ್ರ ನಾವು ಹೊಲದಲ್ಲಿ
1: ದುಡಿಮೆ ಮಾಡಬೇಕು, ಶ್ರಮ ಪಡಬೇಕು, ಭೂಮಿನೇ ತಾಯಿ ಅಂತ ಪ್ರೀತಿಸ್ತಾ ಇದ್ರು.
2: ಶ್ರಮ ಪಡಬೇಕು, ಏನ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತಾರೆ. ಅದೇ ರೀತಿ ಒಡ ಹುಟ್ಟಿದವರು ಈ ಚಿತ್ರದಲ್ಲಿ ಅಣ್ಣ ತಮ್ಗಳು ಯಾವ ರೀತಿ ಇರ್ಬೇಕು ಅನ್ನೋದು ತೋರಿಸ್ಕೊಡ್ತಾರೆ.
1: ಎಷ್ಟು ಚೆನ್ನಾಗಿದೆ ಅಲ್ಲ ಅದು ಮೂವಿ.
2: ಚೆನ್ನಾಗಿದೆ.
1: ಹೌದು.
2: ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಗೆಜ್ಜೆ ಪೂಜೆಯಲ್ಲಿ ವೇಷ ವಾಟಿಕೆಯನ್ನು ನಿಯಂತ್ರಣ ಮಾಡಿಕೊಂಡು ಸಂದೇಶ ಸಾರಿದ್ರು. ಅದು ನಮ್ಮ ಸಮಾಜ ಪರಿವರ್ತನೆಯಲ್ಲಿ ಒಂದು
1: ಭಾಗವಾಯ್ತು. ಹೌದು
2: ಹೌದು. ಅದೇ ರೀತಿ ನಾವು ಹೇಳ್ಬೇಕಂದ್ರೆ ಈ ಬೈರುದಾರಿ ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಅದು ಜನ ರಾಕೇಶ್ ಅಷ್ಟು ನೋಡಿದ್ರಲ್ಲ ಅವಾಗೆಲ್ಲ.
1: ಹೌದು
2: ಹೌದು. ಅದು ಪ್ರಥಮ ಬಾರಿಗೆ ಅದರಲ್ಲಿ ಶೂಟ್ ಮಾಡಿ ಜನಗಳಿಗೆಲ್ಲ ತೋರಿಸಿರ್ತಾರೆ. ಅದು ಒಂದು ಏನು ಗೊತ್ತಿಲ್ಲ ಆಗಿನ ಕಾಲದಲ್ಲಿ. ಈಗಿನ ಹೆಲಿಕಾಪ್ಟರ್ಗಳು ಇಲ್ಲೇ ಎಲ್ಲಿ ಬೇಕಾದ್ರೂ ಓಡಾಡ್ತಾವೆ. ಮತ್ತೆ ಏನಪ್ಪಾ ಅಂದ್ರೆ ಈಗ ನಾವು ಒಂದು ಕಾಲೇಜು ಪ್ರಿನ್ಸಿಪಾಲ್ ಅದು ಪ್ರೇಮ ಲೋಕದಲ್ಲಿ ಹುಡುಗರು ಕಾಲೇಜು ಯಾವ ರೀತಿ ಇರಬೇಕು ಅನ್ನೋದು ತೋರಿಸ್ಕೊಡ್ತು. ಎಲ್ಲ ಮಾಡುವಾಗಿ ಬಹಳ ಫೇಮಸ್ ಅದು ಕಾಲೇಜ್ ಹುಡುಗಿ ಎಲ್ಲ ಇದೇನಾಗಿತ್ತು. ಅದೇ ರೀತಿ ನಮಗೆ ಮನ ಮೆಚ್ಚಿದ ಹುಡುಗಿ ಚಿತ್ರದಿಂದ ಹಳ್ಳಿಯಲ್ಲಿ

0: ರೀತಿ ಬದುಕಬೇಕು ಅನ್ನೋದು ತೋರಿಸ್ಕೊಡ್ತಾ ಇರಲಿ.
1: ಹೌದು, ನಿಜ ನಿಜ ನಿಜ.
0: ಹೌದು, ಈಗ ನಾವು ಇನ್ನೊಂದು ಏನಪ್ಪಾ ಅಂದ್ರೆ, ನಾವು ವಿಷ್ಣುವರ್ಧನ್ ಫಿಲಂ, ಆ ಬಂಧನ ಫಿಲಂನಲ್ಲಿ ವೈದ್ಯರು ಯಾವ ರೀತಿ ಇರುತ್ತೆ, ಏನು ಯಾವ ರೀತಿ ನಾವು ಪ್ರೇಮ ಭಂಗ ಆಗುತ್ತೆ ಅನ್ನೋದಕ್ಕೆ ವಿರಹ ಯಾವ ರೀತಿ ಬೇರೆಯವರಿಗೆ ಮದುವೆ ಮಾಡಿಕೊಟ್ಟು ತ್ಯಾಗ ಮೈ ಆಗ್ತಾರಲ್ಲ ಸರ್,
1: ಅದು ಆಮೇಲೆ
0: ತ್ಯಾಗದ ದೃಷ್ಟಿಯಿಂದ ಅದು ಮನುಷ್ಯನಿಗೆ ಬದಲಾವಣೆ ತರ್ಸುತ್ತಾರೆ.
1: ಅದೊಂದು ಆಮೇಲೆ ಕೊನೆಯದಾಗಿ ಅದ್ರಲ್ಲಿ ಪುನರ್ಜನ್ಮದ ಬಗ್ಗೆ ಸ್ವಲ್ಪ ಬರುತ್ತೆ ನೋಡಿ.
0: ಹೌದೌದು ಸರ್, ಹೌದೌದು. ಅವನು ಜೀವ ಬಿಟ್ಟು ಬಿಟ್ಟು
1: ಆ ಮಗುಗೆ ಜೀವ
0: ಕೊಡುತ್ತೆ, ಆ ಮಗುಗೆ ಜೀವ ಕೊಡ್ತಾನಲ್ಲ ಸರ್. ಅದು ಬಹಳ ಚೆನ್ನಾಗಿದೆ ಸರ್. ಅದು ನಾವು ಏನಂದ್ರೆ ಒಟ್ಟಾರೆ ನಾವು ದೃಷ್ಟಿಯಲ್ಲಿ ನೋಡಿದ್ರೆ ಮಕ್ಕಳ ಸೈನ್ಯ ಫಿಲಂ ಬಂತ, ಸಿಂಹದ ಮರಿ ಸೈನ್ಯ ಅಂತ ಬಂತು. ಇವೆಲ್ಲ ಮಕ್ಕಳು ಯಾವ ರೀತಿ ಸಾಹಸ ಮಾಡಿದ್ರು ಅನ್ನೋದು ಅದರಲ್ಲಿ ತೋರಿಸ್ಕೊಟ್ಟಿರ್ತಾರೆ.
1: ಅಂದ್ರೆ ನೀವ್ ಹೇಳೋದು ಚಲನಚಿತ್ರಗಳು ಸಮಾಜವನ್ನು ಸಿದ್ಧದಲ್ಲಿ ಒಳ್ಳೆ ಪರಿಣಾಮ ಬೀರ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರ?
0: ಹೌದೌದು ಸರ್, ಪ್ರತಿಯೊಂದು ಫಿಲಂನಲ್ಲಿ ಒಂದು ಸಂದೇಶ ಇದ್ದೇ ಇತ್ತು, ಪರಿವರ್ತನೆ ಮಾಡಂತ ಶಕ್ತಿ ಇತ್ತು ಸರ್ ಅವಾಗೆಲ್ಲ.
1: ಓಕೆ ಸರ್, ಮುಂದಿನ ಕರೆಗಳು, ಧನ್ಯವಾದಗಳು.
0: ಧನ್ಯವಾದ ಸರ್, ಧನ್ಯವಾದ.
1: ಓಕೆ ಶ್ರೋತೃಗಳು, ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ, ಆಕಾಶವಾಣಿ ಕರೆ ಕಟ್ ಆಗಿದೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ, ಯಾರಿಗೋಸ್ಕರ ಕಾಯ್ತಾ ಇದೆ ಈ ಕರೆ? ಹಲೋ ಆಕಾಶವಾಣಿ, ಭದ್ರಾವತಿ.
2: ನಮಸ್ಕಾರ ಸರ್.
1: ನಮಸ್ತೆ, ಯಾರು ಮಾತಾಡೋದು ಇಲ್ಲಿಂದ?
2: ನಮ್ತಿಂದ ಹಂಪಣ್ಣ.
1: ಹಂಪಣ್ಣ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಯ್ತು, ವಿಷಯ ಗೊತ್ತಾಯ್ತಾ?
2: ಸಿದ್ಧಲಿಂಗಯ್ಯ, ಪುಟ್ಟಣ್ಣ ಕಣಗಲ್ಲ, ಇವರೆಲ್ಲ ಒಳ್ಳೊಳ್ಳೆ ಚಿತ್ರಗಳನ್ನ ಸಂದೇಶನ ಕೊಡೋರು, ಅವ್ರ ಚಿತ್ರಗಳ ಜೊತೆಗೆ ಒಳ್ಳೆ ಸಂದೇಶನೇ ಇರೋದು. ಭೂತ ಏನ ಮಗ ಅಯ್ಯೋ ಇದೆ, ಈ ದ್ವೇಷ ಮಾಡೋದ್ರಿಂದ ಏನಾಗುತ್ತೆ,
1: ಏನು ಸಿಗಲ್ಲ ಅಂತ.
2: ಅದೇ ರೀತಿ ಇವ್ರು ಮಾನಸ ಸರೋವರ ಇದೆಯಲ್ಲ, ಅದರಲ್ಲೂ ಪುಟ್ಟಣ್ಣ ಅವರು ಒಳ್ಳೆ ಸಂದೇಶ, ಈಗ ಮಾನಸಿಕ ರೋಗಿಗಳನ್ನ ಹೆಂಗ ಇದ್ ಮಾಡ್ಬೇಕು ಅನ್ನೋದೊಂದು ಸಂದೇಶ ಇದೆ. ಆ ರೀತಿ ಒಳ್ಳೊಳ್ಳೆ ಚಿತ್ರಗಳನ್ನ ಅವ್ರು ಮಾಡೋರು,
1: ಅದರಿಂದ ಸಮಾಜ ಬದಲಾವಣೆ ಆಗ್ತಾ ಇತ್ತು ಅಲ್ವಾ?
2: ಹೌದು ಸರ್, ಒಳ್ಳೊಳ್ಳೆ.
1: ಸೊ ಹಾಗಾಗಿ ಇತ್ತೀಚಿನ ಚಿತ್ರಗಳ ಬಗ್ಗೆ ಹೇಳಿ.
2: ಇತ್ತೀಚಿಗೆ ಅಲ್ಲಿ ಸಿನಿಮಾ ನೋಡಕ್ ಹೋಗೋದೇ ಇಲ್ಲ ಈಗ.
1: ಏಕೆ? ಚಿತ್ರಗಳಿಂದ
2: ಟಾಕೀಸ್ಗಳು ಅಂದ್ರೆ ಜಿಲ್ಲಾ ಕೇಂದ್ರದಲ್ಲಿ, ಈಗ ತಾಲೂಕು ಮಟ್ಟದಲ್ಲಿ ಈಗ ಟಾಕೀಸ್ಗಳು ಇಲ್ಲ ಸರ್ ಈಗ.
1: ಅಂದ್ರೆ ಚಿತ್ರಗಳನ್ನು ನೋಡೋ ಒಂದು ಹವ್ಯಾಸನ ಕಳ್ಕೊಂಡ್ಬಿಟ್ಟಿದ್ರ?
2: ಇಲ್ಲ ಸರ್, ಈಗ ಹೋಗ್ಬೇಕಂದ್ರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗಿ, ತಾಲೂಕು ಕೇಂದ್ರಗಳಲ್ಲೂ ಈಗ ಟಾಕೀಸ್ಗಳು ಇಲ್ಲ ಸರ್ ಈಗ.
1: ಅಂದ್ರೆ ಪ್ರೇಕ್ಷಕರನ್ನ ಆಕರ್ಷಿಸುವಂತಹ ಚಿತ್ರಗಳು ಬರ್ತಾ ಇಲ್ಲ ಅಂತಾನೆ ನಿಮ್ಮ ತಮ್ಮ ಅಭಿಪ್ರಾಯ?
2: ಇದರಲ್ಲಿ ಆನ್ಲೈನ್ ಅಲ್ಲೇ ಬರ್ತಾವ ಸರ್, ಟಾಕೀಸ್ ಕಮ್ಮಿ ಈಗ.
1: ಸರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಹೌದು ಸರ್,
1: ಧನ್ಯವಾದ. ಹಂಪಣ್ಣ ಅವರ ನ್ಯಾಮತಿಯಿಂದ ಕರೆ ಮಾಡಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ, ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ, ಭದ್ರಾವತಿ.
3: ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ
1: ಸ್ವಾಗತ. ಯಾರು ಸರ್ ಮಾತಾಡೋದು ಎಲ್ಲಿಂದ?
3: ನಾವು ಜನಪರ ನಂದಿನಿ ಸರ್.

0: ತೊಂದರೆ ಆದ್ರೆ ತೆಗಿತಾ ಇದ್ರಿ ಸರ್.
1: ಹೌದು,
0: ಸಾಹಿತ್ಯ ಸಂಗೀತಗಳು ಹಾಡು ಮತ್ತೆ ಅವ್ರ ಬಣ್ಣ ಗಿಣ್ಣ ಏನು ರಿಯಲ್ ಪೋಜ್ ಅವಾಗೆಲ್ಲ, ಈಗಲಂಗೆ ಬಣ್ಣ ಗಿಣ್ಣದೆಲ್ಲ ಏನಿರಲಿಲ್ಲ. ಮತ್ತೆ ಅದೆಲ್ಲ ಹಾಕೊಂಡು ಸುಮ್ಮನೆ ಆಧರಿಸ್ತಾರೆ, ಸ್ವಲ್ಪ ಮೇಕಪ್ ಮಾಡ್ಕೊಂಡು ಎಲ್ಲ ತೆಗಿತಾರೆ ಶೂಟಿಂಗ್ಗಳೆಲ್ಲ. ಬಂಗಾರ ಮನುಷ್ಯ ಮತ್ತೆ ಗಿರಿಕನ್ನಿ ದೂರದ ಬೆಟ್ಟ ತಾಯ್ಮಡಲಲ್ಲಿ ಎಲ್ಲ ಸುಮಾರು ಒಳ್ಳೊಳ್ಳೆ ಪಿಕ್ಚರ್ ತೆಗೆದು ನಮ್ಮ ನಾಡಿಗೆ ಚೆನ್ನಾಗಿ ಒಳ್ಳೆ
1: ಸಂದೇಶ ಕೊಟ್ರು.
0: ಸಂದೇಶನ ಕೊಡ್ತಾ ಇದ್ರು ಸರ್.
1: ಹೌದು, ಅದ್ರಿಂದ ಎಷ್ಟೋ ಯುವಕರು ಬದಲಾಗ್ತಾ ಇದ್ರು. ನಾವು ಅದೇ ತರ ಪಿಕ್ಚರ್ ಚಿತ್ರದಲ್ಲಿ ನಾಯಕ ಹೇಗಿರ್ತಾನೋ ನಾವು ಹಾಗೆ ಇರ್ಬೇಕು ಅಂತ ಕಲ್ಪನೆ ಮಾಡ್ಕೊಳ್ತಿದ್ರು. ಮೊದಲು
0: ಕಲ್ಪನೆ ಮಾಡ್ಕೊಳ್ತಿದ್ರು, ಮತ್ತೆ ಮನೆ ಮಂದಿಯೆಲ್ಲ ನೋಡಂತ ಪಿಕ್ಚರ್ ತೆಗಿತಾ ಇದ್ರು. ಅವಾಗೆಲ್ಲ ಹಳ್ಳಿ ಕಡೆ ಎಲ್ಲ ಗಾಡಿ ಕಟ್ಕೊಂಡು ದೂರ ಹಳ್ಳಿಗೆ ಹೋಗಿ ನೋಡ್ಕೊ ಟೆಂಟ್ಗಳೆಲ್ಲ ನೋಡ್ಕೊಂಡ್ ಬರೋ ಸರ್ ಪಿಕ್ಚರ್ಗಳು.
1: ಅಣ್ಣ
0: ಆಮೇಲೆ ಇವೆಲ್ಲ ಹಳೆ ಪಿಕ್ಚರ್ಗಳಲ್ಲಿ ಒಳ್ಳೆ ಮನೆ ಪೂರ್ತಿ ನೋಡಿದ್ರು ಎಷ್ಟು ಸಂತೋಷ ಅಂದ್ರೆ ಅಷ್ಟು ಸಂತೋಷ ಆಗುತ್ತೆ.
1: ಸಂತೋಷ ಆಗೋದು
0: ಹಳೆ ಪಿಕ್ಚರ್ ನಿಮ್ಮ.
1: ಆಮೇಲೆ ಒಂದ್ಸರಿ ಆ ಪಿಕ್ಚರ್ ನೋಡಿದ್ರೆ ಆ ಚಿತ್ರ ನೋಡಿದ್ರೆ ಅದು ತಿಂಗಳಾನ್ಗಟ್ಲೆ ಮನ್ಸಲ್ಲಿ ಉಳಿಯೋದು. ಅದು ನಿಜ ನಿಜ ನಿಜ
0: ಆಕ್ಟಿಂಗ್ ಮಾಡ್ತದೆ. ನಾವು ಮೂರ್ ನಾಲ್ಕು ಜನ ಹುಡುಗರು ಎಲ್ಲ ಸೇರ್ಕೊಂಡು ಸಂಪತ್ತಿಗೆ ತಾವಲ್ಲ ರಾಜ್ಕುಮಾರ್ ಎಂಎಲ್ ಕುತ್ಕೊಂಡು ಹೋಗೋದು ಎಲ್ಲ ಆಟ ಆಡ್ತಿರಲ್ಲ ಸರ್, ಅದೆಲ್ಲ ನಾವು ಮಾಡ್ತಿದ್ದ
1: ಫುಲ್ ಎಂಜಾಯ್ ಮಾಡ್ತಾ ಇದ್ರೆ.
0: ಆಮೇಲೆ ರಂಗನಾಯಕಿ ಪಿಕ್ಚರ್ಗಳು, ಆಮೇಲೆ ಕಾಮನ ಬಿಲ್ಲು, ಗಿರಿ ಕಂದಿಲೆ ನೋಡಿ ಅವ್ರೆಷ್ಟು ಇದೆ ತೋರಿಸ್ತಾರೆ ಸರ್. ನಾವೇ ಕೂಡಿ ಬಾಳೆ ಸೇರಿ ದುಡಿಯೋಣ ಅಂತಾರೆ ನಾನೇ ಬಗ್ಗೆ, ಅವೆಲ್ಲ ಭಾರಿ ಅದ್ಭುತವಾಗಿ ತೋರ್ತಾ ಇದ್ರು ಸರ್. ಪ್ರಕೃತಿ ಹಾಳು ಮಾಡ್ತಿರ್ಲಿಲ್ಲ, ಜನಗಳಿಗೆ ತೊಂದರೆ ಕೊಡ್ತಿರ್ಲಿಲ್ಲ,
1: ಜನರಿಗೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ರು. ಈಗ ಬಾಳ್ರಿ, ಈಗ ನಡೀರಿ ಸಮಾಜದಲ್ಲಿ ಅಂತ ಹೇಳ್ತಾ ಇದ್ರು.
0: ಅಲ್ವಾ, ನಿಮ್ಮ ಆಕರ್ಷಣೆ ಇಷ್ಟು ಮೇಲ್ ಬರ್ಬೇಕು ಅಂದ್ರೆ ಹಳೆ ಪಿಕ್ಚರ್ ಅನ್ನ ಆಗ್ತಿರಲ್ಲ ಸರ್, ಅದ್ರ ಮೇಲೆ ಪಟ್ಟು ಈಗ ಆಕರ್ಷಣೆ ಮುಂದೆ ಬಂದ್ರ
1: ಕೇಳುಗರು ಇಷ್ಟಪಟ್ಟಿರೋದ್ರಿಂದ ಈ ತರ ಆಗ್ತಾ ಇದೆ.
0: ಮುಂದೆ ಬಂದ ನಿಮ್ ಆಕರ್ಷಣೆ ಹತ್ರ ಬೆಳೆದಿದೆ ಅಂದ್ರೆ ಅದ್ಭುತ ಸರ್. ಹಳೆ ಹಾಡುಗಳು ಹಾಕ್ಸ್ತಾ ಇರಲ್ಲ ಸಾಯಂಕಾಲ ಮಧ್ಯಾಹ್ನ ನಿನ್ನೆ ಎಲ್ಲ ಭಾರಿ ಅದ್ಭುತವಾಗಿ ಹಾಕಿ ಸರ್. ಸಂತೋಷದಿಂದ ಕೇಳಿದೆ ನಾನು,
1: ಹೇಳಿದೆ
0: ಎಂತ ಹಾಡು ಹಾಕ್ತಾ ಇದಾರೆ ಹಿಂದೆ ಈ ತರ ತೆಗಿತಾ ಇದ್ರೆ ಹೀಗೆ ಬರ್ತಾ ಇದಾವೆ ಯಾವ್ದು ನೋಡ್ತಾ ಇರತ್ತರ ಏನ್ ಅನ್ಸೋದೆಲ್ಲ ನೋಡ್ಬೇಕು ಅಂತ. ಮತ್ತೆ ಬಂಗಾರ ಮನುಷ್ಯ ನೋಡಿ ಸರ್, 2 ವರ್ಷ ಓಡಿತ್ತು ಸರ್. ಅದು ಅದ್ಭುತವಾದ ಪಿಕ್ಚರ್ ಸರ್ ನಮ್ಮ ಕರ್ನಾಟಕದಲ್ಲಿ. ರಾಜ್ಕುಮಾರ್ ಅಣ್ಣಾರು ಅಂದ್ರೆ ಅಣ್ಣಾರೆ ಅವ್ರು ಕೂಡ
1: ಆ ಹಾಡುಗಳು ಹಾಗೆ ಇದ್ವು, ಸಂಭಾಷಣೆ ಅಲ್ವಾ
0: ನೋಡಿ ನಾವು ತಿಳ್ಕೋಬೇಕು. ಆದ್ರೆ ಸ್ವಲ್ಪ ಜನಗಳೆಲ್ಲ ಬದಲಾವಣೆ ಆಗಿದ್ದಾರೆ ಸರ್. ಬದಲ ಈಗಿನ ತಕ್ಷಣ ಈಗ ಸ್ವಲ್ಪ ಇದ್ ಮಾಡ್ಕೋತಾರೆ, ವಿದ್ಯಾವಂತರು ಮಾಡಿ ಮಕ್ಕಳನ್ನೆಲ್ಲ ಕೆಲಸ ಕಳಿಸ್ಬಿಡ್ತಾರೆ ರೈತರು. ಏ ದುಡ್ಡು ಕೊಡ್ರಿ ಏನ್ ಬೇಕಾದ್ರೆ ಸಿಗುತ್ತೆ ಅಂತಾರೆ, ಆದ್ರೆ ಆರೋಗ್ಯ ಸಿಗಲ್ಲ ಸರ್.
1: ಸಿಗಲ್ಲ,
0: ಸಿಕ್ಕಲ್ಲ. ಆರೋಗ್ಯನೇ ದೊಡ್ಡ ಭಾಗ್ಯ ಅಂತಾರೆ ಎಂದ ಗುರುಗಳು ಹೇಳ್ತಾ ಇದ್ರು. ಶ್ರೀಕೃಷ್ಣ ಹೇಳ್ತಾನೆ ಆರೋಗ್ಯ ಅಂತ ಇರೋವೇ ಶ್ರೀಮಂತರು ಅಂತ ಹೇಳ್ತಾರೆ ಜಗತ್ತಲ್ಲಿ.
1: ಹೌದು,
0: ಏನಂತೀವಿ ಇಲ್ಲಿ ದುಡ್ಡಿದ್ದಾರೆ ದೊಡ್ಡವರು ಅಂತೀವಿ.
1: ಅದು ಸುಳ್ಳು, ದುಡ್ಡಿದ್ರೇನು ನಾವು ಆರೋಗ್ಯನ ಕಾಪಾಡ್ಕೊಳ್ಳೋ ಕಷ್ಟ ಇದೆ.
0: ಹೌದೌದು, ಅದೇನ ಪ್ರಕೃತಿಯಿಂದ ಕಾಪಾಡ್ಬೇಕು ಸರ್. ನಾವು ಬೆಳೆಯ ಧಾನ್ಯದಲ್ಲಿ ನಾವು ಅಡಿಗೆ ಮಾಡ್ಕೊಂಡು ಊಟ ಮಾಡಿದ್ರಲ್ಲಿ
1: ಹೌದು,
0: ಇದ್ರಲ್ಲಿ ನಾವು ಆರೋಗ್ಯ ಕಾಪಾಡ್ಕೊಂಡ್ರೆ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ಸರ್, ಒಳ್ಳೆ ಬುದ್ಧಿ ಬರುತ್ತೆ.
1: ಹೌದು,
0: ತಿಳುವಳಿಕೆ ನಾವು ನಾಟಕ ಕೇಳಂತ ಬುದ್ಧಿ ಬರುತ್ತೆ ಸರ್. ಒಳ್ಳೆ ತಿಂಡಿ ಒಳ್ಳೆ ಆಹಾರ ಸೇರಿಸ್ಬೇಕು, ಬೆಳಗ್ಗೆ ಎದ್ದು ದೇವ್ರ ಧ್ಯಾನ ಮಾಡ್ಬೇಕು, ಕೆಟ್ಟದ್ದ ನೋಡಕ್ ಹೋಗ್ಬಾರ್ದು, ಕೆಟ್ಟದ್ದನ್ನ ಮಾಡಬಾರ್ದು.
1: ಇದ್ ನೋಡಿ, ನಾವು ಕಾಮನ ಬಿಲ್ಲಲ್ಲಿ ಯೋಗ ಮಾಡ್ತಾರೆ ಅಣ್ಣವ್ರು.
0: ಅದನ್ನ ಕಾಮನ್ ಬಿಲ್ ಸರ್, ಅದ್ರಲ್ಲೂ
1: ನೋಡಿ ಯೋಗದ ಬಗ್ಗೆ ಅವಾಗ್ಲೇನೆ ಅಷ್ಟು ಚಂದ ಹೇಳಿದ್ರು ರಾಜ ಅಣ್ಣವ್ರು ಅಲ್ವಾ. ಅದ್ ನೋಡ್ತಾ ಇದ್ರೆ ನಾವು ಹಂಗೆ ಮಾಡ್ಬೇಕು ಅಂತ ಅನ್ಸುತ್ತೆ.
0: ಅದು ಈಗಿನ ತಕ್ಷಣ ಜನಗಳು ಬದಲಾವಣೆ ಆಗ್ಬಿಡ್ತಾರೆ ಸರ್, ಅದೇ ಮೇನ್ ಇನ್ನೇನೆಲ್ಲ. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಕೊಡ್ತಾ ಇದ್ರೆ ಸರ್, ಇನ್ನೊಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಡಿ.
1: ಆಯ್ತು, ನಿಮ್ಮ ಹರಕೆ ಆಶೀರ್ವಾದ ಹೀಗೆ ಇರ್ಲಿ. ಧನ್ಯವಾದಗಳು.
0: ಧನ್ಯವಾದಗಳು ಸರ್.
1: ಓಕೆ ಶ್ರೋತೃಗಳೇ, ಮುಂದಿನ ಕರೆಗೆ ಹೋಗೋಣ. ಯಾರು ಮುಂದಿನ ಕರೆಯ ಅತಿಥಿಗಳು ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ಕಾರ ಸರ್, ನಾನು ಮುರಳೀಧರ ಶಿವಮೊಗ್ಗ.
1: ಮುರಳೀಧರ ಸರ್ ನಮಸ್ತೆ, ಕಾರ್ಯಕ್ರಮ ಸ್ವಾಗತ.
2: ನಮಸ್ತೆ ಸರ್. ನಮಸ್ಕಾರ,
1: ಹೇಳಿ ಸರ್, ತಮ್ಮ ಅನಿಸಿನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಈ ಚಿತ್ರದ ಬಗ್ಗೆ.
2: ಈಗ ಫಿಲಮ್ಗಳಿಂದ ತಿಳಿದು ಬಂದಿದೆ ಅಂದ್ರೆ ಫಸ್ಟ್ ಪೌರಾಣಿಕ ಚಿತ್ರಗಳು ಸರ್, ಮಯೂರ. ಮಯೂರ ಫಿಲಮ್ ಇಂದ ಕದಂಬರು
1: ಇತಿಹಾಸ ಇತಿಹಾಸ ಗೊತ್ತಾಗೋದು,
2: ಇತಿಹಾಸ ಗೊತ್ತಾಗಿದ್ದು. ಆಮೇಲೆ ಬೊಬ್ರು ಹಾನ ಪಿಕ್ಚರ್ ಮಹಾಭಾರತದ ಬಗ್ಗೆ ಗೊತ್ತಾಗಿದ್ದು.
1: ಹೌದು, ಭಕ್ತ ಪ್ರಹ್ಲಾದ
2: ಬರ್ತಾ ಇತ್ತು,
1: ಭಕ್ತ ಕುಮಾರ
2: ಭಕ್ತ, ಆಮೇಲೆ ಭಕ್ತ ಕನಕದಾಸ, ಪುರಂದರದಾಸರು. ಇತಿಹಾಸ ಗೊತ್ತಾಗಿದ್ದು ಈ ಫಿಲಮ್ ಓದಿ ಕಲ್ತೇನಲ್ಲ.
1: ನಿಜ ನಿಜ

0: ಈ ಪಿಕ್ಚರ್ ಗಳನ್ನ ನೋಡಿದ್ರೆ ತಮಿಳಿಗೆ ತುಂಬಾ ಜನಗಳಿಗೆ ಪ್ರಪಂಚ ಪ್ರಸಿದ್ಧ ಅಂತ ಹೇಳಿ.
1: ಆಯ್ತು, ಧನ್ಯವಾದಗಳು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕೆ. ಓಕೆ ಓಕೆ, ಶ್ರೋತೃಗಳೇ ಮುಂದಿನ ಕರೆಗೆ ಯಾರು ನೋಡೋಣ. ಎಲ್ಲರೂ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತುಂಬ ಮುಕ್ತ ಮನಸ್ಸಿನಿಂದ ಹಂಚಿಕೊಳ್ತಾ ಇದ್ದಾರೆ, ತಮ್ಮ ಒಳ್ಳೊಳ್ಳೆ ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಶ್ರೋತೃಗಳೇ. ಮುಂದಿನ ಕರೆ, ಹಲೋ, ಆಕಾಶವಾಣಿ ಭದ್ರಾವತಿ. ನಮಸ್ತೆ, ಯಾರು ಮಾತಾಡೋದು ಇಲ್ಲಿಂದ? ಎಲ್ಲೇಗೌಡ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
1: ಹೇಳಿ ಗೌಡ್ರೆ, ಈಗ ವಿಚಾರ ಗೊತ್ತಿದೆಯಲ್ಲ, ಏನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ ಅಂತ? ಚಲನಚಿತ್ರಗಳು ಸಮಾಜದ ಆರೋಗ್ಯವನ್ನ ಕಾಪಾಡ್ತಿದ್ದೇವೆ ಅಂತ ಒಳ್ಳೆ ಮೆಸೇಜ್ ಅನ್ನ ಕೊಡ್ತಾ ಇದಾವ ಅಂತ ಇದ್ರ ಬಗ್ಗೆ ವಿಚಾರ ಮಾತಾಡ್ತಾ ಇದ್ವಿ. ಹೇಳಿ ತಮ್ಮ ಅನಿಸಿಕೆಗಳ. ಇಂದಿನ ಚಿತ್ರಗಳು, ಚಿತ್ರಗೀತೆಗಳು ಹೇಗಿದ್ವು, ಈಗಿನವು ಹೇಗಿದ್ದಾವೆ, ಅದರಿಂದ ಸಮಾಜದಲ್ಲಿ ಏನು ಪರಿಣಾಮ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ ಸರ್.
2: ಹಳೆ ಫಿಲಮ್ ಎಲ್ಲ ಚೆನ್ನಾಗಿರೋ ಸರ್. ಈ ಹೊಸ ಫಿಲಮ್ ಏನು ಹೇಳ್ತಿರಂಗಿಲ್ಲ. ಅವಾಗಿನ ಫಿಲಮ್ ಹಳೆ ಫಿಲಮ್ಗಳು ಎಲ್ಲ ಚೆನ್ನಾಗಿದೆ ಸರ್. ಬ್ಲ್ಯಾಕ್ ಅಂಡ್ ವೈಟ್ ಇಂದ ಕಲರ್ ಅಂಡ್
1: ಹೌದು
2: ತುಂಬಾ ಚೆನ್ನಾಗಿದೆ ಫಿಲಮ್ಗಳು
1: ಅಂದ್ರೆ ಎಲ್ರು ಕುತ್ಕೊಂಡು ನೋಡುವಂತಹ ಚಿತ್ರಗಳು.
2: ಬ್ಲ್ಯಾಕ್ ಅಂಡ್ ವೈಟ್ ಇಂದ ಕಲರ್ ಅಂಡ್ ಫಿಲಮ್ಗಳೆಲ್ಲ ನೋಡ್ಬೋದು
1: ಸರ್. ಹೌದು, ಅಷ್ಟು ಚೆನ್ನಾಗಿದ್ದು ಆಗಿನ ಚಿತ್ರ ಇತ್ತು ಅಲ್ವಾ?
2: ಹೌದು ಸರ್, ಎಲ್ಲ ಎಲ್ಲ ಜನಗಳಿಗೆ
1: ಅರ್ಥ ಆಗಂಗಿದ್ವು, ಒಳ್ಳೆ ಮನೋರಂಜನೆ ಕೊಡ್ತಾ ಇತ್ತು, ಜೊತೆ ಜೊತೆಗೆ ಒಳ್ಳೆ ತಿಳುವಳಿಕೆ ಕೊಡ್ತಾ ಇತ್ತು ಸಮಾಜದಲ್ಲಿ. ಹೆಂಗ್ ಅಣ್ಣ ತಮ್ಮಂದ್ರೆ ಹೆಂಗ್ ಹೆಂಗ್ ಬಾಳ್ಬೇಕು, ಕುಟುಂಬದಲ್ಲಿ ಹೇಗಿರ್ಬೇಕು,
2: ಅಕ್ಕ ತಂಗಿಯರು
1: ಹೆಂಗ್ ಪ್ರೀತಿನ ನೋಡ್ಕೋಬೇಕು, ಆ ತರ ಬರೋದಲ್ವಾ ಹಿಂದಿನ ಚಿತ್ರಗೀತೆಗಳು. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಶ್ರೋತೃಗಳೇ, ಮುಂದಿನ ಕರೆಗೆ ಹೋಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
3: ನಮಸ್ಕಾರ ಸರ್, ಮಂಜುನಾಥ್ ಅವರೇ, ತಾಂಡವ ಮೂರ್ತಿ ಮಾತಾಡ್ತಾ ಇದ್ದೀನಿ.
1: ತಾಂಡವ ಮೂರ್ತಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ.
3: ಧನ್ಯವಾದಗಳು.
1: ಇವತ್ತಿನ ಚರ್ಚಾ ವಿಷಯ ಗೊತ್ತಿದೆಯಲ್ಲ ಏನು ಅಂತ?
3: ಅದೇ
1: ಹೇಳಿ ಸರ್.
3: ಆದ್ರೆ ಈ ಹಿಂದಿನ ಕಾಲದಲ್ಲಿ ಸಿನಿಮಾಗಳು ಬಹಳ ಚೆನ್ನಾಗಿರ್ತಿತ್ತು. ಈಗಿನಲ್ಲಿ ಅಬ್ಬರ, ಸಂಗೀತ,
1: ಕೊಲೆ,
3: ಹೊಡೆದಾಟ,
1: ರಕ್ತಪಾತ ಅಲ್ವಾ?
3: ಅಯ್ಯೋ ಅಪ್ಪ,
1: ಅದರಿಂದ ಸಮಾಜದ ಯುವಕರ ಮೇಲೆ ತುಂಬಾ ಪರಿಣಾಮ ಬೀರುತ್ತಲ್ವಾ?
3: ಈಗ ಉದಾಹರಣೆಗೆ ಬಂಗಾರದ ಮನುಷ್ಯ ಅದ ಯಾರೋ ಹೇಳ್ತಾ ಇದ್ರು, ಕೃಷ್ಣಪ್ಪ ಅಂತ ನಮ್ಮ. ಹೇಗೆ ರೈತರಾಗ್ಬೇಕು ಅಂತ ಒಂದು ಛಲ ಬಂತು ಕೆಲವರಲ್ಲಿ ನಗರ ಬಿಟ್ಟು. ಅಲ್ಲ, ಅದು ಬಹಳ ಮುಖ್ಯ. ಈಗ ನಾವ್ ಏನೇ ಟೌನ್ ಅಲ್ಲಿ ನೀವು ದೊಡ್ಡ ಆಫೀಸ್ IAS ಆಫೀಸರೇ ಆಗಿರಿ, ಸಂಬಳ ತಗೊಳ್ಳೋದ್ರಲ್ಲಿ ತಾನೆ ಅನ್ನನೇ ತಾನೆ ತಿನ್ಬೇಕು, ಏನ್ ಚಿನ್ನ ತಿನ್ನಕ್
1: ಆಗತ್ತಲ್ಲ
3: ಮತ್ತೆ? ಅಲ್ಲ, ಅವರೆಲ್ಲ ಬೆಳೆದ್ರೆ ತಾನೆ ನಾವೆಲ್ಲ ಮೆರೆಯೋದು. ಹಾಗೆ ಅಂದ್ರೆ ಆತರ ಬೇಕಾದಷ್ಟು ಇದಾವೆ, ಬಟ್ ಒಳ್ಳೆ ಒಂದ್ ಸಿನಿಮಾಗಳು ಇದು ಇರೋದು. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಕೆಲವು ಸರಿ ಇದನ್ನ ಕೆಟ್ಟದನ್ನ ತೋರಿಸ್ತಾರೆ, ಆದ್ರೂ ಆಮೇಲೆ ಹೀರೋ ಎಲ್ಲ ಗೆಲ್ತಾರಲ್ಲ, ಅಂದ್ರೆ ಒಳ್ಳೇದೇ ಗೆಲ್ಲೋದು, ಒಳ್ಳೇದೇ ಉಳಿಯೋದು ಅನ್ನೋದನ್ನ ಸಾರಾಂಶ ಹೇಳ್ತಾರೆ.
1: ಹೌದು,
3: ಆದ್ರೆ ಅದನ್ನ ಬಿಟ್ಬಿಟ್ಟು ಈ ಕೆಟ್ಟದನ್ನೇ ಜಾಸ್ತಿ ತಗೊಳ್ಳೋದು.
1: ಅಂದ್ರೆ ಕೆಟ್ಟದನ್ನ ತೋರಿಸ್ಬೇಕಾದ್ರು ಕೂಡ ಅದರಲ್ಲಿ ಸ್ವಲ್ಪ ಮುಚ್ಚುಮರೆಯಿಂದ ತೋರಿಸ್ತಾ ಇದ್ರು ಕೆಟ್ಟದನ್ನ ತೋರಿಸ್ಬೇಕಾದ್ರು ಕೂಡ. ಅದು ಯಾಕೆಂದ್ರೆ ಮಡಿವಂತಿಕೆ ಇರೋದು ಅವಾಗ, ಯಾಕೆಂದ್ರೆ ಕುಟುಂಬದ ಎಲ್ಲರೂ ಬಂದಿರ್ತಾರೆ ನೋಡ್ಲಿಕ್ಕೆ ನಾವು ಉದ್ದೇಶದಿಂದ. ಕೆಟ್ಟದನ್ನ ಇದ್ರು ಕೂಡ ಅದನ್ನ ತೋರಿಸೋ ರೀತಿಯಲ್ಲಿ ಇತ್ತು. ಆದ್ರೆ ಈಗ ಸ್ವಲ್ಪ ಅದು ಅಶ್ಲೀಲವಾಗಿ ತೋರಿಸ್ತಾರೆ.
3: ಓಪನ್ ಈಗ ಬ್ಯಾಂಕ್ ದರೋಡೆ ಎಲ್ಲ ಆದ್ರೂ ಕೂಡ ಎಲ್ಲ ತಡೀತಾರೆ ಅಂತ ತೋರಿಸ್ತಾ ಇದ್ರು.
1: ಹೌದು,
3: ಅದನ್ನೇ ಕೆಲವ್ರು ಪ್ರೇರಣೆ ತಗೊಂಡ್ ಬ್ಯಾಂಕ್ ದರೋಡೆ ಮಾಡೋದು.
1: ಕೆಲವ್ರು
3: ಈಗ
1: ಊರಂದ್ಮೇಲೆ ಹೊಲಿಗೆರು ಇದ್ದೇ ಇರುತ್ತೆ, ಹಾಗಂತಂದ್ರೆ ಕೆಲವ್ರು ಇದ್ದೇ ಇರ್ತಾರೆ ಆ ತರ ಮನಸ್ಥಿತಿ. ಅದಕ್ಕಿಂತ ನಮಗೆ ಮುಖ್ಯವಾಗಿ ಎಷ್ಟು ಪ್ರಮಾಣದಲ್ಲಿ ನಾವು ಒಳ್ಳೇದಾಯ್ತು ಅದರಿಂದ ಅನ್ನೋದು ಮುಖ್ಯ ಆಗುತ್ತಲ್ವಾ?
3: ಹೌದು, ಸಾಮಾಜಿಕ, ಧಾರ್ಮಿಕ,
1: ಹೌದು,
3: ಮತ್ತೆ ಮತ್ತೊಂದು ಎಲ್ಲದೂ ಕೂಡ ಬಹಳ ಚೆನ್ನಾಗಿರ್ತಿತ್ತು ಹಿಂದೆ. ಆದ್ರೆ ಇವತ್ತಿಂದು ಅಷ್ಟು ಇದಿಲ್ಲ ಬಿಡಿ, ಎಲ್ಲೋ ಒಂದೊಂದು ಬರ್ತವೆ,
1: ಬರ್ತಾ ಕೆಲವು ಬೆಳ್ಳಡಿಕೆ ಅಷ್ಟು ಬರ್ತಾ ಇದೆ.
3: ಹೌದು,
1: ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.
3: ಅಂದ್ರೆ ಏನ್ ವಿಶೇಷ ಇವತ್ತು ಸಿನಿಮಾ ಬಗ್ಗೆ ಚರ್ಚೆ ಇಟ್ಕೊಂಡ್ಬಿಟ್ರಿ?
1: ಹಾಗೆ ಈಗೇನು ಅಂತಂದ್ರೆ, ಈಗ ಚಲನಚಿತ್ರ ಮಾಧ್ಯಮ ಏನಿದೆ ಅದೊಂದು ಸಮಾಜದ ಮೇಲೆ ತುಂಬಾ ಪರಿಣಾಮ ಬೀರುವಂತಹ ಒಂದು ಒಳ್ಳೆ ಮಾಧ್ಯಮ. ಅದನ್ನ ನೋಡಿ ಕಲಿಯುವಂಥವ್ರು ತುಂಬಾ ಇದ್ದಾರೆ, ಅದನ್ನ ಅನುಕರಣೆ ಮಾಡುವಂಥವ್ರು ತುಂಬಾ ಇದ್ದಾರೆ. ಹಾಗಾಗಿ ಅದನ್ನ ಗಮನದಲ್ಲಿಟ್ಕೊಂಡು

0: ಒಳ್ಳೊಳ್ಳೆ ಚಿತ್ರಗಳನ್ನು, ಮೌಲ್ಯಯುತ ಚಿತ್ರಗಳನ್ನು ತೆಗೆದಾಗ ಸಮಾಜದಲ್ಲಿ ಒಳ್ಳೆ ಪರಿಣಾಮ ಬೀರುತ್ತೆ. ಆ ಉದ್ದೇಶಕ್ಕೋಸ್ಕರ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ತಾ ಇದ್ದೀನಿ ಸರ್. ಅಷ್ಟೇ
1: ಅಂದ್ರೆ ನಾನು ಹೇಳಿದ್ದ ಅತಿಶಯೋಕ್ತಿ ಆಗಲ್ಲ ಅಂದ್ರೆ, ಆಕಾಶವಾಣಿ ಮಾಧ್ಯಮದ ಮುಂದೆ ಬೇರೆ ಯಾವುದು ಇಲ್ಲ. ಒಳ್ಳೇದನ್ನ ನಡೆಸ್ತಾ ಇದ್ರೆ ಅದ್ಭುತ. ಯಾಕೆಂದ್ರೆ ಈಗ ಬೇರೆದೆಲ್ಲ ನೋಡಕ್ಕೆ ಅದಕ್ಕೆ ಸಮಯ ವ್ಯಯ ಮಾಡ್ಬೇಕು. ದೂರದರ್ಶನ ಪತ್ರಿಕೆನೆ ಆಗ್ಲಿ, ನೀವು ಕೂತು ತಿರುವ ಹಾಕ್ಬೇಕು, ಕಣ್ಣಾಡಿಸ್ಬೇಕು.
0: ಅದೇ ಆಕಾಶವಾಣಿಯ ಸ್ಪೆಷಾಲಿಟಿ ಅಲ್ವಾ? ಆಕಾಶವಾಣಿ
1: ಮನೋರಂಜನೆ ಎಲ್ಲವನ್ನು ಕೊಡುತ್ತೆ.
0: ಹೌದು,
1: ಅತ್ಯಂತ ಅದ್ಭುತ. ಮತ್ತೆ ದುಷ್ಪರಿಣಾಮಗಳಿಲ್ಲ.
0: ಹೌದು, ಅದು ಮುಖ್ಯ. ಮನೋರಂಜನೆ ಕೊಡುತ್ತೆ, ಜ್ಞಾನ ಕೊಡುತ್ತೆ, ಆಯ್ತಾ? ನಾವು ಕೂತಲ್ಲೇ ನಮ್ಮ ಕೆಲಸ ಮಾಡ್ಕೊಂಡ್ರ ಜೊತೆ ಜೊತೆಯಲ್ಲೇ ಕೂಡ ಎಲ್ಲವನ್ನು ನಾವು ಪಡ್ಕೊಳ್ತಾ ಹೋಗ್ತೀವಿ.
1: ವಿಶೇಷವಾಗಿ ಪಾಪ ನಮ್ಮ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾರೆ. ಬಿಸಿಲು ಮಳೆ ಅನ್ನೋದು ಲೆಕ್ಕಿಸ್ತೆ.
0: ಹೌದು, ಅಲ್ಲಿ ರೇಡಿಯೋ ಆನ್ ಮಾಡ್ಕೊಂಡು
1: ಇದ್ರೆ
0: ಮೊದ್ಲೆಲ್ಲ ಹಾಗೆ ಇತ್ತು. ಪ್ರತಿಯೊಬ್ಬರಿಗೆ ಈಗ ಮೊಬೈಲ್ ಹಿಂಗೆ ಕೈಲಿ ಹಿಡ್ಕೊಂಡಿರ್ತಾರೋ ಅವಾಗ ರೇಡಿಯೋನ ಜೊತೆಲಿ ನೇತಾಕೊಂಡು ಹಾಡಾಕೊಂಡು ಅಥವಾ ಯಾವ್ದೋ ಇದಾಕೊಂಡು ಕೇಳ್ತಾ ಹೋಗರು. ನಾವು ಚಿಕ್ಕವರದಾಗೆಲ್ಲ ನೋಡಿದೀವಿ ಎಷ್ಟೋ ಜನರಲ್ಲಿ ಜೋಬಲ್ಲಿ ಮೊಬೈಲ್. ಈಗ ಮೊಬೈಲ್ ಹೆಂಗಿದೆ, ಅವಾಗ ರೇಡಿಯೋ ಇತ್ತು.
1: ಹೌದು, ಅಂದ್ರೆ ಸದ್ಯ ಮೊಬೈಲ್ ಅಲ್ಲೂ ಬರಂಗ್ ಮಾಡಿದ್ರಲ್ಲ. ಎಷ್ಟು ಹೊಗಳಿದ್ರು ತೀರ್ದು ಬಿಡಿ.
0: ಆಯ್ತು, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮುಂದಿನ ಕರೆ ಕೋಣ. ಭದ್ರಾವತಿಯಿಂದ ತಾಂಡವ ಮೂರ್ತಿಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ ಭದ್ರಾವತಿ.
2: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು, ಎಲ್ಲಿಂದ?
2: ಶೇಷಾಚಲ, ಹಾರ್ನಹಳ್ಳಿ.
0: ಹಾರ್ನಹಳ್ಳಿಯಿಂದ ಶೇಷಾಚಲ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ.
0: ಹೇಳಿ ಸರ್, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ, ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ.
2: ಚಲನಚಿತ್ರ ಅಂದ್ಕೊಂಡು ನಾವು ಮಧ್ಯಾಹ್ನ ಪಕ್ಕದ ಗುರುಗಳು ಸರ್.
0: ಹ್ಮ್,
2: ಸ್ಕೂಲ್ ಮಾಸ್ಟರ್ ಪಿಕ್ಚರ್ ಸರ್.
0: ವಾವ್,
2: ಡಿಯರ್ ಬಂತಲು
0: ಎಂತ ಹಾಡು ಇದೆ ಅಲ್ಲದಲ್ಲಿ.
2: ಹಾಗೆ ಹಾಡಿದೆ. ಆ ಹಾಡಿನಲ್ಲಿ ಆ ಸಿನಿಮಾದಲ್ಲಿ ಗುರು ಶಿಷ್ಯ ಸಂಬಂಧ, ಶಿಷ್ಯರಿಂದ ಸಮಾಜ ಹೇಗೆ ಉದ್ಧಾರ ಆಗ್ಬೇಕು ಅಂತ ಹೇಳ್ಬಿಟ್ಟು ಚಂದ ಮಾಡಿದ ಸಿನಿಮಾ ಅದು.
0: ನೋಡಿ, ಅದು ಅಂತದ್ರಿಂದ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಎಂತ ಒಳ್ಳೆ ಪರಿಣಾಮ ಬೀರುತ್ತಲ್ವಾ?
2: ಹೌದಲ್ಲ ಸರ್. ಹೌದು ಸರ್.
0: ನಾವು ಹಾಗೆ ಇರ್ಬೇಕು ಅಂತ
2: ಸರ್. ಹಾಡುಗಳು ಸಮಾಜ ನಿರ್ಮಾಣಕ್ಕೆ ಈ ಜಾತಿ ಭೇದ ಮಾಡುವ ತೆಗಿಬೇಕು ಅಂತ ಕೂಡ್ಲೇನೆ ಭಕ್ತಂಗದ ಸಿನಿಮಾ ಸರ್. ಕುಲ ಕುಲ ಕುಲವೆಂದು
0: ನಿಜ
2: ಆ ಸಿನಿಮಾ ಸರ್. ಆಮೇಲೆ ಸರ್, ನಮ್ಮ ದೇಶಕ್ಕೆ ಬಂದ್ಬಿಟ್ರೆ ಕೆಲವು ಹಾಡಿದಾರೆ ಸರ್, ದೇಶ ದೇಶದೊಳಗೆ ನಮ್ಮ
0: ದೇಶ ಚಂದ. ಹೌದು.
2: ಆಮೇಲೆ ಒಂದಾಗಿ ಬರೋ ಸಿನಿಮಾ, ನಮ್ಮ ಮಕ್ಕಳು, ಇವೆಲ್ಲ ಸರ್ ಹಳ್ಳಿಯಲ್ಲಿ ಹೇಗೆ ನಾವು ಮಾಡಬೇಕು ಅಂತ ಹೇಳ್ತಾರೆ ಸರ್. ಆಮೇಲೆ ಗಿರಿಕನ್ಯಾ ಸಿನಿಮಾದಲ್ಲಿ ರಾಜ್ಕುಮಾರ್ ಹೇಳ್ತಾರೆ ಸರ್, ಮೂಡಿ ಬಾಳೋಣ ಎಂದು ಸಿಡಿಗುಡಿಯೋಣ.
0: ನಿಜ,
2: ದುಡಿಮೆಯೇ ಬಡತನ ಅಡಿಸಲು ಕಾರಣ ಸರ್.
0: ಆಮೇಲೆ ಒಡ ಹುಟ್ಟಿದವರಲ್ಲಿ ಅಣ್ಣ ತಮ್ಮಂದ್ರು ಹೇಗೆ ಹೊಂದಾಣಿಕೆ ಇರ್ಬೇಕು ಅಂತ ಅಂಬರೀಶ್ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಎಷ್ಟು ಚಂದ ತೋರಿಸಿದ್ರಲ್ಲ.
2: ಆಮೇಲೆ ಮಾರಲ್ಲಿ ಬಂದ್ರೆ ಜೀವನ ಜೀವನದಲ್ಲಿ ಮದ್ಯಪಾನ ನಿರೋಧ ಮಾಡ್ತಾರೆ
0: ಅದು. ಆಮೇಲೆ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ, ಗೌರವ ಕೊಡ್ಬೇಕು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾರೆ. ಆಮೇಲೆ
2: ಇದರಲ್ಲಿ ಧ್ರುವಕಾರಿಯಲ್ಲಿ ಯಾವುದು
0: ಮಾದಕಸನ ಬಗ್ಗೆ. ಆಮೇಲೆ ದೇವರ ದುಡ್ಡು, ದೇವರ ದುಡ್ಡು ಅಲ್ಲಿ ಎಂತ ಒಳ್ಳೆ ಸಂದೇಶ ಇದೆ ನೋಡಿ. ಅವನು ಎಷ್ಟೇ ಕೋಟ್ಯಾಧಿಪತಿ ಆದ್ರೂ ಕೂಡ ಕೊನೆಗೆ ಪರಮಾತ್ಮನಿಗೆ ಇದಾಗಬೇಕು ಅಂತಂದೇಳಿ ದೇವರ ದುಡ್ಡು.
2: ನಮ್ಮ ಮಕ್ಕಳು ಜೀವನ ಸರ್ ಅದರಲ್ಲೂ ಅಷ್ಟೇ ಸರ್. ಎಲ್ಲ ಮಾಡಲ್ ಮಾಡಲ್ಪಿಕೆ.
0: ನಿಜ ನಿಜ ನಿಜ. ಹಾಗಾಗಿಯೇ ನಾನು ಹೇಳ್ತಿರೋದು ನೋಡಿ, ಒಂದು ತಿಳ್ಕೊಳ್ಳಿ, ಅಂತ ಒಳ್ಳೆ ಒಳ್ಳೊಳ್ಳೆ ಚಿತ್ರಗಳು ಅವಾಗ ಬಂದಿರೋದಕ್ಕೆ ಆಗಿನ ಜನರು ಕೂಡ ಅಷ್ಟೇ ಒಳ್ಳೆಯವರಾಗಿದ್ರು. ನಂಬ್ತೀರ ಈ ಮಾತನ್ನ? ಹಿಂದಿನವ್ರು ನೋಡಿ ಎಷ್ಟು ನಡೆ ನೋಡಿ, ಈಗಲೂ ಕೂಡ ಹಳ್ಳಿ ಕಡೆ ವಯಸ್ಸಾದವ್ರು ಇರ್ತಾರಲ್ಲ, ಅಲ್ಲಿ ಪಂಚಾಯತಿ ಮಾಡೋದಿರ್ಬೋದು, ಆಮೇಲೆ ಚಿಕ್ಕವರಿಗೆ ಬುದ್ಧಿ ಮಾತು ಹೇಳೋದಿರ್ಬೋದು. ಯಾಕೆಂತಂದ್ರೆ ಅವರಿಗೆಲ್ಲ ಇಂಥ ಒಂದು ಚಿತ್ರಗಳ ಪ್ರೇರಣೆ ಆಗಿತ್ತು. ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಶ್ರೋತೃಗಳೇ, ಮುಂದಿನ ಕರೆಗೋಣ. ನೋಡಿ ಎಂತೆಂಥ ಒಳ್ಳೊಳ್ಳೆ ಅನುಭವದ ಮೋಸೆಯಿಂದ ತಮ್ಮ ಜ್ಞಾನವನ್ನು ಹಂಚಿಕೊಳ್ತಾ ಇದ್ದಾರೆ ನಮ್ಮ ಅಭಿಮಾನಿ ಶ್ರೋತೃಗಳು, ಅಭಿಮಾನಿ ದೇವರುಗಳು. ಖಂಡಿತವಾಗಿ ಅವ್ರನ್ನ ದೇವರಂತ ಹೇಳಲು ತಪ್ಪೇನಿಲ್ಲ, ಯಾಕೆಂತಂದ್ರೆ ಆಕಾಶವಾಣಿಯನ್ನು ಬೆಳೆಸ್ತಾ ಇದ್ದಾರೆ, ಆಕಾಶವಾಣಿ ಜೊತೆ ಜೊತೆಗೆ ಅವರು ಕೂಡ ಬೆಳೀತಾ ಇದ್ದಾರೆ. ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ ಭದ್ರಾವತಿ.
3: ಗುಡ್ ಈವ್ನಿಂಗ್ ಸರ್.
0: ಗುಡ್ ಈವ್ನಿಂಗ್, ಯಾರು ಮಾತಾಡೋದು, ಎಲ್ಲಿಂದ?
3: ಮಯೂರ್ಕೋಟಿ ಜನಾಪುರ.
0: ಕೋಟಿ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್, ತಮ್ಮ ಅನುಭವ ಹಂಚ್ಕೊಳ್ಳಿ.
3: ನೀವ್ ಹೇಳಿದಂಗೆ ಹಳೆ ಚಿತ್ರಗಳು ಸರ್ ಪೌರಾಣಿಕ ಚಿತ್ರಗಳು ಇವೆಲ್ಲ ಬಹಳ ಅರ್ಥಪೂರ್ಣ.

0: ಸಿನಿಮಾದ ಚಿತ್ರಗಳು ಬಿಡಿ ಸರ್.
1: ಹೌದು,
0: ಯಾಕಂದ್ರೆ ಎಲ್ಲಾರು ಫ್ಯಾಮಿಲಿ ಕುತ್ಕೊಂಡು ನೋಡೋಂತ ಸ್ಟೋರಿ ಫಿಲಮ್ಗಳು.
1: ಹೌದು ಹೌದು ಹೌದು,
0: ಇವತ್ತಿನ ಪಿಕ್ಚರ್ಗಳು ಬರೀ ಲವರ್ಸ್ ಮಾತ್ರ ನೋಡೋಂತದಾಗ್ಬಿಟ್ಟಿದೆ. ಯಾಕಂದ್ರೆ ಅಂತ ಸ್ಟೋರಿ ಈಗಿನ ಬರೀ ಅದೇ ನೀವ್ ಹೇಳಿದ ಕೊಲೆ ಲವ್ ಸ್ಟೋರಿಗಳು.
1: ಹೌದು, ಅಸಹ್ಯ ನೋಡ್ಲಿಕ್ಕೆ, ಒಂಥರ ಜಿಗುಪ್ಸೆ ಬರುತ್ತೆ ಅದು ನೋಡ್ಲಿಕ್ಕೆ. ಆಮೇಲೆ
0: ನಮ್ಗೆ ಹಿಂಸೆ ಆಗುತ್ತೆ ಸರ್, ಆತರ ತೆಗಿಯೋರು ಹಂಗೆ ಇದಾರೆ.
1: ಅದು ನೋಡ್ಬಿಟ್ಟು ಈಗಿನ ಯುವಕರು ಕೂಡ ಹಾಳಾಗ್ತಾ ಇದ್ದಾರೆ,
0: ತೆಗಿತಾರೆ.
1: ಅದು ನೋಡ್ಬಿಟ್ಟು ಈಗಿನ ಯುವಕರು ಕೂಡ ಹಾಳಾಗ್ತಾ ಇದಾರೆ ಅಲ್ವಾ?
0: ಹಾಳಾಗಿದ್ದಾರೆ ಅಂತಂದ್ರೆ ತುಂಬಾ ಹದಗೆಟ್ಬಿಟ್ಟಿದ್ದಾರೆ ಸರ್.
1: ಹೌದು,
0: ಏನು ಮಾಡಕ್ಕಾಗಲ್ಲ, ಹಂಗಾಗಿದೆ, ಪ್ರಪಂಚ ಹಂಗೆ ಆಗ್ಬಿಟ್ಟಿದೆ.
1: ಸೊ ಅವ್ರು ಅದಕ್ಕೆಲ್ಲ ಕಾರಣ ನಮ್ಮ ಚಿತ್ರಗೀತೆಗಳು, ಚಿತ್ರ ಚಲನಚಿತ್ರಗಳು ಕೂಡ ಅದು ಸ್ವಲ್ಪ ಪರಿಣಾಮ ಬೀರುತ್ತಲ್ವಾ ಅದಕ್ಕೆಲ್ಲ?
0: ತುಂಬಾ ಪರಿಣಾಮ ಬೀರ್ತಾ ಇದೆ. ಹಳೆ ಪಿಕ್ಚರ್ಗಳು ನೋಡಿದ ಈಗ ಎಲ್ಲರೂ ಎಂತೆಂತ ಡೈರೆಕ್ಟರ್ಗಳು ಎಂತೆಂತ ಸ್ಟೋರಿಗಳು ತೆಗ್ದಿದ್ದಾರೆ. ಇವತ್ತು ಅದ್ರದ್ದು 1% ಸ್ಟೋರಿ ಇಲ್ಲ ಸರ್.
1: ಅವ್ರನ್ನೆಲ್ಲ ಕೈ ಮುಗಿಬೇಕು, ಪೂಜೆ ಮಾಡ್ಬೇಕು ಅನ್ಸುತ್ತೆ.
0: ಆ ಹಾಡುಗಳನ್ನು ಅಷ್ಟೇ, ಒಂದಕ್ಕೊಂದು ಜೋಡಣೆ ಮಾಡಿದರೆ
1: ಅರ್ಥಪೂರ್ಣವಾದ.
0: ಇವತ್ತು ಯಾವ ಹಾಡು ಸರ್ ಇದು, ಇದು ಹೇಳಬಾರ್ದು ಆತರ ಇರೋ ಹಾಡುಗಳು. ಹಾಡಿಗೆ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರಲ್ಲ, ಆತರ ಸ್ಟೋರಿಗಳು ತೆಗಿತಾರೆ.
1: ಅದ್ರಲ್ಲಿ ಸಂದೇಶನೇ ಇರಲ್ಲ ಮುಖ್ಯವಾಗಿ, ಸಮಾಜಕ್ಕೆ ಏನು ಸಂದೇಶನೇ ಇರಲ್ಲ,
0: ಸ್ಟೋರಿನೇ ಇರಲ್ಲ ಸರ್. ಅದು ಎಲ್ಲಿಂದೋ ಎಲ್ಲು ಎಲ್ಲಿಗೋ ಸ್ಟಾರ್ಟಿಂಗು, ಈ ತರ
1: ಆಗ್ಬಿಟ್ಟಿದೆ.
0: ಹಳೆ ಚಿತ್ರಗಳು ನೋಡಿದ್ರೆ ಸರ್ ಎಷ್ಟು ಚೆನ್ನಾಗಿದೆ. ಈಗ್ಲೂ ಕೆಲವು ಒಳ್ಳೊಳ್ಳೆ ಅಣ್ಣವ್ರ ಫಿಲಮ್, ಗಂಧದ ಗುಡಿ, ಬಂಗಾರದ ಮನುಷ್ಯ, ಈ ಸಂಪತ್ತಿಗೆ ಸವಾಲು, ಇಂತ ಹಾಡು, ಇಂತ ಫಿಲಮ್ಗಳು ಹೆಂಗಿದೆ ಸರ್, ಸನಾದಿ ಅಪ್ಪಣ್ಣ
1: ಅಲ್ವಾ, ಎಷ್ಟು ಚೆನ್ನಾಗಿ ನೋಡ್ಲಿಕ್ಕೆ ಖುಷಿ
0: ಸರ್, ಹೇಳಕ್ ಮಾತ್ರ ಖುಷಿ ಆಗುತ್ತೆ. ಅದು ನಾವು ಕೆಲವು ಸರಿ ಈಗ್ಲೂ ಮೆಲ್ಕಾಗ್ತಾ ಇರ್ತೀವಿ ಸರ್, ಒಂದೊಂದ್ ಸರಿ ಹಾಕೊಂಡು ನೋಡ್ತಾ
1: ಇರ್ತೀವಿ.
0: ಇವತ್ತಿನ ಚಿತ್ರ ಅಂತೂ ನೋಡಕ್ಕಾಗಲ್ಲ ಟಾಕೀಸ್, ಅದಕ್ಕೆ ಟಾಕೀಸ್ ಓಡ್ತಾ ಇಲ್ಲ, ಏನು ಓಡ್ತಾ ಇಲ್ಲ.
1: ನಿಜ, ಖಂಡಿತ
0: ಇಲ್ಲಿ ಒಳ್ಳೆ ಸ್ಟೋರಿ ಇದೆ ಓಡೋದಕ್ಕೆ.
1: ಹೌದು ಹೌದು ಹೌದು ಹೌದು. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಕ್ಕೆ
0: ಧನ್ಯವಾದ.
1: ಓಕೆ, ನಮ್ಮ ಐಯರ್ಕೋಟಿ ಅವರು ಕರೆ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಶ್ರೋತೃಗಳೇ, ಹಲೋ, ಆಕಾಶವಾಣಿ ಭದ್ರಾವತಿ.
2: ನಮಸ್ಕಾರ, ನನ್ನ ಹೆಸರು ನಾಗರಾಜ್ ರೆಡ್ಡಿ ಅಂತ, ಗ್ರಾಮಶಕ್ತಿಯಿಂದ.
1: ಇಲ್ಲಿ ಯಾವ ಊರಿಂದ?
2: ಹರಿಹರ ತಾಲೂಕು ರಾಮತೀರ್ಥ ಸರ್.
1: ಹರಿಹರ ತಾಲೂಕು ರಾಮತೀರ್ಥದಿಂದ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಸರ್.
1: ಕೇಳ್ತಾ ಇದ್ರ ನಮ್ಮ ಆಕಾಶವಾಣಿ ಭದ್ರಾವತಿನ? ಕೇಳ್ತಾ ಇದ್ರ?
2: ಕೇಳ್ತಾ ಇದ್ದೆ ಸರ್.
1: ಹ್ಞೂ, ಹೇಳಿ, ತಮ್ಮ ಅನುಭವನ ಹಂಚ್ಕೊಳ್ಳಿ ಸರ್.
2: ಸರ್, ಈ ಹಿಂದಿನ ಚಿತ್ರ ಅಂದ್ರೆ ಅವಾಗ ಕಾದಂಬರಿ ಆಧಾರಿತ ಸಿನಿಮಾ ಬರ್ತಿದ್ವು.
1: ಹಾಂ ಹಾಂ,
2: ಒಳ್ಳೊಳ್ಳೆ ಕಥೆಗಳನ್ನ ಅರ್ಕೊಂತ ಇದ್ರು, ಸಮಾಜಕ್ಕೆ ಏನ್ ಬೇಕು ಅಂತ.
1: ಹ್ಞೂ, ಅಂದ್ರೆ ಸಮಾಜದ ಉದ್ಧಾರಕ್ಕೋಸ್ಕರನೇ ಬರ್ತಾ ಇದ್ವು ಆ ಚಿತ್ರಗಳು
2: ಸರ್, ಅಂತ ಕಾದಂಬರಿಗಳು ಇರ್ತಿದ್ವು ಸರ್.
1: ಹೌದು ಹೌದು,
2: ಒಳ್ಳೆ ಅರ್ಥಪೂರ್ಣವಾಗಿ ತೆಗಿತಿದ್ರು.
1: ನಿಜ, ಅವ್ರಿಗೆ ದುಡ್ಡು ಮಾಡೋ ಆಸೆ ಇರ್ಲಿಲ್ಲ.
2: ಈಗೆಲ್ಲ ದುಡ್ಡು ಮಾಡೋ ಆಸೆ ಜಾಸ್ತಿ ಸರ್ ಈಗ.
1: ನಿಜ ನಿಜ ನಿಜ,
2: ಈಗ ಅಷ್ಟು ದುಡ್ಡು ಗಳಿಸಿ ದುಡ್ಡು ಗಳಿಸ್ತು ಅಂತದ್ರ ಅರ್ಥ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತೀವಿ ಅಂತ ಯಾರು
1: ಹೇಳ್ತಾರೆ? ಹಾ, ಆ ದೃಷ್ಟಿ ನೋಡದೇ ಇಲ್ಲ
2: ಸರ್. ಇಷ್ಟು ದುಡ್ಡು ಗಳಿಸಿದೆ, ಇಷ್ಟು ದುಡ್ಡು ಗಳಿಸಿದೆ ಅಂತ ಹೇಳ್ತಾರ ಸರ್.
1: ಹ್ಮ್ ಹ್ಮ್,
2: ಸಮಾಜ ಅದರಿಂದ ಏನು ಪ್ರಭಾವ ಇದೆ ಗೊತ್ತಾಗ್ತದೆ,
1: ಗೊತ್ತಾಗ್ತಿಲ್ಲ.
2: ಮತ್ತೆ ಇನ್ನೊಂದು ಸರ್, ಟಿವಿ ಮಾಧ್ಯಮ ಅದರಲ್ಲಿ ಸೀರಿಯಲ್ ಧಾರಾವಾಹಿಗಳು ಬರ್ತದೆ ಸರ್, ಅದನ್ನ ತುಂಬ ಮನೆ ಹಾಳೆ ಮಾಡೋ ಇರುತ್ತೆ.
1: ಅದ್ರ ಬಗ್ಗೆ ನಾನು ಏನು ಹೇಳಕ್ ಬರೋದಿಲ್ಲ.
2: ಒಂದ್ ಯಾವ್ದು ಸೀರಿಯಲ್ ತಗೊಳ್ಳಿ, ಅದ್ರಲ್ಲಿ ಒಂದ್ ಮನೆಯಲ್ಲೇ ಇರ್ತಾರೆ, ಮನೆಯಲ್ಲೇ ಇಬ್ರು ಹೆಣ್ಮಕ್ಳು ಇರ್ತಾರೆ, ಒಬ್ರಿದ್ರು ಒಬ್ರಿಗೆ ಆಗ್ತಾ ಇರಲ್ಲ, ಅದನ್ನ ನೋಡೇ ಕಲಿತಾರೆ ಏನೋ ಅನ್ಸುತ್ತೆ.
1: ಈಗ ಹೆಣ್ಮಕ್ಳು ಅದನ್ನ ಜಾಸ್ತಿ ನೋಡ್ತಾವ್ರಲ್ಲ ಮತ್ತೆ?
2: ಹ್ಞೂ ಸರ್, ಅದನ್ನ ನೋಡಿ ಒಬ್ರಿದ್ರು ಎಲ್ಲಿ ಇದಾಗ್ತಾ ಇದಾರೆ ಅನ್ನೋ ಗೊತ್ತಾಗ್ತಿಲ್ಲ.
1: ಮನೆಯಿಂದ ಮೂರು ಬಾಗಿಲು ಆಗ್ತಾ ಇದೆ ಈಗೆಲ್ಲ.
2: ಹ್ಞೂ ಸರ್, ಎಲ್ಲ ಯಾವ್ದೇ ಸೀರಿಯಲ್ ತಗೊಂಡ್ರೆ ಒಂದು ಉತ್ತಮ ಸಂದೇಶ ಕೊಡ್ತಾನೆ ಇಲ್ಲ.
1: ಹ್ಮ್,
2: ಅದು ಒಂದು ಸುಮ್ನೆ ಓಡಿಸ್ತಾ ಇದಾರೆ ಅವ್ರ ಹಂಗ, ವರ್ಷ ಗಂಟ್ಲೆ ಓಡಿಸ್ತಾ ಇರ್ತಾರೆ, ಅದೊಂದ್ ತಿಂಗಳಿಗೆ ಮುಗಿಸುವಂತ ಸೀರಿಯಲ್ ಗಳನ್ನ.
1: ಹ್ಮ್,
2: ವರ್ಷ ಗಂಟ್ಲೆ ಓಡಿಸಿ ಸುಮ್ನೆ ಏನೇನಾದ್ರು ಕತೆ ಒಂದೊಂದ್ ಸ್ವಲ್ಪ ಜೋಡಿಸಿ.
1: ಹ್ಮ್,
2: ಅಷ್ಟೇ,
1: ಅದ್ ಅವ್ರ ಉದ್ದೇಶ ಎಷ್ಟೇ, ಒಟ್ಟಿಗೆ ಅದು ಚೆನ್ನಾಗಿ ಓಡ್ಬೇಕು, ಟಿ ಆರ್ ಪಿ ಜಾಸ್ತಿ ಆಗ್ಬೇಕು, ದುಡ್ಡು ಬರ್ಬೇಕು,
2: ಅದೇ ಬಿಸ್ನೆಸ್ ಆಗ್ಬಿಡಿ ಸರ್ ಅವ್ರಿಗೆ. ಸಮಾಜ ಸಂದೇಶ ಏನ್ ಕೊಡ್ಬೇಕು ಅನ್ನೋ ಆತರ ಇಲ್ಲ ಬಿಡಿ ಸರ್, ಈಗ ಪೂರ್ತಿ ಅದೇ ತರ ಆಗ್ಬಿಡಿ.
1: ಅಂದ್ರೆ ಸಮಾಜ ಉದ್ಧಾರ ಆಗೋದು ಯಾರಿಗೂ ಇಷ್ಟ ಇಲ್ವಾ?
2: ಇಷ್ಟ ಸರ್, ಅವ್ರು ಮಾತ್ರ ಜೀವನ ಮಾಡೋದು ನೋಡ್ತಾ ಇದಾರೆ ಈಗ
1: ಅಲ್ವಾ.
2: ಅವ್ರು ಅಲ್ಲಿ ಸಿಟಿಯಲ್ಲಿ ಅವ್ರ ಜೀವನ ಮಾಡ್ತಿದ್ರು, ಹಳ್ಳಿಯಲ್ಲಿ ಏ ತರ ಬದುಕ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅವ್ರು ಏನ್ ಆ ಬ್ಯಾಕ್ ಗ್ರೌಂಡ್ ಅಷ್ಟೇ ತೆಗಿತಾ ಇದಾರೆ ಸರ್ ಅವ್ರು.
1: ನೋಡಿ, ನಮ್ಮ ದೌರ್ಭಾಗ್ಯ ಎಲ್ಲಿಗೆ ಹೋಗ್ತಾ ಇದೀವಿ ನಾವೆಲ್ಲ ಅಲ್ವಾ? ಓಕೆ ಸರ್,
2: ಬೇಸರ ಆಗ್ತಾ ಇದೆ ಅಲ್ಲ,
1: ಇರ್ಲಿ, ನೋಡೋಣ, ದೇವ್ರೆಲ್ಲ ಸರಿ ಮಾಡ್ತಾನೆ. ಕಲ್ಕಿ ಭಗವಾನ್
2: ಹವ್ಯಾಸಗಳನ್ನ ಈ ತರ ಮಾಡ್ಕೊ ಹೋಗ್ತಾರಲ್ಲ ಜಾಸ್ತಿ, ನಾವು ಈ ತರ ಮಕ್ಳುಗಳು ಓದೇ ಹವ್ಯಾಸ.
1: ಹಾ, ಮತ್ತೆ ಅದು ಅದು ಒಳ್ಳೆ ಬುಕ್ಸ್ ಗಳನ್ನ ಕೊಡೋದು, ಒಳ್ಳೊಳ್ಳೆ ಕತೆ
2: ಕೊಡೋದು. ಸೀರಿಯಲ್ ಆಲ್ಮೋಸ್ಟ್ ನೋಡ್ ಬರ್ತಂತ ನನ್ನಿಗೆ ಸರ್, ಯಾರು ಏನ್ ಮಕ್ಳು ಈ ತರ ಸೀರಿಯಲ್ ನೋಡ್ ನೋಡಿ ಅವ್ರ ಮನಸ್ಸಿನಲ್ಲಿ ಏನು ಒಂದ್ ಯಾವ್ದು ಘಟನೆ ನಡೆದಾಗ ಆತರ ಬಂದು ಬರ್ಬೋದು ಸರ್ ಅವ್ರಿಗೆ
1: ಅಲ್ವಾ?
2: ಹ್ಮ್ ಸರ್,
1: ನಿಜ ನಿಜ ನಿಜ ನಿಜ. ಓಕೆ ಸರ್, ಕಡೆ ಮಾಡಿ ತಮ್ಮ ಅನುಭವ.

0: ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ಓಕೆ ಶ್ರೋತೃಗಳೇ, ಮುಂದಿನ ಕರೆಗೆ ಹೋಗೋಣ. ಮುಂದಿನ ಅಭಿಮಾನಿ ದೇವರುಗಳು ಯಾರ್ದು, ಯಾರು ಕರೆ ಮಾಡ್ತಾ ಇದ್ರು ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ ಸರ್, ಗುಣಗುಡಿಯಿಂದ
0: ಜಯಮ್ಮ. ನಮಸ್ತೆ, ಕಾರ್ಯಕ್ರಮ ಸ್ವಾಗತ.
2: ನಮಸ್ತೆ ಸರ್.
0: ಹೇಳಿ, ಚಿತ್ರಗೀತೆಗಳ ಬಗ್ಗೆ, ಈಗಿನ ಸಮಾಜದ ಬಗ್ಗೆ ಏನೇನು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ನೋಡೋಣ, ತಮ್ಮ ಅನುಭವ ಹಂಚ್ಕೊಳ್ಳಿ.
2: ಏನ್ ಹೇಳ ಸರ್, ಏನ್ ಅನುಭವ ಅಂದ್ರೆ, ಹಳೆ ಚಿತ್ರಗೀತೆ ಹಳೆ ಪಿಕ್ಚರ್ ಎಲ್ಲ ಹೋಗ್ಬಿಟ್ಟು ಈಗೆಲ್ಲ ಹೊಸ್ತಾ ಬಂದ್ಬಿಟ್ಟು ಪ್ರಪಂಚನೇ
0: ಕಲ್ವಲ್ವಾ.
2: ಹೌದ್ ಸರ್, ಏನು ಈಗಿನ ಪಿಕ್ಚರ್ಗಳು ನೋಡ್ಬಿಟ್ಟೆ ಎಷ್ಟ ಜನ ಹಾಳಾಗ್ತಾ ಇದಾರೆ ಸರ್.
0: ನಿಜ ನಿಜ ನಿಜ,
2: ನೋಡಕ್ ಇಷ್ಟೇ ಪಿಕ್ಚರ್, ಐ ಪಿಕ್ಚರ್ ಹೋಗ್ಬೇಕು ಮಾಡ್ಬೇಕು ಅನ್ನೋದು. ಅದರಿಂದ ಒಳ್ಳೇದಷ್ಟು ಕಂತು ಬರಲ್ಲ ಸರ್.
0: ಕೆಟ್ಟದ ಜಾಸ್ತಿ ಆಗ್ತಾ ಇರೋದಲ್ವಾ?
2: ಕೆಟ್ಟದೇ ಜಾಸ್ತಿ ಆಗ್ತಾ ಇತ್ತು ಸರ್.
0: ಹೌದು, ಹಾಗಾಗಿ ಅವರು ಆದಷ್ಟು ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶ ಕೊಡುವಂತದ, ಮತ್ತೆ ಈ ಕೊಲೆ ಸೋಲಿಗೆ ಆತನೆಲ್ಲ ಕಡಿಮೆ ಇರುವಂತದ ಪಿಕ್ಚರ್ಗಳನ್ನ ತೆಗೀಲಿ ಅಂತ ನಾವು ಆಶಿಸೋಣ.
2: ಹೌದು ಸರ್, ಏನು ದುಡ್ಡಿಗೋಸ್ಕರ ಹೆಣ್ಮಕ್ಳಿಗಂತೂ ಹೆಂಗ್ ಬೇಕಂತ ಪಿಕ್ಚರ್ಗಳಲ್ಲಿ ನಡ್ಸ್ಕೊಂಡ್
0: ನೋಡಿ, ಅಸಹ್ಯ ನೋಡ್ಲಿಕ್ಕೆ ಬೇಜಾರಾಗ. ನೋಡಿ, ನೀವೇ ಹೇಳ್ತಾ ಇದ್ರ ಮಾತನ್ನ.
2: ನನಗೆ ಬೇಜಾರಾಗ್ತಿತ್ತು ಈಗಿನ ಮಕ್ಳಿಗೆ.
0: ಅದೇ ಆ ಪಿಕ್ಚರ್, ಆ ಪಿಕ್ಚರ್ಗಳಲ್ಲಿ ಆ ಹೀರೋಯಿನ್ ಅವರೆಲ್ಲ ಯಾವ ತರ ಬಟ್ಟೆ ಹಾಕ್ತಾರೋ, ನಮ್ಮ ಹೆಣ್ಮಕ್ಳು ಕೂಡ ಅದೇ ತರ ಅದನ್ನ ಅನುಕರಣೆ ಮಾಡ್ತಾರೆ ಅಲ್ವಾ?
2: ಅದನ್ನೇ ಬಂದ್ಬಿಟ್ಟಿ ಈಗ ಹೇಳಕ್ ಹೋದ್ರೆ.
0: ಹೌದು, ನಾವೇನು ಹೇಳಕ್ಕೆ ಬರಲ್ಲ. ಹಾಗಾಗಿ ಚಿತ್ರಗಳಲ್ಲಿ ಒಳ್ಳೊಳ್ಳೆ ಮೆಸೇಜ್ ಕೊಡ್ಬೇಕು. ನಿಜ, ಖಂಡಿತ
2: ಪ್ರಪಂಚ ಹಾಳಾಗ್ತಾ ಇರೋದು ಪಿಕ್ಚರ್ಗಳಿಂದ, ಹಳೆ ಪಿಕ್ಚರ್ ಬಂದ್ಬೇಕು ಇಲ್ಲಿ ನಾವೆಲ್ಲ ನಿಲ್ಲಿಸ್ಬೇಕು ಅಂತ.
0: ನಿಜ ನೋಡಿ, ಅದಕ್ಕೆ ನೀವು ಹಳೆ ಪಿಕ್ಚರ್ ಎಲ್ಲ ನೋಡಿ ನೋಡಿ ಇಷ್ಟು ಒಳ್ಳೆಯವರಾಗಿದ್ದೀರಾ.
2: ಹೌದು ಸರ್.
0: ಆಯ್ತು ಜಯಮ್ಮ ಅವರು, ಕರೆ ಮಾಡೋದಕ್ಕೆ ಧನ್ಯವಾದಗಳು.
2: ಧನ್ಯವಾದ.
0: ಓಕೆ, ಗೋಣಿಬಿಡಿಂದ ಜಯಮ್ಮ ಅವರು ಕರೆ ಮಾಡಿ ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಮುಂದಿನ ಕರೆಗೆ ನೋಡೋಣ ಯಾರು ಅಂತ. ಹಲೋ ಆಕಾಶವಾಣಿ ಭದ್ರಾವತಿ.
3: ಹಲೋ ಸರ್, ನಮಸ್ತೆ.
0: ನಮಸ್ತೆ ಸರ್, ಯಾರು ಮಾತಾಡೋದು ಇಲ್ಲಿಂದ?
3: ನಾನು ಮಂಜುನಾಥ, ಲಕ್ಷ್ಮೀಶೇಖರ ಶಬ್ದನಪುರ.
0: ಓ ನಮಸ್ತೆ ಸರ್, ಕಾರ್ಯಕ್ರಮ ಸ್ವಾಗತ.
3: ನಮಸ್ತೆ ಸರ್,
0: ಹೇಳಿ ಸರ್ ತಮ್ಮ ಅನುಭವನ ಹಂಚ್ಕೊಳ್ಳಿ.
3: ನಮ್ಮ ಅನುಭವ ಅಂದ್ರೆ ಹಳೆ ಫಿಲಂಗಳು, ಅರ್ಥಪೂರ್ವದ ಚಿತ್ರಗಳು ಹಳೆವು. ಬಂಗಾರದ ಮನುಷ್ಯ ಪಿಕ್ಚರ್ ಅಂದ್ರೆ ಬಂಗಾರದ ಮನುಷ್ಯನ ತರನೇ ಇರೋದು ಪಿಕ್ಚರ್. ಹಾಲು ಜೇನು ಹೆಸರಿ ತಕ್ಕೋ ಪಿಕ್ಚರ್ ಇರೋವು.
0: ಹೌದು,
3: ಈಗ ಹೆಸರೇ ಒಂಥರ, ಫಿಲಂ ಅಲ್ಲಿ ಇರೋದೇ ಒಂಥರ.
0: ಹೌದು,
3: ಅದಕ್ಕೂ ಇದಕ್ಕೆ ಅರ್ಥನೇ ಇರಲ್ಲ
0: ಅಂದ್ರೆ ಹೆಸರುಗಳೆಲ್ಲ ಖಾಲಿ ಆಗ್ಬಿಟ್ಟಿದಾವ ಅಂತ ಪಾಪ ಇವರಿಗೆ. ಸ್ಟೋರಿಗಳು ಖಾಲಿ ಆಗಿದಾವೆ,
3: ನಿರ್ದೇಶಕರು ಇಲ್ಲ, ಕಣ್ಗೊಳ್ ಪುಟ್ಟಣ ಅಂತ ನಿರ್ದೇಶಕರು ಇಲ್ಲ.
0: ಹೌದು,
3: ಅಮೃತವರ್ಷಣ ಎಂತೆಂತ ಚಿತ್ರಗಳು ಅವಾಗ
0: ನೋಡ್ಲಿಕ್ಕೆ ಒಂದು ಖುಷಿ ಆಗೋದು.
3: ಹೌದು, ದೂರದ ಬೆಟ್ಟ, ಬಂಗಾರದ ಮನುಷ್ಯ, ಮಯೂರ, ಬಹದ್ದೂರ್ ಗಂಟ್, ಎಂತೆಂತ ಸಿನಿಮಾಗಳು ಬರೋದು ಸರ್. ಚಿತ್ರ
0: ಹಳೆ ಚಿತ್ರಗಳು ಅವಾಗ ನೋಡ್ತಾ ಇದ್ರೆ ಅದು ತಿಂಗಳಾನ್ಗಟ್ಟಲೆ ಮನ್ಸಲ್ಲಿ ಉಳಿಯೋದು. ಆ ಹೀರೋ ತರನೇ ಮಾತಾಡೋದು, ಆಮೇಲೆ ಕಾಮಿಡಿ ಆಕ್ಟ್ರೆಸ್ ಯಾರು ಇರ್ತಾರೆ ಅದೇ ತರನೇ ಆಕ್ಟಿಂಗ್ ಮಾಡೋದು, ಫೈಟಿಂಗ್ ಗಳೆಲ್ಲ ಆತ ಅಷ್ಟು ಚಂದಾಗಿ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇತ್ತು ಆವಾಗಿನ ಚಿತ್ರಗಳು ಅಲ್ವಾ?
3: ಆಮೇಲೆ ಹಾಡುಗಳು ವರ್ಷಾನ್ಗಟ್ಟಲೆ ಹಾಡುಗಳು ಕೇಳ್ತಾ ಇದ್ವಿ ಸರ್. ಅವಾಗ ಒಂದು ಫಿಲಂ ಹಾಡೋನು ವರ್ಷಾನ್ಗಟ್ಟಲೆ ಕೇಳ್ತಾ ಇದ್ವಿ ಹಾಡುಗಳು ಅವಾಗ.
0: ಅಲ್ಲ, ಈಗ ಸವಿನೆನಪು ಕಾರ್ಯಕ್ರಮ ಎಷ್ಟೋ ಜನ ಇನ್ನೂ ಕೇಳ್ತಾರೆ ಅಂದ್ರೆ ಅದ್ರ ಅದ್ರ ಇದೆಷ್ಟು ಇರ್ಬೋದು, ಆ ಕ್ವಾಲಿಟಿ, ಆ ಪವರ್ ಎಷ್ಟು ಇರ್ಬೋದು ಅದಕ್ಕೆ ಅಲ್ವಾ?
3: ಹೌದು ಸರ್, ನಾವು ನಿಜವಾಗ 10 ಗಂಟೆ ಅದ್ರ ಹಾಡು ಮುಗಿಯೋ ತನಕ ತಿಳಿಯಲ್ಲ ನಾವು.
0: ನಿಜ,
3: ಹಳೆ ಹಾಡುಗಳು ಅಂದ್ರೆ ಜೀವ.
0: ಅಂದ್ರೆ ಅದ್ರಲ್ಲಿ ಅಷ್ಟು ಸತ್ವ ಇದೆ, ಕೇಳಲಿಕ್ಕೆ ಮನಸ್ಸಿಗೆ ಒಂದು ಖುಷಿ ಅನ್ಸುತ್ತೆ.
3: ಹೌದು ಸರ್, ಹೌದು,
0: ನಿಜ.
3: ಈಗ ಸಿನಿಮಾಗಳು ಬರ್ತವೆ, ಏನ್ ಹೆಸರು ಅದು ಏನ ಒಳಗಡೆ ಇರುತ್ತೋ, ಒಂದಕ್ಕೊಂದು ಲಿಂಕ್ ಇದೇ ಇರಲ್ಲ, ಅರ್ಥ ಇರಲ್ಲ, ಆ ತರ ಚಿತ್ರಗಳು ಬರ್ತವೆ ಈಗ.
0: ಹೌದು, ಆಮೇಲೆ ಇತ್ತೀಚೆಗೆ ಜಾಸ್ತಿ ರಕ್ತಪಾತನೆ ತೋರಿಸ್ತಾರೆ ಹೆಚ್ಚಾಗಿ.
3: ಹಳೆ ಜನಗಳೇ ಪುಣ್ಯ ಅದ ಅಂತ ಚಿತ್ರಗಳು.
0: ಹಾ
3: ಹೌದು
0: ನೋಡಿ, ಅಂತ ಒಳ್ಳೆ ಪಿಕ್ಚರ್ ನೋಡಿ ಆಗಿನ ಜನಗಳು ಅಷ್ಟು ಒಳ್ಳೆಯವರಾಗಿದ್ರಲ್ವಾ?
3: ಹೌದೌದು, ನಾವು ನಿಜವಾಗ್ಲೂ ಪಿಕ್ಚರ್ ಬಿಟ್ಟು ಎಷ್ಟು ವರ್ಷ ಆಗೋಯ್ತು ಸರ್. ಆತ್ಮಮಿತ್ರನೇ ಅದು, ಅದೇ ಲಾಸ್ಟ್, ಅದ್ರ ಮೇಲೆ ಈ ಫಿಲಂಗಳೇ ನೋಡಿಲ್ಲ ನಾವು. ಅವಾಗಿನ ಚಿತ್ರಗಳು ರಾಜ್ಕುಮಾರ್ ವಿಷ್ಣು ಅವ್ರ ಫಿಲಂ ಬಿಟ್ಟು ಈ ಚಿತ್ರ ಫಿಲಂಗಳೇ ನೋಡ್ತಾ ಇಲ್ಲ.
0: ಹೌದು, ನಿಜ. ಸರಿ ಸರ್, ಕರೆ ಮಾಡಿ,
3: ಒಳ್ಳೆ ವಿಷಯನ ಕೊಡ್ತೀರಾ ನಿನ್ನೆಯಿಂದ ಇವತ್ತು, ಒಳ್ಳೊಳ್ಳೆ ಚರ್ಚೆ ಆಯ್ತು, ತುಂಬಾ ಖುಷಿ ಆಗ್ತದೆ.
0: ಆಯ್ತು ಸರ್, ಧನ್ಯವಾದಗಳು ಕರೆ ಮಾಡೋದಕ್ಕೆ.
3: ಧನ್ಯವಾದ ಸರ್.
0: ಓಕೆ ಶ್ರೋತೃಗಳೇ, ಇನ್ನು ಸಮಯ ಕೇವಲ 9 ನಿಮಿಷ ಇದೆ, ಅಷ್ಟರಲ್ಲಿ ಯಾರು ಮಾತಾಡ್ತಾರೆ ನೋಡೋಣ ಕರೆಗಳು. ಹಲೋ ಆಕಾಶವಾಣಿ ಭದ್ರಾವತಿ.

0: ಹಲೋ, ನಮಸ್ತೆ ಸರ್. ಪಣೀಂದ್ರ ಅಂತ, ಶಿವಮೊಗ್ಗದಿಂದ.
1: ಪಣೀಂದ್ರ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಳ್ಳೆ ಸಮಾಜ ನಿರ್ಮಾಣದಲ್ಲಿ ಚಲನಚಿತ್ರಗಳ ಪಾತ್ರ ಏನು ಅಂತ?
0: ಅದೇ, ಈಗೆಲ್ಲ ಬಹಳ ಜನ ಅದನ್ನೇ ಮಾತಾಡಿದ್ರು ಸರ್. ಬಹಳ ಹಿಂದಿನ ಚಿತ್ರಗಳೇ ಚಿತ್ರಗಳು, ಒಂದೊಂದ್ರ ಸಂದೇಶನೇ ಇರಲ್ಲ ಸರ್. ಹೀರೋ ಒಬ್ಬನೇ ಇರ್ತಾನೆ, ಅವನ್ ಲಾಂಗ್ ಇಟ್ಕೊಂಡ್ ಬರ್ತಾನೆ, ಹೊಡಿತಾನೆ, ಮಾಡ್ತಾನೆ. ಒಂದು ರೌಡಿಸಂ, ಒಂದು ಪ್ರೀತಿ ವಾತ್ಸಲ್ಯದ ಮೆಸೇಜ್ ಇಲ್ಲ ಸರ್. ಒಂದೇ ಒಂದು ಘಟನೆ ಹೇಳ್ಕೊಂಡು ನಾನು ಇಟ್ಬಿಡ್ತೇನೆ ಫೋನು.
1: ಸರಿಯಾದ
0: ಘಟನೆ ಇದು. ಹುಬ್ಳಿಲಿ ಒಬ್ರು STD ಬೂತ್ ಹಾಕೊಂಡಿದ್ರಂತೆ ಸರ್, ಅವಾಗಿನ ಕಾಲದ. ಇದೊಂದು ಆಕಸ್ಮಿಕ ಪಿಕ್ಚರ್ ಬಂದಿತ್ತಲ್ಲ
1: ಅವಾಗಿನ
0: ಟೈಮಿಂದ. ಅವಾಗ ಅವ್ರಿಗೆ ಲಾಸ್ ಆಯ್ತಂತೆ ಅಂಗಡಿ. ಇವರು ಡಿಸೈಡ್ ಮಾಡ್ಬಿಟ್ರು, ನನ್ನ ಕೈಲಿ ಜೀವನ ಮಾಡಕ್ ಆಗಲ್ಲ, ಸಂಸಾರ ಎಲ್ಲ ಇತ್ತಂತೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ. ಅವರು ವಿಷದ ಬಾಟ್ಲಿ ತಗೊಂಡ್ ಜೋಬಲ್ಲಿ ಇಟ್ಕೊಂಡ್ ಮನೆಗೆ ಹೋಗ್ತಾ ಇದ್ರು. ಅವ್ರೆಲ್ಲೋ ಒಂದು ಯಾರು ಇಲ್ಲ ಜಾಗದಲ್ಲಿ ಹೋಗಿ ಕುಡಿದು ಸತ್ತೋಗ್ಬೇಕು ಅಂತ. ಅವ್ರು ಹೋಗಿ ಈಗ ಈ ಟಿವಿ ಮ್ಯಾಚ್ಗಳು ಬರುವಾಗೆಲ್ಲ ಟಿವಿಲಿ ಇದಾಕಿರ್ತಿರ ಸರ್, ಶೋರೂಮ್ಗಳಲ್ಲಿ ಜನ ಮುಂದೆ ನಿಂತ್ಕೊಂಡು ನೋಡ್ತಿದ್ರು. ಈಗ ಒಂದು 20 ವರ್ಷದ ಹಿಂದಿನ ಮಾತು. ಆತರ ಎಲ್ಲ ನಿಂತ್ಕೊಂಡು ನೋಡ್ಬೇಕಾದ್ರೆ ಚಿತ್ರಮಂದಿರಿ ಬರ್ತಾ ಇತ್ತಲ್ರಿ ಸರ್, ಅದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಹಾಡ್ ಬರ್ತಾ ಇತ್ತು. ಇಲ್ಲ, ನಾನು ಸಾಯ್ಬಾರ್ದು ಜೀವನದಲ್ಲಿ, ನಾನು ಏನಾದ್ರು ಸಾಧಿಸ್ಬೇಕು ಅಂತ ವಾಪಸ್ ಹೋಗಿ.
1: ಒಂದ್ನಿಮಿಷ, ಇನ್ನೊಮ್ಮೆ ಹೇಳಿ. ನೀವು ವಾಯ್ಸ್ ಸ್ವಲ್ಪ ಬ್ರೇಕ್ ಆಯ್ತು, ಇನ್ನೊಮ್ಮೆ ಹೇಳಿ ಏನ್ ಹೇಳಿದ್ರಿ ಅಂತ.
0: ಹುಬ್ಳಿಲಿ ಅವರು
1: ಅದಾಯ್ತು, ಚಿತ್ರಮಂದಿರ ಬರ್ತಾ ಇತ್ತು. ಯಾವ್ದೋ ಹಾಡು, ರಾಜಣ್ಣ ಹಾಡು,
0: ಆಕಸ್ಮಿಕ ಪಿಕ್ಚರ್ ಇದು.
1: ಆ
0: ಪಿಕ್ಚರ್ ಹಾಡು ನೋಡಿದ್ರಂತೆ ಕೊನೆವರೆಗೂ. ಅವ್ರಿಗೆ ಅನ್ನಿಸ್ತಂತೆ, ಸತ್ಯ ಏನ್ ಮಾಡೋದು ಜೀವನದಲ್ಲಿ, ಇದ್ದೇನಾದ್ರು ಸಾಧಿಸ್ಬೇಕು. ಈ ಹಾಡ್ ಕೇಳಿ ನಾನು ಫುಲ್ ಬದಲಾಗ್ಬಿಟ್ಟಿದ್ದೀನಿ, ಆ ಬಾಟ್ಲು ಹೊಡೆದಾಕ್ಬಿಟ್ಟು ಜೀವನ ಮಾಡಿದ್ರಂತೆ, ಇವತ್ತು ಚೆನ್ನಾಗಿ ಬದುಕ್ತಾ ಇದ್ರಂತೆ ಸರ್.
1: ನೋಡಿದ್ರ ನೋಡಿ ನೋಡಿ, ಒಂದು ಒಂದು ಗೀತೆ, ಒಂದು ಗೀತೆ ಒಂದು ಜೀವನ ಉಳಿಸ್ತಲ್ವಾ.
0: ಇದಕ್ ಹೋದ್ರು ಸರ್, ಕೃಷಿ ಕಡೆಗೆ ಹೋದ್ರು, ಆತರ ಪಿಕ್ಚರ್ ಗಳು ಬರ್ತಾ ಇತ್ತು. ಒಂದ್ ಮೆಸೇಜ್ ಚೆನ್ನಾಗಿತ್ತು ಸರ್ ಆಗಿನ ಕಾಲ ಪಿಕ್ಚರ್ ಗಳು. ಇಲ್ಲ, ಇವತ್ತು ರಾಜ್ಕುಮಾರ್ ಪಿಕ್ಚರ್ ಗಳನ್ನ ಪದೇ ಪದೇ ನಾನು ನೋಡ್ತಾ ಇರ್ತೀನಿ ಸರ್. ಇವತ್ತು ಕೂಡ ಅನುರಾಗ್ ಆಡಳಿತ ಅಕ್ಕಂಡ್ ನೋಡಿದೆ. ಆ ಪಿಕ್ಚರ್ ಬಂದ್ರೆ ಎದ್ದು ಹೋಗಕ್ ಮನ್ಸಾಗಲ್ಲ. ಹಳೆ ಚಿತ್ರಗಳೇ ಚಂದ ಸರ್.
1: ಆಯ್ತು ಸರ್, ಧನ್ಯವಾದಗಳು. ಅದನ್ನೇ ನಾವು ಇಷ್ಟಪಡೋಣ, ಅದನ್ನ ಪ್ರೀತಿಸೋಣ, ಅದೇ ತರ ಚಿತ್ರಗಳು ಬರ್ಲಿ ಅಂತ ನಾವು ಆಶಿಸೋಣ.
0: ನಿಜ ಸರ್, ನಿಮ್ದು ರಾತ್ರಿ ಹೊತ್ತು ಪಿಕ್ಚರ್ ಹಾಡುಗಳು ಬರ್ತಾವಲ್ಲ, ಎಷ್ಟು ಚೆನ್ನಾಗಿರ್ತಾರೆ ಸರ್.
1: ಹೌದು, ನಿಜ ನಿಜ ನಿಜ,
0: ತುಂಬಾ ಚೆನ್ನಾಗಿ ಬರುತ್ತೆ ಸರ್. ಆಕಾಶವಾಣಿಗೆ ದೊಡ್ಡ ಧನ್ಯವಾದ.
1: ಇಲ್ಲ, ಅಂತ ಮಹಾ ಅಲ್ಲ, ಅಂತ ಮಹಾನ್ ವ್ಯಕ್ತಿತ್ವಗಳು ಬರ್ದಿರೋ ಒಂದು ಇವಿದಾವಲ್ಲ, ಸಾಹಿತ್ಯ ಇದಾವಲ್ಲ.
0: ಕಾದಂಬರಿಗಳು ಎಷ್ಟು ಚೆನ್ನಾಗಿತ್ತು ಸರ್.
1: ಅವರೆಲ್ಲ ದೇವತಾ ಮನುಷ್ಯರು ಸರ್, ಅವರೆಲ್ಲ ಸಾಧನೆ ಮಾಡಿ ಬರೆದಿರುವಂತವ್ರು.
0: ಖಂಡಿತ, ಅದ್ ನೋಡಿ ಈಗಿನ ಕಾಲದಲ್ಲಿ ಯಾರ ತರದ ಬರ್ಲೇ ಇಲ್ಲ, ಆಗಿನ ಕಾಲದವ್ರೇನೆ. ಚಂದವಳ್ಳಿಯ ತೋಟ ಅದೇ ಚೆನ್ನಾಗಿತ್ತು ಸರ್, ಅಣ್ಣ ತಮ್ಮಂದ್ರೆ ಹೇಳಿ ಬಹಳ ಚೆನ್ನಾಗಿರೋ ಕಾದಂಬರಿಗಳೆಲ್ಲ ಬಂದಿದಾವೆ.
1: ಹೌದು,
0: ಈ ತರ ಅವಕಾಶಕ್ಕಾಗಿ ಧನ್ಯವಾದಗಳು.
1: ಆಯ್ತು, ಧನ್ಯವಾದಗಳು, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಶ್ರೋತೃಗಳು ನೋಡಿ ಎಷ್ಟು ಚಂದವಾಗಿ ಮಾತಾಡ್ತಾರೆ, ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆಗೆ ಹೋಗೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಸರ್, ನಾನು ಆಗ್ಲೇ ಹೇಳದ್ ಲಾಸ್ಟ್ ಅಲ್ಲಿ ಬಂಗಾರ ಮಿಷನ್ ಹಾಡ್ ಹಾಕಿ ಸರ್, ದಯವಿಟ್ಟು ಏನನ್ಕೋಬೇಡಿ.
1: ಇಲ್ಲ, ನಾನು 8 ಗಂಟೆ ಆಗ್ತೇನೆ. ಯಾಕೆಂತಂದ್ರೆ ಈಗ ಸಮಯದ ಅಭಾವ ಇದೆ, ಬೇಕು ಕೇವಲ ಒಂದು 6 ನಿಮಿಷ ಇದೆ. ಆಮೇಲೆ ಯಾರು ಮಾತಾಡೋದಿದ್ರೆ ಅವ್ರಿಗೆ ಅವಕಾಶ ಕೊಡೋಣ. ಧನ್ಯವಾದ. ಆಯ್ತು, ಬಂಗಾರದ ಮನುಷ್ಯನ ನಾನು 8 ಗಂಟೆ ಚಿತ್ರಗೀತೆಗಳ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡೋಣಂತೆ. ಹಲೋ, ಆಕಾಶವಾಣಿ ಭದ್ರಾವತಿ.
3: ಹಲೋ
1: ಹಲೋ, ಯಾರು ಮಾತಾಡೋದು?
3: ವಿಜಯಮಂದಿರದಿಂದ ಬಸವರಾಜ್ ಅಂತ ಹೇಳಿ.
1: ಬಸವರಾಜ್ ಅವ್ರ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಪುಣ್ಯಾಚಾರ್ಯ ನಮಸ್ತೆ.
1: ನಮಸ್ತೆ, ವಿಷಯ ಗೊತ್ತಾಯ್ತಾ?
3: ಈಗ ಬಂದ ಡ್ಯೂಟಿಯಿಂದ.
1: ಈಗ ಬಂದ್ರ? ಏನಿಲ್ಲ ನೋಡಿ, ಈ ಚಿತ್ರಗೀತೆಗಳು ಸಮಾಜದ ಮೇಲೆ ಒಳ್ಳೊಳ್ಳೆ ಪರಿಣಾಮ ಬೀರುತ್ತೆ ಮತ್ತು ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಸಮಾಜನ ಚಿತ್ರಗಳು ಫಿಲ್ಮ್ ಚಲನಚಿತ್ರಗಳು ಸಮಾಜವನ್ನು ತಿದ್ದೋದ್ರಲ್ಲಿ ಒಂದು ಒಳ್ಳೆ ಪರಿಣಾಮಕಾರಿ ಪ್ರಭಾವ ಬೀರ್ತವೆ. ಹಾಗಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚಿಕೊಳ್ಳಿ.
3: ಹಳೆ ಚಿತ್ರಗಳಾದ್ರೆ ಎಲ್ಲರೂ ಕುತ್ಕೊಂಡು ಫ್ಯಾಮಿಲಿ ಸಮೇತ ನೋಡ್ಬೋದಿತ್ತು. ಈಗಿನ ಪಿಕ್ಚರ್ಗಳು ಎಲ್ಲರೂ ಕುತ್ಕೊಂಡು ನೋಡಕ್ಕೆ ಸ್ವಲ್ಪ ಕೆಲವು ಮುಜುಗರ ಆಗತ್ತೆ.
1: ಈಗ ನೋಡಿ, ನೀವು ಕರೆ ಮಾಡಿದ್ರೆ ಅಷ್ಟೂ ಜನ ಶ್ರೋತೃಗಳು ಹೇಳಿದ್ದು ಇದೇ ಮಾತನ್ನ, ಎಲ್ರು ಮನ್ಸಲ್ಲಿ ಕೂಡ ಇದೇ ಮಾತ ಇರೋದು.
3: ಈಗ ಬಂದೆ, ಪೂರ್ತಿ ಕೇಳಿಸ್ಕಾಗಿಲ್ಲ. ಮತ್ತೆ ರಾಜ್ಕುಮಾರ್ ಫಿಲಂ ಅಲ್ಲಿ ಮೆಸೇಜ್ ಇರ್ತಿತ್ತು.
1: ಹೌದು,
3: ಈಗಿನ ಫಿಲಂ ಅಲ್ಲಿ ಕೆಲವರು ಮಾತ್ರ ಅದು ಪುನೀತ್ ರಾಜ್ಕುಮಾರ್ ವೈಖರಿ ಮೆಸೇಜ್ ಓರಿಯಂಟೆಡ್ ಇರ್ತಿತ್ತು. ಕೆಲವೆಲ್ಲ ನೋಡಕ್ಕಾಗಲ್ಲ,
1: ಅದರಿಂದ ಸಮಾಜನ ಹಾಳಾಗ್ತಾ ಇದೆ ಅಲ್ವಾ? ಸಮಾಜ, ಈಗಿನ ಯುವಕರು ಅದನ್ನ ನೋಡಿ ಅದೇ ತರ ಮಾಡೋದು.

0: ಹೇಳಿ.
1: ಐದೂವರೆಯಿಂದ ಬಂತ ಈ ಕಾರ್ಯಕ್ರಮ?
0: ಐದು ಗಂಟೆಯಿಂದ ಶುರು ಮಾಡಿದ್ದೀನಿ. ಇರ್ಲಿ,
1: ಪರವಾಗಿಲ್ಲ, ಚೆನ್ನಾಗಿ ನಡೆಸ್ಕೊಡ್ತಾ ಇದೀರ ಸರ್.
0: ಆಯ್ತು, ಧನ್ಯವಾದಗಳು ತಾವು ಕರೆ ಮಾಡೋದಕ್ಕೆ, ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ. ಶ್ರೋತೃಗಳು, ಬಸವರಾಜ್ ಅವರು ಕರೆ ಮಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ಹಲೋ, ಆಕಾಶವಾಣಿ ಭದ್ರಾವತಿ.
2: ಹಲೋ, ನಮಸ್ತೆ ಸರ್.
0: ನಮಸ್ತೆ ಮೇಡಮ್, ಯಾರು ಮಾತಾಡೋದು ಇಲ್ಲಿಂದ?
2: ಗೌರಮ್ಮ ಜಯನಗರದಿಂದ, ಶಿವಮೊಗ್ಗ ಸರ್.
0: ಹಾ ಮೇಡಮ್, ನಮಸ್ತೆ, ಮಾತಾಡಿ, ಸಮಯ ಅಭಾವ ಇದೆ, ಬೇಗ ಬೇಗ ಮಾತಾಡ್ಕೊಳ್ಳಿ.
2: ಹಳೆ ಫಿಲ್ಮ್ ಜೀವನ ರೂಪಿಸ್ಕೋಬೋದು ಸರ್, ಕೆಲವೊಂದ್ ಫಿಲ್ಮ್ ನೋಡಿದ್ರೆ.
0: ಹೌದು ಹೌದು,
2: ರಂಜಿತಾ ಫಿಲ್ಮ್ ನೋಡ್ಕೊಂಡು ನಾನ್ ಜೀವನದಲ್ಲಿ ಏನಾದ್ರು ಮಾಡ್ಲೇಬೇಕು, ಅದು ಕೆಲಸ ಮಾಡ್ಲೇಬೇಕು ಅಂತ ನಾನು ಟೈಲರಿಂಗ್ ಶುರು ಮಾಡಿ ಕೆಲಸ ಮಾಡ್ತಿದ್ದೆ ಸರ್.
0: ನೋಡಿದ್ರ?
2: ಇವಾಗ್ಲೂ ಮಾಡ್ತಾ ಇದೀನಿ ಸರ್.
0: ನೋಡಿ, ಒಂದು ಚಿತ್ರ ನಿಮ್ಮನೆ ಬದಲಾವಣೆ ಮಾಡ್ಬಿಡ್ತು.
2: ಹೌದು
0: ಅಲ್ವಾ?
2: ಹಾಡು ಕೂಡ ಅಷ್ಟೇ ಸರ್, ತುಂಬಾ ಮನ್ಸಿ ನೋವಾದಾಗ ಇದು ಆಟೋಗ್ರಾಫ್ ಫಿಲ್ಮ್ ಇಂದ ಸಾಂಗ್ ಅದು ಕೇಳಿದ್ರೆ ಸಾಕು ಸರ್, ಮನ್ಸು ತುಂಬಾ ಖುಷಿ ಆಗುತ್ತೆ.
0: ಹೌದು ನಿಜ,
2: ಅರಳುವ ಹೂವುಗಳ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್.
0: ತುಂಬಾ ಖುಷಿ ಆಗುತ್ತೆ.
2: ಥ್ಯಾಂಕ್ ಯು ಸರ್,
0: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಶ್ರೋತೃಗಳ, ಕಾರ್ಯಕ್ರಮದ ಕಡೆಯಾಗಿ ಇನ್ನೊಂದು ಕರೆಯನ್ನು ಸ್ವೀಕರಿಸೋಣ ಅಂದ್ಕೊಳ್ತೇನೆ. ಹಲೋ, ಆಕಾಶವಾಣಿ ಭದ್ರಾವತಿ.
3: ಹಲೋ, ನಮಸ್ಕಾರ ಸರ್.
0: ನಮಸ್ತೆ, ಯಾರು ಮಾತಾಡೋದು ಇಲ್ಲಿಂದ?
3: ನಾನು ಸತೀಶ್ ಕುಮಾರ್ ಅಂತ ಸರ್, ಸಾಲಿಗ್ರಾಮ ಉಡುಪಿ.
0: ಉಡುಪಿಯಿಂದ ಸತೀಶ್ ಕುಮಾರ್ ಸರ್ ಮಾತಾಡಿ ಸರ್.
3: ಇದು ಚಲನಚಿತ್ರಗಳು ಅಲ್ಲ ಸರ್?
0: ಹ್ಮ್ ಹೌದು.
3: ಚಲನಚಿತ್ರಗಳಂದ್ರೆ ನೋಡಿ, ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿ ಸರ್ ಅದು.
0: ಹೌದು ಹೌದು,
3: ಸಮಾಜದ ಕನ್ನಡಿ ಆಯ್ನ. ಯಾಕೆ ಗೊತ್ತಾ, ಸಮಾಜ ಎಷ್ಟೋ ಈಗ ಯುವ ಜನರು ಎಲ್ಲ ಮೊದ್ಲಿಂದು ಹಾಗೆ ಇವಾಗ್ಲೂ ಹಾಗೆ ಚಲನಚಿತ್ರ ನೋಡಿ ಅನುಕರಿಸುವುದು ಶೇಕಡಾ 90%.
0: ಹೌದು ನಿಜ, ಖಂಡಿತ.
3: ವೇಷಭೂಷಣ ಇರ್ಲಿ, ಅಲ್ಲಿ ಆಚಾರ ವಿಚಾರ ಎಲ್ಲ ನಡೆ ನುಡಿ ಎಲ್ಲದು ಚಲನಚಿತ್ರವನ್ನೇ ಡಿಪೆಂಡ್ ಮಾಡ್ಕೊಂಡಿರ್ತಾರ. ಹಾಗೆ ಮೊದಲಿಗೂ ಇದು ವ್ಯತ್ಯಾಸ ಏನಂದ್ರೆ, ಸೃಜನಶೀಲ ಚಲನಚಿತ್ರಗಳ ಸಂಖ್ಯೆ ತೀರಾ
0: ಕಡಿಮೆ ಆಗಿದೆ. ಹೌದು,
3: ಮೊದಲಿಗೂ ಹೋಲಿಸಿದ್ರೆ ಬಹಳ ಕಡಿಮೆ ಆಗಿದೆ. ಮೊದಲು ಶೇಕಡಾ 50% ಆದ್ರೂ ಇತ್ತು, ಈಗ ಸಾಧಾರಣ 10-20% ಬಂದಿದೆ. ಮತ್ತೆ ಮೊದಲಿನ ಆ ನಾಯಕ ನಾಯಕಿಯರು ಹೇಗಿದ್ರಂದ್ರೆ, ಆ ಕತೆ ನೋಡಿ ಓಕೆ ಕೊಡ್ತಿದ್ರು, ಹಣಕ್ಕಾಗಿ ಅಲ್ಲ, ಮನಿ ಸೆಕೆಂಡ್ರಿ
0: ಆಗಿತ್ತು,
3: ಹಣಕ್ಕಾಗಿ ಅಲ್ಲ, ನಮ್ಗೆ ಅದರಲ್ಲಿ ಇಮೇಜ್ ಬರ್ತದ, ಅದರಿಂದ ಏನೋ ಒಂದು ಮೆಸೇಜ್ ಹೋಗ್ತದ ಜನರಿಗೆ, ಅದು ಶಾಬಾಸ್ ಬರ್ತದ ನೋಡ್ತಿದ್ರು. ಈಗ ಅದಿಲ್ಲ, ಕೈಲಾಸ ಅಂದ್ರೆ ಒಂದು ಕಾಸು ಫಸ್ಟ್ ಕಡೆಗೆ ಎಲ್ಲ ಬೇರೆ ಇಮೇಜ್ ಸಂದೇಶ ಕೊಡುದು ಎಲ್ಲ ಆಮೇಲೆ ಆಯ್ತಾ.
0: ನಿಜ ನಿಜ ನಿಜ.
3: ಹಾಗೆ ನೋಡಿ, ಈಗ್ಲೂ ಬರ್ತದೆ ಅಲ್ಲೊಮ್ಮೆ, ಒಳ್ಳೊಳ್ಳೆ ಈಗ ನೋಡಿ ಅದು ಪ್ರಾಥಮಿಕ ಶಾಲೆ ಕಾಸರಗೋಡು, ಒಳ್ಳೆ ಚಲನಚಿತ್ರಗಳು.
0: ಅದ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ,
3: ಬಹಳ ಕಡಿಮೆ ಆಗಿದೆ, ತೀರಾ ಕಡಿಮೆ ಆಗಿದೆ ಮೊದಲಿಗೆ. ಮತ್ತೆ ಮತ್ತೊಂದು ಸಣ್ಣ ವಿಷಯ ಸರ್, ಮತ್ತೆ ಮಕ್ಕಳನ್ನ ಚಲನಚಿತ್ರ ಬಗ್ಗೆ ಗೊಡವೆ ಕೊಡುದಿಲ್ಲ ಸರ್ ಇವಾಗ ನಿರ್ದೇಶಕರು.
0: ನಿಜ ನಿಜ ನಿಜ.
3: ಮೊದಲು ನಾವು ಹೋಗುವಾಗ ಶಾಲೆಯಿಂದನೇ ವರ್ಷಕ್ಕೊಂದು ಎರಡು ಚಿತ್ರ ಶಾಲವತಿಯಿಂದ ಕರ್ಕೊಂಡು ಹೋಗ್ತಾ ಇದ್ರು ಅರ್ಧ ರೇಟಿಗೆ. 90s ಅಲ್ಲೆಲ್ಲ ಶಾಲೆ ಮಕ್ಕಳಿಗೆ, ನಾವು ಶಾಲೆ 90s ಅಲ್ಲಿ ಹೋದ್ದು, ಅವಾಗ ಶಾಲೆಯಿಂದನೇ ಒಳ್ಳೆ ಸೃಜನಶೀಲ ಮಕ್ಕಳ ಚಲನಚಿತ್ರ ಬರ್ತಿತ್ತ, ಅದು ನೋಡುವುದೇ ಒಂದು ಹಬ್ಬದ ವಾತಾವರಣ ಇತ್ತು.
0: ನಿಜ ನಿಜ.
3: ಈಗ ಅದೆಲ್ಲ ಮರ್ತೋಗಿದೆ, ಮಕ್ಕಳಿಗೆ ಮಕ್ಕಳ ಚಲನಚಿತ್ರ ಇದೆ ಅಂತಾನೆ ಗೊತ್ತಿಲ್ಲ
0: ನಿರ್ದೇಶಕರಿಗೆ. ಸರಿ ಸರ್, ಈಗ
3: ತಂದಿದ್ದೀರಾ, ಒಳ್ಳೆ ವಿಚಾರ ಕೊಟ್ಟಿದ್ದಾರೆ, ಎಲ್ಲರೂ ಮಂಡನೆ ಮಾಡಿದ್ದಾರೆ, ಖುಷಿ ಆಯ್ತು.
0: ಧನ್ಯವಾದ ಸರ್ ಕರೆ ಮಾಡಿದಕ್ಕೆ.
3: ಧನ್ಯವಾದ, ವಂದನೆ.
0: ಶ್ರೋತೃಗಳೇ, ಈಗ ಸಮಯದ ಅಭಾವದಿಂದಾಗಿ ಕಾರ್ಯಕ್ರಮ ನಿಲ್ಲಿಸ್ತಾ ಇದ್ದೀವಿ, ಫೋನಿನ ಕಾರ್ಯಕ್ರಮವನ್ನು. ಇದುವರೆಗೂ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು.

0: ಕೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ

0: ಗುಟ್ಟು
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಎಲ್ಲರಿಗೂ ನಮಸ್ಕಾರ, ನಾನು ಶ್ರೀ ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 18 ಜುಲೈ 2026 ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ನ್ಯಾಯಾಲಯದಲ್ಲಿ ವಿಶೇಷವಾದ ಲೋಕ ಅದಾಲತ್ತನ್ನ ಚೆಕ್ ಬೌನ್ಸ್ ಪ್ರಕರಣಗಳ ಸಂಬಂಧಿಸಿದಂತೆ ಆಯೋಜಿಸಲಾಗಿದೆ. ಎಲ್ಲಾ ಪಕ್ಷಗಾರರು ಅಂದ್ರೆ ಚೆಕ್ ಬೌನ್ಸ್ ಪ್ರಕರಣದಲ್ಲಿನ ದೂರುದಾರರು ಅಥವಾ ಆರೋಪಿತರು ಅಥವಾ ಅಂತ ಪ್ರಕರಣದಲ್ಲಿ ಅಂತಿಮ ಆದೇಶವಾಗಿದ್ರೆ ಮೇಲ್ಮನವಿ ಸಲ್ಲಿಸಿದರೆ ಅಂತ ಮೇಲ್ಮನವಿಯ ಪಕ್ಷಗಾರರು ಈ ಒಂದು ಅವಕಾಶದ ಸದ್ಬಳಕೆ ಮಾಡಿಕೊಂಡು ಇರುವಂತಹ ವಿವಾದವನ್ನ ಸಂಪೂರ್ಣವಾಗಿ ನಿಶುಲ್ಕವಾಗಿ ತ್ವರಿತಗತಿಯಲ್ಲಿ ಬಗೆಹರಿಸಿಕೊಂಡು ತಮಗೆ ಬರಬೇಕಾದ ಹಣವನ್ನ ಸಮಯವನ್ನ ನಿಗದಿ ಮಾಡಿಕೊಂಡು ಅಲ್ಲಿ ರಾಜಸಂಧಾನದ ಮೂಲಕ ತಮ್ಮ ಪ್ರಕರಣವನ್ನ ಬಗೆಹರಿಸಿಕೊಳ್ಳಿಕ್ಕೆ ಭಾಜನರಾಗಬೇಕು ಅಂತ ನಾನು ಕೋರ್ತಾ ಇದ್ದೀನಿ. ಧನ್ಯವಾದಗಳು.
4: ಸೇವಾ ಮಾಹಿತಿ. ಭದ್ರಾವತಿ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ವಾರಸುದಾರರು ಪತ್ತೆಯಾಗದ 24 ವಿವಿಧ ವಾಹನಗಳನ್ನು ಭದ್ರಾವತಿ 4ನೇ ACJ ಮತ್ತು JMFC ನ್ಯಾಯಾಲಯದ ಆದೇಶದಂತೆ ವಿಲೇವಾರಿ ಮಾಡಲು ಜುಲೈ 4 ಬೆಳಗ್ಗೆ 10 ಗಂಟೆಗೆ ಹರಾಜು ನಡೆಸುತ್ತಿದ್ದು, ಆಸಕ್ತರು ನಿಗದಿತ ಅವಧಿಯಲ್ಲಿ ಭದ್ರಾವತಿ ನ್ಯೂಟನ್ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆಯುವ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತೆ ಪ್ರಕಟಣೆ ತಿಳಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು 2026-27 ಸಾಲಿನಲ್ಲಿ ಹೊಯ್ಸಳ ಮತ್ತು ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಯೋಜನೆಯಡಿ ನಾವೀನ್ಯತೆ, ತಾರ್ಕಿಕ ಸಾಧನಗಳು, ಕ್ರೀಡೆ, ಕಲೆ, ಸಾಂಸ್ಕೃತಿಕ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಧನೆ ಮಾಡಿದ ಮಕ್ಕಳಿಗೆ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ನೀಡಲು 5-18 ಅರ್ಹ ಮಕ್ಕಳಿಂದ ಅರ್ಜಿ ಆಹ್ವಾನಿಸಿದೆ. ಈ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವವರು ಸೂಚಿತ ಕ್ಷೇತ್ರಗಳಲ್ಲಿ ಅಪ್ರತಿಮ ಪ್ರತಿಭೆ ಉಳ್ಳವರಾಗಿದ್ದು ಅವರು ಸಾಧಿಸಿದ ಪ್ರತಿಭೆಯ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಯಾಗಿರಬೇಕು. ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸುವ ಅರ್ಹ ಮಕ್ಕಳು ಕನಿಷ್ಠ 5 ಕರ್ನಾಟಕ ರಾಜ್ಯದಲ್ಲಿ ವಾಸಿಸಿರಬೇಕು. ಈ ಬಗ್ಗೆ ಸ್ವಯಂ ದೃಢೀಕರಣ ಪತ್ರ ಸಲ್ಲಿಸುವುದು, ರಾಷ್ಟ್ರ, ರಾಜ್ಯ, ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುವ, ಪ್ರಶಸ್ತಿ ಪಡೆದಿರುವ ಮಾಹಿತಿಯನ್ನು ಸಲ್ಲಿಸುವುದು, ಹಿಂದಿನ ವರ್ಷಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಮಕ್ಕಳಿಗೆ ಪುನಃ ಪ್ರಶಸ್ತಿ ನೀಡಲು ಅವಕಾಶವಿರುವುದಿಲ್ಲ. ಮಕ್ಕಳ ವಯಸ್ಸಿನ ಪ್ರಮಾಣ ಪತ್ರವನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ಸಲ್ಲಿಸಬೇಕು. ಪ್ರತಿ ಕ್ಷೇತ್ರಕ್ಕೆ 2 ಮಕ್ಕಳಂತೆ ಒಟ್ಟು 8 ಮಕ್ಕಳಿಗೆ ರು 10,000 ನಗದು ಹಾಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಆಸಕ್ತರು ನಿಗದಿತ ನಮೂನೆ ಅರ್ಜಿಯನ್ನು ಉಪನಿರ್ದೇಶಕರು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿವಮೊಗ್ಗ ಇವರಿಂದ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಜುಲೈ 27 ಸಲ್ಲಿಸುವಂತೆ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಇಲಾಖಾ ಕಚೇರಿ ದೂರವಾಣಿ ಸಂಖ್ಯೆ 0818822 9555 ಸಂಪರ್ಕಿಸಲು ಕೋರಲಾಗಿದೆ. ಇದುವರೆಗೂ ಸೇವಾ ಮಾಹಿತಿ ಪ್ರಸಾರವಾಯಿತು.

ಶ್ರೋತೃಗಳು, ಈಗ ಸಭೆಯ 6:11:24 ನಿಲಯದ ಈ ಸಂಜೆ ಮತ್ತು ನಾಳೆಯ ಕಾರ್ಯಕ್ರಮಗಳ ವಿವರಣೆಯನ್ನು ನೋಡೋಣ. ಈ ಸಂಜೆ 6:30 ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಅವರೊಡನೆ ನಡೆಸಿದ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಅನಂತರದಲ್ಲಿ ಶುಂಠಿಯಲ್ಲಿ ದುಂಡಾಣು ಮತ್ತು ಶಿಲೀಂಧ್ರ ರೋಗ ಬಾಧೆ ಹತೋಟಿ ಈ ಕ್ರಮಗಳ ಕುರಿತು ಡಾಕ್ಟರ್ SM ಸುಧಾಕರ್ ಅವರಿಂದ ಮಾಹಿತಿ. ಅನಂತರದಲ್ಲಿ ಪರಿಸರ ಗೀತೆ ಪ್ರಸಾರವಾಗುವುದು. ಶ್ರೋತೃಗಳು, ಇಂದು ರಾತ್ರಿ 7:45 ಹಿಂದಿ ಚಿತ್ರಗೀತೆಗಳು, 8:00 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.

ಶ್ರೋತೃಗಳು, ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, ಭಕ್ತಿ ಗೀತೆಗಳ ಕಾರ್ಯಕ್ರಮ. 6:30 ಚಿಂತನ, ದಿವಾಕರ ಡೋಂಗ್ರಿ ಅವರಿಂದ. 6:35 ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳಬಾ ಬೆಳಕೆ ಕಥನದಲ್ಲಿ. ನಾಳೆಯ ಸಂಚಿಕೆ ಕಳ್ಳನವನ ಪರಿವರ್ತನೆ. 6:40 ನೇಗಿಲ ಮಿಡಿತ, ಇದರಲ್ಲಿ ಭತ್ತದಲ್ಲಿ ಕಾಂಡ ಕೋರಕ ಹುಳು ಮತ್ತು ಅದರ ನಿರ್ವಹಣೆ ಕುರಿತು ತೀರ್ಥಹಳ್ಳಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಂಜನ್ ಕುಮಾರ್ ನಾಯಕ್ ಅವರಿಂದ ಮಾಹಿತಿ. 6:45 ಹೆಲ್ತ್ ಎಂಡ್ಸ್, ಆರೋಗ್ಯ ಸೂತ್ರ, ಇದರಲ್ಲಿ ದೇಸಿ ತುಪ್ಪದ ಮಹತ್ವ ಕುರಿತು ಡಾಕ್ಟರ್ ಗಿರಿಧರ್ ಕಜೆ ಅವರಿಂದ ಮಾಹಿತಿ. 6:50 ಸುದ್ದಿಮಿಂಚು, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳು, 8:30 ವಿಶೇಷ ಅತಿಥಿಗಳೊಂದಿಗೆ ಸಂದರ್ಶನ. ಇದರಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ವಿಸ್ತೃತ ಕಾರ್ಯಗಳ ಬಗ್ಗೆ ಶಿವಮೊಗ್ಗದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂತೋಷ್ ಎಂಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಂ.ಕೆ. ಶಿವಕುಮಾರ್.

ಶ್ರೋತೃಗಳು, ನಾಳೆ ಬೆಳಗ್ಗೆ 9:05 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು, ಒಗ್ಗಟ್ಟು ಬಿಡಿಸಿ ಒಗ್ಗಟ್ಟಿಗೆ ಉತ್ತರಿಸಿ, ಪ್ರಸ್ತುತಿ ಸುಬ್ರಹ್ಮಣ್ಯ ಶರ್ಮಾ. ನಾಳೆ ಬೆಳಗ್ಗೆ 11:00 ಚೈತ್ರವನ ಕಾವ್ಯವಾಚನ ಕಾರ್ಯಕ್ರಮ, ಕುವೆಂಪುರವರ ಶ್ರೀ ರಾಮಾಯಣಂ ದರ್ಶನಂ ಕಾವ್ಯದ ಅಯೋಧ್ಯಾ ಸಂಪುಟದಲ್ಲಿ ಕವಿಕೃತ ದರ್ಶನಂ ಭಾಗದ ವಾಚನ, ವಾಚಕರು ಮತ್ತೂರು ಸನತ್ಕುಮಾರ್, ವ್ಯಾಖ್ಯಾನ HR ವಾಸುದೇವ. 11:30 ಸೇವಾ ಮಾಹಿತಿ, ಅನಂತರ ಭಾವಗೀತೆಗಳು. 11:45 ಜಾನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕಡೂರು ತಾಲೂಕು ಚಿಕ್ಕನಲ್ಲೂರಿನ ಶ್ರೀಮತಿ ಕಾಳಮ್ಮ ಮತ್ತು ತಂಡದವರಿಂದ ಬೀಸೋಕಲ್ಲಿನ ಪದಗಳು. 12:05 ವನಿತಾ ವಿಹಾರದಲ್ಲಿ ವಿಜಯಪುರದ ಶ್ರೀಮತಿ ಮೀನಾಕ್ಷಿ ರಾಘವೇಂದ್ರ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಕಿರಣ್ ಕುಮಾರ್ ಶೇಖದಾರ್. 12:35 ಆರೋಗ್ಯ ಕಾರ್ಯಕ್ರಮ, ನಾಳೆ ಮಧ್ಯಾಹ್ನ 1:00 ಪ್ರಗತಿಪಥ PM ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ, 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:01 ಚಾರ್ಟ್ ಶೋ. ನಾಳೆ ಸಂಜೆ 4:00 ಮಿಕ್ಸ್ ಮೆಲೋಡಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆ.

ಶ್ರೋತೃಗಳು, ನಾಳೆ ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 6:51 ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಶಿವಮೊಗ್ಗ ಜಿಲ್ಲಾ ತೋಟಗಾರಿಕಾ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಎಬಿ ಸಂಜಯ್ ಅವರೊಂದಿಗೆ ನಡೆಸಿದ ಸಂದರ್ಶನ, ಅದರ ಭಾಗ 1. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಅನಂತರದಲ್ಲಿ ಪರಿಸರ ಗೀತೆ ಪ್ರಸಾರವಾಗುವುದು.

ಶ್ರೋತೃಗಳು, ನಾಳೆ ಸಂಜೆ 7:20 ಇಂಗ್ಲೆಂಡ್ನಲ್ಲಿ ನಡೆಯುತ್ತಿರುವ ಇಂಗ್ಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ನಡುವಿನ ICC T20 ಮಹಿಳಾ ವಿಶ್ವಕಪ್ 2026 ಎರಡನೇ ಸೆಮಿಫೈನಲ್ ಪಂದ್ಯದ ವೀಕ್ಷಕ ವಿವರಣೆಯನ್ನು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಸಾರವಾಗುವುದು. 7:45 ಹಿಂದಿ ಚಿತ್ರಗೀತೆಗಳು ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ, 8:00 ಕನ್ನಡ ಚಿತ್ರಗೀತೆಗಳನ್ನು ಕೂಡ ನ್ಯೂಸ್ ಆರ್ ಏನ್ ಆ್ಯಪ್ನಲ್ಲಿ ಕೇಳಬಹುದು. 9:15 ಸ್ಪಾಟ್ ಲೈಟ್, ನಾಳೆ ರಾತ್ರಿ 9:30 ಕನ್ನಡ ಭಾರತಿ, ಅಂಗನವಾಡಿ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ SM ಸುಧಾಕರ್. ಇದನ್ನು ಕೂಡ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲಿ ಕೇಳಬಹುದು. ಹಾಗೂ ನಾಳೆ ರಾತ್ರಿ 10:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇದುವರೆಗೂ ಈ ಸಂಜೆಯ ಹಾಗೂ ನಾಳೆಯ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಕಾರ್ಯಕ್ರಮ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ನೋಡಬಹುದು.

0: ಇದೇ ಕೋಲ್ಕತ್ತಾ ಹೊರವಲಯದ ಬ್ಯಾರಕ್ಪುರದಲ್ಲಿದ್ದ ತನ್ನ ಎಸ್ಟೇಟ್ನಲ್ಲಿ ಪ್ರೀತಿಯಿಂದ ಹಲವು ದಶಕಗಳ ಕಾಲ ಸಾಕ್ತಾ ಇದ್ದ. ಕೊನೆಗೆ ಕಾರ್ಲ್ ಲೂಯಿಸ್ 1876 ಸುಮಾರಿಗೆ ರಾಬರ್ಟ್ ಕ್ಲೈವ್ನಿಂದ ಈ ಅದ್ವೈತಾಮಿನ ತಗೊಂಡು ಬಂದು ನಮ್ಮ ಈ ಅಲಿಪುರ್ ಮೃಗಾಲಯದಲ್ಲಿ ಇಟ್ಕೊಂಡ್ರು. ಮುಂದೆ 133 ವರ್ಷ ಅದು ಭಾರತದಲ್ಲೇ ಬದುಕಿ ವಿಶ್ವದಲ್ಲೇ ಹೆಸರು ಮಾಡ್ತಂತೆ. ಈ ಆಮೆ ಕಥೆ ಇದಾದ್ರೆ ನಮ್ಮ ನಾಯಿ ಕಥೆ ಇನ್ನೊಂದು. ಮೊನ್ನೆ ಮುಗೀತಲ್ಲ ವಿಶ್ವ ಯೋಗ ದಿನ, ಅವತ್ತು ಸಿಯಾಚಿನ್ ಅಂತ -ಡಿಗ್ರಿಯ ಕೊರೆಯೋ ಚಳಿಯಲ್ಲಿ ಯೋಗ ಮಾಡೋದೇನು ಸುಮ್ಮನೆ ಅಲ್ಲ. ಮನುಷ್ಯರೇ ಇಲ್ಲಿ ವಿಲವಿಲ ಅಂತ ಒದ್ದಾಡ್ತಾ ಇರುವಾಗ ನಮ್ಮ ಸೇನೆಯ ನಾಯಿಗಳು ಅದೇ ಸ್ನಿಫರ್ ಡಾಗ್ಗಳು ಸುಮ್ಮನೆ ಇರಲಿಲ್ಲ. ತಾವೂ ಯೋಧರ ಪಕ್ಕದಲ್ಲಿ ನಿಂತು ಯೋಗ ಮಾಡಿ ಎಲ್ರೂ ಬೆರಗುಗೊಳಿಸಿಬಿಟ್ಟಿವೆ. ಭೂಮಿಯಿಂದ 18,000 ಅಡಿ ಮೇಲೆ ಉಸಿರಾಡೋದೇ ಕಷ್ಟ. ಅಂಥದ್ರಲ್ಲಿ ಲಡಾಖ್ನ ಪ್ಯಾಂಗೋಂಗ್ ತ್ಸೋ ಗಾಲ್ವಾನ್ ಕಣಿವೆ, ಅರುಣಾಚಲ ಪ್ರದೇಶದ ಲೋಹಿತ್ ಕಣಿವೆಯಲ್ಲಿಯೋ ಯೋಧರು ಅವರ ಶ್ವಾನದಳಗಳು ಇಂಥ ಕಡೆ ಹೇಗೆ ಉಸಿರಾಡಬೇಕು ಅನ್ನೋದನ್ನು ತೋರಿಸಿವೆ. ಪ್ರಣಾಮಾಸನ, ಶಶಂಕಾಸನ, ಶವಾಸನಗಳನ್ನ ಮಾಡಿ ಚಪ್ಪಾಳೆಗಿಡಿಸಿವೆ. ನಾಯಿಯ ಉಸಿರಾಟಕ್ಕೂ ನಮ್ಮ ಪ್ರಾಣಾಯಾಮಕ್ಕೂ ನಂಟಿದೆ. ಯೋಗದಲ್ಲಿ ಶ್ವಾನ ಪ್ರಾಣಾಯಾಮ ಅಂತಲೂ ಇದೆ. ನಾಯಿ ಥರ ನಾಲ್ಗೆನ ಹೊರಚಾಚಿ ವೇಗವಾಗಿ ಉಸಿರೆಳೆದುಕೊಳ್ಳೋದ್ರಿಂದ ಹೊಟ್ಟೆಯ ಸ್ನಾಯುಗಳಿಗೆ ಬಲ ಬರುತ್ತೆ. ಇದು ನಮ್ಮ ಭಸ್ತ್ರಿಕಾ ಕಪಾಲಭಾತಿ ಪ್ರಾಣಾಯಾಮದಷ್ಟೇ ಪರಿಣಾಮಕಾರಿ. ಶ್ವಾಸಕೋಶ ಸಾಮರ್ಥ್ಯ ಹೆಚ್ಚಾಗುತ್ತೆ, ಬೇಗ ದೇಹಕ್ಕೆ ಚೈತನ್ಯ ಸಿಗುತ್ತೆ. ನಾಯಿಗಳೇನು ಸುಮ್ಮನೆ ಉಸಿರಾಡ್ತಾವ? ನಿಮಿಷಕ್ಕೆ 20-30 ಬಾರಿ ಗಾಳಿ ಎಳ್ಕೊಂತಾವೆ. ಹೀಗೆ ಉಸಿರಾಡೋದ್ರಿಂದ ಅವಕ್ಕೆ ಘ್ರಾಣ ಶಕ್ತಿ ಹೆಚ್ಚು. ಬೆಟ್ಟದ 40-50 ಕೆಳಗೆ ಹಿಮದಲ್ಲಿ ಮುಚ್ಚೋಗಿರೋ ಶವಗಳನ್ನ ವಾಸನೆ ಹಿಂದ್ಲೆ ಪತ್ತೆ ಹಚ್ಚೋದು ಯೋಗದಿಂದಲೇ. ಇಷ್ಟೇ ಅಲ್ಲ, ಶತ್ರುಗಳ ನೆಲೆಯಲ್ಲೂ ಹೀಗೆ ಕಂಡು ಹಿಡಿಯುವ ಶಕ್ತಿ ಶ್ವಾನದ ಮೂಗಿಗಿದೆ. ಅದಕ್ಕೆ ಶ್ವಾನಗಳು ಸೇನೆಯಲ್ಲಿರೋದು ನಮ್ಗೆಲ್ಲ ಕ್ಷೇಮ, ಮತ್ತು ಅದುವೇ ಯೋಗ. ಪ್ರಿಯ ಶ್ರೋತೃಗಳೇ, ಜೈಪುರದ ಸಿಟಿ ಪ್ಯಾಲೇಸ್ ಅಲ್ಲಿ ದೊಡ್ಡ ದೊಡ್ಡ 2 ಪ್ಯೂರ್ ಬೆಳ್ಳಿಯಿಂದ ಮಾಡಿರೋ ವಾಡೆಗಾತ್ರದ ಕಲಶಗಳಿವೆ. ಇದರಲ್ಲಿ 4+4 8,000 ಲೀಟರ್ ನೀರನ್ನ ಭರ್ತಿ ಮಾಡಬಹುದು. ಆದ್ರೆ ಎತ್ತೋದು ಮಾತ್ರ ಕಡುಕಷ್ಟ. ಇದರ ಹಿಂದೆ ಒಂದು ರೋಚಕ ಕಥೆನೇ ಇದೆ. 1902 ರಾಜಸ್ಥಾನನ ಜೈಪುರದ ಮಹಾರಾಜ 2ನೇ ಸವಾಯಿ ಮಾಧೋ ಸಿಂಗ್ ಆಳ್ತಾ ಇದ್ರು. ಅವರಿಗೆ ಬ್ರಿಟನ್ ರಾಜ ಎಡ್ವರ್ಡ್ ನನ್ನ ಪಟ್ಟಾಭಿಷೇಕಕ್ಕೆ ಬನ್ನಿ ಮಹಾರಾಜ್ರಿ ಅಂತ ಆಮಂತ್ರಣ ಕೊಟ್ರು. ನಮ್ಮ ರಾಜರಿಗೆ ವಿದೇಶದ ನೀರು ಗೀರು ಸರಿ ಹೋಗ್ತಿರ್ಲಿಲ್ಲ, ಅದಕ್ಕೆ ಅಂತಲೇ ಈ ಬೃಹತ್ ಗಾತ್ರದ ಬೆಳ್ಳಿ ಕಳಶಗಳನ್ನ ತಯಾರಿಸಿಟ್ಕೊಂಡ್ರು. ಇದೇನ್ ಸುಮ್ಮನೆ ಅಲ್ಲ, 14,000 ಬೆಳ್ಳಿ ನಾಣ್ಯಗಳನ್ನ ಕರಗಿಸಿ ತಯಾರಿಸಿರುವ ಕಳಶಗಳು. ಪ್ರತಿ ಕಳಶದ ತೂಕ 760 ಪೌಂಡ್, ಎತ್ತರ 5.3 ಅಡಿ, ಅಂದ್ರೆ ಒಬ್ಬ ಮನುಷ್ಯನ ಎತ್ತರ. ಇಡೀ ಕಳಶಕ್ಕೆ ಎಲ್ಲೂ ಕೂಡ ಬೆಸುಗೆ ಹಾಕಿಲ್ಲ. ಇದನ್ನ ತಗೊಂಡ್ ಹೋಗೋಕೆ ಅಂತಲೇ ಮಹಾರಾಜರು SS ಒಲಿಂಪಿಯಾ ಅನ್ನೋ ಬೃಹತ್ ಹಡಗನ್ನ ಬುಕ್ ಮಾಡಿದ್ರಂತೆ. ಇವತ್ತು ಈ ಬೃಹದಾಕಾರದ ಕಳಶಗಳು ಪ್ಯೂರ್ ಬೆಳ್ಳಿಯಿಂದ ನಿರ್ಮಿತವಾಗಿವೆ ಅಂತಲೇ ವಿಶ್ವ ದಾಖಲೆ ಸೇರಿದೆ. ಜೈಪುರಕ್ಕೆ ಕಳಶಗಳೇ ಕಳಶಪ್ರಾಯವಾಗಿವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಇದುವರೆಗೆ ರಸವಾರ್ತೆ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6:35. ಶ್ರೋತೃಗಳು, ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ, 6:35 ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರಿಂದ ಕರುಣಾಳ ಬಾಬೆಳಕೆ ಕಥನಗಳು. ನಾಳೆಯ ಸಂಚಿಕೆಯಲ್ಲಿ ಕಥನ ಕಳ್ಳನ ಮನ ಪರಿವರ್ತನೆ. 6:40 ನೇಗಿಲೆ ಮಂಡಿತದಲ್ಲಿ ಭತ್ತದಲ್ಲಿ ಕಾಂಡ ಕೊರಕ ಹುಳು ಮತ್ತು ಅದರ ನಿರ್ವಹಣೆ ಕುರಿತು ತೀರ್ಥಹಳ್ಳಿಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕೀಟಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಂಜನ್ ಕುಮಾರ್ ನಾಯಕ್ ಅವರಿಂದ ಮಾಹಿತಿಯನ್ನು ಕೇಳಬಹುದು. ನಾಳೆ ಬೆಳಿಗ್ಗೆ 6:45 ಹೆಲ್ತ್ ಇಂಡ್ಸ್ ಆರೋಗ್ಯ ಸೂತ್ರದಲ್ಲಿ ದೇಸಿ ತುಪ್ಪದ ಮಹತ್ವ ಕುರಿತು ಡಾಕ್ಟರ್ ಗಿರಿಧರ್ ಕಜೆ ಅವರಿಂದ ಮಾಹಿತಿ.

ಶ್ರೋತೃಗಳೇ, ಈಗ ಸಮಯ 6:37. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಪ್ರದೇಶ ಸಮಾಚಾರ ಕೇಳುವಿರಿ 6:40 ಬೆಂಗಳೂರು ಕೇಂದ್ರದಿಂದ.

0: बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ಕೇಳುವರೆ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ ಎಚ್ ಪಿ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 ಎಸ್ಟಿಡಿ ಕೋಡ್ 080. ಕೇಳಿ ಇದೇ ಶುಕ್ರವಾರ ಜುಲೈ 3ರಂದು ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
3: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
4: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯದಾಮ್ಲೆ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಕಂದಾಯ ಇಲಾಖೆಯಲ್ಲಿ ಪೌತಿ ಖಾತೆ, ಹಕ್ಕುಪತ್ರ ವಿತರಣೆ, ಆಕಾರ್ ಬಂದ್, ಕಂದಾಯ ಗ್ರಾಮಗಳ ಘೋಷಣೆ 3 ವರ್ಷಗಳಿಂದ ಯಶಸ್ವಿಯಾಗಿ ನಡೆಯುತ್ತಿದ್ದು ಕಾಲಮಿತಿಯೊಳಗೆ ಪೂರ್ಣಗೊಳಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ಜಿಲ್ಲೆಯಲ್ಲಿ ಬರದ ಛಾಯೆ ಕಾಣಿಸುತ್ತಿದ್ದು ಕುಡಿಯುವ ನೀರಿನ ಸಮರ್ಪಕ ಪೂರೈಕೆಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಕುರಿತಂತೆ ಪ್ರತಿಕ್ರಿಯಿಸಿದ ಉಪಮುಖ್ಯಮಂತ್ರಿ, ಬರ ತಾಲೂಕು ಅಥವಾ ಜಿಲ್ಲೆ ಎಂದು ಘೋಷಣೆ ಮಾಡಲು ಮಾನದಂಡಗಳಿದ್ದು ಈ ಬಗ್ಗೆ ಚರ್ಚೆ ನಡೆದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸರ್ಕಾರ ರಾಜ್ಯದಲ್ಲಿ

0: ಬರ ನಿರ್ವಹಣೆ ಬಗ್ಗೆ ಆದ್ಯತೆ ನೀಡಿದ್ದು ಮೋಡ ಬಿತ್ತನೆ ಬಗ್ಗೆ ಚಿಂತಿಸಿಲ್ಲ ಎಂದು ತಿಳಿಸಿದ್ದಾರೆ. ನಿರ್ಭೀತಿಯ ಪತ್ರಿಕಾ ವೃತ್ತಿ ಅತ್ಯಂತ ಸವಾಲಿನ ಕೆಲಸವಾಗಿದ್ದು ವೃತ್ತಿಪರತೆ ಇಂದಿನ ಅಗತ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸುಳ್ಳು ಸುದ್ದಿಗಳನ್ನು ಪ್ರಕಟಿಸದಂತೆ ಹಾಗೂ ಪ್ರಸಾರ ಮಾಡದಂತೆ ಮನವಿ ಮಾಡಿದ್ದಾರೆ. ಪ್ರತಿಯೊಂದು ಸುದ್ದಿಯಲ್ಲೂ ಸತ್ಯ ಮತ್ತು ಪ್ರಾಮಾಣಿಕತೆ ಇರಬೇಕು ಎಂದು ಸಲಹೆ ನೀಡಿದ್ದಾರೆ. ಆಷಾಢ ಮಾಸದಲ್ಲಿ ಶುಕ್ರವಾರದಂದು ಚಾಮುಂಡಿ ಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ಅನಾನುಕೂಲವಾಗದಂತೆ ಚಾಮುಂಡಿ ದೇವಿಯ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲಿಂದು ಆಷಾಢ ಶುಕ್ರವಾರ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದರ್ಶನಕ್ಕೆ ಬರುವ ಭಕ್ತರ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು, ಯಾವುದೇ ಕಾಲ್ತುಳಿತ ಆಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಪ್ಲಾಸ್ಟಿಕ್ ನಿಷೇಧಿಸುವಂತೆ ಹಾಗೂ ದೇವಸ್ಥಾನದ ಬಳಿ 3 ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲೊಂದಾದ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಮನೆ ಪರಿಶೀಲನೆ ಕಾರ್ಯವನ್ನು ಇಂದಿನಿಂದ ಎಸ್ಕಾಂಗಳ ಸಿಬ್ಬಂದಿ ಕೈಗೊಂಡಿದ್ದಾರೆ. ಎಸ್ಕಾಂಗಳ ಮೀಟರ್ ರೀಡರ್ಗಳು ಹಾಗೂ ಎಸ್ಕಾಂ ಸಿಬ್ಬಂದಿ ಗ್ರಾಹಕರ ಮನೆಗಳಿಗೆ ಭೇಟಿ ನೀಡಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೆಸಿ ಅವರ ಮಾಹಿತಿ ಸಂಗ್ರಹಿಸಲಿದ್ದಾರೆ. ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಪೂರ್ಣಗೊಳಿಸಲಿದ್ದಾರೆ. ಎಸ್ಕಾಂ ಸಿಬ್ಬಂದಿ ಮನೆ ಮನೆ ಭೇಟಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್, ಬಾಡಿಗೆ ಒಪ್ಪಂದದ ಪತ್ರಗಳು, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರವನ್ನು ತೋರಿಸಲು ಕೋರಲಾಗಿದೆ. ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಪರಿಶೀಲನೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಇಂಧನ ಇಲಾಖೆ ಮನವಿ ಮಾಡಿದೆ. ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ವಿದ್ಯುತ್ ಬಳಕೆದಾರರ ಮಾಹಿತಿಗಳನ್ನು ಪಡೆಯಲು ಮುಂದಾಗಿದ್ದು, ಈ ವಿಷಯದಲ್ಲಿ ಜನರು ಗೊಂದಲಕ್ಕೀಡಾಗುವುದು ಬೇಡ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಅನರ್ಹರು ಇದ್ದರೆ ಯೋಜನೆಯಿಂದ ಕೈಬಿಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯ ಪರಿಶೀಲನೆಗೆ ನೀಡುವ ಅರ್ಜಿಗಳನ್ನು ಜನರು ಭರ್ತಿ ಮಾಡಿ ಎಸ್ಕಾಂ ಅಧಿಕಾರಿಗಳಿಗೆ ನೀಡುವಂತೆ ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ನಾಗೂರಿಯಲ್ಲಿ ತಡೆಗೋಡೆ ಕುಸಿದು ಮೃತಪಟ್ಟ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುವುದು ಎಂದು ಹೇಳಿದ್ದಾರೆ. ನಿಯಮಾನುಸಾರ 1,20,000 ರೂಪಾಯಿ ಮನೆಯ ಪರಿಹಾರ ಮೊತ್ತವನ್ನು ಶೀಘ್ರವೇ ವಿತರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಎಲ್ಒಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯಬಾರದು ಎಂದು ಒತ್ತಾಯಿಸಿದ್ದಾರೆ. ಯಾವುದೇ ಅರ್ಹ ಮತದಾರರನ್ನು ಹೊರಗಿಡದಂತೆ ಖಚಿತಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ ವೇಳೆಗೆ ತುಮಕೂರು ಜಿಲ್ಲೆಯವರೆಗೆ ಎತ್ತಿನಹೊಳೆ ನೀರು ಹರಿಯಲಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಎತ್ತಿನಹೊಳೆ ಯೋಜನೆ ಕಾಮಗಾರಿ ಪರಿಶೀಲನೆ ಸಂಬಂಧ ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಂಚಿಗಾನಹಳ್ಳಿ, ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಹತ್ವದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಒಟ್ಟು 252 ಕಿಲೋಮೀಟರ್ ಇದ್ದು, ಈಗಾಗಲೇ 220 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ, 23 ಕಿಲೋಮೀಟರ್ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಬಾಕಿ 9 ಕಿಲೋಮೀಟರ್ ಕಾಮಗಾರಿ ವ್ಯಾಪ್ತಿಯಲ್ಲಿ 6 ಕಿಲೋಮೀಟರ್ ಅರಣ್ಯ ಪ್ರದೇಶ ಇದ್ದುದರಿಂದ ಕಾಮಗಾರಿ ವಿಳಂಬಕ್ಕೆ ಕಾರಣವಾಗಿದೆ. ಇದೀಗ ಕೇಂದ್ರ ಸರ್ಕಾರ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು, ಕಾಮಗಾರಿ ಪೂರ್ಣಗೊಂಡು ಅಕ್ಟೋಬರ್ ವೇಳೆಗೆ ತುಮಕೂರಿನವರೆಗೆ ಎತ್ತಿನಹೊಳೆ ನೀರು ಹರಿಸುವ ಎಲ್ಲಾ ಸಾಧ್ಯತೆ

ಹೇಳಿವೆ ಎಂದು ತಿಳಿಸಿದ್ದಾರೆ. ಮುಂದಿನ 100 ದಿನಗಳಲ್ಲಿ ಒಟ್ಟಾರೆ 174 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಳಿಸಲು ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನದ ಅಂಗವಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ನಿರ್ದೇಶನದಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದ ಅಡೆತಡೆಗಳನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರದ ಈ ಅಭಿಯಾನಕ್ಕೆ ವ್ಯಾಪಾರಿಗಳು, ಸಾರ್ವಜನಿಕರು ಹಾಗೂ ಎಲ್ಲಾ ವಾಣಿಜ್ಯ ಸಂಸ್ಥೆಗಳು ಕೈಜೋಡಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದ್ದಾರೆ. ಸರ್ಕಾರದ ಅಭಿಯಾನ ನಾಗರಿಕರ ಸಹಭಾಗಿತ್ವದ ಜನಾಂದೋಲನವಾಗಬೇಕು ಎಂದು ಕರೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ವೈಪರೀತ್ಯದಿಂದ ರೈತರಿಗೆ ನಷ್ಟ ತಡೆಗಟ್ಟಲು ಪರ್ಯಾಯ ಬೆಳೆಗಳನ್ನು ಬೆಳೆಯುವ ಬಗ್ಗೆ ಅರಿವು ಮೂಡಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಹಾಗೂ ಪರ್ಯಾಯ ಬೆಳೆ ಬೆಳೆಯುವ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು ಬಿತ್ತನೆ ಗುರಿಯ ಪೈಕಿ 5% ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದ್ದು ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯವು ನಿಧಾನಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಭತ್ತಕ್ಕೆ ಪರ್ಯಾಯವಾಗಿ ರಾಗಿ, ನವಣೆ, ಮುಸುಕಿನ ಜೋಳ, ಅರ್ಕ, ಹುರುಳಿ, ಅಲಸಂದೆ, ಸೂರ್ಯಕಾಂತಿ ಬೆಳೆಯಲು ಕೃಷಿ ಇಲಾಖೆಯಿಂದ ರೈತರಿಗೆ ಅರಿವು ಮೂಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಧಾರವಾಡದ ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯು 55 ವರ್ಷದ ಮಹಿಳೆಯ ಎಡಗಾಲಿನ ಮೊಣಕಾಲು ಕೀಲು ಬದಲು ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಗೊಳಿಸಲಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕ ಡಾ ಕೆಎಫ್ ಕುಮಾರ ತಿಳಿಸಿದ್ದಾರೆ. ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಡಿಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ನೋಂದಣಿ ಅವಧಿಯನ್ನು ಇದೇ 15ರವರೆಗೆ ವಿಸ್ತರಿಸುವಂತೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಕುರಿತು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪತ್ರ ಬರೆದಿರುವ ಪ್ರಭಾ ಮಲ್ಲಿಕಾರ್ಜುನ್, ರಾಜ್ಯದ ತೋಟಗಾರಿಕಾ ಇಲಾಖೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ತುರ್ತಾಗಿ ಅನುಮೋದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಆನ್ಲೈನ್ ನೋಂದಣಿಯಲ್ಲಿ ತಾಂತ್ರಿಕ ದೋಷಗಳು ಉಂಟಾಗಿದ್ದರಿಂದ ಹಾಗೂ ಸರ್ಕಾರಿ ರಜೆಗಳು ಬಂದಿದ್ದರಿಂದ ಅನೇಕ ಅರ್ಹ ರೈತರಿಗೆ ನಿಗದಿತ ಅವಧಿಯೊಳಗೆ ನೋಂದಣಿ ಮಾಡಿಕೊಳ್ಳಲು ಸಾಧ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಜೂನ್ 30ರ ಗಡುವನ್ನು ಇದೇ 15ರವರೆಗೆ ವಿಸ್ತರಿಸುವುದು ಅಗತ್ಯವಾಗಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಚಿಂತನೆ ಇಲ್ಲ, ಬರ ನಿರ್ವಹಣೆಗೆ ಹೆಚ್ಚಿನ ಆದ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪತ್ರಕರ್ತರು ವೃತ್ತಿಪರತೆಯಿಂದ ಕಾರ್ಯನಿರ್ವಹಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರದಂದು ಭಕ್ತರಿಗೆ ಸುಲಲಿತ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅರ್ಹ ಫಲಾನುಭವಿಗಳಿಗೆ ಗೃಹಜ್ಯೋತಿ ಯೋಜನೆ ಮುಂದುವರಿಯಲಿದೆ, ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ. ಹಾಗೂ ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ನಲ್ಲಿ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸುವಂತೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಸ್ನೇಹಿತರೆ, ಹಸಿರೇ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ. ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನ ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
1: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:51.

0: ಹೇಳುಗರೆ, ನಾವು ವಿದ್ಯಾಭ್ಯಾಸ ಮುಗಿಸಿದೀವಿ, ಕೆಲಸ ಇಲ್ಲ ಅಂತ ಯೋಚಿಸ್ತಾ ಇದ್ದೀರಾ?
1: ವಿವಿಧ ಕೆಲಸಗಳಿಗೆ ನೈಪುಣ್ಯತೆ ಬೇಕು ಅಂತ ಹೇಳ್ತಾ ಇದ್ದೀರಾ?
0: ಕೌಶಲ್ಯ ಇಲ್ಲದೆ ಕೆಲಸ ಇಲ್ಲ, ಕೌಶಲ್ಯ ಪಡೆಯೋದು ಹೇಗೆ ಅಂತ ಯೋಚಿಸ್ತಾ ಇದ್ದೀರಾ?
1: ಯಶಸ್ಸಿಗೆ ಏನೆಲ್ಲ ಸಾಧನೆ ಮಾಡಬೇಕು ಅಂತ ಚಿಂತಿಸ್ತಾ ಇದ್ದೀರಾ?

0: ಹಲವು ಸಾಧಕರ ಮಾರ್ಗದರ್ಶನ ಬೇಕು ಅಂತ ಆಲೋಚಿಸ್ತಾ ಇದ್ರೆ
1: ಆಕಾಶವಾಣಿ ಭದ್ರಾವತಿಯಲ್ಲಿ ಇದೆ ಉತ್ತರ.
0: ನೈಪುಣ್ಯತೆ,
1: ಕೌಶಲ್ಯ
0: ಹಾಗೂ ಯಶೋಗಾಥೆ ಒಳಗೊಂಡ ಕಾರ್ಯಕ್ರಮ ಸರಣಿ ಗೆಲುವಿನ ಗುಟ್ಟು.
1: ಗೆಲುವಿನ ಗುಟ್ಟು
2: ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ.
1: ಪ್ರಾಯೋಜಕರು ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಶಿವಮೊಗ್ಗ.
3: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
4: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
5: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು, ಮನಮಿಡಿದ ಕ್ಷಣಗಳು, ಕಥಾ ಸಮಯ ಪ್ರಸಾರವಾಗಲಿದೆ.
5: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರವಾಗಲಿದೆ.
6: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತನಾಡ್ತಾ ಇರೋದು. ದಿನಾಂಕ 11 ಜುಲೈ 2026 ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಲಾಗಿದೆ. ನಾನು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಾಕಿ ಇರುವ ಎಲ್ಲ ಪಕ್ಷಿಯರಲ್ಲಿ ಮನವಿ ಮಾಡ್ತಾ ಇರೋದು, ತಮ್ಮ ಪ್ರಕರಣ ರಾಜಿಗೆ ಯೋಗ್ಯವಾದಲ್ಲಿ ತಾವು ತಮ್ಮ ವಕೀಲರ ಮೂಲಕ ಗೌರವಾಂತ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ತಮ್ಮ ಒಂದು ಪ್ರಕರಣ ರಾಜಸಂಧಾನಕ್ಕೆ ಈ ಒಂದು ಸುವರ್ಣ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಶಾಂತಿಯನ್ನ ತ್ವರಿತಗತಿಯಲ್ಲಿ ಮತ್ತು ಯಾವುದೇ ಖರ್ಚಿಲ್ಲದೆ ಪಡ್ಕೊಳ್ಳಿ ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಧನ್ಯವಾದಗಳು.

ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು ಇಲ್ಲಿ ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಡಾಕ್ಟರ್ ಎಸ್ ಎಂ ಸುಧಾಕರ್.

0: ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ, ತರೀಕೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯ. ಇಲ್ಲಿಯ ಒಬ್ಬ ತಜ್ಞರು ನಮ್ಮ ಜೊತೆಗಿದ್ದಾರೆ. ಪ್ರಮುಖವಾಗಿ ಇವರು ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಹಾಗೂ ಇದರ ಒಂದು ಮೌಲ್ಯವರ್ಧನೆ ಕುರಿತು ರೈತ ಬಾಂಧವರಿಗೆ ಇವರು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ ಸರ್.
0: ಹೇಳಿ, ಹಣ್ಣು ಮತ್ತು ತರಕಾರಿಗಳ ಒಂದು ಸಂಸ್ಕರಣೆಯ ಸಂಕ್ಷಿಪ್ತ ಪರಿಚಯ.
1: ಈಗ ಹಣ್ಣು ಮತ್ತು ತರಕಾರಿಗಳಂದ್ರೆ ಈಗ ನಮ್ಮ ರೈತರು ಬೆಳೀತಿರ್ತಕ್ಕಂತ ನಮ್ಮ ದೇಶದ ಹಣ್ಣುಗಳೇ ಇರಬಹುದು ಅಥವಾ ಪರದೇಶದ ಹಣ್ಣು ಮತ್ತು ತರಕಾರಿಗಳನ್ನ ನಾವು ರಫ್ತು ಮಾಡಿಕೊಂಡು ಅವುಗಳು ಕೂಡ ನಾವು ಮೌಲ್ಯವರ್ಧನೆ ಮಾಡಿ ಅವುಗಳ ಒಂದು ಅಂದ್ರೆ ಈಗ ಆಫ್ ಸೀಸನ್ ಅಂತ ಏನ್ ಕರಿತೀವಲ್ಲ, ಆಫ್ ಸೀಸನ್ ನಲ್ಲಿ ಬಳಕೆ ಮಾಡುವಂತಹ ಎಲ್ಲಾ ಹಣ್ಣು ತರಕಾರಿಗಳನ್ನ ನಾವು ಅಂದ್ರೆ ಎಲ್ಲ ಪ್ರತಿ ನಮ್ಮ ಜನರಿಗೆ ಎವ್ರಿ ಇಯರ್ ಅಂದ್ರೆ ನಮ್ಗೆ ಮುಲ್ಲಿ ಈಗ ಕೆಲವೊಂದು ಹಣ್ಣುಗಳು ಇರ್ತವೆ, ಅವೆಲ್ಲ ಸೀಸನ್ ಬೇಸ್ಡ್ ಇರ್ತವೆ. ಸೊ ಅವುಗಳನ್ನ ನಾವು ವರ್ಷವಿಡೀ ನಾವು ಅವನ್ನ ತಿನ್ಬೇಕಂತಂದ್ರೆ ಅಥವಾ ಬಳಕೆ ಮಾಡ್ಬೇಕಾಯ್ತಂದ್ರೆ ಊಟದಲ್ಲಿರ್ಬೋದು ಯಾವ್ದ್ರಲ್ಲಿರೋದ್ರು ಅದಕ್ಕೆ ಮುಖ್ಯವಾಗಿ ನಾವು ಅವನ್ನ ಒಳ್ಳೆ ರೀತಿಯಾದ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಒಂದು ತಂತ್ರಜ್ಞಾನದ ಆಧಾರಿತವಾಗಿ ಅವುಗಳನ್ನ ನಾವು ಜನರಿಗೆ ವರ್ಷವಿಡೀ ಪೂರೈಸಬಹುದು. ಈ ಪ್ರಥಮವಾಗಿ ಹೇಳ್ಬೇಕಂದ್ರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಹಣ್ಣನ್ನ ಹೇಳ್ಬೇಕಂದ್ರೆ ಈಗ ಅಂಜೂರ ಹಣ್ಣು ಅಂತ ಕೇಳ್ತಿದೀವಿ, ಗ್ರೇಪ್ಸ್ ಇದಾವೆ, ಈ ವಾಟರ್ ಮೆಲನ್ ನಾವು ಕಲ್ಲಂಗಡಿ ಹಣ್ಣು ಅದರದ್ದು ಇರ್ಬೋದು, ಪೈನಾಪಲ್ ಇರ್ಬೋದು. ಈಗ ಒಂದಿಷ್ಟು ನಮ್ಮ ವೆಸ್ಟರ್ನ್ ಘಾಟ್ ಏನು ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುವಂತ ಒಂದಿಷ್ಟು ಅವಕಾಡೋ ಫ್ರೂಟ್ ಬರುತ್ತೆ, ಅದು ಯಾಕಂದ್ರೆ ಅದ್ರದ್ದು ಲೈಫ್ ತುಂಬಾ ಕಡಿಮೆ ಸರ್ ಅದು. ಹಾಗಾಗಿ ಅಂತ ಒಂದು ಕಡಿಮೆ ಅದ್ರದ್ದು ಏನು ಆಯುಷ್ ಅಂತ ಏನ್ ಕರಿತೀವಲ್ಲ, ಅದ್ರದ್ದು ಹಾರ್ವೆಸ್ಟ್ ಗಿಡದಿಂದ ಅದನ್ನ ಪ್ಲಕ್ ಮಾಡಿಬಿಟ್ಟು ಅದನ್ನ ಅಷ್ಟು ಶೇಖರಣೆ ಪ್ರಾಪರ್ ನಾವು ಎಂತ ಶೇಖರಣೆ ಕೊಟ್ಟರು ಅದಕ್ಕೆ ಇಷ್ಟು ನಿಗದಿತವಾಗಿರ್ತಕ್ಕಂಥ ಒಂದು ಅವಧಿ ಇರುತ್ತೆ, ಆ ಅವಧಿ ಒಳಗೆ ಅದು ಸ್ಪಾಯ್ಲ್ ಆಗುತ್ತೆ, ಕೆಟ್ಟೋಗುತ್ತೆ. ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಬಹುದು, ಈ ಒಂದು ಹಣ್ಣು ಯಾವುದೇ ಹಣ್ಣು ತರಕಾರಿಗಳಿರ್ಬೋದು ಅವಕ್ಕೆ ನಾವು ಒಂದು ಒಂದು ತಂತ್ರಜ್ಞಾನ ಅಂತಂದು ಎಲ್ಲ ಹಣ್ಣುಗಳಿಗೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದಿಷ್ಟು ಕೆಲವು ನಮ್ಮ ಕಣ್ಣಿಗೆ ಕಾಣದಿರತಕ್ಕಂತ ಒಂದಿಷ್ಟು ಹಣ್ಣುಗಳು, ಅವು ಕಾಡಿನ ಹಣ್ಣುಗಳು ಇದಾವೆ ಅಥವಾ ಕಾಡಿನಲ್ಲಿ ಬೆಳೀತಕ್ಕಂಥ ತರಕಾರಿಗಳು, ಅವು ಕೂಡ ನಮಗೆ ಇವಾಗ ಇನ್ನ ಸಿಕ್ಕಿಲ್ಲ. ಅವು ಎಷ್ಟೋ ಹಣ್ಣುಗಳು ಸಿಕ್ಕಂತಂದ್ರೆ ಅವನ್ನು ಕೂಡ ನಾವು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಬಹುದಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನಗಳಿವೆ. ಅವನ್ನ ಅಳವಡಿಸಿಕೊಂಡು ನಾವು ಅವನ್ನ ಆಫ್ ಸೀಸನ್ ನಲ್ಲಿ ಅಥವಾ ಇಲ್ಲಿವರೆಗೂ ನಾವು ಅವುಗಳನ್ನ ಟೇಸ್ಟ್ ಮಾಡದಿರತಕ್ಕಂಥ ಹಣ್ಣುಗಳನ್ನು ಕೂಡ ನಾವು ಇವತ್ತು ಒಂದು ಸೇಲ್ ಕೌಂಟರ್ ಅಂತ ಏನಿರುತ್ತಲ್ಲ ಅಲ್ಲಿ ನಾವು ಈಸಿಯಾಗಿ ಅವನ್ನ ಪೂರೈಸಬಹುದು. ಸೊ ಮೊದಲನೇದಾಗಿ ಹಣ್ಣು ಮತ್ತು ತರಕಾರಿಯಲ್ಲಿ ಈಗ ಕೆಲವೊಂದು ಹಣ್ಣುಗಳು ಇದಾವೆ, ಪಪ್ಪಾಯ ಈಗ ಫಾರ್ ಎಕ್ಸಾಂಪಲ್ ಪಪ್ಪಾಯ ಇದೆ. ಪಪ್ಪಾಯ ಏನಂದ್ರೆ ಅದು ಗಿಡದಲ್ಲಿ ಆಲ್ಮೋಸ್ಟ್ ಅಲ್ಲೇ ಹಣ್ಣಾಗಿ ಅಲ್ಲೇ ಕೊಳೆಯುವಂತ ಚಾನ್ಸಸ್ ಇದೆ. ಎಷ್ಟೋ ಜನ ನಮ್ಮ ರೈತರು ಇವತ್ತು ಪಪ್ಪಾಯ ಬೆಳೆಗಾರರು ತುಂಬಾ ಹಾನಿಯಾಗಿ ಲೈಕ್ ಅವ್ರದ್ದು ನಷ್ಟ ಆಗಿದೆ, ಅವ್ರದ್ದು ಅವ್ರೇನು ಉಳುಮೆಗೆ ಬೆಳೆಸಿರ್ತಕ್ಕಂಥದ್ದಾಯ್ತು, ಅದನ್ನ ಆ ಬೆಳೆಯನ್ನ ಬೆಳೆಸಲಿಕ್ಕೆ ಅದು ಏನು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅಷ್ಟು ಇನ್ವೆಸ್ಟ್ಮೆಂಟ್ ಅವ್ರಿಗೆ ಆಫ್ಟರ್ ರಿಟರ್ನ್ ಅಂದ್ರೆ ಅದನ್ನೇನು ಸೇಲ್ ಹಾರ್ವೆಸ್ಟ್ ಮಾಡಿ ಸೇಲ್ ಮಾಡುವಾಗ ಅವ್ರಿಗೆ ದೊರೆತಿಲ್ಲ. ಅದು ಆ ಒಂದು ನಿಟ್ಟಿನಲ್ಲಿ ನಾವೇನ್ ಮಾಡಿದ್ವಿ, ಇವಾಗ ಪಪ್ಪಾಯ ಜಾಮ್ ಅಂತ ಒಂದು ಬರುತ್ತೆ, ಪಪ್ಪಾಯ ಬಾರ್ ಅಂತ ಬರುತ್ತೆ. ಸೊ ಇವುಗಳನ್ನ ಮಾಡಿಬಿಟ್ಟು ನಾವು ಇವನ್ನ ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ಹಿಡಿದು ದೊಡ್ಡವರವರೆಗೂ ಇವು ಒಂದಲ್ಲ ಒಂದ್ ರೀತಿಯಿಂದ ಆರೋಗ್ಯಕರಾಗಿರ್ತಕ್ಕಂತ ಒಂದು ಉಪಯೋಗಗಳಿವೆ. ಅವುಗಳನ್ನ ನಾವು ದಿನ ಅಥವಾ ವಾರದಲ್ಲಿ ಒಂದ್ಸಲ ಅದರನ್ನು ಬಳಕೆ ಮಾಡಲೇಬೇಕು ಪ್ರತಿಯೊಬ್ಬ ಮನುಷ್ಯರು. ಹಾಗಾಗಿ ಏನಾಗುತ್ತೆ, ನಾವು ಈಗ ಪಪ್ಪಾಯ ಜಾಮ್ ಅಂತಿದೆ, ಈಗ ಎಷ್ಟೋ ಕಿಸಾನ್ ಜಾಮ್ ಅಂತವೆಲ್ಲ ಇದಾವೆ, ಅವು ಎಲ್ಲ ಮಿಕ್ಸ್ ಫ್ರೂಟ್ ಜಾಮ್ ಆಗುತ್ತೆ. ಸಪರೇಟ್ ಪಪ್ಪಾಯ ಫ್ರೂಟ್ ದೇ ನಾವು ಏನ್ ಮಾಡಬಹುದು ಪಪ್ಪಾಯ ಬೆಳೆಗಾರರಿಗೆ, ಈಗ ಕಡಿಮೆ ಅಂದ್ರೆ ಕಡಿಮೆ ಅವ್ರಿಗೆ ಹಾರ್ವೆಸ್ಟ್ ಮಾಡೋ ಸೀಸನ್ ಗೆ ಏನಾಗುತ್ತೆ ಸಿಕ್ಕಾಬಿಟ್ಟೆ ಲೋ ಪ್ರೈಸ್ ಆಗ್ಬಿಡುತ್ತೆ, ಯಾವ 5 ರೂಪಾಯಿ ಕೆಜಿ 10 ರೂಪಾಯಿ ಕೆಜಿ ಹಿಂಗೆಲ್ಲ ತಗೊಂತಿದ್ದಾರೆ, ಅವ್ರಿಗೆ ಏನು ಸಿಗೋದಿಲ್ಲ ಅದರಿಂದ ಆದಾಯ. ಅಂತ ಒಂದು ನಿಟ್ಟಿನಲ್ಲಿ ಏನ್ ಮಾಡಬಹುದು, ಅದು ನಾವು ಈ ಹಣ್ಣುಗಳನ್ನ ಬೇರೆ ಯಾರಿಗೋ ಸೇಲ್ಸ್ ಮನ್ ಗೆ ಮಾರ್ಬಿಟ್ಟು ಅವ್ರು ಮಾಡೋದ್ ಬದ್ಲಿ ಅದೇ ರೈತ ತನ್ನ ಒಂದು ಹೊಲದಲ್ಲೇ ತನ್ನ ಒಂದು ಇರುವ ನಿಗದಿತ ಒಂದು ಪ್ರದೇಶದಲ್ಲಿ ಅವ್ರು ಏನ್ ಮಾಡೋದು, ಹಣ್ಣು ಮತ್ತು ಈ ಪಪ್ಪಾಯಿ ಬೆಳೆಗಾರರಿದ್ರೆ ಅವುಗಳನ್ನ ಲೈಕ್ ವಾಶ್ ಮಾಡಿ ಅವನ್ನ ಒಂದು ಸ್ಟೆಪ್ ಬೈ ಪ್ರೊಸೀಜರ್ ಅಂತಂದು ಬರುತ್ತೆ, ಅದ್ರ ಮುಖಾಂತರ ನಾವೇನ್ ಮಾಡಬಹುದು ಅವನ ಹಣ್ಣುಗಳನ್ನ ಸಂಸ್ಕರಣೆ ಮಾಡಬಹುದು. ಸಂಸ್ಕರಣೆಯಲ್ಲಿ ಮುಖ್ಯವಾಗಿ ಏನೇನ್ ಬರ್ತವೆ, ಒಂದು ಸ್ವಚ್ಛಗೊಳಿಸುವಿಕೆ, ವರ್ಗೀಕರಿಸುವಿಕೆ, ನಂತರ ಅದನ್ನ ಕತ್ತರಿಸುವಿಕೆ ಇರ್ಬೋದು, ಒಣಗಿಸುವಿಕೆ, ಒಣಗಿಸೋದ್ ಮಾಡಬಹುದು ಬೇಡ ಅಂದ್ರೆ ಪಲ್ಪ್ ಅಂದ್ರೆ ತಿರುಳನ್ನ ಬೇರ್ಪಡಿಸಿ ಅದಕ್ಕೆ ಒಂದಿಷ್ಟು ಸಕ್ಕರೆ ಒಂದಿಷ್ಟು ಇನ್ನಿತರ ಉಪಯೋಗ ಮಾಡುವಂತ ಒಂದಿಷ್ಟು ಔಷಧ ಇವು ಕೆಮಿಕಲ್ಸ್ ಬರ್ತವೆ, ಅವನ್ನ ಅವು ಇಂಡಿಯನ್ ಇದರ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಇಂದ ಪ್ರಿಫರೆನ್ಸ್ ಕೊಟ್ಟಿರ್ತಾರೆ ಇಷ್ಟೇ ಡೋಸ್ ಯೂಸ್ ಮಾಡಬಹುದಂತ. ಅವನ್ನೆಲ್ಲ ಹಾಕ್ಬಿಟ್ಟು ನಾವು ಅಂದ್ರೆ ಅದು ಎಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಾ ಅಂದ್ರೆ ನಮ್ಮ ಒಂದು ಪಪ್ಪಾಯ ಹಣ್ಣನ್ನ ಸಂಸ್ಕರಣೆ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ನಾವು ಶೇಖರಣೆಗೆ ಇಟ್ಟಾಗ ಅದು ಕೆಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ವೆರಿ 0.2 mg ನಷ್ಟು ಅದಕ್ಕೆ ಆಂಟಿ ಫಂಗಲ್ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಕೆಮಿಕಲ್ ಗಳನ್ನ ಯೂಸ್ ಮಾಡಲೇಬೇಕಾಗತ್ತೆ. ಅವನ್ ಮಾಡೋದ್ರಿಂದ ಏನಾಗುತ್ತೆ, ನಾವು ಯಾವುದೇ ಹಣ್ಣನ್ನಲ್ಲಿ ಅಥವಾ ತರಕಾರಿಗಳನ್ನ ಅವನ್ನ ದೀರ್ಘಾವಧಿಯವರೆಗೆ ಅವನ್ನ ಶೇಖರಣೆಯಲ್ಲಿ ಇಡಬಹುದು, ಸಂಸ್ಕರಣೆ ಮಾಡಿದ್ದಿರಬಹುದು ಅಥವಾ ಮೌಲ್ಯವರ್ಧನೆ ಮಾಡಿದ್ದಿರಬಹುದು, ಎರಡನ್ನು ಕೂಡ ಇಡಬಹುದಾಗುತ್ತೆ. ಸೊ ಇದೇ ರೀತಿ ನಮ್ಮ ಒಬ್ಬ ರೈತರು ಬಂದಿದ್ದ

0: ನಮಗೆ ಅದರದ್ದು ಈರುಳ್ಳಿ ಬೆಳೆಗಾರರವರು, ಈರುಳ್ಳಿ ನಿಮಗೆಲ್ಲ ಗೊತ್ತಿದೆ, ಈರುಳ್ಳಿ ಟೊಮ್ಯಾಟೊ ಅವರು 5 ರೂಪಾಯಿ ಕೆಜಿ, ಅದಕ್ಕಿಂತ ಕಡಿಮೆ ಪ್ರೈಸ್, ಈವನ್ ಸಮಟೈಮ್ಸ್ 2 ರೂಪಾಯಿ 3 ರೂಪಾಯಿ ಕೆಜಿಗೆಲ್ಲ ಆನಿಯನ್ ಮತ್ತೆ ಟೊಮ್ಯಾಟೊ ಪ್ರೈಸ್ ಡೌನ್ ಆಗಿದ್ದು ಉಂಟು, ಮತ್ತೆ 80 ರೂಪಾಯಿ 100 ರೂಪಾಯಿ ಕೆಜಿ ಆಗಿದ್ದು ಉಂಟು. ಸೊ ಆ ಒಂದು ನಿಟ್ಟಿನಲ್ಲಿ ಏನಾಗಿದೆ, ನಮ್ಮ ಒಂದು ಸಂಸ್ಕರಣಾ ಘಟಕದಿಂದ ಒಂದಿಷ್ಟು ತಂತ್ರಜ್ಞಾನ ನಾವು ಮಾಡಿದ್ವಿ. ಏನಪ್ಪಾ ಅಂದ್ರೆ ಇಂಥ ಟೈಮ್ ನಲ್ಲಿ ಏನು ತುಂಬಾ ಮಾರ್ಕೆಟ್ಗೆ ಒಳ್ಳೆ ಟೈಮ್ಗೆ ಅಷ್ಟು ಬೆಳೆದಿರ್ತಾರ ರೈತರು, ಬೆಳೆದಿರ್ತಕ್ಕಂಥ ಎಲ್ಲಾ ತರಕಾರಿಗಳು ಇರ್ಬೋದು, ಹಣ್ಣುಗಳೆಲ್ಲ ಒಮ್ಮೆಟ್ ಮಾರ್ಕೆಟ್ಗೆ ಬಂದ್ಬಿಡ್ತವೆ. ಸಮಟೈಮ್ಸ್ ರೈತರು ಏನ್ ಮಾಡ್ಬಿಡ್ತಾರೆ, ಒಂದೇ ಬೆಳೆನ ಹಾಕ್ತಂತ ಒಬ್ರು ನೋಡೊಬ್ರು ಎಲ್ಲ ಬೆಳೀತಾ ಇರ್ತಾರೆ ಸೇಮ್. ಆ ತರ ಒಂದು ಆನಿಯನ್ ಪ್ರೈಸ್ ಏನಾಯ್ತು, ಸಮಟೈಮ್ಸ್ ಗ್ಲಟ್ ಅಂದ್ರೆ ಮಾರ್ಕೆಟ್ ಗ್ಲಟ್ ಅಂತ ಹೇಳಿ ಕರಿತೀವಿ ನಾವು, ಮಾರ್ಕೆಟ್ಗೆ ಹೇರಳವಾಗಿ ಆನಿಯನ್ ಅಂದ್ರೆ ಈರುಳ್ಳಿ ಬರೋದ್ರಿಂದ ಏನಾಗುತ್ತೆ, ಈರುಳ್ಳಿ ಪ್ರೈಸ್ ಕಡಿಮೆ ಆಗುತ್ತೆ. ಸೊ ಆ ತರ ಆದಾಗ ನಾವ್ ಏನ್ ಮಾಡ್ಬೇಕಂತ, ಅದೇ 5 ರೂಪಾಯಿ ಕೆಜಿ ಈರುಳ್ಳಿನ ನಾವು ಮಾರೋ ಬದ್ಲಿ, ಸೊ ಅದೇನೇ ಒಣಗಿಸುವ ಒಂದು ತಂತ್ರಜ್ಞಾನ ಇದೆ ಸರ್, ಅದಕ್ಕೆ ಡಿಹೈಡ್ರೇಷನ್ ಅಂತ ಹೇಳಿ ಕರಿತೀವಿ, ಆನಿಯನ್ ಡಿಹೈಡ್ರೇಷನ್ ತಂತ್ರಜ್ಞಾನ ಅಂತ ಹೇಳಿ. ಸೊ ಆನಿಯನ್ ಡಿಹೈಡ್ರೇಷನ್ ಟೆಕ್ನಾಲಜಿ ಅಂದ್ರೆ ಏನಂದ್ರೆ, ಇದರಲ್ಲಿ ನಾವು ಮುಖ್ಯವಾಗಿ 7 ರಿಂದ 10 ಕೆಜಿ ಹಸಿ ಈರುಳ್ಳಿನ ನಾವು ಕೊಯ್ದುಬಿಟ್ಟು ಅದನ್ನ ಒಣಗಿಸಿ ಒಂದು ಪ್ರಾಪರ್ ವಿಧಾನದಿಂದ ಅದನ್ನ ಒಣಗಿಸ್ಬಿಟ್ಟು ಅದನ್ನ ನೀಟಾಗಿ ಗ್ರೇಡ್ ಮಾಡಿ ಪ್ಯಾಕ್ ಮಾಡಿ ನಾವು ಸೆಲ್ ಮಾಡೋದ್ರಿಂದ ಅದು ಅದ್ರದ್ದು ಏನ್ ಆದಾಯ ಇದೆಯಲ್ಲ, 5 ಪಟ್ಟು ದ್ವಿಗುಣ ಆಗುತ್ತೆ, ಅದರದ್ದು 3 ರಿಂದ 5 ಪಟ್ಟು ಅದ್ರದ್ದು ಆದಾಯ ದ್ವಿಗುಣ ಆಗುತ್ತೆ. ಆ ಒಂದು ಯಾವ ತರ ಅಂತಂದ್ರೆ, ಈರುಳ್ಳಿ ಈಗ ಬಿಳಿ ಈರುಳ್ಳಿ ಅಂತ ಒಂದು ಬರುತ್ತೆ, ಕೆಂಪು ಬರುತ್ತೆ, ನಮಗೆ ಪಿಂಕ್ ಕಲರ್ ಬರುತ್ತೆ. ಸೊ ಈ ತರ ಒಂದು ಈಗ ನಮ್ಮ IIHR ಬೆಂಗಳೂರಿಂದ ಆವಿಷ್ಕಾರ ಮಾಡಿರ್ತಕ್ಕಂಥ ಅರ್ಕಾ ಕಲ್ಯಾಣ್ ಅಂತ ಹೇಳಿ ಪಿಂಕ್ ಆನಿ ಅನ್ನೋದು, ಅದ್ರದ್ದು ಏನಪ್ಪಾ ಅಂದ್ರೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದ್ರದ್ದು ಆಯುಷ್ ಏನಂದ್ರೆ ವಿದಿನ್ ಸ್ವಲ್ಪ ದಿನದಲ್ಲಿ ಏನಾಗುತ್ತೆ, ಅದು ಸ್ಪ್ರೌಟ್ ಆಗಿ ಮೊಳಕೆ ಹೊಡೋದು ಅಥವಾ ಕೊಳೆಯೋದು, ಅಲ್ಲೇ ನಾವ್ ಎಲ್ಲಿ ಶೇಖರಣೆ ಮಾಡಿರ್ತೇವೆ ಅಲ್ಲೇ ಕೊಳತು ಹೋಗ್ಬಿಡುತ್ತದು. ಆಮೇಲೆ ಬಿಜಾಪುರದಲ್ಲಿ ಬೆಳೀತಕ್ಕಂಥ ಬಿಳಿ ವೈಟ್ ಆನಿಯನ್ ಇವಾಗೆಲ್ಲ ಕರ್ನಾಟಕದ ಎಲ್ಲಾ ಮೂಲಗಳಲ್ಲೂ ಅದನ್ನ ನಮಗೆ ಬೆಳೀತಾ ಇದಾರೆ. ಆ ಈರುಳ್ಳಿ ಕೂಡ ಅದರದ್ದು ಅದರಲ್ಲಿ ಒಳ್ಳೆ ಅಂಶಗಳಿವೆ. ನಮ್ಮ ಭಾರತದಲ್ಲಿ ಬೆಳೆಯುವಂತ ಈರುಳ್ಳಿಯಲ್ಲಿ ಇರತಕ್ಕಂಥ ಅಂಶಗಳು ಮತ್ತೆ ಇನ್ಯಾವ ದೇಶದಲ್ಲಿ ಬೆಳೆಯುವಂತ ಈರುಳ್ಳಿಗಳಲ್ಲಿ ಇಲ್ಲ, ಅದು ಒಂಥರ ಸಂಶೋಧನೆ ಕೂಡ ಆಗಿದೆ. ಎಲ್ಲ ಇಲ್ಲಿ ಬೆಳೆಯುವಂತ ಈರುಳ್ಳಿ ಮತ್ತೆ ಅಲ್ಲಿ ಬೆಳೆಯುವಂತ ಈರುಳ್ಳಿಗಳನ್ನ ಲ್ಯಾಬ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಬರ್ತಕ್ಕಂತ ನ್ಯೂಟ್ರಿಯೆಂಟ್ಸ್ ಬ್ಯಾಲೆನ್ಸ್ ಏನ್ ನೋಡಿದ್ರೆ ನಮ್ಮ ಭಾರತದ ಈರುಳ್ಳಿಯಲ್ಲಿ ಅತಿ ಹೆಚ್ಚು ಅಂಶಗಳನ್ನು ಹೊಂದಿದೆ, ಮತ್ತು ಅದರಲ್ಲಿ ಇರತಕ್ಕಂತ ಅಲೈಲ್ ಪ್ರೋಪೈಲ್ ಡೈಸಲ್ಫೈಡ್ ಅನ್ನೋ ಒಂದು ಕೆಮಿಕಲ್, ಅದೇನಂದ್ರೆ ಈಗ ಈರುಳ್ಳಿ ಕಟ್ ಮಾಡಿ ಕಣ್ಣೀರ್ ಬರುತ್ತೆ ಅಲ್ಲ, ಅದು ಯಾವ ಒಂದು ಕಂಟೆಂಟ್ ಇಂದ ಬರುತ್ತೆ ಅಂದ್ರೆ ಅಲೈಲ್ ಪ್ರೋಪೈಲ್ ಡೈಸಲ್ಫೈಡ್ ಅನ್ನೋ ಒಂದು ಕೆಮಿಕಲ್ ಅಂಶ ಇರುತ್ತೆ ಅದರಲ್ಲಿ, ಅದು ಹೆಚ್ಚಿರೋದ್ರಿಂದ ಆ ಈರುಳ್ಳಿ
1: ಇದು ಏನು ತಳಿಯಿಂದ ತಳಿಗೆ ಇದು ವ್ಯತ್ಯಾಸ ಆಗುತ್ತೆ
0: ಸರ್ ಇದು ಬಿಳಿ ಈರುಳ್ಳಿಯಲ್ಲಿ ಬೇರೆ ಇರುತ್ತೆ, ಕೆಂಪು ಈರುಳ್ಳಿಯಲ್ಲಿ ಬೇರೆ ಇರುತ್ತೆ ಆತರ. ಸೊ ಇಲ್ಲಿ ನಾವು ಈಗ ಈ ಇದು ಒಂದು ಕೆಂಪು ಈರುಳ್ಳಿ ಅಥವಾ ಬಿಳಿ ಈರುಳ್ಳಿಗಳನ್ನ ಅವನ್ನ ಸಣ್ಣ ಅಂದ್ರೆ 3 mm 3 mm ಸೈಜ್ ನಲ್ಲಿ ಗಾತ್ರದಲ್ಲಿ ಯಾವ ರೀತಿ ಆದ್ರೂ ಅದನ್ನ ಕೊಯ್ಕೊಂಡು ಕತ್ತರಿಸಿ ನಾವು ಅದನ್ನ ಒಂದು ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಒಂದು ಕೆಮಿಕಲ್, ಅದು ಜಸ್ಟ್ 1% 1 liter 1 mL ನಷ್ಟು ಹಾಕಿದ್ರೆ, ಸೊ ಅದನ್ನ ವಾಶ್ ಮಾಡ್ಕೊಳಕ್ ಅಷ್ಟೇ ಬಲ್ಬ್ ಅನ್ನ ನಾವೇನ್ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನ ಫಸ್ಟ್ ವಾಶ್ ಮಾಡ್ಕೊಂತೀವಿ, ಯಾಕಂದ್ರೆ ಮೇಲ್ಮೇಲೆ ಸ್ವಲ್ಪ ಫಂಗಸ್ ಬೆಳೆದಿರುತ್ತೆ, ಅದು ವಾಶ್ ಆಯ್ತಂದ್ರೆ ನೆಕ್ಸ್ಟ್ ನಾವು ಅದನ್ನ ಸ್ಲೈಸರ್ಸ್ ಆನಿಯನ್ ಸ್ಲೈಸರ್ಸ್ ಎಲ್ಲ ಬರ್ತಾ ಇದಾವೆ ಅವನ್ನೆಲ್ಲ ಯೂಸ್ ಮಾಡಿ ನಾವು ಸ್ಲೈಸ್ ಇತ್ತು ಬೇಡ ಅಂದ್ರೆ ಮ್ಯಾನುವಲ್ ಯೂಸ್ ಮಾಡಬಹುದು. ಸ್ಲೈಸ್ ಮಾಡಿ ನಾವು ಅದನ್ನ ಈ 0.2% ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಅಂತ ಒಂದು ಕೆಮಿಕಲ್, ಅದನ್ನ 1 ಲೀಟರ್ಗೆ 2 ಗ್ರಾಮ್ ನಷ್ಟು ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಹಾಕ್ಬಿಟ್ರೆ, ಸೊ ಅದರೊಳಗೆ ನಾವು 15 ಮಿನಿಟ್ಸ್ ಈ ಕತ್ತರಿಸಕಂತ ಈರುಳ್ಳಿನ ನಾವು 15 ಮಿನಿಟ್ಸ್ ಆ ದ್ರಾವಣದಲ್ಲಿ ಅದನ್ನ ಅದ್ದಿಟ್ಟು ಆಮೇಲೆ ಅದನ್ನ 15 ನಿಮಿಷಗಳ ಕಾಲ ಅದನ್ನ ಅದರಲ್ಲೇ ಇಟ್ಬಿಟ್ಟು ಏನ್ ಮಾಡ್ಬೇಕು, 15 ನಿಮಿಷ ಆದ್ಮೇಲೆ ಅದನ್ನ ಡ್ರೈನ್ ಮಾಡ್ಬೇಕು ಸರ್, ಪ್ರಾಪರ್ ಆಗಿ ಡ್ರೈನ್ ಮಾಡ್ಬೇಕು ಅಂದ್ರೆ ಯಾವುದೇ ರೀತಿಯಾಗಿ ನೀರಿನ ಅಂಶ ಇರದೆ ಅದು ನೀಟ್ ಯಾವ್ದಾದ್ರು ಒಂದು ಜರಡಿ ಆಕಾರದ ಇರತಕ್ಕಂತ ಒಂದು ಜರಡಿಯಲ್ಲಿ ಅದನ್ನ ಹಾಕ್ಬಿಟ್ಟು ನೀರನ್ನ ಸಪರೇಟ್ ಮಾಡಿ, ಸೊ ಆ ಏನು ಸಪರೇಟ್ ಮಾಡಿರ್ತಕ್ಕಂಥ ಈರುಳ್ಳಿ ಏನಿರುತ್ತಲ್ಲ ಕೆಮಿಕಲ್ ಟ್ರೀಟೆಡ್, ಅದನ್ನ ನಾವು ಈ ಸೌರಶಕ್ತಿ ಘಟಕಗಳಲ್ಲಿರಬಹುದು ಅಥವಾ ಎಲೆಕ್ಟ್ರಿಕಲ್ ವಿದ್ಯುತ್ ಆಧಾರಿತ ಒಣಗಿಸುವ ಯಂತ್ರಗಳಿದಾವೆ ಅವುಗಳಲ್ಲಿ ಮುಖ್ಯವಾಗಿ ಹಾಟ್ ಏರ್ ಡ್ರೈಯರ್ ಅಂತ ಹೇಳಿ ಅಂದ್ರೆ ಟ್ರೇ ಡ್ರೈಯರ್ ಅಂತ ಹೇಳಿ ಕರಿತೀವಿ ನಾವು ಅದನ್ನ, ಇನ್ನೊಂದು ಡಿಹ್ಯೂಮಿಡಿಫೈಡ್ ಡ್ರೈಯರ್ ಅಂತ ಬರುತ್ತೆ. ಸೊ ಇವುಗಳಲ್ಲಿ ಯೂಸ್ ಮಾಡಿಬಿಟ್ಟು ನಾವು ಅದನ್ನ ಒಣಗಿಸೋದ್ರಿಂದ ಏನಪ್ಪಾ ಅಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ 8 ರಿಂದ ಅಂದ್ರೆ 7 ರಿಂದ 10 ಕೆಜಿ ಒಂದು ಹಸಿ ಈರುಳ್ಳಿ ಒಣಗಿಸಿದ್ರೆ ನಮಗೆ 1 ಕೆಜಿ ಒಣಗಿದ ಈರುಳ್ಳಿ ಬರುತ್ತೆ. ಒಂದು ಇಲ್ಲಿ ನಿಮಗೆ ಲೆಕ್ಕ ಕೊಡ್ತೀನಿ ಸರ್, ಏನಂದ್ರೆ ಈಗ 5 ರೂಪಾಯಿ ಕೆಜಿ ಅಥವಾ 10 ರೂಪಾಯಿ ಕೆಜಿನ ಇಡಿ, ನೀವು ಇಡೀರಿ 10 ಕೆಜಿ ಹಂಗ ಇಡಿದ್ರೆ 10 ಕೆಜಿ ಈರುಳ್ಳಿಗೆ 100 ರೂಪೀಸ್ ಆಯ್ತು. ಅದನ್ನೆಲ್ಲ ಒಣಗಿಸೋ ಕ್ರಿಯೆ ಅದೆಲ್ಲ ಮಾಡೋದ್ರಿಂದ ಒಂದು 15 ರಿಂದ 20 ರೂಪಾಯಿ ನಮಗೆ ಎಕ್ಸ್ಟ್ರಾ ಬೀಳುತ್ತೆ. ಸೊ 100-120 ರೂಪಾಯಿ ನಮಗೆ ಏನಾರ ಇಲ್ಲಿ ಸ್ಪೆಂಡ್ ಮಾಡಿದ್ರೆ, ಸೊ ನಮಗೆ ಮಾರ್ಕೆಟ್ ಪ್ರೈಸ್ ಮೋರ್ ದನ್ 200 ರೂಪೀಸ್ ಇರುತ್ತೆ. ಅದು ಒಳಗೆ ಒಣಗಿದ್ದ ಈರುಳ್ಳಿ ಏನ್ ಮಾಡ್ತಾರೆ ಜನರಲಿ ವೆಸ್ಟರ್ನ್ ಕಂಟ್ರಿಗೆ ಅಲ್ಲೆಲ್ಲ ಸೇಲ್ ಆಗುತ್ತೆ, ನಮ್ಮ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮುಖಾಂತರ ಅದನ್ನ ಎಕ್ಸ್ಪೋರ್ಟ್ ಮಾಡಬಹುದು. ಸೊ ಅಲ್ಲಿ ಏನಾಗುತ್ತೆ ನಮಗೆ 80-100 ರೂಪಾಯಿ ಮಿನಿಮಮ್ ನಮಗೆ ಪ್ರಾಫಿಟ್ ಬರುತ್ತೆ
1: ಅಲ್ಲಿ
0: ಸಮ್ ಟೈಮ್. ಆ ಟೈಮ್ ನಲ್ಲಿ ಏನ್ ಮಾಡಬಹುದು ನಾವು ರೈತರ ಆದಾಯ ಆಲ್ಮೋಸ್ಟ್ 100 ರೂಪಾಯಿಗೆ ಈರುಳ್ಳಿ ಮಾರೋದು ಅವ್ರಿಗೆ 200 ರೂಪಾಯಿ. ಸೊ 2:1 ಅಂದ್ರೆ ನಮಗೆ 100 ರುಪೀಸ್ ಹೋಗೋ ಅಂತ ಈರುಳ್ಳಿ ನಮಗೆ 200 ರೂಪಾಯಿ ಹೋಯ್ತು, 100 ರುಪೀಸ್ ಆ ರೈತನಿಗೆ ಲಾಭ ಆಯ್ತು. ಸೊ ಇದೇ ರೀತಿಯಾಗಿ ಈ ಪಪ್ಪಾಯ ಬೆಳೆಗಾರರು ಫೇಸ್ ಮಾಡೋದಿರ್ಬೋದು ಅಥವಾ ನಮ್ಮ ದ್ರಾಕ್ಷಿ

0: ಬೆಳೆಗಾರರು, ಕೆಲವೊಮ್ಮೆ ಏನಾಗುತ್ತೆ ಅಕಾಲಿಕವಾಗಿ ಮಳೆ ಬರುತ್ತೆ, ಅಣೆಕಲ್ ಮಳೆ ಬರುತ್ತೆ, ಆಗ ಅಂತ ರೀತಿಯಲ್ಲಿ ಏನಾಗುತ್ತೆ ನಮ್ಮ ರೈತರು ಬೆಳೆದಿರತಕ್ಕಂತ ಫಸಲ್ ಇರ್ಬೋದು, ಹಣ್ಣು ತರಕಾರಿಗಳು, ಅವು ಏನಾಗುತ್ತೆ ಈ ಮಳೆಯಿಂದ ಆಗಿರ್ಬೋದು ಅಥವಾ ಉಷ್ಣಾಂಶ ಹೆಚ್ಚಿಗೆ ಆಗೋದ್ರಿಂದ ಇರ್ಬೋದು, ಕೋಲ್ಡ್ ಹೆಚ್ಚಿಗೆ ಆಗೋದ್ರಿಂದ ಇರ್ಬೋದು, ತುಂಬಾ ಹಾನಿ ಆಗುತ್ತೆ ರೈತರಿಗೆ. ಅಂತ ಟೈಮ್ನಲ್ಲಿ ಅವರು ಇಮಿಡಿಯೇಟ್ ಇಂಥ ಒಂದು ತಂತ್ರಜ್ಞಾನ ಪ್ರತಿಯೊಂದು ಹಣ್ಣಿಗೂ ಮತ್ತು ತರಕಾರಿಗಳಿಗೂ ಇವತ್ತು ಎಲ್ಲಾ ತಂತ್ರಜ್ಞಾನಗಳಿವೆ, ಅವನ್ನ ಅಳವಡಿಸ್ಕೊಳ್ಳೋದ್ರಿಂದ ಅವರು ತಮ್ಮ ಆದಾಯವನ್ನು ದ್ವಿಗುಣ ಮಾಡ್ಕೋಬಹುದು ಅಂತ ಹೇಳಿ ನಾನು ಇದನ್ನೊಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಹೇಳಿದ್ದೀನಿ. ಸೊ ಇನ್ನ ಯಾವ್ದಾದ್ರು ನೀವು ಹಣ್ಣಿಂದ ಹೇಳಿದ್ರೆ ನಾನು ಆ ಒಂದು ಇದ್ರ ಬಗ್ಗೆ
1: ಸಾಮಾನ್ಯ ಸಂಗತಿಗಳನ್ನ ತಾವು ಹೇಳಿದ್ರಿ. ಈಗ ಪರ್ಟಿಕ್ಯುಲರ್ ಆಗಿ ಒಂದು ಸೀಸನ್ ಅಲ್ಲಿ ಒಂದು ಋತುವಿನಲ್ಲಿ ಬರ್ತಕ್ಕಂತ ಹಣ್ಣು, ಈಗ ಸದ್ಯ ಒಂದು ಪರಿಸ್ಥಿತಿಲಿ ಬಾರೆಹಣ್ಣಿನ ಒಂದು ಸುಗ್ಗಿ ಇದೆ ಸರ್, ಈಗ ಸದ್ಯ ಮಾರ್ಚ್ ವರೆಗೂ ಇರುತ್ತೆ ಬಾರೆಹಣ್ಣು. ಈಗ ಹಳ್ಳಿಗಳಲ್ಲಿ ನೈಸರ್ಗಿಕವಾಗಿ ಹೊಲಗಳ ಒಂದು ಕಟ್ಟೆಗಳ ಮೇಲೆ ಇಲ್ಲ ಬದುಗಳ ಮೇಲೆ ಬೆಳ್ಕೊಂಡಿರ್ತದೆ, ಯಥೇಚ್ಛವಾಗಿ ಹಣ್ಣು ಬಿಡ್ತದೆ, ಇಡೀ ಗಿಡನೇ ಕೆಂಪಾಗಿ ಕಾಣಿಸುತ್ತೆ, ಹಸಿರಾಗಿ ಕಾಣಿಸುತ್ತೆ. ಅದು ಒಂದು ಸ್ಥಳೀಯ ತಳಿ, ಅದು ಏನು ಇದು ಮಾಡಿದ್ದ ತಳಿ ಅಲ್ಲ, ಹೈಬ್ರಿಡ್ ಅಥವಾ ಈಗಿನ ಏನು ಸುಧಾರಿತ ತಳಿ ಅಲ್ಲ ಅದು. ಇಂಥದ ಈಗ ಬಾರೆ ಹಣ್ಣಿನ ಒಂದು ಮೌಲ್ಯವರ್ಧನೆಗೆ ಬಂದ್ರೆ, ಸಂಸ್ಕರಣೆಗೆ ಬಂದ್ರೆ ಏನು ಹೇಳಬಹುದಾ ಸರ್ ತಾವು?
0: ಅದು ಹಣ್ಣಿನ ಒಂದು ಸಂಸ್ಕರಣೆ ಕೂಡ ನಮ್ಮಲ್ಲಿ ಆಗಿದೆ, ಒಂದು ತಂತ್ರ ಟೆಕ್ನಾಲಜಿನ ನಾವು ರಿಲೀಸ್ ಮಾಡಿದ್ವಿ, ಅದಿನ್ನ ಒಂದಿಷ್ಟು ಹಂತದಲ್ಲಿದೆ. ಬಟ್ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗಿದೀವಿ ಅಂದ್ರೆ, ಈ ಬಾರೆ ಬೆಳೆಗಾರರು ಕೊಟ್ಟಿರ್ತಕ್ಕಂತ ಒಂದು ಅವರ ಒಂದು ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಅವ್ರು ಏನಪ್ಪಾ ಅಂದ್ರೆ ತುಂಬಾ ಬೇಗ ಕೆಡುತ್ತೆ ಗಿಡದಲ್ಲಿ, ಎಷ್ಟೋ ಬೆಳೆ ಅವ್ರ ಹೊಲದ ಬದಿಯಲ್ಲಿ ಹಾಕಿರ್ತಾರೆ, ಅಥವಾ ಇಲ್ಲಾಂದ್ರೆ ಕೆಲವೊಬ್ಬ ಫಾರ್ಮರ್ಸ್ ಅದರದ ಬೆಳೆನೆ ಬೆಳೆದ್ ಬಿಟ್ಟಿರ್ತಾರೆ. ಸೊ ಅವ್ರಿಗೆ ನಿಗದಿತವಾಗಿರ್ತಕ್ಕಂತ ಮಾರ್ಕೆಟ್ ಪ್ರೈಸ್ ಸಿಕ್ತಿಲ್ಲ, ಅದು ತುಂಬಾ ಬೇಗ ಕೆಡ್ತಾ ಇದೆ, ಆಮೇಲೆ ಹುಳ ಹತ್ತೋದು ಜಾಸ್ತಿ ಅದಕ್ಕೆ. ಸೊ ಇಂಥವೆಲ್ಲ ಇದ್ದಾಗ ಏನ್ ಮಾಡಬಹುದು ನಾವು, ಈ ಹಣ್ಣು ಎಲ್ಲ ಬೆಳೆದಿರತಕ್ಕಂತ ಹಣ್ಣುಗಳನ್ನ ನಾವು ಶೇಖರಣೆ ಮಾಡಿ ಅವಕ್ಕೆ ಒಂದು ತಂತ್ರಜ್ಞಾನ ನಾವು ಈಗ ಆಲ್ರೆಡಿ ಬಿಟ್ಟಿದೀವಿ. ಏನಪ್ಪಾ ಅಂದ್ರೆ ಈ ಬಾರೆ ಹಣ್ಣಿನ ವೈನ್ ತಯಾರಿಕೆ ಅಂತ ಹೇಳಿ, ಏನಾಗ್ತಾ ಇದೆ ಅಂದ್ರೆ ಸರ್, ಈಗ ಎಲ್ಲಾ ಹಣ್ಣಿಂದ ತರ ವೈನ್ ಸಿಗ್ತಾ ಇದೆ, ಈ ಬಾರೆ ಹಣ್ಣಿಂದ ವೈನ್ ತುಂಬಾ ಟೇಸ್ಟಿ ಆಗಿರುತ್ತೆ ಸರ್. ಇದು ಏನಪ್ಪಾ ಅಂದ್ರೆ ನಾವು ಮಾಡಿರ್ತಕ್ಕಂಥ ತಂತ್ರಜ್ಞಾನ ಅಳವಡಿಸಿ ಮಾಡಿರೋದು, ಎಷ್ಟೋ ಎಕ್ಸ್ಪರ್ಟ್ಸ್ ಗಳಿಂದ ಟೇಸ್ಟ್ ಮಾಡಿಸಿದ್ವಿ, ಎಲ್ಲ ಮಾಡಿದ್ವಿ. ರಿಯಲ್ ಅವ್ರ ಅಪ್ರಿಸಿಯೇಷನ್ ಏನು ಅಂತ ಬಂತಂದ್ರೆ, ರೈತರು ಯಾಕೆ ಈ ಒಂದು ತಂತ್ರಜ್ಞಾನ ತಮ್ಮದೇ ಒಂದು ಓನ್ ಫಾರ್ಮ್ ನಲ್ಲಿ ಇರ್ಬೋದು ಅಥವಾ ಮನೆಯಲ್ಲೇ ಕೂಡ ನಾವು ಇದನ್ನ ಮಾಡಬಹುದು, ಅದಕ್ಕೇನು ಯಾವುದೇ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಜಾಸ್ತಿನು ಬೇಕಾಗಿಲ್ಲ. ಏನಪ್ಪಾ ಅಂದ್ರೆ ಬೀಜ ತೆಗಿಲಿಕ್ಕೆ ಮಷಿನ್ಸ್ ಇದಾವೆ, ಬೇಡ ಅಂದ್ರೆ ಕೈಲಿಂದ ತೆಗಿಬಹುದು. ಏನಪ್ಪ ಲೇಬರ್ ಜಾಸ್ತಿ ಆಗಬಾರ್ದಕ್ಕೆ ಒಂದು ಸಣ್ಣದು ಬಾರೆಹಣ್ಣಿನ ಬೀಜ ಬೇರ್ಪಡಿಸುವಂತ ಒಂದು ಯಂತ್ರ ತಗೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರತಕ್ಕಂತ ಏನು ವೈನ್ ತಯಾರಿಕೆಗೆ ಬೇಕಾಗಿರತಕ್ಕಂತ ಒಂದಿಷ್ಟು ಬಾಟಲ್ ಗಳಿರೋದು ಅಥವಾ ಬ್ಯಾರಲ್ ಗಳು ತಗೋಬೇಕಾಗತ್ತೆ. ಆಮೇಲೆ ಒಂದ್ ಸ್ವಲ್ಪ ಅದಕ್ಕೇನ್ ಬೇಕಾಗಿರತಕ್ಕಂತ ಒಂದಿಷ್ಟು ಕೆಮಿಕಲ್ಸ್ ಮತ್ತೆ ಸಕ್ಕರೆ ದ್ರಾವಣ ಇಷ್ಟು ಬೇಕಿರೋದು ಅದಕ್ಕೆ. ಸೊ ಇದನ್ನ ಏನಂದ್ರೆ ಈಗ ನಾವು ರೈತರಿಗೆ ಆಲ್ರೆಡಿ ಹೇಳಿದ್ವಿ, ಕೆಲವೊಂದು ರೈತರು ಮುಂದ್ ಬಂದು ಅದನ್ನ ಆಲ್ರೆಡಿ ತಂತ್ರಜ್ಞಾನ ತಗೊಂಡಿದ್ದಾರೆ. ಅದಂದ್ರೆ ಇನ್ನ ಬಿಸ್ನೆಸ್ ಸ್ಕೇಲ್, ಯಾಕಂದ್ರೆ ಹೊರಗಡೆ ಮಾರ್ಕೆಟ್ ನಲ್ಲಿ ನಮ್ಮ ಒಂದು ಬ್ರ್ಯಾಂಡ್ ಹೊಸದಾಗಿ ಕ್ರಿಯೇಟ್ ಆಗ್ಬೇಕಂದ್ರೆ ಅದಕ್ಕೆ ಒಂದು ಅವಧಿ ಬೇಕಾಗುತ್ತೆ ಸರ್. ಈ ಬಾರೆಹಣ್ಣಿನ ವೈನ್ ನ ಎಲ್ಲರೂ ಜನ ಪ್ರಿಫರ್ ಮಾಡ್ಬೇಕಂದ್ರೆ ನಮ್ಗೆ ಇನ್ನ ಅದರಲ್ಲಿ ಸಂಶೋಧನೆ ಇನ್ನ ಒಂದಿಷ್ಟು ಹೆಚ್ಚಿಗೆ ಮಾಡಬೇಕು. ಅದರೂ ಕೂಡ ನಮ್ಮ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥ ವೈನ್ಗೆ ಸರಿ ಅನುಗುಣವಾಗಿ ಅಥವಾ ಅದಕ್ಕಿಂತ ಮೀರಾಗಿ ನಾವು ಅದನ್ನ ಟೇಸ್ಟ್ ಆಗಿ ಮಾಡುವಂತದ್ದು ಇರ್ಬೋದು ಅಥವಾ ಅದನ್ನ ಪ್ಯೂರಿಫೈ ಮಾಡುವಂತದ್ದು ಇರ್ಬೋದು ಈ ವೈನ್ ತಯಾರಿಕೆಯಲ್ಲಿ. ಅದು ಕೂಡ ನಮಗೆ ಒಂದು ಒಳ್ಳೆ ತಂತ್ರಜ್ಞಾನ ಸರ್, ಬಾರೆಹಣ್ಣಿನ ವೈನ್ ತಯಾರಿಕೆ ಅಂತ ಹೇಳಿ.
1: ಈಗ ತಾವು ಸಿದ್ಧಪಡಿಸ್ತಾ ಇದ್ದೀರಾ?
0: ಸಿದ್ಧಪಡಿಸಿದೀವಿ ಸರ್.
1: ಇದು ಒಂದು ಪ್ರಗತಿಯ ಹಂತದಲ್ಲಿದೆ?
0: ಹಾ, ಪ್ರಗತಿ ಹಂತದಲ್ಲಿದೆ. ಇನ್ನೇನು ಮುಂಬರುವ ವರ್ಷದಲ್ಲಿ ಅದನ್ನ ಫೈನಲ್ ಮಾಡೋ ಒಂದು ಹಂತದಲ್ಲೂ ನಾವಿದ್ದೀವಿ ಸರ್.
1: ಇನ್ನೊಂದು ವಿಚಾರ, ಸೀತಾಫಲ ಹಣ್ಣುಗಳಲ್ಲಿ ಸೀತಾಫಲ ಹಣ್ಣು ಕೂಡ ಒಂದು ಆ ಒಂದು ಋತುವಿನಲ್ಲಿ ಯಥೇಚ್ಛವಾಗಿ ಸಿಗ್ತದೆ. ಏನು ಇದರ ಒಂದು ಅವಧಿ ಕೂಡ ತುಂಬಾನೇ ಕಡಿಮೆ ಇದೆ ತಮ್ಗೆ ಗೊತ್ತಿರೋ ಹಾಗೆ. ಒಂದು ಹಣ್ಣಾಗಿ ಒಂದೇ ರಾತ್ರಿಯಲ್ಲಿ ಮರುದಿವಸ ಇದು ಹಾಳಾಗುವ ಒಂದು ಸಂದರ್ಭ, ಅಂದ್ರೆ ಜಾಸ್ತಿ ಹಣ್ಣಾಗಿ ಮರುದಿವಸನೇ ಇದು ಸ್ವಲ್ಪ ಅದರ ಗುಣಮಟ್ಟ ಕಳೆದುಕೊಳ್ಳುವ ಒಂದು ಸಂದರ್ಭ ಇರ್ತದೆ. ಇದ್ರ ಬಗ್ಗೆ ಏನಾದರೂ ಹೇಳ್ತೀರಾ ಸರ್?
0: ಈ ಹಣ್ಣಿಗೆ ಏನಂದ್ರೆ ಸ್ಪ್ರೇ ಡ್ರೈಯರ್ ಅಂತ ಹೇಳಿ, ಈ ಎಸ್ಪೆಷಲಿ ನಮ್ಮ ಸೀತಾಫಲ ಹಣ್ಣಿಗೆ ನಾವು ಒಂದು ತಂತ್ರಜ್ಞಾನ ನಮ್ಮದೇ ಆಗಿರತಕ್ಕಂತ ಒಂದು ಲ್ಯಾಬೊರೇಟರಿಯಲ್ಲಿ ಟ್ರಯಲ್ ಮಾಡಿದ್ವಿ. ಯಾಕಂದ್ರೆ ಹಣ್ಣು ಹೆಂಗಂದ್ರೆ ಅದು ವಿದಿನ್ ಎ ಡೇ ನಮಗೆ ಅದು ಕೆಟ್ಟೋಗ್ಬಿಡುತ್ತೆ. ಆ ರೀತಿಯಲ್ಲಿ ಏನಾಗುತ್ತೆ, ಒಂದು ದಿನದಲ್ಲಿ ಅದು ಕೆಡುವಂತ ಒಂದು ಇರುವಂತ ಒಂದು ಹಣ್ಣು. ಈಗ ಅದನ್ನ ನಾವು ಸ್ಪ್ರೇ ಡ್ರೈಯರ್ ಅಂತ ಹೇಳಿ ಒಂದು ಡ್ರೈಯರ್ ಬರುತ್ತೆ ಸರ್, ಅದು ಆ ಸ್ಪ್ರೇ ಡ್ರೈಯರ್ ಮುಖಾಂತರ ಈ ತಿರುಳನ್ನ ಇದರದು ಏನೋ ಸೀತಾಫಲ ಹಣ್ಣಿನ ಒಂದು ತಿರುಳನ್ನ ಬೇರ್ಪಡಿಸಿ ಅದಕ್ಕೆ ಒಂದಿಷ್ಟ ಏನೋ ಅಂದ್ರೆ ಕೆಮಿಕಲ್ ಬರುತ್ತೆ ಸರ್, ಅದರಲ್ಲೂ ಕೂಡ ನಾವು ಅದನ್ನ ಒಂದಿಷ್ಟು ಹನಿ ಮಿಕ್ಸ್ ಮಾಡಿ ಮಾಡ್ತಾ ಇದೀವಿ. ಬೇಡಪ್ಪ ಹನಿ ಬೇಡ ಅಂದ್ರೆ, ಯಾಕಂದ್ರೆ ಹನಿ ಏನಾಯ್ತು ಅದು ಸ್ವಲ್ಪ ಗಟ್ಟಿ ಗಟ್ಟಿ ಆಯ್ತು ಸರ್, ಪೌಡರ್ ಮಾಡಿಟ್ಟು ಒಂದು 3 ಮಂತ್ಸ್ ಒಳಗೆ ಅದು ಹಡ್ ಗಟ್ಟಿ ಆಗೋದನ್ನ ಕಂಡು ಬಂದ್ವಿ. ಅದು ಬೇಡಪ್ಪ ಅಂದ್ರೆ ನಮ್ಮಲ್ಲಿ ಈಗ ಮಾಲ್ಟೋಡೆಕ್ಸ್ಟಿನ್ ಅಂತೇಳಿ, ಅದು ಜಸ್ಟ್ ಅದು ಕೂಡ ನಮ್ ಪ್ಲಾಂಟ್ ಬೇಸ್ಡ್ ಕೆಮಿಕಲ್, ಅದು ಏನು ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಕೆಮಿಕಲ್ ಅಲ್ಲ. ಸೊ ಅದು ಏನಂದ್ರೆ ಆರ್ಗ್ಯಾನಿಕ್ ಮಾಲ್ಟೋಡೆಕ್ಸ್ಟಿನ್ ಅಂತೇಳಿ ಪೊಟ್ಯಾಟೋ ಸ್ಟಾರ್ಚ್ ಇಂದ ಮಾಡಿರ್ತಕ್ಕಂಥದ್ದು. ಅದನ್ನ 20% ಪ್ರಮಾಣದಲ್ಲಿ ಅದನ್ನ ಮಿಕ್ಸ್ ಮಾಡಿ ಮಿಶ್ರಣ ಮಾಡಿ ನಾವು ಒಂದು ಸ್ಪ್ರೇ ಡ್ರೈಯರ್ ಮುಖಾಂತರ ಅದನ್ನ ಸ್ಪ್ರೇ ಮಾಡಿದ್ರೆ ಅದೇನಾಗತ್ತೆ ಪಲ್ಪು ಪೌಡರ್ ಆಗುತ್ತೆ ಸರ್, ಅದು ಪೌಡರ್ ಆಗೋದ್ರಿಂದ ಏನಾಗುತ್ತೆ ಅದನ್ನ ನಾವು

0: ಸಿಕ್ಸ್ ಮಂತ್ ಅಂದ್ರೆ ಆರು ತಿಂಗಳವರೆಗೂ ಅಥವಾ ಒಂದ್ ವರ್ಷದೊಳಗೂ ಇಡಬಹುದು
1: ಅದೇ ಒಂದು ತಾಜಾ ರೂಪದಲ್ಲಿ
0: ಇರುತ್ತೆ. ಮತ್ತೆ ನಾವು ಅದ ಪೌಡರ್ ನಾವು ನೀರಿಗೆ ನಮ್ಗೆ ಎಷ್ಟು ಬೇಕಷ್ಟು ಕಾನ್ಸಂಟ್ರೇಷನ್ ನೀರನ್ನ ಮಿಕ್ಸ್ ಮಾಡಿಬಿಟ್ರೆ ಅದು ನಮಗೆ ಒಳ್ಳೆ ಜ್ಯೂಸ್ ಸಿಗುತ್ತೆ ಸರ್. ಅದು
1: ಈಗ ಈ ಭಾಗದಲ್ಲಿ ನಮ್ಮ ಒಂದು ಮಲೆನಾಡು ಭಾಗ ಅರೆ ಮಲೆನಾಡು ಭಾಗ ಆಗಿರಬಹುದು ದಾವಣಗೆರೆ ಮಧ್ಯ ಕರ್ನಾಟಕದ ದಾವಣಗೆರೆ ಚಿತ್ರದುರ್ಗ ಈ ಒಂದು ಭಾಗದಲ್ಲಿ ಕೂಡ ಹಣ್ಣು ಮತ್ತೆ ತರಕಾರಿಗಳ ಒಂದು ಸಂಸ್ಕರಣೆ ಬಗ್ಗೆ ಬಂದ್ರೆ ಇದರ ಒಂದು ಮೌಲ್ಯವರ್ಧನೆ ಬಗ್ಗೆ ಬಂದ್ರೆ ಪರ್ಟಿಕ್ಯುಲರ್ ಆಗಿ ಅಂದ್ರೆ ಪ್ರತ್ಯೇಕವಾಗಿ ಹೇಳುವುದಾದ್ರೆ ಯಾವ ಒಂದು ಹಣ್ಣು ಮತ್ತೆ ತರಕಾರಿಗಳು ಅಂತ ಹೇಳ್ಬೋದು ಸರ್?
0: ಈ ಒಂದು ಮಧ್ಯ ಇದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂದ್ರೆ ಈಗ ಇಲ್ಲಿ ಬೆಳೆಯುವಂತಹ ಅಂದ್ರೆ ಯಾವ ಹಣ್ಣುಗಳು ಅಂತಂದ್ರೆ ಈಗ ಲೈಕ್ ಈ ಗಾವ ಬೆಳೀತಾ ಇದಾರೆ, ಪೇರ್ಲಹಣ್ಣಿಂದು ವೈನ್ ಕೂಡ ಇದೆ, ಪೇರ್ಲಹಣ್ಣಿಂದು ಜಾಮ್ ಇದೆ, ಪೇರ್ಲಹಣ್ಣಿಂದು ಬಾ ಇದು ಜೆಲ್ಲಿ ಕೂಡ ಮಾಡಿದೀವಿ ನಾವು. ಜೆಲ್ಲಿಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಮಕ್ಳು ತಿನ್ನಂತ ಜೆಲ್ಲಿ ಚಾಕ್ಲೇಟ್ಸ್ ಅಂತ ಬರ್ತಾವಲ್ಲ ಈ ಪೇರ್ಲ ಹಣ್ಣಿನ ಜೆಲ್ಲಿ ಚಾಕ್ಲೇಟ್ಸ್ ಕೂಡ ನಾವು ಮಾಡ್ತಾ ಇದೀವಿ. ಆಮೇಲೆ ಈಗ ಇನ್ನೊಂದೇನಂದ್ರೆ ಈಗ ನೇರಳೆ ಇದೆ, ನೇರಳೆ ಅದು ತುಂಬಾ ಆರೋಗ್ಯಕರ ಇರತಕ್ಕಂತ ಹಣ್ಣು. ಅದು ಈ ನೇರಳೆ ಜ್ಯೂಸ್ ಅಂತ ಹೇಳಿ, ನೇರಳೆ ಜ್ಯೂಸ್ಗೆ ಅದು ಕೂಡ ತಂತ್ರಜ್ಞಾನ ಇದೆ. ಸ್ಕ್ವಾಶ್ ಅಂತ ಮಾಡ್ಕೋಬಹುದು, ನೇರಳೆ ಜ್ಯೂಸ್ ಮಾಡ್ಕೋಬಹುದು, ಅಥವಾ ನೇರಳೆ ಜ್ಯೂಸಿನ ಪೌಡರ್ ಕೂಡ ನಾವು ಮಾಡ್ಕೋಬಹುದು, ಆತರ ಒಂದು ಅವಕಾಶ ಇದೆ. ಇನ್ನು ಬಂದ್ರೆ ಈಗ ಮಾವಿನ ಹಣ್ಣಿದೆ, ಮಾವಿನ ಹಣ್ಣಿಂದ್ರೆ ನಮಗೆಲ್ಲ ತುಂಬಾ ಗೊತ್ತಿದೆ. ಮಾವಿನ ಜಾಮ್ ಕೂಡ ಮಾಡ್ತಿದ್ರೆ ಈಗ ಅಂದ್ರೆ ಪಿಕಲ್ ಮಾಡೋದು ಜ್ಯೂಸ್ ಮಾಡೋದು ಹೊಯ್ತೀಗ, ಈಗ ಜಾಮ್ ಮತ್ತೆ ಬಾರ್ ಅಂತ ಹೇಳಿ ಎರಡು ತಂತ್ರಜ್ಞಾನ ಇವು.
1: ಜೊತೆಗೆ
0: ಜ್ಯೂಸ್ ಸ್ಕ್ವಾಶ್ ಅಂತ ಮ್ಯಾಂಗೋ ಸ್ಕ್ವಾಶ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಅದನ್ನ ಒಂದ್ ವರ್ಷ ಮಟ್ಟ ಆರಾಮಾಗಿಡಬಹುದು ಅದನ್ನ, ಯಾಕಂದ್ರೆ ಅದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ. ಇನ್ನೇನಂದ್ರೆ ಸ್ಕ್ವಾಶ್ ಮಾಡಿದ್ರೆ ಒಂದು ಗ್ಲಾಸ್ ಸ್ಕ್ವಾಶ್ಗೆ ನಾವು ಎರಡು ಗ್ಲಾಸ್ ನೀರನ್ನ ಮಿಶ್ರಣ ಮಾಡೋದ್ರಿಂದ ಎರಡು ಅಥವಾ ಮೂರು ಗ್ಲಾಸ್ ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಂದು 5 ಗ್ಲಾಸ್ ಅದು ನಾವು ಜ್ಯೂಸ್ ನ ರೆಡಿ ಮಾಡ್ಬೇಕಾಗತ್ತೆ. ಆತರ ಮಾಡ್ಕೋಬಹುದು. ಈಗ ಮನೇಲಿ ಕೂಡ ಯಾರಾದರೂ ಗೆಸ್ಟ್ ಬರೋದಂದ್ರೆ ಅದನ್ನ ಸ್ಕ್ವಾಶ್ ಮಾಡಿ ಫ್ರಿಜ್ ನಾಗೆಲ್ಲ ಇಡ್ತಾ ಇದಾರೆ ಇವಾಗೆಲ್ಲ. ಸೊ ಏನಪ್ಪಾ ಅಂದ್ರೆ ಅದು ತುಂಬಾ ಶುಗರ್ ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ನಾವು ಎಕ್ಸ್ಟ್ರಾ ಅಡಿಷನಲ್ ಹಾಕಿರ್ತೀವಿ ಸಕ್ಕರೆನ. ಸೊ ಏನಪ್ಪಾ ಅಂದ್ರೆ ಅದು ಎಲ್ಲ ಅದಕ್ಕೆ ಒಂದು ತಂತ್ರಜ್ಞಾನ ಇದೆ, ಬಿಸಿ ಮಾಡಿ ಅದನ್ನ ಕುದಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಅಂಶ ಎಲ್ಲ ಹಾಕ್ಬಿಟ್ಟು ಅದನ್ನ ಅಂದ್ರೆ ಹೆಚ್ಚಿಗೆ ಕಾನ್ಸಂಟ್ರೇಟೆಡ್ ಸಿರಪ್ ಅಂತ ಹೇಳ್ತಾರೆ ಸ್ಕ್ವಾಶ್, ಅದನ್ನೆಲ್ಲ ಬಾಟ್ಲಿಂಗ್ ಮಾಡಿ ಅಥವಾ ಇದರಲ್ಲಿ ಮಾಡಿ ಫ್ರಿಜ್ ನಲ್ಲೆಲ್ಲ ಇಡ್ತಾ ಇದಾರೆ. ಇನ್ನೇ ಅದನ್ನ ಜಸ್ಟ್ ಒಂದು ಗ್ಲಾಸ್ ಅದನ್ನ ಹಾಕೊಂಡ್ಬಿಟ್ಟು ಅದಕ್ಕೊಂದು 3-4 ಗ್ಲಾಸ್ ನಾವು ವಾಟರ್ ಹಾಕೋದ್ರಿಂದ ಒಂದು 5-6 ಗ್ಲಾಸ್ ನಾವು ಜ್ಯೂಸ್ ಅನ್ನ ಮಾಡಿ ಕೊಡಬಹುದಾಗುತ್ತೆ.
1: ಇದರಲ್ಲಿ ಈಗ ಉದ್ಯಮಶೀಲತೆಗೆ ಬಂದ್ರೆ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಮತ್ತೆ ಇದರ ಒಂದು ಮೌಲ್ಯವರ್ಧನೆ ಉದ್ಯಮಶೀಲತೆಗೆ ಬಂದ್ರೆ ನಮ್ಮ ಯುವಕರಿಗೆ ಯುವತಿಯರಿಗೆ ಆಮೇಲೆ ಯಾರು ವಿದ್ಯಾಭ್ಯಾಸ ಮುಂದುವರ್ಸದೆ ಆಗ್ತಾ ಇರ್ತಕ್ಕಂಥವರಿಗೆ ಇದು ಯಾವ ರೀತಿಯಿಂದ ಸಹಕಾರಿಯಾಗಿದೆ ಸರ್?
0: ಈ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಇರತಕ್ಕಂಥದ್ದು ಯಂಗ್ಸ್ ಯೂತ್ಸ್ ಅಂತ ಏನ್ ಕರಿತೇವಲ್ಲ ಯುವಜನತೆ, ಈ ಯುವಕರಿಗೆ ಒಂದು ಒಳ್ಳೆ ತಂತ್ರಜ್ಞಾನ ಅಂದ್ರೆ ಈ ಹಣ್ಣು ಮತ್ತು ತರಕಾರಿಗಳಲ್ಲಿ ಎಷ್ಟು ಬೇಕಷ್ಟು ತಂತ್ರಜ್ಞಾನಗಳಿವೆ ಅವನ್ನ ಅವರು ಅಳವಡಿಸ್ಕೊಳ್ಳೋದ್ರಿಂದ ತಮ್ಮ ಆದಾಯವನ್ನ ತಾವೇ ಅದನ್ನ ಇದನ್ನ ಗಳಿಸ್ಕೊಂಡು ತಮ್ಮ ಒಂದು ಜೀವನ ಶೈಲಿಯನ್ನ ಚೆನ್ನಾಗಿ ಸುಖಕರ್ಮವಾಗಿ ಅವರು ಸಾಗಿಸಬಹುದು. ಏನಪ್ಪಾ ಅಂತಂದ್ರೆ ಈ ಹಣ್ಣಿನ ಎಲ್ಲಾ ಹಣ್ಣಿನ ಜ್ಯೂಸ್ ಗಳಿದಾವೆ. ಈ ತರಕಾರಿಯಲ್ಲಿ ಬಂತಂದ್ರೆ ಈಗ ಅರ್ಲಿ ಮಾರ್ನಿಂಗ್ ಇತ್ತೀಚೆಗೆ ಆರೋಗ್ಯ ಜನಕ್ಕೆ ಏನಂದ್ರೆ ಆರೋಗ್ಯಕ್ಕೆ ತುಂಬಾ ಖಾತ್ರಿ ವಹಿಸ್ತಾ ಇದಾರೆ. ಈಗ ಬೆಳಗ್ಗೆ ಏನು ವಾಕರ್ಸ್ ಏನು ವಾಕಿಂಗ್ ಮಾಡ್ತಾರಲ್ಲ ಎಷ್ಟೋ ಗಾರ್ಡನ್ಸ್ ನಲ್ಲಿ ಈಗೆಲ್ಲ ತರಕಾರಿಗಳದ್ದು ಈ ಕ್ಯಾರೆಟ್ ಇರ್ಬೋದು, ಬೀಟ್ ರೂಟ್ ಇರ್ಬೋದು, ಹಾಗಲಕಾಯಿ ಬಿಟರ್ ಗಾರ್ಡ್ ಇರ್ಬೋದು, ಇವನ್ನ ಒಂದು 5-6 ಫ್ರೂಟ್ ಜ್ಯೂಸ್ ಅನ್ನ ಮಾಡ್ಕೊಂಡು ಸ್ವಲ್ಪ ಹನಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕಪ್ ಜ್ಯೂಸ್ಗೆ ಒಂದು 15-20 ರೂಪಾಯಿ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಆಮೇಲೆ ಅದ್ರ ಜೊತೆಗೆ ಸ್ಪ್ರೌಟೆಡ್ ಗ್ರೈನ್ಸ್ ಲೈಕ್ ಹೆಸರುಕಾಳು, ಶೇಂಗಾ, ಮಡಿಕೆ ಕಾಳು ಇವನ್ನೆಲ್ಲ ಮಿಕ್ಸ್ ಮಾಡಿ ಅವನ್ನೆಲ್ಲ ನೆನೆಕಿಟ್ಟು ಅವನ್ನ ಮೊಳಕೆ ಹೊಡಿಸಿ ಅದ್ರ ಜೊತೆಗೆ ಲಾಸ್ಟ್ ಒಂದು 2-3 ಸ್ಪೂನ್ ಅಷ್ಟು ಕೊಡ್ತಾ ಇದಾರೆ. ಸೊ ಈ ರೀತಿ ಇದರಿಂದ ಒಂದು 20-25 ರೂಪಾಯಿ ಒಂದು ಗ್ಲಾಸ್ ಫ್ರೂಟ್ ಜ್ಯೂಸ್ ಇದು ವೆಜಿಟೇಬಲ್ ಜ್ಯೂಸ್ಗೆ ಕೊಡ್ತಾ ಇದಾರೆ. ಸೊ ಈ ರೀತಿ ಹಣ್ಣಿನ ಒಂದು ಎಲ್ಲಾ ತರದ ಜ್ಯೂಸ್ ಇರ್ಬೋದು, ಸ್ಕ್ವಾಶ್ ಇರ್ಬೋದು, ಮತ್ತೆ ಜಾಮ್ ಜೆಲ್ಲಿ ಇರ್ಬೋದು, ಮತ್ತೆ ಒಣಗಿರ್ತಕ್ಕಂಥ ಪದಾರ್ಥಗಳು ಈ ಏನ್ ಡ್ರೈ ಫ್ರೂಟ್ಸ್ ಅಂತ ಏನ್ ಕರಿತೀವಲ್ಲ ಈ ಎಲ್ಲಾ ಹಣ್ಣುಗಳದ್ದು ಡ್ರೈ ಫ್ರೂಟ್ಸ್ ಕೂಡ ನಾವು ಇವತ್ತು ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ ಸರ್. ಅವುಗಳನ್ನ ಕೂಡ ಅವರೇ ಒಂದು ಸ್ವಂತ ಒಂದು ಉದ್ಯಮ ಒಂದು ಸ್ಮಾಲ್ ಎಂಟರ್ಪ್ರಿನರ್ಶಿಪ್ ಟೈಪ್ ಅವರ ಒಂದು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ಕೊಂಡ್ರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಇರೋದು ಭಾರತ ಸರ್ಕಾರ ಅವ್ರಿಗೆ ಬೇಕಾಗಿರತಕ್ಕಂಥ ಅನುಕೂಲತೆಗಳನ್ನು ಕೊಟ್ಟಿದ್ದಾರೆ ಯೂತ್ಸ್ ಗೆ ಸ್ಪೆಷಲ್ ಆಗಿ. ಸೊ ಆ ಒಂದು ವಿವಿಧ ಸ್ಕೀಮ್ಗಳು ಇವೆ ಸರ್. ಆ ಸ್ಕೀಮ್ ನಲ್ಲಿ ಅವರು ಯಾವ ಒಂದು ತಂತ್ರಜ್ಞಾನ ಅಳವಡಿಸ್ಕೊಂತ ಇದಾರೆ ಅಂತ ನಮ್ಮ ಹತ್ರ ಬಂದ್ರೆ ನಾವು ಅವರಿಗೆ ಒಂದು ಮಾರ್ಗದರ್ಶನ ಅಷ್ಟನ್ನ ಕೊಡ್ತೀವಿ ಸರ್. ಇಂತಿಂತ ಕಸ ಇಂತಿಂತ ಮಷಿನರಿ ಯೂಸ್ ಮಾಡಬೇಕಾಗತ್ತೆ, ಇಷ್ಟು ನಿಮಗೆ ಬಜೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ, ನಿಮಗೆ ಇಂತಿಂತ ಸ್ಕೀಮ್ಸ್ ನ ನೀವು ಅಪ್ಲೈ ಮಾಡಿದ್ರೆ ನೀವು ಎಷ್ಟು ಹಾಕಬೇಕು, ಗವರ್ಮೆಂಟ್ ಎಷ್ಟು ಕೊಡುತ್ತೆ, ಸಬ್ಸಿಡಿ ಮುಖಾಂತರ ಎಲ್ಲ ಸಿಗ್ತಾ ಇದಾವೆ. ಇವನ್ನೆಲ್ಲ ಹಾಕೊಂಡು ಅವರು ತಮ್ಮದೇ ಓನ್ ಒಂದು ಕ್ರಿಯಾಶೀಲತೆ ಅಥವಾ ಉದ್ಯಮಶೀಲತೆಯನ್ನು ಅಳವಡಿಸಿಕೊಂಡ್ರೆ ಅವ್ರು ಯಾವುದೇ ರೀತಿಯಾಗಿ ಜಾಬ್ ಸರ್ಚ್ ಮಾಡೋದು ಬೇಕಿಲ್ಲ ಅಥವಾ ಇದಕ್ಕೆ ಏನು ಜಾಸ್ತಿ ವಿದ್ಯಾನೂ ಬೇಕಾಗಿಲ್ಲ, ಜಮೀನು ಬೇಕಾಗಿಲ್ಲ.

0: ಇಲ್ಲ ಸರ್, ಎಸ್ ಎಸ್ ಎಲ್ ಸಿ ಇದ್ದು ಒಂದ್ ಸ್ವಲ್ಪ ಜಮೀನ್ ಬೇಕಂತ, ಜಮೀನ್ ಅಂತ ಜಮೀನ ಬೇಕಿಲ್ಲ, ಒಂದ್ ಖಾಲಿ ಜಾಗ ಅವ್ರ ಮನೆ ಅಕ್ಕಪಕ್ಕದಲ್ಲಿ ಇರ್ಬೋದು, ಅಥವಾ ಇವತ್ತಿನ ಎಲ್ಲ ಬಿಸ್ನೆಸ್ ಅಂತಂದ್ರೆ ಒಂದ್ ಸ್ಮಾಲ್ ಯಾರಾದ್ರೂ ಲೀಸ್ಗೆ ಹಾಕೊಂಡು ಅಥವಾ ಒಂದ್ ರೆಂಟ್ ಬೇಸಿಸ್ ಮೇಲೆನು ಕೂಡ ಅವ್ರ ಅದನ್ನ ಸ್ಮಾಲ್ ಒಂದ್ ವೆರಿ ಲಿಮಿಟೆಡ್ ಸ್ಪೇಸ್ ನಲ್ಲಿ ನಾವು ಒಳ್ಳೆ ರೀತಿಯಾಗಿರ್ತಕ್ಕಂತ ಆಹಾರ ಹಣ್ಣು ಮತ್ತು ತರಕಾರಿಗಳ ಒಂದು ಮೌಲ್ಯವರ್ಧನೆ ಮತ್ತು ಅವುಗಳ ಸಂಸ್ಕರಣೆ ಮಾಡಿ ಹೆಚ್ಚಿನ ಹೆಚ್ಚಿನ ಆದಾಯವನ್ನ ಅವರು ಪಡೆಯಬಹುದು.
1: ಈಗ ಈ ನಿಟ್ಟಿನಲ್ಲಿ ಕೃಷಿ ಮಹಾವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗ ಮತ್ತೆ ನಿಮ್ಮ ಒಂದು ಸಹಯೋಗದೊಂದಿಗೆ, ಸಂಶೋಧನಾ ಕೇಂದ್ರ ಒಂದು ಸಹಯೋಗದೊಂದಿಗೆ ಅರಿವು ಮೂಡಿಸತಕ್ಕಂತ ಕಾರ್ಯಕ್ರಮ, ತರಬೇತಿ ಕೊಡ್ತಕ್ಕಂತ ಕಾರ್ಯಕ್ರಮ ಬಗ್ಗೆ ಹೇಳ್ತೀರಾ?
0: ತರಬೇತಿ ನಾವು ಈಗ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳಿ ಈಗ ನಮ್ಮ ಕುಲಪತಿಗಳಾಗಿರ್ತಕ್ಕಂತ ಆರ್ ಸಿ ಜಗದೀಶ್ ಸರ್ ಇರತಕ್ಕಂತ ಹಾಗೆ ಈಗ ಎಲ್ಲ ನಮ್ಮ ಸೈಂಟಿಸ್ಟ್ ಗಳು ಟ್ರೈನಿಂಗ್ ಅನ್ನ ಕಂಡಕ್ಟ್ ಮಾಡಿ, ಮ್ಯಾಕ್ಸಿಮಮ್ ಟ್ರೈನಿಂಗ್ ಕಂಡಕ್ಟ್ ಮಾಡಿ ಯೂತ್ಸ್ ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ರೈತರಿಗೆ ಈಗ ಫಾರ್ಮ್ ಲೇಬರ್ಸ್ ಲೈಕ್ ಈ ಮಹಿಳಾ ಕಾರ್ಮಿಕರಿರ್ಬೋದು, ಇಂಥವ್ರಿಗೆಲ್ಲ ಒಂದು ಏನಾದ್ರೂ ಒಂದು ತಂತ್ರಜ್ಞಾನ ನೀವು ಕೊಡ್ತಾ ಇರಿ, ಅವ್ರಿಗೆ ಮನದಟ್ಟವಾಗ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳಿ ಅವರೇ ಬಂದು ಅವರೇ ಅದನ್ನ ಕೈಯಿಂದ ಮಾಡಿ ಅವರೇ ಅದನ್ನ ಸೇಲ್ ಮಾಡಿ ಅವ್ರಿಗೆ ಗೊತ್ತಾಗಬೇಕು ಯಾವ ರೀತಿ ಅವ್ರ ಆದಾಯ ಗಳಿಸ್ಕೋಬಹುದು. ನೀವು ಅದಕ್ಕೆಲ್ಲ ರೀತಿಯ ಟೆಕ್ನಿಕಲ್ ಸಪೋರ್ಟ್ ಕೊಡಿ ನಿಮ್ಗೆ, ಅದಕ್ಕೆ
1: ಏನೇ
0: ಮಾರುಕಟ್ಟೆವರೆಗೂ ಅವರೇ ಬಂದು ಅವರೇ ಅದನ್ನೆಲ್ಲ ಮಾಡಿ ಅಂದ್ರೆ ಏನಪ್ಪ, ನಮಗೆ ಒಬ್ರಿಬ್ರು ಬಂದ್ರೆ ನಮಗೆ ಆಗಲ್ಲ ಸರ್ ಮಾಡ್ಲಿಕ್ಕೆ. ಅಟ್ ಲೀಸ್ಟ್ ಒಂದು ಸಂಘದಿಂದ ಅಥವಾ ಒಂದಿಷ್ಟು ಇದ್ರ ಮುಖಾಂತರ ಯಾರೋ ಒಂದು ಯುವಕರು ಒಂದಿಷ್ಟು ಸಂಸ್ಥೆ ಮುಖಾಂತರ ಬಂದು ಹಿಂಗ್ ಅಪ್ರೋಚ್ ಮಾಡಿದ್ರೆ, ಸರ್ ಇಂತಿಂತ ಬೆಳೆ ಇದಾವೆ ನಮ್ಮಲ್ಲಿ ಇವುಗಳಿಗೆಲ್ಲ ಒಂದು ಟ್ರೈನಿಂಗ್ ಬೇಕಾಗತ್ತೆ ಅಂತಂದ್ರೆ ಡೆಫಿನೆಟ್ಲಿ ಆಗಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಉಪಕರಣಗಳನ್ನ ಬಳಸಿ ಅವ್ರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಟ್ಟು ನಾವು ಮತ್ತೆ ಒಂದು ಮಾರ್ಕೆಟ್ ನಲ್ಲಿ ಅವ್ರಿಗೆ ಯಾವ ರೀತಿ ಅದನ್ನ ಸೇಲ್ ಮಾಡಬಹುದು ಅದನ್ನ ಸ್ವಲ್ಪ ಅವರು ಒಂದು ಚಾತುರ್ಯತೆಯಲ್ಲಿ ಹೋಗುತ್ತೆ. ಅವ್ರು ಯಾವ ರೀತಿ ಅವರೇ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಒಬ್ಬ ಕಸ್ಟಮರ್ ಗೆ ಮಾರಬೇಕನ್ನಾಗಿರತಕ್ಕಂಥ ಒಂದಿಷ್ಟು ಟೆಕ್ನಿಕ್ಸ್ ನ ಯೂಸ್ ಮಾಡಿ ಅವ್ನ್ ಮಾರೋದ್ರಿಂದ ಅಂದ್ರೆ ಇವೇನು ನಾವೇನು ಅವ್ರಿಗೇನು ಫೂಲ್ ಮಾಡ್ತಿಲ್ಲ ಸರ್, ನಾವೇ ಬೆಳೆದಿರತಕ್ಕಂಥ ಹಣ್ಣು ತರಕಾರಿಗಳನ್ನ ಒಂದು ಒಳ್ಳೆ ಪದ್ಧತಿಯಾಗಿ ಅದನ್ನ ಸಂಸ್ಕರಣೆ ಮಾಡೋದಿರ್ಬೋದು, ಮೌಲ್ಯವರ್ಧನೆ ಮಾಡಿ ಕೆಲವ ಒಂದಿಷ್ಟು ಅಮೌಂಟ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಒಳ್ಳೆ ಅವನು ಪಾಪ ಅವನು ಜೀವನ ಆಗ್ಬೇಕಲ್ಲ ಸರ್ ಯೂತ್ಸ್, ಹಂಗಾಗಿ ಅವ್ರಿಗೆ ಅವ್ರದೇ ಒಂದು ಓನ್ ಜೀವನ ಮಾಡ್ಲಿಕ್ಕೆ ಮತ್ತೆ ನಮ್ಮ ಎಷ್ಟೋ ಜನಕ್ಕೆ ಅದು ಹಣ್ಣು ಮತ್ತು ತರಕಾರಿಗಳು ವರ್ಷವಿಡೀ ಸಿಗೋ ಹಾಗೆ ಅವರು ಮಾಡಬಹುದು.
1: ತುಂಬಾ ಧನ್ಯವಾದ ಸರ್. ಮತ್ತೆ ಸಾರಾಂಶ ರೂಪದಲ್ಲಿ ಹಣ್ಣು ಮತ್ತು ತರಕಾರಿಗಳ ಒಂದು ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ಏನ್ ಹೇಳಕ್ಕೆ ಇಚ್ಛೆ ಪಡ್ತೀರಾ?
0: ಏನಿಲ್ಲ ಸರ್, ಈಗ ಹಣ್ಣು ಮತ್ತು ತರಕಾರಿ ನಮಗೆ ಬಂದಂಗೆ ಈ ಭಾರತದಲ್ಲಿ ಹೆಚ್ಚಾನ್ ಹೆಚ್ಚು ಏನಾಗ್ತದೆ, ಈ ಶೇಖರಣಾ ಹಂತದಲ್ಲೇನೆ ತುಂಬಾ, ಯಾಕಂದ್ರೆ ರೈತರು ಬೆಳೆದಿರ್ತಾರೆ ಒಂದು ಭೂಮಿಯಲ್ಲೇನೆ ಹಾಳಾಗ್ತಾ ಇದೆ. ಕೆಲವೊಂದು ಉದಾಹರಣೆ ಇದೆ, ಗಿಡ ಹಕ್ಕಿಗಳು ತಿನ್ನೋದಿರ್ಬೋದು ಅಥವಾ ಮಳೆ ಹೆಚ್ಚಿಗೆ ಆಗೋದು ಅಕಾಲಿಕ ಮಳೆಯಿಂದಾಗಿ, ಅದು ಒಂದು ರೀಸನ್ ಇದೆ. ಇನ್ನೊಂದು ರೀಸನ್ ಅಂದ್ರೆ ಅವ್ರಿಗೆ ಕರೆಕ್ಟ್ ಆಗಿ ಮಾರ್ಕೆಟ್ ಗೊತ್ತಿಲ್ಲ, ಏನಂದ್ರೆ ಅವ್ರು ಬೆಳೆಯೋ ಟೈಮ್ಗೆ ರೇಟ್ ಕಡಿಮೆ ಆಗುತ್ತೆ, ರೇಟ್ ಕಡಿಮೆ ಆಯ್ತು ಅಂತ ಹೇಳಿ ಪಾಪ ಅವ್ರು ಬೆಳೆದಿರತಕ್ಕಂಥ ಫಾರ್ಮರ್ಸ್ ಮಾರ್ಕೆಟ್ ನಲ್ಲಿ ಏನ್ ರೇಟ್ ಇದೆ ಅದೇ ರೇಟ್ ಗೆ ಮಾರೋ ಅಂತ ಅವಶ್ಯಕತೆನೂ ಇಲ್ಲ ಇವಾಗ. ಯಾಕಂದ್ರೆ ಅದಕ್ಕೆ ಪ್ರತಿಯೊಂದು ಹಣ್ಣು ತರಕಾರಿಗಳಿಗೆ ಆಗಿರ್ತಕ್ಕಂಥ ಒಂದಿಷ್ಟು ತಂತ್ರಜ್ಞಾನಗಳಿವೆ, ಅವನ್ನ ಉಪಯೋಗಿಸಿಕೊಂಡು ಅವರು ಯಾಕೆ ಕಡಿಮೆ ಲಾಸ್ ಮಾಡ್ಕೊಂಡು ಮಾರೋ ಅಂತ ಅವಶ್ಯಕತೆನೆ ಇಲ್ಲ. ಇದನ್ನ ಒಂದು ವಾರದಲ್ಲಿ ಅವರು ಹಾರ್ವೆಸ್ಟ್ ಮಾಡಿ ಒಂದು ವಾರದಲ್ಲೇ ಸಂಸ್ಕರಣೆ ಮಾಡಿಕೊಂಡು ಮೌಲ್ಯವರ್ಧನೆ ಮಾಡಿ ಅವ್ರದೇ ಆಗಿರ್ತಕ್ಕಂಥ ಬ್ರ್ಯಾಂಡ್, ಈ ಹೊಸ ಬ್ರ್ಯಾಂಡ್ ನೆಲ್ಲ ಕ್ರಿಯೇಟ್ ಮಾಡ್ತಾ ಇದಾರೆ ಹಳ್ಳಿ ಜನ ಎಲ್ಲ, ಅವ್ರದೇ ಒಂದು ಬ್ರ್ಯಾಂಡ್ ನಲ್ಲಿ ಅವ್ರ ಒಂದು ಸಂಘ ಮಾಡಿಕೊಂಡು ಅಥವಾ ಅವ್ರದೇ ಒಂದು ಕಮ್ಯುನಿಟಿ ಬೇಸಿಸ್ ಮೇಲೆ ಮಾಡಿಕೊಂಡು ಸೇಲ್ ಮಾಡಿದ್ರೆ ಅವ್ರಿಗೊಂದು ಆದಾಯ ದ್ವಿಗುಣ ಆಗುತ್ತೆ. ತದನಂತರದಲ್ಲಿ ಈ ಹಣ್ಣು ಮತ್ತು ತರಕಾರಿಗಳ ಮುಂಬರುವ ದಿನದಲ್ಲಿ ಜನಸಂಖ್ಯೆನೂ ಹೆಚ್ಚಿಗೆ ಆಗ್ತಾ ಇದೆ ಒಂದ್ ಕಡೆ, ಇನ್ನೊಂದ್ ಕಡೆ ಹಣ್ಣು ಮತ್ತು ತರಕಾರಿಗಳ ಬೆಳೆಗಾರರು ಕೂಡ ಕಡಿಮೆ ಆಗ್ತಿದ್ರೆ ಮತ್ತು ಭೂಮಿನೂ ಕೂಡ ಕಡಿಮೆ ಆಗ್ತದೆ, ಹಣ್ಣು ಮತ್ತು ಬೆಳೆಯುವಂತ ಭೂಮಿನೂ ಕೂಡ ಕಡಿಮೆ ಆಗ್ತದೆ. ಈಗೇನಪ್ಪ ಬೆಳೆದಿರತಕ್ಕಂತ ಹಣ್ಣು ಮತ್ತು ತರಕಾರಿಗಳನ್ನೇ ನಾವು ಮೌಲ್ಯ ಒಂದು ಒಳ್ಳೆ ರೀತಿಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯನ್ನು ಅಳವಡಿಸಿಕೊಂಡ್ರೆ ನಮ್ಮ ದೇಶ ಮತ್ತು ಬೇರೆ ಪರದೇಶಗಳಿಗೂ ಕೂಡ ನಾವು ಅವನ್ನ ಆಮದು ಮತ್ತು ರಫ್ತು ಮಾಡ್ಕೋ ಮುಖಾಂತರ ನಾವು ಅದನ್ನು ಮಾಡಬಹುದು. ಈ ನಮ್ಮ ದೇಶದಲ್ಲಿ ಬೆಳೆದದ್ದು ಅಷ್ಟೇ ಅಲ್ಲ ಸರ್, ಬೇರೆ ಪರದೇಶದ ಹಣ್ಣುಗಳನ್ನ ತರಿಸಿಕೊಂಡು ಅವುಗಳ ಸಂಸ್ಕರಣೆ ಮಾಡಿ ನಮ್ಮ ದೇಶದ ಜನತೆಗೆ ಅವುಗಳ ಒಂದು ಪೂರೈಕೆಯನ್ನು ಮಾಡುವಲ್ಲಿ ಇವತ್ತಿನ ಯುವಕರು ಯಶಸ್ವಿಯಾಗಿದ್ದಾರೆ ಮತ್ತು ರೈತರು ಕೂಡ ಯಶಸ್ವಿಯಾಗಿದ್ದಾರೆ. ಇಷ್ಟು ಹೇಳಿ ನಾ ಹಣ್ಣು ಮತ್ತು ತರಕಾರಿಗಳು ಮುಂಬರುವ ದಿನದಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳ್ಬೋದು.
1: ಧನ್ಯವಾದ ಸರ್. ಇದುವರೆಗೆ ತಾವು ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ, ಇದರಿಂದ ಉದ್ಯೋಗ ನಾವು ಯಾವ ರೀತಿಯ ಸೃಷ್ಟಿ ಮಾಡ್ಕೋಬಹುದು, ಉದ್ಯಮಶೀಲತೆ ಅಂತ ಹೇಳ್ಬಿಟ್ಟು ನಮ್ಮ ಕೇಳುಗರಿಗೆ ಮತ್ತೆ ಇದರಲ್ಲಿ ಯುವಕರಿಗೆ ಯುವತಿಯರಿಗೆ ತಾವು ಸಂಪೂರ್ಣ ಮಾಹಿತಿಯನ್ನ ಒಂದು ಪ್ಯಾಕೇಜ್ ರೂಪದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ತಮ್ಮಿಂದ ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದಲ್ಲಿ ತಮ್ಮ ದೂರವಾಣಿ ಸಂಖ್ಯೆ
0: 7829201724 7829201724.
1: ಇದುವರೆಗೆ ತಾವು ತಮ್ಮ ಹಣ್ಣು ಮತ್ತು ತರಕಾರಿಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಮಾಹಿತಿ ನೀಡಿದಕ್ಕೆ ಇನ್ನೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ FM ಕೇಂದ್ರದಿಂದ ಧನ್ಯವಾದ ಹಾಗೂ ನಮಸ್ಕಾರ ಸರ್.
0: ಧನ್ಯವಾದಗಳು ಸರ್.
2: ರೈತ ಬಾಂಧವರೇ ಹಾಗೂ

0: ಕೇಳುಗರೆ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ, 9481572600.
1: ಇದುವರೆಗೂ ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ ಈ ಕುರಿತು ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬಾವಿಕೆರೆ, ತರೀಕೆರೆ ತಾಲೂಕು, ಇಲ್ಲಿ ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಅವರೊಡನೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ಇನ್ನು ಮುಂದೆ ಕೇಳೋಣ, ಶುಂಠಿಯಲ್ಲಿ ದುಂಡಾಣು ಮತ್ತು ಶಿಲೀಂಧ್ರ ರೋಗ ಬಾಧೆ ಹತೋಟಿ ಕ್ರಮಗಳ ಕುರಿತು ಡಾಕ್ಟರ್ SM ಸುಧಾಕರ್ ಅವರಿಂದ ಮಾಹಿತಿ.
0: ಶುಂಠಿ ಬೆಳೆಯಲ್ಲಿ ದುಂಡಾಣು ಮತ್ತು ಶಿಲೀಂಧ್ರ ತೀವ್ರತೆಯ ಹಾವಳಿ ಮತ್ತು ನಿರ್ವಹಣಾ ಕ್ರಮಗಳಿಗೆ ಬಂದರೆ, ಕರ್ನಾಟಕದಲ್ಲಿ ಶುಂಠಿ ಬೆಳೆಯು ಸುಮಾರು 65,000-75,000 ಎಕರೆ ಪ್ರದೇಶದಲ್ಲಿ ಬೆಳೆಯುತ್ತಿದ್ದಾರೆ. ಪ್ರಮುಖವಾಗಿ ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ, ದಾವಣಗೆರೆ, ಉತ್ತರ ಕನ್ನಡ, ಬೀದರು, ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ ಜುಲೈ ತಿಂಗಳು 2025 2-3 ವಾರಗಳಲ್ಲಿ ಶುಂಠಿ ಬೆಳೆಯ ರೋಗಗಳ ಸಮೀಕ್ಷೆಯನ್ನು ವಿವಿಧ ತಾಲೂಕುಗಳಲ್ಲಿ ಕೈಗೊಳ್ಳಲಾಯಿತು. ಕೆಳದಿ ಶಿವಪನಾಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಡಾ ಶ್ರೀಶೈಲ ಸೋನ್ಯಾಳ್, ಡಾ ಗಿರೀಶ್ ಆರ್, ಡಾ ಗಂಗಾಧರ್ ನಾಯಕ್ ಬಿ, ಡಾ ನಾಗರಾಜಪ್ಪ ಅಡಿವೆಪ್ಪರ್ ಹಾಗೂ ಡಾ ಪ್ರದೀಪ್ ಎಸ್ ರೋಗ ಸಮೀಕ್ಷೆಯನ್ನು ಹೊಸನಗರ, ಶಿಕಾರಿಪುರ, ಸಾಗರ, ಸೊರಬ, ಭದ್ರಾವತಿ, ಶಿವಮೊಗ್ಗ ಹಾಗೂ ತೀರ್ಥಹಳ್ಳಿ ತಾಲೂಕುಗಳಲ್ಲಿ ಮಾಡಲಾಯಿತು. ಶುಂಠಿ ಬೆಳೆಯ ರೋಗಗಳ ಸಮೀಕ್ಷೆ ಸಮಯದಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ದುಂಡಾಣು ಎಲೆ ಮಚ್ಚೆ ರೋಗ, ಫ್ಲಾಕ್ಸಿ ಪೈರಿಕುಲೇರಿಯಾ ಬೆಂಕಿ ರೋಗ ಮತ್ತು ಕೊಲೆಟೋಟ್ರೈಕಮ್ ಎಲೆ ಚುಕ್ಕೆ ರೋಗ ಕಂಡು ಬಂದಿದೆ. ಈ ರೋಗಗಳನ್ನು ಪ್ರಯೋಗಾಲಯದಲ್ಲಿ ಬೆಳೆದು ಅವುಗಳನ್ನು ಸೂಕ್ಷ್ಮದರ್ಶಕ ಯಂತ್ರದ ಮೂಲಕ ಅಭ್ಯಾಸಿಸಲಾಗಿದೆ. ಮೊದಲೆಲ್ಲ ಶುಂಠಿ ಬೆಳೆಯು ರೈತರಿಗೆ ಗೆಡ್ಡೆ ಕೊಳ ರೋಗವು ತೀವ್ರವಾಗಿ ಬಾಧಿಸುತ್ತಿತ್ತು. ಆದರೆ ಕಳೆದ ವರ್ಷದಿಂದ ಶುಂಠಿ ಕೃಷಿಯಲ್ಲಿ ಹೊಸ ರೋಗಾಣುಗಳು ರೈತರನ್ನು ಹೈರಾಣಾಗಿಸುತ್ತಿದೆ. ಕಳೆದ ವರ್ಷವು ರೋಗಾಣುಗಳು ಗೆಡ್ಡೆಗಳು ಬಲಿತ ಮೇಲೆ ಬಾಧಿಸಿದ್ದರಿಂದ ಗಿಡಗಳು ಮಾತ್ರ ಒಣಗಿದ್ದವು, ಹಾಗಾಗಿ ಗೆಡ್ಡೆಗಳಿಗೆ ಅಷ್ಟಾಗಿ ಬಾಧಿಸಿರಲಿಲ್ಲ. ಪ್ರಸ್ತುತ ಶುಂಠಿ ಬೆಳೆಯ ಪ್ರಾರಂಭ ಹಂತದಲ್ಲಿ ಹೊಸ ರೋಗಾಣುಗಳು ತೀವ್ರತೆಗೆ ತುತ್ತಾಗು ಹೊಸ ರೋಗಾಣುಗಳ ತೀವ್ರತೆಗೆ ತುತ್ತಾಗಿ ಗಿಡಗಳು ಒಣಗಿ ಗೆಡ್ಡೆ ಬೆಳೆಯುವುದು ಕುಂಠಿತವಾಗಿದೆ ಮತ್ತು 2-3 ವಾರಗಳಲ್ಲಿ ಬೆಳೆ ನಾಶವಾಗುತ್ತದೆ ಎಂದು ಡಾಕ್ಟರ್ ಶ್ರೀಶೈಲ ಸೋನ್ಯಾಳ್, ಸಸ್ಯರೋಗಶಾಸ್ತ್ರ ಪ್ರಾಧ್ಯಾಪಕರು ತಿಳಿಸಿರುತ್ತಾರೆ. ಪ್ರಮುಖವಾಗಿ ಕಂಡುಬರುವ ರೋಗಾಣುಗಳು ದುಂಡಾಣು, ಎಲೆಮಚ್ಚೆ ರೋಗ, 2 ಶಿಲೀಂಧ್ರಗಳಾದ ಫ್ರಾಕ್ಸಿ ಪೈಲಿಕುಲೇರಿಯಾ ಬೆಂಕಿ ರೋಗ ಮತ್ತು ಕೊಲೆಟೋಟ್ರಕಮ್ ಎಲೆ ಚುಕ್ಕೆ ರೋಗ. ದುಂಡಾಣುವಿನ ಎಲೆಮಚ್ಚೆ ರೋಗ ಒಂದು ಲಕ್ಷಣಕ್ಕೆ ಬಂದರೆ ಶುಂಠಿಯ ಎಲೆಗಳ ಮೇಲೆ ಮತ್ತು ಕಾಂಡದ ಮೇಲೆ ನೀರಿನಿಂದ ಆವೃತವಾದ ಚಿಕ್ಕ ಗಾತ್ರದ ಮಚ್ಚೆಗಳು ಕಾಣಿಸುತ್ತವೆ. ತದನಂತರ ಚಿಕ್ಕ ಚಿಕ್ಕ ಮಚ್ಚೆಗಳು ಒಂದಕ್ಕೊಂದು ಕೂಡಿಕೊಂಡು ಎಲೆಗಳು ಸುಟ್ಟ ಹಾಗೆ ಕಾಣುತ್ತದೆ. ಫ್ರಾಕ್ಸಿ ಪೈರಿಕುಲೇರಿಯಾ, ಶುಂಠಿ ಗಿಡದ ಎಲೆ ಮತ್ತು ಕಾಂಡಗಳ ಮೇಲೆ ಕಪ್ಪು ಅಥವಾ ಆಲಿವ್ ಹಸಿರು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಚುಕ್ಕೆಗಳು ವಜ್ರಾಕಾರ ಅಥವಾ ಕಣ್ಣಿನ ಆಕಾರವಾಗಿ ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಒಣಗುತ್ತವೆ. ಕೊಲೆಟೋಟ್ರೈಕಮ್, ಇದು ಚಿಕ್ಕ ಗಾತ್ರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸಿಕೊಂಡು ನಂತರದಲ್ಲಿ ತಿಳಿ ಹಳದಿ ಬಣ್ಣಗಳಿಂದ ಆವೃತವಾಗಿ ಮಧ್ಯದಲ್ಲಿ ಚಿಕ್ಕ ಗಾತ್ರದ ಕಪ್ಪು ಚುಕ್ಕೆಗಳು ಕಾಣಿಸಿಕೊಂಡಿವೆ. ಇನ್ನು ರೋಗ ಹರಡುವಿಕೆಯ ವಿಧಾನಗಳಿಗೆ ಬಂದರೆ ಮತ್ತೆ ಕಾರಣಗಳಿಗೆ ಬಂದರೆ ರೋಗ ಹರಡುವುದು 2 ಶಿಲೀಂಧ್ರಗಳು ಮತ್ತು ದುಂಡಾಣುವಿನ ರೋಗಗಳು ಗಾಳಿಯ ಮುಖಾಂತರ ಮಳೆಯ ಹನಿಯ ಜೊತೆಗೆ ಇತರ ಗಿಡಗಳಿಗೂ ಹರಡುತ್ತದೆ. ರೋಗ ಹೆಚ್ಚಾಗಲು ಹೆಚ್ಚಿನ ಆರ್ದ್ರತೆ ಅಂದರೆ %80-95%, ಕಡಿಮೆ ರಾತ್ರಿ ಉಷ್ಣಾಂಶ %15-22°C ಮತ್ತು ಸಾರಜನಕ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದಾಗ ತೀವ್ರವಾಗಿ ಹರಡುತ್ತವೆ. ಬೆಳಗಿನ ಇಬ್ಬನಿ, ಮೋಡ ಕವಿದ ವಾತಾವರಣ, ಸಾಲುಗಳ ನಡುವಿನ ಕಡಿಮೆ ಅಂತರ, ಹೆಚ್ಚು ಮಳೆ, ತುಂತುರು ಮಳೆ ಹನಿ, ಬಿಟ್ಟು ಬಿಟ್ಟು ಬರುವ ಮಳೆಗೆ ಈ 3 ರೋಗಾಣುಗಳು ತೀವ್ರವಾಗಿ ಹರಡುತ್ತವೆ. ನಿಯಂತ್ರಣ ಕ್ರಮಗಳಿಗೆ ಬಂದರೆ ರೋಗ ಬರುವ ಮೊದಲು ಶೇಕಡ

ಅಂದರ ಬೋರ್ಡೋ ದ್ರಾವಣ ಅಥವಾ ಮ್ಯಾಂಕೋಜೆಬ್ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ ತಾಮ್ರದ ಆಕ್ಸಿಕ್ಲೋರೈಡ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 12

0: 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಅಂತರ್ವ್ಯಾಪಿ ಶಿಲೀಂದ್ರನಾಶಕವನ್ನು ಸಿಂಪಡಿಸಬೇಕು, ಅಥವಾ ಕಾರ್ಬನ್ ಡೈಜಿಮ್ ಶೇಕಡ 12 ಪ್ಲಸ್ ಮ್ಯಾಂಕೋಜಬ್ ಶೇಕಡ 63 ಅಂದರೆ 2.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ 8 ರಿಂದ 10 ದಿನಗಳ ಅಂತರದಲ್ಲಿ ಗುಣಮಟ್ಟದ ಅಂಟು ಬೆರೆಸಿ ಸಿಂಪಡಿಸಬೇಕು, ಹಾಗೂ ದುಂಡಾಣು ಎಲೆ ಮಚ್ಚೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಪ್ಲಸ್ ಕಸುಗಾಮೈಸಿನ್ 3 ಗ್ರಾಂ ಪ್ರತಿ ಲೀಟರ್ ನೀರಿಗೆ 8 ರಿಂದ 10 ದಿನಗಳ ಅಂತರದಲ್ಲಿ 2 ರಿಂದ 3 ಬಾರಿ ಸಿಂಪರಣೆ ಮಾಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಶ್ರೀಶೈಲ ಸೊನ್ನಾಳ್, ಸಸ್ಯರೋಗಶಾಸ್ತ್ರ ವಿಭಾಗ, ವಲಯ ಕೃಷಿ ಮತ್ತು ಸಂಶೋಧನಾ ಕೇಂದ್ರ ಶಿವಮೊಗ್ಗ ಇವರ ದೂರವಾಣಿ ಸಂಖ್ಯೆ 9663034398 ಇದಕ್ಕೆ ಸಂಪರ್ಕಿಸಬಹುದು. ಇಲ್ಲವೇ ಡಾಕ್ಟರ್ ಗಂಗಾಧರ್ ಬಿ ನಾಯಕ್, ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಸಸ್ಯರೋಗಶಾಸ್ತ್ರ ವಿಭಾಗ, ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ಶಿವಮೊಗ್ಗ ಇವರ ದೂರವಾಣಿ ಸಂಖ್ಯೆಯಾದ 9845394918ಕ್ಕೆ ಸಂಪರ್ಕಿಸಲು ಈ ಮೂಲಕ ಕೋರಲಾಗಿದೆ.
1: ಇದುವರೆಗೂ ಶುಂಠಿಯಲ್ಲಿ ದುಂಡಾಣು ಮತ್ತು ಶಿಲೀಂಧ್ರ ರೋಗಬಾಧೆ ಹತೋಟಿ ಕ್ರಮಗಳ ಕುರಿತು ಡಾಕ್ಟರ್ ಎಸ್ ಎಂ ಸುಧಾಕರ್ ಅವರಿಂದ ಮಾಹಿತಿ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ ಪರಿಸರ ಗೀತೆ.

0: ಆತ್ಮೀಯ ಕೇಳುಗರೆ, ಒಂದು ಒಳ್ಳೆಯ ಪುಸ್ತಕ ಎಂದೆಂದಿಗೂ ಓದುಗರ ಮನಸ್ಸನ್ನ ಹಿಡಿದಿಟ್ಟುಕೊಂಡು ಓದಿಸಿಕೊಳ್ಳುತ್ತದೆ.
1: ನಿಮ್ಮ ಆಕಾಶವಾಣಿ FM 101.4 ಮೆಗಾಹರ್ಟ್ಸ್ ಅಂತರ್ಜಾಲದಲ್ಲಿ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆವರೆಗೆ ಪುಸ್ತಕ ಓದು ಮನಮಿಡಿದಿಹ ಕ್ಷಣಗಳು ಕಥಾ ಸಮಯ ಪ್ರಸಾರವಾಗಲಿದೆ.
0: ಕೇಳಿ ಕಥಾ ಸಮಯ ಜುಲೈ ತಿಂಗಳಿನಿಂದ ಪ್ರತಿ ಭಾನುವಾರ ಸಂಜೆ 4:45 5 ಗಂಟೆಯವರೆಗೆ ಮನಮಿಡಿದಿಹ ಕ್ಷಣಗಳು ಪ್ರಸಾರ.

0: ನೆನಪಾಗಲಿದೆ.
1: ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ MS, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶಿವಮೊಗ್ಗ ಮಾತಾಡ್ತಾ ಇರೋದು. ನಮ್ಮ ಇತ್ತೀಚಿನ ಸರ್ಕಾರಿ ಆದೇಶದ ಅನುಸಾರ ದಿನಾಂಕ 30/4/2026 ಬಾಕಿ ಇರುವಂತೆ ಎಲ್ಲಾ ಟ್ರಾಫಿಕ್ ಇ ಚಲನ್ ಪ್ರಕರಣಗಳಲ್ಲಿ ದಂಡದ ಮೊತ್ತವನ್ನ ಶೇಕಡ 50% ಹಾಗೂ 1991-2022 ಅವಧಿಯಲ್ಲಿ ದಾಖಲಾದ RTO ಪ್ರಕರಣಗಳಲ್ಲಿ ದಂಡದ ಮೊತ್ತದಲ್ಲಿ 50% ರಿಯಾಯಿತಿಯನ್ನ ನೀಡಿ ಘನ ಸರ್ಕಾರವು ಆದೇಶವನ್ನು ಹೊರಡಿಸಿದೆ. ಈ ದಂಡದ ಮೊತ್ತವನ್ನ ರಿಯಾಯಿತಿ ಒಳಪಟ್ಟು ದಿನಾಂಕ 21/6/2026 10/7/2026 ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಮಾತ್ರ ಪಾವತಿ ಮಾಡಬೇಕು. ಆ ನಂತರ ಈ ಅವಕಾಶ ಇರುವುದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲಿ ಮನವಿ ಮಾಡ್ತಾ ಇರೋದು, ಈ ಅವಕಾಶವನ್ನ ಸದ್ಬಳಕೆ ಮಾಡಿಕೊಂಡು ಕಡಿಮೆ ದಂಡದ ಮೊತ್ತವನ್ನು ಪಾವತಿ ಮಾಡಿ ಪ್ರಕರಣ ಬಗೆಹರಿಸಿಕೊಳ್ಬೇಕಾಗಿ ವಿನಂತಿ.
2: ಆಕಾಶವಾಣಿ ಶ್ರೋತೃಗಳಿಗೆ ನಮಸ್ಕಾರ. ನಾನು ರವಿಕುಮಾರ್ ರವಿ, ಭದ್ರಾವತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಮಾತನಾಡುತ್ತಿದ್ದೇನೆ. ಭದ್ರಾವತಿಯ ವಿವಿಧ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ನಿಮ್ಮ ಪ್ರಕರಣಗಳಿಗೆ ಸುಲಭ ಮತ್ತು ಶಾಶ್ವತ ಪರಿಹಾರ ಬೇಕೇ? ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ. ಬರುವ ಜುಲೈ 11 ಎರಡನೇ ಶನಿವಾರ ರಾಷ್ಟ್ರೀಯ ಲೋಕಾದಾಲತ್ ಕಾರ್ಯಕ್ರಮ ಭದ್ರಾವತಿಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಡೆಯಲಿದ್ದು, ಇಲ್ಲಿ ನಿಮ್ಮ ಸಿವಿಲ್, ರಾಜಿಯಾಗಬಲ್ಲ ಕ್ರಿಮಿನಲ್ ಪ್ರಕರಣಗಳು, ಬ್ಯಾಂಕ್ ಸಾಲ, ಆಸ್ತಿ ಪಾಲು ವಿಭಾಗ, ಕೌಟುಂಬಿಕ ಕಲಹ ಮತ್ತಿತರ ಪ್ರಕರಣಗಳನ್ನು ಪರಸ್ಪರ ಮಾತುಕತೆ ಮೂಲಕ ಉಚಿತವಾಗಿ ಬಗೆಹರಿಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಇದೇ ಜುಲೈ 18 ಮೂರನೇ ಶನಿವಾರದಂದು ಚೆಕ್ ಬೌನ್ಸ್ ಪ್ರಕರಣಗಳನ್ನು ರಾಜಿ ಮೂಲಕ ಸುಲಭವಾಗಿ ವಿತ್ಯರ್ಥಪಡಿಸಿಕೊಳ್ಳಲು ವಿಶೇಷ ಲೋಕಾದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ದೀರ್ಘಕಾಲದ ಚೆಕ್ ಬೌನ್ಸ್ ವಿವಾದಗಳನ್ನು ನ್ಯಾಯಾಲಯದ ಶುಲ್ಕವಿಲ್ಲದೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಅತ್ಯುತ್ತಮ.
3: ಶ್ರೋತೃಗಳೇ, ಈಗ ಸಮಯ 7:34 ಆಗ್ತದೆ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವರು ಬೆಂಗಳೂರು ಕೇಂದ್ರದಿಂದ.
4: ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಳೆ ವಿಮೆ ವಿಭಾಗದ ಜಂಟಿ ಕೃಷಿ ನಿರ್ದೇಶಕಿ ಶ್ರೀಮತಿ ಶೋಭಾ HP ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237744 STD ಕೋಡ್ 080. ಕೇಳಿ, ಇದೇ ಶುಕ್ರವಾರ ಜುಲೈ 3 ಸಾಯಂಕಾಲ 6:30 ಹಲೋ ಕೃಷಿ ರಂಗ ರಾಜ್ಯವ್ಯಾಪಿ ಕಾರ್ಯಕ್ರಮದ ವಿಷಯ ಬೆಳೆ ವಿಮೆ ಯೋಜನೆ.
5: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿಂಗ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ, ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ವಾರ್ತೆಗಳ ವಿವರ. ಡಿಜಿಟಲ್ ಇಂಡಿಯಾ ಉಪಕ್ರಮ ಆಡಳಿತವನ್ನು ಮರು ವ್ಯಾಖ್ಯಾನಿಸಿದೆ, ನಾಗರಿಕರನ್ನು ಸಬಲೀಕರಣಗೊಳಿಸಿದೆ ಮತ್ತು ಸರ್ವತೋಮುಖ ಅಭಿವೃದ್ಧಿಯನ್ನು ವೇಗಗೊಳಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾ ಉಪಕ್ರಮಕ್ಕೆ 11 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಬಡವರು ಮತ್ತು ಹಿಂದುಳಿದವರನ್ನು ಸಬಲೀಕರಣಗೊಳಿಸುವಲ್ಲಿ ಮತ್ತು ನಾಗರಿಕರಿಗೆ ಜೀವನವನ್ನು ಸುಲಭಗೊಳಿಸುವಲ್ಲಿ ಈ ಉಪಕ್ರಮ ಪ್ರಮುಖ ಪಾತ್ರ ವಹಿಸಿದೆ ಎಂದಿದ್ದಾರೆ. ಆಪ್ಟಿಕಲ್ ಫೈಬರ್ ಜಾಲ ವಿಸ್ತರಣೆಯಿಂದ ಡಿಜಿಟಲ್ ವಹಿವಾಟುಗಳ ಏರಿಕೆಯವರೆಗೆ ಈ ಉಪಕ್ರಮದ ಅಭೂತಪೂರ್ವ ಯಶಸ್ಸು ಭಾರತದತ್ತ ಜಾಗತಿಕ ಗಮನವನ್ನು ಸೆಳೆದಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ತಡೆರಹಿತ ಡಿಜಿಟಲ್ ಪಾವತಿಗಳು ಮತ್ತು ನೇರ ಹಣಕಾಸು ವರ್ಗಾವಣೆಗಳು ಪಾರದರ್ಶಕತೆಯೊಂದಿಗೆ ಫಲಾನುಭವಿಗಳನ್ನು ತಲುಪುತ್ತಿವೆ. ಡಿಜಿಟಲ್ ಇಂಡಿಯಾ ಭಾರತದ ಎಲ್ಲಾ ಪ್ರದೇಶಗಳಿಗೆ, ವಿಶೇಷವಾಗಿ ಹಳ್ಳಿಗಳಿಗೆ ನಾವೀನ್ಯತೆಯನ್ನು ಕೊಂಡೊಯ್ದಿದೆ. ಈ ಉಪಕ್ರಮವು ಶಿಕ್ಷಣ, ಆರೋಗ್ಯ, ರಕ್ಷಣೆ, ಕೃಷಿ, ವಾಣಿಜ್ಯ ಮತ್ತು ಸಾರ್ವಜನಿಕ ಸೇವಾ ವಿತರಣೆಯನ್ನು ಬಲಪಡಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ದ್ವಾರಕಾ ಎಕ್ಸ್ಪ್ರೆಸ್ ವೇ ಅನ್ನು ದೆಹಲಿಯ ನೆಲ್ಸನ್ ಮಂಡೇಲಾ ಮಾರ್ಗ ವಸಂತ್ ಕುಂಜ್ನೊಂದಿಗೆ ಸಂಪರ್ಕಿಸುವ ರಾಷ್ಟೀಯ ಹೆದ್ದಾರಿ 148ರಲ್ಲಿ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಈ ಕುರಿತು ನವದೆಹಲಿಯಲ್ಲಿಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ

0: ಸಚಿವ ಅಶ್ವಿನಿ ವೈಷ್ಣವ್ 8.1 ಕಿಲೋಮೀಟರ್ ವಿಸ್ತೀರ್ಣದ ಯೋಜನೆಯನ್ನು ಒಟ್ಟು 67,969 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಉತ್ತರ ಪ್ರದೇಶದ ರಾಷ್ಟೀಯ ಹೆದ್ದಾರಿ 34ರ ಕಾನ್ಪುರ್ ಕಬ್ರಿ ವಿಭಾಗದ ನಿರ್ಮಾಣಕ್ಕೂ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಈ ಯೋಜನೆಯ ಅಂದಾಜು ವೆಚ್ಚ 7,145 ಕೋಟಿ ರೂಪಾಯಿ ಆಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಯೋಜನೆಯು ಕಾನ್ಪುರ್ ಮತ್ತು ಕಬ್ರೈ ನಡುವೆ ತಡೆರಹಿತ ಹೆಚ್ಚಿನ ವೇಗದ ಸಂಪರ್ಕವನ್ನು ಒದಗಿಸುತ್ತದೆ. ಅಲ್ಲದೆ ಸಾಗರ್, ಭೋಪಾಲ್ ಮತ್ತು ಮಧ್ಯಪ್ರದೇಶದ ಇತರ ಭಾಗಗಳಿಗೆ ಮುಂದಿನ ಸಂಪರ್ಕವನ್ನು ಬಲಪಡಿಸುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ವಿವರಿಸಿದ್ದಾರೆ. ಅಯೋಧ್ಯೆಯ ರಾಮಮಂದಿರ ದೇಣಿಗೆ ದುರುಪಯೋಗದ ಆರೋಪಗಳನ್ನು ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಗೆ ತನ್ನ ವರದಿ ಸಲ್ಲಿಸುವ ಕಾಲಾವಧಿಯನ್ನು ಉತ್ತರ ಪ್ರದೇಶ ಸರ್ಕಾರ 15 ದಿನಗಳವರೆಗೆ ವಿಸ್ತರಿಸಿದೆ. ಎಸ್ಐಟಿ ತನ್ನ ತನಿಖೆಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ಪ್ರಕರಣದ ಎಲ್ಲಾ ಅಂಶಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಲು ಅನುವು ಮಾಡಿಕೊಡಲು ಈ ವಿಸ್ತರಣೆಯನ್ನು ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರ ಜೂನ್ 15ರಂದು ಲಖನೌ ಜಿಲ್ಲಾಧಿಕಾರಿ ವಿಜಯ್ ವಿಶ್ವಾಸ್ ಪಂತ್ ಅವರ ನೇತೃತ್ವದಲ್ಲಿ ತನಿಖೆಗಾಗಿ 3 ಸದಸ್ಯರ ತಂಡವನ್ನು ರಚಿಸಿದೆ. 7 ದಿನಗಳಲ್ಲಿ ಪ್ರಾಥಮಿಕ ವರದಿಯನ್ನು ಮತ್ತು 15 ದಿನಗಳಲ್ಲಿ ಅಂತಿಮ ವರದಿಯನ್ನು ಸಲ್ಲಿಸುವಂತೆ ಈ ತಂಡಕ್ಕೆ ಸೂಚಿಸಲಾಗಿತ್ತು. ಈ ಅವಧಿ ನಿನ್ನೆಗೆ ಕೊನೆಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಅವಧಿಯನ್ನು ವಿಸ್ತರಿಸಲಾಗಿದೆ. ಪ್ರಾಥಮಿಕ ಸಲ್ಲಿಸಿದ ನಂತರ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಜನಸಂಖ್ಯಾ ಬದಲಾವಣೆಗಳ ಕುರಿತು ಅಧ್ಯಯನ ನಡೆಸುತ್ತಿರುವ ಉನ್ನತ ಮಟ್ಟದ ಸಮಿತಿಯು ತನ್ನ ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲಿ ಸಲ್ಲಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಪ್ರಕಾಶ್ ಪ್ರಭಾಕರ್ ನಾವಲೇಕರ್ ನೇತೃತ್ವದ ಸಮಿತಿಯು ದೇಶದ ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಭೇಟಿ ನೀಡಿ ಸ್ಥಳೀಯ ಆಡಳಿತಗಳೊಂದಿಗೆ ಪ್ರತ್ಯಕ್ಷ ಮಾಹಿತಿ ಸಂಗ್ರಹಿಸಲಿದೆ. ಭೇಟಿಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಲು ಈಗಾಗಲೇ ವಿವರವಾದ ಪ್ರಶ್ನಾವಳಿಗಳನ್ನು ಸಿದ್ದಪಡಿಸಲಾಗಿದ್ದು ವಿವಿಧ ಕೇಂದ್ರ ಸಚಿವಾಲಯಗಳೊಂದಿಗೂ ಸಮಾಲೋಚನೆ ನಡೆಸಲಾಗುವುದು ಎಂದು ಸಮಿತಿ ವಿವರಿಸಿದೆ. ಸಮಿತಿಯ ಈ ಕಾರ್ಯತಂತ್ರವನ್ನು ಶ್ಲಾಘಿಸಿದ ಸಚಿವ ಅಮಿತ್ ಶಾ ಸಮಿತಿಯ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಹಾಗೂ ರಾಜ್ಯಗಳ ಭೇಟಿಯ ಸಂದರ್ಭದಲ್ಲಿ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿ ಅವರಿಗೆ ಸೂಚಿಸಿದರು. ಕಳೆದ ವರ್ಷ ಆಗಸ್ಟ್ 15ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದ ಮಹತ್ವಾಕಾಂಕ್ಷೆಯ ಹೈ ಪವರ್ ಡೆಮೋಗ್ರಫಿ ಮಿಷನ್ ಅಡಿಯಲ್ಲಿ ಈ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ. ಅಕ್ರಮ ವಲಸೆಯಿಂದ ದೇಶದ ಜನಸಂಖ್ಯಾ ಚಿತ್ರಣದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಸಮಗ್ರವಾಗಿ ವಿಶ್ಲೇಷಿಸಿ ಅದನ್ನು ತಡೆಗಟ್ಟಲು ಅಗತ್ಯವಿರುವ ಸೂಕ್ತ ನೀತಿಗಳು, ಶಾಸಕಾಂಗ ಹಾಗೂ ಆಡಳಿತಾತ್ಮಕ ಕ್ರಮಗಳನ್ನು ಶಿಫಾರಸು ಮಾಡುವುದು ಈ ಸಮಿತಿಯ ಮುಖ್ಯ ಜವಾಬ್ದಾರಿಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆಯು ದೇಶದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಿದೆ ಮತ್ತು ತೆರಿಗೆ ಆಡಳಿತದಲ್ಲಿ ಪಾರದರ್ಶಕತೆ ತಂದಿದೆ ಎಂದು ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಖ್ರು ಹೇಳಿದ್ದಾರೆ. ಬೆಂಗಳೂರಿನ ಕಾವೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಜಿಎಸ್ಟಿ ದಿನಾಚರಣೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು 2017ರ ಜುಲೈ 1ರಂದು ಜಾರಿಗೆ ಜಿಎಸ್ಟಿ ಕಾಯ್ದೆಯು 9 ವರ್ಷಗಳ ಯಶಸ್ವಿ ಆರ್ಥಿಕ ಮತ್ತು ಸಾಂಸ್ಥಿಕ ಪ್ರಯಾಣವನ್ನು ಪೂರ್ಣಗೊಳಿಸಿದೆ. ಹಳೆಯ ಸಂಕೀರ್ಣ ತೆರಿಗೆಗಳ ಬದಲಾಗಿ ಜಾರಿಗೆ ಬಂದ ಒಂದು ರಾಷ್ಟ್ರ ಒಂದು ತೆರಿಗೆ ಪರಿಕಲ್ಪನೆಯು ದೇಶಾದ್ಯಂತ ಏಕರೂಪದ ಮುಕ್ತ ಮಾರುಕಟ್ಟೆಯನ್ನು ಸೃಷ್ಟಿಸಿದೆ ಎಂದರು. ಈ ಸುಧಾರಣೆಯು ರಾಜ್ಯ ಗಡಿಗಳಲ್ಲಿ ತಪಾಸಣಾ ವಿಳಂಬವನ್ನು ನಿವಾರಿಸಿ ಸಾರಿಗೆ ವ್ಯವಸ್ಥೆಯನ್ನು ಸುಗಮಗೊಳಿಸಿದೆ. ತಂತ್ರಜ್ಞಾನ ಚಾಲಿತ ಜಿಎಸ್ಟಿ ಜಾಲ ಭೌತಿಕ ಸಂವಹನವನ್ನು ಕಡಿಮೆ ಮಾಡಿದ್ದು ಭ್ರಷ್ಟಾಚಾರ ಮುಕ್ತ ಆಡಳಿತ ನಿರ್ಮಾಣವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ಗರಿಷ್ಠ ತೆರಿಗೆ ಮಿತಿ ಸಲ್ಲಿಸಿದ ತೆರಿಗೆ ಪಾವತಿದಾರರಿಗೆ ಗೌರವಿಸಲಾಯಿತು. ಪಿಎಂ ಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಬೆಂಗಳೂರಿಗೆ 4,500 ಎಲೆಕ್ಟ್ರಿಕ್ ಬಸ್ಗಳನ್ನು ಮಂಜೂರು ಮಾಡಿದೆ. ಆದರೆ ಈ ಯೋಜನೆಯನ್ನು ಕರ್ನಾಟಕದ ಸಾರಿಗೆ ಸಚಿವರು ಹೊರೆ ಎಂದಿದ್ದಾರೆ. ಮಂಜೂರಾದ ಬಸ್ಗಳನ್ನು ನಿಯೋಜಿಸಲು ರಾಜ್ಯ ಸರ್ಕಾರ ಹಿಂಜರಿಯುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಸಂಸ್ಥಾ ತೇಜಸ್ವಿ ಸೂರ್ಯ ದೂರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಹೆಚ್ಚುತ್ತಿರುವ ಸಾರ್ವಜನಿಕ ಸಾರಿಗೆ ಬೇಡಿಕೆಯನ್ನು ಪೂರೈಸಲು ಬೆಂಗಳೂರಿಗೆ ತುರ್ತಾಗಿ ಹೆಚ್ಚಿನ ಬಸ್ಗಳು ಅಗತ್ಯವಿದೆ.

0: ಖಾಸಗಿ ನಿರ್ವಾಹಕರು ಬಸ್ಗಳನ್ನು ಖರೀದಿಸುತ್ತಾರೆ, ಅವುಗಳ ನಿರ್ವಹಣೆಯನ್ನು ಕೈಗೊಳ್ಳುತ್ತಾರೆ ಮತ್ತು ಬ್ಯಾಟರಿಗಳನ್ನು ಬದಲಾಯಿಸುತ್ತಾರೆ. ಆದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರತಿ ಕಿಲೋಮೀಟರ್ ಆಧಾರದ ಮೇಲೆ ಮಾತ್ರ ಪಾವತಿಸುತ್ತದೆ ಎಂದು ವಿವರಿಸಿದರು. ಏರ್ ಮಾರ್ಷಲ್ ತೇಜಿಂದರ್ ಸಿಂಗ್ ಅವರು ಇಂದು ಚೀಫ್ ಆಫ್ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಟು ಚೇರ್ಮನ್ ಚೀಫ್ ಆಫ್ ಸ್ಟಾಫ್ ಕಮಿಟಿ ಸಿಐಎಸ್ಎಫ್ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ನಂತರ ಅವರು ನವದೆಹಲಿಯ ರಾಷ್ಟೀಯ ಯುದ್ಧ ಸ್ಮಾರಕಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥರಾಗಿ ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಎಂದು ಅಧಿಕಾರ ವಹಿಸಿಕೊಂಡರು. 4 ದಶಕಗಳ ಸೇವೆಯ ನಂತರ ನಿನ್ನೆ ನಿವೃತ್ತರಾದ ಏರ್ ಮಾರ್ಷಲ್ ನಾಗೇಶ್ ಕಪೂರ್ ಅವರ ಉತ್ತರಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಸಂದೀಪ್ ಜೈನ್ ಅವರು ಇಂದು ಭಾರತೀಯ ಸೇನಾ ಸಿಬ್ಬಂದಿಯ ಉಪಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಂಡರು. ಇವರು ರಾಷ್ಟೀಯ ರಕ್ಷಣಾ ಅಕಾಡೆಮಿಯ ಹಳೆಯ ವಿದ್ಯಾರ್ಥಿಯಾಗಿದ್ದು 1988 ಜೂನ್ನಲ್ಲಿ ಮಹಾರ್ ರೆಜಿಮೆಂಟ್ಗೆ ಸೇರ್ಪಡೆಯಾದರು. ಪಾಕಿಸ್ತಾನದಲ್ಲಿರುವ ಐಸಿಸ್ಗೆ ಸೇರಿದ ಪ್ರದೇಶಗಳ ಮೇಲೆ ಅಫ್ಘಾನಿಸ್ತಾನ ಪಡೆಗಳು ವಾಯುದಾಳಿ ನಡೆಸಿವೆ. ಪಾಕಿಸ್ತಾನದ ಬಲೂಚಿಸ್ತಾನ ಮತ್ತು ಖೈಬರ್ ಪಂಖ್ತುಂಕ್ವಾ ಪ್ರಾಂತ್ಯಗಳಲ್ಲಿನ ಐಸಿಸ್ ಕೇಂದ್ರಗಳ ಮೇಲೆ ನಿನ್ನೆ ರಾತ್ರಿ ದಾಳಿ ನಡೆಸಲಾಗಿದೆ. ಇಂಗ್ಲೆಂಡ್ನ ಚೆಸ್ಟರ್ ಲೇ ಸ್ಟ್ರೀಟ್ನ ರಿವರ್ ಸೈಡ್ ಮೈದಾನದಲ್ಲಿಂದು ನಡೆಯಲಿರುವ 5 ಪಂದ್ಯಗಳ ಸರಣಿಯ ಪುರುಷರ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಮೊದಲ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಟಿ20 ಕ್ರಿಕೆಟ್ ಸರಣಿಯ ನಂತರ ಭಾರತ ತಂಡ 3 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿಂದು ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನಲ್ಲಿ ಇಂಗ್ಲೆಂಡ್ ಮತ್ತು ಕಾಂಗೋ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ನಡೆಯುವ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವತೋಮುಖ ಅಭಿವೃದ್ಧಿಗೆ ವೇಗ ನೀಡಿದ ಡಿಜಿಟಲ್ ಇಂಡಿಯಾ ಉಪಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ದೆಹಲಿಯ ದ್ವಾರಕಾ ಎಕ್ಸ್ಪ್ರೆಸ್ ವೇ ಷಟ್ಪಥ ರಸ್ತೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ದುರುಪಯೋಗ ಪ್ರಕರಣ, ಎಸ್ಐಟಿ ವರದಿ ಸಲ್ಲಿಕೆ ಅವಧಿ ವಿಸ್ತರಿಸಿದ ಉತ್ತರ ಪ್ರದೇಶ ಸರ್ಕಾರ. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಇಂಗ್ಲೆಂಡ್ ಕಾಂಗೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಆಕಾಶವಾಣಿ ಭದ್ರಾವತಿ, ಸಮಯ 7:45.

ಶ್ರೋತೃಗಳ, ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಆ ಅಬ್ ಲೌಡ್ ಚಾಲೆಂಜ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್.

ಆತ್ಮೀಯ ಶ್ರೋತೃಗಳಲ್ಲಿ ನೀವು ಕೇಳ್ತಾ ಇರೋ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳೇ ಮುಂದಿನ ಗೀತೆ ಕೇಳೋಣ. ವೀರ್ ಜರಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಉದಿತ್ ನಾರಾಯಣ್.

ಶ್ರೋತೃಗಳ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಕೇಳೋಣ. ಲತಾ ಮಂಗೇಶ್ಕರ್ ಅವರ ದನಿಗಳಲ್ಲಿ ಚಿತ್ರ ಮೇನೆ ಪ್ಯಾರ್ಕಿಯಾ.

ಶ್ರೋತೃಗಳ ಚಿತ್ರಗೀತೆಗಳನ್ನು ಆಲಿಸುವ ಮುನ್ನ ನಮ್ಮ ಅಭಿಮಾನಿ ದೇವರುಗಳು ಕೆಲವೊಂದು ಸಂದೇಶವನ್ನು ಕಳಿಸಿದ್ರೆ ಅದು ಕಳಿಸಲು ಗಮನ ಹರಿಸೋಣ. ಚಿತ್ರ ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಶುಭ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮಂಜುನಾಥ್ ಸರ್ ಅಂತಂದೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇನ್ನು ಸಂಜೆ ನಮಸ್ತೆ ಅಂತಂದೇಳಿ ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರುತ್ತಿವೆ ಅಂತಂದೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಒಂದು ನಿಮಿಷ. ಗುಡ್ ಈವ್ನಿಂಗ್ ಸರ್, ಮೊಬೈಲಲ್ಲಿ ರೇಡಿಯೋ ಸರಿಯಾಗಿ ಬರೋದಿಲ್ಲ, ದಯವಿಟ್ಟು ಗಮನಿಸಿರಿ ಅಂತ ಹೇಳಿದರೆ ಸಲ್ಮಾ ಟೀಚರ್ ತರೀಕೆರೆಯಿಂದ. ಆಮೇಲೆ ಸಂಜೆ ಫೋನಿನ ಕಾರ್ಯಕ್ರಮ ತೊಗೊಂಡಿದ್ದೆ, ಅದ್ರ ಪ್ರಯುಕ್ತ ಗುಡ್ ಈವ್ನಿಂಗ್ ಸರ್, ಲೈನ್ ಬಿಜಿ ಸಲ್ಮಾ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇನ್ನು ನಮಸ್ತೆ, ಸಂಜೆಯ ಬಾನಿಗೆ ಸ್ವಾಗತ. ಬಾಲ್ಯದ ಗೆಳೆಯ ಮಂಜುನಾಥ್ ಸರ್ ತಂದ ಧನ್ಯವಾದಗಳು. ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತಂದೇಳಿ ಮೂಡಲ ವಿಠಲಾಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು ಧನ್ಯವಾದಗಳು ತಿಳಿಸಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಧನ್ಯವಾದಗಳು. ಅವರಿಗೂ ಕೂಡ ಲೈನ್ಸ್

ಸಿಕ್ಕಿಲ್ಲಂತೆ, ಬೇಜಾರು ಮಾಡ್ಕೊಂಡಿದ್ದಾರೆ ಇರಲಿ. ಇನ್ನು ಶುಭ ಸಂಜೆ ಸರ್, ನಮಸ್ಕಾರಗಳು ಅಂತ ಹೇಳಿದರೆ ಕಾರ್ಯಕ್ರಮ ಅದ್ಭುತ ಒಳ್ಳೆಯ ವಿಷಯ ಅಂತ ಹೇಳಿದರೆ, ಅಂದರೆ ನಾನು ಸಮಾಜದಲ್ಲೇ ಒಳ್ಳೆಯ ಚಲನಚಿತ್ರಗಳು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಕೇಳುಗರ ಮಾತುಗಳು ಭಾಳ ಚೆಂದ ಇದ್ದವ್ರಿ ಅಂತ ಹೇಳಿದರೆ ಧನ್ಯವಾದಗಳು. ಕಿಷ್ಕಿಂಧ ನಗರ ಗಂಗಾವತಿ ಈರಣ್ಣನವರು. ಇನ್ನು ನಮ್ಮ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ ಶ್ರೀಧರ ಸ್ನೇಹ 7:45 ಪ್ರಸಾರವಾದ ಹಿಂದಿ ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂದು ಮಂಜುನಾ ಸರ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಹಿಂದಿ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬಂದವು ಅಂತಂದರೆ ದಾವಣಗೆರೆಯಿಂದ ಚಂದಿಕಾ ನೇರ್ಲಗೊಂಡಿಯವರ ಸಂದೇಶವನ್ನು ಕಳಿಸಿದರೆ, ನಮ್ಮ ಮಂಜುನಾ ಸರ್ ಕಾಫಿ ಆಯ್ತಾ ಈವ್ನಿಂಗ್ ಪ್ರೋಗ್ರಾಮ್ ಹಿಂದಿ ಸಾಂಗ್ಸ್ ವಂಡರ್ಫುಲ್ ಅಂತ ಹೇಳ್ತಾರೆ ಮಯೂರ್ಕೋಟೆ ಜನ್ನಪುರ ಭದ್ರಾವತಿಯಿಂದ. ಹಾಂ ಸರ್, ನಮ್ಮದು ಕಾಫಿ ಆಯಿತು, ನಿಮ್ದು ಆಯ್ತಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇನ್ನು ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಮೈನೆ ಪ್ಯಾರ್ಕಿಯಾ ಚಿತ್ರದ ಹಾಡು ಕೇಳಿ ಖುಷಿ ಆಯಿತು ಸರ್ ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹೆಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ, ಗುಡ್ ಈವ್ನಿಂಗ್ ಮಂಜುನಾಥ್ ಸರ್, ಸೂಪರ್ ಮೆಲೋಡಿ ಸಾಂಗ್ಸ್ ಅಂತ ಹೇಳಿದರೆ ಧನ್ಯವಾದಗಳು ನಿಮ್ಮ ಸಂದೇಶಕ್ಕೆ. ಇನ್ನು ನಮ್ಮ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಹರಿಹರ ತಾಲೂಕು, ನಮಸ್ತೆ ಸರ್ ಅಂತ ಹೇಳಿದರೆ, ಹಿಂದಿನ ಸಂಜೆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಮನಮುಟ್ಟುವ ರೀತಿಯಲ್ಲಿ ನಿರೂಪಿಸಿ ಯಶಸ್ವಿಯಾಗಿ ನಡೆಸಿಕೊಟ್ಟ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಪ್ರಸಾರವಾದ ಸುಮಧುರ ಹಿಂದಿ ಹಾಡುಗಳು ಮನಸ್ಸಿಗೆ ಸಂತೋಷ ಮತ್ತು ನೆಮ್ಮದಿಯನ್ನು ನೀಡಿದವು. ಇಂತಹ ಸುಂದರ ಕಾರ್ಯಕ್ರಮವನ್ನು ನೀಡಿದ್ದಕ್ಕಾಗಿ ನಿಮಗೆ ಹಾಗೂ ಇಡೀ ತಂಡಕ್ಕೂ ಹೃದಯಪೂರ್ವಕ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ನಿಮ್ಮ ಸಂದೇಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಧನ್ಯವಾದಗಳನ್ನು ತಿಳಿಸಿದ ಶ್ರೋತೃಗಳೇ. ಇನ್ನು ಮಮತಾ ಭದ್ರಾವತಿಯಿಂದ, ನಮಸ್ಕಾರ ಸರ್, ಹಿಂದಿನ ಹಿಂದಿ ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದು ಅಂತ ಸಂದೇಶವನ್ನು ಕೊಟ್ಟರೆ, ಇನ್ನು ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ ಸರ್, ಸಂಜೆಯ ಕಾರ್ಯಕ್ರಮಗಳ ಅವಧಿ ಅಪೂರ್ವ ಮೂಡಿ ಬರುತ್ತಿದೆ, ಧನ್ಯವಾದಗಳು ಅಂತ ಅಂದರೆ ಸಂಜೆಯ ಕಾರ್ಯಕ್ರಮಗಳು ಅಪೂರ್ವವಾಗಿ ಮೂಡಿ ಬರುತ್ತಿದೆ, ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮ ಎಲ್ಲ ಸಂದೇಶಕ್ಕೂ ಧನ್ಯವಾದಗಳನ್ನು ತಿಳಿಸಿದ ಶ್ರೋತೃಗಳೇ. ಚಲನಚಿತ್ರಗೀತೆಗೆ ಹೋಗುವ ಮುನ್ನ ಇಂದಿನ ವಿಶೇಷತೆ ಏನಪ್ಪ ಅಂತ ನೋಡೋಣ. ಶ್ರೋತೃಗಳು, ಇಂದು ಜುಲೈ 1, ಇದನ್ನು ಭಾರತದಲ್ಲಿ ರಾಷ್ಟ್ರೀಯ ವೈದ್ಯರ ದಿನ ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ಸ್ ದಿನವಾಗಿ ಆಚರಿಸಲಾಗುತ್ತದೆ. ನಮ್ಮ ಸಮಾಜದ ಆರೋಗ್ಯ ಮತ್ತು ಆರ್ಥಿಕ ಶಿಸ್ತಿಗೆ ಸೇವೆ ಸಲ್ಲಿಸುವ ಎಲ್ಲ ವೈದ್ಯರು ಹಾಗೂ ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಈ ಒಂದು ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವೊಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ. ಶ್ರೋತೃಗಳೇ, ಹಾಡಿನ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೂ ಕೂಡ ತಯಾರಾಗಿರಿ, ಮೊಬೈಲ್ ಇಟ್ಕೊಂಡು ರೆಡಿಯಾಗಿರಿ. ನಮ್ಮ ವಾಟ್ಸಪ್ ಸಂಖ್ಯೆ 9481527206 ತಮ್ಮ ಉತ್ತರವನ್ನು ಕಳಿಸಬೇಕಾಗಿ ಶ್ರೋತೃಗಳು ಕೇಳ್ಕೊಳ್ತೇನೆ. ಮೊದಲನೇ ಪ್ರಶ್ನೆ ಹೀಗಿದೆ ಶ್ರೋತೃಗಳೇ, ವಿಶ್ವ ಆರೋಗ್ಯ ಸಂಸ್ಥೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದರ ಮುಖ್ಯ ಕಚೇರಿ ಎಲ್ಲಿದೆ? ಇಲ್ಲಿಂದ ಶುರು ಮಾಡ್ತೇನೆ, ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ಈಗ ಹಾಡು ನಿಮಗಾಗಿ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಚಿತ್ರದ ಗೀತೆಯನ್ನು ಕೇಳೋಣ, ಚೈತ್ರ ಮತ್ತು ರಾಜೇಶ್ ಅವರ ದನಿಗಳಲ್ಲಿ.

ಶ್ರೋತೃಗಳು ಪ್ರಶ್ನೆಯನ್ನು ಮತ್ತೊಮ್ಮೆ ಹೇಳಿ ಅಂತ ಕೇಳ್ತಾ ಇದ್ರೆ, ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಮುಖ್ಯ ಕಚೇರಿ ಎಲ್ಲಿದೆ? ಶ್ರೋತೃಗಳೇ,

ಶ್ರೋತೃಗಳೇ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಜೊತೆ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಶ್ರೋತೃಗಳೇ, ಪ್ರಶ್ನೆ ಹೀಗಿತ್ತು. ವಿಶ್ವ ಆರೋಗ್ಯ ಸಂಸ್ಥೆಯ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದೆ. ನಮ್ಮ ಶ್ರೋತೃಗಳು ಯಾರ್ಯಾರು ಏನೇನು ಉತ್ತರವನ್ನು ಕಲಿಸ್ಕೊಂಬಂದಿದೆ ನೋಡೋಣ. ಒಂದು ಸರ್, ಮೊದಲನಾಗಿ ಪ್ರಥಮವಾಗಿ ಹಂಪಣ ನ್ಯಾಮತಿಯಿಂದ ಉತ್ತರ ಕಳಿಸಿದ್ದಾರೆ. ಎಂ ಇ ಷಣ್ಣ ಮುತ್ತಿಗಾನಹಳ್ಳಿ ಉತ್ತರ ನಾನು ಕೊನೆಗೆ ಹೇಳ್ತೇನೆ. ರೇಖಾ ಜೆ ಸಿ ಭದ್ರಾವತಿಯಿಂದ ಅಜಯ್ ವಣ್ಕರ್ ಲೋಯರ್ ಹುತ್ತ ಭದ್ರಾವತಿ ಶಾಂತಾಚಾರ್ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು ಎಚ್ ಜಿ ಗುರುಮೂರ್ತಿ ಎನ್ ಆರ್ ಪುರ ನ್ಯೂಯಾರ್ಕ್ ಅಂತ ಹೇಳಿದ್ದಾರೆ. ನೋಡೋಣ, ನಾನು ಕೊನೆಗೆ ಉತ್ತರವನ್ನು ಹೇಳ್ತೇನೆ. ನಮಸ್ತೆ ಸರ್, ಹಿಂದಿ ಚಿತ್ರಗೀತೆಗಳು ಸಮುದ್ರವಾಗಿ ಮೂಡಿ ಬಂದವು ಸರ್ ಅಂತಂದೇಳಿ ಉಮೇಶ್ ಮಂದಾರ್ತಿ ಎಲೆಕ್ಟ್ರಿಕಲ್ ಶರಾವತಿ ನಗರ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದರೆ ವಾಸಕಿ ವಿಜಯಲಕ್ಷ್ಮಿ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ನಮಸ್ತೆ ಮಂಜುನಾಥ್ ಸರ್, ಚಿತ್ರಗೀತೆಗಳು ಸೂಪರ್ ಆಗಿ ಮೂಡಿ ಬರುತ್ತಿದೆ ಅಂತಂದು ಹೇಳಿದ್ದಾರೆ ಮತ್ತು ಉತ್ತರವನ್ನು ಕೂಡ ಕಳಿಸಿದ್ದಾರೆ. ಇನ್ನು ಚಿತ್ರ ಶಿವಕುಮಾರ್ ಹೊಸಮನ ಭದ್ರಾವತಿಯಿಂದ, ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಅನಂತರದಲ್ಲಿ ಗಂಗಾಧರೇಶ್ ಪಿ ಜಿ ಹೊಸಮನೆ ಭದ್ರಾವತಿಯಿಂದ, ಮನೀಷಾ ಉತ್ತರ್ಕರ್ ಆಶೀರ್ವಾದ್ ಟೈಲರ್ ಶಿವಮೊಗ್ಗದಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಉತ್ತರ ಕಳಿಸಿದ್ದಾರೆ. ಅನಂತರದಲ್ಲಿ ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಉತ್ತರ ಎಲ್ಲ ಸರಿಯಾಗಿ ಕಳಿಸಿದ್ದಾರೆ, ಧನ್ಯವಾದಗಳು. ಇನ್ನು ನಮ್ಮ ಅಚ್ಚುಮೆಚ್ಚಿನ ಸಹೋದರ ಬಾನುಲಿಯ ಬಂದು ಮಂಜಣ್ಣ, ನೀವು ನಡೆಸಿಕೊಡುತ್ತಿರುವ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ, ಕೇಳ್ತಾ ಇದ್ದೇವೆ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತಂದೇಳಿ ಉತ್ತರವನ್ನು ಕಳಿಸಿದ್ದಾರೆ. ರಾಜೇಶ್ ಶಂಕರಘಟ್ಟ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಹೀಗೆ ನಮ್ಮ ಆಕಾಶವಾಣಿ ಭದ್ರಾವತಿಯನ್ನು ಬೆಳೆಸೋಣ ಶ್ರೋತೃಗಳೇ ಅಂತ ಹೇಳ್ತೇನೆ. ಇನ್ನು ಶುಭ ಸಂಜೆ, ಭಾರತಿ ಪ್ರಕಾಶ್ ಅವರು ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ. ಇನ್ನು ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ್ ಶ್ರೀಧರ್ ಹಾಗೂ ಸ್ನೇಹ ಅವರ ಸಂದೇಶ ಕೂಡ ಇದು, ಉತ್ತರ ಸರಿಯಾಗಿ ಕಳಿಸಿದ್ದಾರೆ ಮತ್ತು ಇರಬಹುದಾ ಅಂತ ಕೇಳಿದೆ ನನಗೆ. ಇನ್ನು ನಮ್ಮ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸಂದೇಶ ಕಳಿಸಿದರೆ, ಮಮತಾ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ ಹಾಗೂ ಮಯೂರ್ಕೋಟೆ ಜನ್ನಾಪುರ ಭದ್ರಾವತಿಯಿಂದ ಉತ್ತರವನ್ನು ಕಳಿಸಿದ್ದಾರೆ ಶ್ರೋತೃಗಳೇ. ಹಾಗೆಯೇ ಚಂದ್ರಿಕಾ ಶೇಷಾಚಲನ ಹಾರ್ನೇಹಳ್ಳಿಯಿಂದ

ಆಬಿಲ್ ರಾಘವೇಂದ್ರ ಅಪರೂತ ಭದ್ರಾವತಿ, ಇನ್ನು ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್ ಅವರು. ಹಾಗೂ ನಮಸ್ಕಾರ ಮಂಜುನಾಥ್ ಸರ್, ಹೇಗಿದ್ದೀರಾ ಅಂತ ಹೇಳಿದರೆ, ಚೆನ್ನಾಗಿದ್ದೀನಿ ಮೇಡಮ್. ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸಿಕೊಡ್ತಿದ್ದೀರಾ ಮತ್ತು ಹಿಂದಿ ಹಾಡುಗಳು ಮನ ಮುಟ್ಟುವಂತಿದ್ದವು ಸರ್, ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಅಂತ ಹೇಳಿ ಉತ್ತರವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ಶ್ರೋತೃಗಳು. ತಮ್ಮ ಎಲ್ಲ ಉತ್ತರಕ್ಕೂ ಧನ್ಯವಾದಗಳನ್ನು ತಿಳಿಸ್ತಾ ಉತ್ತರವನ್ನು ನಾನೇ ಹೇಳ್ತೇನೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಜಿನೆವಾದಲ್ಲಿದೆ. ಶ್ರೋತೃಗಳು ತಮ್ಮ ಎಲ್ಲ ಉತ್ತರವೂ ಕೂಡ ಸರಿಯಾಗಿದೆ. ನಮ್ಮ ಎಲ್ಲ ಶ್ರೋತೃಗಳು ತುಂಬ ಬುದ್ಧಿವಂತರಾಗಿದ್ದಾರೆ ಅಂತಂದು ಹೇಳ್ತಾ ಈಗ ಮುಂದಿನ ಗೀತೆಗೆ ಹೋಗೋಣ. ಜೊತೆಗೆ ಮತ್ತೊಂದು ಪ್ರಶ್ನೆ ನಿಮಗಾಗಿ ಕಾದಿದೆ ಶ್ರೋತೃಗಳು. ತುಂಬ ಸರಳ ಪ್ರಶ್ನೆ ಕೇಳ್ತೇನೆ. ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಇನ್ನೊಮ್ಮೆ ಹೇಳ್ತೇನೆ. ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಈ ಪ್ರಶ್ನೆಗೆ ಉತ್ತರವನ್ನು ನಾನು ಬಯಸ್ತಾ ಇದ್ದೇನೆ. ಜೊತೆಗೆ ಈ ಹಾಡು ನಿಮಗಾಗಿ, ಕಿಚ್ಚು ಚಿತ್ರದ ಗೀತೆಯನ್ನು ಕೇಳ್ಕೊಂಬರೋಣ. ಹಾಡಿದರೆ ಕೈಲಾಶ್ ಖೇರ್, ಸುಚೇಂದರ್ ಪ್ರಸಾದ್ ಮತ್ತು ಸಂಗಡಿಗರ ದನಿಗಳಲ್ಲಿ.

ಮಹಾಪಾಪುಣ್ಯ ಕಟ್ಟಿಡು, ಚಿಂತೆಯನ್ನು ಕೈಬಿಡು, ಏಟಿಗೆ ಎದುರೇಟಿಡು, ಯುದ್ಧವ ಸಾರಿಬಿಡು, ದ್ರೋಹವ ದೂರ ಇಡು, ಮೋಸಕ್ಕೆ ಮುಕ್ತಿ ಕೊಡು. ಏನು

ಆತ್ಮೀಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಮತ್ತು ಶಿವಮೊಗ್ಗ ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳ ಚಿತ್ರಗೀತೆಗಳ ಜೊತೆಗೆ ರಸಪ್ರಶ್ನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಈ ಹಿಂದಿನ ಪ್ರಶ್ನೆ ಹೀಗಿತ್ತು, ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಪ್ರಶ್ನೆ ಕೇಳಿದ್ದೆ. ನಮ್ಮ ಶ್ರೋತೃಗಳು ತುಂಬ ಚುರುಕಾಗಿ ಜಾಣತನದಿಂದ ಉತ್ತರಗಳನ್ನು ಕಳಿಸಿದ್ದಾರೆ. ಯಾರ್ಯಾರು ಕಳಿಸಿದ್ದಾರೆ ನೋಡ್ಕೊಂಬೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ ಕಳಿಸಿದ್ದಾರೆ. ಚೈತ್ರ ಶಿವಕುಮಾರ್ ಹೊಸವನ ಭದ್ರಾವತಿಯಿಂದ, ಹಂಪಣ್ಣ ನ್ಯಾಮತಿ ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ವತ ಭದ್ರಾವತಿಯಿಂದ, ಅಜಯ್ ವಣ್ಕರ್ ಲೋಯಿರ್ ಹೊತ್ತ ಭದ್ರಾವತಿಯಿಂದ, ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್ ಉತ್ತರ ಕಳಿಸಿದ್ದಾರೆ. ಹಾಗೆಯೇ ಯಾರು ರೇಖಾ ಜೆ ಸಿ ಭದ್ರಾವತಿಯಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ಶಾಂತಾಚಾರ್ಯ ಬಡಗಿರಿ ಕೊಕ್ಕನೂರು ಹರಿಹರ ತಾಲೂಕು ಸವಿಸ್ತಾರವಾಗಿ ಉತ್ತರ ಕಳಿಸಿದ್ದಾರೆ. ನಾನು ಅದನ್ನು ಓದ್ಬಿಟ್ರೆ ಕ್ವಶನ್ ಲೀಕ್ ಔಟ್ ಆಗಿಬಿಡುತ್ತೆ, ಹಾಗಾಗಿ ನಾನು ಅದನ್ನು ಓದೋದಿಲ್ಲ. ಇನ್ನು ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ ಉತ್ತರ ಕಳಿಸಿದ್ದಾರೆ. ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ ಉತ್ತರ ತಪ್ಪಾಗಿ ಕೆಟ್ಟಿದ್ದಾರೆ, ನೋಡೋಣ. ಕೊನೆಗೆ ಹೇಳ್ತೇನೆ, ಎಚ್ ಜಿ ಗುರುಮೂರ್ತಿ ಎನ್ನಾರ್ಪುರ ಉತ್ತರ ಕಳಿಸಿದ್ದಾರೆ. ಮಮತಾ ಭದ್ರಾವತಿಯಿಂದ ಹಾಗೂ ರೂಪಾ ಎಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ, ಇನ್ನು ನಮ್ಮ ಗಂಗಾಧರೇಶ್ ಬಿ ಜಿ ಹೊಸಮನೆ ಭದ್ರಾವತಿ, ವಿ ಲೀಲಾ ವಿದ್ಯಾನಗರ ಶಿವಮೊಗ್ಗ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗ, ಚಿಕ್ಕಪ್ಪ ಶಾರದ ರಾಮೇಶ್ವರ ಶಿವಮೊಗ್ಗದಿಂದ, ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆಯಿಂದ, ಮಯೂರ್ಕೋಟೆ ಜನ್ನಾಪುರದಿಂದ ಉತ್ತರ ಕಳಿಸಿದ್ದಾರೆ. ಇನ್ನು ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಹಾಗೂ ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕಿಂದ, ನಂತರದಲ್ಲಿ ನಳಿನಿ ಗಿರಿಜರಾವ್ ದಕ್ಷಿಣ ಕನ್ನಡ ಹಿರಿಯಡ್ಕ ದಕ್ಷಿಣ ಕನ್ನಡದಿಂದ, ಹಾಗೂ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ, ಲಂಕೇಶ್ ಕುಮಾರ್ ವೀರೇಂದ್ರ ಕುಮಾರ್ ಶಿವಾನಂದಪ್ಪ ಬಡಾವಣೆ ನ್ಯಾಮತಿ, ಎಲ್ಲ ಇಂಗ್ಲೀಷಲ್ಲಿ ಬರೆದ್ರೆ ನೋಡಿ ಓದಕ್ಕೆ ಸ್ವಲ್ಪ ಸ್ಲೋ ಆಗುತ್ತೆ. ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ನಮ್ಮ ರಾಜಣ್ಣ ಶಂಕರಘಟ್ಟದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ಉತ್ತರ ಸರಿಯಾಗಿದೆ ಎಲ್ಲರದ್ದು. ಇನ್ನು ಕಡೆದಾಗಿ ಎರಡು ಸಂದೇಶ ಇದೆ, ರವಿ ಶುಂಠಿ ಸಂಪತ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕು ಇಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಬರ್ತಿದೆ ಸರ್, ಕೇಳೋಕ್ಕೆ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ಶೈಲಾ ವಿಟ್ಟು ಗಾಂಧಿ ಬಜಾರ್ ಶಿವಮೊಗ್ಗದಿಂದ. ಶೈಲಾ ವಿಟ್ಟು ಮೇಡಮ್ ತಾವು ಉತ್ತರ ಕಳಿಸಿಲ್ಲ, ಇರಲಿ ನಾನೇ ಹೇಳ್ತೇನೆ. ಶ್ರೋತೃಗಳೇ, ರಕ್ತದ ಗುಂಪುಗಳನ್ನು ಕಂಡುಹಿಡಿದ ವಿಜ್ಞಾನಿ ಕಾರ್ಲ್ ಲ್ಯಾಂಡರ್ ಸ್ಟೈನರ್ ಅಂತ. ಶ್ರೋತೃಗಳೇ, ಬಹುತೇಕ ಎಲ್ಲ 90% ಉತ್ತರ ಸರಿಯಾಗಿ ಕಳಿಸಿದ್ರೆ ಧನ್ಯವಾದಗಳು. ಅಂದರೆ ನಮ್ಮ ಆಕಾಶವಾಣಿ ಶ್ರೋತೃಗಳು ಎಷ್ಟು ಬುದ್ಧಿವಂತರು ಅನ್ನೋದನ್ನು ಇದೇ ಅರ್ಥ ಅಲ್ವಾ? ಧನ್ಯವಾದಗಳು, ಖುಷಿಯಾಗುತ್ತೆ ನಿಮ್ಮ ಸಂದೇಶಕ್ಕೆ. ಶ್ರೋತೃಗಳಿಗೆ ಮುಂದಿನ ಗೀತೆಗೆ ಹೋಗೋಣ. ಯಾವ ಚಿತ್ರದ್ದು ಅಂದರೆ ರಿಷಿ ಚಿತ್ರದ ಗೀತೆಯನ್ನು ಕೇಳ್ಕೊಬೋಣ, ಸೋನು ನಿಗಮ್ ಮತ್ತು ಚೈತ್ರ ಅವರ ಧ್ವನಿಗಳಲ್ಲಿ. ಇದರ ಜೊತೆಗೆ ಮತ್ತೊಂದು ಪ್ರಶ್ನೆ ಹೀಗಿದೆ ಶ್ರೋತೃಗಳೇ, ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದು? ಸರಳವಾದ ಪ್ರಶ್ನೆ ಕೇಳ್ತೇನೆ, ರಕ್ತದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದು? ನೋಡೋಣ. ಈ ಪ್ರಶ್ನೆಗೆ ತಾವು ಉತ್ತರವನ್ನು ಕಳಿಸ್ತಾ ಇರ್ರಿ, ಜೊತೆಗೆ ಈ ಹಾಡನ್ನು ಕೇಳ್ಕೊಂಬರೋಣ.

ಕಾರ್ಯಕ್ರಮದಲ್ಲಿ ಪ್ರಶ್ನೆ ಕೇಳಿದ್ದೆ, ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಬಿ ಪಿಯನ್ನು ಅಳೆಯುವ ಉಪಕರಣ ಯಾವುದು ಅಂತ ಪ್ರಶ್ನೆ ಕೇಳಿದೆ. ನಮ್ಮ ಶ್ರೋತೃಗಳು ಉತ್ತರವನ್ನು ಕಳಿಸಿದ್ದಾರೆ. ಯಾರ್ಯಾರು ಉತ್ತರವನ್ನು ಕಳಿಸಿದ್ದಾರೆ ಓದ್ಕೊಂಬರ್ತೇನೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೆ ತಾಲೂಕಿಂದ, ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ, ಹಾಗೆ ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್, ಅಜರ್ ವಣ್ಕರ್ ಲೋಯರ್ ಹೊತ್ತ ಭದ್ರಾವತಿ.

ಬಡಾವಣೆ ನ್ಯಾಮತಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಹಂಪಳ ನ್ಯಾಮತಿಯಿಂದ ಕಳಿಸಿದ, ದಾವಣಗೆರೆಯಿಂದ ಚನ್ನಿಕಾ ನೇರ್ಲಗುಂಡಿ ಸಂದೇಶ ಕಳಿಸಿದ್ದಾರೆ. ಇನ್ನು ಗಂಗಾಧರೇಶ್ ಬೇಜಿ ಹೊಸಮನೆ ಭದ್ರಾವತಿ, ಚಂದ್ರಿಕಾ ಶೇಷಾಚಲ ಹಾರನಹಳ್ಳಿಯಿಂದ, ಸುಬಾನ್ಕುರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ, ವಿಲೀಲಾ ವಿದ್ಯಾನಗರ ಶಿವಮೊಗ್ಗ, ಎಂ ಈಶಣ್ಣ ಮುತ್ತಿಗಾರನಹಳ್ಳಿ ಮೊಳಕಾಲ್ಮೂರು ತಾಲೂಕು, ನಂತರದಲ್ಲಿ ರವಿಶುಂಠಿ ಸಂಪತ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕು, ನಂತರದಲ್ಲಿ ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಮೈರ್ಕುಟಿ ಜನಾಪುರ ಭದ್ರಾವತಿಯಿಂದ ಶಾಂತಾಚಾರ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು ಉತ್ತರ ಚೆನ್ನಾಗಿದೆ. ಇನ್ನು ನಿತಿನ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ ಸಂದೇಶ ಕಳಿಸಿದ್ದಾರೆ, ಉತ್ತರವೂ ಇದೆ. ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗೊಂದಿ ಜಗಳೂರು ತಾಲೂಕಿನಿಂದ ಸಂದೇಶ ಬಂದರೆ, ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ ಉತ್ತರ ಬಂದಿದೆ. ಇನ್ನು ನಮ್ಮ ಆಶಾ ಪ್ರಕಾಶ ನಂದಿನಿ ಕೋಲಾರದಿಂದ, ಸಲ್ಮಾ ಟೀಚರ್ ತರೀಕೆರೆ, ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ ಶ್ರೀಧರ್ ಹಾಗೂ ಸ್ನೇಹ, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ, ಭಾರತಿ ಪ್ರಕಾಶ್, ಈ ಭಾರತಿ ಪ್ರಕಾಶ್ ಅವರು ಊರು ಹೆಸರು ಹಾಕ್ತಿಲ್ಲ, ಯಾವ ಊರು ಅಂತ ಹೇಳಿಲ್ಲ, ದಯವಿಟ್ಟು ಅದನ್ನು ಸೇರಿಸಿ. ಇನ್ನು ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ, ಮಮತಾ ಭದ್ರಾವತಿಯಿಂದ, ಇನ್ನು ಹ್ಯಾಬಿಲ್ ರಾಘವೇಂದ್ರ ಅಪರೂತ ಭದ್ರಾವತಿ, ಆಶಾ ಗಿರೀಶ್ ಪುಟಾಣಿ ಯಶಸ್ವಿನಿ ಶಂಕರ್ಗಡದಿಂದ. ಈಗ ಕೇಳಿಸಿದ ಗೀತೆ ಸುಮಧುರವಾಗಿತ್ತು, ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ತಮ್ಮೆಲ್ಲರಿಗೂ ಸಂದೇಶ ಕಳಿಸಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ, ಶ್ರೋತೃಗಳೇ, ನೀವು ಬಹುತೇಕ ಉತ್ತರ ಸರಿಯಾಗಿದೆ, ಆದರೆ ಒಂದು ತಮಾಷೆ ಏನು ಗೊತ್ತಾ, ಈ ಕನ್ನಡದಲ್ಲಿ ಉತ್ತರ ಕಳಿಸಿರ್ತೀರಲ್ಲ ಅದು ಓದಲಿಕ್ಕೆ ತಮಾಷೆ ಆಗಿರುತ್ತೆ. ಆ ಕಾಗುಣಿತಗಳು ಏನೇನೋ ಏನೇನೋ ಆಗಿ ಏನೇನೋ ಏನೋ ಆಗಿದೆ ಇರಲಿ, ಅದು ಪ್ರಯತ್ನ ಮಾಡ್ತಿರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ಹೇಳೋಣ. ರಕ್ತದೊತ್ತಡವನ್ನು ಅಳೆಯುವ, ಅಂದರೆ ಬಿ ಪಿ ಬ್ಲಡ್ ಪ್ರೆಷರನ್ನು ಅಳೆಯುವ ಉಪಕರಣ ಯಾವುದು ಅಂದರೆ ಸ್ಪಿಗ್ಮೋ ಮಾನೋಮೀಟರ್. ಶ್ರೋತೃಗಳು ತಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಗೀತೆಗೆ ಹೋಗೋಣ. ಜೊತೆಗೆ ಮುಂದಿನ ಪ್ರಶ್ನೆ ಹೀಗಿದೆ ಶ್ರೋತೃಗಳೇ, ಯಾವುದಪ್ಪ ಅಂದರೆ ಇನ್ಸುಲಿನ್ ಅನ್ನು ಉತ್ಪಾದಿಸುವ ಅಂಗ ಯಾವುದು? ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನು ಉತ್ಪಾದಿಸುವ ಒಂದು ಅಂಗ ಇದೆ, ಆ ಅಂಗದ ಹೆಸರೇನು? ಪ್ರಶ್ನೆ ಸುಲಭವಾಗಿದೆ, ಈ ಉತ್ತರಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ಈಗ ಮುಂದಿನ ಗೀತೆ ಕೇಳೋಣ. ಪ್ರೇಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶ್ರೋತೃಗಳೇ, ಇವತ್ತು ಜುಲೈ 1 ವೈದ್ಯರ ದಿನದ ಅಂಗವಾಗಿ ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಶ್ರೋತೃಗಳೇ. ಅದಕ್ಕೆ ಸಂಬಂಧಿಸಿದಂತೆ ಈ ಒಂದು ಪ್ರಶ್ನೆ ಕೇಳಿದ್ದೆ, ಇನ್ಸುಲಿನ್ ಅನ್ನು ಉತ್ಪಾದಿಸುವ ಅಂಗ ಯಾವುದು? ಈ ನಮ್ಮ ಮಧುಮೇಹ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೆ ಇನ್ಸುಲಿನ್ ಅಲ್ವಾ? ಆ ಇನ್ಸುಲಿನ್ ಅನ್ನು ಉತ್ಪಾದಿಸುವ ಅಂಗ ಯಾವುದು ನಮ್ಮ ದೇಹದಲ್ಲಿ ಅಂತ ಕೇಳಿದ ಪ್ರಶ್ನೆಗೆ ನಮ್ಮ ಶ್ರೋತೃಗಳು ಉತ್ತರವನ್ನು ಕಳಿಸಿದ್ದಾರೆ. ಯಾರ್ಯಾರು ಉತ್ತರವನ್ನು ಕಳಿಸಿದ್ರೆ ನೋಡ್ಕೊಬೋಣ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೇರೂರು ತಾಲೂಕಿಂದ ಕಳಿಸಿದ್ರೆ, ಚೈತ್ರ ಶಿವಕುಮಾರ್ ಹೊಸವನ ಭದ್ರಾವತಿಯಿಂದ, ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್, ವೀರಿಲಾ ವಿದ್ಯಾನಗರ ಶಿವಮೊಗ್ಗ, ರೂಪಾಯಿ ಎಚ್ ಕೆಎಸ್ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಉತ್ತರ ಕಳಿಸಿದ್ದಾರೆ, ಹಾಗೂ ಹಂಪಣ ನ್ಯಾಮತಿಯಿಂದ ಅಜರ್ ವಣ್ಕರ್ ಲೋಯರ್ಹುತ ಭದ್ರಾವತಿ, ಇನ್ನು ರವೀಶ್ ಉಂಟಿ ಸಂಪತ್ ಬೆನಕನಹಳ್ಳಿ ಹೊನ್ನಾಳಿ ತಾಲೂಕು, ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಸಂದೇಶ ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಇನ್ನು ನಮ್ಮ ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಅಂಪಸಾಗರದಿಂದ ಉತ್ತರ ಸರಿ ಇದೆ. ಹಾಗೆಯೇ ನಳಿನಿ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ, ಶಾಂತಾಚಾರ್ ಬಡಗೇರಿ ಕೊಕ್ಕನೂರು ಹರಿಹರ ತಾಲೂಕು, ಲಂಕೇಶ್ ಕುಮಾರ್, ವೀರೇಂದ್ರ ಕುಮಾರ್, ಶಿವಾನಂದಪ್ಪ ಬಡಾವಣೆ ನ್ಯಾಮತಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೂ ಶಿವಮೊಗ್ಗ ತಾಲೂಕು ಕೊರಗಿ ಗ್ರಾಮದಿಂದ ಬಸವರಾಜ ಶ್ರೀಧರ್ ಹಾಗೂ ಸ್ನೇಹ, ಇನ್ನು ನಮ್ಮ ಯಾರಿವರು ಗಂಗಾಧರೇಶ್ ಪಿಜಿ ಹೊಸಮನೆ ಭದ್ರಾವತಿ, ಮಮತಾ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೂ ನಿತಿನ್ ಗೋಪಾಲಗೌಡ ಬಡಾವಣೆ ಶಿವಮೊಗ್ಗದಿಂದ, ದಾವಣಗೆರೆಯಿಂದ ಚಂದ್ರಿಕಾ ನೇರ್ಲಗುಂಡಿ, ನನ್ನ ಜೊತೆ ನನ್ನ ಮೊಮ್ಮಗಳು ಚಿನ್ನು ಕೇಳ್ತಾ

ಉತ್ತರ ಹೇಳ್ತಿದ್ದಾಳೆ. ವಾವ್, ಉತ್ತಮ ಕಾರ್ಯಕ್ರಮ ಸರ್ ಇದು ಅಂತ ಹೇಳಿದ್ದಾರೆ. ನೋಡಿ, ಮಕ್ಕಳನ್ನು ಕೂಡ ಜೊತೆಯಲ್ಲಿ ಕೂರಿಸ್ಕೊಂಡು ಇದನ್ನು ಕೇಳಿಸ್ತಾ ಇದ್ದಾರೆ. ಅವರಿಗೂ ಕೂಡ ಒಳ್ಳೊಳ್ಳೆ ಹವ್ಯಾಸಗಳು ಶುರುವಾಗುತ್ತಲ್ವಾ. ನಮ್ಮ ಆಕಾಶವಾಣಿ ಭದ್ರಾವತಿಯ ಒಂದು ಒಡನಾಟ ಮಕ್ಕಳಿಗೂ ಈಗಲಿಂದನೇ ಶುರು ಮಾಡಿದ್ದಾರೆ ನಮ್ಮ ಚಂದಿಕಾ ಮೇಡಮ್ ಅವರು ನೇರಲೆಗೊಂಡಿಂದ. ಧನ್ಯವಾದಗಳು. ಇನ್ನು ಭಾರತೀಯ ಪ್ರಕಾಶ್ ಶಿವಮೊಗ್ಗದಿಂದ ಕಾಂತರಾಜು ಈಸೂರಿನಿಂದ ಸಂದೇಶವನ್ನು ಕಳಿಸಿದರೆ, ನಮ್ಮ ಆಶಾ ಪ್ರಕಾಶ ನಂದಿನಿ ಕೋಲಾರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಂದ್ರು ಮಂಜುಳಾ ಫ್ಯಾಮಿಲಿ ಕೂಲಿ ಬ್ಲ್ಯಾಕ್ ಶೇಡ್ ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ವಾಸುಕಿ ವಿಜಯಲಕ್ಷ್ಮಿ ಸಾಗರದಿಂದ ಹಾಗೂ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಉತ್ತರ ಸರಿ ಇದೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿ, ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ, ನಾಗರಾಜ್ ಅಂಗಡಿ ಕಾಗದನಗರ, ಇನ್ನು ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ ಚಂದ್ರಾಸಗಡದೆ ಅವರು ಮೇಡಮ್ ಅವರು ಈಗ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹ್ಯಾಬಿಲ್ ರಾಘವೇಂದ್ರ ಪರ್ವತ ಭದ್ರಾವತಿ, ಇನ್ನು ಶೈಲಜಾ ಕೃಷ್ಣಸ್ವಾಮಿ ಅಂತಂದೇಳಿ, ನಾನು ಸಾಯಿ ಪ್ರಿಯ ಕೇರಳದ ತ್ರಿಸೂರು ಜಿಲ್ಲೆಯಿಂದ. ವಾವ್, ಕೇರಳದಿಂದನೂ ನಮಗೆ ಸಂದೇಶ ಬರೋಂಗಾಯಿತು. ಧನ್ಯವಾದಗಳು. ನಮ್ಮ ಆಕಾಶವಾಣಿ ಭದ್ರಾವತಿಗೊಂದು ಇದು ಏನು ಕಾಲರ್ ಪ್ಯಾಂಕ್ರಿಯಾಸ್ ಅಂತ ಕರೀತಾರೆ ಶ್ರೋತೃಗಳೇ. ನಿಮ್ಮ ಎಲ್ಲ ಬಹುತೇಕ ಉತ್ತರ ಸರಿಯಾಗಿದೆ. ತಮ್ಮ ಉತ್ತರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ಹಾಡಿಗೆ ಹೋಗೋಣ ಶ್ರೋತೃಗಳೇ. ಅಂಗೈಯಲ್ಲಿ ಅಪ್ಸರ ಚಿತ್ರಗೀತೆಯನ್ನು ಕೇಳೋಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಅಧ್ಯಯನಗಳಲ್ಲಿ. ಈಗ ಮುಂದಿನ ಪ್ರಶ್ನೆ ಶ್ರೋತೃಗಳು ಹೀಗಿದೆ. ನಾವು ಕಣ್ಣು ದಾನ ಮಾಡಿದರೆ ಅದರಲ್ಲಿ ಯಾವ ಭಾಗವನ್ನು ಕಸಿ ಮಾಡಿ ಬಳಕೆಗೆ ಬಳಸ್ತಾರೆ? ನಾವೆಲ್ಲ ಕಣ್ಣು ದಾನ ಆಫ್ಟರ್ ನಮ್ಮ ಡೆತ್ ಆದಮೇಲೆ ಕಣ್ಣು ದಾನಕ್ಕೆ ಬರ್ಕೊಡ್ತೀವಲ್ವಾ. ಸೊ ಅವಾಗ ಡಾಕ್ಟರ್ಗಳು ಬಂದು ಕಣ್ಣು ದಾನ ಮಾಡಿದ್ರೆ ಕಣ್ಣು ಗುಡ್ಡೆನೇ ಅದು ಬಳಸೋದಿಲ್ಲ, ಅದರಲ್ಲಿ ಒಂದು ಭಾಗ ಮಾತ್ರ ಅದನ್ನು ಬಳಕೆಗೆ ಉಪಯೋಗ ಆಗುತ್ತೆ. ಆ ಭಾಗದ ಹೆಸರೇನು ಶ್ರೋತೃಗಳು? ನೋಡೋಣ ಈಗ ಮುಂದಿನ ಗೀತೆಗೆ ಹೋಗೋಣ. ಅಂಗೈಯಲ್ಲಿ ಅಪ್ಸರ ಚಿತ್ರಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶ್ರೋತೃಗಳೇ, ಇದುವರೆಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಶ್ರೋತೃಗಳು, ನಿಮಗೊಂದು ಪ್ರಶ್ನೆ ಕೇಳಿದ್ದೆ, ಕಣ್ಣು ದಾನ ಮಾಡಿದಾಗ ಅದರ ಯಾವ ಭಾಗವನ್ನು ಕಸಿ ಮಾಡಿ ಬಳಕೆಗೆ ಉಪಯೋಗಿಸ್ತಾರೆ ಅಂತ ಹೇಳಿದ್ದೆ. ಅದರ ಉತ್ತರ ನಾನು ಹೇಳ್ತೇನೆ, ಯಾಕಾಗಿ ಈಗ ಸಮಯದ ಅಭಾವ ಇರೋದ್ರಿಂದ ಉತ್ತರವನ್ನು ನಾನೇ ಹೇಳ್ತೇನೆ. ಕಾರ್ನಿಯ ಎಂಬ ಭಾಗವನ್ನು ಮಾತ್ರ ಬಳಕೆಗೆ ಯೋಗ್ಯವಾಗಿರುತ್ತೆ ಶ್ರೋತೃಗಳೇ.

ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ವಿಷಯ ಮಹಿಳಾ ನೇತೃತ್ವದ ಆರ್ಥಿಕ ಸಬಲೀಕರಣ ಮತ್ತು ಸುಧಾರಿತ ಜೀವನೋಪಾಯದ ಅವಕಾಶಗಳು. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಸ್ವಸಹಾಯ ಸಂಘಗಳು ಮತ್ತು ತಂತ್ರಜ್ಞಾನ ಚಾಲಿತ ಕೌಶಲ್ಯ ಅಭಿವೃದ್ಧಿಯನ್ನು ಬಳಸಿಕೊಳ್ಳುವ ಮೂಲಕ ವಿವಿಧ ಯೋಜನೆಗಳು ದೇಶಾದ್ಯಂತ ಸ್ಥಿತಿಸ್ಥಾಪಕ ತಳಮಟ್ಟದ ಉದ್ಯಮಶೀಲತೆಯ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸುತ್ತಿವೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಗ್ರಾಮೀಣ ಕುಟುಂಬಗಳಿಗೆ ಸುಸ್ಥಿರ ಜೀವನೋಪಾಯದ ಅವಕಾಶಗಳನ್ನು ಒದಗಿಸುವ ಮೂಲಕ ಬಡತನವನ್ನು ಕಡಿಮೆ ಮಾಡುತ್ತದೆ. ಡಿಎವೈ ಎನ್ಆರ್ಎಲ್ಎಂ ಅಡಿಯಲ್ಲಿ 2011-14 ಹಣಕಾಸು ವರ್ಷ ಮತ್ತು ಮೇ 2026 ನಡುವೆ ಮಹಿಳಾ ನೇತೃತ್ವದ ಜೀವನೋಪಾಯದಲ್ಲಿ ಗಮನಾರ್ಹ ವಿಸ್ತರಣೆಯು ದಾಖಲಾಗಿದೆ. ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯು 2,37,00,000 10 ಕೋಟಿಗೆ ಏರಿಕೆಯಾಗಿದೆ. ಸ್ವಸಹಾಯ ಸಂಘಗಳ ಸಂಖ್ಯೆಯು 21.31 ಲಕ್ಷದಿಂದ 91.75 ಲಕ್ಷಕ್ಕೆ ಏರಿದೆ. ಸಾಲ ವಿತರಣೆಯು 22,944 ಕೋಟಿ ರೂಪಾಯಿಯಿಂದ 1.2 ಲಕ್ಷ ಕೋಟಿ ರೂಪಾಯಿಗೆ ವಿಸ್ತರಿಸಿದೆ ಮತ್ತು ಬಂಡವಾಳ ಬೆಂಬಲವು 1,501 ಕೋಟಿ ರೂಪಾಯಿಯಿಂದ 42,098 ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಇದು ಮಹಿಳಾ ಆರ್ಥಿಕ ಸಬಲೀಕರಣ ಮತ್ತು ಗ್ರಾಮೀಣ ಜೀವನೋಪಾಯದ ವೈವಿಧ್ಯೀಕರಣಕ್ಕೆ ಈ ಮಿಷನ್ನ ಕೊಡುಗೆಯನ್ನು ಪ್ರತಿಬಿಂಬಿಸುತ್ತದೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ, ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿಯಲ್ಲಿ 2023 ಪ್ರಾರಂಭವಾದ ಲಖ್ಪತಿ ದೀದಿ ಉಪಕ್ರಮವು ಮೇ 2026 ಹೊತ್ತಿಗೆ 3.07 ಕೋಟಿ ಗ್ರಾಮೀಣ ಮಹಿಳೆಯರನ್ನು ಉದ್ಯಮಿಗಳನ್ನಾಗಿ ಮಾಡಿದೆ. ಈ ಉಪಕ್ರಮವು ಸ್ವಸಹಾಯ ಸಂಘಗಳೊಂದಿಗೆ ಸಂಬಂಧ ಹೊಂದಿರುವ ಮಹಿಳೆಯರಿಗೆ ವಾರ್ಷಿಕ 1 ಲಕ್ಷ ರೂಪಾಯಿಗೂ ಅಧಿಕ ಕುಟುಂಬ ಆದಾಯ ಗಳಿಸಲು ಸಬಲೀಕರಣಗೊಳಿಸುತ್ತದೆ. 2023 ಪ್ರಾರಂಭವಾದ ನಮೋ ಡ್ರೋನ್ ದೀದಿ ಉಪಕ್ರಮದ ಅಡಿಯಲ್ಲಿ 2023-24 500 ಡ್ರೋನ್ಗಳನ್ನು ವಿತರಿಸಲಾಯಿತು. ಈ ಮಧ್ಯಸ್ಥಿಕೆಯು ಡ್ರೋನ್ ಆಧಾರಿತ ಜೀವನೋಪಾಯದ ಅವಕಾಶಗಳು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಮೂಲಕ ಮಹಿಳೆಯರನ್ನು ಸಬಲೀಕರಣಗೊಳಿಸುತ್ತದೆ. ಗ್ರಾಮೀಣಾಭಿವೃದ್ಧಿಯ ಪ್ರಮುಖ ಉತ್ತೇಜಕವೆಂದರೆ ಗ್ರಾಮೀಣ ಸಮುದಾಯಗಳೊಂದಿಗೆ ನಿರಂತರ ಸಂಪರ್ಕವನ್ನು ಸುಗಮಗೊಳಿಸುವ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಉಪಸ್ಥಿತಿ. ಮಾನ್ಯತೆ ಪಡೆದ ಸಾಮಾಜಿಕ ಆರೋಗ್ಯ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಚ್ಛತಾ ಸೇನಾನಿಗಳು ಮತ್ತು ಸಮುದಾಯ

ಮೂಲ ವ್ಯಕ್ತಿಗಳು ಸೇರಿದಂತೆ ಮುಂಚೂಣಿ ಕಾರ್ಯಕರ್ತರ ಮೀಸಲಾದ ಜಾಲವು ಯೋಜನೆಯ ಫಲಿತಾಂಶಗಳನ್ನು ಕೊನೆಯ ಹಂತದವರೆಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆರೋಗ್ಯ, ಪೌಷ್ಟಿಕಾಂಶ, ಶಿಕ್ಷಣ, ಕೃಷಿ, ಉದ್ಯಮಶೀಲತೆ, ಬ್ಯಾಂಕಿಂಗ್ ಮತ್ತು ವಿಮೆಯಂತಹ ವಿಷಯಾಧಾರಿತ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 9 ಲಕ್ಷಕ್ಕೂ ಹೆಚ್ಚು ಸಿಆರ್ಪಿಗಳು ಪ್ರಸ್ತುತ ಸಕ್ರಿಯರಾಗಿದ್ದಾರೆ. 50,548ಕ್ಕೂ ಹೆಚ್ಚು ಬ್ಯಾಂಕ್ ಸಖಿಯರು ಮಹಿಳೆಯರಿಗೆ ಬ್ಯಾಂಕಿಂಗ್ ಸೇವೆಗಳು, ವಹಿವಾಟುಗಳು ಮತ್ತು ಸಾಲ ಪಡೆಯಲು ಬೆಂಬಲ ನೀಡುತ್ತಾರೆ. 1.91 ಲಕ್ಷ ಕೃಷಿ ಸಖಿಯರು, 2,012 ಮತ್ಸ್ಯ ಸಖಿಯರು ಮತ್ತು 1.70 ಲಕ್ಷ ಪಶು ಸಖಿಯರ ಉಪಸ್ಥಿತಿಯಿಂದ ಜೀವನೋಪಾಯ ಬೆಂಬಲವು ವಿಸ್ತರಿಸುತ್ತಿದೆ. ತಳಮಟ್ಟದಲ್ಲಿ ನಿರ್ಗತಿಕರಿಗೆ ಕೃಷಿ ಮತ್ತು ಪಶುಸಂಗೋಪನಾ ಚಟುವಟಿಕೆಗಳಿಗೆ ಬೆಂಬಲ ನೀಡುವಲ್ಲಿ ಅವರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕೇಂದ್ರ ಬಜೆಟ್ 2026-27ರಲ್ಲಿ ಘೋಷಿಸಲಾದ ಸೆಲ್ಫ್ ಹೆಲ್ಪ್ ಎಂಟರ್ಪ್ರಿನರ್ ಮಾರ್ಟ್ ಶಿಮಾರ್ಟ್ ಸ್ವಸಹಾಯ ಸಂಘಗಳ ಪರಿಸರ ವ್ಯವಸ್ಥೆಯ ಅಡಿಯಲ್ಲಿ ಮಹಿಳೆಯರಿಗಾಗಿ ಮೀಸಲಾದ ಚಿಲ್ಲರೆ ವ್ಯಾಪಾರ ಮಳಿಗೆಗಳನ್ನು ರಚಿಸುವ ಗುರಿಯನ್ನು ಹೊಂದಿದೆ. ಇವುಗಳನ್ನು ಸ್ವಸಹಾಯ ಸಂಘಗಳ ಒಕ್ಕೂಟಗಳಿಂದ ನಿರ್ವಹಿಸಲ್ಪಡುವ ಸಮುದಾಯ ಮಾಲೀಕತ್ವದ ಮಳಿಗೆಗಳಾಗಿ ಯೋಜಿಸಲಾಗಿದೆ. ಇದು ಮಹಿಳೆಯರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು, ತಮ್ಮ ಉತ್ಪನ್ನಗಳ ಲಭ್ಯತೆಯನ್ನು ಹೆಚ್ಚಿಸಲು ಮತ್ತು ಮಧ್ಯವರ್ತಿಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಅನುವು ಮಾಡಿಕೊಡುತ್ತದೆ. ದೀನ್ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟೀಯ ನಗರ ಜೀವನೋಪಾಯ ಅಭಿಯಾನವು 2013-2024ರವರೆಗೆ ಸಕ್ರಿಯವಾಗಿತ್ತು. ಇದು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆಯ ಬೆಂಬಲದ ಮೂಲಕ ನಗರ ಜನಸಂಖ್ಯೆಗೆ ಸಾಮಾಜಿಕ ಆರ್ಥಿಕ ಚಲನಶೀಲತೆಯನ್ನು ಸಾಂಸ್ಥಿಕಗೊಳಿಸಿದೆ. ಏಪ್ರಿಲ್ 2014 ಮತ್ತು ಜುಲೈ 2024ರ ನಡುವೆ ಈ ಮಿಷನ್ 9.55 ಲಕ್ಷ ಸ್ವಸಹಾಯ ಸಂಘಗಳ ರಚನೆಯನ್ನು ಸುಗಮಗೊಳಿಸಿತು ಮತ್ತು 6.58 ಲಕ್ಷ ಗುಂಪುಗಳಿಗೆ ಆವರ್ತಕ ನಿಧಿಯನ್ನು ಒದಗಿಸಿತು. ಈ ಉಪಕ್ರಮವು 15.39 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಿತು ಮತ್ತು 8.62 ಲಕ್ಷ ಅಭ್ಯರ್ಥಿಗಳಿಗೆ ಉದ್ಯೋಗ ಕಲ್ಪಿಸಿತು. ಈ ಮಧ್ಯಸ್ಥಿಕೆಯು ಅಂಚಿನಲ್ಲಿರುವ ನಗರ ಕುಟುಂಬಗಳಿಗೆ ಜೀವನೋಪಾಯದ ಭದ್ರತೆ ಮತ್ತು ಸಾಮಾಜಿಕ ಸುರಕ್ಷತಾ ಜಾಲಗಳನ್ನು ಬಲಪಡಿಸಿತು. ಈ ಮಿಷನ್ 30 ಸೆಪ್ಟೆಂಬರ್ 2024ರಂದು ಮುಕ್ತಾಯವಾಯಿತು. ಈ ಉಪಕ್ರಮಗಳು ಗ್ರಾಮೀಣ ಮತ್ತು ನಗರ ಭಾರತದಾದ್ಯಂತ ಸುಸ್ಥಿರ ಜೀವನೋಪಾಯ, ಮಹಿಳೆಯರ ಆರ್ಥಿಕ ಭಾಗವಹಿಸುವಿಕೆ ಮತ್ತು ತಳಮಟ್ಟದ ಉದ್ಯಮಶೀಲತೆಯನ್ನು ವಿಸ್ತರಿಸಿದವು. ಭಾರತದ ಉದ್ಯೋಗಿ ಅಭಿವೃದ್ಧಿ ಕಾರ್ಯತಂತ್ರವು ದೊಡ್ಡ ಪ್ರಮಾಣದ ಉದ್ಯಮ ಆಧಾರಿತ ಕೌಶಲ್ಯ ಉಪಕ್ರಮಗಳ ಸಾಂಸ್ಥಿಕೀಕರಣದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ. ಇದು ಯುವಕರಲ್ಲಿ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ. ಅಂತರ್ಗತ ಅಭಿವೃದ್ಧಿಯತ್ತ ಒಂದು ಪರಿವರ್ತಕ ಹೆಜ್ಜೆಯಾಗಿ 2014ರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಭಾರತದ ಗ್ರಾಮೀಣ ಯುವಕರನ್ನು ಆತ್ಮನಿರ್ಭರರನ್ನಾಗಿ ಮಾಡುವತ್ತ ಗಮನಹರಿಸಿತು. ಈ ಯೋಜನೆಯಡಿ ತರಬೇತಿ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 43,038ರಿಂದ 17.71 ಲಕ್ಷಕ್ಕೆ ಏರಿಕೆಯಾಗಿದೆ. ಉದ್ಯೋಗ ಪಡೆದ ಅಭ್ಯರ್ಥಿಗಳ ಸಂಖ್ಯೆಯು 21,446ರಿಂದ 11.51 ಲಕ್ಷಕ್ಕೆ ಏರಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯನ್ನು 2015ರಲ್ಲಿ ಪ್ರಾರಂಭಿಸಲಾಯಿತು. 2025ರಲ್ಲಿ ಇದು ಸ್ಕಿಲ್ ಇಂಡಿಯಾ ಕಾರ್ಯಕ್ರಮದ ಒಂದು ಭಾಗವಾಯಿತು. ಈ ಯೋಜನೆಯು ಅಲ್ಪಾವಧಿಯ ತರಬೇತಿಯ ಮೂಲಕ ಯುವಕರಿಗೆ ಉದ್ಯೋಗಾರ್ಹ ಕೌಶಲ್ಯಗಳನ್ನು ಒದಗಿಸುತ್ತದೆ. ಇದು ಪೂರ್ವ ಕಲಿಕೆಯ ಮನ್ನಣೆಗೂ ಗಮನಹರಿಸುತ್ತದೆ. ಪಿಎಂಕೆವೈ ಅಡಿಯಲ್ಲಿ ಪ್ರಾರಂಭದಿಂದ ಇಲ್ಲಿಯವರೆಗೆ 1.64 ಕೋಟಿಗೂ ಹೆಚ್ಚು ಯುವಕರು ಕೌಶಲ್ಯ ತರಬೇತಿಯನ್ನು ಪಡೆದಿದ್ದಾರೆ. ಏಪ್ರಿಲ್ 2024ರಿಂದ ಮಾರ್ಚ್ 2026ರ ನಡುವೆ 10.91 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಒಟ್ಟು 69 ಕಸ್ಟಮೈಸ್ಡ್ ಕೋರ್ಸ್ಗಳು ಮತ್ತು 154 ಭವಿಷ್ಯದ ಕೌಶಲ್ಯದ ಉದ್ಯೋಗ ಪಾತ್ರಗಳನ್ನು ಪರಿಚಯಿಸಲಾಗಿದೆ. ಪಿಎಂಕೆವೈ 4.0 ಅಡಿಯಲ್ಲಿ 38 ವಲಯಗಳಲ್ಲಿ 27.43 ಲಕ್ಷ ಅಭ್ಯರ್ಥಿಗಳಿಗೆ ತರಬೇತಿ ನೀಡಲಾಗಿದೆ. ಇದು ಎಐ ಮತ್ತು ಇಂಡಸ್ಟ್ರಿ 4.0ನಂತಹ ಉದಯೋನ್ಮುಖ ಕೌಶಲ್ಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. 16,900ಕ್ಕೂ ಹೆಚ್ಚು ಸಂಸ್ಥೆಗಳು ಪಿಎಂಕೆವೈ 4.0 ಅನ್ನು ಜಾರಿಗೆ ತರುತ್ತಿವೆ. ಇದರಲ್ಲಿ ಶಾಲೆಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಐಟಿಐಗಳಾದ್ಯಂತ ಇರುವ 6,800ಕ್ಕೂ ಹೆಚ್ಚು ಸ್ಕಿಲ್ ಹಬ್ಗಳು ಸೇರಿವೆ. ಈ ಮಧ್ಯಸ್ಥಿಕೆಗಳು ಉದ್ಯಮ ಆಧಾರಿತ ತರಬೇತಿ ಮತ್ತು ಕೌಶಲ್ಯ ಅಭಿವೃದ್ಧಿಯ ಮೂಲಕ ಉದ್ಯೋಗಿ ಸಾಮರ್ಥ್ಯಗಳನ್ನು ಬಲಪಡಿಸಿವೆ.
ಉದ್ಯೋಗ ಖಾತರಿ ಮತ್ತು ಕಾರ್ಮಿಕ ಉಪಕ್ರಮಗಳು ಆದಾಯದ ಭದ್ರತೆ, ಗ್ರಾಮೀಣ ಸ್ಥಿತಿಸ್ಥಾಪಕತ್ವ ಮತ್ತು ಸಾಮಾಜಿಕ ರಕ್ಷಣೆಯನ್ನು ಬಲಪಡಿಸಿವೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ, ಇದನ್ನು ಹಿಂದೆ ಎಂಜಿಎನ್ಆರ್ಇಜಿಎ ಎಂದು ಕರೆಯಲಾಗುತ್ತಿತ್ತು. ಇದು ಶಾಸನಬದ್ದ ವೇತನ ಉದ್ಯೋಗ ಖಾತರಿಯನ್ನು ಹೆಚ್ಚಿಸುವತ್ತ ಗಮನಹರಿಸುತ್ತದೆ. ಇದು ಪ್ರತಿ ಹಣಕಾಸು ವರ್ಷದಲ್ಲಿ ಪ್ರತಿ ಗ್ರಾಮೀಣ ಕುಟುಂಬಕ್ಕೆ 125 ದಿನಗಳ ಉದ್ಯೋಗವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ವ್ಯಕ್ತಿ ದಿನಗಳ ಸೃಷ್ಟಿಯು 2006 2014 ಆರ್ಥಿಕ ವರ್ಷದಲ್ಲಿದ್ದ 1660 ಕೋಟಿಯಿಂದ 2014 2025 ಆರ್ಥಿಕ ವರ್ಷದಲ್ಲಿ 3036.7 ಕೋಟಿಗೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಬಿಡುಗಡೆಯಾದ ಕೇಂದ್ರ ನಿಧಿಯು 213,220 ಕೋಟಿ ರೂಪಾಯಿಯಿಂದ 781,635.65 ಕೋಟಿ ರೂಪಾಯಿಗೆ ಏರಿದೆ. ಪೂರ್ಣಗೊಂಡ ಕಾಮಗಾರಿಗಳು 153 ಲಕ್ಷದಿಂದ 809.5 ಲಕ್ಷಕ್ಕೆ ಹೆಚ್ಚಾಗಿವೆ. ಮಹಿಳೆಯರ ಭಾಗವಹಿಸುವಿಕೆಯು 2013 ಆರ್ಥಿಕ ವರ್ಷದಲ್ಲಿದ್ದ 48% 2024 ಆರ್ಥಿಕ ವರ್ಷದಲ್ಲಿ 58.19% ಏರಿಕೆಯಾಗಿದೆ. 2026-27 ಆರ್ಥಿಕ ವರ್ಷದಲ್ಲಿ ಇಲ್ಲಿಯವರೆಗೆ 41.07 ಕೋಟಿ ವ್ಯಕ್ತಿ ದಿನಗಳನ್ನು ಅನುಮೋದಿಸಲಾಗಿದ್ದು, ಅದರಲ್ಲಿ 9.76 ಕೋಟಿ ವ್ಯಕ್ತಿ ದಿನಗಳನ್ನು ಸೃಷ್ಟಿಸಲಾಗಿದೆ. 78.99 ಲಕ್ಷ ಕುಟುಂಬಗಳಿಗೆ ಉದ್ಯೋಗವನ್ನು ಒದಗಿಸಲಾಗಿದ್ದು, ಇದು 98.83 ಲಕ್ಷ ವ್ಯಕ್ತಿಗಳನ್ನು ಒಳಗೊಂಡಿದೆ. ಇಶ್ರಮ್ ಪೋರ್ಟಲ್ ಅನ್ನು 2021 ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಅಸಂಘಟಿತ ಕಾರ್ಮಿಕರ ಸಮಗ್ರ ರಾಷ್ಟೀಯ ಡೇಟಾಬೇಸ್ ಅನ್ನು ರಚಿಸಲು ಪ್ರಾರಂಭಿಸಲಾಯಿತು. ಇದು ಸ್ವಯಂ ಘೋಷಣೆಯ ಆಧಾರದ ಮೇಲೆ ಅಸಂಘಟಿತ ಕಾರ್ಮಿಕರನ್ನು ನೋಂದಾಯಿಸುತ್ತದೆ ಮತ್ತು ಯೂನಿವರ್ಸಲ್ ಅಕೌಂಟ್ ನಂಬರ್ಗಳನ್ನು ನೀಡುತ್ತದೆ. ಈ ಪೋರ್ಟಲ್ನಲ್ಲಿರುವ ನೋಂದಣಿಗಳ ಸಂಖ್ಯೆಯು 14.40 ಕೋಟಿಯಿಂದ 31.64 ಕೋಟಿಗೆ ಹೆಚ್ಚಾಗಿದೆ. ಸೂಕ್ಷ್ಮ ಉದ್ಯಮಶೀಲತೆಯ ಉಪಕ್ರಮಗಳು ಸಣ್ಣ ಉದ್ಯಮಗಳು ಮತ್ತು ಅನೌಪಚಾರಿಕ ಕಾರ್ಮಿಕರಿಗೆ ಸಾಲದ ಪ್ರವೇಶ, ಮಾರುಕಟ್ಟೆ ಅವಕಾಶಗಳು ಮತ್ತು ಜೀವನೋಪಾಯದ ಭದ್ರತೆಯನ್ನು ಬಲಪಡಿಸಿವೆ. 2023 ಪ್ರಾರಂಭವಾದ ಪಿಎಂ ವಿಶ್ವಕರ್ಮ ಯೋಜನೆಯು ಸಾಂಪ್ರದಾಯಿಕ ಕುಶಲಕರ್ಮಿಗಳಿಗೆ ಸಮಗ್ರ ಬೆಂಬಲ ಚೌಕಟ್ಟನ್ನು ಒದಗಿಸುತ್ತದೆ. ಇದು ವೃತ್ತಿಪರ ಪರಂಪರೆ ಮತ್ತು ಕರಕುಶಲ ಕೌಶಲ್ಯಗಳನ್ನು ಸಂರಕ್ಷಿಸಲು ಆದ್ಯತೆ ನೀಡುತ್ತದೆ. ಈ ಯೋಜನೆಯು ಸೆಪ್ಟೆಂಬರ್ 2025 ವೇಳೆಗೆ 30 ಲಕ್ಷ ಫಲಾನುಭವಿಗಳನ್ನು ತಲುಪುವ ಗುರಿಯನ್ನು ಸಾಧಿಸಿತು. ಮೇ 2026 ಹೊತ್ತಿಗೆ ಈ ಕಾರ್ಯಕ್ರಮವು 30 ಲಕ್ಷಕ್ಕೂ ಹೆಚ್ಚು ಕುಶಲಕರ್ಮಿಗಳನ್ನು ನೋಂದಾಯಿಸಿದೆ. ಅವರಲ್ಲಿ 23.97 ಲಕ್ಷ ಜನರು ವಿಶೇಷ ಕೌಶಲ ತರಬೇತಿಯನ್ನು ಪಡೆದಿದ್ದಾರೆ. 16 ಲಕ್ಷ ಮಂದಿಗೆ ಆಧುನಿಕ ಉಪಕರಣ ಕಿಟ್ಗಳನ್ನು ನೀಡಲಾಗಿದೆ. ಈ ಮಧ್ಯಸ್ಥಿಕೆಯು ಸಾಂಪ್ರದಾಯಿಕ ಕುಶಲಕರ್ಮಿ ವಲಯಗಳ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚಿಸುತ್ತಿದೆ. ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯನ್ನು 2026 ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬೀದಿಬದಿ ವ್ಯಾಪಾರಿಗಳಿಗೆ ಮೇಲಾಧಾರ ರಹಿತ ಕಾರ್ಯಬಂಡವಾಳ ಸಾಲವನ್ನು ಒದಗಿಸುತ್ತದೆ. ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆಯು 26.37 ಲಕ್ಷದಿಂದ 75.27 ಲಕ್ಷಕ್ಕೆ ಏರಿಕೆಯಾಗಿದೆ. ಇಲ್ಲಿಯವರೆಗೆ ಸಂಚಿತ ಸಾಲ ವಿತರಣೆಯು 17,710.55 ಕೋಟಿ ರೂಪಾಯಿಗಳನ್ನು ತಲುಪಿದೆ. ಇದರಲ್ಲಿ ಮಹಿಳಾ ಫಲಾನುಭವಿಗಳು 46%. ಇದು ಲಿಂಗ ಅಂತರ್ಗತ ಹಣಕಾಸು ಏಕೀಕರಣದತ್ತ ಗಮನಾರ್ಹ ಪಥವನ್ನು ಉಲ್ಲೇಖಿಸುತ್ತದೆ. 2016 ಉದ್ಘಾಟನೆಗೊಂಡ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯು ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳ ನಡುವೆ ಉದ್ಯಮಶೀಲತೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. ಇದು 10 ಲಕ್ಷ ರೂಪಾಯಿಯಿಂದ 1 ಕೋಟಿ ರೂಪಾಯಿವರೆಗಿನ ಮೇಲಾಧಾರ ರಹಿತ ಸಂಯೋಜಿತ ಬ್ಯಾಂಕ್ ಸಾಲಗಳನ್ನು ಸುಗಮಗೊಳಿಸುತ್ತದೆ. ಅಕ್ಟೋಬರ್ 2025 ಹೊತ್ತಿಗೆ ಈ ಉಪಕ್ರಮವು 2.75 ಲಕ್ಷ ಫಲಾನುಭವಿಗಳಿಗೆ 67,807.46 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಇದಲ್ಲದೆ ಈ ಮಧ್ಯಸ್ಥಿಕೆಗಳು ಹಣಕಾಸಿನ ಒಳಗೊಳ್ಳುವಿಕೆಯನ್ನು ಗಣನೀಯವಾಗಿ ವಿಸ್ತರಿಸಿವೆ ಮತ್ತು ಅಂಚಿನಲ್ಲಿರುವ ವ್ಯಾಪಾರಿಗಳು, ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳಲ್ಲಿ ಆರ್ಥಿಕ ಸ್ವಾವಲಂಬನೆಯನ್ನು ಬೆಳೆಸಿವೆ. ಸಾಮಾಜಿಕ ಭದ್ರತಾ ವ್ಯಾಪ್ತಿಯನ್ನು ಬಲಪಡಿಸಲು ಸರ್ಕಾರವು ಕಳೆದ ಕೆಲವು ವರ್ಷಗಳಲ್ಲಿ ಹಲವಾರು ಪಿಂಚಣಿ ವಿಮೆ ಮತ್ತು ಕಲ್ಯಾಣ ಉಪಕ್ರಮಗಳನ್ನು ಪರಿಚಯಿಸಿದೆ. ಈ ಯೋಜನೆಗಳು ಪ್ರಾಥಮಿಕವಾಗಿ ಅಸಂಘಟಿತ ವಲಯದ ಕಾರ್ಮಿಕರು ಮತ್ತು ಆರ್ಥಿಕವಾಗಿ ದುರ್ಬಲವಾಗಿರುವ ವಿಭಾಗಗಳನ್ನು ಗುರಿಯಾಗಿಸಿಕೊಂಡಿವೆ. ಎನ್ಪಿಎಸ್ ಅಡಿಯಲ್ಲಿ ಫಲಾನುಭವಿಗಳ ಸಂಖ್ಯೆ 2016-2017 1.05 ಕೋಟಿಯಿಂದ 2025-2026 2.17 ಕೋಟಿಗೆ ಏರಿಕೆಯಾಗಿದೆ. 2015 ಪ್ರಾರಂಭಿಸಲಾದ ಅಟಲ್ ಪಿಂಚಣಿ ಯೋಜನೆಯು ಯಾವುದೇ ಪಿಂಚಣಿ ಸೌಲಭ್ಯವಿಲ್ಲದ ಕಾರ್ಮಿಕರಿಗೆ ಔಪಚಾರಿಕ ಪಿಂಚಣಿ ಯೋಜನೆಯನ್ನು ಒದಗಿಸುತ್ತದೆ.
ಎಪಿವೈ ಅಡಿಯಲ್ಲಿ ಫಲಾನುಭವಿಗಳು 48.80 ಲಕ್ಷದಿಂದ 8.96 ಕೋಟಿಗೆ ಹೆಚ್ಚಾಗಿದ್ದಾರೆ. 2015ರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಕೈಗೆಟಕುವ ದರದ ಜೀವ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ವಿಶೇಷವಾಗಿ ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬಗಳಿಗೆ ಮೇ 2026ರವರೆಗೆ 27.33 ಕೋಟಿ ಫಲಾನುಭವಿಗಳನ್ನು ಈ ಯೋಜನೆಯಡಿ ಒಳಪಡಿಸಲಾಗಿದೆ. 2019ರಲ್ಲಿ ಪ್ರಾರಂಭಿಸಿದ

0: ದಾಖಲಾತಿಯಲ್ಲಿನ ಏರಿಕೆಯು ಹೆಚ್ಚಿನ ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಪಿಂಚಣಿ ಹಾಗೂ ವಿಮಾ ಸೌಲಭ್ಯಗಳಿಗೆ ವ್ಯಾಪಕ ಪ್ರವೇಶವನ್ನು ಪ್ರತಿಬಿಂಬಿಸುತ್ತದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕಾರ್ಪೊರೇಟ್ ಅಲ್ಲದ ಕೃಷಿಯೇತರ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ 10 ಲಕ್ಷ ರೂಪಾಯಿವರೆಗೆ ಸಾಲವನ್ನು ಒದಗಿಸುವ ಮೂಲಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಸಾಂಸ್ಥಿಕಗೊಳಿಸುತ್ತದೆ. 1 ದಶಕದಲ್ಲಿ ಈ ಉಪಕ್ರಮವು ತೀವ್ರವಾಗಿ ವಿಸ್ತರಣೆಯನ್ನು ಕಂಡಿದ್ದು ಸಂಚಿತ ಸಾಲ ಖಾತೆಗಳು 2016ರಲ್ಲಿ 3.49 ಕೋಟಿಯಿಂದ 2026ರ ವೇಳೆಗೆ 57 ಕೋಟಿಗೂ ಅಧಿಕವಾಗಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 2014ರಲ್ಲಿ ದೇಶಾದ್ಯಂತ ಸಾರ್ವತ್ರಿಕ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾಯಿತು. ಈ ಯೋಜನೆಯು ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಮತ್ತು ಸೇವಾ ವಂಚಿತ ಕುಟುಂಬಗಳಿಗೆ ಬ್ಯಾಂಕಿಂಗ್ ಪ್ರವೇಶ, ಆರ್ಥಿಕ ಭದ್ರತೆ ಮತ್ತು ಸಾಲದ ಬೆಂಬಲವನ್ನು ಒದಗಿಸುತ್ತದೆ. ಈ ಯೋಜನೆಯು ಬಡವರಿಗೆ ಮೂಲಭೂತ ಬ್ಯಾಂಕಿಂಗ್ ಮೂಲಸೌಕರ್ಯವನ್ನು ಒದಗಿಸುತ್ತದೆ. ಇದರಿಂದಾಗಿ ನೇರ ಲಾಭ ವರ್ಗಾವಣೆ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರಲು ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ಈ ಉಪಕ್ರಮಗಳು ಉದ್ಯಮಶೀಲತೆಯನ್ನು ಬಲಪಡಿಸಿವೆ, ಔಪಚಾರಿಕ ಬ್ಯಾಂಕಿಂಗ್ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿವೆ ಮತ್ತು ದೇಶಾದ್ಯಂತ ದುರ್ಬಲ ಸಮುದಾಯಗಳನ್ನು ಸಬಲೀಕರಣಗೊಳಿಸಿವೆ. ಭಾರತದಾದ್ಯಂತ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸರ್ಕಾರವು ಸಮಗ್ರ ಅಭಿವೃದ್ಧಿ ಉಪಕ್ರಮಗಳನ್ನು ಕೈಗೊಂಡಿದೆ. ಆಧುನಿಕ ಮೂಲಸೌಕರ್ಯ, ವಿಶೇಷ ವಸತಿ ಶಿಕ್ಷಣ ಮತ್ತು ಸುಸ್ಥಿರ ಉದ್ಯಮಶೀಲತೆಯ ಚೌಕಟ್ಟುಗಳಿಗೆ ಪ್ರವೇಶವನ್ನು ಸಾಂಸ್ಥಿಕಗೊಳಿಸುವ ಮೂಲಕ ಈ ಉಪಕ್ರಮಗಳು ಒಳಗೊಳ್ಳುವ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿವೆ.
1: ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಅಂತಾರಾಷ್ಟ್ರೀಯ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗೆ ಸಂವಾದ. ಸೈಕ್ಲಿಂಗ್ ಕ್ರೀಡೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ ಮೇಘಾ ಗುಗಾಡ್ ಅವರು ನಮ್ಮ ಜೊತೆಗಿದ್ದಾರೆ. ಇವರ ಕ್ರೀಡಾ ಸಾಧನೆಗೆ ಕೆಡಿಎ ಬೆಸ್ಟ್ ಫಿಮೇಲ್ ಸೈಕ್ಲಿಸ್ಟ್ ಹಾಗೂ ಏಕಲವ್ಯ ಪ್ರಶಸ್ತಿ ದೊರೆತಿದೆ. ಅವರ ಸೈಕಲ್ ಪಯಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧಕರಾಗಲು ಹೇಗೆ ಸಹಾಯಕಾರಿ ಆಯಿತು ಎಂಬುದರ ಕುರಿತಾಗಿ ಅವರೊಂದಿಗೆ ಮಾತನಾಡೋಣ. ಮೇಘಾ ಅವರೇ, ಕ್ರೀಡಾಲೋಕ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
1: ಮೇಘಾ ಹೇಳಿ, ಕುಲಹಳ್ಳಿ ಎಂಬ ಪುಟ್ಟ ಗ್ರಾಮದಿಂದ ಇಂಟರ್ನ್ಯಾಷನಲ್ ಲೆವೆಲ್ ಸೈಕ್ಲಿಸ್ಟ್ ಹೇಗಾದ್ರೆ ಎರಡು ಗಾಲಿಯ ಬ್ಯಾಲೆನ್ಸಿಂಗ್ ಕ್ರೀಡೆಯತ್ತ ಒಲವು ಮೂಡಿದ್ದು ಹೇಗೆ?
2: ನಮ್ಮ ಮನೆಯೊಳಗ ನಮ್ಮ ಪಪ್ಪಾನು ಸ್ಪೋರ್ಟ್ಸ್ ಮ್ಯಾನ್ ರೀ, ಅವರು ಕಬಡ್ಡಿ ಪ್ಲೇಯರ್ ರೀ. ಆಮೇಲೆ ನಮ್ ದೊಡ್ಡಪ್ಪ
1: ಹೆಸರು
2: ಶಿವಲಿಂಗ್ ಗೂಗಾಡ್. ನಮ್ ದೊಡ್ಡಪ್ಪ ಈ ಹಳ್ಳಿ ಒಳಗ ಕಲ್ಲೆತ್ತು ಸ್ಪರ್ಧೆ ಆಡ್ತಿದ್ರಲ್ರಿ, ಅದು ಮಾಡ್ತಿದ್ರಿ. ಹಂಗಾಗಿ ಮನೆಯೊಳಗೆ ಎಲ್ರಿಗೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಐತ್ರಿ. ನಮ್ಮೂರೊಳಗ ಹಂಗೆ ಒಂದ್ಸಲ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಂತಿತ್ತು, ನ್ಯೂಸ್ ಪೇಪರ್ ಒಳಗೆ ಕೊಡ್ತಾರ್ರಿ, 5th, 6th, 7th ಬಾಗಲಕೋಟ್ ಹಾಸ್ಟೆಲ್ಗೆ ಟ್ರಯಲ್ ಇದೆ ಅಂತ ಹೇಳಿ ನಮಗ ಇನ್ಫಾರ್ಮೇಶನ್ ಬಂತ್ರಿ. ಬಂದ ತಕ್ಷಣ ನನಗಿನ್ನೂ ಸೈಕಲ್ ಹೊಡಿಲಿಕ್ಕೂ ಬರ್ತಿರ್ಲಿಲ್ಲ ರೀ. ಇವಾಗ ಊರೊಳಗ ಹಳ್ಳಿ ಒಳಗ ಗೌರ್ಮೆಂಟ್ ಸೈಕಲ್ ಬರ್ತದಲ್ಲ, ಅದು ಸೈಕಲ್ ತಗೊಂಡು ನಾನು ಅಲ್ಲೇ ಸೈಕಲ್ ಕಲ್ತೀನ್ರಿ. 4 ದಿವಸ ಒಳಗ ನಮ್ದು ಟ್ರಯಲ್ ಇತ್ತು, ಅಷ್ಟಲ್ಲಿ ನಾನು ಸೈಕಲ್ ಕಲತೇರಿ. ಕಲ್ತು ಟ್ರಯಲ್ ಕೊಡಕ್ ಹೋದ್ವಿ ಬಾಗಲಕೋಟೆಗೆ, ಟ್ರಯಲ್ ಅಲ್ಲಿ ನಾ ಸೆಲೆಕ್ಟ್ ಆದೆ ರೀ. ಅಲ್ಲಿ 3 ವರ್ಷ ಇದೆ ರೀ ಬಾಗಲಕೋಟ ಒಳಗ, 5th, 6th, 7th 3 ವರ್ಷ ಇದ್ದೆ ರೀ. ಅಲ್ಲಿ ನಮಗ ಅಂತ ನಿಂಬರ್ಗಿ ಮತ್ತು ದುಂಡಪ್ಪ ಆತನಿ ಅಂತ ಕೋಚ್ ಕೊಟ್ರಿ ನಮಗಲ್ಲಿ.
1: ಈಗ ಮೇಘಾ ಅವರೇ, ನೀವ್ ಹೇಳ್ತಾ ಇದ್ರಿ ಮನೆಯಲ್ಲಿ ಸ್ವಲ್ಪ ಕ್ರೀಡಾ ವಾತಾವರಣ ಇತ್ತು, ತಂದೆ ಕಬಡ್ಡಿ ಆಟ ಆಡ್ತಿದ್ರು, ಹಾಗೆ ದೊಡ್ಡಪ್ಪ ಕಲ್ಲು ಎತ್ತು ಕ್ರೀಡೆ ಅಂತ ಆಸಕ್ತಿ ಇತ್ತು, ನಿಮಗೆ ಸೈಕ್ಲಿಂಗ್ ಕ್ರೀಡೆ ಹೇಗೆ ಆಸಕ್ತಿ ಬಂತು ಅಂತ?
2: ಅಂದ್ರ ನನಗ ಅವ್ರು ಸೇರಿಸ್ಬೇಕಂತ ಸೇರಿಸಿದ್ರ ಅಷ್ಟೇ ರೀ. ಬಟ್ ಅವಾಗ ನಮ್ಮ ನನಗ್ ಸ್ಪೋರ್ಟ್ಸ್ ಅಂದ್ರೆ ಏನು ಏನಂತ ಏನು ಗೊತ್ತಿರ್ಲಿಲ್ಲ ರೀ. ಅಂದ್ರೆ ಹಾಸ್ಟೆಲ್ಗೆ ಹೋದ್ಮೇಲೆ ಎಲ್ಲರೂ ಸೈಕಲ್ ಓಡಿಸೋದ್ ನೋಡಿ ನಮ್ದ ಫ್ರೆಂಡ್ಸ್ ನಾವು ಎಲ್ರೂ ಸೇರಿ ರೈಡ್ ಮಾಡಕ್ ಹೋದಾಗ, ಆಮೇಲೆ ಅಲ್ಲಿ ಫಿಟ್ನೆಸ್ ಮಾಡಿಸೋದು, ರನ್ನಿಂಗ್ ಮಾಡೋದು, ಆಕ್ಟಿವಿಟೀಸ್ ಮಾಡೋದೆಲ್ಲ ನೋಡಿ ಅದ್ರೊಳಗೆ ಇಂಟ್ರೆಸ್ಟ್ ಬಂತ್ರಿ.
1: ಅಂದ್ರೆ ನೀವು ಸರ್ಕಾರಿ ಶಾಲೆಯಲ್ಲೇ ಓದಿ?
2: ಹೌದ್ರಿ.
1: ಅಲ್ಲಿ ಆದ್ರೆ ಕಬಡ್ಡಿ, ಖೋಖೋ ಬಹಳಷ್ಟು ಆಟಗಳನ್ನ ಆಡ್ತಾ ಇರ್ತಾರೆ ಸ್ಕೂಲ್ ಲೆವೆಲ್. ಸೊ ಅವೆಲ್ಲ ಕ್ರೀಡೆ ಅಂತ ಆಸಕ್ತಿ ಇರ್ಲಿಲ್ಲವ ನಿಮ್ಗೆ?
2: ಅಂದ್ರೆ ನಮ್ದು ಹಾಸ್ಟೆಲ್ ಬೇರೆ ಮ್ಯಾಮ್, ಸ್ಕೂಲೇ ಬೇರೆ ರೀ. ಅಂದ್ರೆ ಹಾಸ್ಟೆಲ್ ವತಿಯಿಂದ ಸ್ಕೂಲ್ ಇರ್ಲಿಲ್ಲ ರೀ.

0: ಅಂದ್ರೆ ಹಾಸ್ಟೆಲ್ ಒಳಗ ಅಂದ್ರೆ ನಮ್ ಸೈಕ್ಲಿಂಗ್ ಹಾಸ್ಟೆಲ್ ಆಮೇಲೆ ಇನ್ನೊಂದ್ ಗೇಮ್ ಇತ್ತು ಕುಸ್ತಿ, ಎರಡೇ ಗೇಮ್ ರೀ. ನಾ ಸೈಕ್ಲಿಂಗ್ ಟ್ರಯಲ್ ಕೊಟ್ಟು ಸೈಕ್ಲಿಂಗ್ ಹಾಸ್ಟೆಲ್ ಸೇರಿದ್ದೆ ರೀ 12ನೇ ವಯಸ್ಸಿಗೆ ರೀ.
1: ಸ್ಪೋರ್ಟ್ಸ್ ಹಾಸ್ಟೆಲ್
0: ಹಾಸ್ಟೆಲ್ ಸ್ಪೋರ್ಟ್ಸ್ ಹಾಸ್ಟೆಲ್ ಮ್ಯಾಮ್ ಅದು. ಅದು ನಾವು ಸ್ಕೂಲ್ ಏನೈತಿ ಸಪರೇಟ್ ಹೋಗ್ತಿದ್ವಿ ರೀ, ಅದು ನಮ್ ಇಷ್ಟ, ಯಾವ ಸ್ಕೂಲ್ ಬೇಕಾದ್ರೂ ನಾವು ಕಲಿಬಹುದು. ಬಟ್ ನಾವು ಹಾಸ್ಟೆಲ್ಗಿಂತ ಸೇರಿದ್ದೆ ಸೈಕ್ಲಿಂಗ್ ಮಾಡಕ್ಕಂತಾನೆ ಸೇರಿದ್ರಿ.
1: ಹಾರಿ ಹಂಗ ಆಯ್ಕೆ ಹೇಗಾದ್ರಿ ಅದಕ್ಕೆ?
0: ಅದು ಟ್ರಯಲ್ ಇರುತ್ತರಿ, 2 ಮಂತ್ಸ್ ಬೇಸಿಗೆ ರಜೆ ಇರುತ್ತಲ್ರಿ, ಅದರಲ್ಲಿ ನಮ್ ಟ್ರಯಲ್ ಇರುತ್ತರಿ. ಈ ಪ್ರತಿ ವರ್ಷ ನಡೀತೈತ್ರಿ ಅದು. ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಆ ಟ್ರಯಲ್ ಇರೋದು 1 ವೀಕ್ ಬಿಫೋರ್ ನ್ಯೂಸ್ ಪೇಪರ್ ಅಲ್ಲಿ ಬರತ್ರಿ, ಅದನ್ನ ನಾವು ನೋಡ್ಕೊಂಡು ನಾವು ಟ್ರಯಲ್ ಕೊಡಕ್ ಅದ ಡೇಟ್ ಮೆನ್ಷನ್ ಮಾಡಿರ್ತಾರ, ಆ ಡೇಟ್ ನಾವು ಹೋಗ್ಬೋದ್ರಿ ಬಾಗಲಕೋಟೆ ಕ್ರೀಡಾ ಹಾಸ್ಟೆಲ್ ಕ್ರೀಡಾಂಗಣದೊಳಗ್ರಿ. ಹಂಗೆ ಅದನ್ನ ನೋಡ್ಕೊಂಡು ನಾವು ಹೋದ್ವಿ ರೀ. ಹೋಗಿ ನಂದ್ ಆಕ್ಚುಲಿ ಟ್ರಯಲ್ ಅಷ್ಟು ಕರೆಕ್ಟ್ ಆಗಿ ಓಡಿಸಿಲ್ಲ, ನಾ ಸೈಕಲ್ ಓಡಿಸ್ಬೇಕಾದ್ರೆ ಬಿದ್ಬಿಟ್ಟೆ ರೀ. ಅದು 2 ಕಿಲೋಮೀಟರ್ ಸರ್ಕ್ಯೂಟ್ ಇತ್ರಿ, ನಾ 1 ಕಿಲೋಮೀಟರ್ ಒಳಗ ಅರ್ಧ ರೌಂಡ್ ಹೋಗಿನೇ ಬಿದ್ಬಿಟ್ಟೆ ರೀ. ಆದ್ರೆ ನನ್ನ ಹೈಟ್ ಆಮೇಲೆ ನಾ ಜಾಸ್ತಿ ಫ್ಯಾಟ್ ಇದ್ದೆ ರೀ, ಅದೆಲ್ಲ ನೋಡಿ ಇವಳು ಮಾಡ್ತಾಳ ಅಂತ ಹೇಳಿ ಅಂತ ಮೇಡಮ್ ನನ್ನ ನಾ ಮನೆಗೆ ಹೋದ್ಮೇಲೆ ಟ್ರಯಲ್ ಮುಗಿದ್ಮೇಲೆ ನಾ ಬರಲ್ಲ ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಅಪ್ಪ ಅಮ್ಮನ್ ಬಿಟ್ಟು ನಾನು ಯಾವಾಗೂ ಇಲ್ಲೇ ಇಲ್ಲ ರೀ, ಹಂಗಾಗಿ ಬರಲ್ಲ ಅಂತ ಹೇಳಿದ್ದೆ ರೀ. ಅವ್ರು ನನ್ ಬಿಡ್ಲೇ ಇಲ್ಲ ರೀ, ಇಲ್ಲ ನೀ ಅವ್ನ್ ಕಳಿಸ್ಲೇಬೇಕು, ಅವ್ನ್ ಕಳಿಸ್ಲೇಬೇಕಂತ ನಮ್ ಡ್ಯಾಡಿಗೆ ಫುಲ್ ಫೋರ್ಸ್ ಮಾಡಿ ಮನೆಯೊಳಗ ಪಪ್ಪ ಮಮ್ಮಿ ಇಬ್ರು ಎಲ್ಲರೂ ಇಲ್ಲ ಹೋಗ್ಲಿ ಅವಳು ಸ್ಪೋರ್ಟ್ಸ್ ಮಾಡ್ಲಿ ಅಂತ ಹೇಳಿ ಹಾಸ್ಟೆಲ್ ಬಿಟ್ರಿ.
1: ಫಸ್ಟ್ ಸೈಕಲ್ ಹಚ್ಚಿದ್ದೆ ಯಾರು? ಅಪ್ಪನ?
0: ಹಾ ಅಪ್ಪನೇ ರೀ. ಸೈಕಲ್ ಕಲ್ಸಿದ್ದೆ ಅವ್ರೇ ನನಗೆ, ಹಿಂದ್ ಕೈ ಹಿಡ್ಕೊಂಡು ಮುಂದನ್ ಸೈಕಲ್ ಮಾಡ್ಬೇಕಾದ್ರ ಸೆಲೆಕ್ಷನ್ ಐತಿ ಅಂತೇಳಿ ನ್ಯೂಸ್ ಪೇಪರ್ ಒಳಗ್ ಬಂದಿದ್ ನೋಡಿ 4 ದಿವಸ ಒಳಗೆ ನನ್ ಸೈಕಲ್ ಕಲ್ತಿದ್ದೆ.
1: ಅದಕ್ಕಿಂತ ಮುಂಚೆನೆ
0: ಸೈಕಲ್ ಇರ್ಲಿಲ್ಲ ರೀ? ಇಲ್ಲ ರೀ, ನನಗ್ ಸೈಕಲೇ ಬರ್ತಿರ್ಲಿಲ್ಲ. ನಾವ್ ತೋಟದಲ್ಲಿ ಇದ್ವಿ, ಊರೊಳಗ್ ಸ್ಕೂಲಿಗೆ ಹೋಗೋದು ಬರೋದು ಬೈ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ, ಬರ್ತಿದ್ವಿ ಇಷ್ಟೇ ರೀ.
1: ಸೊ ಈಗ ನೀವ್ ಹೇಗೋ ಕ್ರೀಡಾ ಒಂದು ಹಾಸ್ಟೆಲ್ ಸೇರಿದ್ರಿ, ಅಲ್ಲಿಂದ ನಿಮ್ಮ ಕ್ರೀಡಾ ಪ್ರಯಾಣ ಆರಂಭ?
0: ಹೌದ್ರಿ.
1: ಅವಾಗ ನೀವು ಅಪ್ಪ ಅಮ್ಮನ್ ಬಿಟ್ಟಿರ್ಲಿಲ್ಲ, ಒಂದ್ 5ನೇ ಕ್ಲಾಸ್ ಅಂದ್ರೆ ಬಹಳ ಚಿಕ್ಕವರಿದ್ರಿ ಅವಾಗ, ಹೇಗಿತ್ತು ಆ ಜೀವನ?
0: 4th ಸ್ಟ್ಯಾಂಡರ್ಡ್ ವರೆಗೂ ಅಪ್ಪ ಅಮ್ಮನ್ ಬಿಟ್ಟು ನಾವು ಒಂದಿನ ಎಲ್ಲೂ ನಮ್ ರಿಲೇಟಿವ್ ಮನೆಗೆ ಸಹಿತ ನಾವು ಹೋಗ್ತಿರ್ಲಿಲ್ಲ ರೀ. ಅಲ್ಲಿ ಹಾಸ್ಟೆಲ್ಗೆ ಹೋದ ತಕ್ಷಣ ಫ್ರೆಂಡ್ಸ್ ಎಲ್ಲ ನೋಡಿ ಏನೋ ಒಂದ್ ಹೊಸ ರೀತಿ ಅಂತ ಅನಿಸ್ತ್ರಿ. ಅಲ್ಲಿ ಹಂಗೇನ್ ನನಗ ಮನೆ ಕಡೆ ಜಾಸ್ತಿ ಇದನ್ನಾಗ್ಲಿಲ್ಲ ರೀ. ನನಗೂ ಸ್ಪೋರ್ಟ್ಸ್ ಮಾಡ್ಬೇಕು, ಅಲ್ಲೆಲ್ಲ ಆಕ್ಟಿವಿಟೀಸ್ ಮಾಡೋದಾಗ್ಲಿ, ಸ್ಕೂಲಿಗೆ ಹೋಗೋದಾಗ್ಲಿ, ಅಲ್ಲಿರೋದಾಗ್ಲಿ, ಎಲ್ರು ನಾವು ಎಂಜಾಯ್ ಆಗತ್ತಿತ್ರಿ. ಹಂಗಾಗಿ ನಾ ಅಲ್ಲೇ ಉಳ್ಕೊಂಡೆ ರೀ. ನಾ ಇಷ್ಟು ದೊಡ್ಡ ಮುಂದುವರಿತೀನಿ, ಇಷ್ಟು ದೊಡ್ಡ ರೈಡರ್ ಆಗ್ತೀನಿ, ಇಷ್ಟು ನಾನು ಅಚೀವ್ಮೆಂಟ್ ಮಾಡ್ತೀನಿ ಅಂತ ನಾನು ಯಾವಾಗೂ ಅನ್ಕೊಂಡಿರ್ಲಿಲ್ಲ. ನಾ ಸೇರೋ ನಾ ಅದನ್ನ ತಲೆಯೊಳಗೂ ಇಟ್ಕೊಂಡಿರ್ಲಿಲ್ಲ, ನಾನು ದೊಡ್ಡ ಸೈಕ್ಲಿಸ್ಟ್ ಆಗ್ಬೇಕಂತ ನಾ ಯಾವಾಗೂ ಅನ್ಕೊಂಡೇ ಇರ್ಲಿಲ್ಲ ರೀ. ಆಮೇಲೆ ಅದು ನಾವು ಡೈಲಿಯಲ್ಲಿ ಪ್ರಾಕ್ಟೀಸ್ ಮಾಡೋದಾಗ್ಲಿ, ಅದ್ರೊಳಗೆ ಇಂಟ್ರೆಸ್ಟ್ ಬಂದು ಆಮೇಲೆ 7th ಅದ್ ಮುಗಿದ ತಕ್ಷಣ 8th, 9th, 10th ಬಿಜಾಪುರ್ ಸೀನಿಯರ್ ಹಾಸ್ಟೆಲ್ ಐತ್ರಿ.
1: ಅಲ್ಲಿ ನೀವ ಎಲ್ಲ ಮಾಡ್ಕೋಬೇಕಿತ್ತು ಹಾಸ್ಟೆಲ್ ಜೀವನ ಅಂದ್ರೆ, ಹೇಗಿತ್ತು ಅಲ್ಲಿ ನಿಮ್ಮ ದಿನಚರಣೆ?
0: ಮಾರ್ನಿಂಗ್ ನಮ್ನ 5:30 ಅದು ಎಬ್ಬಿಸಿದ್ರಿ ಅಲ್ಲಿ ವಾಚ್ಮ್ಯಾನ್ ಅಂಕಲ್ ಅವ್ರು ಎಬ್ಬಿಸಿ ನಮ್ನ 6 o'clock ಅಂದ್ರೆ ನಾವು ರೆಡಿ ಆಗಿ ಪ್ರಾಕ್ಟೀಸ್ ಹೋಗ್ಬೇಕಾಗಿತ್ರಿ. 6 to 8, 8:30, 9 o'clock ವರ್ಗೂ ನಮ್ದು ಕಾಂಪಿಟೇಷನ್ ನಿಯರ್ ಬಂದ್ರೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸ್ತಿದ್ರಿ. ಬಾಕಿ ಟೈಮ್ ಒಳಗ ನಾರ್ಮಲ್ ಪ್ರಾಕ್ಟೀಸ್ ಮಾಡಿಸಿ 9 o'clock ತನ ಅದು ಬಂದು 9:30 ತನ ಅದು ಫ್ರೆಶ್ಅಪ್ ಆಗಿ 9:30 ಅಪ್ ಟು 5 o'clock ವರ್ಗೂ ಸ್ಕೂಲ್ ರೀ. ವಾಪಸ್ ಬಂದ 5 o'clock ಬಂದು 5:30 ತನ ಅಂದ್ರೆ ರೆಡಿ ಆಗಿ ವಾಪಸ್ ಮತ್ತೆ ಪ್ರಾಕ್ಟೀಸ್ ರೀ. 5:30 to 7 o'clock ತನ ಅದು ಪ್ರಾಕ್ಟೀಸ್ ಆಗ್ತಿದ್ರಿ. ಅಲ್ಲೇ ಫಿಸಿಕಲ್ ಆಕ್ಟಿವಿಟೀಸ್ ಮಾಡಿಸ್ತಿದ್ರಿ, ರನ್ನಿಂಗ್ ಗೇಮ್ಸ್ ಇದು ಮಾಡಿಸ್ತಿದ್ರಿ ಗ್ರೌಂಡ್ ಒಳಗ್ರಿ. ಮಾಡಿಸಿ ಆಮೇಲೆ 7 to 8:30 ವರೆಗೂ ಟ್ಯೂಷನ್ ಇರ್ತಿದ್ರಿ ಹಾಸ್ಟೆಲ್ ಅಲ್ಲಿ. ಟ್ಯೂಷನ್ ಮಾಡ್ಕೊಂಡು 8:30 ಊಟ, 9:30 ಅಂದ್ರೆ ವಾಪಸ್ ಮತ್ ಮಲಿಗ್ ಬಿಡೋದ್ರಿ.
1: ರೊಟ್ಟಿಲ್ಲ ಸ್ಪೆಷಲ್ ಆಗಿ ಕೊಡ್ತೀವಿ, ಪೌಷ್ಟಿಕ ಆಹಾರ ಇರ್ತದೆ.
0: ಇಲ್ಲ ಚೆನ್ನಾಗಿತ್ರಿ. ಡೈಲಿ ಬ್ರೇಕ್ಫಾಸ್ಟ್ ಒಳಗ ಬಾಯ್ಲ್ಡ್ ಎಗ್, ಹಾಲು, ಹಣ್ಣು, ಆಮೇಲೆ ಮಧ್ಯಾಹ್ನ ಕಾಳ್ ಪಲ್ಲೆ, ಚಪಾತಿ, ರಾತ್ರಿ ನಾನ್ ವೆಜ್, ಎಗ್ ಮಾತ್ರ ಕಂಪಲ್ಸರಿ ತಿನ್ಲೇಬೇಕು. ಹೌದ್ರಿ. ಹಂಗಾಗಿ ಎಲ್ಲೆಲ್ಲ ಊಟ ಎಲ್ಲ ಬಹಳ ಚಲೋ ಐತ್ರಿ. ಊಟದ ಬಗ್ಗೆ ಏನ್ ಸ್ಪೋರ್ಟ್ಸ್ ಹಾಸ್ಟೆಲ್ ಒಳಗೆ ಎಲ್ಲೂ ಕಂಪ್ಲೇಂಟ್ಸ್ ಇಲ್ಲ ರೀ.
1: ಸೊ ಆ ಒಂದು ಹಾಸ್ಟೆಲ್ ಅಲ್ಲಿ ಇದ್ದಾಗ ಜೂನಿಯರ್ ಲೆವೆಲ್ ಅಲ್ಲಿ ರಾಜ್ಯ ಮಟ್ಟದ ಯಾವ್ದಾದ್ರು ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ
0: ರಾಜ್ಯ ಮಟ್ಟದಲ್ಲೇ ಪ್ಲೇಸ್ ಮಾಡಿದೆ ರೀ. 5th ಸೇರಿ ನಾನು 6th June, 6th July ಒಳಗನೆ ಒಂದು ನ್ಯಾಷನಲ್ ಲೆವೆಲ್ ಟ್ರಯಲ್ಸ್ ಮಾಡಿದ್ರಿ. ಅದು ಪಟಿಯಾಲ ಒಳಗೆ ನಡೀತ್ರಿ 2011 ಒಳಗ್ರಿ. ಅದು ಟ್ರ್ಯಾಕ್ ಇವೆಂಟ್ ರೀ. ಟ್ರ್ಯಾಕ್ ಇವೆಂಟ್ ಅಂದ್ರೆ ಅದಕ್ಕೆ ಬ್ರೇಕ್ ಇರಲ್ಲ ರೀ ಟ್ರ್ಯಾಕ್ ಸೈಕಲ್ ಕ್ರಿ. ನಾನು ಅದನ್ನ ಫಸ್ಟ್ ಹತ್ತಿದ್ದೇನೆ ಅಲ್ಲೇ ರೀ. ನನಗೆ ಯಾರ್ದೋ ಒಂದು ಸೈಕಲ್ ಇಸ್ಕೊಂಬಂದ್ ನಮ್ ಸರ್ ದುಂಡಪ್ಪ ಅತ್ನಿ ಅಂತಿದ್ದಾರೆ ಅವರು. ಅವ್ರಿಗೆ ಸ್ಪೋರ್ಟ್ಸ್ ಅಂದ್ರೆ ಬಹಳ ಅಂದ್ರೆ ಬಹಳ ಹುಚ್ಚ ಸ್ಪೋರ್ಟ್ಸ್ ಒಳಗೆ ಇದ್ರಿ ಅವ್ರಿ, ಅಷ್ಟ ಅವ್ರಿಗೆ ಇಂಟ್ರೆಸ್ಟ್ ರೀ. ಅವ್ರದ್ದು ಸರ್ವಿಸ್ ಮುಗಿದ್ರು ಸಹಿತ ಬಾಗಲಕೋಟೆ ಒಳಗೆ ಅವ್ರು ಕೋಚಿಂಗ್ ಮಾಡ್ಸಕ್ ಬೇಕು ಸರ್ ಅಂತ ಹೇಳಿ ಅವ್ರನ್ನಲ್ಲಿ ಕರ್ಸ್ಕೊಂಡು ಅಲ್ಲೇ ಹಾಸ್ಟೆಲ್ ಅಲ್ಲಿ ಇಟ್ಕೊಂಡಿದ್ರಿ. ಹಂಗಿದ್ದಾಗ ಅವ್ರು ಯಾರ್ದೋ ಒಂದ್ ಸೈಕಲ್ ಇಸ್ಕೊಂಬಂದ್ ನಮಗ್ ಕೊಟ್ರಿ. ನಾನ್ ಹಂಗೆ ಓಡಿಸ್ತೀರಿ ಸೆಲೆಕ್ಷನ್ ಆಗಿಬಿಟ್ಟಿರಿ. ಅದ್ ನನಗ್ ಗೊತ್ತಿಲ್ಲ, ನಾ ಇದ್ ನ್ಯಾಷನಲ್ ಲೆವೆಲ್, ಫಸ್ಟ್ ಸ್ಟೇಟ್ ಲೆವೆಲ್, ಈ ಸ್ಟೇಟ್ ಲೆವೆಲ್ ಒಳಗೆ ನಾನು ಮೆಡಲ್ ಮಾಡಿನಿ, ಅದಕ್ಕೆ ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿನಿ, ಅದೇನು ಗೊತ್ತಿಲ್ಲ ರೀ. ಫಸ್ಟ್ ನಂದು ನ್ಯಾಷನಲ್ ಆಡಿದ್ದೆ ನಾನು ಪಂಜಾಬ್ ರೀ. ಪಂಜಾಬ್ ಹೋಗೋದೈತಿ ಅಂದ ತಕ್ಷಣ ನಾನು
1: ನಿಮಗ್ ಗೊತ್ತಿಲ್ಲ, ಬಾಗಲಕೋಟೆ ಬಿಟ್ಟು ಬೇರೆ ಕಡೆ ಹೋಗಿರ್ಲಿಲ್ಲ.
0: ಮನೆಯಿಂದ ಹೊರಗ್ ಬಿದ್ದಿದ್ದೆ ಬಂದಿದ್ದೆ ಬಾಗಲಕೋಟೆ ರೀ. ಅದು ಬಿಟ್ರೆ ನಾನು ಎಲ್ಲೂ ಅಲ್ಲೇ ನಮ್ಮ ಊರ್ ನಿಯರ್ ಜಮಖಂಡಿ ಅಂತ ಹೇಳಿ ನಮ್ ತಾಲೂಕ್ ರೀ, ಅದು ನನಗ್ ಗೊತ್ತಿರ್ಲಿಲ್ಲ ರೀ. ಆಮ್ ಪಂಜಾಬ್ ಹೋಗೋತಂದ್ರು ಹಾ ಪಂಜಾಬ್ ಹೋಗೋದ ಮುಗೀತು. ಆಮೇಲೆ ಸೆಲೆಕ್ಷನ್ ಆದ್ಮೇಲೆ ಅಪ್ಪಾಜಿ ಕಾಲ್ ಮಾಡಿ ಏನಾಯ್ತು ಅಂತ ಕೇಳಿದಾಗ, ಹಾ ಪಾಪ ಸೆಲೆಕ್ಟ್ ಆಗಿನಿ ಪಂಜಾಬ್ ಹೋಗೋದೈತಿ ಅಂತ ನಾ ಅಪ್ಪಾಜಿ ಹತ್ರ
1: ಪಂಜಾಬ್
0: ನಾ ಹಿಂಗೆ ಅನ್ಕೊಂಡಿಲ್ಲ ನಮ್ ಕರ್ನಾಟಕ ಒಳಗೆ ಇರ್ಬೋದು ಅಂತ ಹೇಳಿ. ಪಂಜಾಬ್ ಹೋಗ್ತೀಯಾ, ಪಂಜಾಬ್ ಅಂದ್ರೆ ನಮ್ದು ಔಟ್ ಆಫ್ ಸ್ಟೇಟ್ ಅಂತ ಹಿಂಗೆಲ್ಲ ಅಪ್ಪಾಜಿ ಹೇಳಿದ ತಕ್ಷಣ ನಾನು ಹೌದು ಅಂತ ಹೇಳಿ ನಾನು ಅದ ಅರ್ಥ ಮಾಡ್ಕೊಂಡೆ ರೀ. ಕರ್ಕೊಂಡ್ ಹೋದ್ರಿ ನಮ್ಮನ್ನ, 1 ಮಂತ್ ಅದು ಗ್ಯಾಪ್ ಇತ್ರಿ. ಆಕ್ಚುಲಿ ಟ್ರ್ಯಾಕ್ ಇವೆಂಟ್ ಬಂದು ನಮ್ದು ಇನ್ನು ಟ್ರ್ಯಾಕ್ ಇರ್ಲಿಲ್ಲ ರೀ, ಈಗ ಚಂದ್ರಿಗೆ ಒಳಗೆ ಟ್ರ್ಯಾಕ್ ಮಾಡಿದ್ದಾರೆ ರೀ 2011 ಅದು ಇರ್ಲಿಲ್ಲ ಟ್ರ್ಯಾಕ್ ರೀ. ಹಂಗಾಗಿ ಮೇಡಮ್ ಸರ್ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗನ ಓಡಿಸಿದ್ರಿ, ಬಟ್ ಸೈಕ್ಲಿಂಗ್ ಟ್ರ್ಯಾಕ್ ಅನ್ನ ಬೇರೆ ಇರತ್ರಿ. ಕರ್ನಾಟಕದ ಈಗ ಅದ್ರನ್ನ ಪ್ರೆಸೆಂಟ್ ಮೆಡಲ್ ಆಗೋದು ಬಹಳ ಅಪರೂಪ ರೀ. ಯಾಕಂದ್ರೆ ನಮ್ಮಲ್ಲಿ ಕರ್ನಾಟಕ ಒಳಗ್ ಟ್ರ್ಯಾಕ್ ಇಲ್ಲ ರೀ, ಇವಾಗ ಬಿಜಾಪುರ ಒಳಗ್ ಮಾಡಿದಾರ್ರಿ, ಆಮೇಲೆ ಈ ಚಂದ್ರಿಗೆ ಒಳಗ್ ಈಗೀಗ ಆಗಿತ್ರಿ. ಹಿಂಗಿರ್ಬೇಕಾದ್ರೆ ಆಗಿನ ಟೈಮ್ ಒಳಗ
1: ರೋಡ್ ಒಳಗ
0: ಓಡಿಸ್ತಿದ್ರಿ ಪ್ರಾಕ್ಟೀಸ್ ರೀ. ಆ ಟ್ರ್ಯಾಕ್ ಇವೆಂಟ್ ಬಂತಂದ್ರೆ ಮಣ್ಣಿನ ಟ್ರ್ಯಾಕ್ ಒಳಗ್ ಅಲ್ಲೇ ಓಡಿಸೋದ್ರಿ, ಅಂದ್ರೆ ಬ್ರೇಕ್ ಇರಲ್ಲ, ಹಂಗಾಗಿ ನಮಗ್ ಮುಂದದು ಏನಾದ್ರು ಬರತ್ತಂತ ಹೇಳಿ ನಮ್ಗೆ ಅಲ್ಲೇ ಮಣ್ಣಿನ ಟ್ರ್ಯಾಕ್ ಒಳಗ ಓಡಿಸ್ತಿದ್ರಿ. 15 ಡೇಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿ ನಾವು ಪಟಿಯಾಲಕ್ ಹೋದ್ವಿ ರೀ. ಪಟಿಯಾಲ ಒಳಗ್ ಇವೆಂಟ್ಸ್ ಇತ್ತು, ನನ್ನ ಇವೆಂಟ್ಸ್ ಬಂತು, ಕಾಮನ್ ಆಗಿ ರೆಡಿ ಆದ್ವಿ, ವಾರ್ಮ್ ಅಪ್ ಮಾಡಿದ್ವಿ. ನನ್ನ ಸ್ಟಾರ್ಟ್ ಆಯ್ತು ಬಿಟ್ರಿ, 500 ಮೀಟರ್ ಐತ್ರಿ. 500 ಮೀಟರ್ ನನಗೆ ಇಷ್ಟ ಲ್ಯಾಪ್ ಹಾಕ್ಬೇಕಂತ ಹೇಳಿದ್ರಿ, ಅಷ್ಟ ಲ್ಯಾಪ್ ಹಾಕಿದ್ರಿ ನನ್ ಬ್ರಾಂಚ್ ಮೆಡಲ್ ರೀ.
1: ಫಸ್ಟ್ ನ್ಯಾಷನಲ್ ಜೂನಿಯರ್ ಇತ್ತೇನೆ?
0: ಹಾ ಜೂನಿಯರ್, under 13 ಇದ್ದೀರಿ. ನನಗೂ ಖುಷಿ ಐತ್ರಿ ಮೆಡಲ್ ಆಗಿದ್ಕ. ಆಮೇಲೆ ಹಾಸ್ಟೆಲ್ ಬಂದ್ಮೇಲೆ ಸರ್ ಮೇಡಮ್ ಎಲ್ರು ನನ್ನ ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ಬಿಗ್ ಅಚೀವ್ಮೆಂಟ್ ರೀ.
1: ಕರ್ನಾಟಕಕ್ಕೆ ನೀವು ಪದಕ
0: ಅದ್ರೊಳಗೆ ಇರೋದಂದ್ರೆ ಇಬ್ಬರದೇ ಮೆಡಲ್ ಆಗಿತ್ರಿ. ನಂದು ಶ್ರೀಧರ್ ಸೋನೂರ್ ಅಂತ ಹೇಳಿ ಒಬ್ರು ಸೀನಿಯರ್ ಸೈಕ್ಲಿಸ್ಟ್ ರೀ, ಇಬ್ಬರದೇ ಟ್ರ್ಯಾಕ್ ಒಳಗ್ ಮೆಡಲ್ ರೀ, ಬಿಟ್ರೆ ಯಾರು ಮೆಡಲ್ ಇಲ್ಲ ರೀ ಕರ್ನಾಟಕದಿಂದ.
1: ಅದೇ ಒಂಥರ ನಿಮ್ಗೆ ಸ್ಫೂರ್ತಿ ಅಂತ
0: ಹೇಳ್ಬೋದು.
1: ಮುಂದೆ ಸೈಕ್ಲಿಂಗ್ ಅಲ್ಲಿ ಆಸಕ್ತಿ ಬೆಳೆಯೋದ್ರಿ.
0: ನನ್ 50th ಹಾಸ್ಟೆಲ್ ಹೋಗಿಂದ 6th ಮೆಡಲ್ ಆಗೈತ್ರಿ. ಆಮೇಲೆ 6th ಮತ್ತೊಂದು ಕಾಂಪಿಟೇಷನ್ ನಡೀತ್ರಿ 2012 ಗೆ, ಪುಣೆ ಒಳಗ್ ರೋಡ್ ಇವೆಂಟ್ ನಡೀತ್ರಿ. ಆ ರೋಡ್ ಇವೆಂಟ್ ಒಳಗೂ ಮುಂಚೆ ಸ್ಟೇಟ್ ಲೆವೆಲ್ ನಡೀತ್ರಿ, ಸ್ಟೇಟ್ ಲೆವೆಲ್ ಒಳಗೂ ನಂದು ಫಸ್ಟ್ ರೀ. ಆಮೇಲೆ ನ್ಯಾಷನಲ್ ಲೆವೆಲ್ ಹೋದ್ವಿ ರೀ ಪುಣೆಗ್ ರೀ. ಪುಣೆಗ್ ಹೋದ್ಮೇಲೆ ಅಲ್ಲಿ ನನ್ನ ಹತ್ರ ಸೈಕಲ್ ಇರ್ಲಿಲ್ಲ ರೀ. ಸೈಕಲ್ ಇರ್ಲಾರ್ದ ನಮ್ ಕೋಚ್ ಏನ್ ಮಾಡಿದ್ರು, ಪುಣೆ ಒಳಗ ಒಬ್ರು ಅಣ್ಣನ್ ಸೈಕಲ್ ಈಗಷ್ಟು ಗೆಡ್ಡದ್ಮೇಲೆ ಇರ್ಕೆಗೆ ಇನ್ನು ಸಣ್ಣವಳು ಇದ್ದೆ ರೀ. ಅಷ್ಟ ಇರ್ಬೇಕಾದ್ರು ಫುಲ್ ಸೀನಿಯರ್ ಹುಡುಗನ್ ಸೈಕಲ್ ತಗೊಂಬಂದು ನಮ್
1: ಪೆಡಲ್
0: ಕಾಲಿಗೆ ನನ್ ಕೊಟ್ರಿ. ಕೊಟ್ಟ ತಕ್ಷಣ ಅದು ಗೇರು ಬಾಳ ಹೆವಿ ಇತ್ರಿ, ನನಗೆ ಜಗ್ಗಕ್ಕೂ ಆಗ್ತಿರ್ಲಿಲ್ರಿ. ಹೆಂಗ್ ಹೆಂಗಪ್ಪ ಓಡಿಸೋದಂತ ಹೇಳಿ ಹಂಗೆ ಓಡಿಸಿ ಫಿನಿಶ್ ಮಾಡಿದೆ ರೀ. ಎಷ್ಟು ಎಫರ್ಟ್ ಐತಿ ಎಲ್ಲ ಹಚ್ಚಿದ್ರಿ, ಅಲ್ಲ ನನ್ ಗೋಲ್ಡ್ ಮೆಡಲ್ ರೀ. ಇನ್ನು ಅದ್ರಲ್ಲೂ ಯಾವ ಹಿಂಗ ಮಿಸ್ ಆಗ್ಯಾವಂತ ಇಲ್ಲ ರೀ ನ್ಯಾಷನಲ್
1: ಎಲ್ಲದ್ರೊಳಗೂ. ಸೈಕಲ್ ಇಲ್ಲ ಅಂತ ಹೇಳಿದ್ರಲ್ಲ, ಮನೆಯ ಪರಿಸ್ಥಿತಿ ಹೇಗಿತ್ತ ಅವಾಗ?
0: ಬಹಳ ಅಂದ್ರೆ ಅದನ್ನ ಇನ್ನು ನಾವು ನೆನೆಸ್ಕೊಳಕ್ ನನಗೆ ಆಗಲ್ಲ ರೀ, ಅಷ್ಟು ಕಷ್ಟ ಐತ್ರಿ ಅಲ್ಲಿ. ಸೈಕ್ಲಿಂಗ್ ಅಂದ್ರೆ ನಮಗೆಲ್ಲ ಏನ್ ಅನಿಸ್ತೈತಿ, ಅಯ್ಯೋ ಸೈಕಲ್ ಹೊಡ್ಯಾಕ್ ಬಂದ್ರೆ ಸಾಕು ಬಿಡು, ಹಾಸ್ಟೆಲ್ ಒಳಗೆ ಸೈಕಲ್ ಕೊಡ್ತಾರ, ಏನು ಮಾಡಬಹುದು. ಬಟ್ ಹಾಸ್ಟೆಲ್ ಒಳಗೂ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರಿ ಅಡಿಗಿನ ಟೈಮ್ ಒಳಗಾದ್ರು.
1: ಏನು ಮಾಡ್ತಿದ್ರ ಅಪ್ಪ ಅವಾಗ?
0: ಮುಂಚೆ ಹೊಲದೊಳಗನೆ ಕೆಲಸ ಮಾಡ್ತಾರೆ, ನಮ್ದು 1 ಎಕರೆ ಹೊಲ ಐತ್ರಿ, ಅದ್ರೊಳಗೇನೆ ಕೆಲಸ ಮಾಡ್ತಾರೆ, ಅದೇ ಡ್ಯೂಟಿ.
1: ಅವ್ರಿಗೆ ಕಬಡ್ಡಿ ಆಸಕ್ತಿ ಹೆಂಗಿತ್ತು ಅವಾಗ? ಅಂದ್ರೆ ಆಡಿದ್ರೆ ಅವರು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್?
0: ಸ್ಟೇಟ್ ಲೆವೆಲ್ ಆಡಿದಾರ್ರಿ. ಅಂದ್ರ ಅವ್ರು ಹಿಂಗ ಹಳ್ಳಿ ಒಳಗ ಜಾತ್ರಿ ಒಳಗೆಲ್ಲ ಕಬಡ್ಡಿ ಸ್ಪರ್ಧೆ ಇಡ್ತಿರಲ್ರಿ, ಅದ ಆಡೋದಕ್ಕೆ ಹೋಗ್ತಿದ್ರಿ. ಅಂದ್ರ ಅವ್ರಿಗೆ ಒಟ್ಟು ಸ್ಪೋರ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೀ. ನಮ್ ತಂಗಿ ಇದಾಳ್ರಿ ಒಬ್ಳು, ನನಗ ಅಣ್ಣ, ನಾನು ತಂಗಿ. ನಮ್ ತಂಗಿ ಹುಟ್ಟಿದ್ಮೇಲೂ 2 ವರ್ಷ ಅಪ್ಪಾಜಿ ಕಬಡ್ಡಿ ಆಡಿದಾರ್ರಿ. ಅವ್ರು ಕಬಡ್ಡಿ ಆಡ್ಬೇಕಾದ್ರೆ ತಂಗಿ ಹುಟ್ಟಿದ್ಮೇಲೆ ಅವ್ರದ್ ಕಾಲ್ ಇಂಜುರಿ ಐತ್ರಿ, ಹಂಗಾಗಿ ಅವ್ರು ಕಬಡ್ಡಿ ಆಡೋದ್ ಬಿಟ್ರಿ, ಅಲ್ಲಿ ತನಕ ಕಬಡ್ಡಿ ಆಡಿದಾರ್ರಿ.
1: ಸೊ ಮನೆಯಲ್ಲಿ ಪರಿಸ್ಥಿತಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಹಾಗಾದ್ರೆ ನಿಮ್ಗೆ ಸೈಕಲ್ ಕೊಡಿಸಿ ನಿಮ್ಮನ್ನ ಪ್ರೋತ್ಸಾಹ ಮಾಡುವಷ್ಟು ಪರಿಸ್ಥಿತಿ ಇರ್ಲಿಲ್ಲ?
0: ಇರ್ಲಿಲ್ಲ ಮ್ಯಾಮ್, ಇರ್ಲಿಲ್ಲ. ನಾನ್ ಚಲೋ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲ ಅದನ್ನ ನೋಡಿ ಅಪ್ಪಾಜಿ ಹೊರಗಡೆ ಸಾಲ ಮಾಡಿ ನನಗೊಂದು ಸೈಕಲ್ ಕೊಡ್ಸಿದ್ರಿ. ಅದು 2014 ಒಳಗ್ರಿ, ಅದೇ ಟೈಮ್ ನನಗೆ ಫಸ್ಟ್ ಸೈಕಲ್ ತಗೊಂಡಿದ್ರಿ.
1: ಎಷ್ಟು ಇತ್ತವಾಗ ಸೈಕಲ್?
0: ನಾನ್ ಕೊಟ್ಟು ತಗೊಂಡಿದ್ದು 1,10,000 ರೀ. ಅದು ನಮ್ ಸರ್ ಒಂದು ಸೈಕಲ್ ಕೊಡಿಸಿದ್ರಿ, ಅದು ಸೆಕೆಂಡ್ ಹ್ಯಾಂಡ್ ರೀ, ಅದು ಹೊಸದ್ ಸಹಿತ ಅಲ್ಲ ರೀ. 10th ವರೆಗೂ ನನಗೆ ಹಾಸ್ಟೆಲ್ ಇಂದ ಸಪೋರ್ಟ್ ಕೊಟ್ಟಾರ್ರಿ, ನನ್ನ ಅಚೀವ್ಮೆಂಟ್ ಮಾಡೋದಕ್ಕೂ ಎಲ್ಲದಕ್ಕೂ ನನ್ನ ಸಪೋರ್ಟ್ ಮಾಡ್ಯಾರ್ರಿ.
1: ಬಾಗಲಕೋಟೆಯಲ್ಲೇ ಇದ್ರ?
0: ಬಾಗಲಕೋಟೆ ಒಳಗ ಇದ್ದೀರಿ. 8th, 9th, 10th ಬಿಜಾಪುರ ರೀ,
1: ಅದು ಸ್ಪೋರ್ಟ್ಸ್ ಹಾಸ್ಟೆಲ್?
0: ಸ್ಪೋರ್ಟ್ಸ್ ಹಾಸ್ಟೆಲ್ ರೀ. ಆಮೇಲೆ 10th ಮುಗಿದ್ಮೇಲೆ ನನಗೆ ಒಂದ್ ನನಗೆ ಸ್ವಂತ ಸೈಕಲ್ ಬೇಕಂತ ಹೇಳಿ ಸ್ವಂತ ಸೈಕಲ್ ತಗೊಂಡೇರಿ ಬಂದ್ರಿ. ತಗೊಂಡ್ ಸ್ವಲ್ಪ ದಿವಸಕ್ಕೆ 10th ಇದ್ದಾಗ ಜಮಖಂಡಿ ನ್ಯಾಷನಲ್ ನಡೀತಿರಿ 2014 ಒಳಗ್ರಿ. 1 ಗೋಲ್ಡ್, 2 ಸಿಲ್ವರ್ ಮೆಡಲ್ ರೀ ಜಮಖಂಡಿ ನ್ಯಾಷನಲ್ ಒಳಗ್ರಿ. under 16 ಇದ್ದೇರಿ. ನಮ್ದು ಪರ್ಫಾರ್ಮೆನ್ಸ್ ನೋಡಿ ನಮ್ನ ಸಾಯಿ ಹಾಸ್ಟೆಲ್ ಸೆಲೆಕ್ಟ್ ಮಾಡಿದಾರ್ರಿ ಡೆಲ್ಲಿ. ಆಮೇಲೆ ಅಲ್ಲಿ ಹೋದಿರಿ ಎಲ್ಲ ನಮಗ್ ಸೈಕಲ್ ಅದು ಕೊಟ್ರಿ.
1: ಈಗ ನೀವು ರೋಡ್ ಮತ್ತೆ ಟ್ರ್ಯಾಕ್ ಅಂತ ಹೇಳಿದ್ರಲ್ಲ, ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಎರಡು ಇವೆಂಟ್ ಇರ್ತದೆ ಅಂತ ಹೇಳಿದ್ರಿ, ಕಿಲೋಮೀಟರ್ ಮೇಲೆ ವ್ಯತ್ಯಾಸ ಇರ್ತದ, ಹೇಗೆ ಅದು?
0: ಹಾ ಮ್ಯಾಮ್, ನಮ್ದು ಏಜ್ ಗ್ರೂಪ್ ಮೇಲೆ ಡಿಪೆಂಡ್ ಇರತ್ರಿ. ಇವಾಗ ಅಂಡರ್ 14, 16, 18 ಸೀನಿಯರ್, ಇಷ್ಟ ನಾಲ್ಕ ಕ್ಯಾಟಗರಿ ಇರ್ತಾವ್ರಿ. ಅದ್ರೊಳಗ ಅಂಡರ್ 16 ಅವ್ರಿಗೆ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ, 10 ಕಿಲೋಮೀಟರ್, 20 ಕಿಲೋಮೀಟರ್ ಈ ರೀತಿ ಇರ್ತೈತ್ರಿ. ಬಟ್ ನಂದು ಇವಾಗ ಸೀನಿಯರ್ ರೀ, ನನ್ ಸೀನಿಯರ್ ಅಂದ್ಮೇಲೆ ನಂದು ರೋಡ್ ಒಳಗ 30 ಕಿಲೋಮೀಟರ್ ಬಂದಿದ್ರಿ, 60 ಕಿಲೋಮೀಟರ್ ಬಂದಿರತ್ರಿ, ಆಮೇಲೆ 120 ಕಿಲೋಮೀಟರ್ ಬಂದಿರತ್ರಿ. ಮೂರ್ ಇವೆಂಟ್ಸ್ ರೀ ಕಂಟಿನ್ಯೂಸ್, ಫಸ್ಟ್ ಡೇ 30 ಕಿಲೋಮೀಟರ್, ಸೆಕೆಂಡ್ ಡೇ 60 ಕಿಲೋಮೀಟರ್ ಅಲ್ಲಿ ರಿಲೇ ಇರತ್ರಿ. ಅದ್ರಲ್ಲಿ ನಾವು 30 ಕಿಲೋಮೀಟರ್ ಓಡಿಸೋದು, ಮೆನ್ಸ್ 30 ಕಿಲೋಮೀಟರ್ ಓಡಿಸೋದು, ಇಬ್ಬರದು ಸೇರಿ ಟೈಮಿಂಗ್ ಹಿಡಿದು ಅದು ಫೈನಲ್ ಮೆಡಲ್ಸ್ ಇದನ್ನ ವಿನ್ನರ್ಸ್ ಇದನ್ನ ಅನೌನ್ಸ್ ಮಾಡ್ತಾರ್ರಿ. ಆಮೇಲೆ 120 ಕಿಲೋಮೀಟರ್ ಏನಿತ್ತು ಮಾಸ್ಟರ್ ರೀ ರೋಡ್ ರೇಸ್ ರೀ, ಅದು
1: ಟೈಮಿಂಗ್ ಇರುತ್ತೆ. ಅದಕ್ಕೆ
0: ರೋಡ್ ರೇಸ್ ಅಲ್ಲಿ ಏನ್ ಟೈಮಿಂಗ್ಸ್ ಇರಲ್ಲ ರೀ,
1: ಟ್ರ್ಯಾಕ್ ಅಂದ್ರೆ
0: ಟ್ರ್ಯಾಕ್ ಅಲ್ಲಿ ಟೈಮಿಂಗ್ಸ್ ಇವೆಂಟ್ಸ್ ಬೇರೆ ಇದ್ರಿ, ಗ್ರೂಪ್ಸ್ ಇವೆಂಟ್ಸ್ ಬೇರೆ ಇದೆ. ಗ್ರೂಪ್ಸ್ ಇವೆಂಟ್ಸ್ ಗೆ ಟೈಮಿಂಗ್ಸ್ ಇರಲ್ಲ ರೀ, ಅಂದ್ರೆ ನಾವು 20 ಲ್ಯಾಪ್ಸ್ ಇದ್ರೆ 20 ಲ್ಯಾಪ್ಸ್ ಯಾರು ಫಸ್ಟ್ ಫಿನಿಶ್ ಮಾಡ್ತಾರೆ ಅವರೇ ಫಸ್ಟ್ ರೀ, ಅವ್ರ ಎಷ್ಟು ಬೇಕಾದ್ರೆ ಟೈಮ್ ತಗೊಳ್ಳಿ, ಅದ್ರೊಳಗೆ ಏನಿಲ್ಲ ರೀ. ಬಟ್ ಫಸ್ಟ್ ಫಿನಿಶ್ ಮಾಡೋರು ಫಸ್ಟ್ ರೀ. ಬಟ್ ಇವಾಗ ಟೈಮಿಂಗ್ಸ್ ಮೇಲೆ ಅಂತ ಇವೆಂಟ್ಸ್ ಇರ್ತಾವ್ರಿ. ಈ 4 ಕಿಲೋಮೀಟರ್ ನಮ್ದು ಇಂಡಿವಿಜುವಲ್ ಪರ್ಶೂಟ್ ಅಂತ ಇವೆಂಟ್ಸ್ ಐತ್ರಿ, ಅದ್ರೊಳಗೆ ಫಸ್ಟ್ ಕ್ವಾಲಿಫಿಕೇಶನ್ ಗ್ರೌಂಡ್ ಇರುತ್ತೆ, ಆಮೇಲೆ ಫೈನಲ್ ಇರತ್ರಿ. ಕ್ವಾಲಿಫಿಕೇಶನ್ ಒಳಗ ನಾವು ಯಾರು ಕಡಿಮೆ ಟೈಮಿಂಗ್ ಒಳಗೆ ನಾವು 4 ಕಿಲೋಮೀಟರ್ ಫಿನಿಶ್ ಮಾಡಿರ್ತೀವಿ, ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ರೀತಿ ಕ್ವಾಲಿಫೈ ಆಗೋದು ಬರ್ತೀವ್ರಿ. ಆಮೇಲೆ ಫೈನಲ್ ಗೆ ಫಸ್ಟ್ ಸೆಕೆಂಡ್ ಅದರ್ನ ಅಪೋಸಿಟ್ ಅಪೋಸಿಟ್ ಆಗಿ ಬಿಡ್ತಾರ್ರಿ. ನಾವ್ ಯಾರು ಫಸ್ಟ್ 4 ಕಿಲೋಮೀಟರ್ ಫಸ್ಟ್ ಫಿನಿಶ್ ಮಾಡ್ತೀವಿ ಅವ್ರ ಫಸ್ಟ್.
1: ಈಗ ನೀವು ಹಲವು ನ್ಯಾಷನಲ್ NTB ಸೈಕ್ಲಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಪದಕಗಳನ್ನ ಪಡೆದಿದ್ರಿ, ಎಲ್ಲೆಲ್ಲಿ ನಡೆದಿದ್ವು, ಹೇಗಿತ್ತು ಆ ಅನುಭವ?
0: ನಾನು NTB ಓಡಿಸಿದ್ದು 2015 ಲಾಸ್ಟ್ ರೀ, ಅಂದ್ರೆ 2015 ವರೆಗೂ ನಾನು ಕರ್ನಾಟಕ ಒಳಗೆ ಇದ್ದೀರಿ. ಡೆಲ್ಲಿ ಹೋದ್ಮೇಲೆ ನಮ್ದು NTB ನಮಗ್ ಅಲೌಡ್ ಮಾಡ್ಲಿಲ್ಲ ರೀ, ಅಲ್ಲಿ ರೋಡ್ ಟ್ರ್ಯಾಕ್ ಎರಡೇ ಮಾಡ್ತಿದ್ವಿ. ಕರ್ನಾಟಕ ಒಳಗಿದ್ದಾಗ ರೋಡ್ ಟ್ರ್ಯಾಕ್ NTB ಎಲ್ಲ ಆಡ್ತಿದ್ವಿ. NTB ಇವೆಂಟ್ಸ್ ಒಂಥರ ಡಿಫ್ರೆಂಟ್ ರೀ, ಅಂದ್ರೆ ಗುಡ್ಡು ಒಳಗೆಲ್ಲ ಓಡಿಸೋದಿರ್ತೈತ್ರಿ.
1: ಅದೇನು NTB ಅಂದ್ರೆ?
0: ಮೌಂಟೇನ್ ಬೈಕ್.
1: ಸೊ ಅದು ಬೈಕ್ ಮತ್ತೆ ಇದು ಸೈಕಲ್ ಏನಾದ್ರು ವ್ಯತ್ಯಾಸ
0: ಇದೇ ಮ್ಯಾಮ್? ಅದು ಸೈಕಲ್ ಮ್ಯಾಮ್, ಅದು ಸಹಿತ NTB ಅಂದ್ರೆ ದಪ್ಪ ದಪ್ಪ ಗಾಲಿ ಇರತ್ರಿ. ಅದಕ್ರಿ ಇದು ನಮ್ದು ರೌಂಡ್ ಹ್ಯಾಂಡಲ್ ಇರುತ್ತಲ್ರಿ, ಅದ್ ಹ್ಯಾಂಡಲ್ ಸೀದಾ ಇರತೈತ್ರಿ, ಅದಕ್ಕೆ ಗಾಲಿ ದಪ್ಪ ಇರ್ತಾವ್ರಿ, ಅಂದ್ರೆ ಗುಡ್ಡುಗಳಿಗೆಲ್ಲ ಓಡಿಸ್ಬೇಕ್ರಿ. ಹಾಗಾಗಿ ಅದು ನಮಗ್ ಬ್ಯಾಲೆನ್ಸಿಂಗ್ ಇರ್ಲಿ ಅಂತೇಳಿ ದಪ್ಪ ಗಾಲಿ ಇರತ್ರಿ, ಅದಕ್ಕೂ ಗೇರ್ಸ್ ಇರತ್ರಿ, ಅದು ಕಾರ್ಬನ್ ಫ್ರೇಮ್ ಇರತ್ರಿ, ಅದು ಲೈಟ್ ವೈಟ್ ಇರತ್ರಿ, ಅದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ರೀ. ಅದ್ರ ಫುಲ್ ಗುಡ್ಡುಗಳಿಗೆ ಓಡಿಸೋದ್ರಿ, ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದ್ರಿ.
1: ನಿಮ್ಗೇನೋ ಇಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ ಅಲ್ಲಿ ಓಡಿಸಿ ಗೊತ್ತಿತ್ತು, ಗುಡ್ಡಗಾಡಿನಲ್ಲಿ ಸೈಕಲ್ ರೈಡ್ ಮಾಡೋದು ನಿಮ್ಗೆ ಗೊತ್ತಿರಲ್ಲ.
0: ಭೂತ್ನಾಳ್ ಅಂತ ಹೇಳಿ ಊರೈತ್ರಿ ಬಿಜಾಪುರ ಹತ್ರ ರೀ, ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನ ಟ್ರೈನಿಂಗ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು, ಅಲ್ಕಾ ಪಡ್ತಾರೆ ಚಂದ್ರಪ್ಪ ಗುರ್ನಿ ಅಂತ ಇದ್ರಿ. 8th, 9th, 10th ಅಲ್ಲಿ ಅವ್ರ ಕೈ ಒಳಗೆ ನಾನು ಟ್ರೈನಿಂಗ್ ತಗೊಂಡಿನ್ರಿ. ಅವರು ಅಲ್ಲಿ ಭೂತ್ನಾಳ್ ಐತ್ರಿ, ಅಲ್ಲಿ ಗುಡ್ಡ ಐತ್ರಿ ಪೂರಾ ರೀ, ಅಲ್ಲಿ ನಾವು ಸೈಕಲ್ ತಗೊಂಡು ಓಡಿಸಬಹುದ್ರಿ, NTB ಸೈಕಲ್ ತಗೊಂಡ್ರಿ. ಅಲ್ಲಿ ಹೋಗಿ ಕಂಟಿನ್ಯೂಸ್ಲಿ ಪ್ರಾಕ್ಟೀಸ್ ಮಾಡಿಸಿದ್ರಿ ಸರ್ ಮೇಡಮ್ ಇಬ್ರು ರೀ. ಅದು ಒಂಥರ ಫುಲ್ ನಮಗೆ ಕಾಂಪಿಟೇಷನ್ ಲೆವೆಲ್ ರೋಡೇ ಐತ್ರಿ ಅಲ್ರಿ ಭೂತ್ನಾಳ್ ಕಡೆ ರೀ. ಹಂಗಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಿ ನಾವು ಈಸಿಲಿ NTB ನ್ಯಾಷನಲ್ಸ್ ಒಳಗೆಲ್ಲ ವಿನ್ ಆಗ್ತಿದ್ವಿ.
1: ಇಲ್ಲಿವರೆಗೆ ಎಷ್ಟು ಪದಕ ಆಗಿರ್ಬೋದು ನಿಮ್ಗೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೇಳೋದಾದ್ರೆ?
0: ನನಗೆ ರಾಜ್ಯದಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಹಳ ವರ್ಷ ಐತ್ರಿ ಗ್ಯಾಪ್ ಆಗಿ ರಾಜ್ಯದ ಓಡಿಸ್ಲಾರ್ದ್ರಿ. ರಾಷ್ಟ್ರ ಮಟ್ಟದೊಂದು 55-56 ಮೆಡಲ್ಸ್ ಇದೆ ರೀ.
1: ಇಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಲ್ಲ, ಅದ್ರಲ್ಲಿ ನಿಮ್ಗೆ ನೆನಪುಳಿಯುವಂತದ್ದು ಯಾವ್ದಾದ್ರು ಇದೇನಾ?
0: ಹಂಗಂತಂದ್ರೆ ಎಲ್ಲಾನೂ ನೆನಪಿರೋದೇ ಐತ್ರಿ. ಬಟ್ ನನ್ಗೆ 2018 ಏಷ್ಯನ್ ಗೇಮ್ಸ್ ಓಡಿಸಿದ್ದು ಬಹಳ ನಂದು. ಇನ್ನೂ ಅದ್ರೂ ಕರ್ನಾಟಕದಿಂದ ಫಸ್ಟ್ ವುಮೆನ್ಸ್ ಅಂದ್ರೆ ನಾನೇ ರೀ. ಬಟ್ ಇನ್ನೂ ಆಮೇಲೆ ಇನ್ನೂ ಯಾರು ಆಡಿಲ್ಲ ರೀ ಏಷ್ಯನ್ ಗೇಮ್ಸ್, ಇನ್ನು ಅವ್ರಿಗೂ ಯಾರು ಹೋಗಿಲ್ಲ ರೀ.
1: 2016 ಅಲ್ಲಿ ಟ್ರ್ಯಾಕ್ ಏಷ್ಯನ್ ಕಪ್ ನಲ್ಲಿ ಭಾಗವಹಿಸಿದ್ರೆ, ಸೊ ಅದು ನಿಮ್ ಮೊದಲ ಅಂತಾರಾಷ್ಟ್ರೀಯ ಮಟ್ಟದ
0: ಮೆಡಲ್
1: ಚಾಂಪಿಯನ್ಶಿಪ್ ಆಗಿರ್ಬೇಕಲ್ವಾ? ಅದು ಅನುಭವ ಹಂಚಿಕೊಳ್ರಿ, ಎಲ್ಲಿ ನಡೆದಿತ್ತು
0: ಅದು? ಎಲ್ಲೆಲ್ಲೇ ನಡೆದಿತ್ರಿ. ಆಮೇಲೆ ನಂದು 2 ಕಿಲೋಮೀಟರ್ ಇಂಡಿವಿಜುವಲ್ ಪರ್ಸ್ಯೂಟ್ ಒಳಗೆ ಸಿಲ್ವರ್ ಮೆಡಲ್ ರೀ ನಂದಲ್ಲಿ. ನನ್ಗ ಆಮೇಲೆ ಫಸ್ಟ್ ಆದವರು ಜಸ್ಟ್ 2 ಸೆಕೆಂಡ್ಸ್ ಅಷ್ಟೇ ಗ್ಯಾಪ್ ರೀ, ಅವ್ರು ಫಸ್ಟ್ ನಾನು ಸೆಕೆಂಡ್ ರೀ. ಫಸ್ಟ್ ಇಂಡೋನೇಷ್ಯಾ ಹುಡುಗಿ ಆಗಿದ್ದಿಲ್ರಿ, ಸೆಕೆಂಡ್ ನಾನು ಆಗಿದ್ದೆ. ಏಷ್ಯಾ ಕಪ್ ಒಳಗೆ ಕಮ್ಮಿ ಇರ್ತಾರೆ, ಕಮ್ಮಿ ಅಂದ್ರೂ ಒಂದು 8-9 ಕಂಟ್ರೀಸ್ ಇರತ್ರಿ.
1: ಯಾರು ನಿಮ್ಗೆ ಬಹಳಷ್ಟು ಪ್ರತಿಸ್ಪರ್ಧಿ ಆಗಿದ್ರು? ಬಹಳ ಟಫ್
0: ಕೊರಿಯಾದವ್ರು ಇರ್ತಾರ್ರಿ. ಇವಾಗ ಪ್ರೆಸೆಂಟ್ ಇವಾಗ ಆದ್ರೂ ಕೊರಿಯಾದವ್ರು ಜಾಸ್ತಿ ಮೆಡಲ್ ತಗೊಂಡು ಹೋಗ್ತಾರ್ರಿ.
1: ಇಲ್ಲಾದ್ರೂ ನ್ಯಾಷನಲ್ ಅಲ್ಲಿ ನೀವು ಮೆಡಲ್ ತರ್ತಾ ಬರ್ತಾ ಇದ್ರಿ, ಬಟ್ ಒಂದೇ ಸಲ ನೀವು ಏಷ್ಯಾ ಕಪ್ ಗೆ ಹೋದ್ರಲ್ಲ, ಸೊ ಅಲ್ಲಿ ಒಂದು ಕಾಂಪಿಟೇಷನ್ ಲೆವೆಲ್ಲೇ ಬೇರೆ ಇರ್ತದೆ. ಏನ್ ಅನಿಸ್ತು ನಿಮ್ಗೆ?
0: ಡೆಲ್ಲಿಗೆ ಹೋದ ತಕ್ಷಣ ನನಗೆ ಗೊತ್ತಾಗಿದ್ದು ಇಲ್ಲಿ ಬಿದ್ರೆ ಏಷ್ಯಾ ಕಪ್ ಎಲ್ಲ ನಡೀತಾವು, ಇಂಟರ್ನ್ಯಾಷನಲ್ ಇವೆಂಟ್ ನಡೀತಾವು ಅಂತ ಹೇಳಿ ಅಂತ ಅನಿಸ್ದಾಗ ಮಧ್ಯಾಹ್ನ ಎಲ್ರದು 4 ಓ'ಕ್ಲಾಕ್ ಇಂದ ಟ್ರೈನಿಂಗ್ ಇರ್ತೈತ್ರಿ. ನಾನು 3 o'clock ಟ್ರ್ಯಾಕಿಗೆ ಹೋಗಿದ್ದೆ ರೀ. 3 o'clock ಟ್ರ್ಯಾಕಿಗೆ ಹೋಗಿ 1 hour ನನ್ನ ರೂರಲ್ ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ದೆ ರೀ. ಅಂದ್ರೆ ನಾನು ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕು, ಜಾಸ್ತಿ ಜಾಸ್ತಿ ಹೊಡಿಬೇಕಂತ ಹೇಳಿ ನಾನು 1 hour ಅಡ್ವಾನ್ಸ್ ಹೋಗಿ ಪ್ರಾಕ್ಟೀಸ್ ಮಾಡಿ ಮತ್ತೆ 4 o'clock ಇಂದ ಎಲ್ಲರೂ ಬಂದ ತಕ್ಷಣ ಅವ್ರ ಜೊತೆ ಮತ್ತೆ ಟ್ರೈನಿಂಗ್ ಮಾಡ್ತಿದ್ದೆ ರೀ. ನನಗೊಂದೇ ಇತ್ತು ನಾನು ಮೆಡಲ್ ಮಾಡ್ಬೇಕು, ಅದು ಇಂಟರ್ನ್ಯಾಷನಲ್ ಒಂದು ಮೆಡಲ್ ಮಾಡೋದು ಒಂದು ಡ್ರೀಮ್ ಇತ್ರಿ. ಹಂಗಾಗಿ ಅದು ಚಲೋ ಪ್ರಾಕ್ಟೀಸ್ ಮಾಡಿ ಚಲೋ ವಿನ್ ಆಯ್ತು.
1: ಸೊ ಈಗ ನೀವೇನ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಿರಲ್ಲ ಆ ಸೈಕಲ್ ಇರ್ತದ ಅಥವಾ ಬೇರೆ ಅಲ್ಲಿ ಅವರೇ ಕೊಡ್ತಾರ?
0: ಇಲ್ಲ ಮ್ಯಾಮ್, ನಾವು ಯಾವ ಸೈಕಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ರಿ ಅದೇ ಸೈಕಲ್ ಇರತ್ರಿ, ಬಟ್ ವೀಲ್ಸ್ ಬೇರೆ ಹಾಕ್ತಾರೆ. ಟ್ರೈನಿಂಗ್ ವೀಲ್ಸ್ ಕಾಂಪಿಟೇಷನ್ ವೀಲ್ಸ್ ಬೇರೆ ಬೇರೆ ಇರತ್ರಿ, ಬಟ್ ನಮ್ಮ ಸೈಕಲ್ ಚೇಂಜ್ ಆಗಲ್ಲ ರೀ. ಯಾಕಂದ್ರೆ ಇವಾಗ ಸೈಕಲ್ ಚೇಂಜ್ ಮಾಡಿದ್ವಿ ಅಂದ್ರೆ ಕೈ ಒಳಗ ಬ್ಯಾರೆನೇ ಡಿಫರೆಂಟ್
1: ಸಿಗಲ್ಲ.
0: ನಮಗೆ ಎಷ್ಟೇ ಕಾಸ್ಟ್ಲಿ ಸೈಕಲ್ ಕೊಟ್ರು ನಾವು ಓಡಿಸೋ ಸೈಕಲ್ ನಮಗೆ ಚೆನ್ನಾಗಿ ಅನ್ಸತ್ರಿ. ಹಂಗಾಗಿ ನಾವು ಯಾವ ಪ್ರಾಕ್ಟೀಸ್ ಮಾಡ್ತಿರ್ತೀವಲ್ಲ ಅದೇ ಸೈಕಲ್ ನಮ್ಮ ಹತ್ರ ಇರತ್ರಿ. ವೀಲ್ಸ್ ಬೇರೆ ಹಾಕ್ತಾರ್ರಿ, ಅದು ಫಾಸ್ಟೆಸ್ಟ್ ವೀಲ್ಸ್ ಬರ್ತಾವ್ರಿ, ಅವ್ನ ಹಿಂದೆ ಮುಂದೆ ಎಲ್ಲ ಬೇರೆ ವೀಲ್ ಹಾಕ್ತಾರ.
1: ಈಗ ಗೆಲುವನ್ನ ಹೇಗೆ ನಿರ್ಧಾರ ಮಾಡ್ತಾರೆ, ಟೈಮಿಂಗ್ ಅಥವಾ ನೀವೇನಾದ್ರೂ ಓಡಿಸೋದು ಸ್ಕಿಲ್ ಓಡ್ತಾರ?
0: ಇಲ್ಲ, ಟೈಮಿಂಗ್ಸ್ ಟೈಮಿಂಗ್ಸ್.

0: ಟೈಮಿಂಗ್ಸ್ ಮ್ಯಾಮ್, ಎಲ್ಲ ನ್ಯಾಷನಲ್ ಲೆವೆಲ್ ಒಳಗೂ ಟೈಮಿಂಗ್ಸ್ ಮ್ಯಾಮ್. ಅದೇ ಬೇರೆ ಬೇರೆ ಇವೆಂಟ್ಸ್ ಒಳಗೆ ಬೇರೆ ಬೇರೆ ಈ ಟೈಮಿಂಗ್ ಮೇಲೆ ಒಂದ್ ಇವೆಂಟ್ ಇರುತ್ತೆ. ಆಮೇಲೆ ಗ್ರೂಪ್ ಇವೆಂಟ್ ಒಳಗ ಯಾರ್ ಫಸ್ಟ್ ಫಿನಿಶ್ ಮಾಡ್ತಾರಲ್ಲ ಅವರೇ ಫಸ್ಟ್.
1: ಸೈಕ್ಲಿಂಗ್ ಅಲ್ಲಿ ಗ್ರೂಪ್ ಇವೆಂಟ್ ಇದೆ,
0: ಇವೆಂಟ್ ಇದೆ. ಇವಾಗ ಮಾಸ್ಟರ್ಟ್ ಅಂತ ಹೇಳಿದ್ರೆ ಗ್ರೂಪ್ ಇವೆಂಟ್ ನಡೀತಿ, ಮೆನ್ಸ್ ಆಯ್ತು ವುಮೆನ್ಸ್ ಆಯ್ತು. ಗ್ರೂಪ್ ಇವೆಂಟ್ ನಡಬೇಕಾದ್ರೆ ಅದ್ರೊಳಗೆ ನಾವ್ ಯಾರ್ ಫಸ್ಟ್ ಫಿನಿಶ್ ಮಾಡ್ತೀವಲ್ಲ, ಇವಾಗ 120 kilometers ನಾವ್ ಯಾರ್ ಫಸ್ಟ್ ಫಿನಿಶ್ ಮಾಡ್ತೀವಲ್ಲ ಫಸ್ಟ್ ರೈಡರ್ ಅವ್ರಿಗೆ ಫಸ್ಟ್.
1: ಗ್ರೂಪ್ ಅಂದ್ರೆ ಎಷ್ಟು ಜನ ಇರ್ತಾರೆ?
0: ನಾವ್ 6 ಮೆಂಬರ್ ಇರ್ತೀವಿ.
1: ಸೊ ಒಂದ್
0: ಪ್ರತಿ ಗ್ರೂಪ್ ಇಂದ 6 ಜನ ಪಾರ್ಟಿಸಿಪೇಷನ್ ಮಾಡಬಹುದು. ಇವಾಗ ರೈಲ್ವೆ ಗ್ರೂಪ್ ಇಂದ 6 ಜನ, ಕರ್ನಾಟಕದಿಂದ 6 ಜನ, ತಮಿಳುನಾಡಿಂದ 6 ಜನ, ಹರಿಯಾಣದಿಂದ 6 ಜನ. ಗ್ರೂಪ್ ಇವೆಂಟ್ ಅಲ್ಲಿ 6 ಜನ. ಟೈಮ್ ಟ್ರಯಲ್ ಅಲ್ಲಿ ಒಂದ್ ಸ್ಟೇಟ್ ಇಂದ ಇಬ್ಬಿಬ್ರು, ರೈಲ್ವೆ ಇಂದ ಇಬ್ರು, ಹರಿಯಾಣದಿಂದ ಇಬ್ರು, ಕರ್ನಾಟಕದಿಂದ ಇಬ್ರು, ಈ ರೀತಿ.
1: ನೀವು 2017 ಜೂನಿಯರ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲೂ ಕೂಡ ಭಾಗವಹಿಸಿದ್ರಿ, ಯಾವ ಇವೆಂಟ್ ಅದು, ಎಲ್ಲಿ ನಡೆದಿತ್ತು?
0: ಅದು ಭಾಮಾಸ್ ಅಲ್ಲಿ ನಡೆದಿತ್ರಿ. ಅದು ಏಷ್ಯಾ ಕಂಡ್ ಬಿಟ್ ಬೇರೆ ಕಂಟ್ರಿ, ಯುರೋಪ್ ಕಂಡ್ ಒಳಗ ಭಾಮಾಸ್ ಅಂತ ಒಂದ್ ಕಂಟ್ರಿ ಅಲ್ಲಿ ನಡೆದಿತ್ರಿ. 60 kilometers ಇವೆಂಟ್ ಇತ್ರಿ ನಂದ್ರಿ. ಆಕ್ಚುಲಿ ಟೈಮ್ ಟ್ರಯಲ್ ಮಾಸ್ಟರ್ ಎರಡು ರೋಡ್ ಇತ್ರಿ. ಟೈಮ್ ಟ್ರಯಲ್ ಅಲ್ಲಿ ನನ್ನ ಸೈಕಲ್ ಪ್ರಾಬ್ಲಮ್ ಆಗಿ ನನಗೆ ಓಡ್ಸಕ್ ಅಲೌಡ್ ಮಾಡ್ಲಿಲ್ಲ.
1: ಅದು ಜೂನಿಯರ್ ಅಂದ್ರೆ ಅಂಡರ್ 30
0: ಇಲ್ಲ ಮ್ಯಾಮ್,
1: 16.
0: ನನ್ನ ಇನ್ನೂ ಅದ್ರನ್ನು ನನ್ ಲಾಂಗ್ ಫ್ಲೈಟ್ ಅಲ್ಲಿ ಓಡಾಡಿದ್ದಂದ್ರೆ ಅದೇ ಮ್ಯಾಮ್, ಜರ್ನಿ ಮಾಡಿರೋದಂದ್ರೆ ಅದೇ. ಡೆಲ್ಲಿ ಟು ಲಂಡನ್, ಲಂಡನ್ ಟು ಬಹಮಾಸ್, ಅಷ್ಟು ಫ್ಲೈಟ್ ಅಲ್ಲಿ 6 to 8 hours ಜರ್ನಿ ಇತ್ತು ಮ್ಯಾಮ್.
1: ಮೊದಲಿಗೆ ಫ್ಲೈಟ್ ಹತ್ತಿದ್ದು
0: ಫ್ಲೈಟ್ ಹತ್ತಿದ್ದೆ ಅವಾಗ. ಇಂಡಿಯಾದಲ್ಲಿ ಯಾವಾಗ್ಲೂ ನಾನು ಓಡಾಡಿರ್ಲಿಲ್ಲ ರೀ ಫ್ಲೈಟ್ ಅಲ್ಲಿ,
1: ಟ್ರೈನ್ ಅಲ್ಲೇ
0: ಹೋಗಿ
1: ಬಸ್ ಟ್ರೈನ್ ಅಲ್ಲಿ.
0: ಹಾ ರೀ, ಟ್ರೈನ್ ಹತ್ತಿದ್ದು ನ್ಯಾಷನಲ್ ಲೆವೆಲ್ ಆಡುವಾಗನ ಫಸ್ಟ್ ಟೈಮ್ ನಾ ಟ್ರೈನ್ ಹತ್ತಿದ್ರಿ. ಫ್ಲೈಟ್ ಹತ್ತಿದ್ದು ಅವಾಗ ಫಸ್ಟ್ ಟೈಮ್ ರೀ. ಅದನ್ನ ಹೆಂಗ್ ಹೇಳ್ಬೇಕಂದ್ರೆ ಖುಷಿ ಆಯ್ತು ಮ್ಯಾಮ್, ಅಲ್ಲಿವರೆಗೂ ಹೋಗಿದ್ದು ಅವ್ರು ನನಗೆ ಜಾಸ್ತಿ ಅವರೇ ಖುಷಿ ಪಟ್ಟಿದ್ರು. ನನ್ ಮಗಳು ವಿಮಾನದೊಳಗೆ ತಿರುಗಾಡ್ತಾಳ ಅಂತ ಹೇಳಿ ಎಲ್ಲ ಖುಷಿ ಪಟ್ರು ಮ್ಯಾಮ್ ಎಲ್ರು. ಅಲ್ಲಿ ಹೋದ ತಕ್ಷಣ ಕಾಂಪಿಟೇಷನ್ ಎಲ್ಲ ಚೆನ್ನಾಗಾಯ್ತು ನಮ್ ಜರ್ನಿನು. ಎಲ್ಲ ಫುಲ್ ಇಂಡಿಯಾ ನಮ್ ಜೊತೆ ಕೋಚ್ ಬಂದಿರ್ತಾರೆ ಮ್ಯಾಮ್, ಅವರೆಲ್ಲ ನಮ್ಮನ್ನ ಫುಡ್ ಆಗ್ಲಿ, ಆಮೇಲೆ ಅಲ್ಲಿರೋದ್ ಅಕಾಮಿಡೇಷನ್ ಆಗ್ಲಿ ಎಲ್ಲಾನು
1: ಮಾಡಿದ್ರು. ಫಸ್ಟ್ ಫ್ಲೈಟ್ ಹತ್ತಿದ್ರಿ, ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಿಮ್ ಹಳ್ಳಿ ಪುಟ್ಟ ಗ್ರಾಮದಿಂದ ಹೋದವ್ರು ನೀವು, ಸೊ ಆ ಗ್ರಾಮದ ವಾತಾವರಣ ಹೇಗಿತ್ತವ?
0: ಹಳ್ಳಿ ಒಳಗೆಲ್ಲ ಹೆಂಗ ಅಂತಾರಂದ್ರ, ಬೇರೆ ದೇಶಕ್ಕೆ ಹೋಗಿ ಬಂದಾರ, ಹಾ ಹೋಗಿ ಬಂದಾರ, ಸೈಕಲ್ ಹುಡುಗ್ ಬಂದ್ಲ, ಹ್ಮ್ ಹುಡುಗ್ ಬಂದ್ಲ, ಅಷ್ಟೇ ಮುಗಿದ್ವಿ. ಬಟ್ ಅದೇ ನಮ್ದು ಜಮಖಂಡಿ ಒಳಗೆ ನ್ಯಾಷನಲ್ಸ್ ಇತ್ತು ರೀ. ನಂದು ಇಂಟರ್ನ್ಯಾಷನಲ್ ಹೋದಾಗ ಅಷ್ಟೇ ಇನ್ನೊಂದು ಪಬ್ಲಿಕ್ ಆಗಿರ್ಲಿಲ್ಲ ರೀ. ನಮ್ ಊರಿಂದ ಜಮಖಂಡಿ 15 kilometers ಅಷ್ಟೇ ರೀ. 2014 ಒಳಗೆ ನನ್ ಜಮಖಂಡಿ ನ್ಯಾಷನಲ್ ಇತ್ತಲ್ಲ, ಜಮಖಂಡಿ ನ್ಯಾಷನಲ್ ನಂದು ಒಂದ್ ಗೋಲ್ಡ್ 2 silver ರೀ. ನನ್ನ ಊರೊಳಗ ಅನ್ಕ ಫುಲ್ ಊರ್ ತುಂಬ ಮೆರವಣಿಗೆ ಮಾಡಿಬಿಟ್ಟಿದ್ರು. ಫುಲ್ ಇಡೀ ಊರನೇ ನಮ್ದು, ನಮ್ ರೋಡಿಗೆನ ಇವೆಂಟ್ಸ್ ಸ್ಟಾರ್ಟ್ ಇತ್ರಿ, ಗ್ರೂಪ್ ಇವೆಂಟ್ ರೀ. ನಂದು ಅದೇ ಇವೆಂಟ್ ಒಳಗೆ ನಂದು ಗೋಲ್ಡ್ ಮೆಡಲ್ ರೀ. ನಂದು ಎಷ್ಟು 20-30 kilometers ಇವೆಂಟ್ಸ್ ಇತ್ರಿ. ಫುಲ್ ಫಸ್ಟ್ 3 kilometers ಹಿಡಿದು ಎಂಡ್ ವರೆಗೂ ನಮ್ ಮೂರ್ ಜನ ನಿಂತಿದ್ರಿ. ಮೇಘ ಹೊಡಿ ಹೊಡಿ, ಜೋರ್ ಹೊಡಿ ಜೋರ್ ಹೊಡಿ. ಇನ್ನು ನನಗೆ ಸ್ಟ್ರಾಂಗ್ ಪ್ಲೇಯರ್ಸ್ ಗಳು ಬೆಂಚ್ ಒಳಗೆ ಇದ್ದಿರ್ರಿ. ಬಟ್ ನನಗೆ ಅವ್ರನ್ನೆಲ್ಲ ನೋಡಿ ನನ್ ಫಸ್ಟ್ ಮಾಡಿನಿ ಅನ್ನೋ ಫೀಲ್ ಇನ್ನೂವರೆಗೆ ಐತಿ.
1: ನಮ್ಮೂರು ಹುಡುಗಿ,
0: ನಮ್ಮೂರು ಹುಡುಗಿ. ಆಮೇಲೆ ನನ್ ಫಸ್ಟ್ ಮಾಡಿದ ತಕ್ಷಣ ಸಿದ್ದು ನ್ಯಾಮಗೌಡ ಸರ್ ಇದ್ರಿ, ನನ್ ಫುಲ್ ಹೊತ್ಕೊಂಡು ರೀ. ಅಲ್ಲಿ ಅದೊಂಥರ ಸೆಲೆಬ್ರೇಟ್ ಬೇರೆ ಲೆವೆಲ್ ಇತ್ರಿ.
1: ಬಹಳ ಒಂಥರ ಕ್ಷಣ ಅಂತ ಹೇಳ್ಬೋದು.
0: ಅದು ನ್ಯೂಸ್ ಪೇಪರ್ ಎಲ್ಲ ಹಾಕಿಸಿ ನನ್ ಅದೇ ಒಂದ್ ನ್ಯಾಷನಲ್ ಮುಗಿದು ಒಂದ್ ಸ್ವಲ್ಪ ದಿವಸಕ್ಕೆ ಊರಿಗದು ಹೋದಾಗ ಬಹಳ ನನ್ನೆಲ್ಲ ಗುರುತಿಸಿದ್ರಿ.
1: ಸಭೆ ಸಮಾರಂಭ
0: ಎಲ್ಲ
1: ಸನ್ಮಾನ
0: ಮಾಡಿದ್ರಿ. ಅದನ್ನೆಲ್ಲ ಒಂಥರ ಫುಲ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದು ಅದೆಲ್ಲ ರೀ.
1: 2017 ಟ್ರ್ಯಾಕ್ ಏಷ್ಯಾ ಕಪ್ ನಲ್ಲಿ ಸಿಲ್ವರ್ ಮೆಡಲ್ ತಗೊಂಡ್ಬಂದಿದ್ರಲ್ಲ, ಅದರ ಅನುಭವವನ್ನ ಹಂಚಿಕೊಳ್ಳಿ.
0: 2017 ಏಷ್ಯನ್ ಚಾಂಪಿಯನ್ಶಿಪ್ ಬೇರೆ ನಡೆದಿತ್ತು, ಅಲ್ಲಿ ಪಾರ್ಟಿಸಿಪೇಷನ್ ಆಗೈತ್ರಿ. ಏಷ್ಯಾ ಕಪ್ ಅಲ್ಲಿ ಸಿಲ್ವರ್ ಮೆಡಲ್ ಆಯ್ತ್ರಿ ಅಲ್ಲಿ. ಅದು ಒಂಥರ ಖುಷಿ ಅನುಭವ ರೀ.
1: ಸೊ ಈಗ ಇಲ್ಲಿವರೆಗೂ ಬಹಳಷ್ಟು ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಮೇಲೆ ಮೇಲೆ ಚಾಂಪಿಯನ್ಶಿಪ್ ಗಳಲ್ಲಿ ಭಾಗವಹಿಸಿದ್ರಿ, ಯಾವ ರೀತಿ ಉತ್ಸಾಹ ಇರ್ತಿತ್ತು? ಯಾಕಂದ್ರೆ ಸಾಕಪ್ಪ ಈ ಸೈಕಲ್ ಲೈಫ್ ಅನ್ಸ್ಲಿಲ್ವಾ?
0: ನನಗೆ ಪ್ರೆಸೆಂಟ್ ಒಂದ್ ಬೇಬಿ ಇದೆ ಮ್ಯಾಮ್, ನನ್ ಮಗಳು 3.5 ವರ್ಷ ರೀ. ನನಗೆ ಇನ್ನೂ ಅದನ್ನು ಸೈಕ್ಲಿಂಗ್ ಸಾಕ್ ಅನ್ಸಿಲ್ಲ ರೀ. ನಾನು ಇನ್ನೂ ಅದನ್ನು ಮಾಡಂತೀನಿ. ನನ್ನ ಹಸ್ಬೆಂಡ್ ಅಷ್ಟೇ ಸಪೋರ್ಟ್ ಮಾಡಂತಾರ್ರಿ, ಆಮೇಲೆ ರೈಲ್ವೆ ಇಂದನು ಅಷ್ಟೇ ಸಪೋರ್ಟ್ ಐತ್ರಿ. ಸೈಕ್ಲಿಂಗ್ ಸಾಕ್ ಅಂತ ಹೇಳಿ ನಡ್ಬರಕ್ ನಡ್ಬರ್ಕ್ ಬಿಡ್ತೀನ್ರಿ, ಅಂದ್ರೂ ಅದೊಂಥರ ಈಗ
1: ಸೆಳೆತ ಅಂತ
0: ರೀ. ಹಾ ರೀ, ಅದೊಂಥರ ಹ್ಯಾಬಿಟ್ ಅಂತ ಹೇಳಿ ಅದೊಂದು ಅಂಟ್ಕೊಂಡ್ ಬಿಟ್ಟಾರತ್ತೆ ಬಿಟ್ಟಿದ್ರಿ. ಅಂದ್ರೆ ಅದನ್ನ ಬಿಡಕ್ಕೆ ಆಗ್ತಿಲ್ಲ ರೀ, ಸಾಕಂತ ಇನ್ನವರೆಗೂ ಯಾವಾಗೂ ಅನಿಸು ಇಲ್ಲ ರೀ.
1: ಇಲ್ಲಿವರೆಗೆ ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ರಿ, ಹಾಗೆ ನಿಮಗೆ ಅಂತಾರಾಷ್ಟ್ರೀಯ ಪಂದ್ಯಾವಳಿ ನೆನಪು ಉಳಿಯುವಂತದ್ದು ಯಾವುದು?
0: ನಾನು ಇಲ್ಲಿವರೆಗೇನು 6 international ಆಡಿದೀನ್ರಿ. ಆಮೇಲೆ ನೆನಪುಳಿಯೋದಂದ್ರ, ನಾನು ಜೂನಿಯರ್ ಇದ್ದಾಗ ಬಾಮಾಸ್ ಹೋಗಿರೋದು ಅದೇ ಒಂದ್ ನಂಗ ಜೂನಿಯರ್ ಕಾಮನ್ವೆಲ್ತ್ ಆಗಿರೋದು ಅದೊಂದ್ ಸ್ಟ್ರಾಂಗ್ ಮೆಮೊರಿ ಅಂತ ಹೇಳ್ಬೋದ್ರಿ. ಆಮೇಲೆ ಏಷ್ಯನ್ ಗೇಮ್ಸ್ 2018 ಒಳಗ್ ಹೋಗಿರೋದ್ರಿ. ಇನ್ನೂವರೆಗೂ ಹುಡುಗಿಯರೊಳಗ್ ಯಾರು ಹೋಗಿಲ್ಲ ರೀ ಕರ್ನಾಟಕದಿಂದ ರೀ. ಅದು ನನ್ ಕುರ್ನಿ ಸರ್ ಹೇಳಿದಾಗ ಇನ್ನೂ ಫಸ್ಟ್ ಹೋಗಿರೋದ್ ನಾನೇ ಅಂತ ಹೇಳಿ ಅದೊಂದ್

0: ಖುಷಿ ಐತ್ರಿ. ಫಸ್ಟ್ ಟೈಮ್ ನಂದು ಇಂಟರ್ನ್ಯಾಷನಲ್ ಮೆಡಲ್ ಆಗಿರೋದ್ರಿ, ಚೆನ್ನಾಗಿತ್ರಿ.
1: ಬಹಳಷ್ಟು ಪ್ರಶಸ್ತಿಗಳು ನಿಮ್ಗೆ ಬಂದಿದೆ, ಏಕಲವ್ಯ ಪ್ರಶಸ್ತಿ ಕುರಿತಾಗಿ ಹೇಳಿ, ಯಾವ ರೀತಿ ನಿಮ್ಗೆ ಒಲಿಯಿತ ಆ ಪ್ರಶಸ್ತಿ?
0: ಏಕಲವ್ಯ ಪ್ರಶಸ್ತಿ ಅಂದ್ರೆ ನಾನು ಕಂಟಿನ್ಯೂಸ್ಲಿ ಮೆಡಲ್ಸ್ ಮಾಡಿದ್ದೀರಿ, ಅದೊಂದು ಡ್ರೀಮ್ ಇತ್ತು ನನಗೆ ಅವಾರ್ಡ್ ತಗೋಬೇಕು ಅಂದ್ರೆ. ಕರ್ನಾಟಕ ಒಳಗ ಜಾಸ್ತಿ ಅಚೀವ್ಮೆಂಟ್ ಮಾಡಿದವರಿಗೆ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಇದು ಏಕಲವ್ಯ ಅವಾರ್ಡ್ ರೀ.
1: ಕ್ರೀಡಾ ಪ್ರತಿಭೆಗೆ
0: ನಾನೆಲ್ಲ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ಈ ಅವಾರ್ಡ್ ಇಟ್ಟಿರೋದು ಅವ್ರ ಮನೆ ಒಳಗೆ ನೋಡ್ತಿದ್ದೀರಿ, ನೋಡಿ ನಾನು ಇದನ್ನ ಅವಾರ್ಡ್ ತಗೋಬೇಕಲ್ಲ, ನೀವು ನಿಲ್ಲಮ್ಮ ಮಲ್ಲಿಗೆ ವಾರ್ಡ್ ಅಂತ ಹೇಳಿದ್ರಲ್ಲ ಅವ್ರ ಮನೆ ಹೋಗಿದ್ದೀರಿ. ನಾನು ಒಂದ್ಸಲ ಅಕ್ಕರ ಮನೆಗೆ ಹೋದಾಗ ಅವ್ರ ಮನೆ ಒಳಗೆ ಅವಾರ್ಡ್ ನೋಡಿದ್ದೀರಿ ನಾನ್ರಿ. ಅವಳು ಸ್ವಲ್ಪ ಜಾಸ್ತಿ ಹುಡುಗರಿಗೆ ಮೋಟಿವೇಶನ್ ಕೊಡ್ತಾರ್ರಿ, ಅಂದ್ರ ನಾವೆಲ್ಲ ಹಿಂಗ್ ಸೈಕ್ಲಿಂಗ್ ಮಾಡಿದ್ವಿ, ಈ ರೀತಿ ಮಾಡಿದ್ವಿ. ನನ್ಗೆ ಯಾರಾದ್ರೂ ನಮ್ ಸೀನಿಯರ್ಸ್ ಕಂಡ್ರೆ ಸಾಕು, ನನ್ ಜೂನಿಯರ್ ಇದ್ದಾಗ. ಇವಾಗ ಅಷ್ಟು ನನ್ನ ಸ್ವಲ್ಪ ಚೇಂಜ್ ಆಗೈತ್ರಿ ಮೆಂಟಾಲಿಟಿ. ಬಟ್ ನಾ ಸಣ್ಣವಳಿದ್ದಾಗ ಯಾರಾದ್ರೂ ನಮ್ ಸೀನಿಯರ್ ಕಂಡ್ರ ಅವ್ರ ಹೆಂಗ್ ಸೈಕ್ಲಿಂಗ್ ಮಾಡ್ಯಾರ, ನಾವಿನ್ನು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಇನ್ನು ಹೆಂಗ್ ನಾವು ಸೈಕಲ್ ಹೊಡೆದ್ರೆ ನಮಗೆ ಎಲ್ಲ ಮೆಡಲ್ಸ್ ಎಲ್ಲ ಬರ್ತಾವ. ನಾನು ಅದನ್ನ ಕೆಣಕಿ ಕೆಣಕಿ ಕೇಳ್ತಿದ್ದೀರಿ, ಹೆಂಗ್ ಸೈಕಲ್ ಹೆಂಗ್ ಹೊಡೆದು. ಇಲ್ಲಿ ಕರ್ನಾಟಕ ಒಳಗೂ ಆಯ್ತು, ನನ್ ಡೆಲ್ಲಿ ಹೋದ ತಕ್ಷಣ ಅಲ್ಲೂ ಬೇರೆ ಬೇರೆ ಸ್ಟೇಟ್ ಇಂದ ಸೀನಿಯರ್ಸ್ ರೈಡರ್ಸ್ ಇದ್ರು ನಮ್ ಜೊತೆ, ಅವ್ರನ್ನೆಲ್ಲರನ್ನು ಕೇಳಿ ಕೇಳಿ ತಿಳ್ಕೊಳ್ಳುದು. ಒಂದಿಬ್ರು ಮೂರ್ ಮಂದಿ ನಮ್ ಸೀನಿಯರ್ಸ್ ಮನೆಗೆ ಹೋದಾಗ ನಾನು ಏಕಲವ್ಯ ಅವಾರ್ಡ್ ನೋಡಿದ್ದೀರಿ, ನನಗೊಂದಿತ್ರಿ ಅದ್ ನಾನು ತಗೋಬೇಕು.
1: ಅದು ಅವಾರ್ಡ್ ಬಹಳ ಒಂಥರ ಆಕರ್ಷಣೀಯ
0: ಅಷ್ಟ ಇದೆ ಐತ್ರಿ, ಅದ್ರೆ ಫುಲ್ ಅಟ್ರಾಕ್ಟಿವ್ ಆಗುತ್ತೆ ಅದನ್ನ ನೋಡಿದ ತಕ್ಷಣ ರೀ. ತಗೋಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಕಂಟಿನ್ಯೂಸ್ಲಿ 5 ಇಯರ್ಸ್ ಪರ್ಫಾರ್ಮೆನ್ಸ್ ಇರ್ಬೇಕ್ರಿ. ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಕರ್ನಾಟಕ ಒಳಗೆ ಯಾರ್ದಿರುತ್ತಲ್ಲ ಆ ಇಯರ್ದು ನಮ್ಗೆ ಅವಾರ್ಡ್ ಬರುತ್ತೆ
1: ನ್ಯಾಷನಲ್ ಲೆವೆಲ್.
0: ಹಂಗಾಗಿ ನಾನು ಕಂಟಿನ್ಯೂಸ್ಲಿ ಮೆಡಲ್ ಮಾಡಕ್ ಟ್ರೈ ಮಾಡಿದೆ ರೀ, ಮೆಡಲ್ಲೂ ಆದ್ರಿ, ಆಮೇಲೆ ಅವಾರ್ಡು ಬಂತ್ರಿ.
1: ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಮೇಘ, ಸೈಕ್ಲಿಂಗ್ ಕ್ರೀಡೆಯಲ್ಲಿ ಬಹಳಷ್ಟು ಕ್ರೀಡಾಪಟುಗಳು ಆರ್ಥಿಕವಾಗಿ ಹಿಂದುಳಿದಿರುತ್ತಾರೆ, ಅವರ ಕ್ರೀಡಾ ಸಾಧನೆಯನ್ನ ಸರ್ಕಾರ ಯಾವ ರೀತಿ ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಬೇಕು, ನಿಮ್ಮ ಅಭಿಪ್ರಾಯ ಏನು?
0: ಇವಾಗ ಎಷ್ಟೋ ಜನ ನನಗ ಗೊತ್ತಿದ್ದಂಗನ ಎಷ್ಟೋ ಮಂದಿ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಮಾಡಿದವರು ಸಹಿತ ಮನೆಯೊಳಗೆ ಇವಾಗ ಗಂಡ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಕೆಲಸ ಮಾಡಕ್ ಹೊಂಟಾರಿ, ಹೆಣ್ಮಕ್ಳದ್ರ ಮನೆಯೊಳಗೆ ಬಿಟ್ಟು ಮದುವೆ ಮಾಡ್ಕೊಡ್ತಾರ, ಅವ್ರ ಮದುವೆ ಮಾಡ್ಕೊಂಡು ಮನೆ ಹೋಗ್ತಾರಿ. ಎದ್ರ ಸಲುವಾಗಿ ಅಂದ್ರೆ ಅವ್ರ ಮನೆಯೊಳಗೆ ಅವ್ರು ಸೈಕಲ್ ಕೊಡ್ಸಕ್ ಆಗ್ಲಾರ್ದಕ್ಕೆ ಅವ್ರನ್ನ ಸೈಕ್ಲಿಂಗ್ ಬಿಡಿಸ್ತಾರ್ರಿ. ಇವಾಗ ನಮ್ ಸೈಕಲ್ 1 ಲಕ್ಷ ಕೊಟ್ರೆ ಬರ್ತೈತಿ, 50,000 ಕೊಟ್ರೆ ಬರ್ತೈತಿ ಅಂತಿಲ್ಲ. ಒಂದ್ ಸೈಕಲ್ ತಗೊಳ್ಬೇಕಾದ್ರೆ ಮಿನಿಮಮ್ 4-5 ಲಕ್ಷ ಬೇಕ್ರಿ ಇವಾಗ್ರಿ. ಹಂಗಿದ್ದಾಗ ಅವ್ರ ಸರ್ಕಾರ ಅವ್ರ ಅಚೀವ್ಮೆಂಟ್ ಅವ್ರ ಮಾಡೋರ್ ಇಂಟ್ರೆಸ್ಟ್ ಇದ್ರ ಅವ್ರದ್ ಅಚೀವ್ಮೆಂಟ್ ನೋಡ್ರ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೊಂದು ಹಣ ಸಹಾಯ ಅವ್ರ ಕೈಲಿ ಆದಷ್ಟು ಕೊಡ್ಲಿರಿ. ಅಂದ್ರೆ ನಾನು ಅದ್ ಸೈಕಲ್ ಕೊಡ್ಸೇ ತೀರ್ರೆ ಅಂತ ಹಿಂಗ್ ಹೇಳಲ್ಲ ರೀ. ಅವ್ರ ಕಡೆ ಎಷ್ಟಾಗ್ತೈತಿ ಅಷ್ಟು, ಅವ್ರ ಊರೊಳಗೆ ಇದ್ದವ್ರು ಯಾರ ಹೆಲ್ಪ್ ಮಾಡೋರು ಇದ್ರಂದ್ರ ಅವ್ ಎಷ್ಟೋ ಬಿಸ್ನೆಸ್ ಮ್ಯಾನ್ ಗಳು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ತಾರೆ ಮ್ಯಾಮ್, ಇವಾಗ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲೆಲ್ಲೋ ರೊಕ್ಕ ಕಳ್ಕೊತಾರಿ. ಅದ್ರ ಬದ್ಲಿ ಹಿಂಗ್ ಸ್ಪೋರ್ಟ್ಸ್ ಮಾಡೋರು ಬಡ ಹುಡುಗರು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಅದ್ರದ್ದ ಒಂದ್ ಎಷ್ಟೋ ಅವ್ರಿಗೆ ಹೆಲ್ಪ್ ಆಗ್ತೈತ್ರಿ. ಈಗ ನಾವು ಮಾಡೋ ಟೈಮ್ ಒಳಗಲ್ಲಿ ನಮಗಾದ್ರೂ ಯಾರು ಹೆಲ್ಪ್ ಮಾಡಿಲ್ಲ ಮ್ಯಾಮ್. MB ಪಾಟೀಲ್ ಸರ್ ನನಗೆ ಒಂದ್ 3 ಲಕ್ಷ ಸೈಕಲ್ ಕೊಟ್ಟಿದ್ದಾರ್ರಿ. ಆ ಸೈಕಲ್ ಮೇಲೆ ನಾನು ಎಷ್ಟೋ ವರ್ಷ ನಮ್ ಸೈಕಲ್ ತಗೊಂಡ್ ಮೆಡಲ್ ಮಾಡಿನ್ರಿ. ಅದರಿಂದ ನಾನು ಒಂದ್ 3-4 ವರ್ಷ ಮತ್ತೆ ಕಂಟಿನ್ಯೂ ಸೈಕ್ಲಿಂಗ್ ಮಾಡಕ್ ಹೆಲ್ಪ್ ಆಯ್ತ್ರಿ. ಹಂಗೆ ಆ ಟೈಮ್ದಾಗ ಯಾರಾದ್ರೂ ನಾವು ಹೆಲ್ಪ್ ಮಾಡಿದ್ರೆ ಪಾಪ ಅವ್ರ ಲೈಫ್ ಏನೇ ಅವ್ರಿಗೆ ಫುಲ್ ಮುಂದ ಅವರು ಒಂದ್ ಏನೋ ಒಂದ್ ಜಾಬ್ ಮಾಡಬಹುದು, ಇನ್ನೊಬ್ರಿಗೆ ಅವರು ಗುರುತು
1: ಸ್ಫೂರ್ತಿ
0: ಆಗ್ಬಹುದ್ರಿ ಇದು ಸೈಕ್ಲಿಂಗ್ ಮಾಡೋದಕ್ರಿ.
1: ಅಂದ್ರೆ ಈಗ ಆರ್ಥಿಕವಾಗಿ ಹಿಂದುಳಿದವರು ಕ್ರೀಡಾ ಪ್ರತಿಭೆಗಳು ಬಹಳಷ್ಟು ಜನ ಇದ್ದಾರೆ, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ನಮ್ಮ ದೇಶಕ್ಕೂ ಅಷ್ಟೇ ನಮ್ಮ ಕರ್ನಾಟಕ.
0: ನನಗ್ ಅನ್ಸೋ ಪ್ರಕಾರ ನಮ್ ಕರ್ನಾಟಕದಲ್ಲಿ ಇನ್ನೂ ಅಷ್ಟು ವ್ಯಾಲ್ಯೂ ಕೊಡಾತಿಲ್ಲ ರೀ ಸ್ಪೋರ್ಟ್ಸ್ ಈಗ್ರಿ, ಬಟ್ ಕೊಡ್ಬೇಕ್ರಿ. ಇವಾಗ ನಮ್ ಸೈಕ್ಲಿಂಗ್ ಒಳಗ ನನಗ್ ಬ್ಯಾರೆ ಏನ್ ಗೊತ್ತಿಲ್ಲ ರೀ, ಯಾಕಂದ್ರೆ ನಾವ್ ಸೈಕ್ಲಿಂಗ್ ಮಾಡ್ಕೊತ ಬಂದಿವಿ, ನಮ್ ಸೈಕ್ಲಿಂಗ್ ಗೊತ್ತೈತ್ರಿ. ಬ್ಯಾರೆ ಸ್ಟೇಟ್ ಒಳಗ ಇವಾಗ ಹರಿಯಾಣ ಒಳಗ ಒಲಂಪಿಯನ್ ಒಳಗ ಜಾಸ್ತಿ ಪ್ಲೇಯರ್ಸ್ ಇರ್ತಾರ, ಒಲಂಪಿಕ್ ಟೀಮ್ ಒಳಗ ಹರಿಯಾಣ ಟೀಮ್ ಇರತ್ರಿ. ನ್ಯಾಷನಲ್ ಗೇಮ್ಸ್ ನಡೀರಿತ್ರಿ, ನ್ಯಾಷನಲ್ ಗೇಮ್ಸ್ ಒಳಗ ಹೈಯೆಸ್ಟ್ ಟ್ಯಾಲಿ ಒಳಗ ಹರಿಯಾಣ ಮತ್ತೆ ಮಹಾರಾಷ್ಟ್ರ ಅದಾರ್ರಿ. ಅವ್ರಿಗೆ ಇಷ್ಟು ಸಪೋರ್ಟ್ ಐತ್ರಿ, 1 ಮೆಡಲ್ ಮಾಡಿದ್ರೆ 10 ಲ್ಯಾಕ್ಸ್ ರುಪೀಸ್ ಮಹಾರಾಷ್ಟ್ರ ಟೀಮ್ ದರ್ ಕೊಡಲ್ಲಾರ್ರಿ. ಅವ್ರು ಎಷ್ಟು ಮೆಡಲ್ ಮಾಡ್ತಾರೆ ಅಷ್ಟು ಮೆಡಲ್ಕ್ರಿ. ಬಟ್ ನಮ್ಮ ಸ್ಟೇಟ್ ಒಳಗ 1 ಮೆಡಲ್ ಮಾಡಿದ್ರೆ ಬರೀ 5 ಲ್ಯಾಕ್ಸ್ ರೀ, ಅವ್ರ 10 ಮೆಡಲ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡ ಅಂತಾರ್ರಿ. ಒಂದೇ ಮೆಡಲ್ ಗೋಲ್ಡ್ ಮಾಡಿದ್ರು 5 ಲ್ಯಾಕ್ಸ್ ಏನೇ ಕೊಡ ಅಂತಾರ್ರಿ. ನಮಗೂ ಈಗ ಸದ ಇಷ್ಟು ನಮ್ದು ಖರ್ಚ್ ಐತಿ ಅಂದ್ಮೇಲೆ ಗೌರ್ಮೆಂಟ್ ಇಂದ ನಮಗೆ ಹೆಲ್ಪ್ ಐತಂದ್ರ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ ಮಾಡೋದಕ್ರಿ. ಇವಾಗ ನಮ್ ಕಡೆಯಿಂದನೇ ಇನ್ವೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿದ್ರೆ ನಮ್ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ ರೀ.
1: ಅಂದ್ರೆ ಸೈಕ್ಲಿಂಗ್ ಕ್ರೀಡೆ ದುಬಾರಿ ಅಂತ ಹೇಳ್ಬೋದು, ಸೈಕಲ್ ಗೆ ಈಗ 10 ಲಕ್ಷ ಹಿಂಗೆಲ್ಲ ಇರುವಾಗ ಆಮೇಲೆ ಅವರಿಗೆ ಪೌಷ್ಟಿಕ ಆಹಾರ ಬೇಕಾಗಿರುತ್ತದೆ, ಅದಕ್ಕೂ ಅವರು ಖರ್ಚು ಮಾಡಬೇಕು, ಪ್ರಾಕ್ಟೀಸ್ ಆಮೇಲೆ ಕೋಚು ಇವೆಲ್ಲ ಹಿಡಿದ್ರೆ ಬಹಳಷ್ಟು ವೆಚ್ಚ ಆಗ್ತದೆ. ಸರ್ಕಾರ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು
0: ಮ್ಯಾಮ್, ಯೋಚನೆ ಮಾಡ್ಬೇಕಾಗತ್ತೈತ್ರಿ. ಯಾಕಂದ್ರೆ ಈಗ ಸೈಕಲ್ ತಗೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ಸೈಕ್ಲಿಂಗ್ ಬಿಟ್ ಬಿಟ್ವಿ ಅಂದ್ರೆ ನಮ್ ಲೈಫ್ ಇಲ್ಲಿಗೆ ಮುಗಿದ್ ಬಿಡ್ತೀವಿ.
1: ನಿಮ್ಗಷ್ಟೇ ಲಾಸ್ ಅಲ್ಲ, ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಲಾಸ್. ಈಗ ನೀವೆಲ್ಲ ಮೆಡಲ್ ತಂದ್ರೆ ನಮ್ ದೇಶಕ್ಕೆ ಕೀರ್ತಿ ಇರ್ತದೆ. ಒಳ್ಳೇದು ಮೇಘ ಅವರೇ, ಇಲ್ಲಿವರೆಗೆ ನಿಮ್ಮ ಕ್ರೀಡಾ ಸಾಧನೆಯ ಕುರಿತಾಗಿ ನಮ್ಮ ಯುವ ಜನಾಂಗಕ್ಕೆ ಸ್ಫೂರ್ತಿದಾಯಕ ಮಾತುಗಳನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮ್ಯಾಮ್, ಥ್ಯಾಂಕ್ ಯು.
1: ಅಂತಾರಾಷ್ಟ್ರೀಯ ಸೈಕಲ್

ಗಣೇಶ್ ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ಮೇಘಾ ಗುಗಾಡ್ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಭರತೀ ನಾಗರಮಠ್, ನಿರ್ವಹಣೆ ಜ್ಯೋತಿದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

ಶ್ರೋತೃಗಳೇ, ಇದರಂತೆ ಸಹಜವಾಗಿ ನೀವು ಕೇಳುವಂಥ ಚಿತ್ರಗೀತೆ ಸವಿನೆನಪು. ಎಲ್ಲರೂ ಊಟ ಮಾಡ್ತಾ ಇರ್ತೀರಾ, ಇದನ್ನು ಕೆಲಸ ಮಾಡ್ತಾ ಇರ್ತೀರಾ, ಅದ್ರ ಜೊತೆಗೆ ಇಂಪಾದ ಹಳೆಯ ಹಾಡುಗಳನ್ನು ಕೇಳ್ತಾ ಕೇಳ್ತಾ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋಣಂತೆ. ಮೊದಲಿಗೆ ನೋಡೋಣ, ಬಲೇ ಬಸವ ಚಿತ್ರಗೀತೆಯನ್ನು ಹಾಡಿದ್ದಾರೆ ಎಲ್ ಆರ್ ಈಶ್ವರಿ.

ಕೇಳಿದ್ರೆ ಸವಿನೆನಪು ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳೋಣ. ಪತಿಯೇ ದೈವ ಚಿತ್ರಗೀತೆಯನ್ನು ಹಾಡಿದ್ದಾರೆ ಅಂಜಲಿ ಮತ್ತು ಲತಾ ಅವರ ದಿನಗಳಲ್ಲಿ.

0: ಬಿಟ್ಟು ನೀ ಮಾತಾಡದಿ ಪಾಪದೇಗೆ ಕೋಪದೇಗೆ ಅಜ್ಜಿ ಈ ಪಾಪದೇಗೆ ಮನಸ್ಸಿಗೆ ಅಜ್ಜಿ.
1: ಆತ್ಮೀಯ ಶ್ರೋತೃಗಳು, ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಶ್ರೋತೃಗಳೇ, ನಮ್ಮ ಸವಿನೆನಪು ಕಾರ್ಯಕ್ರಮವನ್ನು ಮೆಚ್ಚಿ ಕೆಲವು ಸಂದೇಶವನ್ನು ನೋಡ್ತೇನೆ. ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕಿಂದ ಹಾಸನ ಜಿಲ್ಲೆಯಿಂದ ಹೇಳ್ತೇನೆ. ವಾಟ್ ಎ ಬ್ಯೂಟಿಫುಲ್, ವಂಡರ್ಫುಲ್, ಮೀನಿಂಗ್ಫುಲ್, ಮೆಮೋರಬಲ್, ಎಕ್ಸ್ಟ್ರಾಡಿನರಿ ಸಾಂಗ್ಸ್, ಥ್ಯಾಂಕ್ಸ್ ಟು ಎ ಆರ್ ಭದ್ರಾವತಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು. ಸರ್, ಸವಿನೆನಪಿನ ಎಲ್ಲ ಹಾಡುಗಳು ತುಂಬ ಇಂಪಾಗಿವೆ, ಧನ್ಯವಾದಗಳು ಅಂತ ಹೇಳ್ತಾರೆ. ಮೋಹನ್ ಕುಮಾರ್, ಮಂಗಳ, ನಿತಿನ್, ಚೇತನ್, ಶಿಂಟು, ಭಾಗ್ಯಮ್ಮ, ಆಲನಹಳ್ಳಿ ಮೈಸೂರಿಂದ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆ ಕೇಳೋಣ. ಬೆಟ್ಟದ ಹುಲಿ ಚಿತ್ರದ ಗೀತೆಯನ್ನು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಗಳಲ್ಲಿ.

ಕೇಳಿದರೆ ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ ಬೆಟ್ಟದ ಹುಲಿ ಚಿತ್ರದ ಗೀತೆಯನ್ನು ಕೇಳ್ಕೊಂಬಂದ್ವಿ. ಮುಂದಿನ ಗೀತೆ ಕೇಳೋಣ. ಪುನರ್ಜನ್ಮ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಸುಶೀಲ ಮತ್ತು ಪಿ ಬಿ ಶ್ರೀನಿವಾಸ್.

ಪುನರ್ಜನ್ಮ ಚಿತ್ರಗೀತೆಯನ್ನು, ಮುಂದಿನ ಗೀತೆ ಅಪರಾಜಿತೆ ಚಿತ್ರಗೀತೆಯನ್ನು ಕೇಳೋಣ. ಶ್ರೋತೃಗಳು, ಅದಕ್ಕಿಂತ ಮುನ್ನ ಕೆಲವು ಸಂದೇಶ ಬಂದಿದೆ, ನಮ್ಮ ಶ್ರೋತೃಗಳು ಬರ್ತೇನೆ ನೋಡೋಣ. ರೂಪ ಎಚ್ KSRP ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಸವಿ ನೆನಪು ಹಳೆಯ ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಿದೆ, ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಆಕಾಶವಾಣಿ ಸವಿ ನೆನಪು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರುತ್ತಿದೆ, ಜೊತೆಗೆ ನಿಮ್ಮ ಕನ್ನಡ ನಿರೂಪಣೆ ಕೇಳೋದಕ್ಕೆ ಆನಂದವಾಗ್ತಾ ಇದೆ ಅಂತ ಹೇಳ್ತಾರೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್, ವಿಜಯ್ ಮತ್ತು ಪುಟಾಣಿ ಗೌರಿ ಹಳೆಪೇಟೆ ಬೀದಿ ಭದ್ರಾವತಿಯಿಂದ ಧನ್ಯವಾದಗಳು ತಮ್ಮ ಸಂದೇಶಕ್ಕೆ. ಇನ್ನು ಕೆರೆಬೀರನಹಳ್ಳಿಯಿಂದ ಶ್ರೀಮತಿ ಮಂಜುಳಾಬಾಯಿ, ಚಂದ್ರಹಾಸ ಗಡದಿ, ಸೊಗಸಾಗಿದೆ ಇಷ್ಟನೇ ಇಸ್ವಿಯ ಹಾಡು ಕೋಪಬೇಕೆ ಕೋಪಬೇಕೆ ಅಜ್ಜಿ, ಈ ಹಾಡು ತುಂಬ ಚೆನ್ನಾಗಿ ಮೂಡಿ ಬಂತು, ಹಾಕಿದ್ದಕ್ಕೆ ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸವಿನೆನಪು ಕಾರ್ಯಕ್ರಮದಲ್ಲಿ ಮಧುರವಾದ ಹಾಡುಗಳನ್ನು ಕೇಳ್ತಾ ಮನಸ್ಸು ಪ್ರಫುಲ್ಲವಾಗಿ ವರ್ಣಿಸಲು ಪದಗಳೇ ಸಿಗುತ್ತಿಲ್ಲ, ಅಷ್ಟು ಇಂಪಾಗಿವೆ ಕೇಳಲು, ಪ್ರಸಾರಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾರೆ. ಮರೆಯದೆ ಖಂಡಿತ ಪತ್ರ ಓದಿ ಅಂತ ಹೇಳ್ತಾ ಇದ್ದಾರೆ. ಆಶಾ ಪ್ರಕಾಶ್ ನಂದಿನಿ ಕೋಲಾರದಿಂದ, ಖಂಡಿತವಾಗಿ ಓದಿದ್ದೇನೆ. ಇನ್ನು ನಮ್ಮ ರೌಡಿ ರಂಗಣ್ಣ, ಚೋರಿ ಚಿಕ್ಕಣ್ಣ, ಎಮ್ಮೆ ತಮ್ಮಣ್ಣ, ಬೀದಿ ಬಸವಣ್ಣ, ಈ ಚಿತ್ರದ ಹಾಡುಗಳನ್ನು ಪ್ರಸಾರವಾಗಲಿ ಸರ್ ಅಂತ ಕೇಳಿದ್ದಾರೆ. ಬಾಬು ಮಲ್ಲಪ್ಪನಹಳ್ಳಿಯಿಂದ, ನೋಡಿ ಇವ್ರದ್ದು ಎಂಥ ಒಳ್ಳೊಳ್ಳೆ ಟೇಸ್ಟ್ ಇದೆ, ಇಂಥ ಹಳೆಯ ಹಾಡುಗಳು, ಇಂಥ ಹಳೆಯ ಚಿತ್ರಗೀತೆಗಳ ನೆನಪಿದೆ ಇವರಿಗೆ ಅಂತ ಹೇಳ್ತೇನೆ. ಇನ್ನು ಸಿಟಿ ಚಂದ್ರಶೇಖರ್, ಹತ್ತಿ ಚೌಡನಹಳ್ಳಿ, ಹೊಳೆನರಸೀಪುರ ತಾಲೂಕಿಂದ, ಹಾಸನ ಜಿಲ್ಲೆಯಿಂದ, ಅನೌನ್ಸ್ಮೆಂಟ್ ವಾಯ್ಸ್ ಈಸ್ ವೆರಿ ಲೋ, ಪ್ಲೀಸ್ ಚೆಕ್ ಅಂತ ಹೇಳ್ತಾರೆ. ಓಕೆ, ಐ ವಿಲ್ ಚೆಕ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಮುಂದಿನ ಗೀತೆಗೆ ಹೋಗೋಣ. ಪುನರ್ಜನ್ಮ ಚಿತ್ರದ ಗೀತೆ ಹಾಡಿದ್ದಾರೆ SS ಜಾನಕಿ ಮತ್ತು BK ಸುಮಿತ್ರಾ.

ಆತ್ಮೀಯ ಕೇಳುಗರೆ, ಆಕಾಶವಾಣಿಯ ಪ್ರಿಯ ಬಂಧುಗಳೇ, ಸವಿನೆನಪು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಮುಂದಿನ ಗೀತೆ ಕೇಳೋಣ, ಕುಲವಧು ಚಿತ್ರದ ಗೀತೆಯನ್ನು. ಅದಕ್ಕೂ ಮುನ್ನ ಕೆಲವು ಸಂದೇಶ ಬಂದಿದೆ, ಓದ್ತೇನೆ. ಹಳೆಯ ಹಾಡುಗಳು ಮನಸ್ಸಿಗೆ ಮುದ ನೀಡುತ್ತಿವೆ, ಧನ್ಯವಾದಗಳು ಅಂತ ಹೇಳ್ತಾರೆ ಮೋನಿಕಾದಿಂದ ಹಾಸನ ಅವರು. ಹಾಸನದಿಂದ ಮೋನಿಕಾ ಅವರು. ಇನ್ನು ಸತೀಶ್ ಅವಭೃತ ಕಂಬದ ಕೋಣೆಯಿಂದ, ನನ್ನ ಬಾಲ್ಯದಿಂದಲೂ ಭದ್ರಾವತಿ ಆಕಾಶವಾಣಿಯಿಂದ ಆಲಿಸುತ್ತಿದ್ದೇನೆ, ಇವತ್ತು ಸಹ ಆಲಿಸುತ್ತಿರುವೆ. ಉತ್ತಮ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ, ಇಂದು ಸಹ ಆಲಿಸಲು ಉತ್ತಮ ಗೀತೆಗಳ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ನಮಸ್ತೆ ಸರ್, ಸವಿನೆನಪು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಿದೆ, ಅರಳು ಮಲ್ಲಿಗೆ ಅರಳು ಹಾಡು ಬಹಳ ಚೆನ್ನಾಗಿತ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಶಾಂತಾಚಾರ್ ಬಡಗೇರಿ ಕೊಕ್ಕರೂರು ಹರಿಹರ ತಾಲೂಕಿನಿಂದ, ನಮಸ್ತೆ ಸರ್, FM ಭದ್ರಾವತಿಯ ಸವಿನೆನಪು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾರೆ. ಬೆಳಗಿನಿಂದ ರಾತ್ರಿವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನೀಡುತ್ತಿರುವ ಎಲ್ಲ ನಿರೂಪಕರ ಶ್ರಮಕ್ಕೆ ಶ್ಲಾಘನೀಯ. ವಿಶೇಷವಾಗಿ ಸಮುದ್ರ ಹಳೆಯ ಹಾಡುಗಳನ್ನು ಕೇಳುತ್ತಾ ಇದ್ದಾಗ ಮನಸ್ಸು ಮತ್ತೊಂದು ಸುಂದರ ಲೋಕಕ್ಕೆ ಹೋದಂತೆ ಅನುಭವ ಆಗುತ್ತದೆ. ಆ ಹಾಡುಗಳು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಸುತ್ತವೆ ಮತ್ತು ಮನಸ್ಸಿಗೆ ಸಂತೋಷ ಹಾಗೂ ನೆಮ್ಮದಿಯನ್ನು ನೀಡುತ್ತವೆ. ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನೀಡುತ್ತಿರುವ ಆಕಾಶವಾಣಿ ಭದ್ರಾವತಿ ತಂಡಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾರೆ. ಮತ್ತು ಧನ್ಯವಾದಗಳು, ಶುಭರಾತ್ರಿಯ ಸಂದೇಶವನ್ನು ಕೊಡ್ತಾರೆ. ಧನ್ಯವಾದಗಳು ನಿಮಗೂ ಕೂಡ. ಶ್ರೋತೃಗಳ ಮುಂದಿನ ಗೀತೆ ಕೇಳೋಣ, ಕುಲವಧು ಚಿತ್ರಗೀತೆಯನ್ನು. ಎಸ್ ಜಾನಕಿ ಅಮ್ಮ ಅವರ ದನಿಗಳಲ್ಲಿ

ಆತ್ಮೀಯ ಕೇಳುಗರು, ನೀವು ಕೇಳ್ತೀರ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ನಿಲಯದ ಎಫ್ ಎಂ ಕಂಬನಾಕ 103.5 ಮತ್ತು 101.4 ಮೆಗಾಹರ್ಟ್ಸ್ ಹಾಗೂ 600 ಕಿಲೋಹರ್ಟ್ಸ್ಗಳಲ್ಲಿ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳ ಮುಂದಿನ ಗೀತೆ ಕೇಳುವ

ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಸಂದೇಶಕ್ಕೆ. ಇನ್ನು ನಮಸ್ಕಾರ ಸರ್, ಭದ್ರಾವತಿ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಗುವ ಹಳೆಯ ಚಿತ್ರಗೀತೆಗಳು ಕೇಳುವುದಕ್ಕೆ ಸುಮಧುರವಾಗಿವೆ. ಗೀತಾ ರಾಜೇಂದ್ರಪ್ಪ, ಆಶಾ ವಿನಯ್ ವಿಜಯ್ ಮತ್ತು ಪುಟಾಣಿ ಗೌರಿ, ಹಳೆಪೇಟೆ ಬೀದಿ, ಭದ್ರಾವತಿಯಿಂದ. ಇನ್ನು ಮತ್ತೊಂದು ಸಂದೇಶ ಬಂದಿದೆ. ಕೆ ಪಿ ದಿನೇಶ್ ಭಟ್, ಅರ್ಚನ ಭಟ್, ಆದಿತ್ಯ ಭಟ್, ಕೌರಿ, ಮಂಡಗದ್ದೆ ಹೋಬಳಿ, ಶುಭರಾತ್ರಿ ಸರ್, ನಮಸ್ಕಾರ. ಹಳೆಯ ಗೀತೆಗಳು ಚೆನ್ನಾಗಿ ಕೇಳಿ ಬರ್ತೀವಿ, ಧನ್ಯವಾದಗಳು ಅಂತೇಳಿ ಸಂದೇಶವನ್ನು ಕಳಿಸುತ್ತೆ. ನಿಮಗೂ ಕೂಡ ಧನ್ಯವಾದಗಳು ಶ್ರೋತೃಗಳೇ. ಮುಂದಿನ ಗೀತೆ ಕೇಳೋಣ. ಬಲೇ ಬಸವಾಚಿತರ ಗೀತೆಯನ್ನು ಎಲ್ಲ ಈಶ್ವರಿ ಮತ್ತು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ದನಿಗಳಲ್ಲಿ.

ಎಲ್ಲ ರೀಶೂರಿ ಮತ್ತು ಪಿ ವಿ ಶ್ರೀನಿವಾಸ್ ಅವರ ದಿನಗಳಲ್ಲಿ ಕೇಳಿದ್ವಿ ಬಲೆ ಬಸವ ಚಿತ್ರದ ಗೀತೆಯನ್ನು. ಶ್ರೋತೃಗಳ ಮುಂದಿನ ಗೀತೆ ಕೇಳೋಣ. ಕುಲ ಓದು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.

ಕೇಳುಗರ ಸವಿನೆನಪು ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಕೇಳುವ ಮುನ್ನ ಕೆಲವೊಂದು ಸಂದೇಶವನ್ನು ಓದ್ತೇನೆ. ಇವರು ಹೆಸರೇ ಹಾಕಿಲ್ಲ, ಮಂಜುನ ನಾವು ಕೇಳ್ತಿದ್ದೇವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಆಯಿತು, ಹಾಗೆ ಕೇಳ್ತಾ ಇರಂತ ಹೇಳ್ತೇನೆ. ಇನ್ನು ಸರ್, ಸವಿನೆನಪಿನ ಈ ರಾತ್ರಿ ಹಾಡುಗಳು ಸದಾ ನೆನಪಿನಲ್ಲಿರಲು ಸಾಧ್ಯವಾದರೆ ರಾಜನನ್ನ ರಾಜ ಸಿನಿಮಾದಿಂದ 100 ಕಣ್ಣು ಸಾಲದ ಹಾಡನ್ನು ಪ್ರಸಾರ ಮಾಡಿ, ನನ್ನ ಬಾಮೈದ ಶಿಂಟು ಕೋರಿಕೆ ಸರ್ ಅಂತ ಕೇಳ್ತಾ ಇದ್ದಾರೆ. ಮೋಹನ್ ಕುಮಾರ್ ಆಲನಹಳ್ಳಿ ಮೈಸೂರಿಂದ. ಆಯಿತು, ಪ್ರಯತ್ನ ಮಾಡ್ತೇನೆ ಸರ್ ಅಂತ ಹೇಳ್ತೇನೆ. ಇನ್ನು ಧನಶ್ರೀ ಸತೀಶ್ ಜಿಂಗಾಡೆ ಕುಳಗಟ್ಟೆ ಹೊನ್ನಾಳಿ ತಾಲೂಕಿಂದ, ಇಂದಿನ ಸವಿನೆನಪು ಪ್ರತಿಯೊಂದು ಹಾಡುಗಳು ಚೆನ್ನಾಗಿ ಮೂಡಿಬರುತ್ತಿವೆ. ಕರುನಾಡಿನ ಹಿರಿಮೆಯ ತಾಯಿ ಬಾರ ಮಗುವ ತೋರ ಗೀತೆಯು ಚೆನ್ನಾಗಿತ್ತು, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸಂದೇಶವನ್ನು ಕೋರಿದ್ದಾರೆ. ಇನ್ನು ಸಿಟಿ ಚಂದ್ರಶೇಖರ್ ವಸಂತಕುಮಾರಿ ಅತ್ತಿಚೌಡನಹಳ್ಳಿ ಹೊಳೆನರಸೀಪುರ ತಾಲೂಕಿಂದ, ಹಾಸನ ಜಿಲ್ಲೆಯಿಂದ ಹೇಳ್ತಾರೆ, ಇಂದಿನ ಎಲ್ಲ ಹಾಡುಗಳು ಒಂದಕ್ಕಿಂತ ಒಂದು ಅದ್ಭುತ, ಹಾಡುಗಳು ಉತ್ತಮ, ಸಾಹಿತ್ಯ ಸಂಗೀತ ಸುಂದರವಾಗಿವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಸಾರಿಸಿದ ಬಲೆ ಬಸವ ಚಿತ್ರದ ಗೀತೆ ತುಂಬ ದಿನದ ನಂತರ ಕೇಳಿ ಖುಷಿಯಾಯಿತು. ಕುಲ ಓದು ಚಿತ್ರದ ಗೀತೆಯೂ ಸಹ ಶ್ರೀರಂಗಪಟ್ಟಣ ತಾಲೂಕು ಪಿ ಹೊಸಹಳ್ಳಿಯಿಂದ ಬಾಲಕೃಷ್ಣ, ತ್ರಿಷಿಕಾ ಹವ್ಯಾನ್ ಮತ್ತು ಚಂದ್ರಕಲಾ ಯು ಅವರಿಂದ ಸಂದೇಶ ಬಂದಿದೆ. ಇನ್ನು ಶ್ರೀ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ, ಕೆರಳಿದ ಸಿಂಹ ಹಾಡು ಏನೋ ಮೋಹವಿ ಹಾಡು ನನಗೂ ಇಷ್ಟ ರೀ ಸರ್, ಸಾಹಿತ್ಯ ಸಂಗೀತ ತುಂಬ ಅದ್ಭುತವಾಗಿದೆ, ಕೇಳಲು ತುಂಬ ಇಂಪಾಗಿದೆ ಅಂತ ಹೇಳ್ತಾರೆ. ಧನ್ಯವಾದಗಳು. ಓಕೆ ಶ್ರೋತೃಗಳೇ, ಮುಂದಿನ ಗೀತೆ ಕೇಳೋಣ. ಬೆಟ್ಟದ ಹುಲಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರು.

ಆತ್ಮೀಯ ಕೇಳಿದ್ರೆ ನೀವು ಕೇಳ್ತಾ ಇದ್ರ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಶ್ರೋತೃಗಳೇ, ಮುಂದಿನ ಗೀತೆ ಕೇಳುವ ಮುನ್ನ ಒಂದು ಸಂದೇಶ ಇದೆ ಓದ್ತೇನೆ. ಅನಿಲ್ ಕುಮಾರ್ ತಡಕನಹಳ್ಳಿ ಹಿರೇಕೆರೂರು ತಾಲೂಕಿಂದ. ನಮಸ್ತೆ ಮಂಜುನಾಥ್ ಸರ್, ನಾವು ಕೂಡ ನಮ್ಮ ಪ್ರೀತಿಯ ಭದ್ರಾವತಿ ಆಕಾಶವಾಣಿಯ ಸವಿನೆನಪು ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಎಲ್ಲ ಹಾಡುಗಳು ತುಂಬ ಚೆನ್ನಾಗಿವೆ. ಸಾಧ್ಯವಾದರೆ ಕನ್ಯಾರತ್ನ ಚಿತ್ರದಿಂದ ಬಿಂಕದ ಸಿಂಗಾರಿ, ಮೈ ಡೊಂಕಿನ ಹೊಯ್ಯಾರಿ ಹಾಡನ್ನು ಹಾಕಿ ಅಂತ ಹೇಳ್ತಾ ಇದ್ದರೆ ಖಂಡಿತವಾಗಿ ನಾನು ಅದನ್ನು ಆ ಸಾಂಗನ್ನ ಪ್ಲೇ ಮಾಡ್ತೇನೆ, ಯಾಕೆ ನಮ್ಮ ಲಿಸ್ಟಲ್ಲಿ ಅದು ಇದೆ. ಈ ಹಾಡು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ ಖಂಡಿತವಾಗಿ ಹಾಕ್ತೇನೆ. ಆಮೇಲೆ ಇನ್ನೊಂದು ಸಂದೇಶವಿದೆ. ಗಣೇಶ್ ಕಾಲೋನಿ ಹಾಲಪ್ಶೇಟ್ ಭದ್ರಾವತಿಯಿಂದ ಅರ್ಜುನ್, ಧನ್ಯಶ್ರೀ, ಸಾಕಮ್ಮ, ರಾಮಚಂದ್ರಪ್ಪ, ಪಲ್ಲವಿ, ಮಂಜುನಾಥ್ ಮತ್ತು ಚೇತನ್ ಅವರ ಕೋರಿಕೆಯ ಮೇರೆಗೆ ಮತ್ತೊಂದು ಹಾಡನ್ನು ಕೇಳಿದ್ದಾರೆ. ಆದರೆ ಎಲ್ಲವೂ ಹಾಡು ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಮುಂದಿನ ಗೀತೆ ಕೇಳೋಣ. ಪರೋಪಕಾರಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಡಾಕ್ಟರ್ ಪಿ ಬಿ ಶ್ರೀನಿವಾಸ್.

ಕೆಳಗಡೆ ಪರೋಪಕಾರಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡ್ಬಂದು ಮುಂದಿನ ಗೀತೆ ಕೇಳುವ ಮುನ್ನ ಕೆಲವು ಸಂದೇಶ ಓದ್ತಾನೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ, ಹಲೋ ಗುರುಗಳ, ನಿಮ್ಮ ಮಧುರವಾದ ನಿರೂಪಣೆಯೊಂದಿಗೆ ಒಳ್ಳೆಯ ಸುಮಧುರ ಚಲನಚಿತ್ರ ಗೀತೆಗಳು ಪ್ರಸಾರ ಆಗುತ್ತಿವೆ. ಇದೀಗ ಮೂಡಿ ಬಂದ ಒಲವಿನ ಪ್ರಿಯಲತೆ ಈ ಹಾಡು ಸ್ಲೋ ಮೋಷನ್ ಪ್ರೇಮ ಗೀತೆ. ಈ ತರಹ ಹಾಡುಗಳು ಬಹಳ ವಿರಳ, ಆದರೆ ಈ ಹಾಡುಗಳು ಕೇಳಲಿಕ್ಕೆ ಮನಸ್ಸಿಗೆ ಒಂದು ಸ್ಲೋ ಹ್ಯಾಪಿನೆಸ್ ಅನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಇನ್ನಷ್ಟು ಹಳೆಯ ಹಾಡುಗಳನ್ನು ಕೇಳುವ ತವಕದಲ್ಲಿದ್ದೇವೆ. ಎಲ್ಲರಿಗೂ ವಂದನೆಗಳು ಅಂತ ಹೇಳ್ತಾರೆ. ಶುಭರಾತ್ರಿ, ಧನ್ಯವಾದಗಳು. ಇನ್ನು ನಮಸ್ಕಾರ, ತುಂಬ ಚಂದದ ಹಾಡುಗಳು ಪ್ರಸಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮನಸ್ಸಿಗೆ ತಂಪು ಕೊಡುವ ಇಂಥ ಹಾಡುಗಳು ಆಕಾಶವಾಣಿಯಲ್ಲಿ ಮಾತ್ರ ಲಭ್ಯ ಅಂತ ಹೇಳ್ತಾರೆ. ಎ ಬಿಗ್ ಸೆಲೆಕ್ಟ್ ಟು ಆಕಾಶವಾಣಿ ಅಂತ ಹೇಳ್ತಾರೆ. ವಾರಣಿ ವಿಜಯನಗರ ಬೆಂಗಳೂರಿಂದ, ಫ್ರಮ್ ವೀಣಾ ಬನಶಂಕರಿ ಸೀತಾ ಸರ್ಕಲ್ ಬೆಂಗಳೂರಿಂದ. ಇಂದಿನ ಸವಿನೆನಪು ತುಂಬ ಚೆನ್ನಾಗಿದೆ, ಧನ್ಯವಾದಗಳು. ಸಂಜೆಯ ಪ್ರಶ್ನೆ, ಇನ್ಸುಲಿನ್ ತಯಾರಿಕೆಯ ಅಂಗ ಯಾವುದು ಅಂತ ಗೊತ್ತಾಗಲಿಲ್ಲ, ಮತ್ತೊಮ್ಮೆ ಹೇಳಿ ಪ್ಲೀಸ್ ಅಂತ ಹೇಳ್ತಾರೆ. ಅನುಷ್ ಹೇಳ್ತೇನೆ. ಇನ್ನು ಗಂಗಾಧರ್ ಸರ್, ನಮಸ್ತೆ. ರಾಧಾ ನಿಧಿಗೆಯಿಂದ ಸವಿನೆನಪು ಕಾರ್ಯಕ್ರಮ ಸೊಗಸಾಗಿದೆ ಅಂತ ಹೇಳ್ತಾರೆ. ನಾನು ಗಂಗಾಧರ್ ಅಲ್ಲ, ಮಂಜುನಾಥ್ ಅಂತ ಹೇಳ್ತೇನೆ. ವೀಣಾ ಬನಶಂಕರಿ ಮೇಡಮ್ ಅವ್ರು ಕೇಳಿದ್ದಕ್ಕೆ, ಪ್ಯಾಂಕ್ರಿಯಾಟಿಕ್ ಇನ್ಸುಲಿನ್ ತಯಾರಿಸುವ ಒಂದು ಮೇಧೋಜೀರಕ ಗ್ರಂಥಿ ಅಂತ ಹೇಳ್ಬೋದು. ಇನ್ನು ರೇಖಾ ಜೆ ಸಿ ಭದ್ರಾವತಿ, ಹಳೆ ಕನ್ನಡ ಹಾಡು ಕೇಳೋಕ್ಕೆ ಚೆಂದ ಸರ್, ಒಲವೇ ಜೀವನ ಸಾಕ್ಷಾತ್ಕಾರ ಹಾಡು ಹಾಕಿ ಸರ್ ಅಂತ ಕೇಳ್ತಾ ಇದ್ದಾರೆ. ಇದು ನನ್ನ ಅಪ್ಪಾಜಿ ಅಮ್ಮ ಅಮ್ಮನಿಗೋಸ್ಕರ ಅಂತ ಹೇಳ್ತಾರೆ. ಪ್ರಯತ್ನ ಮಾಡ್ತೇನೆ ಮೇಡಮ್ ಅಂತ ಹೇಳ್ತೇನೆ. ಆಮೇಲೆ ಮತ್ತೆ ಭದ್ರಾವತಿಯ ಸಣ್ಣ ಕುರುಬರ ಬೀದಿ ವೋಲ್ಟೋನಿಂದ ಪಾಪಮ್ಮ, ಹರೀಶ್, ಶೋಭಾ, ಸಿರಿ, ವೆಂಕಟೇಶ್, ಮಮತಾ ಮತ್ತು ಶೋಭಾ ಅವರು ಕೂಡ ಉತ್ತಮವಾದ ಕಾರ್ಯಕ್ರಮ ಅಂತ ಹೇಳಿ ಹಾರೈಸಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಗೀತೆ ಎರಡು ಕನಸು, ಅದ್ಭುತವಾದಂಥ ಹಾಡನ್ನು ಕೇಳ್ಕೊಂಬರೋಣ. ಎಸ್ ಜಾನಕಿ ಅಮ್ಮವರ ದನಿಗಳಲ್ಲಿ.

ಶ್ರೋತೃಗಳೇ, ಸವಿನೆನಪು ಕಾರ್ಯಕ್ರಮದಲ್ಲಿ ಎಸ್ ಜಾನಕಿ ಅಮ್ಮವರ ದನಿಗಳಲ್ಲಿ ಅದ್ಭುತವಾದಂತಹ ಎರಡು ಕನಸು ಚಿತ್ರಗೀತೆಯನ್ನು ಕೇಳ್ಕೊಂಬಂದ್ವಿ. ಮುಂದಿನ ಗೀತೆ ಕೇಳೋಣ. ಕನ್ಯಾರತ್ನ ಚಿತ್ರಗೀತೆಯನ್ನು ಹಾಡಿದ್ದಾರೆ ಪಿ ಬಿ ಶ್ರೀನಿವಾಸ್.